ಆಕಾಶವಾಣಿ ಮಡಿಕೇರಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಕಂಪನಾಂಕ ಎಫ್ಎಂ 103.1 ಮೆಗಾಹರ್ಟ್ಸ್. ಇಂದು 1948ನೇ ರಾಷ್ಟೀಯ ಶಕವರ್ಷ, ಶ್ರಾವಣ ಮಾಸದ 29ನೆಯ ದಿನ, ಅಂದರೆ 2026ನೆಯ ಇಸವಿ ಆಗಸ್ಟ್ ತಿಂಗಳ 20ನೆಯ ತಾರೀಖು ಗುರುವಾರ. ಈಗ ಸಮಯ 5:56:44. ನಮ್ಮ ಎಲ್ಲ ಪ್ರೀತಿಯ ಶ್ರೋತೃಬಾಂಧವರಿಗೂ ರೇಷ್ಮಾ ತೀರ್ಥರಾಮ್ ಹಾರೈಸುವ ಶುಭೋದಯ. ಶುಭನುಡಿ. ನೀವು ಸುಖವಾಗಿದ್ದಾಗ ಮತ್ತು ಎಲ್ಲ ಅನುಕೂಲಗಳು ನಿಮಗಿದ್ದಾಗ ನಿಮ್ಮ ಸಹಚರರು ನಿಮ್ಮ ಜೊತೆಗೆ ಹೇಗಿರುತ್ತಾರೆ ಎನ್ನುವುದು ಮುಖ್ಯವಲ್ಲ. ನಿಮ್ಮ ಸಂಕಷ್ಟ ಕಾಲದಲ್ಲಿ ಹಾಗೂ 100 ಸವಾಲುಗಳನ್ನು ನೀವು ಎದುರಿಸುವಾಗ ಅವರು ಹೇಗೆ ನೆರವಿಗೆ ನಿಲ್ಲುತ್ತಾರೆ ಎನ್ನುವುದು ಮುಖ್ಯ. ಹೀಗೆಂದಿದ್ದಾರೆ ಮಾರ್ಟಿನ್ ಲೂಥರ್ ಕಿಂಗ್. ಶುಭನುಡಿ ಕೇಳಿದಿರೇ.

ಪ್ರೀತಿಯ ಕೇಳುಗರೆ, ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ ಈಗ 6 ಗಂಟೆ. ಇನ್ನು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ.

ಈ ಬೆಳಿಗ್ಗೆ 6:10ಕ್ಕೆ ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30ಕ್ಕೆ ಡಾಕ್ಟರ್ ಶಕುಂತಲಾ ಗೋಪಶೆಟ್ಟಿ ಅವರಿಂದ ಚಿಂತನ, ರೈತರಿಗೆ ಸಲಹೆ 6:35ಕ್ಕೆ, 6:45ಕ್ಕೆ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, 7:47ಕ್ಕೆ ಸುದ್ದಿ ಸಮಾಚಾರ ಪ್ರಾಯೋಜಕರು ಅದ್ವೈತ್ ಹ್ಯುಂಡೈ, 8:35ಕ್ಕೆ ಕನ್ನಡ ಚಿತ್ರಗೀತೆಗಳು, 8:50ಕ್ಕೆ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್, 9:05ಕ್ಕೆ ಭಾವಗೀತೆಗಳನ್ನು ಕೇಳಲಿದ್ದೀರಿ, 9:30ಕ್ಕೆ ಚಿತ್ರಚಿತ್ತಾರ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ, 10:00ಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸೆಮ್ಮಗುಡಿ ಆರ್ ಶ್ರೀನಿವಾಸ್ ಅಯ್ಯರ್ ಅವರ ಹಾಡುಗಾರಿಕೆ, 10:30ಕ್ಕೆ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 11:00ಗೆ ಗಾನಡಂಗೂರ ಕನ್ನಡ ಚಿತ್ರಗೀತೆಗಳು.

ಇನ್ನು ಮಧ್ಯಾಹ್ನ 12:05ಕ್ಕೆ ವನಿತಾ ವಿಹಾರ. ಇದರಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಶಿವಮೊಗ್ಗದ ನವಚೇತನ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. 12:35ಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಸೊಳ್ಳೆ ದಿನದ ಸಂದರ್ಭದಲ್ಲಿ ಸೊಳ್ಳೆಯಿಂದ ಹರಡುವ ರೋಗ ಹಾಗೂ ಪರಿಹಾರ, ಈ ಕುರಿತು ಕಲಬುರಗಿಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಜಿಲ್ಲಾ ಮಲೇರಿಯಾ ಅಧಿಕಾರಿಗಳಾದ ವಿವೇಕಾನಂದ ರೆಡ್ಡಿ ಹಾಗೂ ಕೀಟಶಾಸ್ತ್ರ ತಜ್ಞರಾದ ಚಾಮರಾಜ ದೊಡ್ಡಮನಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಂಗಮೇಶ್. 1 ಗಂಟೆಗೆ ಪ್ರಗತಿ ಪಥ. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ, ಈ ಕುರಿತು ಬಿಆರ್ ಪ್ರವೀಣ್ ಕುಮಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. 1:30ಕ್ಕೆ ಪ್ರಚಲಿತ ವಿದ್ಯಮಾನಗಳನ್ನೊಳಗೊಂಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತ. 4 ಗಂಟೆಗೆ ಕೊಡಗಿನ ಜನಪದ ಹಾಡುಗಳು. 4:30ಕ್ಕೆ ನೆನಪು ನಿನಾದ ಕಾರ್ಯಕ್ರಮದಲ್ಲಿ ಹಳೆಯ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. 5 ಗಂಟೆಗೆ ಕೊಡವ ಸಿರಿ, ಕೊಡವ ಸಾಹಿತ್ಯ ಕೊವಕ ಬಂದ ಕನಕದಾಸ ಕವಿರ ಸಾಹಿತ್ಯ ಪುಸ್ತಕದ ಸಂಪಾದಕರು ಹಾಗೂ ಹಿರಿಯ ಸಾಹಿತಿ ನಾಗೇಶ್ ಕಾಲೂರು ಅವರ ಜೊತೆ ಮಾತುಕತೆ. ನಡೆಸಿಕೊಡುವವರು ಬಾಳೆಯಡ ದಿವ್ಯಾ ಮಂದಪ್ಪ. 5:30ಕ್ಕೆ ರಸಪ್ರಶ್ನೆಗಳನ್ನಾಧರಿಸಿದ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಚಿತ್ರಕಾವೇರಿ. 6:30ಕ್ಕೆ ಜಿಲ್ಲಾ ವಾರ್ತಾಪತ್ರ. 6:50ಕ್ಕೆ ರೈತ ಧ್ವನಿ ಕಿಸಾನ್ ವಾಣಿ, ಇದು ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ. ಇದರಲ್ಲಿ ಭತ್ತದ ಬೆಳೆಯಲ್ಲಿ ಸಸ್ಯ ಸಂರಕ್ಷಣೆ ಕುರಿತು ಡಾಕ್ಟರ್ ಎಚ್ಸಿ ಲತಾ ಅವರೊಂದಿಗೆ ಸಂದರ್ಶನ. ನಂತರ ಮಾರುಕಟ್ಟೆ ಧಾರಣೆ ಕೇಳಲಿದ್ದೀರಿ. 7:20ಕ್ಕೆ ಸುದ್ದಿಜೊಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 7:29ಕ್ಕೆ ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45ಕ್ಕೆ ವಿಧಾನಮಂಡಲದಲ್ಲಿ ಇಂದು. 8 ಗಂಟೆಗೆ ಸಿರಿಗಂಧ, ಸಂವಾದಗಳನ್ನೊಳಗೊಂಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನು ರಾತ್ರಿ 10 ಗಂಟೆಗೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಚರ್ಮದಾನ ಕುರಿತು ಡಾಕ್ಟರ್ ರಮ್ಯಾ ಬೀಡುಬೈಲು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 10:30ಕ್ಕೆ ಗೀತ ಚಂದ್ರಿಕೆ, ಮೆಲೋಡಿ ಟೈಮ್, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ ಕೇಳಿದಿರಿ. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 6:05ಗಳಾಗಲಿವೆ. ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:10 ಸೆಕೆಂಡುಗಳು.

ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳೋಣ ಚನ್ನಬಸವಣ್ಣನವರ ವಚನ. ಸ್ವಾಮಿ ನಾನು ಉಪದೇಶಕನಲ್ಲ, ಹಾಡಿದ್ದಾರೆ ಅಂಬಯ್ಯನುಲೇ.

ಏಳಿ ಶ್ರೀ ಗುರುರಾಯ ಬೆಳಗಾಯಿತಿಂದು. ಪ್ರಸನ್ನ ವೆಂಕಟದಾಸರ ಕೀರ್ತನೆ ಇದು. ಹಾಡಿರುವವರು ಎಂಎಲ್ ವಸಂತಕುಮಾರಿ.

ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನೂ ಕೇಳೋಣ. ಬೈತಡ್ಕ ಜಾನಕಿ ಬೆಳ್ಳಿಯಪ್ಪ ಅವರ ರಚನೆ, ನಾಲು ನಾಡಲು ನೆಲೆಕೊಂಡ ದೇವನೆ, ಗಾಯಕಿ ಅನುರಾಧ ಭಟ್.

ಭಕ್ತಿಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ. ಸ್ನೇಹ ಅವರು ಹಾಡಿರುವ ಕೋಲುಮಡಿಯನ ದೇವಕಿ ತಮ್ಮಯ್ಯ ಅವರ ರಚನೆ ನಮಿಸಿನೆ ನಾನು ಪಾರ್ವತಿ ದೇವಿಗೆ.

ಇದುವರೆಗೆ ಉದಯರಾಗ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು ಆಲಿಸಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು ಸಮಯ 6:30 ಮುಂದಿನ ಕಾರ್ಯಕ್ರಮ ಚಿಂತನ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಚಿಂತನ ಡಾಕ್ಟರ್ ಶಕುಂತಲಾ ಗೋಪಶೆಟ್ಟಿ ಇವರಿಂದ.
1: ಸದ್ಭಾವನಾ ಎಂದರೆ ಸದ್ಭಾವನೆ ಅಥವಾ ಒಳ್ಳೆಯ ಮನೋಭಾವನೆ ಎಂದರ್ಥ. ಇದು ವಿಶ್ವಾಸ, ಸದಾಶಯ ಮತ್ತು ಸಹಾನುಭೂತಿ, ಅಲ್ಲದೆ ಇತರರ ಒಳಿತನ್ನು ಬಯಸುವ ಸಕಾರಾತ್ಮಕ ಗುಣವನ್ನು ಸೂಚಿಸುತ್ತದೆ. ಸದ್ಭಾವನಾ ದಿವಸವನ್ನು ಪ್ರತಿ ವರ್ಷ ಆಗಸ್ಟ್ 20ರಂದು ದೇಶಾದ್ಯಂತ ಆಚರಿಸಲಾಗುತ್ತದೆ. ಈ ವಿಶೇಷ ದಿನವು ಧಾರ್ಮಿಕ, ಭಾಷಾ ಮತ್ತು ಅರ್ಥ ಈ ಪ್ರಾದೇಶಿಕ ಹಿನ್ನೆಲೆಯನ್ನು ಲೆಕ್ಕಿಸದೆ ಜನರಲ್ಲಿ ರಾಷ್ಟ್ರೀಯ ಏಕೀಕರಣ ಮತ್ತು ಕೋಮು ಸೌಹಾರ್ದತೆಯನ್ನು ಬೆಳೆಸುವ ಗುರಿಯನ್ನು ಹೊಂದಿದೆ. ಸದ್ಭಾವನಾ ದಿವಸವನ್ನು ಆಚರಿಸುವ ಮೂಲ ಗುರಿ ಎಂದರೆ ಹಿಂಸಾಚಾರವನ್ನು ತ್ಯಜಿಸುವುದು ಮತ್ತು ಎಲ್ಲಾ ವ್ಯಕ್ತಿಗಳಲ್ಲಿ ಸದ್ಭಾವನೆ ಮತ್ತು ತಿಳುವಳಿಕೆಯ ಮನೋಭಾವನೆಯನ್ನು ಎತ್ತಿ ಹಿಡಿಯುವುದು. ಈ ದಿನವನ್ನು ಸಾಮರಸ್ಯದ ದಿನವೆಂದು ಕರೆಯಲಾಗುತ್ತದೆ. ಆಗಸ್ಟ್ 20, 2026ರಂದು ದೇಹವಾಕ್ಯ ದೇಶಾದ್ಯಂತ ಶಾಂತಿ, ಸೌಹಾರ್ದತೆ ಮತ್ತು ಹಿಂಸಾಚಾರ ಮುಕ್ತ ಸಮಾಜದ ನಿರ್ಮಾಣಕ್ಕಾಗಿ ಸರ್ಕಾರಿ ಕಚೇರಿಗಳಲ್ಲಿ, ಸಂಘ ಸಂಸ್ಥೆಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಪ್ರತಿಜ್ಞಾವಿಧಿಯನ್ನು ಸ್ವೀಕರಿಸಲಾಗುತ್ತದೆ. ರಾಷ್ಟ್ರೀಯ ಭಾವೈಕ್ಯತೆ ಮತ್ತು ಕೋಮು ಸೌಹಾರ್ದತೆಯನ್ನು ಉತ್ತೇಜಿಸುವುದೇ ಆಗಿದೆ. ರಾಜೀವ ಗಾಂಧಿಯವರ ಸ್ಮರಣೆ ಮತ್ತು ಆದರ್ಶಗಳನ್ನು ಗೌರವಿಸುವುದು ನಮ್ಮೆಲ್ಲರ ಮುಖ್ಯವಾದ ಕೆಲಸ. ಸದ್ಭಾವನಾ ದಿವಸ ಆಚರಣೆಯ ಭಾವನಾತ್ಮಕ ಮತ್ತು ಐತಿಹಾಸಿಕ ಮಹತ್ವವನ್ನು ಹೊಂದಿದೆ. ಈ ಆಚರಣೆಯು ರಾಜೀವ ಗಾಂಧಿಯವರ ಪರಂಪರೆಯಿಂದ ಬಂದಿದೆ. ಭಾರತದ ಅತ್ಯಂತ ಕಿರಿಯ ಪ್ರಧಾನಿಯಾಗಿ ಅವರು ಆಧುನೀಕರಣ ಮತ್ತು ರಾಷ್ಟ್ರೀಯ ಏಕೀಕರಣ ಹಾಗೂ ಕೋಮು ಸಾಮರಸ್ಯವನ್ನು ಪ್ರತಿಪಾದಿಸಿದರು. 1991ರಲ್ಲಿ ಅವರ ಹತ್ಯೆಯ ನಂತರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ವಿವಿಧ ಸಂಸ್ಥೆಗಳು 1992ರಿಂದ ಸದ್ಭಾವನಾ ದಿವಸವನ್ನು ಸ್ಥಾಪಿಸಿದವು. ಅವರು ಕಂಡ ಕನಸು ಭಾರತದ ಪ್ರತಿಯೊಬ್ಬ ನಾಗರಿಕರು ಸಹಬಾಳ್ವೆಯಿಂದ ಬದುಕಿನಲ್ಲಿ ಒಗ್ಗೂಡಿ ಕೆಲಸ ಮಾಡುವುದೇ ಮತ್ತು ಅವರ ಬಯಕೆಗಳನ್ನು ರಾಜೀವ ಗಾಂಧಿಯವರ ಆಗಸ್ಟ್ 20, 1944ರಂದು ಜನ್ಮದಿನವನ್ನು ವಾರ್ಷಿಕವಾಗಿ ಸದ್ಭಾವನಾ ದಿವಸವೆಂದು ಸ್ಮರಿಸಲಾಗುತ್ತದೆ. ಭಾರತದಲ್ಲಿ ಸದ್ಭಾವನಾ ದಿವಸವೆನ್ನುವಂಥದ್ದು ಸಂಘಟಿತ ಕಾರ್ಯಕ್ರಮಗಳನ್ನು ಮೀರಿದ ಮತ್ತು ವೈಯಕ್ತಿಕ ಕ್ರಿಯೆಗಳನ್ನು ಶಕ್ತಿಯನ್ನು ಅಳವಡಿಸಿಕೊಳ್ಳುವ ಆಚರಣೆಯಾಗಿದೆ. ಈ ದಿವಸದಲ್ಲಿ ಕೆಲವು ಚಿಂತನಶೀಲ ಅಂಶಗಳಿಗೆ ಮೊದಲನೆಯದಾಗಿ ಯಾದೃಚ್ಛಿಕತೆ, ದಯೆ, ಕರುಣೆ ಇವು ಕಾರ್ಯಗಳಾಗಿವೆ. ಯಾರಿಗಾದರೂ ಮನೆ ಅಥವಾ ಮನದ ಬಾಗಿಲು ತೆರೆದಿಡುವುದು, ವಯಸ್ಸಾದ ಅಸಹಾಯಕ ವ್ಯಕ್ತಿಗೆ ದಿನಿಸಿ ಸಾಮಾನುಗಳನ್ನು ಖರೀದಿಸಲು ಸಹಾಯ ಮಾಡುವುದು, ಇಲ್ಲವೇ ಸ್ಥಳೀಯ ದತ್ತಿ ಸಂಸ್ಥೆಗೆ ದೇಣಿಗೆ ನೀಡುವುದು ಮತ್ತು ಸ್ವಯಂ ಸೇವಕರಾಗಿ ಸೇವೆ ಮಾಡುವುದರಿಂದ ಸಕಾರಾತ್ಮಕ ಅಲೆಗಳು ಸಮಾಜಾದ್ಯಂತ ಅಲೆಯುತ್ತವೆ. ಇನ್ನು ಎರಡನೆಯದಾಗಿ ಸಾಂಸ್ಕೃತಿಕ ವಿನಿಮಯವಾಗುವುದು. ಭಾರತವು ವೈವಿಧ್ಯಮಯ ಸಾಂಸ್ಕೃತಿಕ ಪ್ರಸಿದ್ಧವಾದ ಒಂದು ಭೂಮಿಯಾಗಿದೆ. ಸಾಂಸ್ಕೃತಿಕ ವಿನಿಮಯದಲ್ಲಿ ತೊಡಗಿಸಿಕೊಳ್ಳುವುದರಿಂದ ನಮ್ಮ ವ್ಯಾಪ್ತಿಯು ವಿಸ್ತಾರವಾಗುವುದರ ಜೊತೆಗೆ ಅರಿವಿನ ಆಳಗೊಳಿಸುವ ಜ್ಞಾನದ ಅನುಭವವಾಗುವುದು. ಇನ್ನು ಮೂರನೆಯದಾಗಿ ಸಮಾಜ ಸೇವೆ ರಾಷ್ಟ್ರೀಯ ಒಂದು ಸದ್ಭಾವನಾ ದಿವಸವನ್ನು ಗೌರವಿಸುವ ಅತ್ಯಂತ ಶಕ್ತಿಶಾಲಿ ಮಾರ್ಗವೆಂದರೆ ತಮ್ಮ ಸಮುದಾಯಗಳಲ್ಲಿ ಅಗತ್ಯವಿರುವವರಿಗೆ ಸಹಾಯ ಮಾಡಲು ಸಮಯ ಮತ್ತು ಕೌಶಲ್ಯಗಳನ್ನು ಸ್ವಯಂ ಸೇವಕರಾಗಿ ನೀಡುವುದು. ಅಲ್ಲದೆ ಸೌಲಭ್ಯ ವಂಚಿತ ಮಕ್ಕಳೊಂದಿಗೆ ಸಮಯ ಕಳೆಯುವುದಾಗಲಿ, ಸ್ವಚ್ಛತಾ ಅಭಿಯಾನಗಳಲ್ಲಿ ಭಾಗವಹಿಸುವುದಾಗಲಿ, ಇತರರು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಸ್ಪಂದಿಸುವ ಮೂಲಕ ಸದ್ಭಾವನಾ ಚೈತನ್ಯವನ್ನು ಸಾಕಾರಗೊಳಿಸುವುದು, ಜೊತೆ ಜೊತೆಗೆ ಸಾಮರಸ್ಯ ಯೋಗಕ್ಷೇಮಕ್ಕೆ ಸಕ್ರಿಯವಾಗಿ ಕೊಡುಗೆ ನೀಡಿದಂತಾಗುತ್ತದೆ. ನಾಲ್ಕನೆಯದಾಗಿ ಶಾಂತಿಯುತ ಪರಸ್ಪರ ಸಂಭಾಷಣೆಗಳು. ಈ ಸಂಭಾಷಣೆಗಳು ಅರ್ಥಪೂರ್ಣವಾಗಿ ಅಂತರವನ್ನು ಕಡಿಮೆ ಮಾಡಿ ತಪ್ಪು ಗ್ರಹಿಕೆಗಳನ್ನು ಕರಗುವುದರ ಜೊತೆಗೆ ಮುಕ್ತ ಮನಸ್ಸನ್ನು ಮತ್ತು ಸಹಿಷ್ಣುತೆಯನ್ನು ನಿರ್ಮಾಣ ಮಾಡುತ್ತದೆ. ಕೊನೆಯದಾಗಿ ಶೈಕ್ಷಣಿಕ ಉಪಕ್ರಮಗಳು ಸಮಾಜದ ಸಾಮರಸ್ಯ. ಶಿಕ್ಷಣವು ಒಂದು ಪ್ರಬಲ ಸಾಧನೆಯಾಗಿದೆ. ಏಕತೆ, ವೈವಿಧ್ಯತೆ, ಸಾಮಾಜಿಕ ಸಾಮರಸ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಪರಿಹರಿಸುವ ಕಾರ್ಯಾಗಾರಗಳು, ವಿಚಾರ ಸಂಕಿರಣಗಳು ಅಥವಾ ಭಾಗವಹಿಸುವುದು, ಈ ಉಪಕ್ರಮಗಳಿಂದ ವೇದಿಕೆಗಳು ಸವಾಲುಗಳನ್ನು ಪರಿಶೀಲಿಸುವುದರ ಜೊತೆಗೆ ಸಾಮರಸ್ಯವನ್ನು ಕಲ್ಪಿಸುವುದು.
0: ಡಾಕ್ಟರ್ ಶಕುಂತಲಾ ಗೋಪಶೆಟ್ಟಿ ಇವರಿಂದ ಚಿಂತನ ಕೇಳಿದರೆ. ರಾಜ್ಯವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ

0: ಚಿಂತನಾ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.
1: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:35:23. ಮುಂದಿನ ಕಾರ್ಯಕ್ರಮ ಇದೀಗ ರೈತರಿಗೆ ಸಲಹೆ.
2: ಆಗಸ್ಟ್ ತಿಂಗಳಿನಲ್ಲಿ ಕಾಫಿ ಬೆಳೆಗಾರರು ಕೆಲವು ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ. ಮುಖ್ಯವಾಗಿ ಸ್ಥಾಪಿತ ತೋಟಗಳಲ್ಲಿ, ಅಂದರೆ ಹಳೆ ತೋಟಗಳಲ್ಲಿ ಕೆಲವು ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ. ಮುಖ್ಯವಾಗಿ ಕಾಫಿ ಗಿಡಗಳ ಚಿಗುರು ತೆಗೆಯೋದು, ನೆತ್ತಿ ಬಿಡಿಸೋದು ಮತ್ತು ಕಂಬ ಚಿಗುರು ತೆಗೆಯೋದನ್ನು ಪೂರ್ಣ ಮಾಡಬೇಕಾಗತ್ತೆ, ಅಂದರೆ ಮಾಡಿ ಮುಗಿಸ್ಬೇಕಾಗತ್ತೆ. ಎಲ್ಲೆಲ್ಲಿ ಈ ಹಾಲ್ವಾಣ ಮರಗಳನ್ನು ತಾತ್ಕಾಲಿಕ ನೆರಳು ಮರಗಳನ್ನಾಗಿ ಬೆಳೆಯಲಾಗಿದೆ ಅಂತಹ ಕಡೆಗಳಲ್ಲಿ ನಾವು ನೆರಳನ್ನು ತೆಳುಗೊಳಿಸ್ಬೇಕಾಗತ್ತೆ, ಅಂದರೆ ಇದನ್ನು ಮರಗಸಿ ಅಂತ ಕರೀತಾರೆ. ಅನವಶ್ಯಕವಾದಂತಹ ರೆಂಬೆ ಕೊಂಬೆಗಳನ್ನು ತೆಗೆದು ನೆರಳನ್ನು ತೆಳುವು ಮಾಡಬೇಕಾಗತ್ತೆ. ಮತ್ತು ಗಿಡಗಳ ಬುಡದಲ್ಲಿ ನೀರು ನಿಲ್ಲದನ್ನು ತಪ್ಪಿಸೋದಕ್ಕೆ, ಅತಿಯಾದ ತೇವಾಂಶವನ್ನು ತಪ್ಪಿಸೋದಕ್ಕೆ 4 ಕಾಫಿ ಗಿಡಗಳ ಮಧ್ಯದಲ್ಲಿ ತರಗೆಲೆಯನ್ನು ನಾವು ರಾಶಿ ಮಾಡಬೇಕಾಗತ್ತೆ. ಕಾಫಿ ಗಿಡಗಳ ಬೇರುಗಳ ಸುತ್ತ ನೀರು ನಿಲ್ಲದನ್ನು ತಪ್ಪಿಸೋದಕ್ಕೆ ಈ ತೊಟ್ಲುಗುಂಡಿಗಳನ್ನು ಮತ್ತು ಬಸಿಗಾಲುವೆಗಳನ್ನು ಸ್ವಚ್ಛ ಮಾಡಬೇಕಾಗತ್ತೆ. ತೊಟ್ಲುಗುಂಡಿ ತೆಗೆಯೋದ್ರಿಂದ ಅಲ್ಲಿ ಈ ಹೆಚ್ಚಾದಂಥ ನೀರು ಬಸಿಯೋದಕ್ಕೆ ಅನುಕೂಲವಾಗುತ್ತೆ. ಬಸಿಗಾಲುವೆಗಳಲ್ಲೂ ಕೂಡ ನೀರು ಬಸ್ತು ಹೋಗುತ್ತೆ. ಇದರಿಂದ ಕಾಫಿ ಗಿಡಗಳ ಬೇರುಗಳ ಸುತ್ತ ತೇವಾಂಶ ಕಡಿಮೆಯಾಗಿ ಆ ಬೇರುಗಳ ಉಸಿರಾಟಕ್ಕೆ ಅನುಕೂಲ ಆಗುತ್ತೆ. ಇನ್ನು ಮಳೆಗಾಲದ ಮಧ್ಯದಲ್ಲಿ ನೀಡುವಂತಹ ಗೊಬ್ಬರವನ್ನು ಮಳೆ ಬಿಡು ಕೊಟ್ಟಂತಹ ಸಮಯದಲ್ಲಿ ಕೊಡೋದು ಒಳ್ಳೆಯದು. ಕಾಫಿ ಬೆರ್ರಿ ಬೋರರ್ ಬಾಧೆ ಕೂಡ ಈ ಸಂದರ್ಭದಲ್ಲಿ ಪ್ರಾರಂಭವಾಗುತ್ತೆ. ಆದ್ದರಿಂದ ಮಳೆ ವಿರಾಮ ಕೊಟ್ಟಾಗ ನಾವು 200 ಲೀಟ್ರ್ ನೀರಿಗೆ 40 ಗ್ರಾಮ್ನಷ್ಟು ಬೆವೆರಿಯ ಬ್ಯಾಸಿಯಾನ ಶಿಲೀಂಧ್ರವನ್ನು ನಾವು ಬೆರೆಸ್ಕೊಂಡು ಅದಕ್ಕೆ 200 ಮಿಲಿಲೀಟ್ರ್ನಷ್ಟು ಅಂಟು ಪದಾರ್ಥವನ್ನು ಬೆರೆಸ್ಕೊಂಡು ದ್ರಾವಣ ಮಾಡಿಕೊಂಡು ಸಿಂಪರಣೆ ಮಾಡಬೇಕಾಗತ್ತೆ. ಇನ್ನು ಮಳೆಗಾಲದಲ್ಲಿ ಬರುವಂತಹ ಕೊಳೆ ರೋಗಗಳ ನಿರ್ವಹಣೆಯನ್ನು ನಾವು ಮಾಡ್ಕೊಳ್ಳೋದಕ್ಕೆ, ಅವುಗಳ ತೀವ್ರತೆಯನ್ನು ಕಡಿಮೆ ಮಾಡೋದಕ್ಕೆ ನಾವು ಶಿಲೀಂಧ್ರನಾಶಕಗಳ ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಮುಖ್ಯವಾಗಿ ಕಾಯಿ ಕೊಳೆ ರೋಗ ಮತ್ತು ಕಾಯಿ ತೊಟ್ಟು ಕೊಳೆ ರೋಗಗಳು ಹೆಚ್ಚಾಗಿ ಕಾಫಿ ಬೆಳೆಯಲ್ಲಿ ಮಳೆ ಹೆಚ್ಚಾದಾಗ ಬರ್ತವೆ. ಇವುಗಳ ನಿರ್ವಹಣೆಗಾಗಿ ನಾವು ಟೆಬಿಕೊನೋಝೋಲ್ 38.39% ಒಂದು ಬ್ಯಾರಲ್ ನೀರಿಗೆ, ಅಂದರೆ 200 ಲೀಟ್ರ್ ನೀರಿಗೆ 200 ಮಿಲಿಲೀಟರ್ ಪ್ರಮಾಣದಲ್ಲಿ ಬೆರೆಸ್ಕೊಂಡು ಅದಕ್ಕೆ 50 ಮಿಲಿಲೀಟ್ರ್ನಷ್ಟು ಸಸ್ಯ ಪ್ರಚೋದಕವಾದಂತಹ ಪ್ಲಾನೋಫಿಕ್ಸನ್ನು ಬೆರೆಸ್ಕೊಂಡು 100 ಮಿಲಿಲೀಟ್ರ್ನಷ್ಟು ಅಂಟನ್ನು ಕೂಡ ಹಾಕ್ಕೊಂಡು ದ್ರಾವಣ ಮಾಡಿಕೊಂಡು ಈ ಕಾಫಿ ಗಿಡಗಳ ಎಲ್ಲ ಭಾಗಗಳು ಕೂಡ ಚೆನ್ನಾಗಿ ನೆನೆಯೋ ರೀತಿಯಲ್ಲಿ ಸಿಂಪರಣೆ ಮಾಡಬೇಕಾಗತ್ತೆ. ಮೈರೋಥೀಷಿಯಂ ಎಲೆ ಚುಕ್ಕೆ ರೋಗ ಕೂಡ ಈ ಸಂದರ್ಭದಲ್ಲಿ ಕಂಡುಬರುತ್ತೆ. ಇದರ ನಿರ್ವಹಣೆಗಾಗಿ ನಾವು ಕಾಫಿ ಗಿಡಗಳಿಗೆ ಶಿಲೀಂಧ್ರನಾಶಕಗಳ ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಮುಖ್ಯವಾಗಿ 2 ಶಿಲೀಂಧ್ರನಾಶಕಗಳನ್ನು ಬಳಸ್ಕೋಬಹುದು. ಒಂದು ಪ್ರೋಪಿಕೊನೋಝೋಲ್ 25% ಇನ್ನೊಂದು ಮ್ಯಾಂಕೋಜಬ್ 75% ಅಂತ. ಈ ಶಿಲೀಂಧ್ರನಾಶಕಗಳನ್ನು ಒಂದಾದ ಮೇಲೆ ಒಂದರಂತೆ 25-30 ದಿನಗಳ ಅಂತರದಲ್ಲಿ ಅವಶ್ಯಕತೆಯನ್ನು ನೋಡಿಕೊಂಡು ಕಾಫಿ ಗಿಡಗಳ ಎಲೆಗಳ ಮೇಲ್ಭಾಗ ಮತ್ತು ಕೆಳಭಾಗ ಮತ್ತು ಕಾಯಿಗಳಿಗೆ ಚೆನ್ನಾಗಿ ಅದು ತಗುಲೋ ರೀತಿಯಲ್ಲಿ ನಾವು ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಇನ್ನು ನರ್ಸರಿಯಲ್ಲಿ ಸಸಿ ಮಡಿಯಲ್ಲಿ ಅತಿ ಹೆಚ್ಚು ಮಳೆಯ ಸಮಯದಲ್ಲಿ ನೆರಳು ಬಲೆಯನ್ನು ತೆಗೆದುಹಾಕಬೇಕಾಗತ್ತೆ ಮತ್ತು ಈ ಒಳಚರಂಡಿ ವ್ಯವಸ್ಥೆಯನ್ನು ಸರಿಯಾಗಿ ಮಾಡ್ಕೋಬೇಕಾಗತ್ತೆ. ಇನ್ನು ಈ ಕಾಫಿ ಸಸಿಗಳಲ್ಲಿ ಮೈರೋಥೀಷಿಯಂ ಎಲೆಚುಕ್ಕೆ ರೋಗ ಏನಾದರೂ ಕಂಡುಬಂದರೆ ಇದರ ನಿರ್ವಹಣೆ ಮಾಡೋದಕ್ಕೆ ನಾವು ಮುಖ್ಯವಾಗಿ ಈ ಪ್ರೊಪಿಕೊನೋಝೋಲ್ ಮತ್ತು ಮ್ಯಾಂಕೋಜಬ್ ಸಿಂಪರಣೆಯನ್ನು ಕೈಗೊಳ್ಳಬೇಕಾಗತ್ತೆ. ಒಂದು ಸಿಂಪರಣೆಗೂ ಇನ್ನೊಂದು ಸಿಂಪರಣೆಗೂ 15-20 ದಿನಗಳ ಅಂತರ ಇರಬೇಕಾಗತ್ತೆ. ಮುಖ್ಯವಾಗಿ ಈ ಸಿಂಪರಣೆ ಎಲೆಗಳ ಮೇಲ್ಭಾಗ ಮತ್ತು ಕೆಳಭಾಗಕ್ಕೆ ತಗುಲೋ ರೀತಿಯಲ್ಲಿ ಮಾಡಬೇಕು. ಹಾಗೆ ಕಾಂಡದ ಮೇಲೂ ಕೂಡ ಸಿಂಪರಣೆ ಮಾಡಬೇಕಾಗತ್ತೆ. ಹೊಸ ತೋಟಗಳಲ್ಲಿ ನಾವು ಕಾಫಿ ಸಸಿಗಳನ್ನು ನೆಡೋದನ್ನು ಮುಂದುವರಿಸಬಹುದು. ಅದೇ ರೀತಿ ಏನಾದರೂ ಕಳೆ ಬಂದಿದ್ದರೆ ದಬ್ಬೆ ಕಳೆಯನ್ನು ಮಾಡಬೇಕಾಗತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಂಧುವರು ತಮ್ಮ ಸಮೀಪದ ಕಾಫಿ ಮಂಡಳಿಯ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು.
1: ರೈತರಿಗೆ ಸಲಹೆ ಕೇಳಿದಿರಿ.
3: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
4: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
3: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
4: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ.

0: Manappuram Finance Limited. Make life easy.
1: Toll free 1-800-420-2233.
2: ಆಕಾಶವಾಣಿ ಮಡಿಕೇರಿ, ಸಮಯ 6:40. ಸ್ವರಮಾಧುರ್ಯ ಇಂದು ಕೇಳೋಣ. ಪಾಲ್ಘಾಟ್ ಕೆವಿ ನಾರಾಯಣ ಸ್ವಾಮಿ ಅವರು ಹಾಡಿರುವ ಪಾಪನಾಶಂ ಶಿವನ್ ಅವರ ಕೃತಿ ಶ್ರೀರಂಜನಿ ರಾಗ ರೂಪಕತಾಳದಲ್ಲಿ.

ಇದುವರೆಗೆ ಪಾಲ್ಘಾಟ್ ಕೆವಿ ನಾರಾಯಣ ಸ್ವಾಮಿಯವರು ಹಾಡಿರುವ ಪಾಪನಾಶಂ ಶಿವನ್ ಅವರ ಕೃತಿಯನ್ನು ಆಲಿಸಿದಿರಿ. ಇದು ಇಂದಿನ ಸ್ವರಮಾಧುರ್ಯ. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು ಸಮಯ 6:45. ಮುಂದಿನ ಕಾರ್ಯಕ್ರಮ ಇದೆ.

0: ಈಗ ರೈತರಿಗೆ ಸಲಹೆ.
1: ತರಕಾರಿ ಬೆಳೆಗಳಲ್ಲಿ ಟೊಮೆಟೊ ಪ್ರಮುಖವಾದ ಬೆಳೆ. ಟೊಮೆಟೊ ನಮ್ಮ ರಾಜ್ಯದಲ್ಲಿ ಹೆಚ್ಚಾಗಿ ಬೆಳೆಯುವ ಜನಪ್ರಿಯ ತರಕಾರಿಯಾಗಿದೆ. ಈ ತರಕಾರಿಯು ABC ಜೀವಸತ್ವಗಳನ್ನು ಒದಗಿಸುತ್ತದೆ. ಟೊಮೆಟೊ ಬೆಳೆಗೆ ಮಣ್ಣು, ಇದನ್ನು ಎಲ್ಲ ವಿಧವಾದ ಮಣ್ಣುಗಳಲ್ಲಿ ಬೆಳಿಬಹುದು.

0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರಗಳು. ನಮ್ಮ ಜೊತೆಯಲ್ಲಿ ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಇದ್ದಾರೆ. ಸರ್ ನಮಸ್ಕಾರ.
3: ನಮಸ್ಕಾರ ಸರ್.
2: ಈಗ ನಾವು ಮಕ್ಕಳಿಗೆ ಶಾಲೆಗೆ ಕಳಿಸ್ತೀವಿ, ಅಲ್ಲಿ ಮಕ್ಕಳ ಫೋಟೋ ಇರ್ತದೆ, ಮಾಹಿತಿ ಇರುತ್ತೆ, ಏನೇನೋ ಇರ್ತದೆ. ಈವನ್ ಒಂದು ಐಡೆಂಟಿಟಿ ಕಾರ್ಡ್ ನೋಡಿದ್ರೆ ಅಲ್ಲೆಲ್ಲ ಸಿಗುತ್ತೆ. ಈಗ ಮಕ್ಕಳ ಮಾಹಿತಿ ರಕ್ಷಣೆ ಅಂತ ಬಗ್ಗೆ ಮಾತಾಡ್ತೀವಿ. ಇದ್ರ ಬಗ್ಗೆ
3: ಹೌದು, ಇದ್ರ ಬಗ್ಗೆ ಹೇಳೋದಾದ್ರೆ ನೋಡಿ, 18 ವರ್ಷದ ಒಳಗಿನ ಎಲ್ಲರನ್ನು ನಾವು ಮಕ್ಕಳು ಅಂತ ಹೇಳ್ತೇವೆ. ಮಗುವನ್ನು ನಾವು ಮಕ್ಕಳ ಈ ಮಾಹಿತಿ ವಿಶೇಷ ರಕ್ಷಣೆ ಅಗತ್ಯ ಇದೆ. ಇದರಲ್ಲಿ ಡಿಜಿಟಲ್ ಪರ್ಸನಲ್ ಡಾಟಾ ಪ್ರೊಟೆಕ್ಷನ್ ಆಕ್ಟ್ 2023 ಅಡಿಯಲ್ಲಿ 18 ವರ್ಷದ ಒಳಗಿನ ಮಕ್ಕಳ ಮಾಹಿತಿಗೆ ವಿಶೇಷ ರಕ್ಷಣೆ ನೀಡಲಾಗಿದೆ. ಕಾನೂನು ಏನು ಹೇಳುತ್ತದೆ ಅಂದ್ರೆ, ಈ ಕಾಯ್ದೆ ಅಡಿಯಲ್ಲಿ 18 ವರ್ಷದ ಒಳಗಿನ ಮಕ್ಕಳ ಮಾಹಿತಿಗೆ ಒಂದು ಆ ಮಗುವಿನ ಪೋಷಕರ ಒಪ್ಪಿಗೆ ಬಹಳ ಅಗತ್ಯ, ಮತ್ತೆ ಅದು ಕಡ್ಡಾಯ ಕೂಡ. ಮಕ್ಕಳ ಮಾಹಿತಿ ಬಳಸಿ ಯಾವುದೇ ಟಾರ್ಗೆಟೆಡ್ ಅಡ್ವರ್ಟೈಸ್ಮೆಂಟ್ ಮಾಡುವ ಹಾಗಿಲ್ಲ. ಜಾಹೀರಾತುಗಳಲ್ಲಿ ಮಕ್ಕಳ ಮಾಹಿತಿಯನ್ನು ಬಳಸುವಂತಿಲ್ಲ. ಮಕ್ಕಳ ಮಾಹಿತಿಯನ್ನು ಮೂರನೇ ವ್ಯಕ್ತಿಗೆ ಆ ಶಾಲೆಯಾಗಲಿ ಅಥವಾ ಯಾವುದೇ ಸಂಸ್ಥೆ ನೀಡುವಂತಿಲ್ಲ. ಇದನ್ನು ಉಲ್ಲಂಘಿಸಿದ್ರೆ, ಈ ವಿಚಾರಗಳನ್ನು ಉಲ್ಲಂಘಿಸಿದ್ರೆ ಈ ಕಾಯ್ದೆ ಅಡಿಯಲ್ಲಿ ಮಕ್ಕಳ ಡೇಟಾ ಉಲ್ಲಂಘನೆಗೆ ಸಂಸ್ಥೆಗೆ ಸುಮಾರು 200 ಕೋಟಿ ವರೆಗಿನ ದಂಡವನ್ನು ವಿಧಿಸಬಹುದು. ಪೋಷಕರು ಡಾಟಾ ಪ್ರೊಟೆಕ್ಷನ್ ಬೋರ್ಡ್ ಆಫ್ ಇಂಡಿಯಾಕ್ಕೆ ದೂರನ್ನು ಲಿಖಿತವಾಗಿ ಸಲ್ಲಿಸಬಹುದು. ನೆನಪಿಡಬೇಕಾದ ಅಂಶ ಏನಂದ್ರೆ, ಮಗುವಿನ ಮಾಹಿತಿ ಸಂಗ್ರಹಿಸುವ ಯಾವುದೇ ಸಂಸ್ಥೆ, ಶಾಲೆ, ವೆಬ್ಸೈಟ್ ಅಥವಾ ಮೊಬೈಲ್ ಆಪ್ ಯಾವುದೇ ಇರಲಿ, ಕಾನೂನಿನ ಪ್ರಕಾರ ಆ ಮಗುವಿನ ಪೋಷಕರ ಒಪ್ಪಿಗೆಯನ್ನು ಕಡ್ಡಾಯವಾಗಿ ಪಡೆಯಲೇಬೇಕು. ಮಗುವಿನ ಆನ್ಲೈನ್ ಸುರಕ್ಷತೆ ಪೋಷಕರ ಜವಾಬ್ದಾರಿ ಮಾತ್ರ ಅಲ್ಲ, ಆ ಸಂಸ್ಥೆಯ ಜವಾಬ್ದಾರಿ ಕೂಡ,
2: ಇಡೀ ಸಮಾಜದ ಜವಾಬ್ದಾರಿ ಕೂಡ ಹೌದಾಗುತ್ತೆ. ಯಾಕಂದ್ರೆ ಯಾರೇ ಆಗ್ಲಿ ಮಕ್ಕಳ ವಿಷಯದಲ್ಲಿ ರಕ್ಷಣೆಗೆ ಮುಂದಾಗಬೇಕಾಗತ್ತೆ, ಅದು ಎಲ್ಲರ ಜವಾಬ್ದಾರಿ ಅಂತಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳೋಣ. ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರೇ, ನಮಸ್ಕಾರ.
3: ನಮಸ್ಕಾರ ಸರ್.
2: ನ್ಯಾಯವಾಣಿ ಕೇಳುಗರ ಗಮನಕ್ಕೆ ಈ ವಿಷಯ. ನ್ಯಾಯವಾಣಿ ಕಾರ್ಯಕ್ರಮವನ್ನು ಕೇಳಿ ಅನೇಕರು ನೀವೆಲ್ಲ ಬಹಳ ಮೆಚ್ಚುಗೆಯನ್ನು ಸೂಚಿಸಿದ್ದೀರಿ. ಬಹಳಷ್ಟು ಕೇಳುಗರ ಕೋರಿಕೆಯ ಮೇರೆಗೆ ಈ ಕಾರ್ಯಕ್ರಮದ ಅವಧಿಯನ್ನು 5 ನಿಮಿಷದಿಂದ 15 ನಿಮಿಷಗಳವರೆಗೆ ವಿಸ್ತರಿಸುತ್ತಿದ್ದೇವೆ. ಇನ್ನು ಮುಂದೆ ಈ ಕಾರ್ಯಕ್ರಮ ಪ್ರತಿ ಬುಧವಾರಗಳಂದು ಪ್ರಸಾರವಾಗಲಿದೆ. ತಿಂಗಳ ಕೊನೆಯ ಬುಧವಾರ ಕೇಳುಗರಿಗಾಗಿ ಫೋನ್ ಇನ್ ಕಾರ್ಯಕ್ರಮ ಹಮ್ಮಿಕೊಳ್ಳಲು ಕೂಡ ನಿರ್ಧರಿಸಲಾಗಿದೆ. ಆದರೆ ನೀವು 7 ಅಕ್ಟೋಬರ್ ತನಕ ಕಾಯಬೇಕು. ಈ ಕೆಲವು ದಿನಗಳು ಮಾತ್ರ ಈಗ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮ ನಿಲ್ಲಲಿದೆ. ನೆನಪಿಡಿ, ಈ ಕಾರ್ಯಕ್ರಮ ಮತ್ತೆ ಮುಂದುವರಿಯಲಿದೆ ಬರುವ 7 ಅಕ್ಟೋಬರ್. ಆಕಾಶವಾಣಿ ಕೇಳಿರಿ, ಕಾನೂನಿನ ಅರಿವು ಪಡೆಯಿರಿ. ಧನ್ಯವಾದಗಳು.
1: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ .nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಕೇಂದ್ರವಿದು ಸಮಯ 6:50.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-door ವಾರ್ಡ್ರೋಬ್ 8,900 ರೂಪಾಯಿಗೆ, 2-door ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
4: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
5: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
6: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
5: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
7: ಈ ಸಲ ವೆಡ್ಡಿಂಗ್ ಆನಿವರ್ಸರಿಗೆ ನೀನು ಹೇಳಿದ ಡಿಸೈನ್ಸ್ ನ ಚಿನ್ನದ ನೆಕ್ಲೆಸ್ ತೆಗೆದುಕೊಡ್ತೀನಿ.
5: ನಾನ್ ತಗೊಳ್ಳೋ ಐಟಮ್ ಗೆ ಮೇಕಿಂಗ್ ಚಾರ್ಜ್ ತುಂಬಾನೇ ಇರುತ್ತೆ. ಬೇಡ ಬಿಡಿ, ನೀವೇ ಯಾವ್ದಾದ್ರು ಸೆಲೆಕ್ಟ್ ಮಾಡಿ ತನ್ನಿ.
7: ವಿಲ್ಕೋ ಗೋಲ್ಡ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಯಾವುದೇ ಡಿಸೈನ್ಸ್ ನ ಚಿನ್ನಾಭರಣ ತಗೊಂಡ್ರು 0% ಮೇಕಿಂಗ್ ಚಾರ್ಜ್. ನಿನಗೆ ಬೇಕಾದ ಡಿಸೈನ್ಸ್ ನ ನೀನೇ ಸೆಲೆಕ್ಟ್ ಮಾಡು.
5: ವಿಲ್ಕೋ ಗೋಲ್ಡ್, ಕುಶಾಲನಗರ.
8: ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ ನಲ್ಲಿ.
9: ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ,
8: ಸುಲಭ ಕಂತಿನ ಇಎಂಐ, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರು.
5: ಇದೇ 20th ಗುರುವಾರ ವಿರಾಜಪೇಟೆ ಹೋಗಿ ಬರೋಣವಾ?
6: ಅದೇನು, ಅವತ್ತು ವಿರಾಜಪೇಟೆಯಲ್ಲಿ ಏನಾದ್ರೂ ಫಂಕ್ಷನ್ ಇದೆಯಾ?
5: ಹಾ, ಒಂಥರ ಫಂಕ್ಷನ್. August 20 ವಿರಾಜಪೇಟೆಯಲ್ಲಿ ಇದೇ ಫಸ್ಟ್ ಟೈಮ್ ಎಕ್ಸ್ಕ್ಲೂಸಿವ್ ಹೈ ಸ್ಟ್ಯಾಂಡರ್ಡ್ ಅಂಡ್ ಪ್ರೀಮಿಯಂ ಫರ್ನಿಚರ್ ಗಳ ಶೋರೂಮ್ ಹೈಲೈಟ್ ಗ್ಯಾಲರಿಯಾ ಓಪನ್ ಆಗ್ತಾ ಇದೆ. ಹೋಗಿ ನೋಡಿ, ನಮ್ ಮನೆಗೂ ಫರ್ನಿಚರ್ ತಗೊಂಡ್ ಬರೋಣ.
6: ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.
10: July 9 ನಿಧನರಾದ ಮರಗೋಡು ಗ್ರಾಮ ಪರಿಚನ ಬಾಲಕೃಷ್ಣ ಬಾಲು ಅವರ ತಿಥಿ ಕರ್ಮಾಂತರ ಇಂದು ಗುರುವಾರ ಮಧ್ಯಾಹ್ನ 12 ಮರಗೋಡು ಗ್ರಾಮದಲ್ಲಿರುವ ಸ್ವಗೃಹದಲ್ಲಿ ನಡೆಯಲಿದೆ. ಕುಟುಂಬಸ್ಥರು, ಊರಿನವರು, ಬಂಧು ಮಿತ್ರರೆಲ್ಲ ಇದನ್ನು ಆಹ್ವಾನವೆಂದು ಪರಿಗಣಿಸಿ ಆಗಮಿಸುವಂತೆ ಮೃತರ ಪತ್ನಿ, ಮಕ್ಕಳು, ಅಳಿಯ, ಸೊಸೆಯಂದಿರು, ಮೊಮ್ಮಕ್ಕಳು ಹಾಗೂ ಕುಟುಂಬಸ್ಥರು ಕೋರಿದ್ದಾರೆ.

ಪ್ರಕಟಣೆ. 2026-27 ಸಾಲಿನಲ್ಲಿ ಕೃಷಿ ಇಲಾಖೆಯಿಂದ ಕೃಷಿ ಪಂಡಿತ ಪ್ರಶಸ್ತಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು, ಭಾಗವಹಿಸಲು ಇಚ್ಛಿಸುವ ಜಿಲ್ಲೆಯ ರೈತರುಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಸದರಿ ಪ್ರಶಸ್ತಿಗೆ ನಾಮನಿರ್ದೇಶನ ಸಲ್ಲಿಸಬಯಸುವ ರೈತರು ಮತ್ತು ರೈತ ಮಹಿಳೆಯರು ಪ್ರತ್ಯೇಕವಾಗಿ ಅಗತ್ಯ ದಾಖಲಾತಿಗಳೊಂದಿಗೆ ರೈತರ ಎಫ್ಐಡಿ ಸಂಖ್ಯೆಯನ್ನು ಬಳಸಿಕೊಂಡು ಕೆ ಕಿಸಾನ್ ಪೋರ್ಟಲ್ನಲ್ಲಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ. ಗಮನಿಸಿ, ರೈತರು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31/8/2026, ಅಂದರೆ ಇದೇ ತಿಂಗಳ 31ನೇ ತಾರೀಖು. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಬಹುದಾಗಿದೆ.

ನಗು ಮನುಷ್ಯನ ಬದುಕನ್ನು ಅರಳಿಸುವ ದಿವ್ಯೌಷಧ. ನಗು ಜೀವರಸವನ್ನು ಉದ್ದೀಪಿಸುವ ಸಂಜೀವಿನಿ. ಮನುಷ್ಯನಿಗೆ ನಿಸರ್ಗ ನೀಡಿರುವ ವರ.

0: ನಗು. ಹೃದಯವನ್ನ ಅರಳಿಸುವುದು ನಗು, ಮನಸ್ಸನ್ನ ಬೆಸೆಯುವುದೂ ನಗು. 108 ಒತ್ತಡಗಳ ಸುಳಿಯಲ್ಲಿ ನಲುಗುತ್ತ ಬಾಳನ್ನ ಯಾಂತ್ರಿಕಗೊಳಿಸಿರುವ ಮನುಷ್ಯನಿಗೆ ಕಲ್ಮಶವಿಲ್ಲದ ನಗು ಬದುಕನ್ನ ಹಗುರಾಗಿಸಬಲ್ಲದು.
1: ನಗುತ್ತಿರು ಎಂದೆಂದು ಮಲ್ಲಿಗೆ ಹೂವಂತೆ ಸೂಸುತ್ತಿರು ಪ್ರೀತಿ.
2: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು, ಸಮಯ 6:55 ಮುಂದಿನ ಇನ್ನು ಮುಂದೆ ಕೇಳೋಣ ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

0: ಆಕಾಶವಾಣಿ ಮಡಿಕೇರಿ, ಸಮಯ 7 ಗಂಟೆ.
1: ಕೂರ್ಗ್ ಹೈಲೈಟ್ ಫರ್ನಿಚರ್ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
2: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
3: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್, ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
4: ನಮ್ಮ ಹೊಸ ಮನೆಗೆ ಹೊಸ ಫರ್ನಿಚರ್ಸ್ ಬೇಕಲ್ವಾ? ಎಲ್ಲಿಂದ

0: ಹೈ ಸ್ಟ್ಯಾಂಡರ್ಡ್ ಮತ್ತೆ ಪ್ರೀಮಿಯಂ ಫರ್ನಿಚರ್ ಗಳ ಶೋರೂಮ್ ಹೈಲೈಟ್ ಗ್ಯಾಲರಿಯಾ ಇದೆ ಆಗಸ್ಟ್ 20ಕ್ಕೆ ಗುರುವಾರ ಓಪನ್ ಆಗ್ತಾ ಇದೆ. ತರುತ್ತಿರ್ತೀವಿ ಒಳ್ಳೆ ಕ್ವಾಲಿಟಿ ಪ್ರೀಮಿಯಂ ಫರ್ನಿಚರ್ ತಂದು ಬಿಡೋಣ
1: ನಿಮ್ಮ ಮನೆಗೆ. ಹೈ ಸ್ಟ್ಯಾಂಡರ್ಡ್ ಅಂಡ್ ಪ್ರೀಮಿಯಂ ಲುಕ್ ಇನ್ನು ವಿರಾಜಪೇಟೆಯ ಹೈಲೈಟ್ ಗ್ಯಾಲರಿಯಾ.
2: ನಿಧನ ಸುದ್ದಿ. ಆಲೂರು ಸಿದ್ದಾಪುರ ಚಿಕ್ಕ ಕಣಗಾಲು ಗ್ರಾಮದ ದಿವಂಗತ ಕೀಜನ ಅಯ್ಯಪ್ಪ ಅವರ ಮಗ 90 ವರ್ಷ ಪ್ರಾಯದ ಕೀಜನ ನಾಣಯ್ಯ ರಾಜು ಅವರು ನಿನ್ನೆ ನಿಧನರಾಗಿದ್ದಾರೆ. ಕೀಜನ ನಾಣಯ್ಯ ರಾಜು ಇವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 2 ಗಂಟೆಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಮೂಲತಃ ಕಡಂಗ ಪೊದ್ದಮಾನಿ ಕಾರಳನ ಶ್ರೀಮತಿ ಉತ್ತುಕುಟ್ಟಡ ಕಾವೇರಮ್ಮ ಕಾವೇರಿ ಆಯಂಗ ನಿನಾಂದ ಬೈಟಾಪಕ ಮರಣಪಟ್ಟಿದ್ದು 54 ವಯತ್ರ ಉತ್ತುಕುಟ್ಟಡ ಕಾವೇರಮ್ಮ ಕಾವೇರಿ ಇಂಗಡಾಕಿರಿ ಕಾರ್ಯ ಇಂದು ಮಜ್ಜನ 1 ಗಂಟೆಗೂ ಪೊದ್ದಮಾನಿ ಐಮನಿಲ್ ನಡಪ. ಇನ್ನಷ್ಟು ನಿಧನ ಸುದ್ದಿ 7:45. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:02. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
3: ಇನ್ನು ಮುಂದೆ ಕೆಲವು ಜಾಹೀರಾತುಗಳು, ನಂತರ 7:05 ಪ್ರದೇಶ ಸಮಾಚಾರ ಕೇಳುವಿರಿ. ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ.

0: ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com. ಆಕಾಶವಾಣಿಯ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಹೆಸರಾಂತ ಕಲಾವಿದರ ಸಂಗೀತ
1: ಮತ್ತೆ ಮರಳಿ ಬಂದಿತು.
0: ಖ್ಯಾತ ಕವಿಗಳ ಸಂದರ್ಶನ.
2: ನನ್ನ ನಾಲ್ಕು ತಂತಿಯವರೆಗಿನ ಮಾತು ಯಾವ ಭಾಷಾಕ್ಕೂ ಒಯ್ಲಿಕ್ಕೆ ಬರುವಂಗೆ.
3: ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್.
0: ಮಕ್ಕಳ ಕಲಿಕೆಗೆ ಪಠ್ಯಾಧಾರಿತ ಕಾರ್ಯಕ್ರಮ ಕಲಿಯುತ್ತಾ ನಲಿಯೋಣ, ಹಾಡು ಮಾತಾಡು.
4: ಬಹಳ ದಿನಗಳ ಮೇಲೆ ಈ ಬೇಟೆಯ ವಿನೋದ ಅಲ್ಲವೇ ಪ್ರಭು?
5: ಇಷ್ಟು ದಿನ ಮರೆತಿದ್ದೆನಲ್ಲ ಎಂದು ಪಶ್ಚಾತ್ತಾಪವಾಗುತ್ತಿದೆ.
4: ಕಾರಣದೊಡನೆಯೇ ಎಲ್ಲವೂ ನಡೆಯಬೇಕೆಂದಿಲ್ಲ ಎಂಬ ನಿಮ್ಮ ಮಾತು ಈಗ ಅರ್ಥವಾಗುತ್ತಿದೆ ಪ್ರಭು.
5: ಇದಕ್ಕೆ ಕಾರಣವಿದೆ ವಜ್ರ.
0: ರೇಡಿಯೋ ನಾಟಕಗಳು, ರೇಡಿಯೋ ಸರಣಿಗಳು ನಮ್ಮ ಯೂಟ್ಯೂಬ್ನಲ್ಲಿ ಲಭ್ಯ. ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಈ ಎಲ್ಲ ಕಾರ್ಯಕ್ರಮಗಳನ್ನ ಉಚಿತವಾಗಿ ಕೇಳಿ. ಯೂಟ್ಯೂಬ್ ವಿಳಾಸ ಇನ್ನೊಮ್ಮೆ ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು.
6: ಪರಂಪರೆಯನ್ನು ಪಸರಿಸುವ
0: ಐತಿಹಾಸಿಕ ಸ್ಥಳಗಳ ಪರಿಚಯ
6: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
0: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
6: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
0: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.
7: ಒಳ್ಳೆ ಸಾಧನೆಗಾಗಿ ಎಂದಿಗೂ ದೃಢವಾಗಿರು.
8: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
9: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು,
8: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
9: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.
7: ಒಂದೇ

ಅನುಷ್ಠಾನ, ರಾಜ್ಯದಲ್ಲಿ ತುಮಕೂರು ಜಿಲ್ಲೆಗೆ ಪ್ರಥಮ ಸ್ಥಾನ. ಈಗ ವಾರ್ತೆಗಳ ವಿವರ. ಈ ವರ್ಷಾಂತ್ಯದೊಳಗೆ ಜಿಲ್ಲಾ ಪಂಚಾಯಿತಿ, ತಾಲೂಕು ಹಾಗೂ ಗ್ರಾಮ ಪಂಚಾಯಿತಿಗಳಿಗೆ ಸಾರ್ವತ್ರಿಕ ಚುನಾವಣೆ ನಡೆಸಲು ಸರ್ಕಾರ ಅಗತ್ಯ ಕ್ರಮ ಕೈಗೊಳ್ಳುತ್ತಿದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವರ ಪರವಾಗಿ ನಗರಾಭಿವೃದ್ಧಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ವಿಧಾನ ಪರಿಷತ್ನಲ್ಲಿ ಸದಸ್ಯ ಮಂಜುನಾಥ್ ಭಂಡಾರಿ ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ನಗರಾಭಿವೃದ್ಧಿ ಇಲಾಖೆಯು ಕೆಲವು ಗ್ರಾಮ ಪಂಚಾಯಿತಿಗಳನ್ನು ಪಟ್ಟಣ ಪಂಚಾಯಿತಿ, ಪುರಸಭೆ, ನಗರಸಭೆಗಳಾಗಿ ಮೇಲ್ದರ್ಜೆಗೇರಿಸಿರುವುದರಿಂದ 10 ಜಿಲ್ಲೆಗಳ ಹಾಗೂ 14 ತಾಲೂಕುಗಳ ವ್ಯಾಪ್ತಿಯಲ್ಲಿ ಕ್ಷೇತ್ರಗಳನ್ನು ಮರು ವಿಂಗಡಿಸಲಾಗಿದೆ. ಪ್ರಸ್ತುತ 31 ಜಿಲ್ಲಾ ಪಂಚಾಯಿತಿ ಮತ್ತು 239 ತಾಲೂಕು ಪಂಚಾಯಿತಿಗಳ ಕ್ಷೇತ್ರಗಳ ಗಡಿ ನಿಗದಿಪಡಿಸಿ ಅಧಿಸೂಚನೆ ಹೊರಡಿಸಲಾಗಿದೆ. ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಕ್ಷೇತ್ರಗಳಿಗೆ ಮೀಸಲಾತಿ ನಿಗದಿಪಡಿಸುವ ಪ್ರಕ್ರಿಯೆ ಚಾಲ್ತಿಯಲ್ಲಿದ್ದು, ಪ್ರಕ್ರಿಯೆ ಪೂರ್ಣಗೊಂಡ ತಕ್ಷಣ ರಾಜ್ಯ ಚುನಾವಣಾ ಆಯೋಗಕ್ಕೆ ಸಲ್ಲಿಸಿ ವರ್ಷಾಂತ್ಯದೊಳಗೆ ಚುನಾವಣೆ ನಡೆಸಲಾಗುವುದು ಎಂದು ಸಚಿವರು ಸದನಕ್ಕೆ ಮಾಹಿತಿ ನೀಡಿದರು. ಹುಬ್ಬಳ್ಳಿಯ ಕೆಎಂಸಿಆರ್ಐ ಆಸ್ಪತ್ರೆ ಅಭಿವೃದ್ಧಿಗೆ ಸರ್ಕಾರ ಅಗತ್ಯ ಕ್ರಮ ವಹಿಸಿದೆ ಎಂದು ಕಾನೂನು ಹಾಗೂ ಸಂಸದೀಯ ವ್ಯವಹಾರಗಳ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ವಿಧಾನಸಭೆಯಲ್ಲಿ ನವಲಗುಂದ ಶಾಸಕ ಎನ್ಎಚ್ ಕೋನರೆಡ್ಡಿ ಅವರ ಪ್ರಶ್ನೆಗೆ ವೈದ್ಯಕೀಯ ಶಿಕ್ಷಣ ಸಚಿವರ ಪರವಾಗಿ ಉತ್ತರಿಸಿದ ಅವರು, ಹುಬ್ಬಳ್ಳಿಯ ಕೆಎಂಸಿಆರ್ಐ ಆಸ್ಪತ್ರೆ ಅಭಿವೃದ್ಧಿಗೆ ಈಗಾಗಲೇ ಅಗತ್ಯ ಕ್ರಮಗಳನ್ನು ವಹಿಸಲಾಗುತ್ತಿದೆ. ಈ ಆಸ್ಪತ್ರೆಯಲ್ಲಿ ಹೃದ್ರೋಗ ಚಿಕಿತ್ಸೆಗೆ ಅವಶ್ಯವಿರುವ ಎಲ್ಲಾ ಸೌಲಭ್ಯಗಳನ್ನು ಒದಗಿಸಲಾಗಿದೆ. ಈಗಾಗಲೇ ಸರಾಸರಿ ತಿಂಗಳಿಗೆ 300 ಎಂಜಿಯೋಗ್ರಾಫಿ ಹಾಗೂ 160 ಎಂಜಿಯೋಪ್ಲಾಸ್ಟಿ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದರು. ಅದಲ್ಲದೆ ಹುಬ್ಬಳ್ಳಿಯಲ್ಲಿ ಜಯದೇವ ಹೃದ್ರೋಗ ಆಸ್ಪತ್ರೆಯ ಅಂಗಸಂಸ್ಥೆಯನ್ನು ಸ್ಥಾಪಿಸಲು 250 ಕೋಟಿ ಅಂದಾಜು ಮೊತ್ತಕ್ಕೆ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದ್ದು, 189.65 ಕೋಟಿ ಬಿಡುಗಡೆ ಮಾಡಲಾಗಿದೆ. ಕಾಮಗಾರಿ ಪ್ರಗತಿಯಲ್ಲಿದೆ ಎಂದು ಸಚಿವರು ತಿಳಿಸಿದರು. ಸಾಮಾಜಿಕ ಭದ್ರತಾ ಪಿಂಚಣಿ ಯೋಜನೆಯಡಿ 32,000 ರೂಪಾಯಿಗಳಿಂದ 120,000 ಒಳಗಿನ ವಾರ್ಷಿಕ ಆದಾಯ ಮಿತಿ ಹೊಂದಿರುವ ಅರ್ಹ ಫಲಾನುಭವಿಗಳ ಪಿಂಚಣಿಗಳನ್ನು ಮುಂದುವರಿಸುವಂತೆ ಆದೇಶಿಸಲಾಗಿದೆ ಎಂದು ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ವಿವಿಧ ಸಾಮಾಜಿಕ ಪಿಂಚಣಿಗಳಾದ ವೃದ್ಧಾಪ್ಯ ವೇತನ, ವಿಧವಾ ವೇತನ, ಅಂಗವಿಕಲ ವೇತನ ಇತ್ಯಾದಿಗಳಿಗೆ 32,000 ರೂಪಾಯಿ ಆದಾಯ ಮಿತಿ ಇತ್ತು. ಇದರಿಂದಾಗಿ ಲಕ್ಷಾಂತರ ಜನರು ಪಿಂಚಣಿ ಸೌಲಭ್ಯದಿಂದ ಹೊರಗೆ ಉಳಿದಿದ್ದರು. ಅದನ್ನು 120,000 ರೂಪಾಯಿಗಳಿಗೆ ಏರಿಕೆ ಮಾಡುವ ಮೂಲಕ ಬಹುಕಾಲದ ಸಮಸ್ಯೆ ಬಗೆಹರಿಸಲಾಗಿದೆ ಎಂದಿದ್ದಾರೆ. ಗ್ರಾಮ ಆಡಳಿತಾಧಿಕಾರಿಗಳು ಸಂಯೋಜನೆ ಮೊಬೈಲ್ ಆಪ್ ಮೂಲಕ ಪರಿಶೀಲಿಸಿದ ನಂತರ ಸಂಬಂಧಪಟ್ಟ ತಾಲೂಕು ತಹಶೀಲ್ದಾರರಿಂದ ನಿಯಮಾನುಸಾರ ಪರಿಶೀಲನೆ ಮಾಡಿ ಅರ್ಹ ಫಲಾನುಭವಿಗಳಿಗೆ ಪಿಂಚಣಿ ನೀಡಲು ನಿರ್ದೇಶನ ನೀಡಲಾಗಿದೆ ಎಂದು ಸಚಿವರು ಸಂದೇಶದಲ್ಲಿ ತಿಳಿಸಿದ್ದಾರೆ. ಮುಳವಾಡ ಏತ ನೀರಾವರಿ ಯೋಜನೆಯ ವಿತರಣಾ ಕಾಲುವೆ ಸಂಖ್ಯೆ 1-35 ಕಾಮಗಾರಿ ಶೀಘ್ರದಲ್ಲೇ ಪೂರ್ಣಗೊಳ್ಳಲಿದೆ ಎಂದು ಜಲಸಂಪನ್ಮೂಲ ಖಾತೆ ಸಚಿವ ಎನ್ ಚೆಲುವರಾಯಸ್ವಾಮಿ ತಿಳಿಸಿದ್ದಾರೆ. ವಿಧಾನಸಭೆಯಲ್ಲಿ ನಾಗಠಾಣ ಕ್ಷೇತ್ರದ ಶಾಸಕ ವಿಠಲ್ ಕಟಕದೊಂಡ ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ಬಾಕಿ ಉಳಿದ ವಿತರಣಾ ಕಾಲುವೆ ಕಾಮಗಾರಿಗಳಿಗೆ ಟೆಂಡರ್ ಕರೆಯಲಾಗಿದ್ದು, ಬಿಡ್ಡದಾರರು ಭಾಗವಹಿಸದೇ ಇರುವುದರಿಂದ ಕಾಮಗಾರಿ ವಿಳಂಬವಾಗಿದೆ. ಅನುದಾನದ ಲಭ್ಯತೆಯನುಸಾರ ಆದಷ್ಟು ಬೇಗ ಕಾಮಗಾರಿ ಪ್ರಾರಂಭಿಸಲಾಗುವುದು ಎಂದು ಸಚಿವರು ಮಾಹಿತಿ ನೀಡಿದರು. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಎತ್ತಿನಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆಯನ್ನು 2027 ಅಂತ್ಯದ ವೇಳೆಗೆ ಪೂರ್ಣಗೊಳಿಸಿ ಉದ್ದೇಶಿತ 7 ಜಿಲ್ಲೆಗಳಿಗೆ ಕುಡಿಯುವ ನೀರು ಪೂರೈಸಲು ಸರ್ಕಾರ ಬದ್ಧವಾಗಿದೆ ಎಂದು ಜಲಸಂಪನ್ಮೂಲ ಸಚಿವರ ಪರವಾಗಿ ನಗರಾಭಿವೃದ್ಧಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ವಿಧಾನ ಪರಿಷತ್ನಲ್ಲಿ ಸದಸ್ಯ ಐವನ್ ಡಿಸೋಜಾ ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, 2012 8,323.50 ಕೋಟಿ ಮೂಲ ಅಂದಾಜು ಮೊತ್ತಕ್ಕೆ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿತ್ತು. ನಂತರ 2023 ಜನವರಿಯಲ್ಲಿ 23,251.66 ಕೋಟಿ ಮೊತ್ತದ ಪರಿಷ್ಕೃತ ಯೋಜನಾ ವರದಿಗೆ ಅನುಮೋದನೆ ದೊರೆತಿದ್ದು, ಯೋಜನೆಯನ್ನು 2 ಹಂತಗಳಲ್ಲಿ ಅನುಷ್ಠಾನಗೊಳಿಸಲಾಗುತ್ತಿದೆ ಎಂದರು. ವಿವಿಧ ಕಾರಣಗಳಿಂದ ಯೋಜನೆಯಲ್ಲಿ ವಿಳಂಬ ಉಂಟಾಗಿತ್ತು. ಪ್ರಸ್ತುತ ರೈತರೊಂದಿಗೆ ತ್ರಿಪಕ್ಷೀಯ ಒಪ್ಪಂದ ಮಾಡಿಕೊಂಡು ಭೂಸ್ವಾಧೀನ ಪ್ರಕ್ರಿಯೆಯನ್ನು ಕ್ಷಿಪ್ರಗೊಳಿಸಲಾಗುತ್ತಿದೆ. ಎಲ್ಲಾ ತಡೆಗಳನ್ನು ನಿವಾರಿಸಿ ಕಾಮಗಾರಿಯನ್ನು 2027 ಅಂತ್ಯಕ್ಕೆ ಪೂರ್ಣಗೊಳಿಸಲಾಗುವುದು ಎಂದು ಸಚಿವರು ಸದನಕ್ಕೆ ಮಾಹಿತಿ ನೀಡಿದರು. ಕೃಷಿ ಖಾತೆ ಸಚಿವ ಪಿಎಂ ನರೇಂದ್ರ ಸ್ವಾಮಿ ಅವರು ದೆಹಲಿ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು. ವರ್ಷಾಂತ್ಯದೊಳಗೆ ಜಿಲ್ಲಾ ಪಂಚಾಯಿತಿ, ತಾಲೂಕು ಹಾಗೂ ಗ್ರಾಮ ಪಂಚಾಯಿತಿಗಳಿಗೆ ಚುನಾವಣೆ ನಡೆಸಲು ಕ್ರಮ, ನಗರಾಭಿವೃದ್ಧಿ ಸಚಿವರಿಂದ ಸದನಕ್ಕೆ ಮಾಹಿತಿ. ಹುಬ್ಬಳ್ಳಿಯಲ್ಲಿ ಜಯದೇವ ಹೃದ್ರೋಗ ಆಸ್ಪತ್ರೆಯ ಅಂಗಸಂಸ್ಥೆ ಸ್ಥಾಪನೆ, ಅಂದಾಜು ಮೊತ್ತಕ್ಕೆ ಆಡಳಿತಾತ್ಮಕ ಅನುಮೋದನೆ, ಸಚಿವ ಕೃಷ್ಣ ಬೈರೇಗೌಡರ ಹೇಳಿಕೆ. 2027 ಅಂತ್ಯಕ್ಕೆ ಎತ್ತಿನ ಹೊಳೆ ಯೋಜನೆ ಪೂರ್ಣ, 7 ಜಿಲ್ಲೆಗಳ ಕುಡಿಯುವ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ, ಸಚಿವ ಯತೀಂದ್ರ ಸಿದ್ದರಾಮಯ್ಯ ಮಾಹಿತಿ. ಭಾರತ್ ಜೋಡೋ ಯುವ ಸಂಘಗಳ ಸ್ಥಾಪನೆ ಮತ್ತು

0: ಯಲ್ಲಿ ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಇಲಾಖೆ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನು ಭೇಟಿ ಮಾಡಿ ರಾಜ್ಯದಲ್ಲಿ ತಲೆದೋರಿರುವ ಭೀಕರ ಬರಗಾಲ ಮತ್ತು ಬೆಳೆಹಾನಿ ಪರಿಸ್ಥಿತಿ ಕುರಿತು ವಿವರಿಸಿದರು. ತೀವ್ರ ಬರ ಪರಿಸ್ಥಿತಿ ಎದುರಿಸುತ್ತಿರುವ ರಾಜ್ಯದ ರೈತರಿಗೆ ಪೂರ್ಣ ಬೆಂಬಲ ಮತ್ತು ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದ ಸಚಿವರು, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ನೋಂದಣಿಗೆ ಅಂತಿಮ ದಿನಾಂಕವನ್ನು ಈ ತಿಂಗಳ ಅಂತ್ಯದವರೆಗೆ ವಿಸ್ತರಿಸಬೇಕು ಎಂದು ಮನವಿ ಮಾಡಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು ಮಾಜಿ ಪ್ರಧಾನಮಂತ್ರಿ ದಿವಂಗತ ರಾಜೀವ್ ಗಾಂಧಿ ಅವರ ಜನ್ಮದಿನ. ರಾಷ್ಟೀಯ ಐಕ್ಯತೆಯನ್ನು ಸಾರುವ ಸದ್ಭಾವನಾ ದಿನವನ್ನಾಗಿ ಮಾಜಿ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಅವರ ಜಯಂತಿಯನ್ನು ಆಚರಿಸಲಾಗುತ್ತದೆ. ರಾಷ್ಟೀಯ ಏಕೀಕರಣ, ಸಾಮರಸ್ಯ ಹಾಗೂ ಸಾಮಾಜಿಕ ಒಗ್ಗಟ್ಟನ್ನು ಉತ್ತೇಜಿಸುವ ಸಲುವಾಗಿ ಪ್ರತಿ ವರ್ಷ ಸದ್ಭಾವನಾ ದಿನ ಆಚರಿಸಲಾಗುತ್ತದೆ. ಸಾಮಾಜಿಕ ಸಾಮರಸ್ಯ ಹಾಗೂ ಶಾಂತಿಗಾಗಿ ಶ್ರಮಿಸಿದ ಮಹನೀಯರಿಗೆ ಈ ದಿನದಂದು ರಾಜೀವ್ ಗಾಂಧಿ ರಾಷ್ಟೀಯ ಸದ್ಭಾವನಾ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಗುತ್ತದೆ. ಮಾಜಿ ಮುಖ್ಯಮಂತ್ರಿ ಸಾಮಾಜಿಕ ನ್ಯಾಯದ ಹರಿಕಾರ ಡಿ ದೇವರಾಜ್ ಅರಸು ಅವರ 111ನೇ ಜಯಂತಿಯನ್ನು ಇಂದು ರಾಜ್ಯಾದ್ಯಂತ ಹಲವು ವಿಧಾಯಕ ಕಾರ್ಯಕ್ರಮಗಳ ಮೂಲಕ ಆಚರಿಸಲಾಗುತ್ತಿದೆ. ಶತಮಾನಗಳಿಂದ ಬೆಳಕಿಗಾಗಿ ಹಾತೊರೆಯುತ್ತಿದ್ದ ಹಿಂದುಳಿದವರ ಸಾಮಾಜಿಕ ಆರ್ಥಿಕ ಸುಧಾರಣೆಗಾಗಿ ಹಲವು ಕಾರ್ಯಕ್ರಮಗಳನ್ನು ರೂಪಿಸಿದವರು ದೇವರಾಜ್ ಅರಸು ಅವರು. ಹಿಂದುಳಿದವರು ತಳ ಸಮುದಾಯಗಳ ಜನರನ್ನು ಮುಖ್ಯವಾಹಿನಿಗೆ ತರುವ ನಿಟ್ಟಿನಲ್ಲಿ ಹಲವು ಕ್ರಾಂತಿಕಾರಕ ಯೋಜನೆಗಳನ್ನು ಜಾರಿಗೊಳಿಸಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ. ಭಾವಚಿತ್ರ ಮೆರವಣಿಗೆ, ವಿಶೇಷ ಉಪನ್ಯಾಸ, ಪ್ರತಿಭಾ ಪುರಸ್ಕಾರ, ವಿದ್ಯಾರ್ಥಿಗಳಿಗಾಗಿ ವಿವಿಧ ಸ್ಪರ್ಧೆಗಳನ್ನು ಈ ಸಂದರ್ಭದಲ್ಲಿ ಏರ್ಪಡಿಸಲಾಗುತ್ತದೆ. ಭಾರತ್ ಜೋಡೋ ಯುವ ಸಂಘಗಳ ಸ್ಥಾಪನೆ ಮತ್ತು ಅನುಷ್ಠಾನದಲ್ಲಿ ತುಮಕೂರು ಜಿಲ್ಲೆ ರಾಜ್ಯದಲ್ಲೇ ಪ್ರಥಮ ಸ್ಥಾನ ಪಡೆದಿದೆ. ಯುವಜನರಲ್ಲಿ ಕ್ರೀಡೆ, ಸಂಸ್ಕೃತಿ, ವೈಜ್ಞಾನಿಕ ಮನೋಭಾವ, ಸಾಮಾಜಿಕ ಸಾಮರಸ್ಯ ಹಾಗೂ ಕೌಶಲಾಭಿವೃದ್ಧಿಯನ್ನು ಉತ್ತೇಜಿಸುವ ಉದ್ದೇಶದಿಂದ ಸರ್ಕಾರ ಈ ಯೋಜನೆಯನ್ನು ಜಾರಿಗೊಳಿಸಿದೆ. ಯುವ ಮಿಷನ್ನಡಿ ಜಿಲ್ಲೆಯಿಂದ 22,000ಕ್ಕೂ ಹೆಚ್ಚು ಭಾರತ್ ಜೋಡೋ ಸಂಘಗಳನ್ನು ನೋಂದಣಿ ಮಾಡಿಕೊಳ್ಳಲಾಗಿದೆ. ಯೋಜನೆ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಾಗೂ ಸಂಬಂಧಿಸಿದ ಇಲಾಖೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಿದ್ದರ ಪರಿಣಾಮ ಜಿಲ್ಲೆ ರಾಜ್ಯದಲ್ಲೇ ಮೊದಲ ಸ್ಥಾನ ಪಡೆದಿದ್ದು ಸಂತಸದ ಸಂಗತಿ ಎಂದು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ತಿಳಿಸಿದ್ದಾರೆ. ಜಿಲ್ಲೆಯ ಸಂಭವನೀಯ ಭೂಕುಸಿತ ಪ್ರದೇಶಗಳಲ್ಲಿ ಭೂಕುಸಿತ ತಡೆಗೆ ಕೈಗೊಂಡಿರುವ ಕಾಮಗಾರಿಗಳನ್ನು ಶೀಘ್ರ ಪೂರ್ಣಗೊಳಿಸುವಂತೆ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಸೂಚನೆ ನೀಡಿದ್ದಾರೆ. ಕಾರವಾರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಜಿಲ್ಲೆಯ ವಿವಿಧ ಪ್ರದೇಶಗಳಲ್ಲಿ ಭೂಕುಸಿತ ತಡೆಗೆ 100 ಕೋಟಿ ರೂಪಾಯಿ ವೆಚ್ಚದಲ್ಲಿ 99 ಕಾಮಗಾರಿಗಳನ್ನು ಕೈಗೊಳ್ಳಲು ಈಗಾಗಲೇ ಅನುಮೋದನೆ ನೀಡಲಾಗಿದ್ದು ಎಲ್ಲಾ ಕಾಮಗಾರಿಗಳಿಗೆ ಟೆಂಡರ್ ಪ್ರಕ್ರಿಯೆ ಕೂಡ ಮುಕ್ತಾಯವಾಗಿದೆ. 80 ಕಾಮಗಾರಿಗಳಿಗೆ ಕಾರ್ಯಾದೇಶ ನೀಡಲಾಗಿದೆ ಎಂದು ಅವರು ಹೇಳಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವರ್ಷಾಂತ್ಯದೊಳಗೆ ಜಿಲ್ಲಾ ಪಂಚಾಯಿತಿ, ತಾಲೂಕು ಹಾಗೂ ಗ್ರಾಮ ಪಂಚಾಯಿತಿಗಳಿಗೆ ಚುನಾವಣೆ ನಡೆಸಲು ಕ್ರಮ, ನಗರಾಭಿವೃದ್ಧಿ ಸಚಿವರಿಂದ ಸದನಕ್ಕೆ ಮಾಹಿತಿ. ಹುಬ್ಬಳ್ಳಿಯಲ್ಲಿ ಜಯದೇವ ಹೃದ್ರೋಗ ಆಸ್ಪತ್ರೆಯ ಅಂಗಸಂಸ್ಥೆ ಸ್ಥಾಪನೆ, ಅಂದಾಜು ಮೊತ್ತಕ್ಕೆ ಆಡಳಿತಾತ್ಮಕ ಅನುಮೋದನೆ, ಸಚಿವ ಕೃಷ್ಣ ಬೈರೇಗೌಡರ ಹೇಳಿಕೆ. 2027ರ ಅಂತ್ಯಕ್ಕೆ ಎತ್ತಿನ ಹೊಳೆ ಯೋಜನೆ ಪೂರ್ಣ, 7 ಜಿಲ್ಲೆಗಳ ಕುಡಿಯುವ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ, ಸಚಿವ ಯತೀಂದ್ರ ಸಿದ್ದರಾಮಯ್ಯ ಮಾಹಿತಿ. ಭಾರತ್ ಜೋಡೋ ಯುವ ಸಂಘಗಳ ಸ್ಥಾಪನೆ ಮತ್ತು ಅನುಷ್ಠಾನ, ರಾಜ್ಯದಲ್ಲಿ ತುಮಕೂರು ಜಿಲ್ಲೆಗೆ ಪ್ರಥಮ ಸ್ಥಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
4: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು ಕಪ್ಪನಾಗ ಎಫ್ಎಂ 103.1 ಮೆಗಾಹರ್ಟ್ಸ್. ಈಗ ಸಮಯ 7:15:45.
5: ಆಗಸ್ಟ್ 11 ಮರಣಪಟ್ಟ ಗರುವಾಲೆ ಗ್ರಾಮ ಐಮೂಡಿಯಂಡ ರಾಜಾ ಮಾಚ

0: ಸೂಪರ್ ಆಗಾಯ್ತು ನಮ್ಮನೆ, ಆದ್ರೆ ಈ ಮನೆಗೆ ಅಷ್ಟೇ ಚಂದದ ಫರ್ನಿಚರ್ ಬೇಕಲ್ವಾ?
1: ಫರ್ನಿಚರ್ ಅಂದಾಗ ನೆನಪಾಯ್ತು ನೋಡು, ಇದೇ ಆಗಸ್ಟ್ 20ರಂದು ವಿರಾಜಪೇಟೆಯಲ್ಲಿ ಶುಭಾರಂಭಗೊಳ್ಳಲಿದೆ ಕೊಡಗಿನ ಪ್ರಪ್ರಥಮ ಪ್ರೀಮಿಯಂ ಮತ್ತು ಲಕ್ಸುರಿ ಫರ್ನಿಚರ್ ಶೋರೂಮ್ ಹೈಲೈಟ್ ಗ್ಯಾಲರಿಯಾ. ಅಲ್ಲಿಂದ ತಗೊಳ್ಳೋಣ, ಸೂಪರ್ ಕಲೆಕ್ಷನ್ಸ್ ಇದೆಯಂತೆ.
0: ಹೈಲೈಟ್ ಗ್ಯಾಲರಿಯಾ ವಿರಾಜಪೇಟೆ.
2: ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
3: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
4: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್, ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
2: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
3: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
2: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ, 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್ ವಿರಾಜಪೇಟೆ. ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
1: ನಾನು ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
4: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲ್ ನಗರ. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
1: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
4: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
5: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್, ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
2: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
4: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಷಿನ್ ಖರೀದಿಸುವಾಗ 3,000 ರೂಪಾಯಿ ವರ್ತ್ ನ ಇಂಡಕ್ಷನ್ ಸ್ಟೌವ್ ಉಚಿತವಾಗಿ ಪಡೆಯಿರಿ. P2 ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಕೊಪ್ಪ.
6: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
7: ಎಷ್ಟೊತ್ತಿನಿಂದ
1: ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
8: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
1: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
8: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
1: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
4: ಈ ಹಳೆ ಕಾಲದ್ದು ಕುಕ್ಕರ್ ಸ್ಟೌವ್ ಎಲ್ಲ ಇಟ್ಕೊಂಡು ನಾನಂತೂ ಅಡಿಗೆ ಮಾಡಲ್ಲ. ಹೊಸತನ್ನಿ.
1: ಅಯ್ಯಯ್ಯೋ, ಸಿಟ್ಟಾಗ್ಬೇಡವೆ, ಇವತ್ತೇ ಅದನ್ನೆಲ್ಲ ಎಕ್ಸ್ಚೇಂಜ್ ಮಾಡೋಣ. ಮಹೇಶ್ ಎಂಟರ್ಪ್ರೈಸಸ್ ನಲ್ಲಿ ಎನಿಥಿಂಗ್ ಫಾರ್ ಎನಿಥಿಂಗ್ ಎಕ್ಸ್ಚೇಂಜ್ ಆಫರ್ ಬಂದಿದೆ. ನಮಗೆ ಅಗತ್ಯ ಇಲ್ಲದ ಹಳೆ ಯಾವುದೇ ಗೃಹೋಪಯೋಗಿ ವಸ್ತುಗಳನ್ನ ಹೊಸ ಶೈಲಿಯ ಯಾವುದಾದ್ರೂ ಗೃಹೋಪಯೋಗಿ ವಸ್ತುಗಳೊಂದಿಗೆ ಬದಲಾಯಿಸಿಕೊಳ್ಳೋದ್ರೊಂದಿಗೆ ಜೊತೆಗೆ %20 to %50 ರಿಯಾಯಿತಿನೂ ಪಡಿಬಹುದು.
4: ಈ ಆಫರ್ ಮಡಿಕೇರಿ ಮಹದೇವಪೇಟೆಯ ನಿಮ್ಮ ಮಹೇಶ್ ಎಂಟರ್ಪ್ರೈಸಸ್ ನಲ್ಲಿ ಮಾತ್ರ.
1: ಕಾಲ್ 229199.
2: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ಇಯರ್ ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
4: ARM ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ತಮಾಡ ಪುನೀತ್. ಕಾಲ್ 9606048734. ಬಿಟ್ಟಂಗಾಲದ ಭೀಮಾ ಫರ್ನಿಚರ್ ನಲ್ಲಿ ಓಣಂ ಹಬ್ಬದ ಸಂಭ್ರಮದ ಆಫರ್. 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ, 3-ಡೋರ್ ವಾರ್ಡ್ರೋಬ್ 9,900 ರೂಪಾಯಿಗೆ, ಕಾರ್ನರ್ ಸೋಫಾ ಸೆಟ್ 14,500 ರೂಪಾಯಿಗೆ, ವುಡನ್ ಕಾಟ್ ವಿತ್ ಬೆಡ್ 14,900 ರೂಪಾಯಿಗೆ, ಫ್ರೀ ಹೋಮ್ ಡೆಲಿವರಿ. ಭೀಮಾ ಫರ್ನಿಚರ್, ಬಿಟ್ಟಂಗಾಲ, ವಿರಾಜಪೇಟೆ.
1: ಈ ಸಲ ವೆಡ್ಡಿಂಗ್ ಆನಿವರ್ಸರಿಗೆ ನೀನು ಹೇಳಿದ ಡಿಸೈನ್ಸ್ ನ ಚಿನ್ನದ ನೆಕ್ಲೆಸ್ ತೆಗೆದುಕೊಡ್ತೀನಿ.
4: ನಾನ್ ತಗೊಳ್ಳೋ ಐಟಮ್ ಗೆ ಮೇಕಿಂಗ್ ಚಾರ್ಜ್ ತುಂಬಾನೇ ಇರುತ್ತೆ. ಬೇಡ ಬಿಡಿ, ನೀವೇ ಯಾವ್ದಾದ್ರು ಸೆಲೆಕ್ಟ್ ಮಾಡಿ ತನ್ನಿ.
1: ವಿಲ್ಕೋ ಗೋಲ್ಡ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಯಾವುದೇ

0: ಡಿಸೈನ್ಸ್ ನ ಚಿನ್ನ ಬಣ್ಣ ತಗೊಂಡ್ರು 0% ಮೇಕಿಂಗ್ ಚಾರ್ಜ್. ನಿನಗೆ ಬೇಕಾದ ಡಿಸೈನ್ಸ್ ನ ನೀನೇ ಸೆಲೆಕ್ಟ್ ಮಾಡು.
1: ವಿಲ್ಕೋ ಗೋಲ್ಡ್, ಕುಶಾಲನಗರ. ಮನೆಯಂತೂ ಸೂಪರ್ ಆಗಿ ಕಟ್ಸಿದೀಯ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
2: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
1: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
2: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
1: ಇದೇ 20ನೇ ತಾರೀಕು ಗುರುವಾರ ವಿರಾಜಪೇಟೆ ಹೋಗಿ ಬರೋಣವಾ?
0: ಅದೇನು ಅವತ್ತು ವಿರಾಜಪೇಟೆಯಲ್ಲಿ ಏನಾದ್ರೂ ಫಂಕ್ಷನ್ ಇದೆಯಾ?
1: ಹಾ, ಒಂಥರ ಫಂಕ್ಷನ್. ಆಗಸ್ಟ್ 20ಕ್ಕೆ ವಿರಾಜಪೇಟೆಯಲ್ಲಿ ಇದೇ ಫಸ್ಟ್ ಟೈಮ್ ಎಕ್ಸ್ಕ್ಲೂಸಿವ್ ಹೈ ಸ್ಟ್ಯಾಂಡರ್ಡ್ ಅಂಡ್ ಪ್ರೀಮಿಯಂ ಫರ್ನಿಚರ್ ಗಳ ಶೋರೂಮ್ ಹೈಲೈಟ್ ಗ್ಯಾಲರಿಯಾ ಓಪನ್ ಆಗ್ತಾ ಇದೆ. ಹೋಗಿ ನೋಡಿ, ನಮ್ ಮನೆಗೂ ಫರ್ನಿಚರ್ ತಗೊಂಡ್ ಬರೋಣ.
0: ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.
1: ರೀ, ಒಂದೊಳ್ಳೆ ವೆಜ್ ಊಟ, ಊಟ ಆದ್ಮೇಲೆ ಒಳ್ಳೆ ಸ್ವೀಟ್ಸ್ ಬೇಕು. ಎಲ್ಲಿ ಕೊಡಿಸ್ತೀರಾ ಹೇಳಿ?
0: ಅಷ್ಟೇನಾ, ಅದಕ್ಕೇನು, ಮಡಿಕೇರಿ ಹಿಲ್ ರೋಡ್ ನಲ್ಲಿ ಮಧುರಾ ಸ್ವೀಟ್ಸ್ ಅಂಡ್ ಟಿಫಿನ್ಸ್ ಗೆ ಹೋದ್ರಾಯ್ತು. ಅಲ್ಲಿ ಹೋಟೆಲ್ ಮತ್ತೆ ಬೇಕರಿ ಒಂದೇ ಜಾಗದಲ್ಲಿದೆ. ಸ್ವೀಟ್ಸ್, ಸೌತ್ ಇಂಡಿಯನ್ ಟಿಫಿನ್ಸ್, ಬೇಕರಿ ಐಟಮ್ಸ್, ಚಾಟ್ಸ್ ಎಲ್ಲ ಸಿಗುತ್ತೆ.
1: ಹಾಗಾದ್ರೆ ನಾವು ಊಟ ಮಾಡಿ ಮಕ್ಕಳಿಗೂ ಸ್ವೀಟ್ಸ್ ತಗೊಂಡ್ ಬರೋಣ. ನೆಕ್ಸ್ಟ್ ಟೈಮ್ ಮಕ್ಕಳನ್ನ ಕರ್ಕೊಂಡು ಬ್ರೇಕ್ ಫಾಸ್ಟ್ ಅಲ್ಲಿಂದನೇ ಮಾಡೋಣ.
0: ಒಂದೇ ಸ್ಥಳದಲ್ಲಿ ಅನಂತ ರುಚಿಯನ್ನು ಸವಿಯಲು ಬನ್ನಿ ಮಧುರಾ ಸ್ವೀಟ್ಸ್ ಅಂಡ್ ಟಿಫಿನ್ಸ್, ಹಿಲ್ ರೋಡ್, ಮಡಿಕೇರಿ.
2: ಕೆಎನ್ಸಿಯಿಂದ ಮಾನ್ಯತೆ ಪಡೆದ ನಿರ್ಮಲ ರಮಣ ನರ್ಸಿಂಗ್ ಸ್ಕೂಲ್, ಮಗ್ಗುಲ, ವಿರಾಜಪೇಟೆ. ಇಲ್ಲಿ ಸೆಕೆಂಡ್ ಪಿಯುಸಿ ಪಾಸ್ ಆದ ಅಭ್ಯರ್ಥಿಗಳಿಂದ ಜಿಎನ್ಎಂ ನರ್ಸಿಂಗ್ ತರಬೇತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಉತ್ತಮ ತರಬೇತಿ ಮತ್ತು ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಡಲಾಗುತ್ತದೆ. ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 0827425683, ಮೊಬೈಲ್ ನಂಬರ್ 9880995502 ಅಥವಾ 9591595370. ಫರ್ನಿಚರ್ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್ ಇರಿಟಿ, ತಾವಕ್ಕರ, ಕಣ್ಣೂರ್.
3: ಕೋಣಿಯೂಪದ ಕರಂಬಯ್ಯಾಸ್ ಅಕಾಡೆಮಿ ಫಾರ್ ಲರ್ನಿಂಗ್ ಅಂಡ್ ಸ್ಪೋರ್ಟ್ಸ್, ಕಾಲ್ಸ್, ಅಶ್ವಿನಿ ಸ್ಪೋರ್ಟ್ಸ್ ಫೌಂಡೇಶನ್ ಹಾಗೂ ಎನ್ಇಬಿ ಇವರ ವತಿಯಿಂದ ಕರ್ನಾಟಕ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆ ಇವರ ಮುಖ್ಯ ಪ್ರಾಯೋಜಕತ್ವದಲ್ಲಿ ಹಾಗೂ ಫೆಡರಲ್ ಬ್ಯಾಂಕ್ ಮತ್ತು ಟಾಟಾ ಕಾಫಿ ಲಿಮಿಟೆಡ್ ಸಹ ಪ್ರಾಯೋಜಕತ್ವದಲ್ಲಿ ಇದೇ 2026 ಸೆಪ್ಟೆಂಬರ್ 6ರಂದು ಕೊಡಗಿನ ಸುಂದರ ಕಾಫಿ ತೋಟಗಳ ನಡುವೆ ಮುಂಗಾರು ಮಳೆ ಮತ್ತು ಮುಸುಕಿದ ಮಂಜಿನ ವಾತಾವರಣದಲ್ಲಿ ವಿಶಿಷ್ಟವಾದ ಓಟವನ್ನು ಏರ್ಪಡಿಸಲಾಗಿದೆ. ಕಾಲ್ಸ್ ಆವರಣದಿಂದ ಆರಂಭವಾಗುವ ಈ ಓಟದಲ್ಲಿ ಹಿರಿಯರಿಂದ ಮಕ್ಕಳವರೆಗೆ 21 ಕಿಲೋಮೀಟರ್, 10 ಕಿಲೋಮೀಟರ್ ಮತ್ತು 5 ಕಿಲೋಮೀಟರ್ ಈ 3 ವಿಭಾಗಗಳಲ್ಲಿ ಭಾಗವಹಿಸಬಹುದಾಗಿದೆ. ಆಸಕ್ತರು ಕಾಲ್ಸ್ ಸಂಸ್ಥೆಯನ್ನು ಸಂಪರ್ಕಿಸಿ. ಮಾಹಿತಿಗಾಗಿ ಕಾಲ್ ಮಾಡಿ 9011990786 ಅಥವಾ 9011990708.
4: ಮೂರ್ನಾಡು ಒಮ್ಮತ್ತಿ ರಸ್ತೆ ಕಾವೇರಿ ಬಿಲ್ಡಿಂಗ್ ನಲ್ಲಿರುವ ಮೂರ್ನಾಡು ಮಟನ್ ಶಾಪ್ ನಲ್ಲಿ ಉತ್ತಮ ಗುಣಮಟ್ಟದ ಶುಚಿಯಾದ ಮಟನ್, ನಾಟಿಕೋಳಿ ಸ್ಪರ್ಧಾತ್ಮಕ ದರದಲ್ಲಿ ಲಭ್ಯ. ಸಂಪರ್ಕಿಸಿ ಮೂರ್ನಾಡು ಮಟನ್ ಶಾಪ್, ಕಾವೇರಿ ಬಿಲ್ಡಿಂಗ್, ಒಮ್ಮತ್ತಿ ರಸ್ತೆ, ಮೂರ್ನಾಡು.
1: ತನಿಷ್ಕ್ನಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಕೊಡುಗೆ, ನೀವು ಖರೀದಿಸುವ ಚಿನ್ನಾಭರಣಗಳ ಪ್ರತಿ 1 ಗ್ರಾಮ್ ಮೇಲೆ ಪಡೆಯಿರಿ ₹601 ಆಫ್. ಡೈಮಂಡ್ ಆಭರಣಗಳ ವ್ಯಾಲ್ಯೂ ಮೇಲೆ ಅಪ್ 20% ಆಫ್. ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ 0% ಕಡಿತ. ಈ ಕೊಡುಗೆ ಇದೇ ಆಗಸ್ಟ್ 22ರವರೆಗೆ ಮಾತ್ರ. ನಿಮ್ಮ ಖರೀದಿಗಾಗಿ ಬನ್ನಿ ಸಬರ್ಬನ್ ಬಸ್ ಸ್ಟ್ಯಾಂಡ್, ಬಿಎನ್ ರೋಡ್ ಹಾಗೂ ಕಾಳಿದಾಸ ರಸ್ತೆಯಲ್ಲಿರುವ ತನಿಷ್ಕ್ ಶೋರೂಮ್ಗೆ. ಕಂಡೀಷನ್ಸ್ ಅಪ್ಲೈ.
5: ಆಂಥೋರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ್ತೆ ಎಲ್ಲ ಏರ್ಪಾಡು ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಥೋರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
1: ನಮ್ಮ ಹೊಸ ಮನೆಗೆ ಹೊಸ ಫರ್ನಿಚರ್ಸ್ ಬೇಕಲ್ವಾ? ಎಲ್ಲಿಂದ ತಗೊಳ್ಳೋದು ರೀ?
0: ವಿರಾಜಪೇಟೆಯಲ್ಲಿ ಕೊಡಗಿನಲ್ಲೇ ಫಸ್ಟ್ ಟೈಮ್ ಕೂರ್ಗ್ ಹೈಲೈಟ್ ಫರ್ನಿಚರ್ಸ್ ಅವರ ಎಕ್ಸ್ಕ್ಲೂಸಿವ್ ಹೈ ಸ್ಟ್ಯಾಂಡರ್ಡ್ ಮತ್ತೆ ಪ್ರೀಮಿಯಂ ಫರ್ನಿಚರ್ ಗಳ ಶೋರೂಮ್ ಹೈಲೈಟ್ ಗ್ಯಾಲರಿಯಾ ಇದೆ. ಆಗಸ್ಟ್ 20ಕ್ಕೆ ಗುರುವಾರ ಓಪನ್ ಆಗ್ತಾ ಇದೆ. ತರೋ ತರ್ತೀವಿ, ಒಳ್ಳೆ ಕ್ವಾಲಿಟಿ ಪ್ರೀಮಿಯಂ ಫರ್ನಿಚರ್ ತಂದು ಬಿಡೋಣ
1: ನಿಮ್ಮ ಮನೆಗೆ. ಹೈ ಸ್ಟ್ಯಾಂಡರ್ಡ್ ಅಂಡ್ ಪ್ರೀಮಿಯಂ ಲುಕ್, ಇನ್ನು ವಿರಾಜಪೇಟೆಯ ಹೈಲೈಟ್ ಗ್ಯಾಲರಿಯಾ.
6: ಕಳೆದ ತಾರೀಕು 6ರಂದು ದೈವ ದಿನರಾದ ಕಾಂತೂರು ಗ್ರಾಮದ ಬೈಲೋಳಿ ತಿಮ್ಮಯ್ಯ ಅವರ ಅತಿಥಿ ಕರ್ಮಾಂತರನ್ನ ನಾಳೆ ತಾರೀಕು 21ರ ಶುಕ್ರವಾರ ಹಗಲು 11 ಗಂಟೆಗೆ ಮೃತರ ಸ್ವಂತ ಮನೆಯಲ್ಲಿ ನಡೆಸಿಕೆ ತೀರ್ಮಾನಿಸಿದ್ದು, ಮನೆವು, ನೆರೆಕರೆವು, ಊರ್ನವು, ನೆಂಟರೆಷ್ಟರು, ಕಾಗದ ಸಿಕ್ಕದವು, ಇದನ್ನೇ ವೈಯಕ್ತಿಕ ಆಮಂತ್ರಣತ ತಿಳ್ಕೊಂಡು ಬರೋಕುತ ಕೇಳಿಕೊಂಡಳು ಮೃತರ ಪತ್ನಿ, ಸೊಸೆ, ಮಕ್ಕ, ಮೊಮ್ಮಕ್ಕ ಮತ್ತೆ ಕುಟುಂಬಸ್ಥರು.
7: ಪ್ರಕೃತಿ ಕಾಫಿ ವರ್ಕ್ಸ್, ಗುಡ್ಡಹುಸೂರು, ಕುಶಾಲನಗರ. ಗುಣಮಟ್ಟದ ಕಾಫಿ ಹುಡಿಕೊಳ್ಳಲು ಹಾಗೂ ಅತ್ಯಾಧುನಿಕ ಯಂತ್ರಗಳ ಮೂಲಕ ಕಾಫಿ ಹುಡಿ ಮಾಡಿಸಲು ಗುಡ್ಡಹುಸೂರು ಕುಶಾಲನಗರ ಮುಖ್ಯ ರಸ್ತೆಯಲ್ಲಿರುವ ಪ್ರಕೃತಿ ಕಾಫಿ ವರ್ಕ್ಸ್ಗೆ ಭೇಟಿ ನೀಡಿ.
4: ಜುಲೈ 9ರಂದು ನಿಧನರಾದ ಮರಗೋಡು ಗ್ರಾಮ ಪರಿಚನ ಬಾಲಕೃಷ್ಣ ಬಾಲು ಅವರ ಅತಿಥಿ ಕರ್ಮಾಂತರ ಇಂದು ಗುರುವಾರ ಮಧ್ಯಾಹ್ನ 12 ಗಂಟೆಗೆ ಮರಗೋಡು ಗ್ರಾಮದಲ್ಲಿರುವ ಸ್ವಗೃಹದಲ್ಲಿ ನಡೆಯಲಿದೆ. ಕುಟುಂಬಸ್ಥರು, ಊರಿನವರು, ಬಂಧು ಮಿತ್ರರೆಲ್ಲ ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸುವಂತೆ ಮೃತರ ಪತ್ನಿ, ಮಕ್ಕಳು, ಅಳಿಯ, ಸೊಸೆಯಂದಿರು, ಮೊಮ್ಮಕ್ಕಳು ಹಾಗೂ ಕುಟುಂಬಸ್ಥರು ಕೋರಿದ್ದಾರೆ.
1: ಕರ್ನಾಟಕದ ಅತ್ಯುತ್ತಮ ಡೀಲರ್ ಆಗಿರುವ ಮಹೀಂದ್ರ ಮತ್ತು ಮಹೀಂದ್ರ ರವರ ಅನಂತ್ ಕಾರ್ಸ್.

0: ಈಗ ಅರಮನೆ ನಗರಿ ಮೈಸೂರಿನಲ್ಲಿ ತೆರೆದಿದೆ. ಪ್ಯಾಸೆಂಜರ್ ಎಲೆಕ್ಟ್ರಿಕ್ ಕಾರ್ಸ್ ಮತ್ತು ಕಮರ್ಷಿಯಲ್ ವೆಹಿಕಲ್ಸ್ ಗಳ ಅತ್ಯಾಧುನಿಕ ಶೋರೂಮ್ ಮತ್ತು ಸರ್ವಿಸ್ ಸೆಂಟರ್ ಇವೆಲ್ಲವೂ ಮೈಸೂರಿನಲ್ಲಿ. ಬನ್ನಿ, ಎಕ್ಸ್ಪೀರಿಯನ್ಸ್ ಮಾಡಿ ಅನಂತ್ ಕಾರ್ಸ್.
1: ಆಗಸ್ಟ್ 12 ಮರಣಪಟ್ಟ ಬಲಮುರಿ ಗ್ರಾಮ ತೊತ್ತಿ ಅಂಡ ಪೋತಿ ಅಪ್ಪಣ್ಣ ಅಂಡ ಪೊಣ್ಣು ಅಕ್ಕವ್ವ ಭೋಜಿಕೆ ಅಂಡ ಮಾದ ಕಾರ್ಯ ಇದೇ ಇರೋದಂಡಾಂಗ್. ಚೆನ್ನಿಯಾಚೆ ಪೊಲಕ 10 ಗಂಟೆಗೆ ಮೂರ್ನಾಡು ಕೊಡವ ಸಮಾಜದ್ದು ನಡಪ. ಒಕ್ಕಕಾರ ಊರುಕಾರ ಕೇರಿಕಾರ ಬೆಂದು ಚಂಗಾದಿಯಲ್ಲ ಇದನ್ನೇ ಆಹ್ವಾನದ ಗ್ಯಾನ ಮಾಡಿದ ಬರನೊಂದು ಅಂಡ ಮೋವ ತೊತ್ತಿ ಅಂಡ ಚಿನ್ನಪ್ಪ ಬನ್ಸಿ ಮೋಳಿಯ ಮೈಮಕ್ಕ ಕಿರುಮಕ್ಕ ಪಿಂಜ ಸಂಸಾರಕಾರ ಕಟ್ಟಣಿತ.
2: 2765 ಭಾಗಮಂಡಲ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಭಾಗಮಂಡಲ ಇದರ 2025-26 ಸಾಲಿನ ವಾರ್ಷಿಕ ಮಹಾಸಭೆ ಇದೇ 2026 ಆಗಸ್ಟ್ 22 ಶನಿವಾರ ಪೂರ್ವಾಹ್ನ 11 ಗಂಟೆಗೆ ಸಂಘದ ಹೊಸೂರು ಡಿ ಜೋಯಪ್ಪ ಸಭಾಂಗಣದಲ್ಲಿ ಶ್ರೀ ಹೊಸೂರು ಜಿ ಸತೀಶ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಅಂದೇ ಪೂರ್ವಾಹ್ನ 10:30 ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಂದ ಸಂಘದ ಆವರಣದಲ್ಲಿ ನೂತನ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿದ್ದು, ಅಲ್ಲದೆ ಈ ಮಹಾಸಭೆಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಸಾಧನೆಗೈದ ಸಂಘದ ಸದಸ್ಯರು ಹಾಗೂ ಸದಸ್ಯರ ಮಕ್ಕಳನ್ನು ಸನ್ಮಾನಿಸಲಾಗುವುದು. ಆಹ್ವಾನ ಪತ್ರ ಸಿಗದವರು ಇದನ್ನೇ ವೈಯಕ್ತಿಕ ಆಹ್ವಾನವೆಂದು ಪರಿಗಣಿಸಿ ಈ ಎಲ್ಲ ಕಾರ್ಯಕ್ರಮಗಳಿಗೆ ಬಂದು ಯಶಸ್ವಿಗೊಳಿಸಿಕೊಡಬೇಕೆಂದು ಭಾಗಮಂಡಲ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಇವರ ಪ್ರಕಟಣೆ ತಿಳಿಸಿದೆ.
3: 80ನೇ ಸ್ವಾತಂತ್ರ್ಯ ದಿನೋತ್ಸವದ ಪ್ರಯುಕ್ತ ಸುಳ್ಯದ ಕೆವಿಜಿ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಆಗಸ್ಟ್ 15-31 ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿದೆ. ಇಲ್ಲಿ ಒಳರೋಗಿಗಳಿಗೆ ಜನರಲ್ ವಾರ್ಡ್ನಲ್ಲಿ ಉಚಿತ ಬೆಡ್, ಊಟ, ತಿಂಡಿ, ನಿಗದಿತ ಔಷಧಿಗಳು ಲಭ್ಯ. ಜನರಲ್ ವಾರ್ಡ್ನಲ್ಲಿ ನಿಗದಿತ ರಕ್ತ ತಪಾಸಣೆ, ಎಕ್ಸ್ರೇ, ಇಸಿಜಿ, ಅಲ್ಟ್ರಾಸೌಂಡ್ ಹಾಗೂ ಶಸ್ತ್ರಚಿಕಿತ್ಸೆಗಳು ರಿಯಾಯಿತಿ ದರದಲ್ಲಿ ಲಭ್ಯವಿದೆ. ಮಹಿಳಾ ಒಳರೋಗಿಗಳಿಗೆ ಹೆರಿಗೆ, ಸಂತಾನ ಹರಣ ಚಿಕಿತ್ಸೆ, ಗರ್ಭಕೋಶದ ಕಾಯಿಲೆಗಳ ತಪಾಸಣೆ ಹಾಗೂ ನಿಗದಿತ ಶಸ್ತ್ರಚಿಕಿತ್ಸೆಗಳನ್ನು ರಿಯಾಯಿತಿ ದರದಲ್ಲಿ ಮಾಡಿಕೊಳ್ಳಲಾಗುವುದು. ಹೊರರೋಗಿಗಳಿಗೆ ನಿಗದಿತ ಔಷಧಗಳು, ನಿಗದಿತ ರಕ್ತ ತಪಾಸಣೆ, ಎಕ್ಸ್ರೇ, ಇಸಿಜಿ, ಅಲ್ಟ್ರಾಸೌಂಡ್, ಸ್ಕ್ಯಾನಿಂಗ್ ಸೌಲಭ್ಯಗಳು ರಿಯಾಯಿತಿ ದರದಲ್ಲಿ ಲಭ್ಯ. ವೈದ್ಯರುಗಳ ಸಮಾಲೋಚನೆ ಶುಲ್ಕ ಯಾವಾಗಲೂ ಉಚಿತ. ಕೆವಿಜಿ ಮೆಡಿಕಲ್ ಕಾಲೇಜು ಶ್ವಾಸಕೋಶ ವಿಭಾಗದಲ್ಲಿ ಅಲರ್ಜಿ ಕೇಂದ್ರವನ್ನು ಸ್ಥಾಪಿಸಿದ್ದು, ಅತ್ಯಾಧುನಿಕ ಸ್ಕಿನ್ ಪ್ರಿಕ್ಸ್ ಟೆಸ್ಟ್ ರಿಯಾಯಿತಿ ದರದಲ್ಲಿ ಮಾಡಿಕೊಳ್ಳಲಾಗುವುದು ಹಾಗೂ ಅಲರ್ಜಿಗೆ ಸರಿಯಾದ ಪರಿಹಾರ ತಿಳಿಸಲಾಗುವುದು. ಹಾಗೂ ಹೃದಯ ತಪಾಸಣೆ ಕೇಂದ್ರವನ್ನು ಸ್ಥಾಪಿಸಿದ್ದು, ನುರಿತ ನೋಂದಾಯಿತ ವೈದ್ಯರಿಂದ ಇಸಿಜಿ ಮುಖಾಂತರ ಹೃದಯ ತಪಾಸಣೆ, ಬಿಪಿ, ಬ್ಲಡ್ ಶುಗರ್ ಟೆಸ್ಟ್ ಮಾಡಿಕೊಳ್ಳಲಾಗುವುದು. ಸಾರ್ವಜನಿಕರು ಈ ಆರೋಗ್ಯ ಮೇಳದ ಪ್ರಯೋಜನವನ್ನು ಪಡೆದುಕೊಳ್ಳುವಂತೆ ಕೋರಲಾಗಿದೆ. ಮಾಹಿತಿಗಾಗಿ ಕೆವಿಜಿ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಸುಳ್ಯ ಕಾಲ್ 08257230316 ಅಥವಾ ಮೊಬೈಲ್ ಸಂಖ್ಯೆ 7353752233.
4: ಜಲಪಾತಗಳು ಪ್ರೇಕ್ಷಣೀಯ ಸ್ಥಳಗಳಲ್ಲಿ, ಅಪಾಯಕಾರಿಯಾದ ಜಾಗಗಳಲ್ಲಿ ನಿಂತು ಫೋಟೋ ವಿಡಿಯೋ ತೆಗೆಯುವ ದುಸ್ಸಾಹಸಗಳನ್ನು ಯಾವುದೇ ಕಾರಣಕ್ಕೂ ಮಾಡದಿರಿ. ಪ್ರವಾಹ ಅಥವಾ ವೇಗವಾಗಿ ಚಲಿಸುವ ನದಿಗಳನ್ನು, ಹೊಳೆಗಳನ್ನು ಎಂದಿಗೂ ದಾಟಬೇಡಿ. ನದಿ ಜಲಪಾತಗಳು ಮಳೆಗಾಲದಲ್ಲಿ ರಮ್ಯ, ಮನೋಹರ, ಆದರೆ ಅಷ್ಟೇ ಅಪಾಯಕಾರಿ. ಪ್ರವಾಸ, ಟ್ರೆಕಿಂಗ್ ಸಂದರ್ಭದಲ್ಲಿ ಸುರಕ್ಷತೆ ನಿಮ್ಮ ಆದ್ಯತೆಯಾಗಿರಲಿ. ಮಳೆಗಾಲದ ಸುಂದರ ಕೊಡಗು ಸುರಕ್ಷತೆಯೊಂದಿಗೆ. ಪ್ರಕಟಣೆ ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆ, ಕೊಡಗು ಜಿಲ್ಲೆ.
5: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
6: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
5: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
6: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
5: ಟೋಲ್ ಫ್ರೀ 1800-420-2233.
7: ಕೊಡಗು ಕುಶಾಲನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಗೆ ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಮತ್ತೊಂದು 3-10 ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಡಾಟಾ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
8: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026 9 ದಿನಗಳ ಮೆಗಾ ಸಿಲ್ವರ್ ಉತ್ಸವ. June 15-14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಗುಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
9: ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮಕ್ಸೂದ್ ಅಹಮದ್ ಎಆರ್, ಸೀನಿಯರ್ ಕನ್ಸಲ್ಟೆಂಟ್, ನ್ಯೂರೋ ಸರ್ಜರಿ, ಮಣಿಪಾಲ್ ಹಾಸ್ಪಿಟಲ್, ಮೈಸೂರ್. ಡಾಕ್ಟರ್, ಹೆಡ್ ಇಂಜುರಿನ ಯಾವ ರೀತಿ ಪ್ರಿವೆಂಟ್ ಮಾಡಬಹುದು?
10: ತುಂಬಾನೇ ಮುಖ್ಯವಾದ ಪ್ರಶ್ನೆ ಕೇಳಿದ್ರಿ. ಯಾಕಂದ್ರೆ ಒಂದ್ ಸಲ ಸಿವಿಯರ್ ಹೆಡ್ ಇಂಜುರಿ ಆಯ್ತು ಅಂತ ಹೇಳಿದ್ರೆ ಆ ಮನುಷ್ಯ ಇರೋದಿಲ್ಲ. ಹಿ ವಿಲ್ ಲೂಸ್ ವಾಟ್ ಹಿ ವಾಸ್ ಅಂಡ್ ಬಿಕಮ್ ಸಂಬಡಿ ಎಲ್ಸ್. ಇನ್ನೊಬ್ಬರ ಮೇಲೆ ಮೆಜಾರಿಟಿ ಆಫ್ ದ ಟೈಮ್ ಅವಲಂಬಿತವಾದ ಜೀವನ ಆಗ್ಬಿಡುತ್ತೆ, ಸ್ಪೆಷಲಿ ತೀವ್ರವಾದ ತಲೆ ಅಪಘಾತಗಳ ನಂತರ. ಸೊ ದ ಬೆಸ್ಟ್ ಥಿಂಗ್ ಇಸ್ ಟು ಪ್ರಿವೆಂಟ್ ದೆಮ್. ಅಂಡ್ ಸರ್ಪ್ರೈಸಿಂಗ್ಲಿ ಮೆಜಾರಿಟಿ ಆಫ್ ದ ಟೈಮ್ ದೀಸ್ ಆಕ್ಸಿಡೆಂಟ್ಸ್ ಆರ್ ಡ್ಯೂ ಟು ಸಮ್ ದಿ ಅದರ್ ರೀಸನ್ ವಿಚ್ ಕುಡ್ ಹ್ಯಾವ್ ಬೀನ್ ಪ್ರಿವೆಂಟೆಡ್. ಕಾಮನೆಸ್ಟ್ ಇಸ್ ಡ್ರಂಕನ್ ಡ್ರೈವಿಂಗ್, ಹೆಲ್ಮೆಟ್ ಇಲ್ಲದೆ ಓಡಿಸೋದು. ಆ ಹೆಲ್ಮೆಟ್ ಕೈಯಲ್ಲಿ ಹಾಕೊಂಡು ಓಡಿಸ್ತಿರ್ತಾರೆ, ತಲೆಗಿರೋ ಹೆಲ್ಮೆಟ್ ನ ಕೈ ಯಾಕೆ ಹಾಕೊಂಡ್ತಾರೋ ಗೊತ್ತಿಲ್ಲ ನನಗೆ. ಕುಡಿದು ಬಿಟ್ಟು ಓಡಿಸ್ತಾ ಇರ್ತಾರೆ. ಆ ಟ್ರಾಫಿಕ್ ಪೊಲೀಸ್ನವರು ಪಾಪ ನಮ್ಮ ಹಿಂದೆ ಓಡಿ ಓಡಿ ನಮ್ಮ ಜೀವನ ಉಳಿಸ್ಲಿಕ್ಕೆ ಬರ್ತಿರೋದು. ಅವ್ರನ್ನ ನಾವು ಶತ್ರು ಅನ್ಕೊಂಡು ಅವರಿಂದ ಹೈಡ್ ಮಾಡಿ ಮಾಡಿ ಹೋಗ್ತಾ ಹೋಗ್ತಾನೆ ಬೀಳ್ತೀವಿ.
9: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರ್. ಲೈಫ್ಸ್ ಆನ್. ಫಾರ್ ಅಪಾಯಿಂಟ್ಮೆಂಟ್ಸ್ ಕಾಲ್ 08212555000.

0: Save the number, save lives. ನಮ್ಮ ಹೊಸ ಮನೆಗೆ ಹೊಸ ಫರ್ನಿಚರ್ಸ್ ಬೇಕಲ್ವಾ? ಎಲ್ಲಿಂದ ತಗೊಳ್ಳೋದು ರೀ?
1: ವಿರಾಜಪೇಟೆಯಲ್ಲಿ ಕೊಡಗಿನಲ್ಲೇ ಫಸ್ಟ್ ಟೈಮ್ ಕೂರ್ಗ್ ಹೈಲೈಟ್ ಫರ್ನಿಚರ್ಸ್ ಅವರ ಎಕ್ಸ್ಕ್ಲೂಸಿವ್ ಹೈ ಸ್ಟ್ಯಾಂಡರ್ಡ್ ಮತ್ತೆ ಪ್ರೀಮಿಯಂ ಫರ್ನಿಚರ್ ಗಳ ಶೋರೂಮ್ ಹೈಲೈಟ್ ಗ್ಯಾಲರಿಯಾ ಇದೆ. ಆಗಸ್ಟ್ 20ಕ್ಕೆ ಗುರುವಾರ ಓಪನ್ ಆಗ್ತಾ ಇದೆ. ತರೋ ತರ್ತೀವಿ, ಒಳ್ಳೆ ಕ್ವಾಲಿಟಿ ಪ್ರೀಮಿಯಂ ಫರ್ನಿಚರ್ ತಂದು ಬಿಡೋಣ
0: ನಿಮ್ಮ ಮನೆಗೆ. ಹೈ ಸ್ಟ್ಯಾಂಡರ್ಡ್ ಅಂಡ್ ಪ್ರೀಮಿಯಂ ಲುಕ್ ಇನ್ನು ವಿರಾಜಪೇಟೆಯ ಹೈಲೈಟ್ ಗ್ಯಾಲರಿಯಾ.
2: ಎಷ್ಟೊತ್ತಿನಿಂದ
1: ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
3: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
1: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
3: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದ್ಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
1: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282.
4: ಸ್ವಾತಂತ್ರ್ಯ, ಸಮಾನತೆ ಮತ್ತು ಸೋದರ ಭಾವ, ಇವು ಸಮಾಜ ಸುಧಾರಣೆಯ ಪ್ರಮುಖ ಸೂತ್ರಗಳು. ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಶಕ್ತಿಗೂ ಇರಬೇಕಾದುದು ಸಮಾನ ಹಕ್ಕು.
5: ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂದೇಶವೊಂದು ಹೀಗಿದೆ: ಸರ್ವರಿಗೂ ಸಮಾನವಾಗಿ ಬದುಕುವಂತೆ ಅವಕಾಶ ಕಲ್ಪಿಸುವುದೇ ನಿಜವಾದ ರಾಷ್ಟ್ರೀಯತೆ. ಈ ದೇಶದಲ್ಲಿ ಬದುಕಲು ನಾವು ಕಲಿಯಬೇಕಾದ ಮೊದಲ ಪಾಠ ಇದು.
4: ಮನುಷ್ಯನ ಸುಖಬಾಳ್ವೆಗೆ ಇರುವ ಏಕೈಕ ತಾಣ ಈ ಭೂಮಿ. ಜನಸಂಖ್ಯೆ ಹೆಚ್ಚಳ, ಮಣ್ಣಿನ ಸವಕಳಿ, ದುರ್ಬಲ ಪರಿಸರ, ಅರಣ್ಯನಾಶ, ಜಲಮಾಲಿನ್ಯ, ಇವು ಭೂಮಿಯ ಹವಾಮಾನ ಬದಲಾಗಲು ಕಾರಣವಾಗುತ್ತಿವೆ. ಮನುಷ್ಯನ ಹಿತಬಾಳ್ವೆಗೆ ಪೂರಕ ಪರಿಸರ ಇಲ್ಲದ ಸ್ಥಿತಿ ನಿರ್ಮಾಣವಾಗುತ್ತಿದೆ. ನಮಗೆ ಬೇಕಾದ ಆರೋಗ್ಯಕರ ಪರಿಸರ ಇಲ್ಲದಂತಾಗಲು ಕಾರಣರಾರು? ನಾವೇ ತಾನೆ. ಮೋಜಿಗೆ, ಮೋಹಕ್ಕೆ, ಸುಖಭೋಗದ ಜೀವನಕ್ಕೆ ಒಗ್ಗಿ ಹೋಗಿರುವ ನಾವು ಪರಿಸರ ಸಂರಕ್ಷಣೆ ಒಂದು ಸವಾಲಾಗುವ ಮುನ್ನ, ಕಠಿಣ ತಪಸ್ಸಾಗುವ ಮುನ್ನ ಎಚ್ಚೆತ್ತುಕೊಳ್ಳೋಣ.
6: FM 101.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:34 ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಆಯುಷ್ವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಜಪಾನ್ ರಕ್ಷಣಾ ಸಚಿವರೊಂದಿಗೆ ಇಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ದ್ವಿಪಕ್ಷೀಯ ಮಾತುಕತೆ. ಇಂದು ಭಾರತ ಸಿಂಗಾಪುರ ಸಚಿವರ ಮಟ್ಟದ ದುಂಡುಮೇಜಿನ ನಾಲ್ಕನೇ ಸುತ್ತಿನ ಸಭೆ. ಮಾಸ್ಕೋದಲ್ಲಿ ಇಂದಿನಿಂದ ನಾಲ್ಕು ದಿನಗಳ ಕಾಲ ಇಂಡಿಯಾ ಡೇ ಉತ್ಸವ ಆರಂಭ. ಎಫ್ಐಎಚ್ ಹಾಕಿ ವಿಶ್ವಕಪ್. ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನವನ್ನು ಮಣಿಸಿ ರೋಚಕ ಗೆಲುವು ಸಾಧಿಸಿದ ಭಾರತ.

0: ವಾರ್ತೆಗಳ ವಿವರ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇಂದು ನವದೆಹಲಿಯಲ್ಲಿ ಜಪಾನ್ ರಕ್ಷಣಾ ಸಚಿವ ಶಿಂಜಿರೋ ಕೊಯಿಜುಮಿ ಅವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಲಿದ್ದಾರೆ. ಸಭೆಯಲ್ಲಿ ದ್ವಿಪಕ್ಷೀಯ ರಕ್ಷಣಾ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಲು ಗಮನ ಹರಿಸುವ ನಿರೀಕ್ಷೆಯಿದ್ದು, ಕಾರ್ಯತಂತ್ರದ ವಿಶ್ವಾಸ ಮತ್ತು ಸಹಕಾರವನ್ನು ಹೆಚ್ಚಿಸಲು ಆದ್ಯತೆ ನೀಡಲಾಗುತ್ತದೆ. ಮುಖ್ಯವಾಗಿ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಸ್ಥಿರತೆ ಮತ್ತು ಭದ್ರತೆಗೆ ಮಹತ್ವವನ್ನು ನೀಡಲಾಗುತ್ತದೆ. ಮೇಕ್ ಇನ್ ಇಂಡಿಯಾ ಚೌಕಟ್ಟಿನಡಿಯಲ್ಲಿ ಆಳವಾದ ಕಡಲ ಭದ್ರತಾ ಸಹಕಾರ ಮತ್ತು ನಿಕಟ ರಕ್ಷಣಾ ಸಾಧನಗಳು ಹಾಗೂ ತಂತ್ರಜ್ಞಾನದ ಸಹಯೋಗದ ಕುರಿತು ಉಭಯ ಸಚಿವರು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ದ್ವಿಪಕ್ಷೀಯ ರಕ್ಷಣೆ ಮತ್ತು ಭದ್ರತಾ ಸಹಕಾರವನ್ನು ಮತ್ತಷ್ಟು ಮುಂದುವರೆಸಲು ಮಾರ್ಗಸೂಚಿಯನ್ನು ನಿರ್ಮಿಸಲು ಸಭೆಯು ಅವಕಾಶವನ್ನು ಒದಗಿಸುತ್ತದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಜಪಾನ್ ರಕ್ಷಣಾ ಸಚಿವ ಶಿಂಜಿರೋ ಕೊಯಿಜುಮಿ ಇದೇ ಮೊದಲ ಬಾರಿಗೆ ಭಾರತಕ್ಕೆ ಭೇಟಿ ನೀಡುತ್ತಿದ್ದು, ಅವರು ನಿನ್ನೆ ಮುಂಬೈನ ಪಶ್ಚಿಮ ನೌಕಾ ಕಮಾಂಡ್ಗೆ ಭೇಟಿ ನೀಡಿದ್ದರು. ಅಲ್ಲಿ ಅವರು ನೌಕಾಪಡೆಯ ಮುಖ್ಯಸ್ಥ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಮತ್ತು ಫ್ಲಾಗ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ವೆಸ್ಟರ್ನ್ ನೇವಲ್ ಕಮಾಂಡ್ ವೈಸ್ ಅಡ್ಮಿರಲ್ ಸಂಜಯ್ ವತ್ಸಯನ್ ಅವರೊಂದಿಗೆ ಚರ್ಚೆ ನಡೆಸಿದರು. ಭಾರತೀಯ ನೌಕಾಪಡೆಯ ಪಾತ್ರಗಳು ಮತ್ತು ಜವಾಬ್ದಾರಿಗಳು ಹಾಗೂ ಕಾರ್ಯಾಚರಣೆಯ ಸಾಮರ್ಥ್ಯಗಳ ಬಗ್ಗೆ ನಿಯೋಗಕ್ಕೆ ವಿವರಿಸಲಾಯಿತು. ಭಾರತ ಮತ್ತು ಜಪಾನ್ ಮುಕ್ತ ಹಾಗೂ ಸಮೃದ್ಧ ಇಂಡೋ ಪೆಸಿಫಿಕ್ ಪ್ರದೇಶವನ್ನು ನಿರ್ಮಿಸುವ ಸಾಮಾನ್ಯ ದೃಷ್ಟಿಕೋನವನ್ನು ಹಂಚಿಕೊಳ್ಳುತ್ತವೆ. ಜಪಾನ್ ರಕ್ಷಣಾ ಸಚಿವರ ಎರಡು ದಿನಗಳ ಭೇಟಿಯು ದ್ವಿಪಕ್ಷೀಯ ರಕ್ಷಣಾ ಸಹಕಾರದಲ್ಲಿ ಬೆಳೆಯುತ್ತಿರುವ ವೇಗವನ್ನು ಮತ್ತು ಪಾಲುದಾರಿಕೆಯನ್ನು ಮತ್ತಷ್ಟು ವಿಸ್ತರಿಸುವ ಬಗ್ಗೆ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ. ಭಾರತ ಸಿಂಗಾಪುರ ಸಚಿವರ ದುಂಡುಮೇಜಿನ ನಾಲ್ಕನೇ ಸುತ್ತಿನ ಸಭೆ ಇಂದು ಸಿಂಗಾಪುರದಲ್ಲಿ ನಡೆಯಲಿದೆ. ಭಾರತದಿಂದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್, ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹಾಗೂ ವಾಣಿಜ್ಯ ಕೈಗಾರಿಕೆ ಎಲೆಕ್ಟ್ರಾನಿಕ್ಸ್ ಹಾಗೂ ಐಟಿ ರಾಜ್ಯ ಸಚಿವ ಜಿತಿನ್ ಪ್ರಸಾದ್ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಹೊಸ ಮತ್ತು ಉದಯೋನ್ಮುಖ ಕ್ಷೇತ್ರಗಳನ್ನು ಒಳಗೊಂಡಂತೆ ಸಹಕಾರವನ್ನು ಹೆಚ್ಚಿಸಲು ಸಭೆಯ ಕಾರ್ಯವಿಧಾನವು ಒಂದು ಪ್ರಮುಖ ವೇದಿಕೆಯಾಗಿದೆ. ಇದರ ಉದ್ಘಾಟನಾ ಸಭೆಯು ಸೆಪ್ಟೆಂಬರ್ 2022ರಲ್ಲಿ ನವದೆಹಲಿಯಲ್ಲಿ ನಡೆಯಿತು. ನಂತರ ಆಗಸ್ಟ್ 2024ರಲ್ಲಿ ಸಿಂಗಾಪುರದಲ್ಲಿ ಎರಡನೇ ಸಭೆ ಮತ್ತು ಆಗಸ್ಟ್ 2025ರಲ್ಲಿ ನವದೆಹಲಿಯಲ್ಲಿ ಮೂರನೇ ಸಭೆ ನಡೆಯಿತು. ಈ ಸಭೆಗಳಿಂದ ಸುಧಾರಿತ ಉತ್ಪಾದನೆ, ಸಂಪರ್ಕ, ಡಿಜಿಟಲೀಕರಣ, ಆರೋಗ್ಯ ರಕ್ಷಣೆ ಮತ್ತು ಔಷಧ, ಕೌಶಲ್ಯಾಭಿವೃದ್ಧಿ ಮತ್ತು ಸುಸ್ಥಿರತೆಯ ಕುರಿತು ಚರ್ಚೆಗಳು ನಡೆದವು. ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ಸಿಂಗಾಪುರದ ಪ್ರಧಾನಿ ಲಾರೆನ್ಸ್ ವಾಂಗ್ ಭಾರತಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಭಾರತ ಸಿಂಗಾಪುರ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆ ಮಾರ್ಗಸೂಚಿ ಅನಾವರಣಗೊಂಡಿತು. ನಾಲ್ಕನೇ ಸುತ್ತಿನ ಸಭೆಯಲ್ಲಿ ಎರಡೂ ಕಡೆಯವರಿಗೆ ವಿವಿಧ ಉಪಕ್ರಮಗಳ ಪ್ರಗತಿಯನ್ನು ಪರಿಶೀಲಿಸಲು ಮತ್ತು ಭಾರತ ಸಿಂಗಾಪುರ ಸಹಯೋಗವನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗಗಳನ್ನು ಗುರುತಿಸಲು ಅನುವು ಮಾಡಿಕೊಡುತ್ತದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಮಾಸ್ಕೋದಲ್ಲಿ ಇಂದಿನಿಂದ ನಾಲ್ಕು ದಿನಗಳ ಕಾಲ ಇಂಡಿಯಾ ಡೇ ಉತ್ಸವ ಪ್ರಾರಂಭವಾಗಲಿದ್ದು, ಇದು ಸಂಸ್ಕೃತಿ, ಸಂಪ್ರದಾಯಗಳು ಮತ್ತು ಜನರ ನಡುವಿನ ಸಂಬಂಧಗಳ ಆಚರಣೆಗಾಗಿ ಭಾರತೀಯ ಮತ್ತು ರಷ್ಯಾದ ಸಮುದಾಯಗಳನ್ನು ಒಟ್ಟುಗೂಡಿಸುತ್ತದೆ. ಈ ಉತ್ಸವವು ಮಾಸ್ಕೋದ ಗೋಸ್ಟಿನಿ ಡೋರ್ನಲ್ಲಿ ನಡೆಯಲಿದೆ. ಸಂಸ್ಕೃತಿಗಳ ಏಕತೆ, ಜನರ ಸ್ನೇಹ ಎಂಬ ವಿಷಯದ ಅಡಿಯಲ್ಲಿ ಆಯೋಜಿಸಲಾಗಿರುವ ಈ ಉತ್ಸವವು ಹಲವಾರು ಸ್ಥಳಗಳಲ್ಲಿ ಹರಡಿರುವ ವೈವಿಧ್ಯಮಯ ಕಾರ್ಯಕ್ರಮವನ್ನು ಒಳಗೊಂಡಿರುತ್ತದೆ. ಸುಮಾರು 20 ವಿಶೇಷ ವಲಯಗಳು ಸಂದರ್ಶಕರಿಗೆ ಯೋಗ, ಚದುರಂಗ, ಭಾರತೀಯ ವಿವಾಹಗಳು, ನೃತ್ಯ ಮತ್ತು ಆಯುರ್ವೇದ ಸೇರಿದಂತೆ ಭಾರತೀಯ ಸಂಸ್ಕೃತಿಯ ವಿವಿಧ ಅಂಶಗಳನ್ನು ಅನ್ವೇಷಿಸಲು ಅವಕಾಶವನ್ನು ನೀಡುತ್ತವೆ. ಉತ್ಸವವು ರಷ್ಯಾದಾದ್ಯಂತ ಸುಮಾರು 75 ಯೋಗ ಶಾಲೆಗಳನ್ನು ಮತ್ತು ಇತರ ದೇಶಗಳ ಬೋಧಕರನ್ನು ಒಳಗೊಂಡಂತೆ ನಡೆಯಲಿದೆ. 200ಕ್ಕೂ ಹೆಚ್ಚು ಭಾರತೀಯ ಮತ್ತು ರಷ್ಯಾದ ನೃತ್ಯಗಾರರು ಭಾರತೀಯ ನೃತ್ಯದ ವೈವಿಧ್ಯತೆ ಮತ್ತು ಕಲಾತ್ಮಕ ಸಂಪ್ರದಾಯಗಳನ್ನು ಪ್ರದರ್ಶಿಸುವ ಪ್ರದರ್ಶನಗಳಲ್ಲಿ ಭಾಗವಹಿಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಯುವ ಸಂಗಮ ಏಳನೇ ಹಂತಕ್ಕೆ ಆನ್ಲೈನ್ ನೋಂದಣಿಗೆ ಕೊನೆ ದಿನಾಂಕವನ್ನು ಈ ತಿಂಗಳ 31ರವರೆಗೆ ವಿಸ್ತರಿಸಲಾಗಿದೆ ಎಂದು ಶಿಕ್ಷಣ ಸಚಿವಾಲಯ ತಿಳಿಸಿದೆ. ಈ ವಿಸ್ತರಣೆಯು ದೇಶದಾದ್ಯಂತದ ಅರ್ಹ ಯುವಕರಿಗೆ ಈ ವಿಶಿಷ್ಟ ಯುವ ವಿನಿಮಯ ಕಾರ್ಯಕ್ರಮದಲ್ಲಿ ನೋಂದಾಯಿಸಲು ಮತ್ತು ಭಾಗವಹಿಸಲು ಹೆಚ್ಚುವರಿ ಅವಕಾಶವನ್ನು ಒದಗಿಸುತ್ತದೆ. ಈ ಹಿಂದೆ ಯುವ ಸಂಗಮ ಏಳನೇ ಹಂತಕ್ಕೆ ನೋಂದಾಯಿಸಲು ಆಗಸ್ಟ್ 18 ಕೊನೆಯ ದಿನಾಂಕವಾಗಿತ್ತು.

0: ಉನ್ನತ ಶಿಕ್ಷಣ ಸಂಸ್ಥೆಗಳ ವಿದ್ಯಾರ್ಥಿಗಳು, ಎನ್ಎಸ್ಎಸ್ ಸ್ವಯಂ ಸೇವಕರು ಮತ್ತು ಯುವ ವೃತ್ತಿಪರರು ಸೇರಿದಂತೆ 18 ರಿಂದ 30 ವರ್ಷ ವಯಸ್ಸಿನ ಆಸಕ್ತ ಯುವಕರು ಅಧಿಕೃತ ಯುವ ಸಂಗಮ ಪೋರ್ಟಲ್ ಮೂಲಕ ನೋಂದಾಯಿಸಿಕೊಳ್ಳಬಹುದು. ಯುವ ಸಂಗಮ 7ನೇ ಹಂತಕ್ಕಾಗಿ ಐಐಟಿಗಳು, ಐಐಎಂಗಳು, ಕೇಂದ್ರ ವಿಶ್ವವಿದ್ಯಾಲಯಗಳು ಮತ್ತು ಎನ್ಐಟಿಗಳು ಸೇರಿದಂತೆ 20 ಉನ್ನತ ಶಿಕ್ಷಣ ಸಂಸ್ಥೆಗಳನ್ನು ವಿನಿಮಯ ಕಾರ್ಯಕ್ರಮವನ್ನು ಆಯೋಜಿಸಲು ನೋಡಲ್ ಸಂಸ್ಥೆಗಳಾಗಿ ಗುರುತಿಸಲಾಗಿದೆ. ಆಯ್ಕೆಯಾದವರು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ 5ರಿಂದ 7 ದಿನಗಳ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಪ್ರವಾಸಗಳನ್ನು ಕೈಗೊಳ್ಳುತ್ತಾರೆ. ವಿನಿಮಯ ಕಾರ್ಯಕ್ರಮದ ಸಮಯದಲ್ಲಿ ಅವರು ಸ್ಥಳೀಯ ಸಂಪ್ರದಾಯಗಳು, ಶೈಕ್ಷಣಿಕ ಸಂಸ್ಥೆಗಳು, ಆಡಳಿತ ಉಪಕ್ರಮಗಳು, ನಾವೀನ್ಯತೆ ಪರಿಸರ ವ್ಯವಸ್ಥೆಗಳು, ಕೈಗಾರಿಕೆಗಳು, ಪರಂಪರೆಯ ತಾಣಗಳು ಮತ್ತು ಸಮುದಾಯ ಜೀವನಕ್ಕೆ ನೇರವಾಗಿ ಒಡ್ಡಿಕೊಳ್ಳುತ್ತಾರೆ. ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಅವರು ಅರ್ಮೇನಿಯಾಗೆ ತಮ್ಮ 2 ದಿನಗಳ ಪ್ರವಾಸವನ್ನು ಮುಗಿಸಿದ್ದಾರೆ. ಈ ಭೇಟಿಯ ಸಮಯದಲ್ಲಿ ಅವರು ಅರ್ಮೇನಿಯಾದ ಉಪ ರಕ್ಷಣಾ ಸಚಿವೆ ಕರನ್ ಬ್ರೋಟ್ಯಾನ್ ಮತ್ತು ಅರ್ಮೇನಿಯಾದ ಮೊದಲ ಉಪ ರಕ್ಷಣಾ ಸಚಿವೆ ಮತ್ತು ಜನರಲ್ ಸ್ಟಾಫ್ ಮುಖ್ಯಸ್ಥ ಎಡ್ವರ್ಡ್ ಅಸ್ರಿಯಾನ್ ಅವರೊಂದಿಗೆ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಿದರು. ಸಾಮರ್ಥ್ಯ ವೃದ್ಧಿ, ತರಬೇತಿ, ಮಿಲಿಟರಿ ತಾಂತ್ರಿಕ ಸಹಕಾರ ಮತ್ತು ರಕ್ಷಣಾ ಸಂಶೋಧನೆ ಹಾಗೂ ಅಭಿವೃದ್ಧಿಯ ಮೇಲೆ ನಿರ್ದಿಷ್ಟವಾಗಿ ಒತ್ತು ನೀಡಿ ನಡೆಯುತ್ತಿರುವ ರಕ್ಷಣಾ ಮತ್ತು ಮಿಲಿಟರಿ ತಾಂತ್ರಿಕ ಸಹಕಾರದ ಸಂಪೂರ್ಣ ವ್ಯಾಪ್ತಿಯನ್ನು ಚರ್ಚೆಗಳು ಒಳಗೊಂಡಿವೆ. ಭಾರತೀಯ ಮತ್ತು ಅರ್ಮೇನಿಯನ್ ಸಶಸ್ತ್ರ ಪಡೆಗಳ ನಡುವಿನ ಜಂಟಿ ಸೇವೆಗಳ ಸಿಬ್ಬಂದಿ ಮಾತುಕತೆಗಳನ್ನು ಸಾಂಸ್ಥಿಕಗೊಳಿಸಲು ಎರಡೂ ಕಡೆಯವರು ಉಲ್ಲೇಖ ನಿಯಮಗಳನ್ನು ವಿನಿಮಯ ಮಾಡಿಕೊಂಡಿದ್ದಾರೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಭೇಟಿಯ ಸಮಯದಲ್ಲಿ ರಕ್ಷಣಾ ಕಾರ್ಯದರ್ಶಿ ಅರ್ಮೇನಿಯಾದ ಹೈಟೆಕ್ ಕೈಗಾರಿಕಾ ಸಚಿವ ಡೇವಿಡ್ ಟ್ರೆಡ್ವೋಸ್ಯಾನ್ ಅವರನ್ನು ಭೇಟಿ ಮಾಡಿದರು ಮತ್ತು ರಕ್ಷಣಾ ಸಂಶೋಧನೆ ಹಾಗೂ ಅಭಿವೃದ್ಧಿಗೆ ಸಂಬಂಧಿಸಿದ ಪ್ರಸ್ತಾಪಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು. ಬಾಂಗ್ಲಾದೇಶದ ನೂತನ ಅಧ್ಯಕ್ಷರ ಆಯ್ಕೆಗಾಗಿ ಇಂದು ಚುನಾವಣೆ ನಡೆಯುತ್ತಿದೆ. ಆಡಳಿತಾರೂಢ ಬಿಎನ್ಪಿ ಪಕ್ಷದ ಹಿರಿಯ ನಾಯಕ ಮಿರ್ಜಾ ಫಕ್ರುಲ್ ಇಸ್ಲಾಂ ಆಲಂಗೀರ್ ಮತ್ತು 11 ಪಕ್ಷಗಳ ವಿರೋಧ ಪಕ್ಷಗಳ ಮೈತ್ರಿಕೂಟದ ಅಭ್ಯರ್ಥಿ ಕರ್ನಲ್ ಒಲಿ ಅಹಮದ್ ಅವರ ನಡುವೆ ಈ ಸ್ಪರ್ಧೆ ಏರ್ಪಟ್ಟಿದೆ. ಚುನಾವಣಾ ಆಯೋಗವು ಆಗಸ್ಟ್ 16ರಂದು ಅವರ ನಾಮಪತ್ರಗಳನ್ನು ಮಾನ್ಯವೆಂದು ಘೋಷಿಸಿತು. ಬಿಎನ್ಪಿ ಸಂಸದೀಯ ಪಕ್ಷದ ಸಭೆಯಲ್ಲಿ ಮಾತನಾಡಿದ ಆಲಂಗೀರ್ ಇಂದಿನ ಅಧ್ಯಕ್ಷೀಯ ಚುನಾವಣೆಯಲ್ಲಿ ತಮಗೆ ಮತ ಚಲಾಯಿಸುವಂತೆ ಬಿಎನ್ಪಿ ಶಾಸಕರಿಗೆ ಮನವಿ ಮಾಡಿದರು. ಚುನಾಯಿತ ಅಧ್ಯಕ್ಷರು ನಾಳೆ ಸಂಜೆ ಬಂಗಭವನ್ನ ದರ್ಬಾರ್ ಹಾಲ್ನಲ್ಲಿ ಬಾಂಗ್ಲಾದೇಶದ ಹೊಸ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ನೆದರ್ಲ್ಯಾಂಡ್ಸ್ನ ಆಮ್ಸ್ಟೇಲ್ವೀನ್ನಲ್ಲಿ ನಡೆದ ಎಫ್ಐಎಚ್ ಹಾಕಿ ವಿಶ್ವಕಪ್ನಲ್ಲಿ ಭಾರತ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನದ ವಿರುದ್ದ 5-3 ಅಂತರದ ಜಯ ಸಾಧಿಸಿ ಮುಂದಿನ ಸುತ್ತಿಗೆ ಅರ್ಹತೆ ಗಳಿಸಿದೆ. ಹರ್ಮನ್ಪ್ರೀತ್ ಸಿಂಗ್ ಮತ್ತು ಹಾರ್ದಿಕ್ ಸಿಂಗ್ ತಲಾ 2 ಗೋಲು ಗಳಿಸಿದರೆ ಅಭಿಷೇಕ್ 1 ಗೋಲು ಗಳಿಸಿದರು. ಭಾರತದ ಈ ಗೆಲುವಿನೊಂದಿಗೆ ಗುಂಪು ಹಂತದಲ್ಲಿ ಪಾಕಿಸ್ತಾನದ ಅಭಿಯಾನ ಕೊನೆಗೊಂಡಿತು. ಭಾರತದ ಪುರುಷರ ತಂಡವು ಈ ಹಿಂದೆ ವೇಲ್ಸ್ ತಂಡವನ್ನು 3-1 ಅಂತರದಿಂದ ಸೋಲಿಸಿತ್ತು. ಆದರೆ ಇಂಗ್ಲೆಂಡ್ ವಿರುದ್ದ 4-2 ಅಂತರದಿಂದ ಸೋತಿತ್ತು. ಈ ಸೋಲಿನಿಂದಾಗಿ ಗುಂಪು ಹಂತದಲ್ಲಿ ಪಾಕಿಸ್ತಾನದ ಅಭಿಯಾನ ಕೊನೆಗೊಂಡಿದೆ. ಈ ರೋಚಕ ಗೆಲುವಿನೊಂದಿಗೆ ಭಾರತದ ಪುರುಷರ ತಂಡವು 2ನೇ ಕ್ವಾರ್ಟರ್ಗೆ ಪ್ರವೇಶ ಪಡೆಯಿತು. ಪಂದ್ಯದಲ್ಲಿ 9 ನಿಮಿಷಗಳ ಒಳಗೆ ಎರಡೂ ತಂಡಗಳು 4 ಗೋಲುಗಳನ್ನು ಗಳಿಸಿದವು. ಭಾರತವು ಈ ಹಿಂದೆ ವೇಲ್ಸ್ ವಿರುದ್ದ 3-1 ಗೆಲುವಿನೊಂದಿಗೆ ತನ್ನ ಅಭಿಯಾನವನ್ನು ಆರಂಭಿಸಿತ್ತು. ಮತ್ತೊಂದೆಡೆ ಇಂಗ್ಲೆಂಡ್ ವಿರುದ್ದ 4-2 ಅಂತರದ ಸೋಲನ್ನು ಅನುಭವಿಸಿತ್ತು. ಭಾರತ ಮತ್ತು ಇಂಗ್ಲೆಂಡ್ ತಂಡಗಳು ಡಿ ಗುಂಪಿನಿಂದ ಮುಂದಿನ ಸುತ್ತಿಗೆ ಮುನ್ನಡೆ ಸಾಧಿಸಿದ್ದರೆ ಪಾಕಿಸ್ತಾನದ ಅಭಿಯಾನ ಕೊನೆಗೊಂಡಿದೆ. ಭಾರತೀಯ ಮಹಿಳಾ ತಂಡವು ಇಂದು ಆಮ್ಸ್ಟೇಲ್ವಿನ್ನ ವ್ಯಾಗನಾರ್ ಕ್ರೀಡಾಂಗಣದಲ್ಲಿ ಎಫ್ಐಎಚ್ ಹಾಕಿ ವಿಶ್ವಕಪ್ನ ಕೊನೆಯ ಪೂಲ್ ಡಿ ಪಂದ್ಯದಲ್ಲಿ ಇಂಗ್ಲೆಂಡ್ ಅನ್ನು ಎದುರಿಸಲಿದೆ. ಈ ಪಂದ್ಯವು ಭಾರತೀಯ ಕಾಲಮಾನದ ಪ್ರಕಾರ ಸಂಜೆ 6:30ಕ್ಕೆ ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಪಾನ್ ರಕ್ಷಣಾ ಸಚಿವರೊಂದಿಗೆ ಇಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ದ್ವಿಪಕ್ಷೀಯ ಮಾತುಕತೆ. ಇಂದು ಭಾರತ ಸಿಂಗಾಪುರ ಸಚಿವರ ಮಟ್ಟದ ದುಂಡುಮೇಜಿನ 4ನೇ ಸುತ್ತಿನ ಸಭೆ. ಮಾಸ್ಕೋದಲ್ಲಿ ಇಂದಿನಿಂದ 4 ದಿನಗಳ ಕಾಲ ಇಂಡಿಯಾ ಡೇ ಉತ್ಸವ ಆರಂಭ. ಎಫ್ಐಎಚ್ ಹಾಕಿ ವಿಶ್ವಕಪ್, ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನವನ್ನು ಮಣಿಸಿ ರೋಚಕ ಗೆಲುವು ಸಾಧಿಸಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12ಕ್ಕೆ.
1: ಆಕಾಶವಾಣಿ ಮಡಿಕೇರಿ, ಸಮಯ 7:45:20. ನಿಧನ ಸುದ್ದಿ. ಕಾಟಕೇರಿ ಗ್ರಾಮದ ಕೊಂಬಂಡ ಮಾಚಯ್ಯ ಅವರ ಪತ್ನಿ ಘನವತಿ ಘನು ಅವರು ನಿನ್ನೆ ನಿಧನರಾದರು. ತವರು ಮನೆ ಚೆಟ್ಟಿಮಾಡ 75 ವರ್ಷ ಪ್ರಾಯದ ಕೊಂಬಂಡ ಘನವತಿ ಘನು ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನದ ನಂತರ ಕಾಟಕೇರಿಯ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಆಲೂರು ಸಿದ್ದಾಪುರ ಚಿಕ್ಕಕಣಗಾಲು ಗ್ರಾಮದ 90 ವರ್ಷ ಪ್ರಾಯದ ಕೀಜನ ನಾಣಯ್ಯ ರಾಜು ಅವರು ನಿನ್ನೆ ನಿಧನರಾಗಿದ್ದಾರೆ. ಕೀಜನ ನಾಣಯ್ಯ ರಾಜು ಇವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 2 ಗಂಟೆಗೆ ಮೃತರ

0: ಸ್ವಗೃಹದಲ್ಲಿ ನಡೆಯಲಿದೆ. ಮೂಲತ ಕಡಂಗ ಪೊದ್ದಮಾನಿ ಕರಳನ ಉತ್ತುಕುಟಡ ಕಾವೇರಮ್ಮ ಕಾವೇರಿ ಆಯಂಗ ನಿನಂದ್ ಬೈಟಾಪಕ್ಕೆ ಮರಣಪಟ್ಟಿತ್ತು. 64 ಬಯತ್ರ ಉತ್ತುಕುಟಡ ಕಾವೇರಮ್ಮ ಕಾವೇರಿ ಇಂಗಡ ಅಕಿರಿ ಕಾರ್ಯ ಇಂದು ಮಜ್ಜನ 1 ಗಂಟೆಗೂ ಪೊದ್ದಮಾನಿ ಐನ್ ಮನೆಯಲ್ಲಿ ನಡಪ. ಬಿ ಶೆಟ್ಟಿಗೇರಿ ಗ್ರಾಮ ಕರಳನ ನಾಮರ ಮಹೇಶ್ ಈರಪ್ಪಂಡ ಪೊಣ್ಣು ಶ್ವೇತಾ ನಿನಾಂದು ಮರಣಪಟ್ಟಿತ್ತು. 35 ಬಯತ್ರ ಶ್ವೇತಾ ತಾಮನೆ ಚನ್ನಪ್ಪಂಡ ಇಂಗಡ ಅಕಿರಿ ಕಾರ್ಯ ಇಂದು 24 ಗಂಟೆ ಮೀದ ಮೃತರ ಸ್ವಂತ ಮನೆಯಲ್ಲಿ ನಡಪ. ಮೂಲತ್ತು ಬೈತಾಡಿ ಗ್ರಾಮತ್ರ ಮೈಸೂರು ಜೆಪಿ ನಗರದ ವಾಸೆಂಜ ಮುಂಡಚಾಡಿರ ಪೌತಿ ಸೋಮಯ್ಯ ಅಯಂಗಡ ಪೊಣ್ಣು ತಂಗಮ್ಮ ಅಯಂಗ ನಿನಾಂದು ಮರಣಪಟ್ಟಿತ್ತು. 50 ವಯತ್ರ ಮುಂಡಚಾಡಿರ ತಂಗಮ್ಮ ಅಯಂಗಡ ತಾಮನೆ ಬೇತ್ರಿ ಅಮ್ಮಾಟಂಡ ದಪನ ಕಾರ್ಯ ಇಂದು ಮೈಸೂರು ಹರಿಶ್ಚಂದ್ರ ಘಾಟ್ ಕ್ರಿಮಿಟೋರಿಯಂಲು ಮಧ್ಯಾಹ್ನ 12 ಗಂಟೆಗೆ ನಡಪ. ಮೊಳ್ಳರಿಮಾಡು ಗ್ರಾಮತ್ರ ಪಟ್ರಪಂಡ ಪವಿತ್ರ ಅಚ್ಚಪ್ಪ ಅಯಂಗ ಕೈಂಜಹಿರ್ಲು ಮರಣಪಟ್ಟಿತ್ತು. 64 ವಯತ್ರ ಪಟ್ರಪಂಡ ಪವಿತ್ರ ಅಚ್ಚಪ್ಪ ಅಯಂಗಡ ದಪನ ಕಾರ್ಯ ಇಂದು ಮಜ್ಜನ 3 ಗಂಟೆಗೆ ಬೊಳ್ಳರಿಮಾಡ ಗ್ರಾಮತ್ರ ಸ್ವಂತ ಮನೆಯಲ್ಲಿ ನಡಪ. ಮದಿ ಕಟಕೇರಿ ನಿವಾಸಿ ಸೃಜನ್ ಪೊನ್ನಪ್ಪ ಅಯಂಡ ಅಪ್ಪ ಬೈರೆಟ್ರ ರಾಜಾ ಪೂವಯ್ಯ ಅಯಂಗ ಇಂದು ಪೊಲಂಜತಿಕ್ಕ ಮರಣಪಟ್ಟಿತ್ತು. 63 ಬಯತ್ರ ಬೈರೆಟ್ಟಿರ ರಾಜಾ ಪೂವಯ್ಯ ಅಯಂಗಡ ಅಕಿರಿ ಕಾರ್ಯ ಇಂದು ಮಜ್ಜನ ದಂಡು ಗಂಟೆಗೆ ಬೈರೆಟ್ರ ಒಕ್ಕ ತೋಟಗಳತ್ತು ನಡಪ. ಚಿಕ್ಕಮಂಡೂರು ಕರಳನ ಮುಂಡುಮಾಡ ಬೋಸು ಬೋಪಯ್ಯ ಇಂದು ಮರಣಪಟ್ಟಿತ್ತು. 65 ಬಯತ್ರ ಮುಂಡುಮಾಡ ಬೋಸು ಬೋಪಯ್ಯ ಅಯಂಡದ ಅಕಿರಿ ಕಾರ್ಯ ಇಂದೇ ಮಜ್ಜನತ್ರ ಮೀದ 3 ಗಂಟೆಗೆ ಅಯಂಡ ಸ್ವಂತ ಮನೆಯಲ್ಲಿ ನಡಪ.
1: ಸಂತೋಷದ ಸಂಭ್ರಮದ ಪ್ರಥಮ ವಾರ್ಷಿಕೋತ್ಸವದ ಬಂಪರ್ ಆಫರ್ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ನಲ್ಲಿ 50,000 ರೂಪಾಯಿ ಖರೀದಿಗೆ ವುಡನ್ ಟೀಪಾಯ್ ಫ್ರೀ, 75,000 ರೂಪಾಯಿ ಖರೀದಿಸಿದ್ರೆ ಪ್ರೀಮಿಯಂ ಡ್ರೆಸ್ಸಿಂಗ್ ಟೇಬಲ್ ಫ್ರೀ, 1,00,000 ರೂಪಾಯಿ ಖರೀದಿಗೆ 3-ಡೋರ್ ವಾರ್ಡ್ರೋಬ್ ಫ್ರೀ, 1,25,000 ರೂಪಾಯಿಗೆ ಪರ್ಚೇಸ್ ಮಾಡಿದ್ರೆ ವಾಷಿಂಗ್ ಮಿಷಿನ್ ಜೊತೆಗೆ ಸ್ಪೆಷಲ್ ಗಿಫ್ಟ್ ಕೂಡ ಸಿಗಲಿದೆ. ಗ್ರೀನ್ಸ್ ಫರ್ನಿಚರ್ ಬಿಟ್ಟಂಗಾಲ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
2: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ ಸೋಮರಪೇಟೆ ಹಾಗೂ ಕುಶಾಲ ನಗರದಲ್ಲಿ.
1: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186.
3: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ, ವಾಷಿಂಗ್ ಮಿಷಿನ್ UPS ಯಾವ್ದು ವರ್ಕ್ ಆಗ್ತಾ ಇಲ್ಲ, ಜನರೇಟರ್ ತಗೊಂಡ್ಬಿಡೋಣವಾ?
2: ಇವತ್ತೇ ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ ಸಾಲ ಸೌಲಭ್ಯನೂ ಇದೆ. ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
4: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
5: LED ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
4: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
5: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
2: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ CJ ಬಿಲ್ಡ್ವೇರ್ ನಲ್ಲಿ.
6: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ CJ ಬಿಲ್ಡ್ವೇರ್.
7: CJ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಇರಿಟಿ, ಕಣ್ಣು, ಚಿರುಪುಯ, ಬೆಳ್ಳರಿಕುಂಡ್, ನೀಲೇಶ್ವರಂ. CJ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
1: ಬಿಟ್ಟಂಗಾಲದ ಭೀಮಾ ಫರ್ನಿಚರ್ ನಲ್ಲಿ ಓಣಂ ಹಬ್ಬದ ಸಂಭ್ರಮದ ಆಫರ್. ಬೆಡ್ರೂಮ್ ಸೆಟ್ ಕೇವಲ 22,900 ರೂಪಾಯಿಗೆ, ಗ್ಲಾಸ್ ಡೈನಿಂಗ್ ಟೇಬಲ್ ವಿತ್ 6 ವುಡನ್ ಚೇರ್ಸ್ 16,900 ರೂಪಾಯಿಗೆ. ಆಕರ್ಷಕ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್ ನಲ್ಲಿ EMI ಫೆಸಿಲಿಟಿ, ಫ್ರೀ ಹೋಮ್ ಡೆಲಿವರಿ. ಭೀಮಾ ಫರ್ನಿಚರ್, ಬಿಟ್ಟಂಗಾಲ, ವಿರಾಜಪೇಟೆ. ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
2: ಮಾರುತಿ ವಾಹನ ಪ್ರಿಯರಿಗೆ ಮಾಂಡವಿ ಮೋಟಾರ್ಸ್ ವತಿಯಿಂದ ಶುಭ ಸುದ್ದಿ. ಮಾಂಡವಿ ಮೋಟಾರ್ಸ್ ತನ್ನ ಸುದೀರ್ಘ 40 ವರ್ಷಗಳ ಸೇವೆಯ ಸಂಭ್ರಮವನ್ನು ಆಚರಿಸಿಕೊಳ್ಳುತ್ತಿರುವ ಸಂದರ್ಭದಲ್ಲಿ ತನ್ನ ಹೆಮ್ಮೆಯ ಗ್ರಾಹಕರಿಗೆ ಅದ್ಭುತ ಆಫರ್ಗಳನ್ನು ನೀಡುತ್ತಿದೆ. ನಿಮ್ಮ ಸಮೀಪದ ಮಾಂಡವಿ ಶೋರೂಮ್ನಲ್ಲಿ ನಿಮ್ಮ ಆಯ್ಕೆಯ ಮಾರುತಿ ಕಾರ್ ಖರೀದಿಸಿ. ನೀವು ಊಹಿಸಲಾಗದ ಕ್ಯಾಶ್ ಡಿಸ್ಕೌಂಟ್ನೊಂದಿಗೆ ಲಕ್ಕಿ ಡ್ರಾನಲ್ಲಿ 5 ಗ್ರಾಮ್ ಗೋಲ್ಡ್ ಕಾಯಿನ್ ಸೇರಿದಂತೆ ಹಲವು ಬಹುಮಾನಗಳನ್ನು ಗೆಲ್ಲುವ ಅವಕಾಶ ನಿಮ್ಮದಾಗಿಸಿ. ಈ ಅವಕಾಶ ಇದೆ September 5 ರವರೆಗೆ ಮಾತ್ರ. ಲಕ್ಕಿ ಡ್ರಾ September 10 ರಂದು. ಕೂಡಲೇ ಸಂಪರ್ಕಿಸಿ ಮಾಂಡವಿ ಮೋಟಾರ್ಸ್, ಗೋಣಿಗುಪ್ಪಲ್, ಕುಶಾಲನಗರ, ಸೋಮಾರಪೇಟೆ, ಶನಿವಾರ ಸಂತೆ, ನಾಪೋಕ್ಲು.
8: The number you've dialed is currently busy. Kindly
2: try again. ಇಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಜಿ. ಹಲೋ.
9: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
2: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
9: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
2: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
10: ರೀ, ಮದುವೆ ಫಂಕ್ಷನ್ ಸುಮಾರಿದೆ. ನಿಮ್ಗೆ 5 ಜೊತೆ ಪ್ಯಾಂಟ್ ಶರ್ಟ್ ಒಟ್ಟಿಗೆ ಸ್ಟಿಚ್ ಮಾಡಿಸ್ಬಿಡೋಣ.

0: ಅಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರಾಗುತ್ತಲ್ವೇ?
1: ಇಲ್ಲ, ವಿರಾಜ್ಪೇಟೆಯ ರೇಮಂಡ್ ಶಾಪ್ ನಲ್ಲಿ ನೀವು ಎಷ್ಟೇ ಜೊತೆ ಫ್ಯಾಬ್ರಿಕ್ ತಗೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡಿಸುವಾಗ ಒಂದು ಪೇರ್ಗೆ ಸ್ಟಿಚಿಂಗ್ ಚಾರ್ಜ್ ಕೊಟ್ರೆ ಸಾಕು, ಉಳಿದಿದ್ದೆಲ್ಲವೂ ಫ್ರೀ. ಲಿಮಿಟೆಡ್ ಪೀರಿಯಡ್ ಆಫರ್ ಇದು.
2: ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ.
3: Anand Cars, one of the best dealers of Mahindra and Mahindra in Karnataka, is now open in the Palace City, Mysuru. Come and witness the state-of-the-art showroom and service center for passenger, electric cars and commercial vehicles. Visit Anand Cars for a best-in-class sales and service experience in Mysuru.
4: Akashavani, Madikeri, Suddhi Samachara, Prayojakaru.
5: ಅದ್ವೈತ್ ಹ್ಯುಂಡೈ ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ಗಾಗಿ ಕಾಲ್ ಮಾಡಿ 9606076450.
6: ಸುದ್ದಿ ಸಮಾಚಾರ ಓದಿಂಡುಳ್ಳ ತೇಲಪ್ಪಂಡ ಕವನ್ ಕಾರ್ಯಪ್ಪ. ಸುದ್ದಿ ವಿವರ: ಇಂದು ಪ್ರತಿ ಒರಬಳು ಫೋಟೋ ಎಡುಪನತ್ತ ಅಭ್ಯಾಸತ್ನ ಬಳತಿಂಡು. ತಂಗ ಎಳುಪಕ್ಕುಳ್ಳ ಫೋಟೋತಲು ಮನಸ್ಸನ್ನ ಪುಡ್ತ ಕಡ್ತಂಡ್ ಮೌಲ್ಯತ್ನ ತುಂಬು ಚಿಡುವನತ್ತ ಪ್ರಯತ್ನ ಮಾಡೋಣ. ಕೇಳಿಪಟ್ಟ ಛಾಯಾಗ್ರಾಹಕ ಪಿಂಜ ಪಕ್ಷಿ ತಜ್ಞಾಂಗಾಯ್ತೋಳ ಡಾಕ್ಟರ್ ಎಸ್ ವಿ ನರಸಿಂಹನ್ ಅಣ್ಣಿಚೆ. ಕೊಡಗು ಪತ್ರಕರ್ತಂಗಡ ಸಂಘ ಪಿಂಜ ವಿರಜ್ಪೇಟೆ ತಾಲೂಕು ಪತ್ರಕರ್ತಂಗಡ ಕೂಡಕೋಟದ ವಿರಜ್ಪೇಟೆರ ಸೈಂಟೆನ್ಸ್ ಡಿಗ್ರಿ ಕಾಲೇಜರ ರಾಷ್ಟ್ರೀಯ ಸೇವಾ ಯೋಜನೆ ಘಟಕ ಕರಡು ಸಹಕಾರದ ಕಾಲೇಜರ ಸಭಾಬಾಡಿಲ ಏರ್ಪಾಡು ಮಾಡಿತಿಂಜ ವಿಶ್ವ ಛಾಯಾಗ್ರಾಹಕಂಗಡ ದಿನಕ್ಕೆ ಮೋಳಿಯಿಡುವಂಚಿ ಅವು ತಕ್ಕ ಬಂದದ್ದು. ಡಿಜಿಟಲ್ ಛಾಯಾಗ್ರಹಣ ಬಂದ ಪಿಂಜ ಪರಿಸ್ಥಿತಿ ಪೆರೆತ ಬದಲಾಯಿತು. ಇಕ್ಕತ್ರ ಯುವಜನಾಂಗ ಮೈಕ್ರೋ ಫೋಟೋಗ್ರಫಿರ ಮೂಲಕ ಮಿಂಜಕ್ಕೆ ಬಂದನುಂಡು ಎಣ್ಣಿಚೆ. ವಿರಜ್ಪೇಟೆ ಸೈಂಟೆನ್ಸ್ ವಿದ್ಯಾಸಂಸ್ಥೆಯ ವ್ಯವಸ್ಥಾಪಕ ರೆವರೆಂಟ್ ಫಾದರ್ ಮದಲೈ ಮತ್ತು ಕೊಡಗು ಪತ್ರಕರ್ತಂಗಡ ಸಂಘದ ಅಧ್ಯಕ್ಷ ಹೆಚ್ ಟಿ ಅನಿಲ್ ಕೋಡನಕ್ಕೆ ಕೂಡಿಯಾಡಿ ತಿಂಜ ಬಿಂದುವ ಫೋಟೋಗ್ರಫಿರ ಬಗ್ಗೆ ತಕ್ಕ ಬಂದದ್ದು. ವಿರಜ್ಪೇಟೆ ತಾಲೂಕು ಪತ್ರಕರ್ತಂಗಡ ಸಂಘದ ಅಧ್ಯಕ್ಷ ಮುಲ್ಲೆಂಗಡ ಮಧೋಷ್ ಪೋಯಂಗಡ ಕೊರೋಕರಕ್ಕೆ ನಡೆದ ಈ ಕಾರ್ಯಕ್ರಮದ ಪತ್ರಕರ್ತಂಗಕ್ಕೆ ದತ್ತಿನಿಧಿ ಪ್ರಶಸ್ತಿ ಕೊಡ್ತದೆ. ಕಡಿಪಟ್ಟ ಛಾಯಾಗ್ರಾಹಕಗಳನ್ನ ಗುಡ್ಡೆಮನೆ ವಿಶ್ವಪಿಂಜ ಮುಕ್ಕಟ್ಟಿರ ಡೀನ ಪೂವಣ್ಣ ಎಂಗಳ ಸನ್ಮಾನ ಮಾಡಿಚಿ. ವಿಕಲಚೇತನ ಪಿಂಜ ಪಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ರಾಧನೆಯಲ್ಲಿ ಅಂಗವನ್ನು ಉಳ್ಳೆಂಗಡ ಸಮಸ್ಯೆಯನ್ನು ಕೇಟರ್ಜಿತಿ ಪರಿಹಾರ ಮಾಡುವಂಥ ಒಂದು ಸಭೆ ಇಂದು ಪೊಲಕ 10 ಗಂಟೆಗೆ ಜಿಲ್ಲಾಧಿಕಾರಿ ಎಸ್ ಜೆ ಸೋಮಶೇಖರ್ ಎಂಗಡ ಕೊರೋಕರಿಕೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಸಭಾವಾಡಿಯಲ್ಲಿ ನಡಪ. ಮಹಿಳಾ ಪಿಂಜ ಮಕ್ಕಳ ಅಭಿವೃದ್ಧಿ ಇಲಾಖೆ ರಾಧನೆಯಲ್ಲಿ ದಂಡಾಯಿತ 26-27 ಸಾಲಲ್ಲಿ ಅಸಾಧಾರಣ ಸಾಧನೆ ಮಾಡಿತುಳ್ಳ ಮಕ್ಕಳ ಜಿಲ್ಲಾ ಮಟ್ಟದ ಪ್ರತಿಭಾ ಪುರಸ್ಕಾರ ಪ್ರಶಸ್ತಿಗೆ ಆಯ್ಕೆ ಮಾಡುವಕ್ಕೆ ಅರ್ಜಿ ಹಾಕಿತ್ತು. ಬೇರೆ ಬೇರೆ ವಿಭಾಗದ ಒಟ್ಟು 8 ಪ್ರಶಸ್ತಿ ಕೊಡಪ್ಪ. ಜುಲೈ 31 ಅನ್ವಯಾಪನಕ್ಕೆ ಅಂಜಲಿಂಜ 18 ವಯಸ್ಸಿರ ಒಳಗುಳ್ಳ ಮಕ್ಕಳ ಆಯ್ಕೆ ಮಾಡುವ ಸಂಬಂಧಪಟ್ಟ ಕ್ಷೇತ್ರದಲ್ಲಿ ಸಾಧನೆ ಮಾಡಿತುಳ್ಳವು ತಂಗಳ ಅಜ್ಜಿನ ಸೆಪ್ಟೆಂಬರ್ 15 ತಾರೀಖರ ಒಳಲು ಮಡಿಕೇರಿಯಲ್ಲುಳ್ಳ ಮಹಿಳಾ ಪಿಂಜ ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕಂಗಡ ಕಚೇರಿಗೆ ಎತ್ತಿಚುಡುಂಡು. ರೋಟರಿ ಮಿಸ್ಟರ್ ಹಿಲ್ಸ್ ರಾಧನೆಯಲ್ಲಿ ನಾಳೆ ನಡಪಕೊಳ್ಳ ವಿಶ್ವ ಪಿರಿಯ ನಾಗರಿಕಂಗಡ ದಿನಾಚರಣೆ ಮಾರಿಪತ್ ಜಿಲ್ಲೆಯ 25 ಸ್ಕೂಲಲ್ಲಿ ಒರೇ ನೆರತು ಪಿರಿಯ ನಾಗರಿಕಂಗಕ್ಕೆ ಗೌರವ ಸನ್ಮಾನ ಕಾರ್ಯಕ್ರಮ ನಡಪಾಂದ ರೋಟರಿ ಮಿಸ್ಟರ್ ಹಿಲ್ಸ್ಕಾರ ಅರಿಚಿಟ್ಟಿದೆ. ಅದದ ಸ್ಕೂಲ್ ವ್ಯಾಪ್ತಿಯರ ರೋಟರಿ ಮಿಸ್ಟರ್ ಹಿಲ್ಸ್ರ ಸದಸ್ಯಂಗ ಈ ಕಾರ್ಯಕ್ರಮತ್ನ ನಡೆತ್ವ. ಕೊಡಗು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಪಿಂಜ ಬಯ್ಯಲುಳ ವರ್ಗದ ಕಲ್ಯಾಣ ಇಲಾಖೆಯಂಗಡ ಕೂಡುಕೊಟ್ಟದ್ದು ಸಾಮಾಜಿಕ ಕ್ರಾಂತಿರ ಹರಿಕಾರಂದ ಕೇಳಿ ಎಡ್ತಿದ್ದಿಂಜೆ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಎಂಗಡ ನೋವಿಟ್ಟ 11 ಪುಟ್ಟನ ನಮೆರ ಕಾರ್ಯಕ್ರಮ ಇಂದು ಪೊಲಕ 10 ಗಂಟೆಗೆ ಮಡಿಕೇರಿಯ ಗಾಂಧಿ ಭವನದ ನಡಪ. ಜನಪ್ರತಿನಿಧಿಯ ಪಿಂಜ ಅಧಿಕಾರಿಯ ಕೂಡಿಯಾಡುವ ಯುವನಿಧಿ ಯೋಜನೆಗೆ ಇಕ್ಕಕಲೆ ಪೆದ ನೋಂದಣಿ ಮಾಡುವಂಜಿ ಪಣ ಪಡೆದನುಳ್ಳ ಫಲಾನುಭವಿಯ ತಂಗಡ ಆಗಸ್ಟ್ ತಿಂಗಕ್ಕೆ ಸಂಬಂಧಪಟ್ಟನಕ್ಕೆ ಸ್ವಯಂ ಘೋಷಣೆಯನ್ನು ಇದೇ ತಿಂಗ 26 ತಾರೀಕರ ಒಳಲು ಸೇವಾ ಸಿಂಧು ಪೋರ್ಟಲ್ ಕಡ್ಡಾಯಿತು ದಾಖಲು ಮಾಡೋಣ ಜಿಲ್ಲೆಯ ಉದ್ಯೋಗ ವಿನಿಮಯ ಕೇಂದ್ರದ ಉದ್ಯೋಗ ಅಧಿಕಾರಿ ಅರಿಚಿಟ್ಟಿದ್ದು. ಏರ ವಿವರ ಬೋಂಡು ದಚ್ಚಂಗೆ 7338349 ಫೋನ್ ಮಾಡುವಂಜಿ ಕೇಟಿತು ಅರ್ಜವಲು. ಇಲ್ಲೆಂಗೆ ಜಿಲ್ಲೆಯ ಉದ್ಯೋಗ ವಿನಿಮಯ ಕೇಂದ್ರದ ಕಚೇರಿಗೆ ಕುದ್ದು ಪೋಪಂಜಿ ಕೇಟಿತು ಅರ್ಜವಲು. ತಂಡರ್ಥ 26-27 ಸಾಲಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆಯಡಿಯಲ್ಲಿ ನೀರಾವರಿ ಬೆಳೆಯರ ವಿಮೆಗೆ ಪೆದ ನೋಂದಣಿ ಮಾಡಿಯೋಕೆ ಆಗಸ್ಟ್ 14 ಆಖೇರಿ ದಿನ ಎಂದು ಘೋಷಣೆ ಮಾಡಿ ತಿಂಜಿತ್ತು. ಇದಕ್ಕ ಬೆಳೆ ಸಾಲ ಪಡೆದ ರೈತಂಗಕ್ಕೆ ನೋಂದಣಿ ಮಾಡಿಯೋಕೆ ಆಗಸ್ಟ್ 31 ತಾರೀಕೆ ತನ ಸಮಯ ಉಂಡು. ರೈತಂಗ ಇದನ್ನು ಪ್ರಯೋಜನ ಪಡೆದುಕೊಂಡು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಂಗ ಅರಿಚಿಟ್ಟಿತ್ತು. ಮಡಿಕೇರಿಯ ಜನರಲ್ ತಿಮ್ಮಯ್ಯ ಪಬ್ಲಿಕ್ ಸ್ಕೂಲ್ರ ವಿದ್ಯಾರ್ಥಿಗಳನ್ನು ಹರ್ಷಿತ್ ನಾಯಕ್, ಸಾಯಿ ತಿಮ್ಮಯ್ಯ, ಜಿ ವಿ ಚಂಗಪ್ಪ ಪಿಂಜ, ಕೆ ಎಲ್ ಶೋಭಿತ್ ಇವು ನಾಳೆ ಬೆಂಗಳೂರು ನಡೆಪಕೊಳ್ಳ ದಕ್ಷಿಣ ವಲಯ 17 ಬಯತರ ಉಳಲುಳ್ಳ ಮಕ್ಕಳ ಫುಟ್ಬಾಲ್ ಕಳಿಕೂಟಕ್ಕೆ ಕರ್ನಾಟಕ ತಂಡಕ್ಕೆ ಆಯ್ಕೆಯಾಯಿತೆಂದು ಸ್ಕೂಲ್ರ ಕ್ರೀಡಾ ತರಬೇತಿ ತರಂಗಗಳನ್ನು ಹಂಚಿಟ್ಟಿರ ಈರಪ್ಪ ಅರಿಚಿಟ್ಟಿದ್ದು. ಮಡಿಕೇರಿ ECHSL ನಾಳೆ ಪಿಂಜ ಮತ್ತೆಂದು ಫಾರ್ಮಸಿಸ್ಟ್ ಇಲ್ಲದ ಹಿನ್ನೆಲೆಯಲ್ಲಿ ಮದ್ದು ಕೊಡಪ ವ್ಯವಸ್ಥೆ ಇಪ್ಪಲೆಂದು ಪ್ರಕಟಣೆಯಲ್ಲಿ ಅರಿಚಿಟ್ಟಿದ್ದು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ

0: ಆರಾಧನೆಯಲ್ಲಿ ಇಂದು ಮಧ್ಯಾಹ್ನ 8 ಗಂಟೆಗೆ ಮಡಿಕೇರಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ ವಿಚಾರ ಸಂಕಿರಣ ಪಿಂಜ 2025-26 ಸಾಲದ ಶೇಕಡ 100 ಫಲಿತಾಂಶ ದಾಖಲು ಮಾಡುವ ಕಾರಣ ಉಪನ್ಯಾಸಕಂಗಕ ಪಿಂಜ ಏರ ಮಾರ್ಕ್ಸ್ ಪಡೆದ ವಿದ್ಯಾರ್ಥಿಯಕ್ಕೆ ಸನ್ಮಾನ ಕಾರ್ಯಕ್ರಮ ನಡಪಾದ ಸಮಿತಿರ ಜಿಲ್ಲಾ ಸಂಚಾಲಕ ಹೆಚ್ ಎಲ್ ದಿವಾಕರ್ ಅರಿಚಿಟ್ಟಿದ್ದೆ. ಕೊಡವ ಲ್ಯಾಂಡ್ ಭೂ ರಾಜಕೀಯ ಸ್ವಾಯತ್ತತೆ ಕೂಡದಿನಕ್ಕೆ ಬೋರೆ ಬೋರೆ ಬೋಡಿಕೆಯನ್ನು ಮುಂಬಲು ಬೆಚ್ಚಿಂಡು ಕೊಡವ ನ್ಯಾಷನಲ್ ಕೌನ್ಸಿಲ್ಕಾರ ಕೊಡವ ಜನಸಂಪರ್ಕ ಅಭಿಯಾನದ ದಕ್ಷಿಣ ಕೊಡಗರ ಬಿರುನಾಣಿಜ ಶುರು ಮಾಡಿದ್ದು ಕೌನ್ಸಿಲರ್ ಅಧ್ಯಕ್ಷ ನಂದೀಂದ್ರಗೌಡ ನಾಚಪಂಡ ಮುಂದೊಳತನದ್ದು ಇಡೀ ಕೊಡಗು ಜಿಲ್ಲೆಯಲ್ಲಿ ಈ ಅಭಿಯಾನ ನಡಪಂದು ಗೊತ್ತಾಯಿತು. ಇಲ್ಲಿಕ್ಕೆ ಸುದ್ದಿ ಸಮಾಚಾರ ತಂದಿತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು
2: ಅದ್ವೈತ್ ಹ್ಯುಂಡೈ, ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯುಂಡೈ ಕಾರ್ ಡೀಲರ್.
3: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ.
4: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026, 90 ದಿನಗಳ ಮೆಗಾ ಸಿಲ್ವರ್ ಉತ್ಸವ. ಜೂನ್ 15 ಸೆಪ್ಟೆಂಬರ್ 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಗೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
3: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ ಇರಿಟ್ಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
5: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
3: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
5: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
3: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ರೆಫ್ರಿಜರೇಟರ್ ಹಾಗೂ ಎಲ್ಇಡಿ ಟಿವಿ ಖರೀದಿಸುವಾಗ ಸ್ಟೆಬಿಲೈಸರ್ ಫ್ರೀ, ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ನೊಂದಿಗೆ ಕಾರ್ನರ್ ಸ್ಟ್ಯಾಂಡ್ ಫ್ರೀ. P2 ಎಲೆಕ್ಟ್ರಾನಿಕ್ಸ್, ಗೋಣಿಕೊಪ್ಪ. ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ. ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ಆನಿವರ್ಸರಿ ಆಫರ್, ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
6: ಎಷ್ಟೊತ್ತಿನಿಂದ
5: ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
7: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
5: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
7: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಕ್ಷ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
5: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
8: ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ EMI, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರ್.

0: ಸಿಂಚು ರೆಡಿನಾ? ಅಮ್ಮ ಎಲ್ಲಿ?
1: ಹಾ ಅಪ್ಪ, ಒಂದ್ ನಿಮಿಷ, ಅರ್ಪಿತಾ ಕಾಲ್ ಮಾಡ್ತಾ ಇದ್ದಾಳೆ. ಹಲೋ ಅರ್ಪಿತಾ, ನಾವು ಚಿನ್ನಾಭರಣ ತಗೊಳಕ್ಕೆ ಹೊರಟಿದೀವಿ.
2: ಹಾಗಾದ್ರೆ ವಿಲ್ಕೋಗೆ ಹೋಗಿ, ಅಲ್ಲಿ ಹಬ್ಬಗಳ ಪ್ರಯುಕ್ತ ಮೇಕಿಂಗ್ ಚಾರ್ಜ್ ಇಲ್ಲದೆ ಚಿನ್ನಾಭರಣ ಕೊಡ್ತಾ ಇದಾರಂತೆ. ಒಳ್ಳೆ ಡಿಸೈನ್ಸ್ ಕೂಡ ಸಿಗುತ್ತೆ.
1: ಥ್ಯಾಂಕ್ ಯು ಅರ್ಪಿತಾ, ವಿಲ್ಕೋಗೆ ಹೋಗ್ತೀನಿ.
0: ವಿಲ್ಕೋ ಗೋಲ್ಡ್, ಬೈಜನಹಳ್ಳಿ, ಕುಶಾಲನಗರ.
2: ಅಲ್ಲ, ನಾವ್ ಎಕ್ಸ್ಪೆಕ್ಟ್ ಮಾಡಿದಕ್ಕಿಂತ ಸೂಪರ್ ಆಗಾಯ್ತು ನಮ್ಮನೆ. ಆದ್ರೆ ಈ ಮನೆಗೆ ಅಷ್ಟೇ ಚಂದದ ಫರ್ನಿಚರ್ ಬೇಕಲ್ವಾ?
0: ಹಾ, ಫರ್ನಿಚರ್ ಅಂದಾಗ ನೆನಪಾಯ್ತು ನೋಡು. ಇದೇ ಆಗಸ್ಟ್ 20ರಂದು ವಿರಾಜಪೇಟೆಯಲ್ಲಿ ಶುಭಾರಂಭಗೊಳ್ಳಲಿದೆ ಕೊಡಗಿನ ಪ್ರಪ್ರಥಮ ಪ್ರೀಮಿಯಂ ಮತ್ತು ಲಕ್ಸುರಿ ಫರ್ನಿಚರ್ ಶೋರೂಮ್ ಹೈಲೈಟ್ ಗ್ಯಾಲರಿಯಾ. ಅಲ್ಲಿಂದ ತಗೊಳ್ಳೋಣ, ಸೂಪರ್ ಕಲೆಕ್ಷನ್ಸ್ ಇದೆಯಂತೆ.
2: ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.

0: ಶ್ರೋತೃಗಳೇ, ಈ ಬೆಳಿಗ್ಗೆ 8:50ಕ್ಕೆ ಬೆಂಗಳೂರು ಕೇಂದ್ರದಿಂದ ಕಗ್ಗದ ಸಿರಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. 9:05ಕ್ಕೆ ನಮ್ಮ ನಿಲಯದಿಂದ ಭಾವಗೀತೆಗಳನ್ನು ಕೇಳುವಿರಿ. 9:30ಕ್ಕೆ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಚಿತ್ರಚಿತ್ತಾರ ಪ್ರಸಾರವಾಗಲಿದೆ. 10:00ಕ್ಕೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸೆಮ್ಮನ್ಗುಂಡಿ ಆರ್ ಶ್ರೀನಿವಾಸ ಅಯ್ಯರ್ ಅವರ ಹಾಡುಗಾರಿಕೆಯನ್ನು ಆಲಿಸಬಹುದು. 12:05ಕ್ಕೆ ವನಿತಾ ವಿಹಾರದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಶಿವಮೊಗ್ಗದ ನವಚೇತನ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯವಿದೆ. 12:35ಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಸೊಳ್ಳೆ ದಿನದ ಸಂದರ್ಭದಲ್ಲಿ ಸೊಳ್ಳೆಯಿಂದ ಹರಡುವ ರೋಗಗಳು ಹಾಗೂ ಪರಿಹಾರ, ಈ ಕುರಿತು ಕಲಬುರಗಿಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಜಿಲ್ಲಾ ಮಲೇರಿಯಾ ಅಧಿಕಾರಿಗಳಾದ ವಿವೇಕಾನಂದ ರೆಡ್ಡಿ ಹಾಗೂ ಕೀಟಶಾಸ್ತ್ರ ತಜ್ಞರಾದ ಚಾಮರಾಜ ದೊಡ್ಡಮನಿ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. 1:00ಕ್ಕೆ ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಈ ಕುರಿತು ಬಿಆರ್ ಪ್ರವೀಣ್ ಕುಮಾರ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಸಂಜೆ 5:00ಕ್ಕೆ ಕೊಡವ ಸಿರಿ, ಇದರಲ್ಲಿ ಕೊಡವ ಸಾಹಿತ್ಯ ಕೊವಕು ಬಂದ ಕನಕದಾಸ ಕವಿರ ಸಾಹಿತ್ಯ ಪುಸ್ತಕದ ಸಂಪಾದಕರು ಹಿರಿಯ ಸಾಹಿತಿ ನಾಗೇಶ್ ಕಾಲೂರು ಅವರೊಂದಿಗಿನ ಮಾತುಕತೆ ಕೇಳಲಿದ್ದೀರಿ. 6:50ಕ್ಕೆ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ, ಇದರಲ್ಲಿ ಭತ್ತದ ಬೆಳೆಯಲ್ಲಿ ಸಸ್ಯ ಸಂರಕ್ಷಣೆ ಕುರಿತು ಡಾ ಎಚ್ ಸಿ ಲತಾ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. 10:00ಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಚರ್ಮದಾನ ಕುರಿತು ಡಾ ರಮ್ಯಾ ಬೀಡುಬೈಲು ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. 8:34
1: ಪ್ರೀತಿಯ ಶ್ರೋತೃಗಳೇ, ಇದೇ ಶನಿವಾರ ಅಂದರೆ ಆಗಸ್ಟ್ 22ರ ವ್ಯಕ್ತಿ ವಿಶೇಷ ಕಾರ್ಯಕ್ರಮದಲ್ಲಿ ಅಪರೂಪದ ವ್ಯಕ್ತಿತ್ವವುಳ್ಳಂತಹ ಮಡಿಕೇರಿಯ ರೇಡಿಯೋ ಅಭಿಮಾನಿ ಕೆಎಸ್ ವೆಂಕಟೇಶ್ ಶೆಟ್ಟಿ ಅವರೊಂದಿಗಿನ ಮಾತುಕತೆಯ ಮುಂದುವರೆದ ಹಾಗೂ ಕಡೆಯ ಕಂತು ಪ್ರಸಾರ ಆಗ್ತಾ ಇದೆ.
2: ಇವತ್ತು ಸಂತೋಷ ಇದೆ ಮೇಡಮ್.
3: ಈಗ ಓದಿಲ್ಲ ಹುಡುಗ, ನಾನ್ ಮದ್ವೆ ಆಗಲ್ಲ ಅಂತ ಹೇಳಿ
2: ಇಲ್ಲ ಮೇಡಮ್.
3: ಇಲ್ಲ, ಯಾಕಾಗಿ ಅಂತ ಕೇಳ್ಕೊಂಡಿದ್ದೀರಾ ನೀವು? ಹೇಗೆ ಇಷ್ಟಪಟ್ಟೆ ನೀನು ಅಂತ.
1: ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.
2: ಅವ್ರಿಗೆ ನಾವು ನೋವು ಮಾಡಬಾರ್ದು, ಅವರೇ ಅರ್ಥ ಮಾಡ್ಕೋತಾರೆ. ರೋಡ್ ಕ್ಲೀನ್ ಆಗಿದ್ರೆ ನಾವು ಎಷ್ಟು ನೋಡಿ, ಬೆಳಿಗ್ಗೆ ಇವತ್ತು ಅಂಗಡಿ ಎತ್ತಿ ಗುಡಿಸಿವಿ ಎಲ್ಲ ಮಾಡಿ ಬರ್ತೀವಿ ನಾವು ಅಂಗಡಿ ಹಾಕಿ.
3: ವೈವಿಧ್ಯಮಯ ಭಾಷೆ ಉಳ್ಳವರು ಬರ್ತಾರೆ.
2: ಎಲ್ಲ ಭಾಷೆ
3: ಮಾತಾಡ್ತೀರಿ
2: ಗೊತ್ತು, ಎಲ್ಲ ಬರ್ತೇವೆ ಮೇಡಮ್.
3: ಯಾವೆಲ್ಲ ಭಾಷೆ?
2: ತೆಲುಗು, ತಮಿಳ್, ಮಲಯಾಳಂ, ಕುರ್ಗಿ.
1: ಶ್ರೋತೃಗಳೇ, ಕಾರ್ಯಕ್ರಮವನ್ನ ಕೇಳ್ತೀರಾ ಅಲ್ಲ?
4: ವ್ಯಕ್ತಿ ವಿಶೇಷ.
0: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 8:35:11. ಈಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೊದಲಿಗೆ ಕೇಳೋಣ. ರಾಜೇಶ್ ಕೃಷ್ಣನ್ ಹಾಗೂ ರೇಷ್ಮಿ ಅವರು ಹಾಡಿರುವ ಮೈ ಆಟೋಗ್ರಾಫ್ ಚಿತ್ರದ ಗೀತೆ. ಈ ಗೀತೆಗೆ ರಾಗ ಸಂಯೋಜಿಸಿದ್ದಾರೆ ಭಾರದ್ವಾಜ್. ಸಾಹಿತ್ಯ ಕೆ ಕಲ್ಯಾಣ್ ಅವರದ್ದು.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ. ಈಗ ಸಮಯ 8:31:33. ಮುಂದಿನ ಗೀತೆ ಜೊತೆಗಾರ ಚಿತ್ರದ್ದು, ಹಾಡಿದ್ದಾರೆ ಶಾನ್ ಹಾಗೂ ಶ್ರೇಯಾ ಘೋಷಾಲ್. ಈ ಗೀತೆಯನ್ನ ಬರೆದಿದ್ದಾರೆ ಜಯಂತ್ ಕಾಯ್ಕಿಣಿ, ಸಂಗೀತ ಸುಜೀತ್ ಶೆಟ್ಟಿ.

0: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ರಘು ದೀಕ್ಷಿತ್ ಅವರು ರಾಗ ಸಂಯೋಜಿಸಿ ಹಾಡಿರುವ ಜಸ್ಟ್ ಮಾತ್ ಮಾತಲ್ಲಿ ಚಿತ್ರದ ಗೀತೆ. ಈ ಗೀತೆಯನ್ನು ಬರೆದಿದ್ದಾರೆ ಎಸ್ ಕಿರಣ್, ವಿಪ್ರ ಹಾಗೂ ರಘು ದೀಕ್ಷಿತ್.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ, ಸಮಯ 8:50. ಮುಂದಿನ ಕಾರ್ಯಕ್ರಮ ಕಗ್ಗದ ಸಿರಿ, ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ನೀರು ಪರ್ವತ ಕಿಹವು ನೂರೆಂಟು ಶಿಖರಗಳು, ದಾರಿ ನೂರಿರಬಹುದು ನಿಲುವ ಕಡೆ ನೂರು. ಮೇರು ಪರ್ವತ ಕಿಹವು ನೂರೆಂಟು ಶಿಖರಗಳು, ದಾರಿ ನೂರಿರಬಹುದು ನಿಲುವ ಕಡೆ ನೂರು. ಸಾರು ನೀಂ ಯಾತ್ರಿಕರಿಗೆಲ್ಲ ಕೆಳೆಯಾಗಿರುತ್ತೆ ಮೇರು ಸಂಸ್ಮೃತಿಯ ಬಲ ಮಂಕುತಿಮ್ಮ. ಸಾರು ನೀಂ ಯಾತ್ರಿಕರಿಗೆ

ಎತ್ತರವಾದ ಬದುಕನ್ನ ಡಿ ವಿ ಜಿ ಅವರು ಮೇರು ಸಂಸ್ಕೃತಿ ಅಂತ ಕರೆದು ಅದನ್ನೇ ಬಲ ಅಂತ ಇದ್ದಾರೆ. ಈ ಭಾಗದಲ್ಲಿ ಮೇರು ಪರ್ವತಕ್ಕೆ 108 ಶಿಖರಗಳು ಹರಡಿ ನಿಂತಿವೆ. ಉನ್ನತವಾದಂಥ ಬದುಕನ್ನು ಬದುಕಿ ಬಾಳಿದ ನಿದರ್ಶನ ವ್ಯಕ್ತಿತ್ವಗಳು ನಮ್ಮ ಬದುಕಿನಲ್ಲೂ 108 ಸಾವಿರಗಟ್ಟಲೆ ಇದೆ. ಅಷ್ಟು ಉನ್ನತವಾದ ಎತ್ತರಕ್ಕೆ ಏರ ಬಯಸಿದರೆ 100 ದಾರಿಗಳಿವೆ. ಅದು ನಮ್ಮ ಹಿರಿಯರು ಕಂಡುಕೊಂಡಂಥ ಸತ್ಯ. 100 ನಿಲುಗಡೆಗಳೂ ಇವೆ. ಏರಿದ ವ್ಯಕ್ತಿತ್ವಗಳು ಏರಿದ ರೀತಿಯನ್ನು ಬಾಳಿ ಬದುಕಿದ ಅನುಭವಗಳನ್ನು ನಿಂತು ಹಿಂದೆ ನೋಡಿ ತಪ್ಪು ಒಪ್ಪುಗಳನ್ನು ಗಮನಿಸಿ ನಡೆದ ಉದಾಹರಣೆಗಳು ಬೇಕಾದಷ್ಟಿವೆ. ಅದೆಷ್ಟೋ ಪುಸ್ತಕಗಳು ನಮಗೆ ಇಂಥದ್ದನ್ನೆಲ್ಲ ಹೇಳುತ್ತವೆ. ಜ್ಞಾಪಕ ಚಿತ್ರಶಾಲೆ ಇರ್ಬೋದು, ಬಾಳಿಗೊಂದು ನಂಬಿಕೆ ಇರಬಹುದು, ಹೀಗೆ. ಆದರೆ ನಾನು ಎಂಬುದ ಬಿಟ್ಟು ಜ್ಞಾನಿಗಳೊಡಗೂಡಿ ಏನೆಲ್ಲಕ್ಕೆ ದೈವ ಪ್ರೇರಣೆ ಎಂದು ಧ್ಯಾನಿಸಿ ಮೌನರಿ ಪುರಂದರ ವಿಠಲನ ಎಂದಿದ್ದಾರೆ ದಾಸರು ಕೂಡ. ಅದನ್ನೇ ಡಿ ವಿ ಜಿ ಅವರು ಏನಂತಾರೆ ಅಂದರೆ, ನಾವೆಲ್ಲ ಪ್ರವಾಸಿಗರು, ಇತರೆ ಯಾತ್ರಿಕರಿಗೆ ಹೊರೆಯಾಗದ ಹಾಗೆ ಕೆಳೆಯಾಗು, ಅವರೊಂದಿಗೆ ಮುನ್ನಡೆ ಅಂತ ಹೇಳ್ತಾ ಇದ್ದಾರೆ. ಈ ಕಗ್ಗದ ಸಿರಿಯ ಕಡೆಯ ಪಾದ ಮೇರು ಸಂಸ್ಕೃತಿಯೇ ಬಲ ಅಂತ ಹೇಳ್ತಾ ಇದೆ. ಅಂದರೆ ದುಡ್ಡಿನದು ಬಲವಲ್ಲ, ಸಂಪತ್ತಿನದು ಬಲವಲ್ಲ, ಸಜ್ಜನಿಕೆಯದು ಬಲ, ಎತ್ತರದ ಸಂಸ್ಕೃತಿಗೆ ನಿಜವಾದ ಬಲ. ಅದು ವಿಶ್ವೇಶ್ವರಯ್ಯನವ್ರದ್ದಿರ್ಬೋದು, ಡಿ ವಿ ಜಿ ಅವ್ರದ್ದು ಇರ್ಬೋದು, ಅಥವಾ ಹಿಂದೆ ಬದುಕಿ ಬಾಳಿದ ಮಹನೀಯರು ಇರ್ಬೋದು. ಅವರನ್ನು ನಾವು ಪ್ರಾತಃಸ್ಮರಣೀಯರು ಅಂತ ಕರೀತೇವಲ್ಲ, ಆ ಗುಣ, ಪ್ರಾತಃಸ್ಮರಣೀಯರಾಗಬೇಕಾದಂಥ ಆ ಗುಣವನ್ನು ನಾವು ಕಲಿಬೇಕು. ಅಂಥ ಎತ್ತರವಾದ ಸಂಸ್ಕೃತಿಯೇ ನಿಜವಾದ ಬಲ ಅಂತ ಇದ್ದಾರೆ ಡಿ ವಿ ಜಿ.

ಮಹಿಳೆಯರ ನಂದ ಹಿಡಿದುದವನನು ಕನಸು, ಸ್ವರ್ಣ ಸಭೆಯ ಶೈವ ತಾಂಡವದ ಕನಸು. ಧನ್ಯ ಹೊಲೆಯರ ನಂದ ಹಿಡಿದುದವನನು ಕನಸು, ಸ್ವರ್ಣ ಸಭೆಯ ಶೈವ ತಾಂಡವದ ಕನಸು. ಅನ್ಯ ಚಿಂತೆಗಳನದು ಬಿಡಿಸುತ್ತವನಾತ್ಮವನು ಚಿನ್ಮಯಕ್ಕೆ ಸೇರಿಸಿತು ಮಂಕುತಿಮ್ಮ. ಅನ್ಯ ಚಿಂತೆಗಳನದು ಬಿಡಿಸುತ್ತವನಾತ್ಮವನು ಚಿನ್ಮಯಕ್ಕೆ ಸೇರಿಸಿತು ಮಂಕುತಿಮ್ಮ.

0: ಎತ್ತರವಾದ ಬದುಕನ್ನು ಡಿ ವಿ ಜಿಯವರು ಮೇರು ಸಂಸ್ಕೃತಿ ಅಂತ ಅಂದುಬಿಟ್ರು. ಆ ಮೇರು ಸಂಸ್ಕೃತಿಯ ಉದಾಹರಣೆಯೊಂದನ್ನು ಈ ಕಗ್ಗಭಾಗದಲ್ಲಿ ಕೊಡ್ತಾ ಇದ್ದಾರೆ. ಭಾರತದ ಭಕ್ತರ ಕಥೆಗಳಲ್ಲಿ ಹೊಲೆಯ ನಂದನ ಹೆಸರು ಪ್ರಸಿದ್ಧವಾದದ್ದು. ಈ ಮಹಾನುಭಾವ ಚಿದಂಬರ ಕ್ಷೇತ್ರದ ನಟರಾಜನ ಭಕ್ತ. ಹೊಲೆಯ ಆ ದಿನಗಳಲ್ಲಿ ಮೇಲ್ಜಾತಿಗಳವರ ದೇವಾಲಯದಲ್ಲಿ ಕಾಲಿರಿಸೋ ಹಾಗೆಯೇ ಇರಲಿಲ್ಲ. ಆದರೆ ನಂದನಿಗೆ ಆ ಚಿದಂಬರ ಕ್ಷೇತ್ರದಲ್ಲಿ ಸ್ವರ್ಣಸಭೆಯಲ್ಲಿ ತಾಂಡವವಾಡ್ತಾ ಇರೋ ನಟರಾಜ ಮೂರ್ತಿಯನ್ನು ಕಾಣಲೇಬೇಕು ಅಂತನ್ನೋ ಆಸೆ ಉತ್ಕಟವಾಗಿಬಿಟ್ಟಿತ್ತು. ಅದೇ ಅವನ ಜೀವನದ ಕನಸು ಕೂಡ. ಧ್ಯೇಯವಾಗಿ ಆ ತಾಂಡವ ನಟರಾಜನನ್ನು ಕಾಣೋ ಗೀಳು ಹೆಚ್ಚಿಬಿಡ್ತು. ಬೇರೆ ಎಲ್ಲ ಚಿಂತೆಗಳನ್ನು ದೂರ ಮಾಡಿಕೊಂಡ, ಸದಾ ನಟರಾಜನ ಚಿಂತೆಯಲ್ಲೇ ಜೀವನವನ್ನು ಸವೆಸಿಬಿಟ್ಟ. ನಟರಾಜ ಆ ನಂದನಿಗೆ ಒಲಿದ. ತನ್ನ ಅರ್ಚಕನ ಬೆನ್ನ ಮೇಲೆ ಆತನನ್ನು ತನ್ನಲ್ಲಿಗೆ ಬರಮಾಡಿಕೊಂಡನಂತೆ, ಆತನಿಗೆ ದರ್ಶನವಿತ್ತನಂತೆ, ತನ್ನಲ್ಲಿಯೇ ಸೇರಿಸಿಕೊಂಡು ಬಿಟ್ಟ. ಅನ್ಯ ಚಿಂತೆಗಳನ್ನು ಬಿಡಿಸಿ ಅವನಾತ್ಮವನ್ನು ಚಿನ್ಮಯಕ್ಕೆ ಸೇರಿಸಿದ ಈ ಕಥೆಯನ್ನು ದಿವಂಗತ ಶ್ರೀ ನಂಗಪುರಂ ವೆಂಕಟೇಶ ಅಯ್ಯಂಗಾರರು ನಟರಾಜ ಭಕ್ತ ಹೊಲೆಯನಂದ ಅನ್ನೋ ಹೆಸರಿನಲ್ಲಿ ಸ್ವಾರಸ್ಯವಾಗಿ ಬರೆದಿದ್ದಾರೆ. ಹೀಗೆ ಬಾಳಿ ಬದುಕಿದವರ ಬದುಕು ನಮಗೆ ದಾರಿ, ಅದು ನಿದರ್ಶನ, ಅದು ಪ್ರದರ್ಶನಕ್ಕಾಗಿ ಬದುಕಿದವರಲ್ಲ ಅವರು. ಇಂಥದ್ದನ್ನು ಮೇರು ಸಂಸ್ಕೃತಿ ಅಂತ ಕರೀತಾರೆ.
1: ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎಂಆರ್ ಶ್ರೀನಿಧಿ, ವ್ಯಾಖ್ಯಾನ ಎಚ್ಎಸ್ ಶ್ರೀರಾಮಕೃಷ್ಣ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1800 420 2233. ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮಕ್ಸೂದ್ ಅಹಮದ್.

0: AR, Senior Consultant, Neurosurgery, Manipal Hospital, Mysore. Doctor, Mysore Bangalore Road ಅಲ್ಲಿ ತುಂಬಾ ಆಕ್ಸಿಡೆಂಟ್ಸ್ ಗಳು ಆಗ್ತಿವೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ?
1: ಬ್ಯಾಂಗ್ಳೂರ್ ಮೈಸೂರ್ ರೋಡ್ ಚೆನ್ನಾಗ್ ಆಗ್ಬಿಟ್ಟಿದೆ. 2 ಗಂಟೆ ಒಳಗೆ ಬೆಂಗಳೂರಿಂದ ಮೈಸೂರ್ ತಲುಪ್ಬಿಡ್ತಾರೆ. ಕರೆಕ್ಟು, ಜಾಸ್ತಿ ಜನ ತಲುಪ್ತಾನೆ ಇದ್ದಾರೆ, ಜಾಸ್ತಿ ಜನ ಆಸ್ಪತ್ರೆಗೂ ತಲುಪ್ತವ್ರೆ. ಅನ್ಫಾರ್ಚುನೇಟ್ಲಿ ಆಕ್ಸಿಡೆಂಟ್ಸ್ ತುಂಬ ಜಾಸ್ತಿ ಆಗ್ಬಿಟ್ಟಿದ್ದಾವೆ. ಬಿಕಾಸ್ ದ ರೋಡ್ ಇಸ್ ವೆರಿ ಗುಡ್, ಕಾರ್ಸ್ ಆರ್ ಗುಡ್, ಪೀಪಲ್ ಜಸ್ಟ್ ಡೋಂಟ್ ಫಾಲೋ ಎನಿ ಟ್ರಾಫಿಕ್ ರೂಲ್ಸ್. ರ್ಯಾಶ್ ಆಗಿ ಡ್ರೈವ್ ಮಾಡ್ತಾರೆ, ಬೀಳ್ತಾರೆ, ಆಸ್ಪತ್ರೆಗೆ ಬರ್ತಾರೆ. ಅನ್ಫಾರ್ಚುನೇಟ್ಲಿ ಡೆಫಿನೆಟ್ಲಿ ನೀವು ಹೇಳ್ದಂಗೆ ಆಕ್ಸಿಡೆಂಟ್ ರೇಟ್ಸ್ ಬ್ಯಾಂಗ್ಳೂರ್ ಮೈಸೂರು ರೋಡ್ ಚೆನ್ನಾಗಾದಾಗ್ಲಿಂದ ಜಾಸ್ತಿ ಆಗ್ಬಿಟ್ಟಿದೆ. ಸೊ ವಿ ಶುಡ್ ಡಿಸ್ಕಸ್ ದಿಸ್ ಪಾಯಿಂಟ್ ವಿತ್ ದ ಟ್ರಾಫಿಕ್ ಪೊಲೀಸ್, ವಿತ್ ದಿ ಅಥಾರಿಟೀಸ್, ಅಂಡ್ ಸಿ ವಾಟ್ ಮೆಜರ್ಸ್ ವಿ ಕೆನ್ ಟೇಕ್ ಟು ರೆಡ್ಯೂಸ್ ದಿ ಡೇಂಜರ್ ಟು ದ ಪೀಪಲ್ ಹು

0: Lights on. For appointments, call 0821-255-000. Save the number, save lives.
1: ಫರ್ನಿಚರ್ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್ ಇರಿಟಿ, ತಾವಕ್ಕರ, ಕಣ್ಣೂರ್.
2: ಇದೇ 20ನೇ ತಾರೀಕು ಗುರುವಾರ ವಿರಾಜಪೇಟೆ ಹೋಗಿ ಬರೋಣವಾ?
3: ಅದೇನು, ಅವತ್ತು ವಿರಾಜಪೇಟೆಯಲ್ಲಿ ಏನಾದ್ರೂ ಫಂಕ್ಷನ್ ಇದೆಯಾ?
2: ಹಾ, ಒಂಥರ ಫಂಕ್ಷನ್. ಆಗಸ್ಟ್ 20ಕ್ಕೆ ವಿರಾಜಪೇಟೆಯಲ್ಲಿ ಇದೇ ಫಸ್ಟ್ ಟೈಮ್ ಎಕ್ಸ್ಕ್ಲೂಸಿವ್ ಹೈ ಸ್ಟ್ಯಾಂಡರ್ಡ್ ಅಂಡ್ ಪ್ರೀಮಿಯಂ ಫರ್ನಿಚರ್ ಗಳ ಶೋರೂಮ್ ಹೈಲೈಟ್ ಗ್ಯಾಲರಿಯಾ ಓಪನ್ ಆಗ್ತಾ ಇದೆ. ಹೋಗಿ ನೋಡಿ, ನಮ್ ಮನೆಗೂ ಫರ್ನಿಚರ್ ತಗೊಂಡ್ ಬರೋಣ.
3: ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.
4: ಅರಳುವ ಹೂವುಗಳೇ
5: ಚೆಸ್ ಅನ್ನೋದನ್ನ ಸುಮ್ನೆ ಸ್ಟಾರ್ಟ್ ಮಾಡಿದ್ದು, ಅದರಲ್ಲಿ ಇಷ್ಟು ಬೆಳವಣಿಗೆ ಮಾಡಿ ಇವತ್ತು ಚಿನ್ನರ ಲೋಕ ಕಾರ್ಯಕ್ರಮದಲ್ಲಿ ಎಲ್ರಿಗೆ ಕೇಳೋ ತರ ಬಂದಿದ್ದೀನಿ ಅಂದ್ರೆ ತುಂಬಾ ಖುಷಿ ಆಗ್ತದೆ,
6: ತುಂಬಾ ಸಂತೋಷ ಅಲ್ವಾ? ಪ್ರೀತಿಯ ಮಕ್ಕಳೇ, ಇದೇ ಭಾನುವಾರ ಅಂದರೆ ಆಗಸ್ಟ್ 23ರ ಚಿನ್ನರ ಲೋಕ ಕಾರ್ಯಕ್ರಮದಲ್ಲಿ ಸ್ಫೂರ್ತಿ ಪ್ರತಿಭೆಗಳ ಅನಾವರಣ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರ್ತಕ್ಕಂತ ಬಾಲ ಪ್ರತಿಭೆ ಕೊಡಗು ಜಿಲ್ಲಾ ಮಟ್ಟದ ಇಂಟರ್ ಸ್ಕೂಲ್ ಚೆಸ್ ಪಂದ್ಯಾವಳಿಯಲ್ಲಿ ಪ್ರಥಮ ಸ್ಥಾನವನ್ನ ಪಡೆದಂತಹ ಕುಶಾಲನಗರದ ಬಾಲ ಪ್ರತಿಭೆ ಪೆರುಬಾಯ್ ಉನ್ನತ್ ಸಾರಥ್ಯ ಪಿ ಎಸ್.
7: ತಪ್ಪು ಅಲ್ವಾ ಮೊಬೈಲ್ ಬಳಸೋದು?
5: ಉನ್ನತ್ ಆದ್ರೆ ಅದನ್ನ ಒಳ್ಳೆ ರೀತಿಲಿ ಯೂಸ್ ಮಾಡ್ಕೋಬಹುದು.
7: ಒಳ್ಳೆ ರೀತಿಯಿಂದ. ಅಮ್ಮ ಏನು ಹೇಳಲ್ವಾ ಮೊಬೈಲ್ ಹಿಡ್ಕೊಂಡ್ರೆ?
5: ಅಮ್ಮ ಹೇಳ್ತಾರೆ
7: ಏನಂತ,
5: ಅದು ಜಾಸ್ತಿ ಯೂಸ್ ಮಾಡ್ಬೇಡ, ಇಡು, ಓದ್ಲಿಕ್ಕೆ ಕೂರು ಅಂತ.
7: ಅಲ್ಲ, ಈಗ
4: ಹೋರಾಟ ಮರೆಯದಿರಿ.
6: ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಮಯ ಭಾನುವಾರ ಬೆಳಗ್ಗೆ 10 ಗಂಟೆ.
5: ಸೈಡ್ ಎಫೆಕ್ಟ್ಸ್ ಅಂದ್ರೆ ಐ ಡ್ಯಾಮೇಜ್ ಎಲ್ಲ ಆಗ್ಬೋದು, ಅದಕ್ಕೆ ಅಂತ ಸೇಫ್ಟಿ ಮೆಷರ್ಸ್ ತುಂಬಾ ಇದೆ. ಅದನ್ನ ಯೂಸ್ ಮಾಡ್ಕೊಂಡು ನಾವೆಂದಾರು ಮಾಡಿದ್ರೆ ಅಷ್ಟೊಂದೇನ್ ಎಫೆಕ್ಟ್ ಆಗಲ್ಲ, ಮತ್ತೆ ಯೂಸ್ಫುಲ್ನೆಸ್ ತುಂಬಾ ಇದೆ ಅಂತ ಹೇಳಿ.
6: ಮಕ್ಕಳ ಕಾರ್ಯಕ್ರಮವನ್ನ ಕೇಳ್ತೀರಲ್ಲ, ಸ್ಫೂರ್ತಿ ಪ್ರತಿಭೆಗಳ ಅನಾವರಣ.

0: ಕವಿತಾ ಬಾರೆ, ಕಸ ಹಾಕ್ಬಿಟ್ಟು ಬರೋಣ, ಗಾಡಿ ಬಂತು.
1: ನಾನ್ ಬರಲ್ಲ ಸೋನಿ, ನಾನು ಅಲ್ಲೇ ಬಿಸಾಕ್ಬಿಟ್ಟು ಹೋಗ್ತೀನಿ, ಅವ್ರು ಬಂದ್ ತಗೊಂಡೋಗ್ಲಿ.
0: ಎಲ್ಲಿ ಬಿಸಾಕೋದು?
1: ಇಲ್ಲೇ ಮನೆ ಮುಂದೆ ಆ ಕಡೆ ಬಿಸಾಡ್ಬಿಟ್ಟು.
0: ಏನಕ್ಕೆ? ಅದಕ್ಕೆ ತಾನೇ ಕಸ ಗಾಡಿ ಬರ್ತಾ ಇದೆ, ನೀನೇನ ಕಲ್ಲು ಹಾಕ್ತೀಯಾ?
1: ಅವ್ರು ಬರೋವರೆಗೆ ನನ್ ಕಾಯೋಷ್ಟು ತಾಳ್ಮೆ ಇಲ್ಲ, ಅವ್ರದ್ದು ಕೆಲಸ ಅದೇ ತಾನೇ, ಅವ್ರು ತಗೊಂಡೋಗ್ಲಿ ಬಿಡಿ.
0: ನಿಮ್ಮನೆ ಕಸನ್ನೆಲ್ಲ ಏನಕ್ಕೆ ಅವ್ರು ಎತ್ಕೊಂಡು ಹೋಗ್ಬೇಕು? ಅದಕ್ಕೆ ಅಂತಾನೆ ಗಾಡಿ ಇಟ್ಟಿರೋದು. ಅವ್ರು ಹಾಡ್ ಹಾಕೊಂಡ್ ಬರ್ತಾರಲ್ವಾ, ಅವಾಗ ಗೊತ್ತಾಗುತ್ತೆ ಏನೇ ಕೆಲಸ ಮಾಡ್ತಿದ್ರು, ಜೋರಾಗಿ ಹಾಕೊಂಡ್ ಬರ್ತಾರೆ. ಅವಾಗ ನೀನ್ ಬಂದ್ಬಿಟ್ಟು ಹಾಕ್ಬೋದಲ್ವಾ, ಅಲ್ಲೆಲ್ಲ ಹಾಕೋದ್ ತಪ್ಪಲ್ವಾ ಕವಿತಾ?
1: ಅದು ಹೌದಲ್ವಾ. ಸೊ ನಾನ್ ನಾಳೆಯಿಂದ ಬೇಡ, ಇವತ್ತಿಂದಾನೇ ಅವ್ರಿಗಾಗಿ ಕಾಯ್ತೀನಿ, ಅವ್ರು ಬಂದಾಗ ಕಸ ಹಾಕ್ಬಿಟ್ಟು ಹೋಗ್ತೀನಿ.
0: ಮತ್ತೆ ನೀನು ಹಸಿ ಕಸ ಮತ್ತೆ ಒಣ ಕಸನ ಬೇರೆ ಬೇರೆ ಮಾಡ್ಬೇಕು, ಅದು ಕೆಲವು ದಿನಗಳಿವೆ. ಆ ದಿನ ಮಾತ್ರ ಹಸಿ ಕಸ ಹಾಕ್ಬೇಕು, ಬೇರೆ ದಿನ ಒಣ ಕಸ ಹಾಕ್ಬೇಕು, ಎರಡನ್ನು ಮಿಕ್ಸ್ ಮಾಡ್ಬಿಟ್ಟು ಹಾಕ್ಬಿಡ್ಬೇಡ ಎಲ್ಲಾದ್ರೂ.
1: ಓಕೆ, ಹೇಳಿದ ಒಳ್ಳೇದಾಯ್ತು. ಆಗ ನಾನು ಎರಡು ಕಸದ ಬುಟ್ಟಿಯನ್ನು ಇಡ್ತೀನಿ, ಒಂದು ಒಣ ಕಸಕ್ಕೆ ಮತ್ತೊಂದು ಹಸಿ ಕಸಕ್ಕೆ.
0: ಹೌದು. ಮತ್ ನಿಮ್ಮನೇಲಿ ತುಂಬಾ ಪಾಟ್ಸ್ ಗಳೆಲ್ಲ ಇವೆಯಲ್ಲ, ತುಂಬಾ ಗಿಡಗಳನ್ನೆಲ್ಲ ನಟ್ಟಿದ್ಯಲ್ವಾ, ಅದಕ್ಕೂ ನೀನು ಹಸಿ ಕಸನ ಗೊಬ್ಬರ ತರಾನೂ ಹಾಕಬಹುದು.
1: ಒಳ್ಳೆ ವಿಚಾರ, ಇದನ್ ಖಂಡಿತವಾಗ್ಲೂ ನಾನು ಮಾಡ್ತೀನಿ. ಥ್ಯಾಂಕ್ ಯು ಕಣೆ.
0: ಆಯ್ತು ಕವಿತಾ, ಹಾಗೆ ಮಾಡು.
2: ಪ್ರತಿಯೊಬ್ಬರು ಜಾಗೃತ ಮನೋಭಾವದಿಂದ ಹಸಿ ಕಸ ಒಣ ಕಸ ಬೇರೆ ಮಾಡಿ ಕಸ ವಿಲೇವಾರಿ ವಾಹನ ಬಂದಾಗ ಕಸವನ್ನ ಗಾಡಿಗೆ ಹಾಕುವುದರಿಂದ ಸುಂದರ ಕೊಡಗಿನ ಸ್ವಚ್ಛತೆಯನ್ನ ಕಾಪಾಡಿರುವುದನ್ನ ನೋಡಲು ಬಹಳ ಸಂತೋಷ ಅಲ್ಲವೇ? ಸ್ವಚ್ಛತೆಯನ್ನು ಕಾಪಾಡುವುದು ನಮ್ಮೆಲ್ಲರ ಹೊಣೆ.
3: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು, ಸಮಯ 9:06:33. ಈಗ ಭಾವಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳೋಣ ಸುಪ್ರಯ್ಯ ಚೊಕ್ಕಾಡಿ ಅವರ ಕವಿತೆ, ಹಾಡಿದ್ದಾರೆ ಹೇಮಂತ್ ಹಾಗೂ ಸಂಗೀತ ಕುಲಕರ್ಣಿ.

0: ಸಂಗೀತ ಕಟ್ಟಿಯವರು ಹಾಡಿರುವ ದರಾ ಬೇಂದ್ರೆಯವರ ರಚನೆಯನ್ನು ಕೇಳಿದಿರಿ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಇದು ಆಕಾಶವಾಣಿ ಮಡಿಕೇರಿ, ನಮ್ಮಿಂದ ನಿಮಗಾಗಿ. ಭಾವನೆಗಳು ಗರಿಗೆದರಿ ನಮ್ಮ ನಿಮ್ಮನ್ನ ತಂಪುಗೊಳಿಸುವ ಭಾವಗೀತೆಗಳು.

ಹೃದಯದ ಭಾವಗಳಿಗೆ ಅಕ್ಷರ ರೂಪ ನೀಡಿರುವ ಗಜಲ್ಗಳ ಎಣೆಯಿಲ್ಲದ ಸೊಬಗು. ವಿಶ್ವವ್ಯಾಪಿಯಾದ ಅನಂತ ಶಕ್ತಿ

ಇದು ನಿಮ್ಮ ಬಾನುಲಿ ಆಕಾಶವಾಣಿ ಮಡಿಕೇರಿ, ಎಫ್ಎಂ ರೇಡಿಯೋ ಮಡಿಕೇರಿ. ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಭಾವಗೀತೆಗಳನ್ನು ಕೇಳ್ತಾ ಇದ್ದೀರಾ. ಈಗ ಸಮಯ 9:19:53. ಇನ್ನು ಮುಂದೆ ಕೇಳೋಣ ಡಿವಿಜಿಯವರ ರಚನೆ, ಹಾಡಿದ್ದಾರೆ ರತ್ನಮಾಲಾ ಪ್ರಕಾಶ್.

ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 9:31:59. ಮುಂದಿನ ಕಾರ್ಯಕ್ರಮ

ನಮಸ್ಕಾರ ಶ್ರೋತೃಗಳೇ, ಇಂದಿನ ಚಿತ್ರಚಿತ್ತಾರದಲ್ಲಿ ನಾನು ನಿಮ್ಮೊಂದಿಗೆ ರೇಷ್ಮಾ ತೀರ್ಥರಾಮ್. ಇಂದಿನ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದು ಪ್ರಕೃತಿ ಪ್ರಿಯರಿಗೆ ಮತ್ತು ಕೃಷಿಕ ಬಂಧುಗಳಿಗೆ ಒಂದು ವಿಶೇಷ ದಿನ. ಇವತ್ತಿನ ಈ ಕಾರ್ಯಕ್ರಮ ಕೂಡ ಅದಕ್ಕೆ ಮೀಸಲು. ಪ್ರಕೃತಿ ನಮಗೆ ನೀಡಿರುವ ಸಂಪನ್ಮೂಲಗಳನ್ನು ಸಮರ್ಥವಾಗಿ ಬಳಸಿಕೊಂಡು ಮುಂದಿನ ಪೀಳಿಗೆಗೂ ಸುರಕ್ಷಿತ ಹಾಗೂ ಸುಸ್ಥಿರ ಭವಿಷ್ಯವನ್ನು ನಿರ್ಮಿಸುವುದು ನಮ್ಮೆಲ್ಲರ ಜವಾಬ್ದಾರಿ. ಇಂಧನದ ಬೇಡಿಕೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇರುವ ಈ ಸಂದರ್ಭದಲ್ಲಿ ಸೂರ್ಯ, ಗಾಳಿ, ನೀರು ಮತ್ತು ಜೈವಿಕ ಸಂಪನ್ಮೂಲಗಳಂತಹ ನವೀಕರಿಸಬಹುದಾದ ಇಂಧನ ಮೂಲಗಳ ಮಹತ್ವವು ಹೆಚ್ಚುತ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ಆಗಸ್ಟ್ 20ರಂದು ಅಕ್ಷಯ ಊರ್ಜಾ ದಿವಸವನ್ನು ಆಚರಿಸಲಾಗ್ತಾ ಇದೆ. ನವೀಕರಿಸಬಹುದಾದ ಇಂಧನದ ಮಹತ್ವದ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವುದು ಹಾಗೂ ಸೌರಶಕ್ತಿ, ಪವನಶಕ್ತಿ, ಜಲವಿದ್ಯುತ್ ಮತ್ತು ಜೈವಿಕ ಶಕ್ತಿಯಂತಹ ಪರ್ಯಾಯ ಇಂಧನ ಮೂಲಗಳ ಬಳಕೆಯನ್ನು ಉತ್ತೇಜಿಸುವುದು ಈ ದಿನದ ಪ್ರಮುಖ ಉದ್ದೇಶವಾಗಿದೆ. ಶ್ರೋತೃಗಳೇ, ಚಿತ್ರಗೀತೆಯೊಂದರ ಬಳಿಕ ಈ ಬಗ್ಗೆ ಇನ್ನಷ್ಟು ಮಾತಾಡೋಣ. ಶ್ರೇಯಾ ಘೋಷಾಲ್ ಅವರು ಹಾಡಿರುವ ಸಜನಿ ಚಿತ್ರದ ಗೀತೆ ಇದು. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಎ ಆರ್ ರೆಹಮಾನ್, ಸಾಹಿತ್ಯ ಕವಿರಾಜ್ ಅವರದು.

ಶ್ರೋತೃಗಳೇ, ನಮ್ಮ ದೇಶದ ಆರ್ಥಿಕ ಬೆಳವಣಿಗೆ ಮತ್ತು ಜನಜೀವನದಲ್ಲಿ ಕೃಷಿಗೆ ಮಹತ್ವದ ಸ್ಥಾನ ಇದೆ. ಕೃಷಿಗೆ ನೀರಾವರಿ, ಬೆಳೆಯ ಸಂಸ್ಕರಣೆ, ಸಂಗ್ರಹಣೆ, ಸಾಗಣೆ ಸೇರಿದಂತೆ ಹಲವು ಹಂತಗಳಲ್ಲಿ ಇಂಧನದ ಅಗತ್ಯ ಇದೆ. ಇಂತಹ ಸಂದರ್ಭದಲ್ಲಿ ನವೀಕರಿಸಬಹುದಾದ ಶಕ್ತಿಯ ಬಳಕೆ ರೈತರಿಗೆ ಮಾತ್ರ ಅಲ್ಲದೆ ಇಡೀ ಗ್ರಾಮೀಣ ಆರ್ಥಿಕತೆಗೆ ಸಹಾಯಕವಾಗುತ್ತದೆ. ವಿಶೇಷವಾಗಿ ಸೌರಶಕ್ತಿ ಕೃಷಿ ಕ್ಷೇತ್ರದಲ್ಲಿ ಹಲವು ರೀತಿಯಲ್ಲಿ ಉಪಯುಕ್ತವಾಗಿವೆ. ಸೌರಶಕ್ತಿಯಿಂದ ಕಾರ್ಯನಿರ್ವಹಿಸುವ ನೀರಾವರಿ ಪಂಪ್ಗಳ ಮೂಲಕ ರೈತರು ಕೃಷಿಗೆ ಅಗತ್ಯವಾದ ನೀರನ್ನು ಪೂರೈಸಬಹುದು. ವಿದ್ಯುತ್ ಲಭ್ಯತೆ ಕಡಿಮೆ ಇರುವ ಪ್ರದೇಶಗಳಲ್ಲಿಯೂ ಕೂಡ ಸೌರ ಪಂಪ್ಗಳು ನೆರವಾಗುತ್ತದೆ. ಸೂರ್ಯನ ಬೆಳಕಿನಿಂದಲೇ ವಿದ್ಯುತ್ ಉತ್ಪಾದಿಸಬಹುದಾದ್ದರಿಂದ ಇದು ಪರಿಸರ ಸ್ನೇಹಿ ಹಾಗೂ ದೀರ್ಘಕಾಲೀನ ಇಂಧನದ ಮೂಲವಾಗಿದೆ. ಸೌರಶಕ್ತಿಯನ್ನು ಕೃಷಿ ಉತ್ಪನ್ನಗಳ ಒಣಗಿಸುವಿಕೆ, ಶೀತಲೀಕರಣ ಮತ್ತು ಸಂಸ್ಕರಣೆಯಂತಹ ಚಟುವಟಿಕೆಗಳಲ್ಲಿಯೂ ಕೂಡ ಬಳಸಿಕೊಳ್ಳಬಹುದು. ಇದರಿಂದ ರೈತರ ಉತ್ಪನ್ನಗಳಿಗೆ ಮೌಲ್ಯವರ್ಧನೆ ಮಾಡುವ ಅವಕಾಶ ಹೆಚ್ಚಾಗುತ್ತದೆ. ರಾಜೇಶ್ ಕೃಷ್ಣನ್ ಹಾಗೂ ನಂದಿತಾ ಅವರು ಹಾಡಿರುವ ಒರಟ ಐ ಲವ್ ಯು ಚಿತ್ರದಾಗಿದೆ ಇದು. ಸಂಗೀತ ಜಿಆರ್ ಶಂಕರ್ ಹಾಗೂ ಸಾಹಿತ್ಯ ಕೆ ಕಲ್ಯಾಣವರದು.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಅಕ್ಕ ಕೆಲ್ಸ ಸಿಕ್ತು.
3: ಅರೆ ವಾ, ಅಭಿನಂದನೆಗಳು. ಇನ್ನು ಸಿಕ್ಕಾಪಟ್ಟೆ ಶಾಪಿಂಗ್.
2: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
3: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
2: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ?
3: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
2: ಆದ್ರೆ ಅಕ್ಕ
3: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸಬೇಕು, ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
2: ಪಾರ್ಟಿನಂದು ಬಜೆಟ್ ನಿಂದು.
4: RBI ಹೇಳುತ್ತೆ,
5: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
6: ಹಾಲು ಜೇನು ಒಂದಾದ ಹಾಗೆ.
7: ರೀ ಏನ್ರಿ, ಮದ್ವೆ ಆಗಿ ಇಷ್ಟು ವರ್ಷಗಳಾಯ್ತಲ್ಲ, ನಾವು ಎಲ್ಲಾದ್ರೂ ಒಂದು ಖುಷಿಗೆ ಟೂರ್ ಹೋಗಿ ಬರೋಣವಾ? ಆ ಕಡೆ ಮನೆಯವ್ರನ್ನ ನೋಡಿ ಯಾವತ್ತೂ ಕಚ್ಚಾಡ್ಕೊಳ್ತಾ ಇರ್ತಾರೆ. ಅಬ್ಬಾ ದೇವ್ರ ದಯೆ, ನಾವಂತೂ ಯಾವತ್ತೂ ಈ ರೀತಿ ಇರಲಿಲ್ಲ. ನಮ್ಮಿಬ್ಬರ ಮಧ್ಯದಲ್ಲಿ ಎಷ್ಟು ಖುಷಿ, ಎಷ್ಟು ಪ್ರೀತಿ ಇದೆ ಅಲ್ವಾ? ಸೊ ಖುಷಿಗೆ ಒಂದಿನ ಹೊರಗಡೆ ಎಲ್ಲ ಸುತ್ತಾಕ್ತಾರೆ.

ಬಾಳ ಬಂಧನದ ಬಾಂಧವ್ಯದೊಡಲೆ ಕುಸುಮ ಸದಾ ಕಾಡುವ ನೆನಪುಗಳ ಉಗಮ ಹೃದಯದಲ್ಲಿ ಹಸಿರಾಗಿ ಉಸಿರಾಗಿಸುವ ಸಿಹಿ ಕಹಿ ಕ್ಷಣಗಳು ಕಲಿಸಿದ ಪಾಠದಲ್ಲಿ ನೀತಿಗಳೇ ಸಂಗಮ. ಅದೇ ಚಿನ್ನದುಂಗುರ. ಶ್ರೋತೃಗಳಿಗಾಗಿ ಪತ್ರಾಧಾರಿತ ಕಾರ್ಯಕ್ರಮ.

ಶ್ರೋತೃಗಳೇ, ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರ ಆಗ್ತಾ ಇದೆ ಕಾರ್ಯಕ್ರಮ ಚಿತ್ರ ಚಿತ್ತಾರ. ಈಗ ಸಮಯ 9:47. ಇವತ್ತು ನಾವು ಅಕ್ಷಯ ಊರ್ಜಾ ದಿವಸದ ಮಹತ್ವದ ಬಗ್ಗೆ ಮಾತಾಡ್ತಾ ಇದ್ವಿ. ನವೀಕರಿಸಬಹುದಾದ ಇಂಧನಗಳಲ್ಲಿ ಸೌರಶಕ್ತಿ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡ್ವಿ. ಇನ್ನು ಪವನಶಕ್ತಿ ಅಂದ್ರೆ ಗಾಳಿ ಕೂಡ ಪ್ರಮುಖ ನವೀಕರಿಸಬಹುದಾದ ಇಂಧನದ ಮೂಲವಾಗಿದೆ. ಗಾಳಿಯ ಚಲನಶಕ್ತಿಯನ್ನ ವಿದ್ಯುತ್ ಉತ್ಪಾದನೆಗೆ ಬಳಸಲಾಗ್ತದೆ. ಗಾಳಿ ಹೆಚ್ಚಾಗಿ ಬೀಸುವ ಪ್ರದೇಶಗಳಲ್ಲಿ ಪವನಶಕ್ತಿಯ ಮೂಲಕ ವಿದ್ಯುತ್ತನ್ನು ಉತ್ಪಾದಿಸುತ್ತಾರೆ. ಅದೇ ರೀತಿ ಜಲವಿದ್ಯುತ್ ನಮ್ಮ ದೇಶದ ಪ್ರಮುಖ ನವೀಕರಿಸಬಹುದಾದ ಇಂಧನದ ಮೂಲಗಳಲ್ಲಿ ಒಂದಾಗಿದೆ. ನದಿಗಳು ಮತ್ತು ಜಲಾಶಯಗಳ ನೀರಿನ ಹರಿವಿನಿಂದ ವಿದ್ಯುತ್ತನ್ನು ಉತ್ಪಾದಿಸಲಾಗುತ್ತದೆ. ಆದರೆ ಜಲಸಂಪನ್ಮೂಲಗಳ ಸಂರಕ್ಷಣೆ ಮತ್ತು ಪರಿಸರ ಸಮತೋಲನವನ್ನು ಗಮನದಲ್ಲಿಟ್ಟುಕೊಂಡು ಜಲವಿದ್ಯುತ್ ಯೋಜನೆಗಳನ್ನು ಸಮರ್ಪಕವಾಗಿ ನಿರ್ವಹಿಸುವುದು ಬಹಳ ಅಗತ್ಯ. ಮತ್ತೊಂದು ಮಹತ್ವದ ಮೂಲ ಅಂತ ಹೇಳಿದರೆ ಜೈವಿಕ ಶಕ್ತಿ ಅಥವಾ ಬಯೋಮಾಸ್. ಕೃಷಿ ತ್ಯಾಜ್ಯ, ಸಸ್ಯ ಅವಶೇಷಗಳು, ಪಶುಗಳ ತ್ಯಾಜ್ಯ ಮುಂತಾದವುಗಳನ್ನು ಸಮರ್ಪಕವಾಗಿ ಬಳಸಿಕೊಂಡು ಬಯೋಗ್ಯಾಸ್ ಮತ್ತು ಇತರ ರೀತಿಯ ಶಕ್ತಿಯನ್ನು ಉತ್ಪಾದಿಸಬಹುದು. ಇದರಿಂದ ತ್ಯಾಜ್ಯ ನಿರ್ವಹಣೆಯ ಸಮಸ್ಯೆಯನ್ನು ಕಡಿಮೆ ಮಾಡುವುದರ ಜೊತೆಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಪರ್ಯಾಯ ಇಂಧನವನ್ನು ಪಡೆಯಬಹುದು. ಬೆಲ್ ಬಾಟಮ್ ಚಿತ್ರದ ಗೀತೆ ಇದು. ಹಾಡಿದ್ದಾರೆ ವಿಜಯಪ್ರಕಾಶ್. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಬಿ ಅಜನೀಶ್ ಲೋಕನಾಥ್. ಸಾಹಿತ್ಯ ರಚನೆ ಯೋಗರಾಜ್ ಭಟ್.

ಶ್ರೋತೃಗಳೇ, ಊರ್ಜಾ ಎನ್ನುವುದಕ್ಕೆ ಬೆಳವಣಿಗೆ ಎನ್ನುವುದು ಒಂದು ಅರ್ಥ, ಆದರೆ ಆಹಾರ ಅನ್ನ ಎನ್ನುವ ಅರ್ಥವೂ ಇದೆ. ಅಕ್ಷಯ ಊರ್ಜೆಯ ಮಹತ್ವ ಕೃಷಿಯಲ್ಲಷ್ಟೇ ಸೀಮಿತವಾಗಿಲ್ಲ, ಗ್ರಾಮೀಣ ಭಾರತದ ಸಮಗ್ರ ಅಭಿವೃದ್ಧಿಗೂ ಇದು ನೆರವಾಗಬಲ್ಲದು. ಗ್ರಾಮೀಣ ಪ್ರದೇಶಗಳಲ್ಲಿ ಸೌರದೀಪಗಳು, ಸೌರ ಕುಡಿಯುವ ನೀರಿನ ವ್ಯವಸ್ಥೆಗಳು, ಸೌರ ಶೀತಲೀಕರಣ ಘಟಕಗಳು ಮತ್ತು ಸಣ್ಣ ಪ್ರಮಾಣದ ನವೀಕರಿಸಬಹುದಾದ ಇಂಧನ ವ್ಯವಸ್ಥೆಗಳು, ಇವೆಲ್ಲವೂ ಜನರ ಜೀವನ ಮಟ್ಟವನ್ನು ಸುಧಾರಿಸುತ್ತದೆ. ವಿದ್ಯುತ್ ಉತ್ಪಾದನೆಯಲ್ಲಿ ನವೀಕರಿಸಬಹುದಾದ ಸಂಪನ್ಮೂಲಗಳ ಪಾಲು ಹೆಚ್ಚಿದಂತೆ ಸಾಂಪ್ರದಾಯಿಕ ಪಳೆಯುಳಿಕೆ ಇಂಧನಗಳ ಮೇಲಿನ ಅವಲಂಬನೆ ಕಡಿಮೆಯಾಗುತ್ತದೆ. ಕಲ್ಲಿದ್ದಲು, ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲದ ಅತಿಯಾದ ಬಳಕೆಯಿಂದ ಪರಿಸರದ ಮೇಲೆ ಉಂಟಾಗುವ ಒತ್ತಡವನ್ನು ಕಡಿಮೆ ಮಾಡಲಿಕ್ಕೆ ಸಹ ನವೀಕರಿಸಬಹುದಾದ ಶಕ್ತಿ ಸಹಾಯಕಾರಿಯಾಗಿದೆ. ಸೂ ಫ್ರಮ್ ಸೂ ಚಿತ್ರದ ಗೀತೆ ಇದು. ಗಾಯಕರು ಸಿದ್ಧಾರ್ಥ್ ಬೆಳ್ಮಣ್, ಸಂಗೀತ ಸುಮೇಧ್ ಕೆ ಅವರದು, ಸಾಹಿತ್ಯ ಪೃಥ್ವಿ ಅವರದು.

ಶ್ರೋತೃಗಳೇ, ಅಕ್ಷಯ ಊರ್ಜೆಯ ಯಶಸ್ಸಿಗೆ ಸರ್ಕಾರದ ಪ್ರಯತ್ನ ಮಾತ್ರ ಸಾಕಾಗುವುದಿಲ್ಲ. ಜನಸಾಮಾನ್ಯರು, ರೈತರು, ಯುವಜನರು, ಕೈಗಾರಿಕೆಗಳನ್ನು ನಡೆಸುವವರು ಹಾಗೂ ಸ್ಥಳೀಯ ಸಂಸ್ಥೆಗಳು ಸಹ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು. ಅಕ್ಷಯ ಊರ್ಜಾ ದಿವಸವು ಕೇವಲ ಒಂದು ದಿನದ ಆಚರಣೆ ಆಗಬಾರದು. ಇದು ನಮ್ಮ ಇಂಧನ ಬಳಕೆಯ ಬಗ್ಗೆ ಆತ್ಮಾವಲೋಕನ ಮಾಡುವ ದಿನ ಆಗಬೇಕು. ಪ್ರಕೃತಿಯಿಂದ ನಾವು ಪಡಿತಾ ಇರುವ ಸಂಪನ್ಮೂಲಗಳನ್ನು ವಿವೇಚನೆಯಿಂದ ಬಳಸಿಕೊಂಡು ಮುಂದಿನ ಪೀಳಿಗೆಗೆ ಸ್ವಚ್ಛ ಪರಿಸರ ಮತ್ತು ಸುರಕ್ಷಿತ ಭವಿಷ್ಯವನ್ನು ನೀಡುವ ಸಂಕಲ್ಪವನ್ನು ನಾವು ಮಾಡಬೇಕಾಗಿದೆ.

ಸೂರ್ಯನ ಶಕ್ತಿ, ಗಾಳಿಯ ಶಕ್ತಿ, ನೀರಿನ ಶಕ್ತಿ ಮತ್ತು ಜೈವಿಕ ಸಂಪನ್ಮೂಲಗಳ ಶಕ್ತಿ, ಇವೆಲ್ಲವೂ ನಮ್ಮ ಭವಿಷ್ಯದ ಶಕ್ತಿಯ ಮೂಲಗಳು. ಸುಸ್ಥಿರ ಕೃಷಿ, ಬಲಿಷ್ಠ ಗ್ರಾಮೀಣ ಆರ್ಥಿಕತೆ, ಸ್ವಚ್ಛ ಪರಿಸರ ಮತ್ತು ಇಂಧನ ಭದ್ರತೆಯತ್ತ ಸಾಗಲಿಕ್ಕೆ ಅಕ್ಷಯ ಊರ್ಜೆಯ ಬಳಕೆ ಅತ್ಯಂತ ಅಗತ್ಯ. ಈ ಅಕ್ಷಯ ಊರ್ಜಾ ದಿವಸದ ಸಂದರ್ಭದಲ್ಲಿ ಇಂಧನ ಉಳಿಸಿ, ಪರಿಸರ ಉಳಿಸಿ, ಭವಿಷ್ಯ ಉಳಿಸಿ ಎಂಬ ಸಂದೇಶವನ್ನು ಪ್ರತಿಯೊಬ್ಬರೂ ಅಳವಡಿಸಿಕೊಳ್ಳೋಣ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ.

ಶಶಿರಾಜ್ ಕಾವೂರ್ ಅವರು ಬರೆದಿರುವ ಕಾಂತಾರ ಚಿತ್ರದ ಗೀತೆ ಇದು. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಬಿ ಅಜನೀಶ್ ಲೋಕನಾಥ್. ಗಾಯಕರು ರಿಷಬ್ ಶೆಟ್ಟಿ ಹಾಗೂ ರಾಮದಾಸ್.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಆಕಾಶವಾಣಿ ಮಡಿಕೇರಿ, ಈಗ ಸಮಯ 10:01:43. ಕೇಳುಗರೆ, ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶೆಮ್ಮಂಗುಡಿ ಆರ್ ಶ್ರೀನಿವಾಸ ಅಯ್ಯರ್ ಅವರ ಹಾಡುಗಾರಿಕೆಯನ್ನು ಕೇಳುತ್ತೀರಿ. ಶೆಮ್ಮಂಗುಡಿ ಶ್ರೀನಿವಾಸ ಅಯ್ಯರ್ ಅವರು ಕರ್ನಾಟಕ ಸಂಗೀತ ಪದ್ಧತಿಯ ಅತ್ಯಂತ ಪ್ರಭಾವಿ

ಹಾಗೂ ಸುಪ್ರಸಿದ್ಧ ಗಾಯಕರು. ಇವರನ್ನು ಆಧುನಿಕ ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಕರೆಯಲಾಗಿದೆ. ಶೆಮ್ಮಂಗುಡಿ ಶ್ರೀನಿವಾಸ ಅಯ್ಯರವರು ತಮಿಳುನಾಡಿನ ತಂಜಾವೂರು ಜಿಲ್ಲೆಯ ತಿರುಕೋಡಿ ಕಾವಲ್ ಎಂಬ ಗ್ರಾಮದಲ್ಲಿ 1908 ಜುಲೈ 25ರಂದು ಜನಿಸಿದ್ರು. ಬನ್ನಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಇವರ ಹಾಡುಗಾರಿಕೆಯನ್ನು ಕೇಳೋಣ. ಮೊದಲಿಗೆ ಸರಸಿ ರುಹ ಹಾಸನ, ಪುಲಿಯೂರ್ ದೊರೆಸ್ವಾಮಿ ಅಯ್ಯಂಗಾರ್ ಅವರ ಕೃತಿ, ರಾಗ ನಾಟ ಆದಿತಾಳ.

ಇವರ ಹಾಡುಗಾರಿಕೆಯನ್ನು ಕೇಳೋಣ. ಮೊದಲಿಗೆ ಸರಸಿ ರುಹು ಹಾಸನ, ಪುಲಿಯೂರ್ ದೊರೆಸ್ವಾಮಿ ಅಯ್ಯಂಗಾರ್ ಅವರ ಕೃತಿ, ರಾಗ ನಾಟ ಆದಿತಾಳ.

ಶೆಮ್ಮಂಗುಡಿ ಆರ್ ಶ್ರೀನಿವಾಸ್ ಅಯ್ಯರ್ ಅವರ ಹಾಡುಗಾರಿಕೆಯಲ್ಲಿ ಸರಸೀರು ಹಾಸನ ಪ್ರಿಯೆ ಪುಲಿಯೂರ್ ದೊರೈ ಸ್ವಾಮಿ ಅಯ್ಯಂಗಾರ್ ಅವರ ಕೃತಿಯನ್ನು ಕೇಳಿದಿರಿ. ಇನ್ನು ಮುಂದೆ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ ಶ್ರೀ ಕಾಂತಿ ಮತಿಂ, ರಾಗ ಹೇಮಾವತಿ, ಆದಿತಾಳ.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶೆಮ್ಮಂಗುಡಿ ಆರ್ ಶ್ರೀನಿವಾಸ್ ಅಯ್ಯರ್ ಅವರ ಹಾಡುಗಾರಿಕೆಯನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ಪ್ರೀತಿಯ ಶ್ರೋತೃಗಳೇ, ಇದೇ ಶನಿವಾರ ಅಂದರೆ ಆಗಸ್ಟ್ 22ರ ವ್ಯಕ್ತಿ ವಿಶೇಷ ಕಾರ್ಯಕ್ರಮದಲ್ಲಿ ಅಪರೂಪದ ವ್ಯಕ್ತಿತ್ವವುಳ್ಳಂತಹ ಮಡಿಕೇರಿಯ ರೇಡಿಯೋ ಅಭಿಮಾನಿ ಕೆಎಸ್ ವೆಂಕಟೇಶ್ ಶೆಟ್ಟಿ ಅವರೊಂದಿಗಿನ ಮಾತುಕತೆಯ ಮುಂದುವರೆದ ಹಾಗೂ ಕಡೆಯ ಕಂತು ಪ್ರಸಾರ ಆಗ್ತಾ ಇದೆ.
1: ಇವತ್ತು ಸಂತೋಷ ಇದೆ ಮೇಡಮ್.
2: ಈಗ ಓದಿಲ್ಲ ಹುಡುಗ, ನಾನು ಮದ್ವೆ ಆಗಲ್ಲ ಅಂತ ಹೇಳಿ
1: ಅಂತದ್ದು ಇಲ್ಲ ಮೇಡಮ್.
2: ಇಲ್ಲ, ಯಾಕಾಗಿ ಅಂತ ಕೇಳ್ಕೊಂಡಿದ್ದೀರಾ ನೀವು? ಹೇಗೆ ಇಷ್ಟಪಟ್ಟೆ ನೀನು ಅಂತ.
0: ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.
1: ಅವ್ರಿಗೆ ನಾವು ನೋವು ಮಾಡಬಾರ್ದು, ಅವರೇ ಅರ್ಥ ಮಾಡ್ಕೋತಾರೆ. ರೋಡ್ ಕ್ಲೀನ್ ಆಗಿದ್ರೆ ನಾವು ಎಷ್ಟು ನೋಡಿ, ಬೆಳಿಗ್ಗೆ ಇವತ್ತು ಅಂಗಡಿ ಎತ್ತು ಗುಡಿಸಿವಿ ಎಲ್ಲ ಮಾಡಿ ಬರ್ತೀವಿ ನಾವು ಅಂಗಡಿ ಹಾಕ್ತೀವಿ.
2: ವೈವಿಧ್ಯಮಯ ಭಾಷೆ ಉಳ್ಳವರು ಬರ್ತಾರೆ.
1: ಎಲ್ಲ ಭಾಷೆ
2: ಮಾತಾಡ್ತೀರಿ
1: ಗೊತ್ತು? ಎಲ್ಲ ಬರ್ತೇವೆ ಮೇಡಮ್.
2: ಯಾವೆಲ್ಲ ಭಾಷೆ?
1: ತೆಲುಗು, ತಮಿಳು, ಮಲಯಾಳಂ, ಕುರ್ಗಿ.
0: ಶ್ರೋತೃಗಳೇ, ಕಾರ್ಯಕ್ರಮವನ್ನ ಕೇಳ್ತಿರಲ್ಲ
3: ವ್ಯಕ್ತಿ ವಿಶೇಷ.
4: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 10:34:22. ಇನ್ನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಗಾನ ಬಜಾನ.
3: ಆಕಾಶವಾಣಿ ಮಡಿಕೇರಿ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ. ನವನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನ.
4: ಕಾರ್ಯಕ್ರಮದ ಮೊದಲಿಗೆ ತೇರಾ ಇಂತೆಜಾರ್ ಈ ಚಿತ್ರದ ಗೀತೆ ಹಾಡಿದ್ದಾರೆ ಅರ್ಮಾನ್ ಮಲಿಕ್ ಹಾಗೂ ಪಾಯಲ್ ದೇವ್. ರಚನೆ ಶಬೀರ್ ಅಹಮ್ಮದ್, ಸಂಗೀತ ರಾಜ್ ಆಶು.

ಈಗ ಕೇಳೋಣ ದೋಸ್ತಾನದ ಚಿತ್ರಕ್ಕಾಗಿ ವಿಶಾಲ್ ದದ್ಲಾನಿ ಹಾಡಿರುವ ಗೀತೆ. ಸಂಗೀತ ವಿಶಾಲ್ ಶೇಖರ್ ಅವರದ್ದು, ಗೀತರಚನೆ ಅನ್ವಿತಾ ದತ್ ಗುಪ್ತಾ ಅಂತ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಗಾನ ಭಜನ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಿ ಕೇಳುವರೆ. ಇನ್ನು ಮುಂದೆ ಪ್ರಿನ್ಸ್ ಚಿತ್ರಕ್ಕಾಗಿ ಆತಿಫ್ ಅಸ್ಲಂ ಹಾಗೂ ಶ್ರೇಯಾ ಘೋಷಾಲ್ ಹಾಡಿರುವ ಗೀತೆ. ಗೀತರಚನೆ ಸಮೀರ್ ಅವರದ್ದು, ರಾಗ ಸಂಯೋಜನೆ ಸಚಿನ್ ಗುಪ್ತಾ.

ಗಾನಭಜನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ ಕೇಳುಗರೆ. ಸಮಯ 10:49:20. ಇನ್ನು ಮುಂದೆ ಶ್ರೇಯಾ ಘೋಷಾಲ್ ಹಾಡಿದ್ದಾರೆ ಆಶಿಕಿ 2 ಚಿತ್ರಕ್ಕಾಗಿ. ಸಾಹಿತ್ಯ ಸಂದೀಪ್ ನಾಥ್, ಸಂಗೀತ ಅಂಕಿತ್ ತಿವಾರಿ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಕಾರ್ಯಕ್ರಮದ ಕೊನೆಯಲ್ಲಿ ಸನಮ್ ರೇ ಚಿತ್ರಕ್ಕಾಗಿ ಹಾಡಿದ್ದಾರೆ ಮಿಥುನ್ ಹಾಗೂ ಅರಿಜಿತ್ ಸಿಂಗ್. ಸಾಹಿತ್ಯ ಮತ್ತು ಸಂಗೀತ ಮಿಥುನ್.

ಇದುವರೆಗೆ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

ಕಗ್ಗತ್ತಲ ರಾತ್ರಿ, ಬಿರುಗಾಳಿಯ ಅಬ್ಬರ, ವರುಣನ ಸಿರಿ ಸಿಂಕಾರ, ಪೃಥ್ವಿಯ ಮನಮೋಹಕ ಚೆಲು, ಧರಣಿಗಿದು ಸಹಜತೆಯ ಒಲವು, ಕಾನನದೊಳಗಿನ ವರ್ಣನೆ, ನಯನದೊಳಗಿನ ದೃಷ್ಟಿಯ ಕಲ್ಪನೆ, ಕತ್ತಲಲ್ಲಿ ಮಿಂಚು ಹುಳುಗಳ ಸುಖದ ಆಲಾಪನೆ.

ಮಳೆಗಾಲದ ವೈಶಿಷ್ಟ್ಯ. ಹೆಮ್ಮೆಯ ಮಂದಿಗೆ ಬಲು ಇಷ್ಟ. ವೀಕ್ಷಿಸುವ ಹೃನ್ಮನಗಳಿಗೆ ಅನಿಸಬಹುದು ಕಾನನ ಕೌತುಕ. ಕಾನನ ಕೌತುಕ.

ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಪ್ರಿಯ ಕೇಳುವರೆ, ಈಗ ವೇಳೆ 11:02:50. ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಗಾನಡಂಗೂರ ಕನ್ನಡ ಹೊಸ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ದಳಪತಿ ಚಿತ್ರಕ್ಕಾಗಿ ಹಾಡಿದ್ದಾರೆ ವಿಜಯ್ ಪ್ರಕಾಶ್ ಹಾಗೂ ಸಿಂಧೂರಿ. ಕವಿರಾಜ್ ಅವರ ಗೀತೆ, ಸಂಗೀತ ಚರಣ್ ರಾಜ್.

ಕ್ರೇಜಿ ಲೋಕ ಚಿತ್ರದ ಗೀತೆ ಹಾಡಿದ್ದಾರೆ ಐಶ್ವರ್ಯ ಮಜುಂದಾರ್. ಕವಿರಾಜ್ ಅವರ ರಚನೆ ಸಂಗೀತ ಮಣಿಕಾಂತ್ ಕದ್ರಿ.

ಸೋನು ನಿಗಮ್ ಹಾಡಿದ್ದಾರೆ ಮನುಮೂರ್ತಿಯವರ ಸಂಗೀತದಲ್ಲಿ, ಜಯಂತ್ ಕಾಯ್ಕಿಣಿಯವರ ಗೀತೆಯಿಂದ, ಚಿತ್ರ ಅತಿ ಅಪರೂಪ.

ರೇಡಿಯೋ ಪ್ರಸಾರದಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಗಾನಡಂಗೂರ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ ಶ್ರೋತೃಗಳೇ. ಆಕಾಶವಾಣಿಯ ನಮ್ಮ ಇಂದಿನ ಈ ಮುಂದಿನ ಕಾರ್ಯಕ್ರಮಗಳಲ್ಲಿ 12:05 ವನಿತಾ ವಿಹಾರ, ವರ ಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಶಿವಮೊಗ್ಗದ ನವಚೇತನ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ, 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಸೊಳ್ಳೆ ದಿನದ ಸಂದರ್ಭದಲ್ಲಿ ಸೊಳ್ಳೆಯಿಂದ ಹರಡುವ ರೋಗಗಳು ಹಾಗೂ ಪರಿಹಾರ, ಈ ಕುರಿತು ಕಲಬುರಗಿಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಜಿಲ್ಲಾ ಮಲೇರಿಯಾ ಅಧಿಕಾರಿಗಳಾದ ವಿವೇಕಾನಂದ ರೆಡ್ಡಿ ಹಾಗೂ ಕೀಟಶಾಸ್ತ್ರ ತಜ್ಞರಾದ ಚಾಮರಾಜ ದೊಡ್ಡಮನಿಯವರೊಂದಿಗೆ ಸಂದರ್ಶನವಿದೆ. ಇವೆರಡೂ ಕಾರ್ಯಕ್ರಮಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಇನ್ನು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತಾದ ಕಾರ್ಯಕ್ರಮ. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಬಿಆರ್ ಪ್ರವೀಣ್ ಕುಮಾರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಪಿಎಂ ಜಗದೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.

ಮಧ್ಯಾಹ್ನ 1:30ಕ್ಕೆ ಪ್ರಚಲಿತ ವಿದ್ಯಮಾನಗಳೊಂದಿಗೆ ಚಿತ್ರಗೀತೆಗಳನ್ನು ಕೇಳುತ್ತೀರಿ. ಸಂಜೆ 4 ಗಂಟೆಗೆ ಕೊಡಗಿನ ಜಾನಪದ ಹಾಡುಗಳು. ಸಂಜೆ 5 ಗಂಟೆಗೆ ಕೊಡವಸಿರಿ, ಕೊಡವ ಸಾಹಿತ್ಯ ಕೋವುಕ್ ಬಂದ ಕನಕದಾಸ ಕವಿರ ಸಾಹಿತ್ಯ. ಈ ಪುಸ್ತಕದ ಸಂಪಾದಕರು ಹಿರಿಯ ಸಾಹಿತಿ ನಾಗೇಶ್ ಕಾಲೂರ್ ಅವರ ಜೊತೆ ಮಾತುಕತೆ. 5:30ಕ್ಕೆ ರಸಪ್ರಶ್ನೆಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ. ಇಂದು ಸಂಜೆ 6:50ಕ್ಕೆ ರೈತ ಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಭತ್ತದ ಬೆಳೆಯಲ್ಲಿ ಸಸ್ಯ ಸಂರಕ್ಷಣೆ ಕುರಿತು ಡಾಕ್ಟರ್ HC ಲತಾ ಅವರೊಂದಿಗೆ ಸಂದರ್ಶನವಿದೆ. ಇಂದು ರಾತ್ರಿ 9:30ಕ್ಕೆ ಕನ್ನಡ ಭಾರತಿ ಮಿರ್ಜಿ ಅಣ್ಣರಾಯರ ಕಾದಂಬರಿಗಳಲ್ಲಿನ ವೈಶಿಷ್ಟ್ಯ, ನಂತರ ಆಲಿಶಾಳ ಅರಳಿಮರ ಕತೆ ಹೇಳಿದ್ದಾರೆ ಡಾಕ್ಟರ್ ವಿನಯ ವಕ್ಕುಂದ. ಸಮಯ 11:19:31. ಗಾನಡಂಗೂರ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಛೋಟಾ ಬಾಂಬೆ ಚಿತ್ರಕ್ಕಾಗಿ ಹಾಡಿದ್ದಾರೆ ಹೇಮಂತ್ ಹಾಗೂ ಅನುರಾಧ ಭಟ್. ಸಾಹಿತ್ಯ ಮತ್ತು ಸಂಗೀತ ಶಿವು ಬೆರ್ಗಿ.

ಚಾರ್ಮಿನಾರ್ ಚಿತ್ರದ ಗೀತೆ, ಹಾಡಿದ್ದಾರೆ ಹರಿ ಹಾಗೂ ಅನುರಾಧ ಭಟ್. ಗೀತರಚನೆ ಲೋಕೇಶ್ ಕೃಷ್ಣ, ಸಂಗೀತ ಹರಿ.

0: ಅಲ್ಲಿ ಕವಿತಾ ಬಾರೆ ಕಸ ಹಾಕ್ಬಿಟ್ಟು ಬರೋಣ, ಗಾಡಿ ಬಂತು.
1: ನಾನ್ ಬರಲ್ಲ ಸೋನಿ, ನಾನು ಅಲ್ಲೇ ಬಿಸಾಕ್ಬಿಟ್ಟು ಹೋಗ್ತೇನೆ, ಅವ್ರು ಬಂದ್ ತಗೊಂಡೋಗ್ಲಿ.
0: ಎಲ್ಲಿ ಬಿಸಾಕೋದು?
1: ಇಲ್ಲೇ ಮನೆ ಮುಂದೆ ಆ ಕಡೆಗೆ ಬಿಸಾಡ್ಬಿಟ್ಟು.
0: ಏನಕ್ಕೆ? ಅದಕ್ಕೆ ತಾನೇ ಕಸ ಗಾಡಿ ಬರ್ತಾ ಇದೆ, ನೀನೇನಕ್ಕೆ ಅಲ್ಲಿ ಹಾಕ್ತೀಯಾ?
1: ಅವ್ರು ಬರೋವರೆಗೆ ನನ್ ಕಾಯೋಷ್ಟು ತಾಳ್ಮೆ ಇಲ್ಲ, ಅವ್ರದ್ದು ಕೆಲಸ ಅದೇ ತಾನೇ ಅವ್ರು ತಗೊಂಡೋಗ್ಲಿ. ಬಿಡಿ,
0: ನಿಮ್ಮನೆ ಕಸನ್ನೆಲ್ಲ ಏನಕ್ಕೆ ಅವ್ರು ಎತ್ಕೊಂಡು ಹೋಗ್ಬೇಕು? ಅದಕ್ಕೆ ಅಂತಾನೆ ಗಾಡಿ ಇಟ್ಟಿರೋದು. ಅವ್ರು ಹಾಡ್ ಹಾಕೊಂಡು ಬರ್ತಾರಲ್ವಾ, ಅವಾಗ ಗೊತ್ತಾಗುತ್ತೆ ಏನೇ ಕೆಲಸ ಮಾಡ್ತಿದ್ರು ಜೋರಾಗಿ ಹಾಕೊಂಡ್ ಬರ್ತಾರೆ. ಅವಾಗ ನೀನ್ ಬಂದ್ಬಿಟ್ಟು ಹಾಕ್ಬೋದಲ್ವಾ, ಅಲ್ಲೆಲ್ಲ ಹಾಕೋದ್ ತಪ್ಪಲ್ವಾ ಕವಿತಾ?
1: ಅದು ಹೌದಲ್ವಾ. ಸೊ ನಾನ್ ನಾಳೆಯಿಂದ ಬೇಡ, ಇವತ್ತಿಂದನೇ ಅವ್ರಿಗಾಗಿ ಕಾಯ್ತೀನಿ, ಅವ್ರು ಬಂದಾಗ ಕಸ ಹಾಕ್ಬಿಟ್ಟು ಹೋಗ್ತೀನಿ.
0: ಮತ್ತೆ ನೀನು ಹಸಿ ಕಸ ಮತ್ತೆ ಒಣ ಕಸನ ಬೇರೆ ಬೇರೆ ಮಾಡ್ಬೇಕು, ಅದು ಕೆಲವು ದಿನಗಳಿವೆ. ಆ ದಿನ ಮಾತ್ರ ಹಸಿ ಕಸ ಹಾಕ್ಬೇಕು, ಬೇರೆ ದಿನ ಒಣ ಕಸ ಹಾಕ್ಬೇಕು, ಎರಡನ್ನೂ ಮಿಕ್ಸ್ ಮಾಡ್ಬಿಟ್ಟು ಹಾಕ್ಬಿಡ್ಬೇಡ ಎಲ್ಲಾದ್ರು.
1: ಓಕೆ, ಹೇಳಿದ ಒಳ್ಳೇದಾಯ್ತು. ಆಗ ನಾನು ಎರಡು ಕಸದ ಬುಟ್ಟಿಯನ್ನು ಇಡ್ತೀನಿ, ಒಂದು ಒಣ ಕಸಕ್ಕೆ ಮತ್ತೊಂದು ಹಸಿ ಕಸಕ್ಕೆ.
0: ಹೌದು, ಮತ್ ನಿಮ್ ಮನೇಲಿ ತುಂಬಾ ಪಾಟ್ಸ್ ಗಳೆಲ್ಲ ಇವೆಯಲ್ಲ, ತುಂಬಾ ಗಿಡಗಳನ್ನೆಲ್ಲ ನಟ್ಟಿದ್ಯಲ್ವಾ, ಅದಕ್ಕೂ ನೀನ್ ಹಸಿ ಕಸನ ಗೊಬ್ಬರ ತರಾನು ಹಾಕಬಹುದು.
1: ಒಳ್ಳೆ ವಿಚಾರ, ಇದನ್ನ ಖಂಡಿತವಾಗ್ಲೂ ನಾನು ಮಾಡ್ತೀನಿ. ಥ್ಯಾಂಕ್ ಯು ಕಣೆ.
0: ಆಯ್ತು ಕವಿತಾ, ಹಾಗೆ ಮಾಡು.
2: ಪ್ರತಿಯೊಬ್ಬರು ಜಾಗೃತ ಮನೋಭಾವದಿಂದ ಹಸಿ ಕಸ ಒಣ ಕಸ ಬೇರೆ ಮಾಡಿ ಕಸ ವಿಲೇವಾರಿ ವಾಹನ ಬಂದಾಗ ಕಸವನ್ನ ಗಾಡಿಗೆ ಹಾಕುವುದರಿಂದ ಸುಂದರ ಕೊಡಗಿನ ಸ್ವಚ್ಛತೆಯನ್ನ ಕಾಪಾಡಿರುವುದನ್ನ ನೋಡಲು ಬಹಳ ಸಂತೋಷ ಅಲ್ಲವೇ? ಸ್ವಚ್ಛತೆಯನ್ನು ಕಾಪಾಡುವುದು ನಮ್ಮೆಲ್ಲರ ಹೊಣೆ.
3: ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಗಾನಡಂಗೂರ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳಿಂದ ಕೇಳ್ತಾ ಇದ್ದೀರಿ. ಕೇಳಿದ್ರೆ ಸಮಯ 11:31. ಇನ್ನು ಮುಂದೆ ರಾಜೇಶ್ ಕೃಷ್ಣನ್ ಹಾಗೂ ಚಿತ್ರ ಹಾಡಿದ್ದಾರೆ ಪ್ರೀತಿಯಲ್ಲಿ ಇರೋ ಸುಖ. ಈ ಚಿತ್ರಕ್ಕಾಗಿ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

ಬ್ರೇಕಿಂಗ್ ನ್ಯೂಸ್ ಚಿತ್ರಕ್ಕಾಗಿ ಚಿನ್ಮಯಿ ಹಾಡಿರುವ ಗೀತೆ. ಸಾಹಿತ್ಯ ನಾಗತಿಹಳ್ಳಿ ಚಂದ್ರಶೇಖರ್, ಸಂಗೀತ ಸ್ಟೀಫನ್ ಪ್ರಯೋಗ್.

ಕಾಕ್ಟೈಲ್ ಚಿತ್ರಕ್ಕಾಗಿ ಅರ್ಮಾನ್ ಮಲಿಕ್ ಹಾಡಿರುವ ಗೀತೆ, ಸಂಗೀತ ಲೋಕಿ ತವಸ್ಯ, ಗೀತರಚನೆ ಹೃದಯ ಶಿವ ಸಿರಾಜ್.

ಏನ್ರಿ ಮದ್ವೆ ಆಗಿ ಇಷ್ಟು ವರ್ಷಗಳಾಯ್ತಲ್ಲ, ನಾವು ಎಲ್ಲಾದ್ರೂ ಒಂದು ಖುಷಿಗೆ ಟೂರ್ ಹೋಗಿ ಬರೋಣವಾ? ಆ ಕಡೆ ಮನೆಯವ್ರನ್ನ ನೋಡಿ ಯಾವತ್ತೂ ಕಚ್ಚಾಡ್ಕೊಳ್ತಾ ಇರ್ತಾರೆ. ಅಬ್ಬ ದೇವ್ರ ದಯೆ, ನಾವಂತೂ ಯಾವತ್ತೂ ಈ ರೀತಿ ಇರಲಿಲ್ಲ. ನಮ್ಮಿಬ್ಬರ ಮಧ್ಯದಲ್ಲಿ ಎಷ್ಟು ಖುಷಿ ಎಷ್ಟು ಪ್ರೀತಿ ಇದೆ ಅಲ್ವಾ? ಸೊ ಖುಷಿಗೆ ಒಂದಿನ ಹೊರಗಡೆ ಎಲ್ಲ

ಬಾಳ ಬಂಧನದ ಬಾಂಧವ್ಯದೊಡಲ ಕುಸುಮ ಸದಾ ಕಾಡುವ ನೆನಪುಗಳ ಉಗಮ ಹೃದಯದಲ್ಲಿ ಹಸಿರಾಗಿ ಉಸಿರಾಗಿಸುವ ಸಿಹಿ ಕಹಿ ಕ್ಷಣಗಳು ಕಲಿಸಿದ ಪಾಠದಲ್ಲಿ ನೀತಿಗಳೇ ಸಂಗಮ. ಅದೇ ಚಿನ್ನದುಂಗುರ. ಶ್ರೋತೃಗಳಿಗಾಗಿ ಪತ್ರಾಧಾರಿತ ಕಾರ್ಯಕ್ರಮ.

0: ತಂದೆ
1: ನಿರೀಕ್ಷಿಸಿ
0: ಬಾಳು ಬೆಳಕಾಯಿತು.
2: ಸಮಯ 11:45 ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಗಾನಡಂಗೂರ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಿ ಕೇಳುಗ್ರೆ. ಇನ್ನು ಮುಂದೆ ಡಿಯರ್ ವಿಕ್ರಮ್ ಚಿತ್ರದ ಗೀತೆ ಹಾಡಿದ್ದಾರೆ ಸಂಜಿತ್ ಹೆಗ್ಡೆ ಹಾಗೂ ಸುಪ್ರಿಯಾ ರಾಮ್.

ಜೆಸ್ಸಿ ಗಿಫ್ಟ್ ಅವರ ಸಂಗೀತದಲ್ಲಿ ಟಿಪ್ಪು ಹಾಡಿರುವ ಗೀತೆ ಕ್ರೇಜಿ ಬಾಯ್ ಚಿತ್ರಕ್ಕಾಗಿ, ಸಾಹಿತ್ಯ ಆನಂದ್.

ಗಾನಡಂಗೂರ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ. ಚಿಕ್ಕಪೇಟೆ ಸಾಚಗಳು ಚಿತ್ರದ ಗೀತೆ ಹಾಡಿದ್ದಾರೆ ಚೇತನ್ ಸೋಸ್ಕ. ಸಾಹಿತ್ಯ ಮತ್ತು ಸಂಗೀತ ಎಸ್ ನಾರಾಯಣ್.

0: ಏ ಮಲ್ಲವ್ವ, ಎಷ್ಟು ಸತ್ತು ಹೇಳಬೇಕು ನಿನಗ? ನಮ್ಮ ಮನೆ ಮುಂದೆ ಕಸ ಹಾಕ್ತಿ?
1: ಏ ಇಲ್ ಬೇಡ, ನಾ ಎಲ್ಲಿ ಹಾಕಿನ್? ನಾ ಹಾಕಿಲ್ ಬಿಡು, ನಂದನ ಕಸ.
0: ನನ್ನ ಕಣ್ಣು ಸುಂಡ ಹೇಳ್ತಾವನ ಮತ್ತೆ?
1: ಏ ಅದಕ್ಕೆ ಯಾಕೆ ಜಗಳಾಡ್ತಿ ಪಯಣ್ಣ? ಅದು ಏನಿಲ್ಲ, ಸ್ವಲ್ಪ ಇತ್ತು ಕಸ. ಹಿಂಗ ಮುಂಜಾನೆಕ ಒಂದಿಟ್ಟು ತರಕಾರಿ ಕಟ್ ಮಾಡಿದ್ನೆ, ಅದೊಂದಿತ್ತ. ಹಣ್ಣಿನ ಸಿಪ್ಪು ಒಂದಿಷ್ಟು ಹುಡುಗರು ಕಾಗ್ದ ಚೂರು ಹಾಕಿದ್ರೆ
0: ಸಾಕು. ಪಟ್ಟಿ ಬಹಳ ಉದ್ದ ಬೆಳೀತಾ ಹೋಗತ್ತೆ ನೋಡು. ಕಸ ಹಂಗೆಲ್ಲ ಹಾಕಿದ್ರೆ ಮತ್ತ ಸೊಳ್ಳೆ ಗಿಳ್ಳೆ ಜಾಸ್ತಿ ಆಗಿ ಏನೇನೋ ಕಾಯಿಲೆ ಬರ್ತಾವಲ್ಲ, ಮಲೇರಿಯಾ, ಡೆಂಗಿ ಅಂತ, ಇನ್ನೊಂದೇನೋ ಚಿಕ್ಕುನ್ಗುನ್ಯ ಇಂತಾವ್ ಬರಕ್ ಇವೇ ಕಾರಣ ನೋಡು. ದಿನ ಮುನ್ಸಿಪಾಲ್ಟಿ ಗಾಡಿ ಬರ್ತಾವ, ಗಾಡಿ ಪಿಪಿ ಉದ್ಕೊಂಡು ಬರ್ತಾನ ಮನುಷ್ಯ. ಅವನ್ ಕಡೆಗೆ ಎಲ್ಲಾ ಕಸ ಕೊಟ್ಟು ಕಳಿಸು ಆಗ್ಬೋದ.
1: ಅದೇನು ಕೊಳತಲ್ಲ, ಅದೇನಾಗಂಗಿಲ್ಲ.
0: ಕೊಳತ್ ಹೋಗೋದು ಬೇಡದು ಪ್ರಶ್ನೆ ಬೇಡ, ಎಲ್ಲಾ ಕಾನೂನು ಮಾಡ್ಯಾರ ಹಿಂಗ ಹಿಂಗ ಇರ್ಬೇಕಂತ. ಹಂಗೆದ್ದು ನಾವು ಹಂಗೆ ಸೇರ್ಕೊಂಡು ಹೋದ್ರ ತಪ್ಪ.
1: ಈಗ ಎಲ್ಲಿ ಹಾಕ್ಬೇಕು ನಾ ಕಸನ?
0: ಗಾಡಿ ಬರ್ತೈತಿ ಅವಾಗ ಹಾಕು.
1: ಹಂಗ ಮಾಡ್ತಾನೆ ಹಂಗಾರ, ಅವ್ರವ್ರ ಮನೆ ಮುಂದೆ ಕಸ ಹಾಕಿ ನಾ ಯಾಕೆ ಬೈಸ್ಕೊಳ್ಳಿ?
0: ಹಾ ಹಂಗೆ ಮಾಡು, ಜಾಣ ಹಾಕಿ ಹಾಕ್ತೀನಿ.
2: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ವೇಳೆ 12 ಗಂಟೆ ಆಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ರೇಡಿಯೋ ಆವಿಷ್ಕಾರ ಮಾಹಿತಿ ಹಾಗೂ ಮನೋರಂಜನೆ ಸಮುದಾಯಗಳ ಬಲವರ್ಧನೆಯ ಬಾನುಲಿ ಸಾಮರ್ಥ್ಯವನ್ನು ಗೌರವಿಸಲು ಪ್ರತಿ ವರ್ಷ ಆಗಸ್ಟ್ 20ರಂದು ಅಮೆರಿಕ ಸೇರಿದಂತೆ ಜಗತ್ತಿನ ವಿವಿಧೆಡೆ ರಾಷ್ಟ್ರೀಯ ರೇಡಿಯೋ ದಿನ ಆಚರಿಸಲಾಗುತ್ತದೆ. ರೇಡಿಯೋ ಮತ್ತು ಕೃತಕ ಬುದ್ಧಿಮತ್ತೆ ಎಐ ಒಂದು ಸಾಧನ, ಧ್ವನಿಯಲ್ಲ ಎಂಬ ಧ್ಯೇಯದೊಂದಿಗೆ ಸ್ಥಳೀಯ ಸಮುದಾಯ ಹಾಗೂ ಶೈಕ್ಷಣಿಕ ಬಾನುಲಿ ಕೇಂದ್ರಗಳಲ್ಲಿ ರೇಡಿಯೋದ ಇತಿಹಾಸ, ಸಾಂಸ್ಕೃತಿಕ ಪ್ರಭಾವ ಮತ್ತು ದೈನಂದಿನ ಉಪಯುಕ್ತತೆ, ಶ್ರೀಸಾಮಾನ್ಯರ ಬದುಕಿನಲ್ಲಿ ರೇಡಿಯೋ ಪಾತ್ರವನ್ನು ಸ್ಮರಿಸಲಾಗುತ್ತಿದೆ. ಒಂದೇ ಜಾತಿ ಒಂದೇ ಮತ, ಮಾನವನಿಗೆ ಒಂದೇ ದೇವರು ಎಂದ ಮಹಾತ್ಮ ನಾರಾಯಣ ಗುರುಗಳ ಜಯಂತ್ಯುತ್ಸವವೆಂದು ಹೆಸರಾಂತ ಸಮಾಜ ಸುಧಾರಕ ಹಾಗೂ ಋಷಿ ಶ್ರೀ ನಾರಾಯಣ ಗುರುಗಳ ಬಗ್ಗೆ ವಿವಿಧೆಡೆ ವಿಶೇಷ ಕಾರ್ಯಕ್ರಮಗಳು ಆಯೋಜಿತವಾಗಿದ್ದು ಗೌರವ ಅರ್ಪಿಸಲಾಗುತ್ತಿದೆ. ಪದ್ಮಭೂಷಣ ಹಾಗೂ ಸರಸ್ವತಿ ಸಮ್ಮಾನ್ ಪುರಸ್ಕೃತ ಕಾದಂಬರಿಕಾರ ಎಸ್ಎಲ್ ಭೈರಪ್ಪ ಎಂದೇ ಖ್ಯಾತರಾದ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಸಂತೇಶ್ವರದ ಲಿಂಗಣ್ಣಯ್ಯ ಭೈರಪ್ಪ ಅವರ ಜನ್ಮದಿನವೆಂದು ವಿವಿಧೆಡೆ ಅವರ ವ್ಯಕ್ತಿತ್ವ ಮತ್ತು ಕೃತಿತ್ವ ಸಂಸ್ಮರಣೆ ಕಾರ್ಯಕ್ರಮಗಳು ಆಯೋಜಿತವಾಗಿವೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ನಮನ ಸಲ್ಲಿಸಿದ್ದಾರೆ. ಪ್ರಸಕ್ತ ಸಾಲಿನ ಡಿ ದೇವರಾಜ್ ಅರಸು ಪ್ರಶಸ್ತಿಗೆ ಹಿರಿಯ ಸಂಶೋಧಕ ಮೈಸೂರಿನ ಪ್ರೊಫೆಸರ್ ಪಿವಿ ನಂಜರಾಜ್ ಅರಸ್ ಅವರನ್ನು ರಾಜ್ಯ ಸರ್ಕಾರ ಆಯ್ಕೆ ಮಾಡಿದೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಖಾತೆ ಸಚಿವ ಶಿವರಾಜ್ ತಂಗಡಗಿ ಈ ವಿಷಯ ತಿಳಿಸಿ ಬೆಂಗಳೂರಿನ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಇಂದು ಬೆಳಗ್ಗೆ ಆಯೋಜಿತ ಮಾಜಿ ಮುಖ್ಯಮಂತ್ರಿ ಹಾಗೂ ಸಾಮಾಜಿಕ ನ್ಯಾಯದ ಹರಿಕಾರ ಡಿ ದೇವರಾಜ್ ಅರಸು ಅವರ 111ನೇ ಜನ್ಮದಿನಾಚರಣೆ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಗಣ್ಯರು ಪ್ರದಾನಿಸಿ ಗೌರವಿಸಲಿದ್ದಾರೆ ಎಂದರು. ಪ್ರಶಸ್ತಿ 5 ಲಕ್ಷ ರೂಪಾಯಿ ನಗದು ಹಾಗೂ ಫಲಕವನ್ನು ಒಳಗೊಂಡಿದೆ. ಮಾಜಿ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಅವರ ಜನ್ಮದಿನದ ಅಂಗವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಗೌರವ ನಮನ ಸಲ್ಲಿಸಿದ್ದಾರೆ. ರಾಜೀವ್ ಗಾಂಧಿ ಅವರ ಸಂಸ್ಮರಣೆಯಲ್ಲಿ ಇಂದು ರಾಷ್ಟ್ರೀಯ ಸದ್ಭಾವನಾ ದಿವಸ್ ಆಚರಿಸಲಾಗುತ್ತಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪಂಚಾಯಿತಿರಾಜ್ ವ್ಯವಸ್ಥೆ ಬಲಪಡಿಸಿದ ಧೀಮಂತ ಹಾಗೂ ದೂರದೃಷ್ಟಿಯ ನೇತಾರ ಎಂದು ಬಣ್ಣಿಸಿದ್ದಾರೆ. ಚಿತ್ರಕಲಾ ಶಿಲ್ಪಿ ಶ್ರೀ ಡಿವಿ ಹಾಲಭಾವಿ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ ಧಾರವಾಡದ ಸರ್ಕಾರಿ ಕಲಾ ಮಹಾವಿದ್ಯಾಲಯದಲ್ಲಿ ಇಂದಿನಿಂದ 3 ದಿನಗಳ ಕಾಲ ಕಲಾ ಸಾಧಕರೊಂದಿಗೆ ಚಿಂತನ ಮಂಥನ ಆಯೋಜಿಸಿದೆ. ಮೂಲತಃ ಬಾಗಲಕೋಟೆ ಜಿಲ್ಲೆ ಜಮಖಂಡಿಯ ಹೆಸರಾಂತ ಚಿತ್ರಕಲಾವಿದ ಬೆಂಗಳೂರಿನ ಪ್ರೊಫೆಸರ್ ಬಾಬು ಜತ್ಕರ್ ಅವರ ಪರಿಸರ ಚಿತ್ರಕಲಾ ಪ್ರದರ್ಶನ, ಪ್ರಾತ್ಯಕ್ಷಿಕೆ ಹಾಗೂ ಸಂವಾದ ಶಿಬಿರ 3 ದಿನ ನಡೆಯಲಿದೆ. ಈ ಕುರಿತು

0: ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಹಾಲಭಾವಿ ಸ್ಮಾರಕ ಟ್ರಸ್ಟ್ ಸದಸ್ಯ ಹಾಗೂ ಹೆಸರಾಂತ ಕಲಾವಿದ ಸುರೇಶ್ ಹಾಲಭಾವಿ.
1: ಚಿತ್ರಶಿಲ್ಪಿ ಶ್ರೀ ಡಿ ವಿ ಹಾಲ್ಭಾವಿ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ ಧಾರವಾಡ. ಪ್ರತಿ ವರ್ಷ ಶಾಲಾ ಮಕ್ಕಳಿಗೆ ಚಿತ್ರಕಲಾ ಸ್ಪರ್ಧೆ, ಚಿತ್ರಕಲಾ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ನಾಲ್ಕು ಜನ ಕಲಾವಿದರಿಗೆ ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿ. ಈ ಸಲ ಸ್ವಲ್ಪ ವಿಭಿನ್ನವಾಗಿರಲಿ ಅಂತ ಹೇಳಿ ಒಬ್ಬ ಹೆಸರಾಂತ ಅನುಭವಿಕ ಕಲಾವಿದ ಬೆಂಗಳೂರಿನ ಶ್ರೀ ಬಾಬು ಜತ್ಕರ್ ಅವರನ್ನು ಆಮಂತ್ರಿಸಿ ಮೂರು ದಿನಗಳ ಒಂದು ಕಾರ್ಯಕ್ರಮ ಆಯೋಜಿಸಿ ಅದರಲ್ಲಿ ಅವರ ಕಲಾಕೃತಿಗಳನ್ನ ಪ್ರದರ್ಶನ ಮಾಡುವುದು, ಅವರಿಂದಲೇ ಪ್ರಾತ್ಯಕ್ಷಿಕೆ ಮಾಡಿಸುವುದರಿಂದ ಅವರು ಯಾವ ವಸ್ತುಗಳನ್ನು ಬಣ್ಣಗಳನ್ನು ತಂತ್ರಗಳನ್ನು ಬಳಸುತ್ತಾರೆ

0: ಇಲ್ಲಿ ಅಂತ ಹೇಳಿ ಒಬ್ಬ ಹೆಸರಾಂತ ಅನುಭಾವಿಕ ಕಲಾವಿದ ಬೆಂಗಳೂರಿನ ಶ್ರೀ ಬಾಬು ಜತ್ಕರ್ ಅವರನ್ನು ಆಮಂತ್ರಿಸಿ ಮೂರು ದಿನಗಳ ಒಂದು ಕಾರ್ಯಕ್ರಮ ಆಯೋಜಿಸಿ ಅದರಲ್ಲಿ ಅವರ ಕಲಾಕೃತಿಗಳನ್ನ ಪ್ರದರ್ಶನ ಮಾಡುವುದು, ಅವರಿಂದಲೇ ಪ್ರಾತ್ಯಕ್ಷಿಕೆ ಮಾಡಿಸುವುದರಿಂದ ಅವರು ಯಾವ ವಸ್ತುಗಳನ್ನು, ಬಣ್ಣಗಳನ್ನು, ತಂತ್ರಗಳನ್ನು ಬಳಸುತ್ತಾರೆ, ಸಂವಾದದಿಂದ ಅವರ ಸಾಧನೆಯ ಬಗ್ಗೆ ಹೆಚ್ಚಿನ ವಿವರಗಳನ್ನು ನೇರವಾಗಿ ಕಲಾವಿದರಿಂದ ತಿಳಿದುಕೊಳ್ಳಬಹುದಾಗಿದೆ.
1: ಸೌರ, ಪವನ, ಬಯೋಮಾಸ್, ಜೈವಿಕ ದ್ರವ್ಯರಾಶಿ ಮತ್ತು ಜಲವಿದ್ಯುತ್ನಂತಹ ಸ್ವಚ್ಛ ಇಂಧನ ಮೂಲಗಳ ಬಳಕೆಯನ್ನು ಉತ್ತೇಜಿಸಲು ಪ್ರತಿ ವರ್ಷ ಆಗಸ್ಟ್ 20ರಂದು ನವೀಕರಿಸಬಹುದಾದ ಇಂಧನ ದಿನ, ಭಾರತೀಯ ಅಕ್ಷಯ್ ಊರ್ಜಾ ದಿವಸ್ ಆಚರಿಸಲಾಗುತ್ತದೆ. ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ನವೀಕರಿಸಬಹುದಾದ ಇಂಧನ ದಿನದ ಶುಭಾಶಯ ಕೋರಿದ್ದಾರೆ. ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕು ಮಲೈ ಮಹದೇಶ್ವರ ವನ್ಯಜೀವಿ ಧಾಮದ ಬಫರ್ ವಲಯದ ಶಿಲುಬೇಪುರ ಅರಣ್ಯ ವ್ಯಾಪ್ತಿಯಲ್ಲಿ ಕಿಡಿಗೇಡಿಗಳು ಕಳ್ಳಬೇಟೆ ತಡೆ ಶಿಬಿರವನ್ನು ಸ್ಫೋಟಿಸಿದ ಬೆನ್ನಲ್ಲೇ ಅರಣ್ಯಕ್ಕೂ ಬೆಂಕಿ ಹಚ್ಚಿರುವ ದುರ್ಘಟನೆ ವರದಿಯಾಗಿದೆ. 10 ಎಕರೆ ಅರಣ್ಯ ಸಂಪೂರ್ಣ ಭಸ್ಮವಾಗಿದೆ. ಕರ್ನಾಟಕದ ಈಜುಪಟುಗಳು ಭುವನೇಶ್ವರದ ಕಳಿಂಗ ಕ್ರೀಡಾಂಗಣದಲ್ಲಿ ಆಯೋಜಿತ 52ನೇ ಕಿರಿಯರ ರಾಷ್ಟೀಯ ಈಜು ಚಾಂಪಿಯನ್ಶಿಪ್ನ 2ನೇ ದಿನವಾದ ಬುಧವಾರ 8 ಚಿನ್ನದ ಪದಕಗಳು ಸೇರಿದಂತೆ ಒಟ್ಟು 14 ಪದಕಗಳನ್ನು ಮುಡಿಗೇರಿಸಿಕೊಂಡರು. ಒಟ್ಟು 16 ಚಿನ್ನ, 11 ಬೆಳ್ಳಿ ಮತ್ತು 5 ಕಂಚಿನ ಪದಕಗಳೊಂದಿಗೆ ಪದಕ ಪಟ್ಟಿಯಲ್ಲಿ ಕರ್ನಾಟಕ ಅಗ್ರಸ್ಥಾನದಲ್ಲಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ.
3: ಕೇಳಿದರೆಗೆಲ್ಲ ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳಿದರೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಶಿವಮೊಗ್ಗದ ನವಚೇತನ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ.
4: ಎಲ್ಲ ಕೇಳುಗರಿಗೆ ನಮಸ್ಕಾರ. ಗೆಳತಿಯರೇ, ಪವಿತ್ರ ಶ್ರಾವಣ ಮಾಸದಲ್ಲಿ ಬರುವ ವರಮಹಾಲಕ್ಷ್ಮಿ ಹಬ್ಬದ ವ್ರತ, ಆಚರಣೆ, ವಿಶೇಷತೆ ಮತ್ತು ಹಾಡುಗಳನ್ನು ನಮ್ಮ ನವಚೇತನ ಮಹಿಳಾ ಸಂಘದ ಸದಸ್ಯನಿಯರು ಪ್ರಸ್ತುತಪಡಿಸುತ್ತಿದ್ದಾರೆ. ಈ ಕಾರ್ಯಕ್ರಮದ ಮೊದಲಿಗೆ ಗೆಳತಿ ಅನಸೂಯ ಅವರು ಗಣಪತಿ ಸ್ತುತಿಯೊಂದಿಗೆ ಪ್ರಾರಂಭಿಸುತ್ತಿದ್ದಾರೆ.

0: ಗೆಳತಿ ಅನಸೂಯ ಗಣಪತಿ ಶ್ರುತಿಯನ್ನು ಸುಶ್ರಾವ್ಯವಾಗಿ ಹಾಡಿದ್ದಾರೆ. ವಾಣಿ, ಸಾಮಾನ್ಯವಾಗಿ ಶ್ರಾವಣ ಮಾಸದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಯಾವಾಗ ಬರುತ್ತದೆ?
1: ಪುರಾಣದಲ್ಲಿ ಹೇಳಿರುವಂತೆ ಚಾರುಮತಿ ಎಂಬ ಸ್ತ್ರೀ ಒಬ್ಬಳು ನಿಸ್ವಾರ್ಥವಾಗಿ ತನ್ನ ಅತ್ತೆ ಮಾವಂದಿರ ಸೇವೆ ಮಾಡುತ್ತಿದ್ದಳು. ಇದನ್ನು ಕಂಡು ಅವಳ ಶ್ರದ್ಧಾಭಕ್ತಿಗೆ ಮಹಾಲಕ್ಷ್ಮಿಯು ಒಲಿಯುತ್ತಾಳೆ. ಇಷ್ಟಾರ್ಥವನ್ನು ಮಹಾಲಕ್ಷ್ಮಿಯು ಪೂರೈಸುತ್ತಾಳೆ. ಸಾಮಾನ್ಯವಾಗಿ ಶ್ರಾವಣ ಮಾಸದಲ್ಲಿ ಶುಕ್ಲ ಪಕ್ಷ ನವಮಿ ತಿಥಿ ಎರಡನೇ ಶುಕ್ರವಾರದ ಅನುರಾಧ ನಕ್ಷತ್ರ ದಿವಸದಂದು ವರಮಹಾಲಕ್ಷ್ಮಿ ರಥವನ್ನು ಆಚರಿಸಲಾಗುತ್ತದೆ. ಈಗ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷತೆಯನ್ನು ತಿಳಿಸ್ಕೊಡ್ತೀರಾ ಗೆಳತಿ ಲತಾ?
2: ಓ, ಖಂಡಿತ. ವರಮಹಾಲಕ್ಷ್ಮಿ ಎಂದರೆ ಭಕ್ತರು ಬೇಡುವ ವರಗಳನ್ನು ನೀಡುವ ಮಹಾಲಕ್ಷ್ಮಿ ಎಂಬ ಅರ್ಥ. ವಾಣಿ, ಏನ್ ಗೊತ್ತಾ, ಈ ವ್ರತವನ್ನು ವಿಶೇಷವಾಗಿ ವಿವಾಹಿತ ಮಹಿಳೆಯರು ಕುಟುಂಬದ ಒಳಿತಿಗಾಗಿ ಆಚರಿಸುತ್ತಾರೆ. ಸಂಪತ್ತು ಯಾರಿಗೆ ಬೇಡ ಹೇಳಿ ವಾಣಿ, ಆದರೆ ಇದರ ಹಿಂದಿರುವ ನಿಜವಾದ ಸಂದೇಶ ಕೇವಲ ಸಂಪತ್ತು ಪಡೆಯುವುದಲ್ಲ, ಮನಸ್ಸಿನಲ್ಲಿ ಭಕ್ತಿ, ಶ್ರದ್ಧೆ ಮತ್ತು ಸಕಾರಾತ್ಮಕತೆಯನ್ನು ಬೆಳೆಸುವುದು. ಅದಕ್ಕಾಗಿಯೇ ಪ್ರತಿ ವರ್ಷ ಶ್ರಾವಣ ಮಾಸದ ಶುಕ್ರವಾರದಂದು ಲಕ್ಷಾಂತರ ಭಕ್ತರು ಲಕ್ಷ್ಮಿಯನ್ನು ಶ್ರದ್ಧಾಭಕ್ತಿಯಿಂದ ಪೂಜಿಸುತ್ತಾರೆ. ಈಗ ಒಂದು ಲಕ್ಷ್ಮಿಯ ಹಾಡನ್ನು ಹೇಳೋಣವಾ ಗೆಳತಿಯರೇ?

0: ಆಹಾ, ಗೆಳತಿಯರೆಲ್ಲ ಕೂಡಿ ಹಾಡುತ್ತಾ ಕುಣಿಯುತ್ತಾ ನಲಿಯುತ್ತಾ ಲಕ್ಷ್ಮಿಯನ್ನು ಬರಮಾಡಿಕೊಂಡೆವು. ಈಗ ಗೆಳತಿ ಜಯಶ್ರೀ, ವರಮಹಾಲಕ್ಷ್ಮಿ ಆಚರಣೆ ಬಗ್ಗೆ ನಮಗೆಲ್ಲ ತಿಳಿಸಿಕೊಡುತ್ತೀರಾ?
1: ಹಾಗೆ ಆಗ್ಲಿಲ್ಲ ತಾ. ಈ ಹಬ್ಬದ ದಿನ ವ್ರತ ಮಾಡುವ ಮಹಿಳೆಯರು ಮುಂಜಾನೆ ಬೇಗನೆ ಎದ್ದು ಮನೆಯನ್ನೆಲ್ಲ ಶುಚಿಗೊಳಿಸಿ ಸ್ನಾನ ಮಾಡಿ ಶುಭ್ರ ಬಟ್ಟೆ ಧರಿಸಿ ತಯಾರಾಗಬೇಕು. ಆ ದಿನ ಉಪವಾಸದಿಂದ ಇದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಗೋಧೂಳಿ ಲಗ್ನ ಮುಹೂರ್ತದಲ್ಲಿ ಮನೆಯ ಮುಂದೆ ಹಾಗೂ ದೇವರ ಕೋಣೆಯ ಮುಂದೆ ರಂಗೋಲಿಗಳನ್ನು ಹಾಕಿ ಬಾಗಿಲಿಗೆ ತಳಿರು ತೋರಣಗಳನ್ನು ಕಟ್ಟಿ ಹೂಮಾಲೆಗಳಿಂದ ಸಿಂಗರಿಸಬೇಕು. ನಂತರ ದೇವಿಯನ್ನು ಕೂರಿಸುವ ಜಾಗದಲ್ಲಿ ಮಂಟಪ ಅಣಿ ಮಾಡಬೇಕು. ಮಂಟಪಕ್ಕೆ ಬಾಳೆಕಂಬಗಳನ್ನು ಕಟ್ಟಿ ಮಾವಿನ ಎಲೆಗಳಿಂದ ತೋರಣ ಮಾಡಿ ವಿವಿಧ ಹೂಮಾಲೆಗಳಿಂದ ಅಲಂಕರಿಸಬೇಕು. ಇದಿಷ್ಟು ವ್ರತಾಚರಣೆಯ ತಯಾರಿ ಆಯಿತು. ಮುಂದೆ ಕಲಶ ಸ್ಥಾಪನೆ ಹಾಗೂ ದೇವಿಯ ಅಲಂಕಾರದ ಬಗ್ಗೆ ಗೆಳತಿ ಸುಮ್ಮಾ ಅವರಿಂದ ತಿಳ್ಕೊಳ್ಳೋಣ.
2: ಆಗಲಿ ಜಯಶ್ರೀ. ಮರದ ಮನೆಯ ಮೇಲೆ ಎರಡು ಕುಡಿ ಬಾಳೆ ಎಲೆಯನ್ನು ಹಾಸಿ ಅದರ ಮೇಲೆ ಅಕ್ಕಿ ಹಾಕಿ ಅದರ ಮೇಲೆ ತಾಮ್ರ ಅಥವಾ ಬೆಳ್ಳಿಯ ಚೊಂಬಿನಲ್ಲಿ

0: ಶುದ್ಧ ನೀರನ್ನು ತುಂಬಿಸಿಡಬೇಕು. ಅದರೊಳಗೆ ಚಿಟಿಕೆ ಅರಿಶಿನ ಹಾಗೂ ನಾಣ್ಯ ಹಾಕಿ ಕಲಶದ ಮೇಲೆ ಮಾವಿನ ಎಲೆ ಇಟ್ಟು ಅದರ ಮೇಲೆ ಒಂದು ತೆಂಗಿನಕಾಯಿಯನ್ನು ಜುಟ್ಟು ಮೇಲೆ ಬರುವ ಹಾಗೆ ಇಟ್ಟು ಕಲಶವನ್ನು ಅಲಂಕರಿಸಬೇಕು. ಹಾಗೆಯೇ ದೇವಿ ಅಲಂಕಾರಕ್ಕೆ ತೆಂಗಿನಕಾಯಿಗೆ ಅರಿಶಿನ ಸವರಿ, ನಂತರ ಅರಿಶಿನ ಕುಂಕುಮ ಹಚ್ಚಿ ಸೀರೆ ಉಡಿಸಿ ನಂತರ ಒಡವೆಗಳಿಂದ ಲಕ್ಷ್ಮೀದೇವಿಯಂತೆ ಸಿಂಗರಿಸಬೇಕು. ಈಗ ದೇವಿ ಅಲಂಕಾರದ ನಂತರದ ಪೂಜಾ ವಿಧಾನಗಳನ್ನು ಗೆಳತಿ ವನಜ ತಿಳಿಸಿಕೊಡುವಿರಾ?
1: ಪೂಜೆ ಪ್ರಾರಂಭಿಸುವ ಮೊದಲು ಪೂಜೆ ಮಾಡುವ ಹೆಂಗಳೆಯರೆಲ್ಲ ರೇಷ್ಮೆ ಸೀರೆ ಉಟ್ಟು ಆಭರಣಗಳನ್ನು ತೊಟ್ಟು ಲಕ್ಷ್ಮಿಯಂತೆ ಸಿಂಗಾರಗೊಳ್ಬೇಕು. ಮೊದಲಿಗೆ ದೀಪ ಹಚ್ಚಿ ಅವರವರ ಮನೆಯ ದೇವರನ್ನು ಮನದಲ್ಲಿ ಸ್ಮರಿಸಿ ವಿಘ್ನಗಳನ್ನು ನಿವಾರಣೆಯಾಗಲು ಅರಿಶಿನದ ಗಣಪತಿಯನ್ನು ಪೂಜಿಸ್ತಾರೆ. ನಂತರ ಅಷ್ಟಲಕ್ಷ್ಮಿ ಸ್ತೋತ್ರ ಹಾಗೂ ವರಮಹಾಲಕ್ಷ್ಮಿ ಕಥೆಯನ್ನು ಓದಿ ದೇವಿಗೆ ಹೂವು, ಅಕ್ಷತೆ ಹಾಗೂ ಪರಿಮಳಯುಕ್ತ ದ್ರವ್ಯಗಳನ್ನು ಅರ್ಪಿಸುತ್ತಾರೆ. ಮಂಟಪದ ಮುಂದೆ ತಟ್ಟೆಯಲ್ಲಿ ಹಣ್ಣು, ಕಾಯಿಗಳನ್ನು, ಎಲೆ ಅಡಿಕೆಗಳನ್ನು ಜೋಡಿಸಿ ಧನ ಧಾನ್ಯಗಳನ್ನು ಇಟ್ಟು ಪೂಜೆ ಮಾಡಲಾಗುತ್ತದೆ. ಶೈಲಾ, ಲಕ್ಷ್ಮೀ ನೈವೇದ್ಯಕ್ಕೆ ಏನೆಲ್ಲ ಖಾದ್ಯಗಳನ್ನು ಮಾಡ್ತೀರಾ ಅದನ್ನೆಲ್ಲ ಒಂಚೂರು ವಿವರಿಸ್ತೀರಾ?
2: ಅಗತ್ಯವಾಗಿ ವನಜಾವರೇ. ಪೂಜೆಯ ನಂತರ ವರಮಹಾಲಕ್ಷ್ಮಿ ದೇವಿಗೆ ನೈವೇದ್ಯಕ್ಕೆ ಅವರವರ ಸಂಪ್ರದಾಯದಂತೆ ಹೋಳಿಗೆ, ಕಡುಬು, ಪಾಯಸ, ಚಕ್ಕುಲಿ, ಕೋಡುಬಳೆ ಹಾಗೂ ನಾನಾ ತರಹದ ಖಾದ್ಯಗಳನ್ನು ತಯಾರಿಸಿ ನೈವೇದ್ಯ ಮಾಡಿ ನಂತರ ಲಕ್ಷ್ಮೀ ದೇವಿಗೆ ಮಹಾಮಂಗಳಾರತಿ ಮಾಡಬೇಕು. ಈಗ ಎಲ್ಲರೂ ಒಟ್ಟಾಗಿ ಸೇರಿ ಒಂದು ಮಂಗಳಹಾರತಿ ಹಾಡು ಹೇಳೋಣವಾ?
0: ಓಂ ಜಯ

ಈಗ ಎಲ್ಲ ಅಷ್ಟಲಕ್ಷ್ಮಿಯರಂತೆ ಗೆಳತಿಯರೆಲ್ಲ ಇಲ್ಲೇ ಇದ್ದೇವೆ. ಒಬ್ಬೊಬ್ಬರು ಒಂದೊಂದು ಲಕ್ಷ್ಮಿಯ ಮಹತ್ವವನ್ನು ತಿಳಿಸೋಣವಾ? ಮೊದಲಿಗೆ ಆದಿಲಕ್ಷ್ಮಿ ಮಹತ್ವವನ್ನು ಗೆಳತಿ ಪುಷ್ಪ ತಿಳಿಸ್ಕೊಡ.

0: ಬಿಡುತ್ತಾರೆ.
1: ಆದಿಲಕ್ಷ್ಮಿಯು ಅಷ್ಟಲಕ್ಷ್ಮಿಯರಲ್ಲಿ ಮೊದಲನೆಯ ರೂಪ. ಆದಿಲಕ್ಷ್ಮಿಯು ಸಾಮಾನ್ಯವಾಗಿ ಕಮಲದ ಮೇಲೆ ಕುಳಿತಿರುವಂತೆ ಚಿತ್ರಿಸಲ್ಪಡುತ್ತಾಳೆ. ಆದಿಲಕ್ಷ್ಮಿ ಮಹಾಲಕ್ಷ್ಮಿಯ ಮೂಲ ಸ್ವರೂಪ. ಭಕ್ತಿ, ಮನಃಶಾಂತಿ, ಆತ್ಮಿಕ ಬೆಳವಣಿಗೆಗೆ ಮತ್ತು ದೈವಿಕ ಕೃಪೆಯನ್ನು ನೀಡುವ ಈ ದೇವಿ ಜೀವನದಲ್ಲಿ ನೆಮ್ಮದಿ ಮತ್ತು ಧರ್ಮದ ಮಾರ್ಗವನ್ನು ತೋರಿಸುವ ತಾಯಿಯಾಗಿದ್ದಾಳೆ ಎಂದು ನಂಬಲಾಗಿದೆ. ಎರಡನೆಯದಾಗಿ ಧನಲಕ್ಷ್ಮಿಯ ಮಹತ್ವವನ್ನು ಗೆಳತಿ ಅನುಸೂಯ ತಿಳಿಸ್ಕೊಡ್ತೀರಾ?
0: ಖಂಡಿತ ಪುಷ್ಪ.
2: ಧನಲಕ್ಷ್ಮಿ ಧನ, ಸಂಪತ್ತು, ಐಶ್ವರ್ಯ ಹಾಗೂ ಆರ್ಥಿಕ ಸಮೃದ್ಧಿಯನ್ನು ಕರುಣಿಸುವಂತಹ ದೇವಿಯವಳು. ಕಷ್ಟಪಟ್ಟು ದುಡಿಯುವವರಿಗೆ ಸಿರಿ ಸಂಪತ್ತಿನ ಆಶೀರ್ವಾದ ನೀಡುವ ತಾಯಿ ಅಂತ ನಾವೆಲ್ಲ ನಂಬಿದ್ದೀವಿ. ಇನ್ನು ಸಂಪತ್ತು ಅಂದ್ರೆ ಯಾರಿಗ್ ಬೇಡ ಹೇಳಿ ಅಂತ ನಮ್ಮ ಲತಾ ಗೆಳತಿ ಹೇಳಿದ್ರು, ಅದಂತೂ ಖಂಡಿತ. ಅಲ್ಲದೆ ಈ ವರಮಹಾಲಕ್ಷ್ಮಿ ಹಬ್ಬದ ದಿನವನ್ನ ಸಂಪತ್ತು ಶುಕ್ರವಾರ ಅಂತ ಕೂಡ ಹೇಳಕ ಒಂದು ಅಭ್ಯಾಸ ಇದೆ ಕೆಲವು ಕಡೆ. ಇನ್ನು ಈ ಧನಲಕ್ಷ್ಮಿಯನ್ನ ನಾವು ದೀಪಾವಳಿಯ ಅಮಾವಾಸ್ಯ ಎಂದು ಕೂಡ ಆರಾಧಿಸುತ್ತಿರುವುದು ನಿಮ್ಗೆಲ್ಲ ಗೊತ್ತೇ ಇದೆ ಅಲ್ವಾ ಗೆಳತಿಯರೇ? ಇನ್ನು ಲಕ್ಷ್ಮಿಯ ಮತ್ತೊಂದು ರೂಪವಾದ ಧಾನ್ಯ ಲಕ್ಷ್ಮಿಯ ಬಗ್ಗೆ ನಮ್ಮ ಗೆಳತಿ ಸವಿತಾ ತಿಳಿಸ್ಕೊಡ್ತಾರೆ.
1: ಖಂಡಿತ ಅನಸೂಯ. ಲಕ್ಷ್ಮಿಯ ಈ ಮೂರನೇ ರೂಪವು ಧಾನ್ಯಕ್ಕೆ ಸಂಬಂಧಿಸಿದೆ. ಧಾನ್ಯ ಎಂದರೆ ಆಹಾರ ಎಂದರ್ಥ. ಈ ಲಕ್ಷ್ಮಿಯು ಧಾನ್ಯ, ಕೃಷಿ ಸಂಪತ್ತು ಮತ್ತು ಸಮೃದ್ಧಿಯನ್ನು ನೀಡುವ ದೇವತೆ. ಆ ತಾಯಿಯನ್ನು ಮಾತ ಅನ್ನಪೂರ್ಣೆಯ ರೂಪವೆಂದೇ ಪರಿಗಣಿಸಲಾಗಿದೆ. ಗೆಳತಿಯರೇ, ನಿಮಗೆ ಗೊತ್ತಾ, ಶುಕ್ರವಾರದಂದು ಶ್ರೀ ಧಾನ್ಯಲಕ್ಷ್ಮಿ ಅಷ್ಟೋತ್ತರ ಪಡಿಸುವುದು ಅತ್ಯಂತ ಮಂಗಳಕರ ಎಂದು. ತಪ್ಪದೆ ಎಲ್ಲರೂ ಪರಿಪಾಲಿಸಿ.
3: ಮುಂದಿನ ರೂಪವಾದ ಗಜಲಕ್ಷ್ಮಿ ರೂಪವನ್ನು ಪ್ರೇಮ ಅವರು ತಿಳಿಸಿಕೊಡುತ್ತಾರೆ.
4: ಗಜಲಕ್ಷ್ಮಿ ಆನೆಗಳೊಂದಿಗೆ ವಿರಾಜಮಾನಳಾಗಿರುವ ಈ ರೂಪವು ರಾಜಯೋಗ, ಗೌರವ, ಕೀರ್ತಿ, ಅಧಿಕಾರ ಮತ್ತು ವೈಭವದ ಸಂಕೇತವಾಗಿದೆ. ಸಮಾಜದಲ್ಲಿ ಉತ್ತಮ ಸ್ಥಾನಮಾನ ಕರುಣಿಸುವ ದೇವಿ. ತನ್ನ ಭಕ್ತರಿಗೆ ಸಂಪತ್ತು, ಹಣ, ಸಮೃದ್ಧಿ ಮತ್ತು ಶ್ರೀಮಂತಿಕೆಯನ್ನು ನೀಡುವಳು. ಸಮುದ್ರ ಮಂಥನ ಸಮಯದಲ್ಲಿ ಈಕೆ ಆನೆಗಳೊಂದಿಗೆ ಹೊರಹೊಮ್ಮುವಳು ಎನ್ನುವ ನಂಬಿಕೆ ಇದೆ. ಇವಳೇ ಗಜಲಕ್ಷ್ಮಿ. ಐದನೇದಾಗಿ ಸಂತಾನ ಲಕ್ಷ್ಮಿಯ ಮಹತ್ವವನ್ನು ಗೆಳತಿ ವಾಣಿ ತಿಳಿಸ್ಕೊಡುವಿರಾ?
3: ಖಂಡಿತ ಪ್ರೇಮ, ತಿಳಿಸ್ಕೊಡ್ತೀನಿ. ಪ್ರತಿಯೊಬ್ಬರ ಜೀವನದಲ್ಲೂ ಸಂತಾನ ಭಾಗ್ಯ ಬೇಕು ಎನ್ನುವ ಆಸೆ ಇರುತ್ತದೆ. ಅದು ಕೆಲವರಿಗೆ ಸುಲಭವಾಗಿ ಲಭಿಸುವುದಿಲ್ಲ. ಮಕ್ಕಳಿಗಾಗಿ ಪ್ರತಿದಿನ ಸಂತಾನ ಲಕ್ಷ್ಮಿ ಅಷ್ಟೋತ್ತರ ಮತ್ತು ಶತನಾಮಾವಳಿ ಪಠನೆ ಮಾಡಬೇಕು. 108 ಹೆಸರುಗಳನ್ನು ಒಳಗೊಂಡಿದ್ದು ಸಂತಾನ ಭಾಗ್ಯ ಕರುಣಿಸುವಳು ಎನ್ನಲಾಗುತ್ತದೆ. ಆಕೆಯ ಮಡಿಲಲ್ಲಿ ಮಗು, 6 ಕೈಗಳು, 2 ಕಳಸಗಳು, ಖಡ್ಗ, ಗುರಾಣಿ ಮತ್ತು ಅಭಯ ಮುದ್ರೆ ಇರುತ್ತದೆ. ಶತನಾಮಾವಳಿಯನ್ನು ಸ್ಫಟಿಸುತ್ತಿದ್ದರೆ ಸಂತಾನ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ. ಹಾಗೆ ಈ ದೇವಿಯು ಮಕ್ಕಳ ಆರೋಗ್ಯ, ಅವರ ಸುಖ, ಶಿಕ್ಷಣ ಮತ್ತು ಸಕಲ ಜೀವರಾಶಿಯಲ್ಲೂ ವಂಶಾಭಿವೃದ್ಧಿಗೆ ಆಶೀರ್ವಾದ ನೀಡುವವಳೆ ಸಂತಾನ ಲಕ್ಷ್ಮಿ ಆಗಿರುತ್ತಾಳೆ. ಆರನೆಯದಾಗಿ ಧೈರ್ಯ ಲಕ್ಷ್ಮಿಯ ಮಹತ್ವವನ್ನು ತಿಳಿಸ್ಕೊಡ್ತೀರಾ ಲತಾ?
5: ಆಗಲಿ ವಾಣಿ. ಹೆಸರಿನಂತೆಯೇ ಲಕ್ಷ್ಮಿಯ ಆರನೆಯ ರೂಪವು ಧೈರ್ಯವನ್ನು ನೀಡುವವಳು ಎಂದು. ಗೆಳತಿಯರೇ, ಧೈರ್ಯಂ ಸರ್ವತ್ರ ಸಾಧನಂ ಅನ್ನುವ ಹಾಗೆ ಧೈರ್ಯವಿದ್ದರೆ ಏನನ್ನಾದರೂ ಯಾರಾದರೂ ಸಾಧಿಸಬಹುದು. ತಾಯಿ ಲಕ್ಷ್ಮೀದೇವಿ ಜನರನ್ನು ವೀರರು ಮತ್ತು ಧೈರ್ಯಶಾಲಿಯಾಗುವಂತೆ ಆಶೀರ್ವದಿಸುತ್ತಾಳೆ. ದೇವಿಯ 8 ತೋಳುಗಳಲ್ಲಿ ವಿವಿಧ ರೀತಿಯ ಆಯುಧಗಳಿವೆ. ಈಕೆಯನ್ನು ಪೂಜಿಸುವುದರಿಂದ ಯುದ್ಧದಲ್ಲಿ ಜಯ ಸಿಗುತ್ತದೆ ಮತ್ತು ಅಕಾಲಿಕ ಮರಣದಿಂದ ರಕ್ಷಣೆ ಸಿಗುತ್ತದೆ. ಧೈರ್ಯ, ಆತ್ಮವಿಶ್ವಾಸ, ಶಕ್ತಿ ಮತ್ತು ಸಂಕಷ್ಟಗಳನ್ನು ಎದುರಿಸುವ ಸಾಮರ್ಥ್ಯವನ್ನು ನೀಡುವ ದೇವಿ ಜೀವನದ ಸವಾಲುಗಳನ್ನು ಎದುರಿಸಲು ಮನೋಬಲವನ್ನು ಕರುಣಿಸುತ್ತಾಳೆ. ಇವಳೇ ಧೈರ್ಯಲಕ್ಷ್ಮಿ. ಇಂತಹ ದೇವಿಯನ್ನು ಮರೆತರೆ ನಮ್ಮ ಸಂತೋಷ, ಯಶಸ್ಸೇ ನಾಶ ಎನ್ನುತ್ತಾರೆ ಚಾಣಕ್ಯರು. ಈಗ ಏಳನೆಯದಾಗಿ ವಿದ್ಯಾಲಕ್ಷ್ಮಿ ಬಗ್ಗೆ ಗೆಳತಿ ಜಯಶ್ರೀ ಈಗ ಹೇಳ್ಕೊಡ್ತೀರಾ?
0: ಖಂಡಿತ ತಿಳಿಸ್ತೀನಿ ಲತಾ. ವಿದ್ಯಾಲಕ್ಷ್ಮಿಯು ಜ್ಞಾನ, ಕಲೆ, ಶಿಕ್ಷಣ ಮತ್ತು ಬುದ್ಧಿವಂತಿಕೆಯನ್ನು ಕರುಣಿಸುವ ದೇವತೆಯಾಗಿದ್ದಾಳೆ. ಕೇವಲ ಹಣದ ಸಂಪತ್ತನ್ನ ಅಷ್ಟೇ ಅಲ್ಲದೆ ಜ್ಞಾನ ಸಂಪತ್ತನ್ನು ಪಡೆಯಲು ಇವಳನ್ನು ಆರಾಧಿಸಬೇಕು. ನಾವು ಈ ದೇವಿಯನ್ನು ಸರಸ್ವತಿ ಸ್ವರೂಪದಲ್ಲಿಯೂ ಕೂಡ ಪೂಜಿಸುತ್ತೇವೆ. ಒಟ್ಟಿನಲ್ಲಿ ಹೇಳಬೇಕಂದ್ರೆ ಅಜ್ಞಾನವನ್ನು ದೂರ ಮಾಡಿ ಸುಜ್ಞಾನದ ಬೆಳಕನ್ನು ನೀಡುವವಳೇ ಈ ವಿದ್ಯಾಲಕ್ಷ್ಮಿ. ಈಗ ಅಷ್ಟಲಕ್ಷ್ಮಿಯರಲ್ಲಿ 8ನೆಯ ಹಾಗೂ ಕೊನೆಯ ಒಳದ ವಿಜಯಲಕ್ಷ್ಮಿ ಬಗ್ಗೆ ಹೇಳ್ತೀರಾ ಗೆಳತಿ ಸುಮಾ ಅವರೇ?
1: ಆಗ್ಲಿ ಜಯಶ್ರೀ. ವಿಜಯಲಕ್ಷ್ಮಿ ಎಲ್ಲಾ ಕೆಲಸಗಳಲ್ಲಿ ಹಾಗೂ ಯುದ್ಧಗಳಲ್ಲಿ ಜಯ ಯಶಸ್ಸು ತಂದುಕೊಡುವ ತಾಯಿ. ಒಟ್ಟಿನಲ್ಲಿ ಅಷ್ಟಲಕ್ಷ್ಮಿಯರು ಕೇವಲ ಧನ ಸಂಪತ್ತಿನ ಸಂಕೇತವಲ್ಲ, ಉತ್ತಮ ಆರೋಗ್ಯ, ಜ್ಞಾನ, ಧೈರ್ಯ, ಅನ್ನ, ಕುಟುಂಬದ ಸುಖ, ಯಶಸ್ಸು, ಗೌರವ ಮತ್ತು ಆತ್ಮಿಕ ಶಾಂತಿ ಇವೆಲ್ಲವೂ ನಿಜವಾದ ಐಶ್ವರ್ಯ ಎಂಬುದನ್ನು ಅವರ 8 ರೂಪಗಳು

ನಮಗೆ ತಿಳಿಸುತ್ತವೆ. ಶ್ರೀ ಮಹಾಲಕ್ಷ್ಮಿ ತಾಯಿಯ ಅಷ್ಟರೂಪಗಳ ಕೃಪೆ ಎಲ್ಲರ ಮೇಲೂ ಸದಾ ಇರಲಿ. ಈಗ ಅಷ್ಟಲಕ್ಷ್ಮಿಯರ ಕುರಿತು ಎಲ್ಲಾ ಗೆಳತಿಯರು ಸಂಕ್ಷಿಪ್ತವಾಗಿ ತುಂಬಾ ಚೆನ್ನಾಗಿ ತಿಳಿಸಿಕೊಟ್ಟಿದ್ದಾರೆ. ಈಗ ಎಲ್ಲರೂ ಸೇರಿ ಅಷ್ಟಲಕ್ಷ್ಮಿಯ ಸ್ತೋತ್ರವನ್ನು ಹೇಳೋಣವೇ. ಸುಮನ

0: ನಮ್ಮ ನವಚೇತನ ಮಹಿಳಾ ಸಂಘದ ಸದಸ್ಯನಿರ ಪರವಾಗಿ ಎರಡು ಸಂದೇಶಗಳನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ, ತಂತ್ರಜ್ಞಾನದ ಈ ಕಾಲಘಟ್ಟದಲ್ಲಿ ಇಂದಿನ ಯುವ ಪೀಳಿಗೆಗೆ ಈ ಹಬ್ಬ ಹರಿದಿನಗಳ ಆಚರಣೆಯಲ್ಲಿ ಆಸಕ್ತಿ ಕಡಿಮೆಯಾಗ್ತಿದೆಯೇನೋ ಅಂತ ಅನಿಸ್ತಾ ಇದೆ. ಅದಕ್ಕೆ ಕಾರಣ ಅವರ ಒತ್ತಡದ ಜೀವನ ಶೈಲಿ. ಅವರು ಆ ಒತ್ತಡದಿಂದ ಹೊರಗೆ ಬರಬೇಕಾದ್ರೆ ನಾವುಗಳು ನಮ್ಮ ಮಕ್ಕಳು ಮೊಮ್ಮಕ್ಕಳೊಂದಿಗೆ ಕುಟುಂಬ ಸಮೇತರಾಗಿ ಹಬ್ಬಗಳನ್ನು ಸಂಭ್ರಮಿಸುವುದರ ಮೂಲಕ ಅವುಗಳ ಉದ್ದೇಶ ಆಚರಣೆ ಅವುಗಳನ್ನು ಅವರಿಗೆ ಮನವರಿಕೆ ಮಾಡಿಕೊಡಬೇಕು. ಇದು ನಮ್ಮೆಲ್ಲರ ಜವಾಬ್ದಾರಿ ಕೂಡ ಆಗಿದೆ. ಇನ್ನು ಎರಡನೇದಾಗಿ, ನಮ್ಮ ಪುರಾಣಗಳಲ್ಲಿ ಹೇಳಿರುವಂತೆ ದೇವಿಯು ಪ್ರಕೃತಿಯ ಮಾತೆಯ ಅಂಶವೇ ಆಗಿದ್ದಾಳೆ. ಲಕ್ಷ್ಮೀದೇವಿ ಉಪಾಸನೆಯು ನಾವು ಪ್ರಕೃತಿಗೆ ತೋರುವ ಗೌರವವೇ ಆಗಿದೆ. ಹೀಗಾಗಿ ನಾವು ಈ ಹಬ್ಬದ ಆಚರಣೆಯನ್ನ ಬರೀ ಪ್ರದರ್ಶನಕ್ಕಷ್ಟೇ ಮೀಸಲಾಗಿರಿಸದೆ ಪರಿಸರ ಸ್ನೇಹಿಯಾಗಿ, ಅಂದ್ರೆ ಉದಾಹರಣೆಗೆ ತಾಂಬೂಲದೊಂದಿಗೆ ಪ್ಲಾಸ್ಟಿಕ್ ನಾಶನ, ಕುಂಕುಮ ಪಟ್ಟಣ ಅಥವಾ ಅಡಿಕೆ ಚಿಟ್ಟನ್ನು ಕೊಡುವುದನ್ನು ನಿಲ್ಲಿಸಿ ಭಕ್ತಿ ಮತ್ತು ಶ್ರದ್ಧೆಯಿಂದ ಆಚರಿಸಿ ಆ ತಾಯಿಯ ಕೃಪೆಗೆ ಪಾತ್ರರಾಗೋಣವೇ ಗೆಳತಿಯರೇ.
1: ಇಲ್ಲಿಯವರೆಗೂ ಎಲ್ಲರೂ ವರಮಹಾಲಕ್ಷ್ಮಿಯ ಹಬ್ಬದ ಆಚರಣೆಯನ್ನು ಸವಿಸ್ತಾರವಾಗಿ ತಿಳಿಸಿದ್ದೀರಾ.
2: ಇದುವರೆಗೂ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಶಿವಮೊಗ್ಗದ ನವಚೇತನ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಈ ವರಮಹಾಲಕ್ಷ್ಮಿ ವ್ರತ ಅಂದ್ರೆ ಹೆಂಗಳೆಯರಿಗೆ ಬಹಳ ಸಂಭ್ರಮದ ಹಬ್ಬವಾಗಿದೆ ಅಲ್ವಾ ಗೆಳತಿಯರೇ?
1: ಕಡೆಯದಾಗಿ ವರಮಹಾಲಕ್ಷ್ಮಿ ಹಬ್ಬದ ಈ ಸಂದರ್ಭದಲ್ಲಿ

0: ಆಕಾಶವಾಣಿ ಮಡಿಕೇರಿ. ಈಗ ವೇಳೆ 12:30:16.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
3: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
4: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
5: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
4: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
5: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
4: ಟೋಲ್ ಫ್ರೀ 1-800-420-2233.
1: ಇದೇ 20th ಗುರುವಾರ ವಿರಾಜಪೇಟೆ ಹೋಗಿ ಬರೋಣ.
2: ಅದೇನು ಅವತ್ತು ವಿರಾಜಪೇಟೆಯಲ್ಲಿ ಏನಾದ್ರೂ ಫಂಕ್ಷನ್ ಇದೆಯಾ?
1: ಹಾ, ಒಂಥರ ಫಂಕ್ಷನ್. August 20 ವಿರಾಜಪೇಟೆಯಲ್ಲಿ ಇದೇ ಫಸ್ಟ್ ಟೈಮ್ ಎಕ್ಸ್ಕ್ಲೂಸಿವ್ ಹೈ ಸ್ಟ್ಯಾಂಡರ್ಡ್ ಅಂಡ್ ಪ್ರೀಮಿಯಂ ಫರ್ನಿಚರ್ ಗಳ ಶೋರೂಮ್ ಹೈಲೈಟ್ ಗ್ಯಾಲರಿಯಾ ಓಪನ್ ಆಗ್ತಾ ಇದೆ. ಹೋಗಿ ನೋಡಿ, ನಮ್ ಮನೆಗೂ ಫರ್ನಿಚರ್ ತಗೊಂಡ್ ಬರೋಣ.
2: ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.
6: ಹಾಲು ಜೇನು ಒಂದಾದ ಹಾಗೆ.
7: ಮದ್ವೆ ಆಗಿ ಇಷ್ಟು ವರ್ಷಗಳಾಯ್ತಲ್ಲ, ನಾವು ಎಲ್ಲಾದ್ರೂ ಒಂದು ಖುಷಿಗೆ ಟೂರ್ ಹೋಗಿ ಬರೋಣವಾ? ಆ ಕಡೆ ಮನೆಯವ್ರನ್ನ ನೋಡಿ ಯಾವತ್ತೂ ಕಚ್ಚಾಡ್ಕೊಳ್ತಾ ಇರ್ತಾರೆ. ಅಬ್ಬಾ ದೇವ್ರ ದಯೆ, ನಾವಂತೂ ಯಾವತ್ತೂ ಈ ರೀತಿ ಇರಲಿಲ್ಲ. ನಮ್ಮಿಬ್ಬರ ಮಧ್ಯದಲ್ಲಿ ಎಷ್ಟು ಖುಷಿ, ಎಷ್ಟು ಪ್ರೀತಿ ಇದೆ ಅಲ್ವಾ? ಸೊ ಖುಷಿಗೆ ಒಂದಿನ ಹೊರಗಡೆ ಎಲ್ಲ ಸುತ್ತಾಕ್ತಾರೆ.

ಬಾಳ ಬಂಧನದ ಬಾಂಧವ್ಯದೊಡಲ ಕುಸುಮ ಸದಾ ಕಾಡುವ ನೆನಪುಗಳ ಉಗಮ ಹೃದಯದಲ್ಲಿ ಹಸಿರಾಗಿ ಉಸಿರಾಗಿಸುವ ಸಿಹಿ ಕಹಿ ಕ್ಷಣಗಳು ಕಲಿಸಿದ ಪಾಠದಲ್ಲಿ ನೀತಿಗಳೇ ಸಂಗಮ. ಅದೇ ಚಿನ್ನದುಂಗುರ. ಶ್ರೋತೃಗಳಿಗಾಗಿ ಪತ್ರಾಧಾರಿತ ಕಾರ್ಯಕ್ರಮ.

0: ಗಿಡ ಮರಗಳನ್ನು ರಕ್ಷಿಸೋಣ, ಹಸಿರು ಉಳಿಸಿ ಬೆಳೆಸೋಣ. ಸ್ವಚ್ಛ ಪರಿಸರ ಸುಖ ಸೌಭಾಗ್ಯದ ಆಗರ.
1: ಪ್ರಿಯ ಕೇಳುಗರೆ, ಗಮನಿಸಿ, ಇಂದು ಮಧ್ಯಾಹ್ನ 1 ಗಂಟೆಗೆ ಪ್ರಗತಿಪಥ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಬಿಆರ್ ಪ್ರವೀಣ್ ಕುಮಾರ್ ಅವರೊಂದಿಗೆ ಸಂದರ್ಶನವಿದೆ. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ, ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಂಗಳೂರು ಕೇಂದ್ರದಿಂದ. ಸಮಯ 12:35 ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಆರೋಗ್ಯ ಸಂಚಿಕೆ. ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ವಿಶ್ವ ಸೊಳ್ಳೆ ದಿನದ ಸಂದರ್ಭದಲ್ಲಿ ಸೊಳ್ಳೆಯಿಂದ ಹರಡುವ ರೋಗಗಳು ಹಾಗೂ ಪರಿಹಾರ, ಈ ಕುರಿತು ಕಲಬುರಗಿಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಜಿಲ್ಲಾ ಮಲೇರಿಯಾ ಅಧಿಕಾರಿಗಳಾದ ವಿವೇಕಾನಂದ ರೆಡ್ಡಿ ಹಾಗೂ ಕೀಟಶಾಸ್ತ್ರಜ್ಞರಾದ ಚಾಮರಾಜ ದೊಡ್ಮನಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಂಗಮೇಶ್.
2: ಆತ್ಮೀಯ ಕೇಳುವರಿಗೆಲ್ಲ ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಿಮ್ಗೆಲ್ಲ ತಿಳಿದಿರೋ ಹಾಗೆ ಆಗಸ್ಟ್ 20ನ ವಿಶ್ವದಾದ್ಯಂತ ವಿಶ್ವ ಸೊಳ್ಳೆ ದಿನ ಅಂತ ಆಚರಣೆ ಮಾಡ್ತೀವಿ. ಹೀಗಾಗಿ ಸೊಳ್ಳೆಗಳ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ. ಯಾವ್ಯಾವ ವಿಧದ ಸೊಳ್ಳೆಗಳಿವೆ, ಅದರಿಂದ ಯಾವ್ಯಾವ ರೀತಿಯ ರೋಗಗಳು ರುಜಿನಗಳು ನಮ್ಮನ್ನ ಕಾಡುತ್ತೆ ಅಂತ ಈ ವಿಷಯವಾಗಿ ಸಮಗ್ರವಾದ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಕಲಬುರಗಿಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಜಿಲ್ಲಾ ಮಲೇರಿಯಾ ಅಧಿಕಾರಿಗಳಾದಂತಹ ಡಾಕ್ಟರ್ ವಿವೇಕಾನಂದ ರೆಡ್ಡಿ ಅವರಿದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
3: ಥ್ಯಾಂಕ್ಸ್ ರೀ.
2: ಇನ್ನೋರ್ವ ಅತಿಥಿಗಳು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಇಲಾಖೆಯ ಕೀಟಶಾಸ್ತ್ರಜ್ಞರಾದಂತಹ ಚಾಮರಾಜ ದೊಡ್ಮನಿ ಅವರು. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ.
3: ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರಗಳು.
2: ಆರಂಭದಲ್ಲಿ ಚಾಮರಾಜ್ ಸರ್ ಹೇಳಿ, ಈ ವಿಶ್ವ ಸೊಳ್ಳೆ ದಿನ ಅನ್ನ ಯಾವ ಕಾರಣಕ್ಕಾಗಿ ಆಚರಣೆ ಮಾಡ್ತಾರೆ, ಇದ್ರ ಉದ್ದೇಶ ಏನು?
3: ಪ್ರತಿಯೊಂದು ಯಾವ್ದಾದ್ರು ಒಂದು ವಿಷಯದ ಕುರಿತಂತೆ ಅಥವಾ ರೋಗಗಳ ಕುರಿತಂತೆ ಸೆಲೆಬ್ರೇಷನ್ಗಳು ಮತ್ತು ಜಾಗೃತಿ ಮೂಡಿಸುವಂತ ಒಂದು ವ್ಯವಸ್ಥೆ, ನಾವು ಎಲ್ಲವನ್ನು ನೋಡ್ತಾನೆ ಇರ್ತೀವಿ. ಜೊತೆಗೆ ವಿಶ್ವ ಆರೋಗ್ಯ ಸಂಸ್ಥೆ ಹಲವಾರು ರೋಗಗಳ ಕುರಿತಂತೆ ಮತ್ತು ಹಲವಾರು ವಿಷಯಗಳ ಕುರಿತಂತೆ ಜನರಲ್ಲಿ ಯಾವತ್ತು ಜಾಗೃತಿಯನ್ನು ಮೂಡಿಸಲಿಕ್ಕೆ ಹಲವಾರು ಯೋಜನೆಗಳನ್ನ ಮತ್ತು ದಿನಾಚರಣೆಗಳನ್ನ ನಡೆಸ್ತಾ ಬರುವಂತದ್ದು ತಾವು ಎಲ್ಲರೂ ನೋಡಿರುವಂತ ವಿಷಯಗಳೇ. ವಿಶ್ವ ಸೊಳ್ಳೆಯ ದಿನದ ಬಗ್ಗೆ ಮಾತಾಡಬೇಕು ಅಂತ ಹೇಳಿ ಅಂತಂದ್ರೆ, 1880ರಲ್ಲಿ ಅಲ್ಫಾನ್ಸೋ ಲೆವರಾನ್ ಅನ್ನುವಂಥವರು ಈ ಚಳಿ ಜ್ವರವನ್ನ ಹೊಂದಿರುವಂತ ಮಲೇರಿಯಾ ರೋಗದ ಲಕ್ಷಣಗಳನ್ನು ಹೊಂದಿರುವಂತ ಜನರಲ್ಲಿ ಲಕ್ಷಣಗಳು ಕಾಣ್ಕೋತಾ ಇದ್ವು. ಆದ್ರೆ ವೈದ್ಯಕೀಯ ವಿಜ್ಞಾನ ಈ ಲಕ್ಷಣಗಳು ಯಾವ ಕಾರಣಕ್ಕಾಗಿ ಕಾಣ್ಕೋತವೆ ಅಂತನ್ನುವಂಥದ್ದು ಒಂದು ಪವಾಡ ಸದೃಶ ರೀತಿಯಲ್ಲೇನೆ ಒಂದು ಕ್ವಶನ್ ಮಾರ್ಕ್ ಆಗಿ ಉಳ್ಕೊಂಡಿತ್ತು. ಅದರ ನಂತರ ಮನುಷ್ಯನ ರಕ್ತದ ಕಣಗಳಲ್ಲಿ ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ ಆಗಿರ್ಬೋದು ಅಥವಾ ಪ್ಲಾಸ್ಮೋಡಿಯಂ ಪ್ಯಾರಾಸೈಟ್ಸ್ ಗಳನ್ನು ಹೋಲುವಂತ ರೋಗಾಣುಗಳು ಮನುಷ್ಯನ ರಕ್ತದ ಕಣಗಳಲ್ಲಿ ಇದ್ದಾವೆ ಅಂತ ಹೇಳಿ ಅಂದ್ಕೊಂಡು 1880ರಲ್ಲಿ ಅಲ್ಫಾನ್ಸೋ ಲೆವರಾನ್ ಅವರು ಕಂಡುಹಿಡಿತಾರೆ. ಅದರ ನಂತರ ಈ ಪ್ಯಾರಾಸೈಟ್ಸ್ ಗಳು ಮನುಷ್ಯನ ದೇಹದೊಳಗೆ ಸೊ ಹೇಗೆ ಎಂಟ್ರಿ ಆದವು ಅನ್ನೋದ್ರ ಕುರಿತಂತೆ ಅದನ್ನು ಕೂಡ ಕ್ವಶನ್ ಮಾರ್ಕ್ ಆಗಿ ಉಳ್ಕೊಂಡಿರ್ತದೆ. ಅದರ ನಂತರ ಬ್ರಿಟಿಷ್ ಇಂಡಿಯಾದಲ್ಲಿ ವೈದ್ಯಾಧಿಕಾರಿ ಆಗಿದ್ರು ಸರ್ ರೊನಾಲ್ಡ್ ರಾಸ್ ಅಂತ ಹೇಳಿ, ಈ ವೈದ್ಯಾಧಿಕಾರಿಗಳು ಇವತ್ತಿನ ಸಿಕಂದ್ರಾಬಾದ್ ಮತ್ತು ಬೆಂಗಳೂರು ಏರ್ಪೋರ್ಟ್ ಗಳಲ್ಲಿ ಅವರು ಕೆಲಸ ಮಾಡ್ತಾ ಇದ್ರು. ಸೊ ಅವತ್ತಿನ ಸಂದರ್ಭದಲ್ಲಿ ಪ್ಲಾಸ್ಮೋಡಿಯಂ ಪ್ಯಾರಾಸೈಟ್ಸ್ ಗಳು ಮನುಷ್ಯನ ದೇಹವನ್ನ ಯಾವ ಮಾಧ್ಯಮದ ಮೂಲಕ ಸೇರ್ತವೆ ಅಂತ ಕುರಿತಂತೆ ಹಲವಾರು ತೆರನಾದಂತ ಒಂದು ರಿಸರ್ಚ್ ಅನ್ನು ಅವರು ಕೈಗೊಂಡ್ರು. ಅದರಲ್ಲಿ ವಿಶೇಷವಾಗಿ ಸೊಳ್ಳೆಗಳ ಮೇಲೆ ಒಂದು ಅಧ್ಯಯನವನ್ನ ಮಾಡಿಕೊಂಡ್ರು. ಅಧ್ಯಯನವನ್ನ ಮಾಡಿಕೊಂಡು 1892ರಲ್ಲಿ ಆಗಸ್ಟ್ 20ನೇ ತಾರೀಕು ಅವರು ಅನಾಫಿಲಿಸ್ ಎಂಬ ಸೋಂಕಿತ ಹೆಣ್ಣು ಸೊಳ್ಳೆ ರೋಗ ಪೀಡಿತ ವ್ಯಕ್ತಿಗೆ ಕಚ್ಚಿ ಇನ್ನೊಬ್ಬ ಆರೋಗ್ಯವಂತ ವ್ಯಕ್ತಿಗೆ ಕಚ್ಚೋದ್ರ ಮೂಲಕ ರೋಗ ಒಬ್ಬರಿಂದ ಒಬ್ಬರಿಗೆ ಪ್ರಸರಣ ಹೊಂದಿದೆ ಅಂತ ಅನ್ನುವಂತ ವಿಷಯವನ್ನ ಅವರು ಜಗತ್ತಿಗೆ ಪ್ರಚುರ ಮಾಡಿಕೊಟ್ರು. ಅದರ ನಂತರ 1930ರಲ್ಲಿ ಒಂದು ವಿಶ್ವ ಆರೋಗ್ಯ ಸಂಸ್ಥೆ ಈ ಒಂದು ದಿನವನ್ನ ವರ್ಲ್ಡ್ ಮಾಸ್ಕಿಟೋ ಡೇ ಅನ್ನಾಗಿ ಘೋಷಣೆ ಮಾಡಿತು. ಅದರ ನಂತರ ಈ ಒಂದು ದಿನಾಚರಣೆಯನ್ನ ನಾವು ಆಚರಣೆಯನ್ನು ಮಾಡ್ತಾ ಈ ದಿನದಂದು ಸೊಳ್ಳೆಗಳಿಂದ ಹರಡುವಂತ ರೋಗಗಳ ಕುರಿತಂತೆ ಜನರಿಗೆ ವ್ಯಾಪಕವಾದಂತಹ ಮಾಹಿತಿಯನ್ನು ನೀಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ.

0: ಡಾಕ್ಟರ್ ವಿವೇಕಾನಂದ ರೆಡ್ಡಿ ಸರ್, ಈಗ ಸೊಳ್ಳೆ ಗಾತ್ರದಲ್ಲಿ ತುಂಬಾ ಚಿಕ್ಕದಾದದ್ದು, ಆದರೂ ಅನೇಕ ಮಾರಣಾಂತಿಕ ಕಾಯಿಲೆಗಳನ್ನ ತರುವಂತದ್ದನ್ನ ನಾವು ಕಾಣಿದೀವಿ. ಹೀಗಾಗಿ ವಿಶೇಷವಾಗಿ ಸೊಳ್ಳೆಯಿಂದ ಹರಡುವಂತ ಪ್ರಮುಖ ರೋಗಗಳು ಯಾವ್ಯಾವ ಸರ್?
1: ಇವಾಗ ನಮ್ಮ ಭಾಗದಲ್ಲಿ ಹೆಚ್ಚಾಗಿ ಮಲೇರಿಯಾ, ಫೈಲೇರಿಯಾ, ಡೆಂಗು, ಚಿಕನ್ ಗುನಿಯಾ ಈ ಪ್ರಕರಣಗಳು ಸೊಳ್ಳೆ ಕಚ್ಚುವುದರಿಂದ ನಮ್ಮ ಭಾಗದಲ್ಲಿ ಜಾಸ್ತಿ ಆಗಿ ಕಾಣುತ್ತವೆ. ಇನ್ನು ಜಿಕಾ, ಎಲ್ಲೋ ವೈರಸ್ ಅಂತಿದೆ, ಅದು ನಮ್ಮ ಭಾಗದಲ್ಲಿ ಇಲ್ಲ. ನಮಗೆ ಮೇಜಾರಿಟಿ ಆಗಿ ಮಲೇರಿಯಾ ಮತ್ತು ಡೆಂಗು, ಚಿಕನ್ ಗುನಿಯಾದ ಫೈಲೇರಿಯಾ ಈ ನಾಲ್ಕು ರೋಗಗಳು ನಮ್ಮ ಜಿಲ್ಲೆಯಾದ್ಯಂತ ಜಾಸ್ತಿ ಆಗಿ ಕಂಡು ಬರುತ್ತವೆ. ಈಗಾಗಲೇ ನಾವು ಮಲೇರಿಯಾ ಪ್ರಕರಣಗಳನ್ನ ಬಹಳಷ್ಟು ಕಡಿಮೆ ಮಾಡಿದೀವಿ, ಒಂದು ಅಂಕೆಯಲ್ಲಿಯೇ ಬಂದಿದ್ದೇವೆ ನಮ್ಮ ಈ ವರ್ಷ. ಬಹಳಷ್ಟು ನಮ್ಮ ಜಾಗೃತಿ ಮೂಡಿಸೋದರಿಂದ, ನಮ್ಮ ಇಲಾಖೆ ವತಿಯಿಂದ ಎಲ್ಲಾ ಕಾರ್ಯಕರ್ತರು ಇದರ ಬಗ್ಗೆ ಜಾಗೃತಿ ಮೂಡಿಸೋದ್ರಿಂದ ಮಲೇರಿಯಾ ಪ್ರಕರಣಗಳು ಒಂದು ಅಂಕೆಯಲ್ಲಿ ಅಂದ್ರೆ 10ಕ್ಕಿಂತ ಕಡಿಮೆ ಈ ವರ್ಷದಲ್ಲಿ ನಾವು ಪ್ರಕರಣಗಳನ್ನು ಕಂಡುಹಿಡಿದಿದ್ದೇವೆ. ಬಹಳಷ್ಟು ವರ್ಷಗಳಿಂದ ಸತತ ಪ್ರಯತ್ನದಿಂದ, ನಮ್ಮ ಇಲಾಖೆಯ ಒಂದು ಎಲ್ಲಾ ಸಿಬ್ಬಂದಿಯ ಒಂದು ಎಫರ್ಟ್ ದಿಂದ ಪ್ರಕರಣಗಳು ತುಂಬಾ ಕಡಿಮೆ ಆಗಿದೆ.
0: ಸರ್, ಈಗ ಮಲೇರಿಯಾ ಬಗ್ಗೆ ವಿಸ್ತೃತವಾಗಿ ಮಾತಾಡೋದಾದ್ರೆ, ಮಲೇರಿಯಾ ಈಗ ಬೇಸಿಗೆ, ಮಳೆಗಾಲ, ಚಳಿಗಾಲ ಯಾವ ಕಾಲದಲ್ಲಿ ಜಾಸ್ತಿ ಕಂಡು ಬರುವಂತದ್ದು, ಮತ್ತೆ ಇದಕ್ಕೆ ಏನ್ ರೋಗ ಲಕ್ಷಣಗಳಿರುತ್ತೆ, ಜನರು ಸಾಮಾನ್ಯವಾಗಿ ಮಲೇರಿಯಾ ಅಂತ ಹೇಗೆ ಕಂಡುಹಿಡಿಬೇಕು?
1: ಮಲೇರಿಯಾ ಇದು ಮಳೆಗಾಲದಲ್ಲಿ ಜಾಸ್ತಿ ಆಗಿ ಬರುತ್ತೆ. ಇದರದ ಮೇನ್ ಸಿಂಪ್ಟಮ್ಸ್ ಅಂತಂದ್ರೆ ಫೀವರ್, ರೈಗರ್ಸ್ ಮತ್ತೆ ಚಿಲ್ಸ್. ಅಂದ್ರೆ ನಮ್ಮ ಫೀವರ್ ಬರುತ್ತೆ ಮತ್ತೆ ನಿಂದಿರುತ್ತೆ, ರೈಗರ್ಸ್ ಅಂದ್ರೆ ನಮ್ಮ ನಡುಗು ಬರೋದು ಮತ್ತೆ ಬೆವರು ಬಿಡೋದು, ಈ ತರ ಸಿಂಪ್ಟಮ್ಸ್ ಇದ್ರೆ ನಾವು ಸಸ್ಪೆಕ್ಟೆಡ್ ಮಲೇರಿಯಾ ಅಂತೀವಿ. ನಾವು ಇದನ್ನ ಟೆಸ್ಟ್ ಮಾಡೋದ್ರಿಂದ, ಪೆರಿಫರಲ್ ಸ್ಮಿಯರ್ ಫಾರ್ ಬ್ಲಡ್ ಸ್ಮಿಯರ್ ಅನ್ನು ಮಾಡೋದ್ರಿಂದ ಪ್ರಯೋಗಾಲಯದಲ್ಲಿ ಕಂಡುಹಿಡಿಯಬಹುದು, ಅಥವಾ ಈಗ ಹೊಸ ಮೆಥಡ್ ಆಗಿ ಕಿಟ್ ಮೆಥಡ್ ಬಂದಿದ್ದೀವಿ, ಅದರಲ್ಲಿ ನಾವು ತಪಾಸಣೆ ಮಾಡಿ ಅದನ್ನ ಖಚಿತಪಡಿಸ್ತೀವಿ. ಆ ಪ್ಯಾರಾಸೈಟ್ಸ್ ನಾವು ಕಂಡುಹಿಡಿದ ಮೇಲೆ ಅವರಿಗೆ ಚಿಕಿತ್ಸೆಯನ್ನು ಕೊಟ್ಟು ಗುಣಮುಖರಾಗಿ ಮಾಡಿಸ್ತೀವಿ.
0: ಈಗ ಒಮ್ಮೆ ಮಲೇರಿಯಾ ಬಂದವರಿಗೆ ಮತ್ತೆ ಮಲೇರಿಯಾ ಬರೋ ಸಾಧ್ಯತೆ ಇರುತ್ತೆ ಸರ್?
1: ಎಸ್, ಇರುತ್ತೆ. ಅದನ್ನ ಮತ್ತೆ ಫಿಮೇಲ್ ಅನೋಫಿಲಸ್ ಮಾಸ್ಕಿಟೋ ಕಚ್ಚಿತ್ತಂದ್ರೆ ಮತ್ತೆ ಬರೋ ಚಾನ್ಸಸ್ ಇರುತ್ತೆ.
0: ಈಗ ಚರ್ಚೆಯನ್ನು ಮುಂದುವರಿಸ್ತಾ ಚಾಮರಾಜ್ ಸರ್ ಹೇಳಿ, ಸೊಳ್ಳೆಗಳು ಸಾಮಾನ್ಯವಾಗಿ ನಿಯಂತ್ರಣ ಮಾಡಲಿಕ್ಕೆ ಸರ್ಕಾರದ ಮಟ್ಟದಲ್ಲಿ ಪ್ರತಿ ಶುಕ್ರವಾರ ಅವೇರ್ನೆಸ್ ಪ್ರೋಗ್ರಾಮ್ ಎಲ್ಲ ಮಾಡ್ತಿದ್ದಾರೆ ಡೆಂಗ್ಯೂ ನಿಯಂತ್ರಣದ ಸಲುವಾಗಿಲ್ಲ. ಈಗ ಸೊಳ್ಳೆಗಳು ಎಲ್ಲಿ ಹುಟ್ಟುತ್ತೆ, ಅವುಗಳ ಜೀವಿತಾವಧಿ ಎಷ್ಟಾಗಿರುತ್ತೆ, ಅವ್ರ ಜೀವನ ಚಕ್ರ ಹೇಗಿರುತ್ತೆ, ಅದನ್ನ ಹೇಳ್ತೀರಾ ಸರ್?
2: ಸಾಮಾನ್ಯವಾಗಿ ಹೇಳಬೇಕು ಅಂತ ಹೇಳಂತಂದ್ರೆ, ಈಗಾಗಲೇ ಸರ್ ಹೇಳಿದ್ರು, ಸೊಳ್ಳೆಗಳಿಂದ ಹರಡುವಂತ ರೋಗಗಳು ಮಲೇರಿಯಾ, ಡೆಂಗು, ಚಿಕನ್ ಗುನ್ಯಾ, ಆನೆಕಾಲು ರೋಗ ಮತ್ತು ಮಿದುಳು ಜ್ವರ, ಕಾಲಾಜರ್ ಈ ತರದ್ದೆಲ್ಲ ಹೇಳಿದ್ರು. ಸಾಮಾನ್ಯವಾಗಿ ಹೇಳ್ಬೇಕು ಅಂತಂದ್ರೆ, ಎಲ್ಲಿ ನೀರು ಕಾಣ್ತದೆ, ನಿಂತ ನೀರು ಒಂದು ತೆರನಾಗಿ ಸೊಳ್ಳೆಗಳಿಗೆ ತವರೂರು ಅಂತ ಹೇಳ್ಬೋದು. ಅದು ಯಾವುದೇ ಸೊಳ್ಳೆ ಇರಲಿ, ಯಾವುದೇ ಒಂದು ಸೊಳ್ಳೆ ಮೊದಲು ಅದು ಬಯಸೋದು ನೀರು, ಎಲ್ಲಿ ನೀರು ಇರ್ತದೆ ಸೊ ಅಲ್ಲಿ ತನ್ನ ಮೊಟ್ಟೆಗಳನ್ನಿಟ್ಟು ಸಂತಾನೋತ್ಪತ್ತಿಯನ್ನು ಮುಂದುವರಿಸಲಿಕ್ಕೆ ಪ್ರಾರಂಭ ಮಾಡುತ್ತದೆ.
0: ಈಗ ಸ್ವಲ್ಪ ಬ್ರೇಕ್ ಕೊಡ್ತೇನೆ ಸರ್ ನಿಮ್ಮ ಮಾತಿಗೆ. ಈ ನೀರ್ ಅಂದ್ರೆ ಯಾವ ತರದ ನೀರ್ ಸರ್? ಗಲೀಜು ನೀರ, ಫ್ರೆಶ್ ನೀರ? ಯಾಕಂದ್ರೆ ಮನೆಯಲ್ಲೆಲ್ಲ ನಾವು ಬಳಸಲಿಕ್ಕೆ ಈ ಭಾಗದಲ್ಲೆಲ್ಲ ಸ್ವಲ್ಪ ನೀರಿನ ಕೊರತೆ ಅಂತ ಸ್ಟೋರೇಜ್ ಅನ್ನು ಜಾಸ್ತಿ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ. ಅವಾಗ ನೀರು ಬಿಟ್ಟಿರ್ತಾರೆ, ಅವಾಗ ಸ್ಟೋರ್ ಮಾಡ್ಕೋತೀವಿ, ಮಳೆ ನೀರನ್ನು ಸ್ಟೋರ್ ಮಾಡ್ತೀವಿ. ಹೀಗಾಗಿ ಸೊಳ್ಳೆಗಳ ಉತ್ಪಾದನೆಗೆ ಯಾವ ನೀರು ಉತ್ತೇಜನ ಕೊಡುತ್ತೆ?
2: ನೋಡಿ, ಈಗ ಮಲೇರಿಯಾ ರೋಗ ಹರಡಲಿಕ್ಕೆ ಕಾರಣ ಆಗಿರುವಂತಹ ಅನಾಫಿಲಿಸ್ ಸೊಳ್ಳೆಗಳು, ವಿಶೇಷವಾಗಿ ಆ ಸೊಳ್ಳೆಗಳು ಬಯಸೋದು ಏನು ಅಂತಂದ್ರೆ, ಹಳ್ಳ ಕೊಳ್ಳಗಳ ನೀರು, ನೀರು ಬದುವು ಎಲ್ಲರೂ ನಿಂತಿತ್ತು ನೀರು, ಅಥವಾ ಊರ್ ಸುತ್ತಮುತ್ತ ಏನಾದ್ರು ಒಂದು ಸ್ಟ್ರೀಮ್ ಜರಿ ತರ ಹರಿತಿತ್ತು ಅಂತೇಳಿ, ಅಥವಾ ಒಂದು ಬಾವಿ ಇತ್ತಂದ್ರೆ, ಅಥವಾ ಹೊಂಡ ಇತ್ತು ಅಂದ್ರೆ, ಕೃಷಿ ಹೊಂಡ ಇತ್ತು ಅಂತಂದ್ರೆ, ಅಥವಾ ಚಿತ್ತಾಪುರ್ ಸೇಡಂ ಬ್ಲಾಕ್ ಗಳಲ್ಲಿ ಇದು ಇದೆ, ಕಲ್ಲಿನ ಕ್ವಾರಿಗಳಿದಾವೆ, ಕಲ್ಲಿನ ಕ್ವಾರಿಗಳಲ್ಲಿ ಇರುವಂತ ನೀರು, ಇಂತಹ ನೀರುಗಳಲ್ಲಿ ಈ ಒಂದು ಅನಾಫಿಲಿ ಸೊಳ್ಳೆ ಬಂದು ಮೊಟ್ಟೆಗಳನ್ನ ಇಟ್ಟು ತನ್ನ ಸಂತ ಉತ್ಪತ್ತಿಯನ್ನ ಮಾಡ್ತದೆ. ಬಟ್ ನಮ್ಮ ಭಾಗದಲ್ಲಿ ನಾವು ಕನ್ಸಿಡರ್ ಮಾಡ್ಕೊಂಡಿವೆ ಅಂತೇಳಿ ಅಂತಂದ್ರೆ, ಸೊ ಕಲ್ಲಿನ ಕ್ವಾರಿಗಳು, ಆಮೇಲೆ ನಿಂತ ನೀರು, ಊರ್ ಸುತ್ತಮುತ್ತಿರುವಂತ ಕೆರೆ ಬಾವಿ ಕಟ್ಟೆಗಳು, ಸೊ ಇಂಥವುಗಳಲ್ಲಿ ಅನಾಫಿಲಿ ಸೊಳ್ಳೆ ಮೊಟ್ಟೆಯನ್ನು ಇಡ್ತದೆ. ಇನ್ನು ಡೆಂಗ್ಯೂ ಹರಡ್ಲಿಕ್ಕೆ ಕಾರಣ ಆಗಿರುವಂತಹ ಸೊಳ್ಳೆ ಈಡೀಸ್ ಸೊಳ್ಳೆ ಅಂತ ನಾವು ಹೇಳ್ತೀವಿ. ಅದರಲ್ಲಿ ಈಡೀಸ್ ಈಜಿಪ್ಟೆ ಅಂತ ಬರ್ತದೆ, ಅರ್ಬನ್ ವೆಕ್ಟರ್ ಅಂತ ಹೇಳ್ತೀವಿ, ಈಡೀಸ್ ಅಲ್ಬೋಪಿಕ್ಟಸ್ ಅಂತ ಬರ್ತದೆ, ರೂರಲ್ ಅಲ್ಲಿ ಇದು ಮಾಡುವಂತದ್ದು, ಇನ್ನೊಂದು ವಿಟಾಟಿಸ್ ಅಂತ ಬರ್ತದೆ, ಬಟ್ ಅದು ವೆಕ್ಟರ್ ಅಲ್ಲ. ಈಡೀಸ್ ಈಜಿಪ್ಟೆ ಮತ್ತು ಅಲ್ಬೋಪಿಕ್ಟಸ್ ಎರಡು ವೆಕ್ಟರ್ಗಳು. ಸೊ ಇವು ವಿಶೇಷವಾಗಿ ಶೇಖರಿಸಿಟ್ಟಂತ ಸ್ವಚ್ಛ ನೀರನ್ನು ಬಯಸ್ತವೆ. ಸೊ ಯಾಕೆ ಅಂತ ಹೇಳಂತಂದ್ರೆ, ಈ ಈಡೀಸ್ ಸೊಳ್ಳೆಗಳ ಮೊಟ್ಟೆಗಳು ಅಂಟು ಪದಾರ್ಥವನ್ನು ಹೊಂದಿರುತ್ತವೆ. ಸೊ ಅಂಟು ಪದಾರ್ಥ ಹೊಂದಿರೋ ಕಾರಣಕ್ಕಾಗಿ, ತನ್ನ ಸಂತತಿ ಮುಂದೆ ಚೆನ್ನಾಗಿ ಬೆಳಿಬೇಕು ಅನ್ನೋ ಕಾರಣಕ್ಕಾಗಿ ಸಾಲಿಡ್ ಸರ್ಫೇಸ್ ಅನ್ನ ಹುಡುಕಾಡ್ತದೆ. ಎಲ್ಲಿ ನೀರು ಸಾಲಿಡ್ ಘನತ್ಯಾಜ್ಯದಲ್ಲಿ ನೀರು ನಿಂತ್ಕೊಂಡಿರ್ತದೆ, ಅಥವಾ ಸಾಲಿಡ್ ಸರ್ಫೇಸ್ ಉಳ್ಳಂತ ಕಂಟೈನರ್ಸ್ ಗಳಲ್ಲಿ ನೀರಿರ್ತದೆ, ಸೊ ಅಂತ ನೀರನ್ನ ಹುಡುಕಾಡ್ಕೊಂಡು ಆ ನೀರಿನ ಬದುವಿನಲ್ಲಿ ಮೊಟ್ಟೆಗಳನ್ನ ಇಡ್ತದೆ. ಆಮೇಲೆ ಈ ಫೈಲೇರಿಯಾ ಹರಡ್ಲಿಕ್ಕೆ, ಆನೆಕಾಲು ರೋಗ ಹರಡ್ಲಿಕ್ಕೆ ಕಾರಣ ಆಗಿರುವಂತ ಒಂದು ಸೊಳ್ಳೆ, ಕ್ಯೂಲೆಕ್ಸ್ ಪಿನ್ಕಿಫೇಸೈಟಸ್ ಅನ್ನುವಂತ ಸೊಳ್ಳೆ ಹೇಳ್ತೀವಿ. ಈ ಸೊಳ್ಳೆ ವಿಶೇಷವಾಗಿ ಕೊಳಚೆ ನೀರನ್ನ ಬೇಯಿಸ್ತದೆ. ಸೊ ಕೊಳಚೆ ನೀರು ಯಾಕೆ ಅಂತ ಹೇಳಂತಂದ್ರೆ, ಕೊಳಚೆ ನೀರಿನಲ್ಲಿ ಅಮೋನಿಯಾ ಪ್ರಮಾಣ ಇರೋದ್ರಿಂದ, ಜೊತೆಗೆ ಅದರಲ್ಲಿ ಏನಾದ್ರೂ ಪ್ಲಾಂಟ್ಸ್ ಗಳು, ಏನಾದ್ರೂ ಪಿಸ್ತಿಯಾ ಪ್ಲಾಂಟ್ ಅಂತ ಹೇಳ್ತೀವಿ ಅಂತರ್ಗಂಗೆ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ, ಈ ಪ್ಲಾಂಟ್ಸ್ ಗಳು ಸೊ ನೈಟ್ರೋಜನ್ ಫಿಕ್ಸೇಷನ್ ಜಾಸ್ತಿ ಮಾಡೋದ್ರಿಂದ, ಸೊ ನೈಟ್ರೋಜನ್ ಗ್ಯಾಸ್ ಎಲ್ಲಿ ರಿಲೀಸ್ ಆಗ್ತದೆ ಅಂತಲ್ಲಿ ಈ ಸೊಳ್ಳೆಗಳು ಅಟ್ರಾಕ್ಟ್ ಆಗಿ ಸೊ ಅಲ್ಲಿ ಹೋಗಿ ತಮ್ಮ ಒಂದು ಸಂತತಿಯನ್ನ ಬೆಳೆಸಲಿಕ್ಕೆ ನೀರಿನ ಬದುವಿನಲ್ಲಿ ಬೋಟ್ ಶೇಪ್ ಅಲ್ಲಿ ಮೊಟ್ಟೆಗಳನ್ನ ಸೊ ಇಡ್ತವೆ. ಇನ್ನು

0: ಮುದುರ್ಜ ಹರಡ್ಲಿಕ್ಕೆ ಕಾರಣ ಆಗಿರುವಂತಹ ಸೊಳ್ಳೆ ಕ್ಯುಲೆಕ್ಸ್ ವಿಷ್ಣು ಗ್ರೂಪಿನ ಸೊಳ್ಳೆ ಅಂತ ಹೇಳ್ತೀವಿ. ಭತ್ತದ ಗದ್ದೆ, ಕಬ್ಬಿನ ಗದ್ದೆ, ಸೊ ಎಲ್ಲಿ ನಾವು ಅಗ್ರಿಕಲ್ಚರ್ ಇದರಲ್ಲಿ ಸುಮಾರು ದಿನಗಳ ಕಾಲ ಏನ್ ನೀರು ನಿಂತರಿಸಿ ಬೆಳೆಗಳನ್ನು ತೆಗೆದುಕೊಳ್ತೀವಿ, ಸೊ ಅಂತಹವುಗಳಲ್ಲಿ ಮಿದುಳು ಜ್ವರ ಹರಡಲಿಕ್ಕೆ ಕಾರಣ ಆಗಿರುವಂತಹ ಕ್ಯುಲೆಕ್ಸ್ ವಿಷ್ಣು ಗ್ರೂಪಿನ ಸೊಳ್ಳೆಗಳು ಮೊಟ್ಟೆಗಂಟು ತಮ್ಮ ಸಂತಾನೋತ್ಪತ್ತಿಯನ್ನು ಮುಂದುವರಿಸ್ತಾ ಇರ್ತವೆ. ಸಾಮಾನ್ಯವಾಗಿ ಸೊಳ್ಳೆಯ ಒಂದು ಜೀವಿತ ಅವಧಿ ಹೇಳಬೇಕು ಅಂತ ಹೇಳಂತಂದ್ರೆ 28-32 days ಅಂತ ನಾವು ಹೇಳ್ತೀವಿ, 28-32 days ಅಂತ ಹೇಳ್ತೀವಿ. ಅದರಲ್ಲಿ ಬೇರೆ ಬೇರೆ ಸ್ಟೇಜಸ್ ಬರ್ತವೆ, ಮೊಟ್ಟೆಗಳ ಸ್ಟೇಜ್ ಅಂತ ಬರ್ತದೆ, ಮೊಟ್ಟೆಗಳು ಹೊಡೆದು ಮರಿಗಳಾಗ್ತವೆ ಅದಕ್ಕೆ ನಾವು ಲಾರ್ವಾ ಅಂತ ಹೇಳ್ತೀವಿ, ಸೊ ಲಾರ್ವಾ ಸ್ಟೇಜ್ ಅಂತ ಬರ್ತದೆ. ಈ ಲಾರ್ವಾ ಮುಂದೆ ಅಡಲ್ಟ್ ಆಗ್ಲಿಕ್ಕೆ ಕನ್ವರ್ಷನ್ ಆಗ್ತಾ ಇರ್ತದೆ, ಗೂಡು ಕಟ್ಟಬೇಕೆ, ನಾವು ಹೇಗೆ ರೇಷ್ಮೆ ಗೂಡು ಕಟ್ತದಲ್ಲ, ಸೊ ಅದೇ ತರ ಇಲ್ಲಿ ಗೂಡು ಕಟ್ಟಬೇಕೆ ಆಗ್ತದೆ, ಪ್ಯೂಪಾ ಸ್ಟೇಜ್ ಅಂತ ಹೇಳ್ತೀವಿ. ಸೊ ಪ್ಯೂಪಾ ಸ್ಟೇಜ್ ಅಲ್ಲಿ ಒಂದು ಅಡಲ್ಟ್ ಮೊಸ್ಕ್ಯೂಟೋ ಹೊರಗಡೆ ಬರಲಿಕ್ಕೆ ಏನೆಲ್ಲ ಆರ್ಗನ್ಸ್ ಗಳೆಲ್ಲ ಬೇಕು, ಲೆಗ್ಸ್ ಆಗಿರ್ಬೋದು, ವಿಂಗ್ಸ್ ಆಗಿರ್ಬೋದು, ಪ್ರೊಬೋಸಿಸ್ ಆಗಿರ್ಬೋದು, ಇವೆಲ್ಲವುಗಳು ಡೆವಲಪ್ಮೆಂಟ್ ಆಗಿ ಸೊ ವಾತಾವರಣದ ಹೊರಗಡೆ ಈ ಸೊಳ್ಳೆಗಳು ಬಂದ್ಬಿಡ್ತವೆ. ಸೊಳ್ಳೆಗಳು ಅಡಲ್ಟ್ ಸೊಳ್ಳೆಗಳು ಬಂದಾಗ ಹೆಣ್ಣು ಮತ್ತು ಗಂಡು ಸೊಳ್ಳೆಗಳು ಹೊರಗಡೆ ಬಂದ್ಬಿಡ್ತವೆ. ಸೊ ಗಂಡು ಸೊಳ್ಳೆ ಸಸ್ಯಗಳ ಮಕರಂದವನ್ನು ಹೀರಿ ಬರುತ್ತದೆ, ಹೆಣ್ಣು ಸೊಳ್ಳೆ ಮಾತ್ರ ತನ್ನ ಸಂತತಿಯನ್ನ ಬೆಳೆಸೋಗೋಸ್ಕರ ಸೊ ರಕ್ತವನ್ನ ಬಯಸ್ತದೆ. ಸೊ ಹೀಗೆ ಇದರ ಒಂದು ಲೈಫ್ ಸೈಕಲ್ ಹಾಗೆ ಕಂಟಿನ್ಯೂ ಆಗ್ತಾ ಇರ್ತದೆ.
1: ತುಂಬಾ ವಿವರವಾಗಿ ಹೇಳಿದ್ರೆ ಸರ್. ಡಾಕ್ಟರ್ ವಿವೇಕಾನಂದ ರೆಡ್ಡಿ ಅವರೇ, ಮುಂದೆ ಚರ್ಚೆಯನ್ನು ಮುಂದುವರಿಸ್ತಾ, ಈಗ ಮಲೇರಿಯಾ ಮತ್ತೆ ಡೆಂಗ್ಯೂ ಇವುಗಳಿಗೆ ಬೇಸಿಕ್ ಡಿಫರೆನ್ಸ್ ಏನು ಸರ್? ಜನರು ಹೇಗೆ ಇದನ್ನ ಮಲೇರಿಯಾ ಅಂತ ಕಂಡಿಡೋದಂಗೆ, ಡೆಂಗ್ಯೂ ಅಂತ ಕಂಡಿಡೋದಂಗೆ?
2: ಮಲೇರಿಯಾದಲ್ಲಿ ಮೇಜರ್ ಆಗಿ ಎಲ್ಲಾ ಕಡೆ ಫೀವರ್ ಇರುತ್ತೆ, ಮಲೇರಿಯಾ ಮತ್ತು ಡೆಂಗ್ಯೂ. ಮಲೇರಿಯಾದಲ್ಲಿ ಚಿಲ್ಸ್ ಅಂಡ್ ರೈಗರ್ಸ್, ಚಿಲ್ಸ್ ಅಂದ್ರೆ ನಮ್ಗೆ ನಡುಗು ಬಂದಂಗೆ ಆಗೋದು ಮತ್ತೆ ಬೆವರು ಬಿಡೋದಿರುತ್ತೆ. ಡೆಂಗ್ಯೂದಲ್ಲಿ ಮೈಕೈ ನೋವಾಗೋದು, ತಲೆ ನೋವಿರುವುದು, ಮತ್ತೆ ಮೇನ್ ಮೇಜಾರಿಟಿ ಅಂದ್ರೆ ಕಣ್ಣಿನ ಹಿಂಭಾಗದಲ್ಲಿ ಪೇನ್ ಇರುತ್ತೆ, ರೆಟ್ರೋ ಆರ್ಬಿಟಲ್ ಪೇನ್, ಮಯಾಲ್ಜಿಯಾ ಅಂತೀವಿ. ಎಲ್ಲ ನಮ್ಮ ಕೀಲುಗಳಲ್ಲಿ ಪೇನ್ ಪ್ಲಸ್ ಹೆಡ್ ಏಕ್, ವಾಮಿಟಿಂಗ್. ಮೇಜರ್ ಡಿಫ್ರೆನ್ಸ್ ಬಿಟ್ವೀನ್ ಮಲೇರಿಯಾ ಅಂದ್ರೆ ರೆಟ್ರೋ ಆರ್ಬಿಟಲ್ ಪೇನ್, ಕಣ್ಣಿನ ಹಿಂದೆ ಭಾಗದಲ್ಲಿ ಬೇನೆ ಕಾಣಿಸ್ತದೆ, ಅದನ್ನ ನಾವು ವೈದ್ಯರ ಹತ್ರ ತೋರಿಸ್ಕೋಬೇಕು.
1: ಡೆಂಗ್ಯೂ ಏನ್ ಚಿಕಿತ್ಸಾ ಕ್ರಮ ಸರ್? ಮತ್ತೆ ಕಲಬುರಗಿ ಮತ್ತೆ ಸುತ್ತಮುತ್ತ ಎಷ್ಟು ಪ್ರಕರಣಗಳು ಕಂಡು ಬರ್ತಾ ಇದೆ ಸದ್ಯ?
2: ಡೆಂಗ್ಯೂ ಈಗಾಗಲೇ ಜನವರಿಯಿಂದ ಇಲ್ಲಿವರೆಗೆ 140 ಪ್ರಕರಣಗಳು ನಾವು ಟೆಸ್ಟ್ ಮಾಡಿದಲ್ಲಿ ಸಿಕ್ಕಿದ್ದಾವೆ. ಇದಕ್ಕೆ ಯಾವುದೇ ಒಂದು ನಿರ್ದಿಷ್ಟವಾದ ಚಿಕಿತ್ಸೆ ಇರಲ್ಲ. ಇದಕ್ಕೆ ನಾವು ಏನಂತಂದ್ರೆ ವೈದ್ಯಾಧಿಕಾರಿಗಳ ವೈದ್ಯರ ಸಲಹೆಯನ್ನು ಪಡೆದು ಹೈಡ್ರೇಷನ್ ಅನ್ನ ಮೇಂಟೈನ್ ಮಾಡೋದು, ಫೀವರ್ ಇದ್ರೆ ಪ್ಯಾರಾಸೆಟಮಾಲ್ ಅನ್ನು ತಗೋದು. ಮೇಜರ್ಲಿ ಅಂತಂದ್ರೆ ನಾವು ಮಾನಿಟರ್ ಮಾಡಬೇಕು, ನಮ್ಮ ರಕ್ತದಲ್ಲಿ ಪ್ಲೇಟ್ಲೆಟ್ಸ್ ಕೌಂಟ್ ಅನ್ನ ಮಾನಿಟರ್ ಮಾಡಿ ವೈದ್ಯರ ಸಲಹೆಯನ್ನು ಪಡೆದು ಚಿಕಿತ್ಸೆ ಪಡಿಬೇಕು. ನೀರನ್ನ ಜಾಸ್ತಿ ಕುಡಿಬೇಕು ಅಂತವ್ರು. ನಿರ್ದಿಷ್ಟವಾದ ಒಂದು ಖಚಿತವಾದ ಯಾವುದೇ ಒಂದು ಟ್ರೀಟ್ಮೆಂಟ್ ಇದಕ್ಕೆ ಇರುವುದಿಲ್ಲ.
1: ಸರ್, ಈಗ ಡೆಂಗ್ಯೂ ಬಂದಾಗ ತುಂಬಾ ಜನರು ಮನೆಯಲ್ಲಿ ಕುಟುಂಬದ ಸದಸ್ಯರು ಏನ್ ಮಾಡ್ತಾರೆ ಅಂದ್ರೆ, ಈ ಪಪ್ಪಾಯ ಎಲೆಗಳ ಜ್ಯೂಸ್ ಮಾಡಿ ಕುಡಿಸೋದನ್ನ ಮಾಡ್ತಾರೆ, ಇದರಿಂದ ಏನಾದರೂ ಉಪಯೋಗ ಆಗುತ್ತೆ ಅವರಿಗೆ?
2: ಸೈಂಟಿಫಿಕ್ ಆಗಿ ಯಾವುದೇ ಬಂದಿಲ್ಲ, ಹೇಳ್ತಾರೆ ನಾವು ಟೆಸ್ಟ್ ಮುಖಾಂತರ ಇದನ್ನ ಮಾಡಿದ್ಮೇಲೆ ವೈದ್ಯರು ಏನ್ ಸಲಹೆ ಕೊಡ್ತಾರೋ ಅದನ್ನ ನಾವು ಪಡಿಬೇಕು. ಯಾಕಂದ್ರೆ ಮನೆಯಲ್ಲೇ ನಾವು ಮದ್ದನ್ನ ಪಡಿಬಾರ್ದು, ವೈದ್ಯರ ಸಲಹೆ, ಪ್ಲೇಟ್ಲೆಟ್ ಕೌಂಟ್ ಅನ್ನ ನೋಡ್ತಾ ಇರಬೇಕು, ಅದನ್ನ ನೋಡಿ ಅದನ್ನ ಆಧರಿಸಿ ನಾವು ಚಿಕಿತ್ಸೆಯನ್ನ ವೈದ್ಯಾಧಿಕಾರಿಗಳು ಕೊಡ್ತಾರೆ.
1: ಇದರಲ್ಲಿ ವಿಧಗಳೇನಾದ್ರೂ ಇದೆ ಸರ್? ಡೆಂಗ್ಯೂ ವಿಧಗಳು,
2: ಡೆಂಗ್ಯೂ ಇದರಲ್ಲಿ ಡೆಂಗ್ಯೂ ಫೀವರ್, ಡೆಂಗ್ಯೂ ಇಮ್ಯುರಜಿಕ್ ಫೀವರ್, ಡೆಂಗ್ಯೂ ಶಾಕ್ ಸಿಂಡ್ರೋಮ್ ಅಂತೇಳಿ ಲಾಸ್ಟ್ ಸ್ಟೇಜ್ ಡೆಂಗ್ಯೂ ಇಮ್ಯುರಜಿಕ್ ಶಾಕ್ ಸಿಂಡ್ರೋಮ್ ಅಂದ್ರೆ. ಡೆಂಗ್ಯೂ ಫೀವರ್ ಅಂದ್ರೆ ನಾರ್ಮಲ್ ಆಗಿ ಬೇರೆ ಜ್ವರ ತರ ಎನಿ ವೈರಲ್ ಫೀವರ್ ಟೈಪ್ ಇರುತ್ತೆ. ಡೆಂಗ್ಯೂ ಇಮ್ಯುರಜಿಕ್ ಫೀವರ್ ಅಂತಂದ್ರೆ ನಮ್ಮ ಹಲ್ಲಿನ ಒಸಡಿಗಳಲ್ಲಿ ರಕ್ತ ಬರೋದು, ಕೈಯಲ್ಲಿ ಮೇಲೆ ರಕ್ತದ ಗುಳ್ಳೆಗಳು ಬರೋದು, ನಮ್ಮ ಮಲದಲ್ಲಿ ರಕ್ತ ಹೋಗೋದು, ಈ ತರ ಇರುತ್ತದೆ. ಡೆಂಗ್ಯೂ ಶಾಕ್ ಸಿಂಡ್ರೋಮ್ ಅಂತಂದ್ರೆ ಇದರಲ್ಲಿ ಮನುಷ್ಯ ನಮ್ಮ ನೀರಿನ ಕೊರತೆಯಿಂದ ಶಾಕ್ ಹೋಗಿ ಸಾಯುವಂತ ಪರಿಸ್ಥಿತಿ ಇರುತ್ತೆ.
1: ಅಂದ್ರೆ ಡೆಂಗ್ಯೂ ಮಾರಣಾಂತಿಕನ ಸರ್?
2: ಎಷ್ಟು ಬೇಗ ಟೆಸ್ಟ್ ಮಾಡಿಸ್ತೀವಿ, ಎಷ್ಟು ಬೇಗ ಚಿಕಿತ್ಸೆ ಕೊಡ್ತೀವಿ, ಅದು ಇಲ್ಲಿವರೆಗೆ ನಮ್ದು ಯಾವುದೇ ಒಂದು ಸಾವಿನ ಪ್ರಕರಣಗಳು ಈ ವರ್ಷ ಆಗ್ಲಿ ಹೋದ ವರ್ಷ ಆಗ್ಲಿ ಯಾವೂ ಬಂದಿಲ್ಲ. ಅದರ ಮುನ್ನೆಚ್ಚರಿಕೆ ವಹಿಸೋದು ಬಹಳ ಉತ್ತಮ.
1: ಮತ್ತೆ ನಾನು ಲಾಸ್ಟ್ ಟೈಮ್ ಪ್ರಶ್ನೆ ಮಾಡಿದ್ದೇನೆ, ರಿಪೀಟ್ ಮಾಡ್ತಿದ್ದೀನಿ, ಒಂದ್ ಸರ್ತಿ ಡೆಂಗ್ಯೂ ಬಂದವರಿ ಮತ್ತೆ ಡೆಂಗ್ಯೂ ಬರಲ್ವಾ?
2: ಬರುತ್ತೆ, ಹಾಗೇನು ಇಲ್ಲ.
1: ಯಾವುದೇ ರೋಗಗಳು ಒಂದ್ ಸರ್ತಿ ಬಂದ್ರೆ ಮತ್ತೆ ಬರಲ್ಲ ಅನ್ನೋಂಗಿಲ್ಲ, ನಾವು ಜಾಗೃತರಾಗಿ ಇರಬೇಕು ಇಡೀ ಜೀವನ.
0: ಡೆಂಗ್ಯೂ ವೈರಸ್ ಅಲ್ಲಿ 4 ಸೀರೋ ಟೈಪ್ ಬರ್ತದೆ. ಡೆಂಗ್ಯೂ ವೈರಸ್ 1, 2, 3, 4 ಅಂತ 4 ಟೈಪ್ ಬರ್ತದೆ. ಸೊ 1 ಬಂದ್ ಹೋಗಿತ್ತು ಅಂತ ಹೇಳಂತಂದ್ರೆ, ಸೊ ಅಂತವ್ರಿಗೆ ಆಂಟಿಬಾಡೀಸ್ ಆಲ್ರೆಡಿ ಡೆವಲಪ್ ಆಗಿರ್ತವ್ರೆ. ಮತ್ತೆ ಡೆಂಗ್ಯೂ ವೈರಸ್ 1 ಟೈಪ್ ಬರಲ್ಲ, ಬರ್ಬೋದು 2 ಬರ್ಬೋದು, 3 or 4 ಬರ್ಬೋದು. ಸೊ ಈ ತರ ಬಂದ ಸೀರೋ ಟೈಪ್ ಮತ್ತೆ ಅವರಿಗೆ ರೀಇನ್ಫೆಕ್ಷನ್ ಆಗಬಲ್ಲ, ಎಸ್ಪೆಷಲಿ ವೈರಲ್ ಫೀವರ್ ಅಲ್ಲಿ.
1: ಸರ್, ಇನ್ನೊಂದು ಪ್ರಮುಖ ರೋಗ ಈ ಸೊಳ್ಳೆಗಳಿಂದ ಬರೋದು ಚಿಕನ್ ಗುನ್ಯ, ಇದ್ರ ಬಗ್ಗೆ ಹೇಳಿ ಸರ್ ಸಂಕ್ಷಿಪ್ತವಾಗಿ, ಯಾವ ಲಕ್ಷಣಗಳೇನಿರುತ್ತೆ, ಚಿಕಿತ್ಸಾ ಕ್ರಮ ಯಾವ ರೀತಿ ಇರುತ್ತೆ?
2: ಚಿಕನ್ ಗುನಿಯ ಇದು ಒಂದು ನಾವು ಒಂದು 10 ವರ್ಷದಿಂದಗಡೆ ನಾವು ಎಲ್ಲ ನೋಡಿದೀವಿ. ಇದನ್ನು ಏಡಿಸ್ ಮಾಸ್ಕಿಟೋ ಬೈಟ್ ಇಂದ ಬರುತ್ತೆ. ಇದರಲ್ಲಿ ಮೆಜಾರಿಟಿ ಫೀವರ್ ಅಂಡ್ ಜಾಯಿಂಟ್ ಪೇನ್ಸ್. ಜಾಯಿಂಟ್ ಪೇನ್ ನಮ್ಮ ಕೀಲುಗಳಲ್ಲಿ ಬಾಧೆ ಇರುತ್ತೆ. ಇದು ಒಂದು ವರ್ಷದವರೆಗೆ ಕೆಲವೊಬ್ಬರಿಗೆ 15 ದಿನ, ಒಬ್ಬರವರಿಗೆ 6 ತಿಂಗಳು, ಒಬ್ಬರವರಿಗೆ 1 ವರ್ಷ ಕೀಲುಗಳಲ್ಲಿ ಬೇನೆ ಇರುವುದು ನಾವು ನೋಡ್ತೀವಿ. ಮೇನ್ ಅಂತಂದ್ರೆ ಮೆಜಾರಿಟಿ ಆಫ್ ದ ಕೇಸಸ್ ಫೀವರ್ ಎಲ್ಲಾ ಕಡೆ ಇರುತ್ತೆ, ಮಯಾಲ್ಜಿ ಇರುತ್ತೆ, ಮತ್ತೆ ಕೀಲುಗಳಲ್ಲಿ ಪೇನ್. ಮೇನ್ ಡಿಫರೆನ್ಸ್ ಇಸ್ ನಮ್ಮ ಜಾಯಿಂಟ್

0: ಇರ್ತಾವೋ ಜಾಯಿಂಟ್ಗಳಲ್ಲಿ ಪೇನ್ ಇರುತ್ತೆ. ಇದಕ್ಕೆ ಚಿಕಿತ್ಸೆ ಅಂತಂದ್ರೆ ಮೇನ್ ಪ್ಯಾರಾಸೆಟಮಾಲ್ ಅಥವಾ NSAID ನಾನ್ ಸ್ಟೆರಾಯ್ಡಲ್ ಆಂಟಿ ಇನ್ಫ್ಲಮೇಟರಿ ಡ್ರಗ್ಸ್ ಅನ್ನು ಕೊಡೋದ್ರಿಂದ ನಾವು ಇದನ್ನ ತಡೆಗಟ್ಟಬಹುದು.
1: ಸರ್, ಚಾಮರಾಜ್ ಸರ್ ಆಗ್ಲೇ ಹೇಳ್ತಾ ಇದ್ರಿ ಅದ್ರ ಜೀವನ ಚಕ್ರ ಹೇಳಿದ್ರಿ ಸೊಳ್ಳೆಗಳದ್ದು. ಈಗ ನಿಯಂತ್ರಣ ಮಾಡೋದಾದ್ರೆ ಯಾವ ರೀತಿ ನಾವು ಸೊಳ್ಳೆಗಳನ್ನ ನಿಯಂತ್ರಣ ಮಾಡಬೇಕು, ಏನೆಲ್ಲ ಕ್ರಮಗಳನ್ನ ಅಂದ್ರೆ ಒಂದು ಸಾರ್ವಜನಿಕರು ತಮ್ಮ ಮಟ್ಟದಲ್ಲಿ ಏನ್ ಮಾಡಬಹುದು, ಮತ್ತೆ ಸರ್ಕಾರದವರು ಆಡಳಿತ ಸಂಸ್ಥೆಯವರು ಅವ್ರ ಮಟ್ಟದಲ್ಲಿ ಏನ್ ಮಾಡಬಹುದು ಸರ್?
2: ಸರ್ಕಾರದಿಂದ ಎಷ್ಟು ಸಾಧ್ಯದ ಅಷ್ಟು ನಾವು ಜನರಿಗೆ ಮಾಹಿತಿ, ಶಿಕ್ಷಣ ಮತ್ತು ಪರ್ಸನಲ್ ಕಮ್ಯುನಿಕೇಶನ್ ಮಾಡೋದ್ರ ಮೂಲಕ ಅವರಲ್ಲಿ ಅತಿಯಾದಂತ ಜಾಗೃತಿಯನ್ನ ಮೂಡಿಸಬಹುದು. ಎಷ್ಟು ಇದರಲ್ಲಿ ಪಬ್ಲಿಕ್ ಪಾರ್ಟಿಸಿಪೇಷನ್ ಇರ್ತದೆ ಅಷ್ಟು ಬೇಗ ನಾವು ರೋಗಗಳನ್ನ ಸೊಳ್ಳೆಗಳ ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ಬಹುದು. ಸೊ ಹೀಗಾಗಿ ಜನರಲ್ಲಿ ನಾವು ವಿಶೇಷವಾಗಿ ಸೊಳ್ಳೆಗಳ ಸಂತಾನೋತ್ಪತ್ತಿ ತಾಣಗಳ ಕುರಿತಂತೆ ಈಗಾಗಲೇ ನಮ್ಮ ಇಲಾಖೆಯಿಂದ ಪ್ರತಿ ಶುಕ್ರವಾರ ನಮ್ಮ ಆಶಾ ಕಾರ್ಯಕರ್ತೆಯರಾಗಿರ್ಬಹುದು, ಆರೋಗ್ಯ ನಿರೀಕ್ಷಣಾಧಿಕಾರಿಗಳು, ಸೊ CHOs, ಆಮೇಲೆ ಹೆಲ್ತ್ ಇನ್ಸ್ಪೆಕ್ಟರ್ಸ್ ಆಗಿರ್ಬಹುದು, ಆಮೇಲೆ ಎಲ್ಲರೂ ಇವನ್ ನಮ್ಮೆಲ್ಲ ವೈದ್ಯಾಧಿಕಾರಿಗಳು ಸೂಪರ್ವೈಸನ್ ಮಾಡ್ತಾ ಇವ್ರ ಕಡೆಯಿಂದ ಮನೆ ಮನೆಗೆ ಭೇಟಿ ನೀಡಿಸಿ ಸೊಳ್ಳೆಗಳ ಸಂತಾನೋತ್ಪತ್ತಿ ತಾಣಗಳ ಕುರಿತಂತೆ ಜನರಿಗೆ ಅರಿವನ್ನು ಮೂಡಿಸ್ತಾರೆ. ಜೊತೆಗೆ ಮನೆಯ ಒಳಗಡೆ ಮತ್ತು ಮನೆಯ ಹೊರಗಡೆ ಏನಾದರೂ ಎಸ್ಪೆಷಲಿ ಇಡೀ ಸೊಳ್ಳೆಗಳ ಒಂದು ಸಂತತಿ ಇರುವಂತ ಒಂದು ಪ್ಲೇಸ್ ಕಾಣ್ತು ಅಂತ ಹೇಳಂತಂದ್ರೆ ಅದನ್ನ ಖಾಲಿ ಮಾಡಿಸುವಂಥದ್ದು. ಇಲ್ಲಿ ಖಾಲಿ ಮಾಡಿಸ್ಲಿಕ್ಕೆ ಒಂದು ನಾವು ಎಜುಕೇಶನ್ ಅನ್ನ ಕೊಡಬೇಕಾಗ್ತದೆ. ಏನು ಅಂತಂದ್ರೆ ನಾಗಲೇ ಇಡೀ ಸೊಳ್ಳೆ ಬಗ್ಗೆ ಹೇಳಬೇಕಾದ್ರೆ ಇದು ಕಂಟೈನರ್ ಬ್ರೀಡರ್ ಅಂತ ಹೇಳಿದೆ. ಅಂದ್ರೆ ಎಲ್ಲಿ ಒಂದು ಘನತ್ಯಾಜ್ಯದಲ್ಲಿ ನೀರಿರ್ತದೆ ಅಥವಾ ಒಂದು ಕಂಟೈನರ್ಸ್ ಗಳಲ್ಲಿ ನೀರಿರ್ತದೆ, ಸೊ ಅಂತಲ್ಲಿ ಮಾತ್ರ ಸೊಳ್ಳೆ ಮೊಟ್ಟೆಗಳನ್ನ ಇಡ್ತದೆ. ಯಾಕೆಂದ್ರೆ ಸೊಳ್ಳೆಗಳ ಮೊಟ್ಟೆ ಅಂಟು ಪದಾರ್ಥವನ್ನು ಹೊಂದಿರ್ತದೆ ಅಂತ. ನೀರನ್ನ ಖಾಲಿ ಮಾಡಿಸ್ಬೇಕು, ಒಂದು ಸ್ಕ್ರಬ್ ಆಗಲಿ ಅಥವಾ ತೆಂಗಿನ ಜುಟ್ಟ ಅಲ್ಲಿ ತೆಗೆದುಕೊಂಡು ಒಳಮಗ್ಗು ಚೆನ್ನಾಗಿ ತಿಕ್ಕಬೇಕು. ಯಾಕಂದ್ರೆ ಸೊಳ್ಳೆಯ ಮೊಟ್ಟೆಗಳು ಒಡಿಬೇಕು. ಅದರ ನಂತರ ತೊಳಿಬೇಕು ಚೆನ್ನಾಗಿ. ಸೊ ತೊಳೆದು ಒಣಗಿಸ್ಬೇಕು. ಸೊ ಒಣಗಿಸಿ ಮತ್ತೆ ನೀರು ಹಾಕಿ ಭದ್ರವಾಗಿ ಸೊಳ್ಳೆ ಒಳಗೆ ಹೋಗದಂತೆ ಯಾವುದೇ ಒಂದು ಬಟ್ಟೆಯಿಂದ ಅದನ್ನ ಕಟ್ಟುವಂಥದ್ದು ಅಥವಾ ಮುಚ್ಚುವಂಥದ್ದು ಇದನ್ನ ಮಾಡಬೇಕು. ಇದು ಡೆಂಗ್ಯೂ ನಿಯಂತ್ರಣ ಮಾಡುವಲ್ಲಿ ಸಾರ್ವಜನಿಕರು ಅಗತ್ಯವಾಗಿ ತೆಗೆದುಕೊಳ್ಬೇಕಾದಂತ ಒಂದು ಕ್ರಮ. ಈ ನಿಟ್ಟಿನಲ್ಲಿ ನಾವು ಮನೆ ಮನೆಗೆ ಭೇಟಿ ನೀಡಿ ಒಂದು ಜಾಗೃತಿಯನ್ನ ಮೂಡಿಸ್ತಾ ಇರ್ತೀವಿ. ಜೊತೆಗೆ ಅರ್ಬನ್ ಅಲ್ಲಿನೂ ಕೂಡ ನಾವು ಪ್ರತಿ ತಿಂಗಳು ಮೊದಲನೇ ಶುಕ್ರವಾರ ಮತ್ತು ಮೂರನೇ ಶುಕ್ರವಾರ, ಸೊ ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡ್ತಾ ಇರುವಂತ ಎಲ್ಲ ಆರೋಗ್ಯ ನಿರೀಕ್ಷಣಾಧಿಕಾರಿಗಳನ್ನ ನಾವು ನಗರದಲ್ಲಿರುವಂತಹ ನಮ್ಮ ನಗರ ಆರೋಗ್ಯ ಕೇಂದ್ರಗಳಿಗೆ ಅವರಿಗೆ ಡೆಪ್ಯೂಟ್ ಮಾಡಿಕೊಂಡು ಸೊ ಅವರಿಂದನೂ ಕೂಡ ಈ ಕೆಲಸವನ್ನ ನಾವು ಮಾಡಿಸ್ತಾ ಇದ್ವಿ. ಆಮೇಲೆ ರೀಸೆಂಟ್ ಆಗಿ ಸರ್ಕಾರದ ನಿರ್ದೇಶನ ಪ್ರಕಾರ ನಾವು ನಗರದಲ್ಲಿ ಸುಮಾರು 50 ಜನ ವಾಲಂಟಿಯರ್ಸ್ ಗಳನ್ನ 100 ದಿನಗಳ ಸಲುವಾಗಿ ಅವರನ್ನ ನಿಯೋಜನೆ ಮಾಡಿಕೊಂಡಿದ್ದೀವಿ. ಆ ನಿಟ್ಟಿನಲ್ಲಿ ಸರ್ಕಾರ ಈ ತೆರನಂತ ಕ್ರಮ ತೆಗೆದುಕೊಳ್ತಾ ಇದೆ. ಇನ್ನು ಸಾರ್ವಜನಿಕರು ನೀರ್ ನಿಲ್ದಂತೆ ನೋಡ್ಕೊಳ್ಳುವಂತದ್ದು ಮನೆ ಸುತ್ತಮುತ್ತ ಆಗಿರ್ಬೋದು ಅಥವಾ ಊರ್ ಸುತ್ತಮುತ್ತ ಆಗಿರ್ಬೋದು, ಆಮೇಲೆ ಗಟರ್ಗಳಲ್ಲಿ ನೀರ್ ನಿಲ್ದೆ ನೋಡ್ಕೋಬೇಕು. ಯಾಕಂದ್ರೆ ಗಟರ್ಗಳಲ್ಲಿ ಎಷ್ಟು ನೀರ್ ನಿಂತ್ಕೋತದೆ ಅಷ್ಟು ನಾವು ಈ ಆನೆಕಲ್ಲು ರೋಗ ಹರಡಲಿಕ್ಕೆ ಕಾರಣ ಆಗಿರುವಂತ ಮೊಸ್ಕಿಟೋಗೆ ನಾವು ಹೆಚ್ಚಿನ ಒಂದು ಬೆಳವಣಿಗೆ ಆಗ್ಲಿಕ್ಕೆ ಒಂದು ಆದ್ಯತೆ ನೀಡಿದಂಗೆ ಆಗ್ತದೆ. ಜೊತೆಗೆ ಊರ್ ಸುತ್ತಮುತ್ತ ಏನಾದರೂ ಈಗ ಎಸ್ಪೆಷಲಿ ಮಳೆಗಾಲ ಬಂದಂತ ಸಂದರ್ಭದಲ್ಲಿ ಏನಾದರೂ ಕೆನಲ್ಸ್ಗಳು ಬ್ಲಾಕ್ ಆಗಿದ್ದು ಅಂತ ಹೇಳಿ ಅಂತಾರೆ, ಅವುಗಳನ್ನು ಕ್ಲೀನ್ ಮಾಡಿಸೋ ಇಂಜಿನಿಯರಿಂಗ್ ಕೆಲಸಗಳನ್ನು ಮಾಡಿಸೋದ್ರ ಮೂಲಕ ಇದು ಮಾಡಬಹುದು. ಇನ್ನು ಜೊತೆಗೆ ಊರ್ ಸುತ್ತಮುತ್ತ ಅಕಸ್ಮಾತ್ ಕೆರೆ ಕಟ್ಟಿ ಬಾವಿಗಳು ಅಥವಾ ಊರೊಳಗಿನ ಬಾವಿಗಳು ಈ ಥರದ್ದು ಸುಮಾರು 6 ತಿಂಗಳಿಗಿಂತ ಹೆಚ್ಚು ನೀರು ಏನಾದರೂ ನಿಲ್ತಿತ್ತು ಅಂತಂದರೆ ನಮ್ಮ ಇಲಾಖೆಯಿಂದ ಗಪ್ಪಿ ಮತ್ತು ಗಂಬೂಸಿ ಅಂತೇಳಿ 2 ಮೀನುಮರಿಗಳದು. ಈ ಮೀನುಮರಿಗಳು ಸೊಳ್ಳೆಗಳ ಲಾರ್ವಾಗಳನ್ನು ತಿನ್ನೋದ್ರಿಂದ ಸೊ ಅವುಗಳ ಒಂದು ಮಾಹಿತಿಯನ್ನು ಈಗಾಗಲೇ ನಮ್ಮ ಕ್ಷೇತ್ರ ಮಟ್ಟದ ಸಿಬ್ಬಂದಿಗಳ ಕಡೆಯಿಂದ ತೆಗೆದುಕೊಂಡಿದ್ದೀವಿ. ಸೊ ಆ ನಿಟ್ಟಿನಲ್ಲಿ ಎಲ್ಲೆಲ್ಲಿ ಮೇಜರ್ ಪ್ಲೇಸಸ್ಗಳಿದ್ದಾವೆ ಸೊ ಅಂತಲ್ಲಿ ಮೀನು ಬಿಡೋ ಕಾರ್ಯವನ್ನು ಕೂಡ ಸೊ ನಾವು ಮಾಡ್ತಾ ಇದ್ದೀವಿ. ಇನ್ನು ಎಲ್ಲಿ ಪ್ರಕರಣಗಳು ಹೆಚ್ಚಿಗೆ ಕಾಣ್ತವೆ ಸೊ ಅಂಥ ಪ್ರದೇಶದಲ್ಲಿ ಫಾಗಿಂಗ್ ಮಾಡಿಸುವಂಥದ್ದು, ಅದು ಅರ್ಬನ್ ಲೋಕಲ್ ಬಾಡೀಸ್ ಆಗಿರ್ಬೋದು, ಗ್ರಾಮ ಪಂಚಾಯತ್ ಆಗಿರ್ಬೋದು, ಅವರಿಗೆ ಒಂದು ಮಾಹಿತಿಯನ್ನು ಕೊಡ್ತೀವಿ. ಅವರು ಅಂಥ ಪ್ರದೇಶಗಳಲ್ಲಿ ಫಾಗಿಂಗ್ ಚಟುವಟಿಕೆಗಳನ್ನು ಮಾಡ್ತಾರೆ. ಇನ್ನು ಎಲ್ಲಿ ಮಲೇರಿಯಾ ಪ್ರಕರಣಗಳು ಸುಮಾರು 3 ವರ್ಷ ಡಾಟಾ ತಗೋತೀವಿ, ಸೊ ಎಲ್ಲಿ ಪ್ರಕರಣಗಳು ಕಂಡುಕೊತ್ತವೆ ಸೊ ಅಂತಲ್ಲಿ ನಮ್ಮಲ್ಲಿ ಲ್ಯಾಂಬ್ಡಾ ಸಯಾಲೋತ್ರಿನ್ ಅಂತ ಸರ್ಕಾರದಿಂದ ಒಂದು ಕೆಮಿಕಲ್ ಇದೆ, ಸೊ ಆ ಕೆಮಿಕಲ್ ಅನ್ನ ನಾವು ಸ್ಪ್ರೇ ಮಾಡ್ತೀವಿ. 6 ತಿಂಗಳಿಗೊಮ್ಮೆ ಅದು ಆಕ್ಟಿವಿಟೀಸ್ ಅನ್ನ ನಾವು ಮಾಡ್ತಾ ಇರ್ತೀವಿ.
1: ಫಾಗಿಂಗ್ ಬೇರೆ, ಇದು ಬೇರೆ ಸರ್?
2: ಇದು ಬೇರೆ. ಫಾಗಿಂಗ್ ಹೊಗೆ ಇದನ್ನ ಸ್ಪ್ರೇ ಮನೆಯೊಳಗೆ ಸ್ಪ್ರೇ ಮಾಡ್ತೀವಿ, ಇಂಡೋರ್ ರೆಸಿಡುವಲ್ ಸ್ಪ್ರೇ ಅಂತ ಹೇಳ್ತೀವಿ, ಸ್ಪ್ರೇ ಅನ್ನ ಮಾಡ್ತಾ ಇರ್ತೀವಿ. ಸೊ ಹೀಗೆ ಮಾಡೋದ್ರ ಮೂಲಕ ನಾವು ಸೊಳ್ಳೆಗಳ ನಿಯಂತ್ರಣ ಮಾಡುವ ನಿಟ್ಟಿನಲ್ಲಿ ಕ್ರಮಗಳನ್ನು ತೆಗೆದುಕೊಳ್ತೀವಿ. ಇವೆಲ್ಲದರ ಜೊತೆಗೆ ಅವರಿಗೆ ಪರ್ಸನಲ್ ಪ್ರೊಟೆಕ್ಷನ್ ಮೆಜರ್ಸ್ಗಳನ್ನ ನಾವು ಹೇಳ್ತಾ ಇರ್ತೀವಿ. ಏನು ಅಂತಂದ್ರೆ ಮನೆಯಲ್ಲಿ ಬೇವಿನ ಸೊಪ್ಪಿನಿಂದ ಹೊಗೆ ಹಾಕಿ, ಲೋಬಾನ್ಗಳಿಂದ ಹೊಗೆ ಹಾಕಿ, ನಿಮ್ಮ ಮನೆ ಕಿಡಕಿಗಳಿಗೆ ಜಾಲರಿಯನ್ನು ಅಳವಡಿಸ್ಕೊಳ್ಳಿ, ಆಮೇಲೆ

0: ಗರ್ಭಿಣಿ ಸ್ತ್ರೀಯರಿದ್ರು ಅಂತ ಹೇಳಂತಾರೆ ಮನೆಯಲ್ಲಿ. ಸೊ ಸೊಳ್ಳೆ ಪರದೆನ ಕಟ್ಕೊಂಡು ಮಲ್ಕೊಳ್ಳಿ, ಮಕ್ಕಳಿದ್ದು ಅಂತಂದ್ರೆ ಸೊಳ್ಳೆ ಪರದೆಯನ್ನು ಕಟ್ಕೊಂಡು ಮಕ್ಕಳಿ. ಸೊ ಈ ತರನಾದಂತಹ ಜಾಗೃತಿಯನ್ನ ನಾವು ಜನರಿಗೆ ನೀಡ್ತಾ ಇದ್ದೀವಿ. ಆಮೇಲೆ ಮಳೆಗಾಲದ ಸಂದರ್ಭದಲ್ಲಿ ಸೊ ಫುಲ್ ಸ್ಲೀವ್ ಬಟ್ಟೆಗಳನ್ನ ಹಾಕೊಳ್ಳಿ. ಇದೆಲ್ಲ ನಿರಂತರವಾಗಿ ನಾವು ಜನರಿಗೆ ಒಂದು ಮಾಹಿತಿ ಶಿಕ್ಷಣ ನೀಡುವುದರ ಮೂಲಕ ಸೊ ಅವರಿಗೆ ಸೊಳ್ಳೆಗಳಿಂದ ರಕ್ಷಿಸಿಕೊಳ್ಳಕ್ಕೆ ನಾವು ಜಾಗೃತಿಯನ್ನ ಮೂಡಿಸ್ತಾನೆ ಇರ್ತೀವಿ.
1: ಡಾಕ್ಟರ್ ರೆಡ್ಡಿ ಸರ್, ಈಗ ಇನ್ನೂ ಮೂರು ರೋಗಗಳು ಅಂದ್ರೆ ಪ್ರಮುಖವಾದದ್ದು ಜಪನೀಸ್ ಎನ್ಸೆಫಲೈಟಿಸ್ ಮತ್ತು ಈ ಕಾಲಾಜರ್, ಕೊನೆಯದು ಲಿಂಫಾಟಿಕ್ ಫೈಲೇರಿಯಾಸಿಸ್. ಇವುಗಳ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿ ಸರ್, ರೋಗ ಲಕ್ಷಣಗಳು ಏನೇನಿರುತ್ತೆ?
2: ಜಾಪನೀಸ್ ಎನ್ಕೆಫಲೈಟಿಸ್ ಇದು ಒಂದು ಕ್ವಿಲೆಕ್ಸ್ ಮಾಸ್ಕೆಟೋಯಿಂದ ಬರುವಂಥದ್ದು. ಇದು ನಮ್ಮ ಜಿಲ್ಲೆಯಲ್ಲಿ ಇಲ್ಲ, ಬಳ್ಳಾರಿ ಮತ್ತು ರಾಯಚೂರು ಜಿಲ್ಲೆಯಲ್ಲಿದೆ. ಇದು ಬೇಸಿಕಲಿ 15 ವರ್ಷದ ಒಳಗಿನ ಮಕ್ಕಳಿಗೆ ಜಾಸ್ತಿ ಎಫೆಕ್ಟ್ ಆಗುತ್ತೆ. ಇದರಲ್ಲಿ ಸೇಮ್ ಫೀವರು, ಹೆಡೇಕು, ಮತ್ತೆ ನೆಕ್ ಪೇನು ಮತ್ತೆ ಕನ್ವಲ್ಷನ್ಸ್ ಅಥವಾ ಅಲ್ಟರ್ಡ್ ಸೆನ್ಸೋರಿಯಂ ಅಂತೀವಿ ಆ ತರ ಇರುತ್ತೆ. ಇದನ್ನ ಈ ರೋಗಕ್ಕೆ ನಮ್ಮ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ಕೊಡ್ತೀವಿ. ಟೆಸ್ಟ್ ಅನ್ನ ಮಾಡಿ ಇದನ್ನ ಸಿರಮ್ ಮತ್ತು CSF ಅನಾಲಿಸಿಸ್ ಮಾಡಿ ನಾವು ಚಿಕಿತ್ಸೆಯನ್ನ ಕೊಡ್ತಾ ಇದೀವಿ. ಇದನ್ನ ಪ್ರಿವೆಂಟ್ ಮಾಡಕ ಸರ್ಕಾರ ಈಗಾಗಲೇ 5 ವರ್ಷದಿಂದ ವ್ಯಾಕ್ಸಿನ್ ಅನ್ನ ಕೊಡ್ತಾ ಇದೆ, JE ವ್ಯಾಕ್ಸಿನ್ ಅನ್ನ. ಇದನ್ನ 2 ಡೋಸ್ ವ್ಯಾಕ್ಸಿನ್ ಅನ್ನ 0.5 ml ಆಗಿ 9 ತಿಂಗಳು ಮತ್ತು 18 ತಿಂಗಳಲ್ಲಿ ಎಲ್ಲ ಮಕ್ಕಳಿಗೆ ನಾವು ರುಟೀನ್ ಇಮ್ಯುನೈಸೇಷನ್ ಏನ್ ಮಾಡ್ತೀವಿ ಅದರಲ್ಲಿ ಕೊಡ್ತಾ ಇದ್ದೀವಿ. ಹೀಗಾಗಿ ಪ್ರಕರಣಗಳು ತುಂಬಾ ಕಡಿಮೆ ಇವೆ.
1: ಇಷ್ಟು ರೋಗಗಳಲ್ಲಿ ಎಷ್ಟು ರೋಗಕ್ಕೆ ವ್ಯಾಕ್ಸಿನ್ ಇದೆ ಸರ್?
2: ಇವಾಗ ಅಟ್ ಪ್ರೆಸೆಂಟ್ ನಮ್ಮಲ್ಲಿ JE ಒಂದಿದೆ, ಇವಾಗ JE ಒಂದೇ ಇದೆ ಸದ್ಯಕ್ಕೆ. ಡೆಂಗ್ಯೂಗೆ ಇದೆ ಅಂತ ಮಲೇರಿಯಾ ಇನ್ನ ಎಲ್ಲ ಎಕ್ಸ್ಪೆರಿಮೆಂಟಲ್ ಸ್ಟೇಜ್ ನಲ್ಲಿ ಕ್ಯೂ ಡೆಂಗಾ ಅಂತ ಹೇಳಿ ಒಂದು ಡೆಂಗ್ಯೂಗೆ ಬಂದಿದೆ, ಬಟ್ ಸರ್ಕಾರ ಅದನ್ನ ನಮ್ಮ ಅಪ್ರೂವಲ್ ಮಾಡಿಲ್ಲ.
1: ಕಾರ್ಯಕ್ರಮದ ಕೊನೆ ಹಂತದಲ್ಲಿ ಇದ್ದೀವಿ. ಕೊನೆಯದಾಗಿ ಸೊಳ್ಳೆಗಳಿಂದ ಹರಡುವಂತಹ ರೋಗಗಳ ಕುರಿತಾಗಿ ಸಾರ್ವಜನಿಕರು ಯಾವ ರೀತಿ ಎಚ್ಚರಿಕೆ ವಹಿಸಬೇಕಂತ ಹೇಳ್ತೀರಾ ಸರ್?
2: ಇದು ನಮ್ಮ ಸೊಳ್ಳೆಗಳಿಂದ ಹರಡುವ ರೋಗನ ನಾವು ನಿರ್ಮೂಲನೆ ಮಾಡಬೇಕಂದ್ರೆ ಎರಡನ್ನ ಪಾಲಿಸಬೇಕು. ಒಂದು ಸೋರ್ಸ್ ರಿಡಕ್ಷನ್. ಸೋರ್ಸ್ ರಿಡಕ್ಷನ್ ಅಂದ್ರೆ ಸೊಳ್ಳೆಗಳೇ ಉತ್ಪತ್ತಿ ಆಗದ ಹಾಗೆ ನೋಡ್ಕೊಳ್ಳೋದು. ಈಗಾಗಲೇ ಚಾಮರಾಜ್ ಅವರು ಹೇಳಿದ್ರು ಎಲ್ಲೆಲ್ಲಿ ಆಗ್ತವೆ ಅದನ್ನ ನಾವು ಅದು ಹುಟ್ಟಲಾರ್ದಂಗೆ ನೋಡೋದು ಸೊಳ್ಳೆಯನ್ನ. ಅಥವಾ ಇನ್ನೊಂದು ಸೆಲ್ಫ್ ಪ್ರೊಟೆಕ್ಷನ್. ಸೆಲ್ಫ್ ಪ್ರೊಟೆಕ್ಷನ್ ಅಂದ್ರೆ ನಾವು ಸೊಳ್ಳೆಗಳಿಂದ ಕಚ್ಚಲಾರ್ದಂಗೆ ನೋಡೋದು. ಏನಿಗೆ ಈಗಾಗಲೇ ಹೇಳಿದ್ರು ನಾವು ಫುಲ್ ಸ್ಲೀವ್ಸ್ ಹಾಕೋದು, ಮತ್ತೆ ತಿಳಿ ಬಟ್ಟೆಗಳನ್ನು ಹಾಕೋದು, ಮತ್ತೆ ರಾತ್ರಿ ಮಲಗುವಾಗ ಅಥವಾ ಡೇ ಬೈಟರ್ ಇದ್ರೆ ಸ್ಕೂಲು ಕಾಲೇಜಸ್ಸು ಅಥವಾ ಆಫೀಸ್ನಲ್ಲಿ ಮಸ್ಕಿಟೋ ರಿಪೆಲೆಂಟ್ಸ್ ಅಥವಾ ಕ್ವಾಯಿಲ್ಸ್ ಅನ್ನ ಇಡೋದ್ರಿಂದ ಮುಖಾಂತರ ರಾತ್ರಿಯಲ್ಲಿ ಸೊಳ್ಳೆ ಪರದೆಗಳನ್ನು ಹಾಕೊಂಡು ನಾವು ಸೊಳ್ಳೆ ಕಚ್ಚರದಿಂದ ನಾವು ನಮ್ಮನ್ನ ರಕ್ಷಿಸಿಕೊಳ್ಬೇಕು. ಈ ಎರಡು ವಿಧಾನದಿಂದ ನಾವು ಸೊಳ್ಳೆಗಳಿಂದ ಹರಡುವ ರೋಗಗಳನ್ನು ನಾವು ನಿಯಂತ್ರಣ ಮಾಡಲು ಸಾಧ್ಯ ಇದೆ.
1: ಚಾಮರಾಜ್ ಸರ್, ಕೊನೆಯದಾಗಿ ತಾವು ಈಗ ಸರ್ ಒಂದ್ ಮಾತು ಹೇಳಿದ್ರೆ ಡೇ ಬೈಟರ್ ಅಂತ, ಅದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡಿ ಸರ್. ಡೇ ಬೈಟರ್ಗಳು ಯಾವ್ಯಾವು, ನೈಟ್ ಬೈಟರ್ಗಳು ಯಾವ್ಯಾವು, ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿ ಸರ್.
0: ಸೊಳ್ಳೆ ಒಂದು ತುಂಬಾ ಇಂಟೆಲಿಜೆಂಟ್ ಆದಂತ ಒಂದು ಕ್ರಿಯೇಚರ್ ಅಂತ ಹೇಳ್ಬೋದು ದೇವರನ್ನ ಸೃಷ್ಟಿ. ಸೊ ರೌಂಡ್ ದಿ ಕ್ಲಾಕ್ 24 ಗಂಟೆಗಳ ಕಾಲ ಒಂದೊಂದು ಸೊಳ್ಳೆಗಳು ಈ ರಕ್ತವನ್ನು ಇರುವಂತ ಒಂದು ಪೀರಿಯಡ್ ಅನ್ನು ಹಂಚ್ಕೊಂಡ್ ಬಿಟ್ಟಿದ್ದಾರೆ. ಸೊ ಬೆಳಗಿನ ಜಾವ 6 ಗಂಟೆಯಿಂದ ಸಂಜೆವರೆಗೂ ಈಡೀಸ್ ಮಾಸ್ಕಿಟೋ ಡೇ ಬೈಟರ್ ಇದು. ಡೆಂಗಿ ಜ್ವರ ಹರಡಲಿಕ್ಕೆ ಕಾರಣ ಆಗಿರುವಂತ ಡೆಂಗಿ ಚಿಕನ್ ಗುಣ್ಯ ಜೀಕ ಹರಡಲಿಕ್ಕೆ ಕಾರಣ ಇರುತ್ತ ಸೊಳ್ಳೆ. ಅದರ ನಂತರ ಸಾಯಂಕಾಲ 7:30 ಮಧ್ಯರಾತ್ರಿ 2 ಗಂಟೆವರೆಗೂ 2:30 ಆನೆಕಾಲು ರೋಗ ಹರಡಲಿಕ್ಕೆ ಕಾರಣ ಆಗಿರುವಂತ ಮತ್ತು JE ಹರಡಲಿಕ್ಕೆ ಕಾರಣ ಆಗಿರುವಂತ ಕ್ಯೂಲೆಕ್ಸ್ ಮಾಸ್ಕಿಟೋಗಳು ರಕ್ತವನ್ನ ಹೀರುವಂತ ಊಟ ಮಾಡುವಂತ ಒಂದು ಕೆಲಸ ಮಾಡ್ತಾರೆ. ಆಮೇಲೆ ಮಧ್ಯರಾತ್ರಿ 2 ಗಂಟೆಯಿಂದ ಅಥವಾ ರೌಂಡ್ ದಿ ಕ್ಲಾಕ್ ಅಂತ ಹೇಳಕ್ಕಾಗಲ್ಲ, ಅದರ ನಂತರ ಬೆಳಗಿನ ಜಾವ 4:30-5 ಗಂಟೆವರೆಗೂ ಈ ಮಲೇರಿಯಾ ರೋಗ ಹರಡಲಿಕ್ಕೆ ಕಾರಣ ಆಗಿರುವಂತ ಈ ಅನಾಫಿಲಿಸ್ ರಕ್ತ ಇರುವಂತ ಕೆಲಸ. ಹೀಗೆ ರೌಂಡ್ ದಿ ಕ್ಲಾಕ್ ಅಂದ್ರೆ 24 ಗಂಟೆಗಳ ಕಾಲ ಈ ಸೊಳ್ಳೆಗಳು ಮನುಷ್ಯನ ರಕ್ತವನ್ನು ಹೀರ್ಲಿಕ್ಕೆ ತಮ್ಮ ತಮ್ಮ ಒಂದು ಶೆಡ್ಯೂಲ್ಸ್ ಅನ್ನ ಬೈ ನೇಚರ್ ಡಿವೈಡ್ ಮಾಡ್ಕೊಂಡ್ಬಿಟ್ಟು. ಸೊ ಹೀಗಾಗಿ ಇಡೀ ಮಸ್ಕಿಟೋ ಡೇ ಬೈಡರ್ ಅಂತ ಹೇಳ್ತೀವಿ. ಆಮೇಲೆ ಮೈ ಮೇಲೆ ಇದಕ್ಕೆ ಕಪ್ಪು ಮತ್ತು ಬಿಳುಪು ಚುಕ್ಕೆಗಳಿರೋ ಕಾರಣಕ್ಕಾಗಿ ಇದಕ್ಕೆ ಟೈಗರ್ ಮಸ್ಕಿಟೋ ಅಂತ ಹೇಳ್ತೀವಿ. ಇದನ್ನ ನಾವು ನಿಯಂತ್ರಣ ಮಾಡಬೇಕು ಅಂತಂದ್ರೆ ಸೋರ್ಸ್ ರಿಡಕ್ಷನ್ ಆಕ್ಟಿವಿಟೀಸ್ ನಾವು ತುಂಬಾ ವ್ಯಾಪಕವಾಗಿ ಮಾಡಬೇಕಾಗ್ತದೆ.
1: ತುಂಬಾ ಧನ್ಯವಾದಗಳು ಸರ್. ಕೇಳುಗರೆ, ಇದಾಗಿತ್ತು ಇವತ್ತಿನ ಆರೋಗ್ಯ ಸಂಚಿಕೆ. ಇವತ್ತು ಪ್ರತಿ ವರ್ಷ August 20 ವಿಶ್ವ ಸೊಳ್ಳೆ ದಿನ ಅಂತ ಆಚರಣೆ ಮಾಡ್ತೀವಿ. ಈ ಕುರಿತಾಗಿ ಸೊಳ್ಳೆಯಿಂದ ಹರಡುವಂತಹ ಪ್ರಮುಖ ರೋಗಗಳು ಯಾವ್ಯಾವು, ಅದರ ಪ್ರಮುಖ ರೋಗ ಲಕ್ಷಣಗಳೇನು ಮತ್ತು ಮುಂಜಾಗ್ರತಾ ಕ್ರಮಗಳು ಏನೇನು ತಗೋಬೇಕು, ಮತ್ತೆ ಸೊಳ್ಳೆಗಳಲ್ಲಿ ಯಾವ ರೀತಿ ವಿಧಗಳಿದೆ, ಮತ್ತೆ ಅವುಗಳನ್ನ ನಿಯಂತ್ರಣ ಮಾಡಲಿಕ್ಕೆ ನಾವು ವೈಯಕ್ತಿಕ ಮಟ್ಟದಲ್ಲಿ ಮತ್ತು ಸರ್ಕಾರದ ಮಟ್ಟದಲ್ಲಿ ಏನೇನೆಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ, ಈ ವಿಷಯವಾಗಿ ಸಮಗ್ರವಾದ ಮಾಹಿತಿಯನ್ನು ಮಾಡ್ಕೊಂಡ್ವಿ. ಆಗ್ಲೇ ಇಬ್ಬರು ಅತಿಥಿಗಳು ಹೇಳಿದ ಹಾಗೆ ಸೊಳ್ಳೆಗಳು ತಮ್ಮದೇ ಆದ ಶೆಡ್ಯೂಲ್ ಅನ್ನು ಹಾಕೊಂಡು ನಮ್ಮ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ನಿರಂತರವಾಗಿ ಪ್ರಯತ್ನ ಮಾಡ್ತಾನೆ ಇರುತ್ತವೆ. ಹೀಗಾಗಿ ನಮ್ಮ ಪ್ರಯತ್ನ ಕೂಡ ನಿರಂತರವಾಗಿರಬೇಕು ಅವುಗಳಿಂದ ಮುಕ್ತ

0: ಆಗಿ ಆರೋಗ್ಯವಾಗಿ ಆರೋಗ್ಯ ಭಾರತ ಸೃಷ್ಟಿ ಮಾಡಲಿಕ್ಕೆ. ಹೀಗಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕುರಿತಾಗಿ ಸಮಗ್ರವಾದ ಮಾಹಿತಿಯನ್ನು ನೀಡಿದಂತಹ ಕಲಬುರಗಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಜಿಲ್ಲಾ ಮಲೇರಿಯಾ ಅಧಿಕಾರಿಗಳಾದಂತಹ ಡಾಕ್ಟರ್ ವಿವೇಕಾನಂದ ರೆಡ್ಡಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ಧನ್ಯವಾದಗಳು ಸರ್. ಇನ್ನೋರ್ವ ಅತಿಥಿಗಳು ಇಲಾಖೆಯ ಕೀಟಶಾಸ್ತ್ರಜ್ಞರಾದಂತಹ ಚಾಮರಾಜ್ ದೊಡ್ಡಮನಿ ಅವರು ಕೂಡ ಸಮಗ್ರವಾದ ಮಾಹಿತಿಯನ್ನು ನೀಡಿದ್ರು. ನಿಮಗೂ ಕೂಡ ಧನ್ಯವಾದಗಳು ಸರ್.
1: ಧನ್ಯವಾದಗಳು ಸರ್.
0: ಎಲ್ಲರಿಗೂ ನಮಸ್ಕಾರ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ತಮ್ಮನ್ನ ಭೇಟಿ ಮಾಡ್ತೀನಿ.
2: ಇದುವರೆಗೆ ಆರೋಗ್ಯ ಸಂಚಿಕೆಯಲ್ಲಿ ವಿಶ್ವ ಸೊಳ್ಳೆ ದಿನದ ಸಂದರ್ಭದಲ್ಲಿ ಸೊಳ್ಳೆಯಿಂದ ಹರಡುವ ರೋಗಗಳು ಹಾಗೂ ಪರಿಹಾರ ಈ ಕುರಿತು ಕಲಬುರಗಿಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಜಿಲ್ಲಾ ಮಲೇರಿಯಾ ಅಧಿಕಾರಿಗಳಾದ ವಿವೇಕಾನಂದ ರೆಡ್ಡಿ ಹಾಗೂ ಕೀಟಶಾಸ್ತ್ರಜ್ಞರಾದ ಚಾಮರಾಜ ದೊಡ್ಮನಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸಂಗಮೇಶ್. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಮನಸ್ಸಿನ ವಿಡಿಯೋ ಭಾವದ ಆಡಿಯೋ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಸದಾ ನಿಮ್ಮೊಂದಿಗೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್ನಲ್ಲಿ ಪ್ರಬಂಧಕರಾಗಿರುವ ಬಿಆರ್ ಪ್ರವೀಣ್ ಕುಮಾರ್ ಅವರೊಂದಿಗೆ ಸಂದರ್ಶನ.
5: ಆತ್ಮೀಯ ಕೇಳಿದರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್ ಪ್ರಾದೇಶಿಕ ಕಚೇರಿಯಲ್ಲಿ ಪ್ರಬಂಧಕರಾಗಿರುವಂತ ಶ್ರೀ ಬಿ ಆರ್ ಪ್ರವೀಣ್ ಕುಮಾರ್ ಅವರು. ನಮಸ್ಕಾರ ಪ್ರವೀಣ್ ಕುಮಾರ್ ಅವರೇ.
6: ಸರ್ ನಮಸ್ತೆ ಸರ್.
5: ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಯಾವ ರೀತಿ ಭಿನ್ನವಾಗಿದೆ ಮತ್ತು ಇದರ ವೈಶಿಷ್ಟ್ಯಗಳೇನು ಅಂತ ಪ್ರಾರಂಭದಲ್ಲಿ ನಮ್ಮ ರೈತ ಬಾಂಧವರಿಗೆ ತಿಳಿಸ್ತೀರಾ?
6: ಮುಖ್ಯವಾದ ಒಂದು ನಾಲ್ಕು ಅಂಶಗಳು ಈ ಯೋಜನೆಯಲ್ಲಿ ಇನ್ನ ಸರ್ಕಾರದವರು ರೈತರಿಗೆ ಉಪಯೋಗ ಆಗ್ಲಿ ಅಂತ ಸ್ವಲ್ಪ ಆಡ್ ಮಾಡ್ಕೊಟ್ಟಿದ್ದಾರೆ. ರೈತರಿಗೆ ಏನಾಗುತ್ತೆ, ಈಗ ಬೆಳೆ ಬೆಳೆದಿರ್ತಾರೆ, ಸೊ ಬೆಳೆ ಸ್ಟಾರ್ಟಿಂಗ್ ಬಿತ್ತನೆ ಮಾಡಿರ್ತಾರೆ, ಇಲ್ಲ ಬೆಳೆಯುವಂತ ಸಂದರ್ಭದಲ್ಲಿ ಇಲ್ಲ ಕಟಾವಿಗೂ ಆಗುವಂತ ಒಂದು ನಷ್ಟ, ಅವ್ರಿಗೊಂದು ಇಮಿಡಿಯೇಟ್ ರಿಲೀಫ್ ಸಿಗ್ಬೇಕು ಅಂದ್ರೆ ರೈತರಿಗೆ ಆ ಸಮಯದಲ್ಲೇ ಸ್ವಲ್ಪ ದುಡ್ಡು ಸಿಗ್ಬೇಕು ಅಂತ ಏನಂತ ಸರ್ಕಾರ ಯೋಚನೆ ಮಾಡಿ, ಕೇಂದ್ರ ಸರ್ಕಾರದವರು ಏನ್ ಬೆಳೆ ವಿಮಾ ಯೋಜನೆ ಇದೆ ಅದನ್ನ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಒಂದು ಹೆಸರನ್ನ ಸ್ವಲ್ಪ ಮಾರ್ಪಡಿಸಿ ಮತ್ತೆ ಯೋಜನೆಯಲ್ಲಿ ಒಂದು ನಾಲ್ಕು ಅಂಶಗಳನ್ನ ಮುಖ್ಯವಾಗಿ ತಗೊಂಬಂದ್ರು. ಇದರಲ್ಲಿ ಮುಖ್ಯವಾದ ನಾಲ್ಕು ಅಂಶಗಳು ಏನಂತಂದ್ರೆ, ಒಂದು ಬಿತ್ತನೆ ವಿಫಲ ಅಂತ ಒಂದು ಬರುತ್ತೆ, ಇನ್ನೊಂದು ಮಿಡ್ ಸೀಸನ್ ಅಡ್ವರ್ಸಿಟಿ ಅಂತ ಬರುತ್ತೆ, ಇನ್ನೊಂದು ಲೋಕಲೈಸ್ ಕ್ಯಾಲಾಮಿಟಿ, ಮತ್ತೆ ಇನ್ನೊಂದು ಪೋಸ್ಟ್ ಹಾರ್ವೆಸ್ಟ್ ಲಾಸಸ್. ಬಿತ್ತನೆ ವಿಫಲವಾದಂತ ಸಂಬಂಧದಲ್ಲಿ ಅಂದ್ರೆ ಇದು ಏನು, ಈಗ ಬೇರೆ ಒಂದು ವಿಮೆ ಯೋಜನೆಗಳಿಗೂ ಮತ್ತೆ ಬೆಳೆ ವಿಮೆ ಯೋಜನೆಗೂ ಮುಖ್ಯವಾದ ವ್ಯತ್ಯಾಸ ಏನು ಅಂತಂದ್ರೆ, ಬೇರೆ ಯಾವುದೇ ವಿಮೆ ಯೋಜನೆ ಆಗ್ಲಿ ಇಲ್ಲ ವಿಮೆ ಇದ್ರೆ ಅದು ಒಂದು ವೈಯಕ್ತಿಕ ಇಲ್ಲ ಇಂಡಿವಿಜುವಲ್ ಇರುತ್ತೆ. ಬಟ್ ಈ ಬೆಳೆ ವಿಮೆ ಏನಿದೆ ಅದು ಒಂದು ಏರಿಯಾ ಅಪ್ರೋಚ್ ಸ್ಕೀಮ್ ಅಂದ್ರೆ ಒಂದು ಸ್ಥಳಕ್ಕೆ ಅಧಿಸೂಚನೆ ಮಾಡಿರ್ತಾರೆ, ಅಲ್ಲಿ ನಿರ್ಧಾರ ಮಾಡಿರ್ತಾರೆ. ಏನಂದ್ರೆ ಇದರಲ್ಲಿ ಒಬ್ಬೊಬ್ಬರೇ ರೈತರದ್ದು ಇಲ್ಲ ವೈಯಕ್ತಿಕ ಹೋಗಿ ಲಾಸ್ ಮಾಡ್ಲಿಕ್ಕೆ ಕಷ್ಟ ಅಂತ ಈ ತರ ಡಿಫ್ರೆಂಟ್ ಏರಿಯಾ ಅಪ್ರೋಚ್ ಸ್ಕೀಮ್ ಇರುತ್ತೆ. ಈ ಸಂದರ್ಭದಲ್ಲಿ ಮುಂಚಿನ ಸ್ಕೀಮ್ ಅಲ್ಲಿ ಈ ಏರಿಯಾ ಬಂದು ಹೋಬಳಿ ಮಟ್ಟಕ್ಕೆ ಮಾಡ್ತಾ ಇದ್ರು, ಈಗೇನು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಇದೆ ಅದನ್ನ ಒಂದು ಗ್ರಾಮ ಪಂಚಾಯತಿ ಮಟ್ಟಕ್ಕೆ ತಗೊಂಬಂದಿದ್ದಾರೆ. ಅಂದ್ರೆ ಏರಿಯಾ ಎಷ್ಟು ಕಡಿಮೆ ಆಗುತ್ತೋ ಅದು ಜಾಸ್ತಿ ಕ್ಲಾರಿಟಿ ಇರುತ್ತೆ, ಮತ್ತೆ ಒಂದು ರೈತರಿಗೆ ಒಂದು ನಷ್ಟ ಪರಿಹಾರ ಕೊಡೋದ್ರಲ್ಲಿ ಕರೆಕ್ಟ್ ಆಗಿ ಮಾಡಬಹುದು ಅನ್ನೋ ಒಂದು ಉದ್ದೇಶದಿಂದ ಈ ತರ ಚೇಂಜ್ ತಗೊಂಬಂದ್ರು. ಬಿತ್ತನೆ ವಿಫಲ ಏನಾಗುತ್ತೆ ಅಂದ್ರೆ, ಒಂದು ಗ್ರಾಮ ಪಂಚಾಯತಿಲಿ ಒಂದು ಏನು ಬೆಳೆ ಅಧಿಸೂಚನೆ ಮಾಡಿರ್ತಾರೆ ಅಂತ ಬೆಳೆನ 75%ಗಿಂತ ಜಾಸ್ತಿ ಏನಾರ ಬಿತ್ತನೆ ಆಗಿಲ್ಲ ಅಂದ್ರೆ, ಶೇಕಡ 100ರಲ್ಲಿ 75%ಷ್ಟು ಬಿತ್ತನೆ ಆಗಿಲ್ಲ ಆ ಪ್ರದೇಶದಲ್ಲಿ ಅಂತಂದ್ರೆ, ಅಂತ ಜಿಲ್ಲಾ ಆಡಳಿತ ಏನ್ ಮಾಡುತ್ತೆ, ಒಂದು ಅಧಿಸೂಚನೆ ಮಾಡುತ್ತೆ, ಇಂಥ ಗ್ರಾಮ ಪಂಚಾಯತಿಲಿ ರೈತರು ತೊಂದರೆ ಆಗಿದೆ, 75%ಗಿಂತ ರೈತರು ಬಿತ್ತನೆ ಮಾಡಿಲ್ಲ, ಬೆಳೆ ವಿಫಲ ಆಗಿದೆ ಅಂತ ಒಂದು ನೋಟಿಫಿಕೇಶನ್ ತರ್ತಾರೆ. ಅಂತ ಸಂದರ್ಭದಲ್ಲಿ ರೈತರಿಗೆ ಏನ್ ಮಾಡ್ತಾರೆ, ಈಗ ಬಿತ್ತನೆ ಟೈಮಲ್ಲಿ ರೈತರಿಗೆ ತುಂಬಾ ಸಾಕಷ್ಟು ಖರ್ಚಾಗಿರೋದಿಲ್ಲ, ಏನಕಂದ್ರೆ ಅವ್ರಿಗೆ ಬೀಜ ತರೋಂಥದ್ದು ಇಲ್ಲ ಭೂಮಿ ಉಳುಮೆ ಮಾಡುವಂಥದ್ದು ಇಲ್ಲ ಅಂತಂದ್ರೆ ಸ್ವಲ್ಪ ಗೊಬ್ಬರಾಗಿ ಖರ್ಚಾಗಿರುತ್ತೆ. ಅಂತ ನಷ್ಟನ ರೈತರಿಗೆ ಇಮಿಡಿಯೇಟ್ ಪರಿಹಾರ ಮಾಡ್ಕೊಡ್ಬೇಕು ಅಂತ ಈ ಯೋಜನೆಯಲ್ಲಿ ಏನ್ ಮಾಡಿದ್ದಾರೆ, ಬಿತ್ತನೆ ವಿಫಲವಾದಂತ ಸಂದರ್ಭದಲ್ಲಿ ಆತರ 75%ಗಿಂತ ಜಾಸ್ತಿ ಬಿತ್ತನೆ ಆಗಿಲ್ಲ ಅಂದ್ರೆ, ಅಂತ ಯಾರ್ಯಾರು ಒಂದು ಬೆಳೆ ವಿಮೆ ಮಾಡಿಸಿರ್ತಾರ ಅಂತ ರೈತರಿಗೆಲ್ಲ ಶೇಕಡ 25% ಆಫ್ ಸಮ್ ಇನ್ಶೂರ್ಡ್ ಅಂದ್ರೆ ವಿಮಾ ಮೊತ್ತ ಏನಿರುತ್ತೆ ಅದ್ರ 25% ಇಮಿಡಿಯೇಟ್ ಅವ್ರಿಗೆ ರಿಲೀಸ್ ಕೊಡ್ತೀವಿ, ಅಲ್ಲಿಗೆ ಸ್ಕೀಮ್ ಕ್ಲೋಸ್ ಆಗುತ್ತೆ ಅಂದ್ರೆ ಅಲ್ಲಿಗೆ ಮುಂದಕ್ಕೆ ಅವ್ರಿಗೆ ವಿಮೆ

ಕಂಟಿನ್ಯೂ ಆಗಲ್ಲ. ಇದು ಒಂದು ಅಡಿಷನಲ್ ಫೀಚರ್ ಒಂದು. ಇನ್ನೊಂದು ಮಿಡ್ ಸೀಸನ್ ಅಡ್ವರ್ಸಿಟಿ ಇಲ್ಲ ಲೋಕಲೈಸ್ಡ್ ಕ್ಯಾಲಮಿಟಿ ಅಂತ. ಅಂದ್ರೆ ಈ ಮಿಡ್ ಸೀಸನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಮಧ್ಯಂತರ ಬೆಳೆ ಬೆಳೆಯುವಲ್ಲಿ ಮಧ್ಯಂತರ ಅವಧಿಯಲ್ಲಿ ಏನಾದ್ರೂ ತೊಂದರೆ ಆದ್ರೆ ಅಂತ ರೈತರಿಗೆ ನಷ್ಟ ಕವರ್ ಮಾಡಬೇಕು ಅಂತ. ಅದೇನಾಗುತ್ತೆ, ಈಗ ಬಿತ್ತನೆ ಮಾಡಿರ್ತಾರೆ, ಚೆನ್ನಾಗಿ ಬೆಳೆ ಬೆಳೆ ಬಂದಿರುತ್ತೆ, ಮಧ್ಯಂತರದಲ್ಲಿ ಏನಾಗುತ್ತೆ ಅಚಾನಕವಾಗಿ ಆಕಸ್ಮಿಕವಾಗಿ ಇಲ್ಲ ಮಳೆ ಆಗ್ಬೋದು, ಇಲ್ಲ ಮಳೆನೇ ಆಗದೇ ಇರ್ಬೋದು, ಡ್ರೈ ಆಗ್ಬಿಡ್ಬೋದು. ಇಂಥ ಸಮಯದಲ್ಲಿ ಆವಾಗ್ಲೂ ಕೂಡ ಜಿಲ್ಲಾಡಳಿತ ಅಧಿಸೂಚನೆ ಮಾಡಿ ಇಲ್ಲ ಇಂಥ ಒಂದು ಅಧಿಸೂಚಿತ ಒಂದು ಏರಿಯಾದಲ್ಲಿ ಮಳೆ ಆಗಿಲ್ಲ, ಇಲ್ಲ ಮಳೆ ಅತಿ ಮಳೆ ಆಗಿ ಬೆಳೆಗಳ ಹಾನಿ ಆಗ್ತಿದೆ ಅಂತ ಸಂದರ್ಭದಲ್ಲಿ ಕೂಡ ಅವಾಗ ಏನ್ ಮಾಡ್ತಾರೆ, ಇಂಡಿವಿಜುವಲ್ ಸರ್ವೆ ಅಂತ ಮಾಡ್ತಾರೆ. ಅಲ್ಲಿ ಎಷ್ಟು ಹಾನಿ ಆಗಿದೆ ನೋಡಿ ಅಲ್ಲಿ ಸರ್ವೆ ಮಾಡಿ ಯಾರ್ಯಾರು ರೈತರು ವಿಮೆ ಮಾಡಿಸಿರ್ತಾರೋ ಅಂತವ್ರ ಹತ್ರ ಅರ್ಜಿ ತಗೊಂಡು ಸೊ ಅವ್ರಿಗೆ ಅಲ್ಲೇ ಒಂದು ಮಧ್ಯಂತರ ಪರಿಹಾರ ಕೊಡುವಂತ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಸೊ ಇನ್ನೊಂದು ಲೋಕಲೈಸ್ಡ್ ಕ್ಯಾಲಮಿಟಿ. ಈ ಲೋಕಲೈಸ್ಡ್ ಕ್ಯಾಲಮಿಟಿ ಏನ್ ಬರುತ್ತೆ ಅಂದ್ರೆ ಈಗ ಪರ್ಟಿಕ್ಯುಲರ್ ರೈತಂಗೆ ಏನಾರ ಆನೆಕಲ್ ಮಳೆ ಆಗಿ ಇಲ್ಲಾಂದ್ರೆ ಕ್ಲೌಡ್ ಬರ್ಸ್ಟ್ ಅಂತಾರೆ ಮೋಡ ಒಂದು ಇದಾಗಿ ರೈತರಿಗೆ ಅತಿ ಮಳೆ ಅಂತ ಏರಿಯಾದಲ್ಲಿ ಆದ್ರೆ ಅವರು ರೈತರು ವೈಯಕ್ತಿಕವಾಗಿ ಅರ್ಜಿ ಸಲ್ಲಿಸಬಹುದು. ಇದರಲ್ಲಿ ಹೌದು ನನ್ನ ಜಮೀನಲ್ಲಿ ಈ ತರ ತೊಂದರೆ ಆಗಿದೆ ಅಂತ ಆ ಸಂದರ್ಭದಲ್ಲಿ ಕೊಟ್ಟಂತ ಸಂದರ್ಭ

0: ಕ್ಯಾಲಮಿಟಿ. ಈ ಲೋಕಲೈಸ್ಡ್ ಕ್ಯಾಲಮಿಟಿಲಿ ಏನ್ ಬರುತ್ತೆ ಅಂದ್ರೆ, ಈಗ ಪರ್ಟಿಕ್ಯುಲರ್ ರೈತಂಗೆ ಏನಾರ ಆನೆಕಲ್ ಮಳೆ ಆಗಿ ಇಲ್ಲಾಂದ್ರೆ ಕ್ಲೌಡ್ ಬರ್ಸ್ಟ್ ಅಂತಾರೆ, ಮೋಡ ಒಂದು ಇದಾಗಿ ರೈತರಿಗೆ ಅತಿ ಮಳೆ ಅಂತ ಏರಿಯಾದಲ್ಲಿ ಆದ್ರೆ ಅವರು ರೈತರು ವೈಯಕ್ತಿಕವಾಗಿ ಅರ್ಜಿ ಸಲ್ಲಿಸಬಹುದು. ಇದರಲ್ಲಿ ಹೌದು ನನ್ನ ಜಮೀನಲ್ಲಿ ಈ ತರ ತೊಂದರೆ ಆಗಿದೆ ಅಂತ ಆ ಸಂದರ್ಭದಲ್ಲಿ ಕೊಟ್ಟಂತ ಸಂದರ್ಭದಲ್ಲಿ ಅವ್ರದ್ದು ಸರ್ವೆ ಮಾಡಿ ಅವ್ರಿಗೆ ಪರಿಹಾರವನ್ನು ತುಂಬಿಕೊಡ್ತೀವಿ. ಅದಾದ ನಂತರ ಕಟಾವಿನ ನಂತರ ಏನಾದ್ರು ತೊಂದರೆ ಆದ್ರೆ, ಅಂದ್ರೆ ಯಾವ್ದಾರ ರೈತರು ಈ ಜೋಳ ರಾಗಿ ಭತ್ತ ಈ ತರ ಬೆಳೆಗಳು ಕಟಾವು ನಂತರ ಫೀಲ್ಡ್ ಅಲ್ಲಿ ಇಟ್ಟಿರ್ತಾರೆ, ಅಂದ್ರೆ ಫೀಲ್ಡ್ ಅಲ್ಲಿ ಬಿಟ್ಟಿರ್ತಾರೆ ಒಣಗಲಿಕ್ಕೆ, ಒಣಗಿ ಅದನ್ನ ಬಂಡ್ಲು ಮಾಡಿ ಆಮೇಲೆ ಅದನ್ನ ಥ್ರೆಶಿಂಗ್ಗೆ ತಗೊಂಡೋಗ್ತಾರೆ. ಸೊ ಹಂಗೆ ಕಟಾವು ಮಾಡಿ ಆ ಫೀಲ್ಡ್ ಅಲ್ಲೇ ಸ್ಪ್ರೆಡ್ ಆಗಿ ಬಿಟ್ಟಿರೋಂತ ಬೆಳೆಗಳು, ಈಗ ಭತ್ತ ಬಿಟ್ಟಿರ್ತಾರೆ ಅನ್ಕೊಳ್ರಿ, ಆ ಕಟಾವು ಮಾಡಿದ ನಂತರ 7 ದಿನದೊಳಗಡೆ ಆಕಸ್ಮಿಕವಾಗಿ ಏನಾರ ಮಳೆ ಬಂದಂತ ಸಂದರ್ಭದಲ್ಲಿ ಅಂತ ರೈತರು ಅರ್ಜಿ ಸಲ್ಲಿಸಿದ್ರೆ, ಹೌದು ಈ ಬೆಳೆ ಕಟಾವು ಮಾಡಿ ನಾವು ಒಣಗ್ಲಿಕ್ಕೆ ಜಮೀನಲ್ಲಿ ಬಿಟ್ಟಿದ್ದೋ ಬಟ್ ಅದ್ರ ಮಳೆ ಬಂದು ನಮ್ಗೆ ಹಾನಿ ಆಗಿದೆ ಅಂತ ಒಂದು ಅರ್ಜಿ ಕೊಟ್ರೆ ಅವ್ರ ಅರ್ಜಿ ಇನ್ಸೂರೆನ್ಸ್ ಕಂಪನಿಗೆ ಕೊಡ್ಬೇಕು ಅಂತ ಏನಿಲ್ಲ, ಕೃಷಿ ಇಲಾಖೆಗೆ ಇಲ್ಲ CSC ಸೆಂಟರ್ ಬ್ಯಾಂಕ್ ಅಂತ ಇದಾವೆ ಅಲ್ಲಿ ಕೊಟ್ರೆ, ಸೊ ಅದು ಇನ್ಸೂರೆನ್ಸ್ ಕಂಪ್ನಿಗೆ ಒಂದು ಮಾಹಿತಿ ತಲುಪಿದ ತಕ್ಷಣ ಅಂತ ರೈತರಿಗೂ ಸರ್ವೆ ಮಾಡಿ ಸೊ ಅಲ್ಲಿ ಎಷ್ಟು ನಷ್ಟ ಆಗಿದೆ ಅನ್ನೋದೊಂದು ಒಂದು ಸರ್ವೆ ರಿಪೋರ್ಟ್ ಮೇಲೆ ಅವ್ರಿಗೆ ನಷ್ಟ ಪರಿಹಾರ ಮಾಡ್ತೀವಿ. ಇಷ್ಟೆಲ್ಲ ಆದ ನಂತರ ಮುಂಚೆ ಯೋಜನೆ ಏನಿತ್ತು ಅದೇ ರೀತಿ ಇಳುವರಿ ಮಾಹಿತಿ ಕೂಡ ಅಂಕೆ ಸಂಖ್ಯೆ ವಿಭಾಗದಿಂದ ಬೆಳೆ ಕಟಾವು ಪ್ರಯೋಗ ಮಾಡಿ ಆ ಪರ್ಟಿಕ್ಯುಲರ್ ಬೆಳೆಗೆ ಎಷ್ಟು ಇಳುವರಿ ಬಂದಿದೆ ಅಂತ ಮಾಹಿತಿ ಕೂಡ ಕೊಡ್ತಾರೆ. ಆ ಮಾಹಿತಿ ಮೇಲೆ ಅಲ್ಲೂ ಏನಾದ್ರು ನಷ್ಟ ಇದ್ರೆ ಅದು ಕೂಡ ತುಂಬಿಕೊಟ್ಟು ಈಗ ಈ ತರ ಈ ಯೋಜನೆಯಲ್ಲಿ ರೈತರಿಗೆ ತುಂಬಾ ಅನುಕೂಲಗಳನ್ನ ಮಾಡಿ ಸರ್ಕಾರದವರು ಇದನ್ನ 2016 ಅನುಷ್ಠಾನ ಮಾಡ್ತಾ ಇದ್ದಾರೆ ಸರ್. ಯೋಜನೆಯಲ್ಲಿ ರೈತರಿಗೆ ಮುಖ್ಯವಾಗಿ ಇನ್ನೊಂದು ಏನ್ ಮಾಡಿದ್ದಾರೆ ಅಂದ್ರೆ, ಏನ್ ರೈತರು ಕಟ್ಟಬೇಕಾಗಿರೋ ಒಂದು ವಿಮಾ ಕಂತಿದೆ ಅದ್ರ ಮೇಲೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರ ಎರಡೂ ವಿನಾಯಿತಿ ಕೊಡ್ತಾರೆ. ವಿಮಾ ಕಂತು ಕಟ್ಟಬೇಕು ಅದು 10-20% ವರೆಗೂ ಇರುತ್ತೆ. ಎಲ್ಲರೂ ರೈತರು ಪಾಲ್ಗೊಳ್ಬೇಕು ಮತ್ತೆ ಈ ಒಂದು ಯೋಜನೆ ಅನುಕೂಲ ಆಗಬೇಕು ಅನ್ನೋದಕ್ಕೋಸ್ಕರ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರ ರೈತರು ಕಟ್ಟಬೇಕಾದಂತ ಒಂದು ಪ್ರೀಮಿಯಂ ಏನಿದೆ ಅದು 2% ಮಾಡಿದ್ದಾರೆ ಮುಂಗಾರಲ್ಲಿ, ಹಿಂಗಾರಲ್ಲಿ 1.5% ಮತ್ತೆ ತೋಟಗಾರಿಕಾ ಬೆಳೆಗಳಿಗೆ 5% ಮಾಡಿದ್ದಾರೆ. ಇನ್ ಮಿಕ್ಕಿತ್ ಏನು ಡಿಫರೆನ್ಸ್ ವಿಮಾ ಕಂತ ಇರುತ್ತೆ ಅದು 50% ಕೇಂದ್ರ ಸರ್ಕಾರ 50% ರಾಜ್ಯ ಸರ್ಕಾರ ಕೊಡುತ್ತೆ ಸರ್.
1: ಎರಡೂ ಕೂಡ ಸರ್ಕಾರಗಳು ಹಂಚಿಕೊಳ್ತವೆ.
0: ಹಂಚ್ಕೊಳ್ತಾರೆ
1: ಮುಖ್ಯವಾಗಿ ಈ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಯಾವ್ಯಾವ ರೈತರು ಪಾಲ್ಗೊಳ್ಬಹುದು ಅಂತೀರಿ?
0: ಬೆಳೆ ಸಾಲ ತಗೊಳ್ಳೋ ಅಂತಾರೋ ತಗೊಳ್ದೇ ಇರೋಂತ ರೈತರು ಎಲ್ಲ ಪಾಲ್ಗೊಳ್ಬಹುದು. ಗುತ್ತಿಗೆಯಲ್ಲಿ ಮಾಡ್ತಾ ಇರ್ತಾರ ಸರ್ ಅಂತ ರೈತರು ಪಾಲ್ಗೊಳ್ಳಕಾಗಲ್ಲ, ಯಾಕಂದ್ರೆ ಯಾರ ಹೆಸರಲ್ಲಿ ಪಾಣಿ ಇರುತ್ತೋ ಅಂತ ರೈತರು ಎಲ್ಲರೂ ಕೂಡ ಈ ಯೋಜನೆಯಲ್ಲಿ ಪಾಲ್ಗೊಳ್ಬಹುದು ಸರ್.
1: ನಮ್ಮ ರೈತರು ಈ ಯೋಜನೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಏನೇನು ದಾಖಲಾತಿಗಳನ್ನ ಕೊಡಬೇಕಾಗತ್ತೆ ಮತ್ತೆ ಎಲ್ಲಿ ನೋಂದಾಯಿಸಬೇಕಾಗತ್ತೆ ಅಂತೀರಿ
0: ಸರ್? ಮುಖ್ಯವಾಗಿ ನೋಡಿ, ಈಗ ಬೆಳೆ ಸಾಲ ತಗೊಳ್ಳೋ ಅಂತ ರೈತರು ಈ ಅಧಿಸೂಚಿತ ಬೆಳೆಗಳಿಗೆ ಸಾಲ ತಗೊಂಡ್ರೆ ಬ್ಯಾಂಕ್ ಅವರು ಕಂಪಲ್ಸರಿ ಅಂದ್ರೆ ಇನ್ಸೂರೆನ್ಸ್ ಪ್ರೀಮಿಯಂ ಏನು ವಿಮಾ ಕಂತಿದೆ ಅದನ್ನ ಮುರ್ದಿ ಇನ್ಸೂರೆನ್ಸ್ ಕಂಪ್ನಿಗೆ ಕಳಿಸ್ತಾರೆ. ಈಗ 2020 ಏನಾಗಿದೆ, ಬೆಳೆ ಸಾಲ ತಗೊಳ್ಳೋ ರೈತರು ಏನಾದ್ರು ಈ ಯೋಜನೆಯಿಂದ ಬಿಟ್ಟೋಗಿದ್ರೆ ಮತ್ತೆ ಹೋಗಿ ಬ್ಯಾಂಕ್ಗೆ ಒಂದು ಆಪ್ಟಿನ್ ಫಾರ್ಮ್ ಅಂತ ಇರುತ್ತೆ, ಆ ಫಾರ್ಮ್ ನ ತುಂಬಿ ಆ ಬ್ಯಾಂಕ್ ಅಲ್ಲಿ ಅದನ್ನ ಕೊಟ್ರೆ ಸೊ ಬ್ಯಾಂಕ್ ಅವರು ಕವರ್ ಮಾಡ್ತಾರೆ. ಇನ್ನ ಬೆಳೆ ಸಾಲ ತಗೊಳ್ತೇ ಇರೋಂತ ರೈತರು ಸಾರ್ವಜನಿಕ ಸಹಾಯ ಕೇಂದ್ರ ಅಂತ ಏನ್ CSC ಸೆಂಟರ್ ಅಂತ ಹೇಳ್ತೀವಲ್ಲ ಅದರಲ್ಲಿ ಒಂದು ಇದರಲ್ಲಿ ಎನ್ರೋಲ್ ಆಗಂತ ವ್ಯವಸ್ಥೆ ಮಾಡಿದ್ದಾರೆ. ಗ್ರಾಮ ಒಂದಂತ ಕೂಡ ಒಂದು ಸಂಸ್ಥೆಯಲ್ಲಿ ಅವರು ಎನ್ರೋಲ್ ಮಾಡಬಹುದು, ಕರ್ನಾಟಕ ಒಂದಲ್ಲಿ ಎನ್ರೋಲ್ ಮಾಡಬಹುದು, ಮತ್ತೆ ಬೆಂಗಳೂರು ಒಂದಂತ ಅದು ಏನು ಬೆಂಗಳೂರು ಕಡೆದೇ ಅಲ್ಲಿ ಎನ್ರೋಲ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಮುಖ್ಯವಾಗಿ ಗ್ರಾಮೀಣ ಬ್ಯಾಂಕ್ ಅಲ್ಲಿ ಮಾಡಬಹುದು, ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಅಲ್ಲಿ ಮಾಡಬಹುದು, ಎಲ್ಲಾ ಕಡೆ ಮಾಡಬಹುದು. ಬಟ್ ಹೋಗಿ ನಿಗದಿತ ಒಂದು ಪ್ರೀಮಿಯಂ ಅಮೌಂಟ್ ನ ತುಂಬಿ ನೋಂದಾಯಿಸಿ ಮಾಡಬಹುದು ಸರ್. ಮತ್ತೆ ಈಗ ಏನು ಬೆಳೆ ಸಾಲ ತಗೊಳ್ದೆ ಇರೋ ರೈತರು ಇರ್ತಾರೆ ಅವ್ರ ನೋಂದಾಯಿನ ಮಾಡಕ್ಕೆ ಏನಾಗುತ್ತೆ ಅಂದ್ರೆ ಒಂದು ಅರ್ಜಿ ಕೊಡ್ಬೇಕಾಗುತ್ತೆ, ಅರ್ಜಿ ಅಲ್ಲೇ ಇರುತ್ತೆ CSC ಸೆಂಟರ್ ಗ್ರಾಮವನ್ನು ಕರ್ನಾಟಕವನ್ನಲ್ಲಿ ಆಲ್ರೆಡಿ ಅರ್ಜಿ ಇರುತ್ತೆ, ಅರ್ಜಿನ ಕಂಪ್ಲೀಟ್ ಆಗಿ ತುಂಬಿ ಅದ್ರ ಜೊತೆ ಅವ್ರಿಗೆ ಭೂ ದಾಖಲಾತಿ ಒಂದು ಪಾಣಿ ಮತ್ತೆ ಅವ್ರದ್ದೊಂದು ಆಧಾರ್ ಕಾರ್ಡ್ ಮತ್ತೆ ಬ್ಯಾಂಕ್ ಒಂದು ದಾಖಲಾತಿ ಕೊಡ್ಬೇಕಾಗತ್ತೆ. ಸೂಟ್ ID ಅಂತ ಹೋದ ವರ್ಷ ಮಾಡಿದ್ದಾರೆ ಎಲ್ಲಾ ರೈತರದ್ದು, ಅವ್ರದ್ದು ಇನ್ಫಾರ್ಮೇಶನ್ಸ್ ಅವ್ರ ಡೀಟೇಲ್ಸ್ ಮತ್ತೆ ಅವ್ರದ್ದು ಲ್ಯಾಂಡ್ ಏನ್ ರೆಕಾರ್ಡ್ ಇದೆ ಅದು ಫ್ರೂಟ್ ಐಡಿ ಲಿ ರಿಜಿಸ್ಟರ್ ಮಾಡಿದ್ದಾರೆ. ಸೊ ಹಾಗಾಗಿ ರೈತರು ಯಾರೇ ಫ್ರೂಟ್ ID ಇದ್ರೆ ಅವ್ರು ಅಲ್ಲಿ ಈ ಸೆಂಟರ್ಸ್ ಗಳಿಗೋದ್ರೆ ಇಮಿಡಿಯೇಟ್ ಅವ್ರದೆಲ್ಲ ಡೇಟಾ ಆಟೋಮೆಟಿಕ್ ಫೆಚ್ ಆಗುತ್ತೆ ಮತ್ತೆ ಈಸಿಯಾಗಿ ಅವ್ರದ್ದು ಎನ್ರೋಲ್ಮೆಂಟ್ ಆಗುತ್ತೆ.
1: ತುಂಬಾ ಸಂತೋಷ ಪ್ರವೀಣ್ ಕುಮಾರ್ ಅವರೇ, ತಾವ ಇದುವರೆಗೂ ಈ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ, ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್, ಥ್ಯಾಂಕ್ ಯು.
2: ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಇದುವರೆಗೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್ನಲ್ಲಿ ಪ್ರಬಂಧಕರಾಗಿರುವ ಬಿಆರ್ ಪ್ರವೀಣ್ ಕುಮಾರ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಪಿಎಂ ಜಗದೀಶ್. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ರಾಷ್ಟ್ರವೊಂದರ ಸರ್ವಾಂಗೀಣ ಅಭಿವೃದ್ಧಿ ಎಂದರೆ ಅದು ಕೇವಲ ರಾಜಕೀಯ ವಿಮೋಚನೆಯಲ್ಲ.

0: ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯ ಸಾಧನೆಯೂ ಅಷ್ಟೇ ಮುಖ್ಯವಾದದ್ದು.
1: ಮಹಾಮಾನವತಾವಾದಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಹೀಗೆಂದಿದ್ದಾರೆ, ರಾಷ್ಟ್ರಗೀತೆಗೆ ಹೇಗೆ ಎದೆಯುಬ್ಬಿಸಿ ನಿಲ್ಲುತ್ತೇವೋ ಹಾಗೆ ಅನ್ಯಾಯ ಮತ್ತು ಸಮಾಜದಲ್ಲಿನ ಅಸಮಾನತೆಯ ವಿರುದ್ಧವೂ ನಿಲ್ಲಬೇಕು. ಆಗ ಮಾತ್ರ ಗೌರವದ ಬದುಕು ದಕ್ಕುತ್ತದೆ.
2: ಆಕಾಶವಾಣಿ ಸಮಯ 1:10 ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
3: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸುಗುಣ ಸತೀಶ್. ಮುಖ್ಯಾಂಶಗಳು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಧ್ಯಕ್ಷತೆಯಲ್ಲಿ ದಕ್ಷಿಣ ವಲಯ ಮಂಡಳಿಯ 31ನೇ ಸಭೆ ಪ್ರಗತಿಯಲ್ಲಿ. ಬ್ರಿಕ್ಸ್ ಅಧ್ಯಕ್ಷತೆಯನ್ನು ಮಾನವೀಯತೆ ಮೊದಲು ಮನೋಭಾವದಲ್ಲಿ ಮಾರ್ಗದರ್ಶಿಸಲು ಭಾರತ ಬದ್ಧ, ಭೂಪೇಂದರ್ ಯಾದವ್. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ತುರ್ತು ಸುಧಾರಣೆಗಳಿಗೆ ಭಾರತ ಕರೆ. ಮತ್ತು ಎಫ್ಐಎಚ್ ಹಾಕಿ ವಿಶ್ವಕಪ್, ಇಂದು ಸಂಜೆ ಇಂಗ್ಲೆಂಡ್ ಮಹಿಳಾ ತಂಡದೊಂದಿಗೆ ಭಾರತೀಯ ವನಿತೆಯರ ಹಣಾಹಣಿ. ವಾರ್ತೆಗಳ ವಿವರ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಅಧ್ಯಕ್ಷತೆಯಲ್ಲಿಂದು ತಮಿಳುನಾಡಿನ ಚೆನ್ನೈ ಬಳಿಯ ಕೋವಲಂನಲ್ಲಿ ದಕ್ಷಿಣ ವಲಯ ಮಂಡಳಿಯ 31ನೇ ಸಭೆ ನಡೆಯುತ್ತಿದೆ. ಕೇಂದ್ರ ಮತ್ತು ದಕ್ಷಿಣ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ನಡುವಿನ ಸಮನ್ವಯದ ಅಗತ್ಯವಿರುವ ವಿಷಯಗಳ ಕುರಿತು ಸಭೆಯಲ್ಲಿ ಚರ್ಚೆಗಳಾಗಲಿವೆ. ದಕ್ಷಿಣ ವಲಯ ಮಂಡಳಿಯು ಆಂಧ್ರಪ್ರದೇಶ, ಕರ್ನಾಟಕ, ಕೇರಳ, ತಮಿಳುನಾಡು ಮತ್ತು ತೆಲಂಗಾಣವನ್ನು ಒಳಗೊಂಡಿದೆ. ಜೊತೆಗೆ ಪುದುಚೇರಿ, ಅಂಡಮಾನ್ ನಿಕೋಬಾರ್ ದ್ವೀಪಗಳು ಮತ್ತು ಲಕ್ಷದ್ವೀಪ ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡಿದೆ. ಕರ್ನಾಟಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್, ಕೇರಳ ಮುಖ್ಯಮಂತ್ರಿ ಸತೀಶನ್, ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ, ಆಂಧ್ರಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಮತ್ತು ಪುದುಚೇರಿ ಮುಖ್ಯಮಂತ್ರಿ ರಂಗಸ್ವಾಮಿ ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ. ಅಂಡಮಾನ್ ನಿಕೋಬಾರ್ ದ್ವೀಪಗಳು ಮತ್ತು ಲಕ್ಷದ್ವೀಪದ ಆಡಳಿತಗಾರರು ಸಹ ಸಭೆಯಲ್ಲಿ ಭಾಗವಹಿಸುವ ಸಾಧ್ಯತೆ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತ ತನ್ನ ಬ್ರಿಕ್ಸ್ ಅಧ್ಯಕ್ಷತೆಯನ್ನು ಜನಕೇಂದ್ರಿತ ಮತ್ತು ಮಾನವೀಯತೆ ಮೊದಲು ಎಂಬ ಮನೋಭಾವದೊಂದಿಗೆ ಮಾರ್ಗದರ್ಶಿಸಲ್ಪಡಲು ಬದ್ದವಾಗಿದೆ ಎಂದು ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದರ್ ಯಾದವ್ ಹೇಳಿದ್ದಾರೆ. ಇಂಗ್ಲಿಷ್ ದಿನಪತ್ರಿಕೆಯೊಂದರಲ್ಲಿ ಬರೆದ ತಮ್ಮ ಲೇಖನವನ್ನು ಹಂಚಿಕೊಂಡ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು, ಭಾರತ ಮಿಷನ್ ಲೈಫ್ ತತ್ವಗಳ ಆಧಾರದ ಮೇಲೆ ಸುಸ್ಥಿರ ಜೀವನ ಶೈಲಿಯನ್ನು ಉತ್ತೇಜಿಸುವತ್ತ ಗಮನಹರಿಸಿದೆ. ಜೊತೆಗೆ ಅರಣ್ಯೀಕರಣ, ಕಾಡ್ಗಿಚ್ಚು ನಿರ್ವಹಣೆ, ವಿಪತ್ತು ಸ್ಥಿತಿಸ್ಥಾಪಕತ್ವ ಮತ್ತು ಸಾಂಪ್ರದಾಯಿಕ ಜ್ಞಾನದಲ್ಲಿ ಬೇರೂರಿರುವ ಜನಕೇಂದ್ರಿತ ಹವಾಮಾನ ಹೊಂದಾಣಿಕೆಯತ್ತ ಗಮನಹರಿಸಿದೆ ಎಂದು ಹೇಳಿದರು. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯು ಭೂಮಿಯನ್ನು ಸಾಮೂಹಿಕ ಬೆಳವಣಿಗೆ, ಸ್ಥಿತಿಸ್ಥಾಪಕ ಅಭಿವೃದ್ಧಿ, ನಾವೀನ್ಯತೆ ಮತ್ತು ಜ್ಞಾನ ಹಂಚಿಕೆಯ ಕೇಂದ್ರದಲ್ಲಿ ಇರಿಸುವ ಭವಿಷ್ಯದತ್ತ ಕೆಲಸ ಮಾಡುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಯುಎನ್ಎಸ್ಸಿಯ ರಚನೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಯು ಇಂದಿನ ಜಾಗತಿಕ ವಾಸ್ತವಗಳನ್ನು ಪ್ರತಿಬಿಂಬಿಸಬೇಕು, ಮುಖ್ಯವಾಗಿ ಅಭಿವೃದ್ಧಿಶೀಲ ರಾಷ್ಟಗಳಿಗೆ ಹೆಚ್ಚಿನ ಪ್ರಾತಿನಿಧ್ಯವನ್ನು ಒದಗಿಸಬೇಕು. ಈ ನಿಟ್ಟಿನಲ್ಲಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ತುರ್ತು ಸುಧಾರಣೆಗಳನ್ನು ಕೈಗೊಳ್ಳಬೇಕೆಂದು ಭಾರತ ಹೇಳಿದೆ. ಕಾರ್ಯವಿಧಾನಗಳ ಕುರಿತಾದ ಯುಎನ್ಎಸ್ಸಿ ಮುಕ್ತ ಚರ್ಚೆಯಲ್ಲಿ ಮಾತನಾಡಿದ ವಿಶ್ವಸಂಸ್ಥೆಗೆ ಭಾರತದ ಉಸ್ತುವಾರಿ ಯೋಜನಾ ಪಟೇಲ್, ಸುಧಾರಣೆಯ ಅಗತ್ಯವು ಹಿಂದೆಂದಿಗಿಂತಲೂ ಹೆಚ್ಚು ಸ್ಪಷ್ಟವಾಗಿದೆ. 1945ರಿಂದ ವಿಶ್ವಸಂಸ್ಥೆಯ ಸದಸ್ಯತ್ವ ಗಮನಾರ್ಹವಾಗಿ ಹೆಚ್ಚಾಗಿದ್ದು ಹಿಂದಿನ ವಾಸ್ತವಗಳಿಂದ ಭದ್ರತಾ ಮಂಡಳಿಯು ರೂಪುಗೊಳ್ಳುವುದನ್ನು ಮುಂದುವರಿಸಲು ಸಾಧ್ಯವಿಲ್ಲ ಎಂದು ಅವರು ತಿಳಿಸಿದರು. ಜಾಗತಿಕ ದಕ್ಷಿಣಕ್ಕೆ ಹೆಚ್ಚಿನ ಪ್ರಾತಿನಿಧ್ಯದೊಂದಿಗೆ ಶಾಶ್ವತ ಮತ್ತು ಶಾಶ್ವತವಲ್ಲದ ಸದಸ್ಯತ್ವ ಎರಡರಲ್ಲೂ ವಿಸ್ತರಣೆಯ ಬೇಡಿಕೆಯನ್ನು ಭಾರತ ಪುನರುಚ್ಚರಿಸಿತು. ಸ್ಪಷ್ಟ ಮೈಲುಗಲ್ಲುಗಳು ಮತ್ತು ಗಡುವುಗಳೊಂದಿಗೆ ಪಠ್ಯ ಆಧಾರಿತ ಮಾತುಕತೆಗಳ ಮೂಲಕ ಸುಧಾರಣೆಗಳನ್ನು ಅನುಸರಿಸಬೇಕು ಎಂದು ಅವರು ಹೇಳಿದರು. ನವದೆಹಲಿಯಲ್ಲಿಂದು ಭಾರತ ಮತ್ತು ಜಪಾನ್ ರಕ್ಷಣಾ ಸಚಿವರ ದ್ವಿಪಕ್ಷೀಯ ಸಭೆ ಪ್ರಗತಿಯಲ್ಲಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಜಪಾನ್ ರಕ್ಷಣಾ ಸಚಿವ ಶಿಂಜಿರೋ ಕೊಯಿಜಿಮುಯ್ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯುತ್ತಿದ್ದು ರಕ್ಷಣಾ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಲು ಗಮನಹರಿಸುವ ನಿರೀಕ್ಷೆ ಇದೆ. ಜೊತೆಗೆ ಉಭಯ ದೇಶಗಳ ನಡುವೆ ಕಾರ್ಯತಂತ್ರದ ವಿಶ್ವಾಸ ಮತ್ತು ಸಹಕಾರ ಹೆಚ್ಚಿಸಲು ಆದ್ಯತೆ ನೀಡಲಾಗುತ್ತದೆ. ಮುಖ್ಯವಾಗಿ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಸ್ಥಿರತೆ ಮತ್ತು ಭದ್ರತೆಗೆ ಮಹತ್ವ ನೀಡಲಾಗುತ್ತದೆ. ಮೇಕ್ ಇನ್ ಇಂಡಿಯಾ ಚೌಕಟ್ಟಿನಡಿಯಲ್ಲಿ ಕಡಲ ಭದ್ರತಾ ಸಹಕಾರ ಮತ್ತು ನಿಕಟ ರಕ್ಷಣಾ ಸಾಧನಗಳು ಹಾಗೂ ತಂತ್ರಜ್ಞಾನದ ಸಹಯೋಗದ ಕುರಿತು ಉಭಯ ಸಚಿವರು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ ಎಂದು ರಕ್ಷಣಾ ಸಚಿವಾಲಯ ಹೇಳಿದೆ.

0: ಕೇಂದ್ರ ಗೃಹ ಸಚಿವ ಅಮಿತ್ ಶಾ 3 ದಿನಗಳ ಭೇಟಿಗಾಗಿ ಪಶ್ಚಿಮ ಬಂಗಾಳಕ್ಕೆ ತೆರಳಲಿದ್ದಾರೆ. ಅವರು ಆಡಳಿತಾತ್ಮಕ ಸಭೆಗಳು ಸೇರಿದಂತೆ ಉತ್ತರ ಬಂಗಾಳದಲ್ಲಿ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಗಡಿ ಭದ್ರತೆಗೆ ಸಂಬಂಧಿಸಿದ ಹಲವಾರು ಯೋಜನೆಗಳನ್ನು ಸಹ ಅವರು ಉದ್ಘಾಟಿಸಲಿದ್ದಾರೆ. ನಾಳೆ ಅವರು ಸಿಲಿಗುರಿಯ ಕವಾಖಾಲಿಯಲ್ಲಿ ಹೊಸ ಅಪರಾಧ ಕಾನೂನುಗಳ ಕುರಿತು 5 ದಿನಗಳ ವಿಶೇಷ ನ್ಯಾಯ ಸಂಹಿತೆ ಪ್ರದರ್ಶನವನ್ನು ಉದ್ಘಾಟಿಸಲಿದ್ದಾರೆ. ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಲ್ಲಿ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇಂದು ನಡೆಯಲಿರುವ ಭಾರತ ಸಿಂಗಾಪುರ ಸಚಿವರ ದುಂಡು ಮೇಜಿನ ಸಭೆಯ 4ನೇ ಸುತ್ತಿನಲ್ಲಿ ಭಾಗವಹಿಸಲು ಭಾರತದ ಸಚಿವರು ಸಿಂಗಾಪುರಕ್ಕೆ ಭೇಟಿ ನೀಡಿದ್ದಾರೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು ಸಿಂಗಾಪುರದಲ್ಲಿ ಸಿಂಗಾಪುರ ಪ್ರಧಾನಿ ಲಾರೆನ್ಸ್ ವಾಂಗ್ ಅವರನ್ನು ಭೇಟಿಯಾದರು. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್, ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಮತ್ತು ಎಲೆಕ್ಟಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ರಾಜ್ಯ ಸಚಿವ ನಿತಿನ್ ಪ್ರಸಾದ್ ಕೂಡ ಸಭೆಯಲ್ಲಿ ಹಾಜರಿದ್ದರು. ಈ ಸಂದರ್ಭದಲ್ಲಿ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಗಾಗಿ ಮಾರ್ಗಸೂಚಿಯನ್ನು ಅನುಷ್ಠಾನಗೊಳಿಸುವಲ್ಲಿನ ಪ್ರಗತಿಯನ್ನು ನಾಯಕರು ಪರಿಶೀಲಿಸಿದರು. ಜೊತೆಗೆ ಆರ್ಥಿಕ ಸಹಕಾರ, ಡಿಜಿಟಲೀಕರಣ, ಸಂಪರ್ಕ, ಕೌಶಲ್ಯಾಭಿವೃದ್ದಿ ಮತ್ತು ಸುಸ್ಥಿರತೆ ಸೇರಿದಂತೆ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗಗಳ ಬಗ್ಗೆ ಚರ್ಚಿಸಿದರು ಎಂದು ಹಣಕಾಸು ಸಚಿವಾಲಯ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ತಿಳಿಸಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ವಿರುದ್ದ ಹೊಸ ಆರ್ಥಿಕ ಯುದ್ದವನ್ನು ಘೋಷಿಸಿದ್ದಾರೆ. ಟ್ರೂತ್ ಸಾಮಾಜಿಕ ಜಾಲತಾಣದಲ್ಲಿನ ಪೋಸ್ಟ್ನಲ್ಲಿ ಅವರು ಇರಾನ್ಗೆ ಅಮೆರಿಕದೊಂದಿಗೆ ಒಪ್ಪಂದ ಮಾಡಿಕೊಳ್ಳಲು ಹಲವಾರು ಅವಕಾಶಗಳನ್ನು ನೀಡಲಾಯಿತು, ಆದರೆ ಇರಾನ್ ಅಮೆರಿಕದೊಂದಿಗೆ ಒಪ್ಪಂದ ಮಾಡಿಕೊಳ್ಳುವಲ್ಲಿ ವಿಫಲವಾಯಿತು, ಹೀಗಾಗಿ ವಾಷಿಂಗ್ಟನ್ ಈಗ ಟೆಹ್ರಾನ್ ವಿರುದ್ದ ಅಭೂತಪೂರ್ವ ಆರ್ಥಿಕ ಯುದ್ದ ಪ್ರಾರಂಭಿಸುತ್ತದೆ ಎಂದು ಅವರು ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಟೆಹ್ರಾನ್ಗೆ ಸಹಾಯ ಮಾಡುವ ಯಾವುದೇ ದೇಶಕ್ಕೆ ಆರ್ಥಿಕ ಶಿಕ್ಷೆ ವಿಧಿಸುವುದಾಗಿ ಡೊನಾಲ್ಡ್ ಟ್ರಂಪ್ ಎಚ್ಚರಿಸಿದ್ದಾರೆ. ಭಾರತವು ಕಾಬೂಲ್ನಲ್ಲಿರುವ ಸರ್ಕಾರಿ ಆಸ್ಪತ್ರೆಗೆ ಔಷಧಿಗಳು ಮತ್ತು ವೈದ್ಯಕೀಯ ಸಲಕರಣೆಗಳನ್ನು ತಲುಪಿಸಿದೆ. ಇದರೊಂದಿಗೆ ಭಾರತ ಆಫ್ಘಾನಿಸ್ತಾನದ ಜನರೊಂದಿಗಿನ ತನ್ನ ದೀರ್ಘಕಾಲದ ಆರೋಗ್ಯ ಪಾಲುದಾರಿಕೆಯನ್ನು ಪುನರುಚ್ಚರಿಸಿದೆ. ಈ ನೆರವು ಆಫ್ಘಾನಿಸ್ತಾನದ ಸ್ನೇಹಪರ ಜನರ ಆರೋಗ್ಯ ಅಗತ್ಯಗಳನ್ನು ಬೆಂಬಲಿಸುವ ಭಾರತದ ನಿರಂತರ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ವಿದೇಶಾಂಗ ಸಚಿವಾಲಯ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ತಿಳಿಸಿದೆ. ವೈದ್ಯಕೀಯ ಸರಬರಾಜುಗಳು ಕಾಬೂಲ್ನಲ್ಲಿರುವ ಸರ್ಕಾರಿ ಆಸ್ಪತ್ರೆಯಲ್ಲಿ ಆರೋಗ್ಯ ಸೇವೆಗಳನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಉಕ್ರೇನ್ನ ರಾಜಧಾನಿ ಕೈವ್ ಮೇಲೆ ರಷ್ಯಾ ರಾತ್ರಿಯಿಡೀ ಕ್ಷಿಪಣಿ ದಾಳಿ ನಡೆಸಿದ್ದು ಕನಿಷ್ಠ 6 ಜನರು ಮೃತಪಟ್ಟಿದ್ದು 33 ಜನರು ಗಾಯಗೊಂಡಿದ್ದಾರೆ. ಉಕ್ರೇನ್ನ ತುರ್ತು ಸೇವೆಯ ಪ್ರಕಾರ 3 ಜಿಲ್ಲೆಗಳಾದ್ಯಂತ 12 ಸ್ಥಳಗಳ ಮೇಲೆ ದಾಳಿಗಳು ನಡೆದಿದ್ದು ವಸತಿ ಕಟ್ಟಡಗಳು, ವೈದ್ಯಕೀಯ ಸೌಲಭ್ಯ ಮತ್ತು ಶಿಕ್ಷಣ ಸಂಸ್ಥೆಗೆ ಹಾನಿಯಾಗಿದೆ. ಸೋಲೋಮಿಯನ್ಸ್ಕಿ ಜಿಲ್ಲೆಯಲ್ಲಿ 9 ಅಂತಸ್ತಿನ ವಸತಿ ಕಟ್ಟಡದ ಮೇಲಿನ 2 ಮಹಡಿಗಳು ನಾಶವಾಗಿವೆ. ತುರ್ತು ಸಿಬ್ಬಂದಿ ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವ ಜನರನ್ನು ರಕ್ಷಿಸಿದರು. ಕೈವ್ ಮೇಲೆ ರಷ್ಯಾ ಬ್ಯಾಲಿಸ್ಟಿಕ್ ಕ್ಷಿಪಣಿ ದಾಳಿಗಳನ್ನು ತೀವ್ರಗೊಳಿಸುತ್ತಿರುವುದರಿಂದ ಉಕ್ರೇನ್ ಸೀಮಿತ ವಾಯು ರಕ್ಷಣಾ ಸಾಮರ್ಥ್ಯಗಳ ಮೇಲೆ ಒತ್ತಡ ತೀವ್ರಗೊಂಡಿದೆ. ಭಾರತದ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರ ಜನ್ಮ ವಾರ್ಷಿಕೋತ್ಸವ ಹಿನ್ನೆಲೆಯಲ್ಲಿ ಉಪರಾಷ್ಟಪತಿ, ಪ್ರಧಾನಿ ಸೇರಿದಂತೆ ಗಣ್ಯರು ಇಂದು ಮಾಜಿ ಪ್ರಧಾನಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ರಾಷ್ಟಕ್ಕೆ ಮಾಜಿ ಪ್ರಧಾನಿ ನೀಡಿದ ಸೇವೆ ಮತ್ತು ಸಾರ್ವಜನಿಕ ಜೀವನಕ್ಕೆ ನೀಡಿದ ಕೊಡುಗೆಯನ್ನು ಸ್ಮರಿಸುವುದಾಗಿ ಹೇಳಿದ್ದಾರೆ. ಭಾರತದ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರ ಜನ್ಮ ವಾರ್ಷಿಕೋತ್ಸವದ ಅಂಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಅವರಿಗೆ ಗೌರವ ಸಲ್ಲಿಸಿದರು. ರಾಜೀವ್ ಗಾಂಧಿ ಅಕ್ಟೋಬರ್ 1984ರಿಂದ ಡಿಸೆಂಬರ್ 1989ರವರೆಗೆ ಭಾರತದ ಪ್ರಧಾನಮಂತ್ರಿಯಾಗಿದ್ದರು. ಹಾಕಿಯಲ್ಲಿ ಭಾರತೀಯ ಮಹಿಳಾ ತಂಡವು ಇಂದು ಆಮ್ಸಿಲ್ಫಿನ್ನಲ್ಲಿ ವ್ಯಾಗನರ್ ಕ್ರೀಡಾಂಗಣದಲ್ಲಿ ಎಫ್ಐಎಚ್ ಹಾಕಿ ವಿಶ್ವಕಪ್ನ ಕೊನೆಯ ಪೂಲ್ ಡಿ ಪಂದ್ಯದಲ್ಲಿ ಇಂಗ್ಲೆಂಡ್ ಅನ್ನು ಎದುರಿಸಲಿವೆ. ಪಂದ್ಯವು ಭಾರತೀಯ ಕಾಲಮಾನದ ಪ್ರಕಾರ ಸಂಜೆ 6:30ಕ್ಕೆ ಆರಂಭವಾಗಲಿದೆ. ಪಂದ್ಯದಲ್ಲಿ ಗೆಲುವು ಮತ್ತು ಡ್ರಾ ಸಾಧಿಸಿದರೆ ಭಾರತ ತಂಡವು ಪಾಯಿಂಟ್ ಪಟ್ಟಿಯಲ್ಲಿ ಅಗ್ರಸ್ಥಾನ ಪಡೆದು ಮುಂದಿನ ಸುತ್ತಿಗೆ ಅರ್ಹತೆ ಪಡೆದಿದೆ.

ನಡೆಯುತ್ತದೆ. ಮಂಗಳವಾರ ದಕ್ಷಿಣ ಆಫ್ರಿಕಾ ವಿರುದ್ದ ದಾಖಲೆಯ 6-1 ಅಂತರದ ಗೆಲುವಿನ ನಂತರ ಭಾರತೀಯ ವನಿತೆಯರ ತಂಡದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಈ ಗೆಲುವು ಭಾರತದ ಹಿಂದಿನ ಅತಿದೊಡ್ಡ ವಿಶ್ವಕಪ್ ಗೆಲುವಾದ 1974 ಉದ್ಘಾಟನಾ ಆವೃತ್ತಿಯಲ್ಲಿ ಸ್ಪೇನ್ ವಿರುದ್ಧ 4-1 ಅಂತರದ ಜಯವನ್ನು ಸಹ ಮೀರಿಸಿದೆ. ಈ ಗೆಲುವಿನೊಂದಿಗೆ ಭಾರತ 2 ಪಂದ್ಯಗಳಿಂದ 4 ಅಂಕಗಳೊಂದಿಗೆ ಪೂಲ್ ಡಿಯಲ್ಲಿ ಅಗ್ರಸ್ಥಾನಕ್ಕೆ ಏರಿದೆ. ಈ ನಡುವೆ ಚೀನಾ ವಿರುದ್ದ 4-2 ಅಂತರದ ಸೋಲು ಕಂಡಿರುವ ಇಂಗ್ಲೆಂಡ್ ತಂಡಕ್ಕೂ ಇಂದಿನ ಪಂದ್ಯವನ್ನು ಗೆಲ್ಲುವುದು ಅತಿ ಮುಖ್ಯವಾಗಿದೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಧ್ಯಕ್ಷತೆಯಲ್ಲಿ ದಕ್ಷಿಣ ವಲಯ ಮಂಡಳಿಯ 31ನೇ ಸಭೆ ಪ್ರಗತಿಯಲ್ಲಿ. ಬ್ರಿಕ್ಸ್ ಅಧ್ಯಕ್ಷತೆಯನ್ನು ಮಾನವೀಯತೆ ಮೊದಲು ಮನೋಭಾವದಲ್ಲಿ ಮಾರ್ಗದರ್ಶಿಸಲು ಭಾರತ ಬದ್ಧ. ಭೂಪೇಂದರ್ ಯಾದವ್. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ತುರ್ತು ಸುಧಾರಣೆಗಳಿಗೆ ಭಾರತ ಕರೆ ಮತ್ತು ಎಫ್ಐಎಚ್ ಹಾಕಿ ವಿಶ್ವಕಪ್ ಇಂದು ಸಂಜೆ ಇಂಗ್ಲೆಂಡ್ ಮಹಿಳಾ ತಂಡದೊಂದಿಗೆ ಭಾರತೀಯ ವನಿತೆಯರ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಗಂಟೆಗೆ.

ಎಫ್ಎಂ 100.1 ಮೆಗಾಹರ್ಟ್ಸ್ ಕಂಪನಕದಲ್ಲಿ ಇದು ಆಕಾಶವಾಣಿಯ ಬಡಿಕೇರಿ ಕೇಂದ್ರ. ಪ್ರಿಯ ಕೇಳುಗರೆ, ಈಗ ವೇಳೆ 1:20:55. ಈಗ ದೇಶಭಕ್ತಿ ಗೀತೆಗಳನ್ನು ಕೇಳೋಣ ವೃಂದಗಾನದಲ್ಲಿ. ಬದಲಿಗೆ ಒಂದುಗೂಡುವ ಕೂಡಿ ಆಡುವ, ರಚನೆ ರಾಮದಾಸ್.

ಒಂದುಗೂಡುವ ಕೂಡಿ ಹಾಡುವ ರಾಮದಾಸ್ ಅವರ ರಚನೆಯ ಬಳಿಕ ಈಗ ರಚನೆ ಗೋಪಾಲಕೃಷ್ಣ ಹೆಗಡೆ ಬರೆಯುವ ಹೊಸ ಇತಿಹಾಸ.

0: ಮನುಷ್ಯ ಜಾತಿ ತಾನೊಂದೇ ವಲಂ ಎಂದ ಕವಿ ಪಂಪ.
1: ಜಾತಿ ಮತ ಪಂಥಗಳ ತಾರತಮ್ಯ ಇರುವಲ್ಲಿ ಮಾನವೀಯತೆ ಇರಲಾರದು.
0: ಗಂಡು ಹೆಣ್ಣೆಂಬ ತರತಮ ಭಾವವನ್ನು ತೊರೆಯೋಣ.
1: ಮೇಲು ಕೀಳು ಬಡವ ಬಲ್ಲಿದ ಎಂಬ ಭಾವವನ್ನು ದೂರವಿಡೋಣ.
0: ನಾವೆಲ್ಲ ಒಂದು ಎಂಬ ಸಮಾನತೆಯ ಭಾವವನ್ನು ಬೆಳೆಸಿಕೊಳ್ಳೋಣ.
1: ಒಂದೇ ತಾಯಿಯ ಮಕ್ಕಳಂತೆ ಬಾಳುವುದನ್ನು ಕಲಿಯೋಣ.

0: ಹಾಗೆ ಕವಿತಾ ಬಾರೆ ಕಸ ಹಾಕ್ಬಿಟ್ ಬರೋಣ, ಗಾಡಿ ಬಂತು.
1: ನಾನ್ ಬರಲ್ಲ ಸೋನಿ, ನಾನ್ ಅಲ್ಲೇ ಬಿಸಾಕ್ಬಿಟ್ಟು ಹೋಗ್ತೀನಿ, ಅವ್ರು ಬಂದ್ ತಗೊಂಡೋಗ್ಲಿ.
0: ಎಲ್ ಬಿಸಾಕೋದು?
1: ಇಲ್ಲೇ ಮನೆ ಮುಂದೆ. ಆ ಕಡೆ ಬಿಸಾಡ್
0: ಏನಕ್ಕೆ? ಅದಕ್ಕೆ ತಾನೇ ಕಸ ಗಾಡಿ ಬರ್ತಾ ಇದೆ, ನೀನೇನಕ್ಕೆ ಅಲ್ಲಿ ಹಾಕ್ತೀಯ?
1: ಅವ್ರು ಬರೋವರೆಗೆ ನನ್ ಕಾಯೋಷ್ಟು ತಾಳ್ಮೆ ಇಲ್ಲ, ಅವ್ರದ್ದು ಕೆಲಸ ಅದೇ ತಾನೇ, ಅವ್ರು ತಗೊಂಡೋಗ್ಲಿ.
0: ನಿಮ್ಮನೆ ಕಸನ್ನೆಲ್ಲ ಏನಕ್ಕೆ ಅವ್ರು ಎತ್ಕೊಂಡು ಹೋಗ್ಬೇಕು? ಅದಕ್ಕೆ ಅಂತಾನೇ ಗಾಡಿ ಇಟ್ಟಿರೋದು. ಅವ್ರು ಹಾಡ್ ಹಾಕೊಂಡ್ ಬರ್ತಾರಲ್ವಾ, ಅವಾಗ ಗೊತ್ತಾಗುತ್ತೆ ಏನೇ ಕೆಲಸ ಮಾಡ್ತಿದ್ರು ಜೋರಾಗಿ ಹಾಕೊಂಡ್ ಬರ್ತಾರೆ. ಅವಾಗ ನೀನ್ ಬಂದ್ಬಿಟ್ಟು ಹಾಕ್ಬೋದಲ್ವಾ, ಅಲ್ಲೆಲ್ಲ ಹಾಕೋದ್ ತಪ್ಪಲ್ವಾ ಕವಿತಾ?
1: ಅದು ಹೌದಲ್ವಾ. ಸೊ ನಾನ್ ನಾಳೆಯಿಂದ ಬೇಡ, ಇವತ್ತಿಂದಾನೇ ಅವ್ರಿಗಾಗಿ ಕಾಯ್ತೀನಿ, ಅವ್ರು ಬಂದಾಗ ಕಸ ಹಾಕ್ಬಿಟ್ಟು ಹೋಗ್ತೀನಿ.
0: ಮತ್ತೆ ನೀನು ಹಸಿ ಕಸ ಮತ್ತೆ ಒಣ ಕಸನ ಬೇರೆ ಬೇರೆ ಮಾಡ್ಬೇಕು, ಅದು ಕೆಲವು ದಿನಗಳಿವೆ. ಆ ದಿನ ಮಾತ್ರ ಹಸಿ ಕಸ ಹಾಕ್ಬೇಕು, ಬೇರೆ ದಿನ ಒಣ ಕಸ ಹಾಕ್ಬೇಕು, ಎರಡನ್ನು ಮಿಕ್ಸ್ ಮಾಡ್ಬಿಟ್ಟು ಹಾಕ್ಬಿಡ್ಬೇಡ ಎಲ್ಲಾದ್ರೂ.
1: ಓಕೆ, ಹೇಳಿದ ಒಳ್ಳೇದಾಯ್ತು. ಆಗ ನಾನು ಎರಡು ಕಸದ ಬುಟ್ಟಿಯನ್ನು ಇಡ್ತೀನಿ, ಒಂದು ಒಣ ಕಸಕ್ಕೆ ಮತ್ತೊಂದು ಹಸಿ ಕಸಕ್ಕೆ.
0: ಹೌದು. ಮತ್ ನಿಮ್ಮ ಮನೇಲಿ ತುಂಬಾ ಪಾಟ್ಸ್ ಗಳೆಲ್ಲ ಇವೆಯಲ್ಲ, ತುಂಬಾ ಗಿಡಗಳನ್ನೆಲ್ಲ ನಟ್ಟಿದ್ಯಲ್ವಾ, ಅದಕ್ಕೆ ನೀನು ಹಸಿ ಕಸನ ಗೊಬ್ಬರ ತರಾನು ಹಾಕಬಹುದು.
1: ಒಳ್ಳೆ ವಿಚಾರ, ಇದನ್ ಖಂಡಿತವಾಗ್ಲೂ ನಾನು ಮಾಡ್ತೀನಿ. ಥ್ಯಾಂಕ್ ಯು ಕಣೆ.
0: ಆಯ್ತು ಕವಿತಾ, ಹಾಗೆ ಮಾಡು.
2: ಪ್ರತಿಯೊಬ್ಬರು ಜಾಗೃತ ಮನೋಭಾವದಿಂದ ಹಸಿ ಕಸ ಒಣ ಕಸ ಬೇರೆ ಮಾಡಿ ಕಸ ವಿಲೇವಾರಿ ವಾಹನ ಬಂದಾಗ ಕಸವನ್ನ ಗಾಡಿಗೆ ಹಾಕುವುದರಿಂದ ಸುಂದರ ಕೊಡಗಿನ ಸ್ವಚ್ಛತೆಯನ್ನ ಕಾಪಾಡಿರುವುದನ್ನ ನೋಡಲು ಬಹಳ ಸಂತೋಷ ಅಲ್ಲವೇ? ಸ್ವಚ್ಛತೆಯನ್ನು ಕಾಪಾಡುವುದು ನಮ್ಮೆಲ್ಲರ ಹೊಣೆ.
3: ಆಕಾಶವಾಣಿ ಮಡಿಕೇರಿ. ಈಗ ಪ್ರಚಲಿತ ವಿದ್ಯಮಾನಗಳೊಂದಿಗೆ ಚಿತ್ರಗೀತೆಗಳ ಕಾರ್ಯಕ್ರಮ. ಕೇಳುಗರೆ, ಭಾರತದಲ್ಲಿ ಪ್ರತಿ ವರ್ಷ ಆಗಸ್ಟ್ 20ರಂದು ಸದ್ಭಾವನಾ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಇದು ಮಾಜಿ ಪ್ರಧಾನಮಂತ್ರಿ ರಾಜೀವ್ ಗಾಂಧಿಯವರ ಜನ್ಮದಿನದ ಅಂಗವಾಗಿ ಆಚರಣೆ ಮಾಡುವ ದಿನವಾಗಿದೆ. ರಾಜೀವ್ ಗಾಂಧಿಯವರು 1944 ಆಗಸ್ಟ್ 20ರಂದು ಜನಿಸಿದರು. ಸದ್ಭಾವನೆ ಅಂದರೆ ಪರಸ್ಪರ ಪ್ರೀತಿ, ಗೌರವ, ಸ್ನೇಹ, ಸೌಹಾರ್ದತೆ ಮತ್ತು ಒಳ್ಳೆಯ ಮನೋಭಾವದಿಂದ ಬದುಕುವುದು. ಈ ದಿನದ ಮುಖ್ಯ ಉದ್ದೇಶ ದೇಶದಲ್ಲಿ ರಾಷ್ಟ್ರೀಯ ಏಕತೆ ಮತ್ತು ಸಮಗ್ರತೆಯನ್ನು ಬಲಪಡಿಸುವುದು, ವಿವಿಧ ಧರ್ಮ, ಭಾಷೆ, ಜಾತಿ ಮತ್ತು ಪ್ರದೇಶಗಳ ಜನರ ನಡುವೆ ಸೌಹಾರ್ದತೆಯನ್ನು ಬೆಳೆಸುವುದು, ಹಿಂಸಾಚಾರವನ್ನು ತ್ಯಜಿಸಿ ಶಾಂತಿ ಮತ್ತು ಸಹಬಾಳ್ವೆ ಬೆಳೆಸುವುದು, ಜನರಲ್ಲಿ ಪರಸ್ಪರ ಗೌರವ, ಸ್ನೇಹ ಮತ್ತು ಸಹೋದರತ್ವದ ಮನೋಭಾವವನ್ನು ಮೂಡಿಸುವುದು. ಒಟ್ಟಿನಲ್ಲಿ ವೈವಿಧ್ಯತೆಯಲ್ಲಿ ಏಕತೆ, ಶಾಂತಿ, ಸೌಹಾರ್ದತೆ ಮತ್ತು ಸಹೋದರತ್ವ ಎಂಬ ಸಂದೇಶವನ್ನು ಜನರಿಗೆ ಸಾರುವುದೇ ಸದ್ಭಾವನಾ ದಿನದ ಪ್ರಮುಖ ಆಶಯವಾಗಿದೆ. ಈಗ ಸಕ್ಕರೆ ಚಿತ್ರದ ಗೀತೆ ಹಾಡಿದ್ದಾರೆ ಸೋನು ನಿಗಮ್ ಹಾಗೂ ನಂದಿತಾ. ರಚನೆ ಯೋಗರಾಜ್ ಭಟ್, ಸಂಗೀತ ವಿ ಹರಿಕೃಷ್ಣ.

0: ಒಳ್ಳೆಯ ಆಲೋಚನೆಗಳು ನಮ್ಮನ್ನು ಒಳ್ಳೆಯ ಕೆಲಸಗಳತ್ತ ಒಯ್ಯುತ್ತವೆ. ನಮ್ಮಲ್ಲಿ ಮಾನವೀಯತೆ ಬೆಳೆಯಬೇಕೇ? ಸದಾ ಒಳ್ಳೆಯ ಆಲೋಚನೆಗಳನ್ನೇ ಮಾಡೋಣ. ನಾವು ಸದ್ಯ ಏನಾಗಿರುವವೋ ಅದು ನಮ್ಮ ಯೋಚನೆಗಳ ಫಲ. ಇದು ಗೌತಮ ಬುದ್ಧ ಹೇಳಿರುವ ಮಾತು.
1: ಮಾನವೀಯತೆ ಮೂಡಬೇಕಾಗಿರುವುದು ಅಂತರಂಗದಿಂದ. ಪ್ರೀತಿ, ಕಾರುಣ್ಯ, ಏಕತೆ, ಸೋದರತೆ ಹಾಗೂ ನೋವಿಗೆ ಮಿಡಿಯುವ ಗುಣ, ಇವುಗಳನ್ನು ವೃದ್ಧಿಸಿಕೊಂಡರೆ ನಮಗೂ ಸುಖ, ಸುತ್ತಮುತ್ತಲಿನವರ ಬಾಳು ಸುಖಮಯ.
2: ಅಕ್ಷಯ ಶಕ್ತಿ ದಿನ ಅಥವಾ ಅಕ್ಷಯ ಊರ್ಜಾ ದಿವಸ್, ಈ ದಿನವನ್ನು ಭಾರತದಲ್ಲಿ ಪ್ರತಿ ವರ್ಷ ಆಗಸ್ಟ್ 20ರಂದು ಆಚರಣೆ ಮಾಡಲಾಗುತ್ತೆ. ನವೀಕರಿಸಬಹುದಾದ ಶಕ್ತಿಯ ಮೂಲಗಳ ಬಗ್ಗೆ ಜನರಲ್ಲಿ, ವಿಶೇಷವಾಗಿ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಈ ದಿನವೊಂದ ಆಚರಿಸುವ ಕಾರ್ಯಕ್ರಮವೊಂದ ಕೇಂದ್ರದ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ 2004ರಲ್ಲಿ ಆರಂಭ ಮಾಡಿತ್ತು. ಆಗಸ್ಟ್ 20ರಂದು ಆಚರಣೆ ಮಾಡುವುದಕ್ಕೆ ಮಾಜಿ ಪ್ರಧಾನಮಂತ್ರಿ ರಾಜೀವ್ ಗಾಂಧಿಯವರ ಜನ್ಮದಿನವೂ ಕಾರಣವಾಗಿದೆ. ಪ್ರಕೃತಿಯಲ್ಲಿ ನಿರಂತರವಾಗಿ ಅಥವಾ ಮತ್ತೆ ಮತ್ತೆ ಲಭ್ಯವಾಗುವ ಶಕ್ತಿ ಮೂಲಗಳಿಂದ ಅಕ್ಷಯ ಶಕ್ತಿ, ನವೀಕರಿಸಬಹುದಾದ ಶಕ್ತಿ ಅಂತ ಕರೆಯಲಾಗುತ್ತೆ. ಇದರ ಮೂಲಗಳು ಸೌರಶಕ್ತಿ, ಗಾಳಿಶಕ್ತಿ, ಜಲವಿದ್ಯುತ್, ಜೈವಿಕ ಶಕ್ತಿ, ಬಯೋ

ಎಸ್, ಸಮುದ್ರದ ಅಲೆ ಮತ್ತು ಉಬ್ಬರವಿಳಿತದ ಶಕ್ತಿ. ನವೀಕರಿಸಬಹುದಾದ ಶಕ್ತಿಯ ಮಹತ್ವದ ಬಗ್ಗೆ ಜನರಿಗೆ ಅರಿವು ಮೂಡಿಸುವುದು ಕಲ್ಲಿದ್ದಲು, ಪೆಟ್ರೋಲಿಯಂ ಮುಂತಾದ ಸೀಮಿತ ಇಂಧನಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವುದು, ಸೌರಶಕ್ತಿ, ಗಾಳಿಶಕ್ತಿ ಮುಂತಾದ ಪರಿಸರ ಸ್ನೇಹಿ ಶಕ್ತಿಯ ಬಳಕೆಯನ್ನು ಉತ್ತೇಜನ ಮಾಡುವುದು, ವಾಯುಮಾಲಿನ್ಯ ಮತ್ತು ಹಸಿರುಮನೆ ಅನಿಲಗಳ ಹೊರಸೂಸುವಿಕೆಯನ್ನು ಕಡಿಮೆ ಮಾಡುವುದಕ್ಕೆ ಪ್ರೋತ್ಸಾಹ ನೀಡುವುದು, ಭವಿಷ್ಯದ ಪೀಳಿಗೆಗೆ ಶಕ್ತಿಯ ಸಂಪನ್ಮೂಲಗಳನ್ನು ಉಳಿಸುವ ಬಗ್ಗೆ ಜಾಗೃತಿ ಮೂಡಿಸುವುದು ಈ ದಿನದ ಆಚರಣೆಯ ಪ್ರಮುಖ ಉದ್ದೇಶವಾಗಿದೆ. ಅಕ್ಷಯ ಶಕ್ತಿಯನ್ನು ಉಳಿಸೋಣ, ಪರಿಸರವನ್ನು ಉಳಿಸೋಣ, ಭವಿಷ್ಯವನ್ನು ಸುರಕ್ಷಿತಗೊಳಿಸೋಣ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಚಿತ್ರ ಹಾಗೂ ಸಂಗಡಿಗರು ಹಾಡಿದ್ದಾರೆ ಚೂಬಾಣ ಚಿತ್ರಕ್ಕಾಗಿ. ರಾಜನ್ ನಾಗೇಂದ್ರ ಸಂಗೀತದಲ್ಲಿ ಗೀತರಚನೆ ಭರತ್ ಜೈನ್.

0: ಪ್ರೀತಿಯ ಶ್ರೋತೃಗಳೇ, ಇದೇ ಶನಿವಾರ ಅಂದರೆ ಆಗಸ್ಟ್ 22ರ ವ್ಯಕ್ತಿ ವಿಶೇಷ ಕಾರ್ಯಕ್ರಮದಲ್ಲಿ ಅಪರೂಪದ ವ್ಯಕ್ತಿತ್ವವುಳ್ಳಂತಹ ಮಡಿಕೇರಿಯ ರೇಡಿಯೋ ಅಭಿಮಾನಿ ಕೆಎಸ್ ವೆಂಕಟೇಶ್ ಶೆಟ್ಟಿ ಅವರೊಂದಿಗಿನ ಮಾತುಕತೆಯ ಮುಂದುವರೆದ ಹಾಗೂ ಕಡೆಯ ಕಂತು ಪ್ರಸಾರ ಆಗ್ತಾ ಇದೆ.
1: ಇವತ್ತು ಸಂತೋಷ ಆಗಿದೆ ಮೇಡಮ್.
2: ಈಗ ಓದಿಲ್ಲ ಹುಡುಗ, ನಾನ್ ಮದ್ವೆ ಆಗಲ್ಲ ಅಂತ ಹೇಳಿ
1: ಯಾವ್ದು ಇಲ್ಲ ಮೇಡಮ್.
2: ಇಲ್ಲ, ಯಾಕಾಗಿ ಅಂತ ಕೇಳ್ಕೊಂಡಿದ್ದೀರಾ ನೀವು? ಹೇಗೆ ಇಷ್ಟಪಟ್ಟೆ ನೀನು ಅಂತ?
0: ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.
1: ಅವ್ರಿಗೆ ನಾವು ನೋವು ಮಾಡಬಾರ್ದು, ಅವರೇ ಅರ್ಥ ಮಾಡ್ಕೋತಾರೆ. ರೋಡ್ ಕ್ಲೀನ್ ಆಗಿದ್ರೆ ನಾವು ಎಷ್ಟು ನೋಡಿ, ಬೆಳಿಗ್ಗೆ ಹೊತ್ತು ಅಂಗಡಿ ಎತ್ತು ಗುಡಿಸಿವಿ ಎಲ್ಲ ಮಾಡಿ ಬರ್ತೀವಿ ನಾವು ಅಂಗಡಿ ಹಾಕ್ತೀವಿ.
2: ವೈವಿಧ್ಯಮಯ ಭಾಷೆ ಉಳ್ಳವರು ಬರ್ತಾರೆ.
1: ಎಲ್ಲ ಭಾಷೆ
2: ಮಾತಾಡ್ತೀರಿ
1: ಗೊತ್ತು? ಎಲ್ಲ ಬರ್ತೇವೆ ಮೇಡಮ್.
2: ಯಾವೆಲ್ಲ ಭಾಷೆ?
1: ತೆಲುಗು, ತಮಿಳು, ಮಲಯಾಳಂ, ಕುರ್ಗಿ.
0: ಶ್ರೋತೃಗಳ ಕಾರ್ಯಕ್ರಮವನ್ನ ಕೇಳ್ತಿರಲ್ಲ
2: ವ್ಯಕ್ತಿ ವಿಶೇಷ.
3: ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಚಲಿತ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ ಕೇಳುಗರೆ. ಸಮಯ 1:46:44. ವಿಶ್ವ ಸೊಳ್ಳೆಗಳ ದಿನವನ್ನು ಪ್ರತಿ ವರ್ಷ ಆಗಸ್ಟ್ 20ರಂದು ಆಚರಣೆ ಮಾಡಲಾಗುತ್ತೆ. ಸೊಳ್ಳೆಗಳಿಂದ ಹರಡುವ ರೋಗಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದು ಈ ದಿನದ ಪ್ರಮುಖ ಉದ್ದೇಶವಾಗಿದೆ. 1897 ಆಗಸ್ಟ್ 20ರಂದು ಬ್ರಿಟಿಷ್ ವೈದ್ಯ ರೊನಾಲ್ಡ್ ರಾಸ್ ಅವರು ಹೆಣ್ಣು ಅನಾಫಿಲೀಸ್ ಸೊಳ್ಳೆಗಳು ಮಲೇರಿಯಾ ಪರೋಪಜೀವಿಯನ್ನು ಮನುಷ್ಯರಿಗೆ ಹರಡುತ್ತವೆ ಎಂಬ ಮಹತ್ವದ ಸಂಶೋಧನೆಯನ್ನು ಮಾಡಿದರು. ಈ ಸಾಧನೆಯ ನೆನಪಿಗಾಗಿ ಆಗಸ್ಟ್ 20ರಂದ ವಿಶ್ವ ಸೊಳ್ಳೆಗಳ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ. ಸೊಳ್ಳೆಗಳಿಂದ ಹರಡುವ ಪ್ರಮುಖ ರೋಗಗಳಲ್ಲಿ ಮಲೇರಿಯಾ, ಇದು ಅನಾಫಿಲೀಸ್ ಸೊಳ್ಳೆಯಿಂದ ಹರಡುತ್ತೆ. ಡೆಂಗ್ಯೂ ಈಡಿಸ್ ಸೊಳ್ಳೆಯಿಂದ ಹರಡುತ್ತೆ. ಚಿಕನ್ಗುನ್ಯ ಈಡಿಸ್ ಸೊಳ್ಳೆಯಿಂದ ಹರಡುತ್ತೆ. ಫೈಲೇರಿಯಾ ಅಂದರೆ ಆನೆಕಾಲು ರೋಗ, ಕ್ಯೂಲೆಕ್ಸ್ ಸೇರಿದಂತೆ ಕೆಲವು ಸೊಳ್ಳೆಗಳಿಂದ ಹರಡುತ್ತೆ. ಜಪಾನೀಸ್ ಎನ್ಸೆಫಲೈಟಿಸ್, ಇದು ಮುಖ್ಯವಾಗಿ ಕ್ಯೂಲೆಕ್ಸ್ ಸೊಳ್ಳೆಗಳಿಂದ ಹರಡುವ ರೋಗ. ಹಾಗಾಗಿ ಸೊಳ್ಳೆಗಳಿಂದ ನಿಯಂತ್ರಣ ಮಾಡೋದಕ್ಕೆ ಮನೆಯ ಸುತ್ತಮುತ್ತ ನೀರು ನಿಲ್ಲದಂತೆ ನೋಡ್ಕೋಬೇಕು. ಹಳೆಯ ಟೈರ್, ತೆಂಗಿನ ಚಿಪ್ಪು, ಡಬ್ಬಿ, ಹೂವಿನ ಕುಂಡಗಳಲ್ಲಿ ನೀರು ಸಂಗ್ರಹವಾಗದಂತೆ ಮಾಡಬೇಕು. ನೀರಿನ ತೊಟ್ಟಿಗಳನ್ನು ಮುಚ್ಚಿಡಬೇಕು. ಮನೆಯ ಕಿಟಕಿ ಬಾಗಿಲುಗಳಿಗೆ ಸೊಳ್ಳೆ ಪರದೆಯನ್ನು ಬಳಸಬಹುದು. ಸಂಜೆ ಮತ್ತು ರಾತ್ರಿ ಸಂದರ್ಭ ಅಗತ್ಯವಿದ್ದರೆ ಸೊಳ್ಳೆ ನಿವಾರಕಗಳನ್ನು ಬಳಸಬಹುದು. ದೇಹವನ್ನು ಸಾಧ್ಯವಾದಷ್ಟು ಮುಚ್ಚುವ ಬಟ್ಟೆಗಳನ್ನು ಧರಿಸುವುದು ಸಹಾಯಕವಾಗುತ್ತೆ. ಜ್ವರ, ತೀವ್ರ ತಲೆನೋವು, ಮೈಕೈ ನೋವು ಮುಂತಾದ ಲಕ್ಷಣಗಳು ಕಂಡುಬಂದರೆ ವೈದ್ಯರನ್ನು ಸಂಪರ್ಕಿಸಬೇಕು. ಸೊಳ್ಳೆ ದಿನದ ಮುಖ್ಯ ಸಂದೇಶ, ಸೊಳ್ಳೆಗಳನ್ನು ನಿಯಂತ್ರಣ ಮಾಡುವುದಕ್ಕಿಂತ ಅವುಗಳ ಸಂತಾನೋತ್ಪತ್ತಿಯ ಸ್ಥಳವನ್ನು ನಿಯಂತ್ರಣ ಮಾಡುವುದು ಹೆಚ್ಚು ಪರಿಣಾಮಕಾರಿಯಾಗಿದೆ. ಆದ್ದರಿಂದ ನೀರು ನಿಲ್ಲದಂತೆ ನೋಡ್ಕೋಬೇಕು, ಸೊಳ್ಳೆಗಳನ್ನು ತಡೆಯಿರಿ, ರೋಗಗಳನ್ನು ದೂರವಿಡಿ ಎಂಬುದೇ ವಿಶ್ವ ಸೊಳ್ಳೆ ದಿನದ ಪ್ರಮುಖ ಸಂದೇಶವಾಗಿದೆ. ಇದೊಂದು ಕಾಣೆಯಾದ ಬಗ್ಗೆ ಪ್ರಕಟಣೆ. ಕುಶಾಲನಗರ ಬೈಚನಹಳ್ಳಿಯ ನಿವಾಸಿ ರವಿಕುಮಾರ್ ಅವರ ತಾಯಿ ಶಾಂತಮ್ಮ ಅವರು 30/6/2026 ರಾತ್ರಿ 11:30 ಗಂಟೆಯಿಂದ ಕಾಣೆಯಾಗಿದ್ದು

ಕಾಣೆಯಾದ ಶಾಂತಮ್ಮ ಅವರ ಚಹರೆ ಈ ರೀತಿಯಾಗಿದೆ. ಶಾಂತಮ್ಮ ಅವರ ಗಂಡನ ಹೆಸರು ಪೌತಿ ಅಣ್ಣಪ್ಪ, ಪ್ರಾಯ 49 ವರ್ಷ, ಕನ್ನಡ ಭಾಷೆಯನ್ನು ಮಾತನಾಡ್ತಾರೆ, ಬಿಳಿ ಮೈಬಣ್ಣ, ದುಂಡು ಮುಖ, ಎತ್ತರ ಅಂದಾಜು 5 ಅಡಿ, ಸಾಧಾರಣ ಮೈಕಟ್ಟು, ಧರಿಸಿದ ಬಟ್ಟೆ ನೀಲಿ ಬಣ್ಣದ ನೈಟಿ. ಶಾಂತಮ್ಮ ಅವರ ಪತ್ತೆಯಾದಲ್ಲಿ ದೂರವಾಣಿ ಸಂಖ್ಯೆ 9480804951 ಅಥವಾ 9901067852 ಈ ಸಂಖ್ಯೆಗೆ ಠಾಣಾಧಿಕಾರಿಯವರು, ಕುಶಾಲನಗರ ಟೌನ್ ಪೊಲೀಸ್ ಠಾಣೆ ಕೊಡಗು ಜಿಲ್ಲೆ, ಇವರಿಗೆ ಮಾಹಿತಿಯನ್ನು ನೀಡಬಹುದಾಗಿದೆ. ಮಡಿಕೇರಿ ECHSನಲ್ಲಿ ವೈದ್ಯಕೀಯ ಸೇವೆ ಪಡಿತಾ ಇರುವ ಎಲ್ಲ ಮಾಜಿ ಸೈನಿಕರಿಗೆ ಮತ್ತು ಅವರ ಅವಲಂಬಿತರಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ದಿನಾಂಕ 21 ಅಂದರೆ ನಾಳೆ ಹಾಗೂ ದಿನಾಂಕ 22ರಂದು ಫಾರ್ಮಸಿಸ್ಟ್ ಲಭ್ಯವಿರದ ಕಾರಣ ಔಷಧಿ ವಿತರಣೆ ಇರೋದಿಲ್ಲ ಅಂತ ECHS ಪಾಲಿಕ್ಲಿನಿಕ್ ಇದರ ಪ್ರಕಟಣೆ ತಿಳಿಸಿದೆ. ಈಗ ಸರ್ಕಸ್ ಚಿತ್ರಕ್ಕಾಗಿ ಶಹನಾಜ್, ಗಂಗೋತ್ರಿ ರಾಮಸ್ವಾಮಿ ಹಾಗೂ ಅರ್ಚನಾ ಉಡುಪ ಇವರು ಹಾಡಿರುವ ಗೀತೆ. ರಚನೆ ಮಂಜುನಾಥ್ ರಾವ್, ಸಂಗೀತ ಎಮಿಲ್.

2026 27ನೇ ಸಾಲಿನಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಡಿ ಈಗಾಗಲೇ ನೀಡಲಾದ ಪ್ರಕಟಣೆಯಲ್ಲಿ ನೀರಾವರಿ ಭತ್ತ ಮತ್ತು ಮಳೆಯಾಶ್ರಿತ ಭತ್ತ ಬೆಳೆಗಳಿಗೆ ವಿಮೆ ನೋಂದಾಯಿಸಿಕೊಳ್ಳಲು ದಿನಾಂಕ 14/8/2026 ಅಂತಿಮ ದಿನಾಂಕ ಅಂತ ನಿಗದಿಪಡಿಸಲಾಗಿತ್ತು. ಜಿಲ್ಲೆಯ ಬೆಳೆ ವಿಮೆ ಅನುಷ್ಠಾನ ಸಂಸ್ಥೆಯಾದ ಇಂಡಸ್ ಇಂಡ್ ಜನರಲ್ ಇನ್ಸೂರೆನ್ಸ್ ಕಂಪನಿಯವರು ನೀರಾವರಿ

ಕೈ ಭತ್ತ ಮತ್ತು ಮಳೆಯಾಶ್ರಿತ ಭತ್ತ ಬೆಳೆಗಳ ವಿಮೆಗೆ ನೋಂದಾಯಿಸಿಕೊಳ್ಳಲು ಬೆಳೆ ಸಾಲ ಪಡೆದ ರೈತರಿಗೆ ದಿನಾಂಕ 31/8/2026 ನೋಂದಣಿ ದಿನಾಂಕವನ್ನು ವಿಸ್ತರಿಸಲು ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಅದರಂತೆ ಕೊಡಗು ಜಿಲ್ಲೆಯ ನೀರಾವರಿ ಭತ್ತ ಮತ್ತು ಮಳೆಯಾಶ್ರಿತ ಭತ್ತ ಬೆಳೆಗಳನ್ನು ಬೆಳೆ ಸಾಲ ಪಡೆದ ರೈತರಿಗೆ ಬೆಳೆ ವಿಮೆಗೆ ನೋಂದಾಯಿಸಿಕೊಳ್ಳುವ ಅಂತಿಮ ದಿನಾಂಕವನ್ನು 31/8/2026 ವಿಸ್ತರಣೆ ಮಾಡಲಾಗಿದೆ. ಸದರಿ ಅವಕಾಶವನ್ನು ರೈತ ಬಾಂಧವರು ಸದುಪಯೋಗ ಪಡಿಸಿಕೊಳ್ಳಬೇಕಾಗಿ ಜಂಟಿ ನಿರ್ದೇಶಕರು ಕೊಡಗು ಜಿಲ್ಲೆ ಮಡಿಕೇರಿ ಇವರ ಪ್ರಕಟಣೆ ಕೋರಿದೆ. ಕಾರ್ಯಕ್ರಮದ ಕಡೆಯಲ್ಲಿ ಬಾಳಿನ ದಾರಿ ಚಿತ್ರಕ್ಕಾಗಿ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾ ಜೋಡಿ. ಸಾಹಿತ್ಯ ಮತ್ತು ಸಂಗೀತ ಕೆ ಕಲ್ಯಾಣ್.

ಬೆಳೆದು ನಿಂತ ಮರ ಸುಂದರವಾದ ಕಾವ್ಯದಂತೆ ಮೋಹಕ. ಅದಕ್ಕಿಂತ ಚಿಲುವಾದ ಜೀವಿ ನಿಸರ್ಗದಲ್ಲಿ ಮತ್ತೊಂದಿಲ್ಲ. ಈ ಚಿಲುವನ್ನು ಆಸ್ವಾದಿಸೋಣ, ಗೌರವಿಸೋಣ, ಸಂರಕ್ಷಿಸೋಣ.

0: ಸ್ವಚ್ಛತೆ ಮತ್ತು ಉತ್ತಮ ಆರೋಗ್ಯಕ್ಕೆ ಹತ್ತಿರದ ಸಂಬಂಧವಿದೆ. ಅಶುದ್ಧ ಪರಿಸರ ಅನಾರೋಗ್ಯಕ್ಕೆ ಕಾರಣ.
1: ಸ್ನಾನ, ಬಟ್ಟೆ ಬರೆಗಳ ಶುಚಿತ್ವ, ಆಹಾರದ ಶುಚಿತ್ವ, ಮನೆಯ ಸುತ್ತಮುತ್ತಲ ಸ್ವಚ್ಛತೆ, ಇವು ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಬೀರುವ ಪ್ರಭಾವ ಗಾಢವಾದುದು.
0: ಸ್ವಚ್ಛತೆ ಇರುವಲ್ಲಿ ಆರೋಗ್ಯವಿರುತ್ತದೆ. ನಿರ್ಮಲ ಪರಿಸರ ನಿರ್ಮಾಣ ಪ್ರತಿಯೊಬ್ಬನ ಹೊಣೆ.

ಆಕಾಶವಾಣಿ ಮಡಿಕೇರಿ. ಈಗ ವೇಳೆ 2 ಗಂಟೆ ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು, ನಂತರ 2:15ಕ್ಕೆ ಹಿಂದಿಯಲ್ಲಿ ವಾರ್ತೆಗಳನ್ನು ಕೇಳುತ್ತೀರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸುಗುಣ ಸತೀಶ್. ಮುಖ್ಯಾಂಶಗಳು: ದಕ್ಷಿಣ ರಾಜ್ಯಗಳಿಗೆ ನ್ಯಾಯಯುತ ತೆರಿಗೆ ಪಾಲು ಮತ್ತು ಅನುದಾನ ಒದಗಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಗ್ರಹ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ವಿಧಾನಸಭೆಯಲ್ಲಿ ಪ್ರತಿಪಕ್ಷಗಳಿಂದ ಗದ್ದಲ, ಕೆಲಕಾಲ ಕಲಾಪ ಮುಂದೂಡಿಕೆ. ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಅವರ 111ನೇ ಜನ್ಮದಿನಾಚರಣೆ, ಸಾಧಕರಿಗೆ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ. ಮತ್ತು ಮಲೆಮಹದೇಶ್ವರ ವನ್ಯಜೀವಿ ಧಾಮದಲ್ಲಿ ಉದ್ವಿಗ್ನತೆ, ಕಳ್ಳಬೇಟೆ ಶಿಬಿರ ಧ್ವಂಸ, ಅರಣ್ಯಕ್ಕೆ ಬೆಂಕಿ. ದಕ್ಷಿಣ ರಾಜ್ಯಗಳಿಗೆ ನ್ಯಾಯಯುತ ತೆರಿಗೆ ಪಾಲು ಮತ್ತು ಕೇಂದ್ರ ಅನುದಾನ ಒದಗಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ತಮಿಳುನಾಡಿನ ಮಹಾಬಲಿಪುರಂನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಧ್ಯಕ್ಷತೆಯಲ್ಲಿಂದು ನಡೆದ ದಕ್ಷಿಣ ವಲಯ ಮಂಡಳಿಯ 31ನೇ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಕರ್ನಾಟಕ ಬಲಿಷ್ಠವಾದಾಗ ದಕ್ಷಿಣ ಭಾರತ ಹಾಗೂ ಇಡೀ ದೇಶ ಬಲಿಷ್ಠವಾಗುತ್ತದೆ. ಈ ಹಿನ್ನೆಲೆಯಲ್ಲಿ ದಕ್ಷಿಣ ಭಾರತಕ್ಕೆ ದೊರೆಯಬೇಕಾದ ನ್ಯಾಯಯುತ ಅನುದಾನವನ್ನು ಕೇಂದ್ರ ಸರ್ಕಾರ ನೀಡಬೇಕಿದೆ ಎಂದರು. ದೇಶದ ಒಟ್ಟು ಜನಸಂಖ್ಯೆಯ ಶೇಕಡ 20%ರಷ್ಟಿದ್ದ ದಕ್ಷಿಣ ರಾಜ್ಯಗಳು ದೇಶದ ಜಿಡಿಪಿಗಳು ಶೇಕಡ 33%ರಷ್ಟು ಕೊಡುಗೆ ನೀಡುತ್ತಿವೆ. ದೇಶದ ಆರ್ಥಿಕತೆಯಲ್ಲಿ ಪ್ರಮುಖ ಚಾಲಕ ಶಕ್ತಿಯಾಗಿರುವ ಕರ್ನಾಟಕ ತಲಾ ಜಿಡಿಪಿ ಮತ್ತು ಸಾಫ್ಟ್ವೇರ್ ರಫ್ತಿನಲ್ಲಿ ಮುಂಚೂಣಿಯಲ್ಲಿದ್ದು, ಇಂತಹ ಪ್ರಗತಿಪರ ರಾಜ್ಯಗಳಿಗೆ ದಂಡ ವಿಧಿಸದೆ ಪ್ರೋತ್ಸಾಹ ನೀಡಬೇಕಾಗಿದೆ ಎಂದರು. 15ನೇ ಹಣಕಾಸು ಆಯೋಗದ ಅವಧಿಯಲ್ಲಿ ಕರ್ನಾಟಕದ ತೆರಿಗೆ ಪಾಲು ಕಡಿತಗೊಂಡು ರಾಜ್ಯಕ್ಕೆ ಸುಮಾರು 65,000 ಕೋಟಿ ರೂಪಾಯಿಗಳಷ್ಟು ನಷ್ಟ ಉಂಟಾಗಿದೆ ಎಂದು ತಿಳಿಸಿದರು. ಲೋಕಸಭಾ ಕ್ಷೇತ್ರಗಳ ಪುನರ್ ವಿಂಗಡಣೆ ವಿಚಾರವಾಗಿ ಮಾತನಾಡಿದ ಅವರು, ಜನಸಂಖ್ಯಾ ನಿಯಂತ್ರಣದಲ್ಲಿ ಯಶಸ್ಸು ಕಂಡ ದಕ್ಷಿಣ ಭಾರತದ ರಾಜ್ಯಗಳ ರಾಜಕೀಯ ಧ್ವನಿ ಮತ್ತು ಪ್ರಭಾವ ಕೇವಲ ಸಂಖ್ಯೆಗಳ ಆಧಾರದ ಮೇಲೆ ಕಡಿಮೆಯಾಗಬಾರದು ಹಾಗೂ 1971ರ ಜನಸಂಖ್ಯಾ ಆಧಾರವನ್ನು ಕಾಯ್ದುಕೊಳ್ಳಬೇಕು ಎಂದರು. ಇದೇ ವೇಳೆ ಮುಂಬರುವ ಜನಗಣತಿಯವರೆಗೆ ಕಾಯದೆ ಪ್ರಸ್ತುತ ಇರುವ ಲೋಕಸಭಾ ಸ್ಥಾನಗಳ ಮಿತಿಯೊಳಗೆ ಮಹಿಳಾ ಮೀಸಲಾತಿಯನ್ನು ತಕ್ಷಣ ಜಾರಿಗೆ ತರಲು ಮಂಡಳಿ ನಿರ್ಣಯ ಕೈಗೊಳ್ಳಬೇಕೆಂದು ಕೋರಿದರು. ಸಭೆಯಲ್ಲಿ ದಕ್ಷಿಣ ರಾಜ್ಯಗಳಾದ ತಮಿಳುನಾಡು, ಕೇರಳ, ಆಂಧ್ರಪ್ರದೇಶ, ತೆಲಂಗಾಣ ಮುಖ್ಯಮಂತ್ರಿಗಳು ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. 6ನೇ ದಿನದ ವಿಧಾನಸಭಾ ಕಲಾಪ ಇಂದು ನಡೆಯುತ್ತಿದ್ದು, ಇಂದು ಬೆಳಿಗ್ಗೆ ಸದನ ಸಮಾವೇಶಗೊಂಡಾಗ ಪ್ರತಿಪಕ್ಷ ನಾಯಕ ಆರ್ ಅಶೋಕ ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಿಸಿದಂತೆ ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿದರು. ಈ ಕುರಿತು ಮಾತನಾಡಿದ ಅವರು, ಒಬ್ಬ ಸದಸ್ಯರಿಂದ ಸದನದ ಎಲ್ಲ ಸದಸ್ಯರ ಸಮಯ ಅಪವ್ಯಯವಾಗುತ್ತಿದೆ. ಸಚಿವ ನಾಗೇಂದ್ರ ವಿರುದ್ದ 37 ಪ್ರಕರಣಗಳಿದ್ದರೂ ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವರು ನಾಗೇಂದ್ರ ಅವರ ವಿರುದ್ದ ಯಾವುದೇ ಪ್ರಕರಣವಿಲ್ಲ ಎಂದು ತಿಳಿಸಿ ಸದನಕ್ಕೆ ತಪ್ಪು ಮಾಹಿತಿ ನೀಡಿದ್ದಾರೆ ಎಂದರು. ಸಚಿವ ನಾಗೇಂದ್ರ ರಾಜೀನಾಮೆ ನೀಡುವವರೆಗೆ ಹೋರಾಟ ಮುಂದುವರೆಸುವುದಾಗಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ ತಿಳಿಸಿದರು. ಬಳಿಕ ಪ್ರತಿಪಕ್ಷ ಸದಸ್ಯರು ಸದನದ ಬಾವಿಗಿಳಿದು ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ಒತ್ತಾಯಿಸಿ ಘೋಷಣೆ ಕೂಗಿ ಪ್ರತಿಭಟಿಸಿದರು. ಇವೆಲ್ಲದರ ನಡುವೆ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಪ್ರಶ್ನೋತ್ತರ ಕಲಾಪ ಕೈಗೆತ್ತಿಕೊಂಡರು. ಶಾಸಕಿ ನಯನ ಮೋಟಮ್ಮ ಪ್ರಶ್ನೆಗೆ ಉತ್ತರಿಸಿದ ಸಚಿವ ಮಧು ಬಂಗಾರಪ್ಪ, ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಗೌರವ ಸಂಭಾವನೆ 12,000 ರಿಂದ 14,000 ರೂಪಾಯಿವರೆಗೆ ಹೆಚ್ಚಿಸಿ ಆದೇಶ ಹೊರಡಿಸಲಾಗಿದೆ ಎಂದರು. ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಸಮಾಜ ಕಲ್ಯಾಣ ಸಚಿವ ಕೆಎಚ್ ಮುನಿಯಪ್ಪ, ರಾಜ್ಯದಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನದಲ್ಲಿ ಒಟ್ಟು 874 ವಸತಿ ಶಾಲೆ ಮತ್ತು ಕಾಲೇಜುಗಳು ಮಂಜೂರಾಗಿ ಕಾರ್ಯನಿರ್ವಹಿಸುತ್ತಿವೆ ಎಂದು ಮಾಹಿತಿ ನೀಡಿದರು. ಬಳಿಕ ನಡೆದ ವಿಧಾನಸಭೆ ಶೂನ್ಯ ವೇಳೆಯಲ್ಲಿ ನಕಲಿ ಔಷಧಗಳಿಗೆ ಕಡಿವಾಣ ಹಾಕುವ ವಿಷಯ ಮುನ್ನೆಲೆಗೆ ಬಂತು. ಈ ಕುರಿತು ಪ್ರಸ್ತಾಪಿಸಿದ ಆಡಳಿತ ಪಕ್ಷದ ಸದಸ್ಯ ಡಾ ಎನ್ಟಿ ಶ್ರೀನಿವಾಸ್, ಜೀವರಕ್ಷಕ ಔಷಧಿಗಳ ನಕಲಿ ಬ್ರ್ಯಾಂಡ್ಗಳು ಮಾರುಕಟ್ಟೆಯಲ್ಲಿ ಲಭ್ಯವಿದೆ, ಇದರ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಪ್ರಶ್ನೋತ್ತರ ಹಾಗೂ ಶೂನ್ಯ ವೇಳೆ ಕಲಾಪದ ಸಮಯದಲ್ಲಿ ಪ್ರತಿಪಕ್ಷಗಳು ಪ್ರತಿಭಟನೆ ಮುಂದುವರೆಸಿದ್ದರಿಂದ ಸುಗಮ ಕಲಾಪದಲ್ಲಿ ಪಾಲ್ಗೊಳ್ಳುವಂತೆ ಸಭಾಧ್ಯಕ್ಷರು ಪ್ರತಿಪಕ್ಷಗಳಲ್ಲಿ ಮನವಿ ಮಾಡಿದರು. ಬರ ಪರಿಸ್ಥಿತಿ, ಸಚಿವ ನಾಗೇಂದ್ರ ಅವರ ಪ್ರಕರಣ ಸೇರಿದಂತೆ ವಿವಿಧ ವಿಷಯಗಳನ್ನು ಮುಂದಿಟ್ಟುಕೊಂಡು ಪ್ರತಿಪಕ್ಷಗಳ ಗದ್ದಲ ಮುಂದುವರೆದ ಹಿನ್ನೆಲೆಯಲ್ಲಿ ಕಲಾಪವನ್ನು ಕೆಲಕಾಲ ಮುಂದೂಡಲಾಗಿತ್ತು. ವಿಧಾನಪರಿಷತ್ನಲ್ಲೂ ಇಂದು ಪ್ರತಿಪಕ್ಷ ಸದಸ್ಯರು ಸಚಿವ ನಾಗೇಂದ್ರ ಅವರ ರಾಜೀನಾಮೆ ಆಗ್ರಹಿಸಿ ಪ್ರತಿಭಟನೆ

0: ನಡೆಸಿದರು. ವಿಧಾನ ಪರಿಷತ್ ಸಭಾಪತಿ ಸಲೀಂ ಅಹಮದ್ ಪ್ರತಿಪಕ್ಷಗಳು ಪ್ರತಿಭಟನೆ ಹಿಂತೆಗೆದುಕೊಂಡು ಸುಗಮ ಕಾರ್ಯಕಲಾಪಕ್ಕೆ ಅವಕಾಶ ನೀಡಬೇಕು ಎಂದು ಮನವಿ ಮಾಡಿದರು. ತಮಗೆ ಸಾಹಿತ್ಯ ಕ್ಷೇತ್ರದ ಹಲವು ಗಣ್ಯರು ಕರೆ ಮಾಡಿ ಸುಗಮ ಸದನ ನಡೆಸಲು ಮನವಿ ಮಾಡಿದ್ದು ಅದರಂತೆ ಪ್ರಶ್ನೋತ್ತರ ಕಲಾಪಗಳಿಗೆ ಅವಕಾಶ ಮಾಡಿಕೊಡಬೇಕು ಎಂದು ವಿನಂತಿಸಿದ ಸಭಾಪತಿ ಪ್ರತಿಪಕ್ಷಗಳ ಎಲ್ಲ ಪ್ರಶ್ನೆಗಳಿಗೆ ಸೂಕ್ತ ಉತ್ತರಗಳನ್ನು ಸಚಿವರು ನೀಡಲಿದ್ದಾರೆ ಎಂದರು. ಆದರೂ ಸಚಿವ ನಾಗೇಂದ್ರ ಅವರ ರಾಜೀನಾಮೆ ಆಗ್ರಹಿಸಿ ಪ್ರತಿಪಕ್ಷಗಳು ಪ್ರತಿಭಟನೆ ಮುಂದುವರೆಸಿದವು. ಈ ನಡುವೆ ಸಭಾಪತಿ ಪ್ರಶ್ನೋತ್ತರ ಕಲಾಪ ನಡೆಸಿದರು. ರಾಯಚೂರಿನ ಹೃದಯ ಭಾಗದಲ್ಲಿರುವ ಜಿಲ್ಲಾ ಕಾರಾಗೃಹವನ್ನು ನಗರದ ಹೊರಭಾಗಕ್ಕೆ ಸ್ಥಳಾಂತರಿಸಲಾಗುವುದು ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಶರಣಪ್ರಕಾಶ್ ಪಾಟೀಲ್ ಮೇಲ್ಮನೆಗೆ ತಿಳಿಸಿದರು. ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಅವರು, ಪ್ರಸಕ್ತ ಸಾಲಿನ ಆಯವ್ಯಯದಲ್ಲಿ ಮಂಗಳೂರು ಜಿಲ್ಲಾ ಕೇಂದ್ರ ಕಾರಾಗೃಹದ ಎರಡನೇ ಹಂತದ ಕಾಮಗಾರಿ ಮತ್ತು ರಾಯಚೂರು ಜಿಲ್ಲಾ ಕಾರಾಗೃಹಗಳ ನಿರ್ಮಾಣ ಕಾರ್ಯವನ್ನು ಪ್ರಸಕ್ತ ಸಾಲಿನಲ್ಲಿ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಆಯೋಜಿಸಲಾಗಿದ್ದ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸು ಅವರ 111ನೇ ಜನ್ಮದಿನಾಚರಣೆ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಪಾಲ್ಗೊಂಡರು. ಕಾರ್ಯಕ್ರಮದಲ್ಲಿ 2026ನೇ ಸಾಲಿನ ಡಿ ದೇವರಾಜ ಅರಸು ಪ್ರಶಸ್ತಿಯನ್ನು ಇತಿಹಾಸ ಮತ್ತು ಸಂಸ್ಕೃತಿಯ ಕುರಿತು ಆಳವಾದ ಸಂಶೋಧನೆ ನಡೆಸಿರುವ ಮೈಸೂರು ಜಿಲ್ಲೆಯ ಸಾಧಕ ಪ್ರೊಫೆಸರ್ ಪಿವಿ ನಂಜರಾಜ ಅರಸು ಅವರಿಗೆ ಉಪಮುಖ್ಯಮಂತ್ರಿ ಪ್ರದಾನ ಮಾಡಿದರು. 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿರುವ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ನೀಡಿ ಗೌರವಿಸಲಾಯಿತು. ಬಳಿಕ ಮಾತನಾಡಿದ ಉಪಮುಖ್ಯಮಂತ್ರಿ, ದೇಶದ ಅಭಿವೃದ್ಧಿಗೆ ಅಡಿಪಾಯ ಹಾಕಿದ ಇಬ್ಬರು ಮಹಾನ್ ವ್ಯಕ್ತಿಗಳಾದ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಹಾಗೂ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಅವರ ಜನ್ಮ ವರ್ಷಾಚರಣೆ ಸಂದರ್ಭದಲ್ಲಿ ಅವರನ್ನು ಇಂದು ಸ್ಮರಿಸಲಾಗುತ್ತಿದೆ. ಸಮಾಜದಲ್ಲಿ ಸಮಾಜ ನಿರ್ಮಾಣಕ್ಕೆ ಉಭಯ ನಾಯಕರು ಗಮನಾರ್ಹ ಕ್ರಮ ಕೈಗೊಂಡಿದ್ದಾರೆ ಎಂದು ತಿಳಿಸಿದರು. ಇದಕ್ಕೂ ಮುನ್ನ ಅವರು ಡಿ ದೇವರಾಜ ಅರಸು ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು. ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸಭಾಪತಿ ಸಲೀಂ ಅಹಮದ್, ಸಚಿವರಾದ ಶಿವರಾಜ ತಂಗಡಗಿ, ಯತೀಂದ್ರ ಸಿದ್ದರಾಮಯ್ಯ ಮತ್ತು ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜ ಅರಸು ಅವರ 111ನೇ ಜನ್ಮದಿನಾಚರಣೆ ಅಂಗವಾಗಿ ಅವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೇರಿದಂತೆ ಅನೇಕ ಗಣ್ಯರು ಗೌರವ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಡಿ ದೇವರಾಜ ಅರಸು ಅವರ ಸಾಧನೆಗಳನ್ನು ಸ್ಮರಿಸಿದ್ದು, ಭೂ ಸುಧಾರಣಾ ಕ್ರಮಗಳ ಮೂಲಕ ಗೇಣಿದಾರರಿಗೆ ಭೂಮಿಯ ಹಕ್ಕು ದೊರಕುವಂತೆ ಮಾಡಿ ಜೀತ ಪದ್ಧತಿ ನಿರ್ಮೂಲನೆ ಸೇರಿದಂತೆ ಹಲವು ಸುಧಾರಣೆಗಳಿಗೆ ದೇವರಾಜ ಅರಸು ಅವರು ನಾಂದಿ ಹಾಡಿದ್ದರು ಎಂದು ಸ್ಮರಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕು ವ್ಯಾಪ್ತಿಯ ಮಲೆಮಹದೇಶ್ವರ ವನ್ಯಜೀವಿ ಧಾಮದ ಬಫರ್ ವಲಯದ ಶಿಲುಬೆಪುರ ಅರಣ್ಯ ವ್ಯಾಪ್ತಿಯಲ್ಲಿ ಕಿಡಿಗೇಡಿಗಳು ಕಳ್ಳಬೇಟೆ ತಡೆ ಶಿಬಿರವನ್ನು ಸ್ಫೋಟಿಸಿದ ಬೆನ್ನಲ್ಲೇ ಇದೀಗ ಅರಣ್ಯಕ್ಕೂ ಬೆಂಕಿ ಹಚ್ಚಿರುವ ಘಟನೆ ನಡೆದಿದೆ. ಕಳೆದ 2 ದಿನಗಳಿಂದ ಈ ಭಾಗದಲ್ಲಿ ಉದ್ವಿಗ್ನತೆ ಮುಂದುವರೆದಿದೆ. ನಿನ್ನೆ ರಾತ್ರಿ ಶಿಲುಬೆಪುರ ಅರಣ್ಯದ ವಿವಿಧ ಕಡೆಗಳಲ್ಲಿ ಬೆಂಕಿ ಹಚ್ಚಿದ್ದಾರೆ. ಸ್ಥಳೀಯರು ಮತ್ತು ಅರಣ್ಯ ಸಿಬ್ಬಂದಿ ಬೆಂಕಿ ನಂದಿಸಲು ಪ್ರಯತ್ನಿಸಿದರೂ ಸುಮಾರು 10 ಎಕರೆ ಅರಣ್ಯ ಪ್ರದೇಶ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿದೆ. ಇದೇ ವೇಳೆ ಜಾಗೇರಿ ಬಳಿ ಕಳ್ಳಬೇಟೆ ತಡೆ ಶಿಬಿರವನ್ನು ದುಷ್ಕರ್ಮಿಗಳು ಧ್ವಂಸ ಮಾಡಿದ್ದಾರೆ. ಹೊಳೆ ಮುರಿದಟ್ಟಿ ಶೂಟೌಟ್ ಪ್ರಕರಣದ ಬಳಿಕ ಈ ಭಾಗದಲ್ಲಿ ಉದ್ವಿಗ್ನತೆ ಇದ್ದು ಅರಣ್ಯ ಇಲಾಖೆ ಸಿಬ್ಬಂದಿ ಆತಂಕದಲ್ಲಿದ್ದಾರೆ. ಈ ಕುರಿತು ಮಲೆಮಹದೇಶ್ವರ ವನ್ಯಜೀವಿ ಧಾಮದ ಉಪವಲಯ ಅರಣ್ಯಾಧಿಕಾರಿ ವಿರಾಜ್ ಹೊಸೂರು ಮಾಹಿತಿ ನೀಡಿದ್ದು, ಘಟನೆ ನಡೆದ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಾಗಿದೆ. 3-4 ಹೆಕ್ಟೇರ್ ಪ್ರದೇಶದಲ್ಲಿ ಬೆಂಕಿ ಹಬ್ಬಿತ್ತು. ದುಷ್ಕರ್ಮಿಗಳ ಪತ್ತೆಗೆ ಕ್ರಮ ವಹಿಸಲಾಗಿದೆ ಎಂದು ತಿಳಿಸಿದ್ದಾರೆ. ದಕ್ಷಿಣ ರಾಜ್ಯಗಳಿಗೆ ನ್ಯಾಯಯುತ ತೆರಿಗೆ ಪಾಲು ಮತ್ತು ಅನುದಾನ ಒದಗಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಗ್ರಹ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ವಿಧಾನಸಭೆಯಲ್ಲಿ ಪ್ರತಿಪಕ್ಷಗಳಿಂದ ಗದ್ದಲ, ಕೆಲಕಾಲ ಕಲಾಪ ಮುಂದೂಡಿಕೆ. ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಅವರ 111ನೇ ಜನ್ಮದಿನಾಚರಣೆ

0: ಸಾಧಕರಿಗೆ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ ಮತ್ತು ಮಲೆಮಹದೇಶ್ವರ ವನ್ಯಜೀವಿಧಾಮದಲ್ಲಿ ಉದ್ವಿಗ್ನತೆ, ಕಳ್ಳಬೇಟೆ ಶಿಬಿರ ಧ್ವಂಸ, ಅರಣ್ಯಕ್ಕೆ ಬೆಂಕಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಇದೀಗ ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಸ್ನೇಹ ಭಾರತಿ.
2: ನಿಮ್ಮ ಬಿಸಿನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸಿನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಿಪುರಂ ಐಜಿಎಲ್ ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸಿನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಡ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸಿನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1-800-420-2233.
4: ಆಕಾಶವಾಣಿ ಬ್ಯಾಂಗ್ಲೋರ್.
1: வணக்கம். ஸ்னேஹ பாரதி ப்ரோக்ராமுக்கு உங்களை அன்போடு வரவேற்கிறேன்.
5: ஒவ்வொரு பூக்களுமே

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 4:10. ಇಂದಿನ ಸಂಜೆಯ ಪ್ರಸಾರ ಕಾರ್ಯದಲ್ಲಿ ನಾನು ನಿಮ್ಮೊಂದಿಗೆ ಉಮೇಶ್ ಡಿಎಂ.
1: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ.

0: ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
3: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
4: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
3: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
4: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
3: ಟೋಲ್ ಫ್ರೀ 1-800-420-2233.
5: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
6: ಫರ್ನಿಚರ್ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ EMI, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರ್.
7: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
8: ಅರಳುವ ಹೂವುಗಳೇ ಆಲಿಸಿರಿ.
9: ಚೆಸ್ ಅನ್ನೋದನ್ನ ಸುಮ್ನೆ ಸ್ಟಾರ್ಟ್ ಮಾಡಿದ್ದು, ಅದರಲ್ಲಿ ಇಷ್ಟು ಬೆಳವಣಿಗೆ ಮಾಡಿ ಇವತ್ತು ಚಿನ್ನರ ಲೋಕ ಕಾರ್ಯಕ್ರಮದಲ್ಲಿ ಎಲ್ರಿಗೆ ಕೇಳೋ ತರ ಬಂದಿದ್ದೀನಿ ಅಂದ್ರೆ ತುಂಬಾ ಖುಷಿ ಆಗ್ತದೆ,
10: ತುಂಬಾ ಸಂತೋಷ ಅಲ್ವಾ? ಪ್ರೀತಿಯ ಮಕ್ಕಳೇ, ಇದೇ ಭಾನುವಾರ ಅಂದರೆ August 23 ಚಿನ್ನರ ಲೋಕ ಕಾರ್ಯಕ್ರಮದಲ್ಲಿ ಸ್ಫೂರ್ತಿ ಪ್ರತಿಭೆಗಳ ಅನಾವರಣ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥ ಬಾಲ ಪ್ರತಿಭೆ ಕೊಡಗು ಜಿಲ್ಲಾ ಮಟ್ಟದ ಇಂಟರ್ ಸ್ಕೂಲ್ ಚೆಸ್ ಪಂದ್ಯಾವಳಿಯಲ್ಲಿ ಪ್ರಥಮ ಸ್ಥಾನವನ್ನ ಪಡೆದಂತಹ ಕುಶಾಲನಗರದ ಬಾಲ ಪ್ರತಿಭೆ ಪೆರುಬಾಯ್ ಉನ್ನತ್ ಸಾರಥ್ಯ PS.
11: ತಪ್ಪು ಅಲ್ವಾ ಮೊಬೈಲ್ ಬಳಸೋದು ಉನ್ನತ್?
9: ಆದ್ರೆ ಅದನ್ನ ಒಳ್ಳೆ ರೀತಿಯಲ್ಲೂ ಯೂಸ್ ಮಾಡ್ಕೋಬಹುದು.
11: ಒಳ್ಳೆ ರೀತಿಯಿಂದ. ಅಮ್ಮ ಏನು ಹೇಳಲ್ವಾ ಮೊಬೈಲ್ ಹಿಡ್ಕೊಂಡ್ರೆ?
9: ಅಮ್ಮ ಹೇಳ್ತಾರೆ
11: ಏನಂತ,
9: ಅದು ಜಾಸ್ತಿ ಯೂಸ್ ಮಾಡ್ಬೇಡ, ಇಡು, ಓದ್ಲಿಕ್ಕೆ ಕೂರು ಅಂತ.
11: ಅಲ್ಲ ಈಗ
8: ಬಾಳೊಂದು ಹೋರಾಟ ಮರೆಯದಿರಿ.
10: ಟ್ಯೂನ್ ಮಾಡಿ FM 103.1 MHz ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಮಯ ಭಾನುವಾರ ಬೆಳಗ್ಗೆ 10 ಗಂಟೆ.
9: ಸೈಡ್ ಎಫೆಕ್ಟ್ಸ್ ಅಂದ್ರೆ ಐ ಡ್ಯಾಮೇಜ್ ಎಲ್ಲ ಆಗ್ಬೋದು, ಅದಕ್ಕೆ ಅಂತ ಸೇಫ್ಟಿ ಮೆಷರ್ಸ್ ತುಂಬಾ ಇದೆ. ಅದನ್ನ ಯೂಸ್ ಮಾಡ್ಕೊಂಡು ನಾವೇನಾದ್ರು ಮಾಡಿದ್ರೆ ಅಷ್ಟೊಂದೇನು ಎಫೆಕ್ಟ್ ಆಗಲ್ಲ, ಮತ್ತೆ ಯೂಸ್ಫುಲ್ನೆಸ್ ತುಂಬಾ ಇದೆ ಅಂತ ಹೇಳಿ.
10: ಮಕ್ಕಳ ಕಾರ್ಯಕ್ರಮವನ್ನ ಕೇಳ್ತೀರಲ್ಲ, ಸ್ಫೂರ್ತಿ ಪ್ರತಿಭೆಗಳ ಅನಾವರಣ.
12: ಕೇಳಿಗರೆ, ಇದೀಗ ಕೊಡಗಿನ ಜನಪದ ಹಾಡುಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಬಾಳೋಪಾಟ್ ಬೊಟ್ಟೋಳಂಡ ಕಾಶಿ ಅಚ್ಚಯ್ಯ ಹಾಗೂ ನಾಪಂಡ ಈರಪ್ಪ ಅವರಿಂದ.

0: ವಿಳ್ಯದಲ್ಲಿ ಕಪಟ ತಂದಿರಿಸ್ಯಾರು ಮಗನೇ ಬಲುಜೋಕೆಯಲ್ಲಿ ಕನ್ಯೆಯ ಕರಕೊಂಡು ಬಲುಜೋಕೆಯಲ್ಲಿ ಕನ್ಯೆಯ ಕರಕೊಂಡು ಅರಮನೆಗೆ ಬರಬೇಕು.
1: ಇನ್ನು ಮುಂದೆ ಎಂ ಕೆ ಸರೋಜಿನಿ ಅವರಿಂದ ಸೋಬಾನೆ ಪದ.

0: ಇದುವರೆಗೆ ಕೊಡಗಿನ ಜನಪದ ಹಾಡುಗಳ ಕಾರ್ಯಕ್ರಮವನ್ನು ಕೇಳಿದಿರಿ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: FM 103.1 MHz ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 4:30:45. ಇನ್ನು ಮುಂದೆ ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ SP ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಬಯಲುದಾರಿ ಚಿತ್ರದ ಗೀತೆ. ಗೀತೆಗೆ ಸಂಗೀತ ರಾಜನ್ ನಾಗೇಂದ್ರ, ಸಾಹಿತ್ಯ ಚಿ ಉದಯಶಂಕರ್.

ಏನ್ರಿ ಮದ್ವೆ ಆಗಿ ಇಷ್ಟು ವರ್ಷಗಳಾಯ್ತಲ್ಲ, ನಾವು ಎಲ್ಲಾದ್ರೂ ಒಂದು ಖುಷಿಗೆ ಟೂರ್ ಹೋಗಿ ಬರೋಣವಾ? ಆ ಕಡೆ ಮನೆಯವ್ರನ್ನ ನೋಡಿ ಯಾವತ್ತೂ ಕಚ್ಚಾಡ್ಕೊಳ್ತಾ ಇರ್ತಾರೆ. ಅಬ್ಬ ದೇವ್ರ ದಯೆ, ನಾವಂತೂ ಯಾವತ್ತೂ ಈ ರೀತಿ ಇರಲಿಲ್ಲ. ನಮ್ಮಿಬ್ಬರ ಮಧ್ಯದಲ್ಲಿ ಎಷ್ಟು ಖುಷಿ ಎಷ್ಟು ಪ್ರೀತಿ ಇದೆ ಅಲ್ವಾ? ಸೊ ಖುಷಿಗೆ ಒಂದಿನ ಹೊರಗಡೆ ಎಲ್ಲ

ಬಾಲಬಂಧನದ ಬಾಂಧವ್ಯದೊಡಲ ಕುಸುಮ, ಸದಾ ಕಾಡುವ ನೆನಪುಗಳ ಉಗಮ. ಹೃದಯದಲ್ಲಿ ಹಸಿರಾಗಿ ಉಸಿರಾಗಿಸುವ ಸಿಹಿ ಕಹಿ ಕ್ಷಣಗಳು ಕಲಿಸಿದ ಪಾಠದಲ್ಲಿ ನೀತಿಗಳೇ ಸಂಗಮ. ಅದೇ ಚಿನ್ನದುಂಗುರ. ಶ್ರೋತೃಗಳಿಗಾಗಿ ಪತ್ರಾಧಾರಿತ ಕಾರ್ಯಕ್ರಮ.

0: ಕಂಡೆ
1: ನಿರೀಕ್ಷಿಸಿ
2: ಬಾಳು ಬೆಳಕಾಯಿತು.
3: ನೆನಪು ನಿನಾದ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ರಥಸಪ್ತಮಿ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಗೀತೆ. ಗೀತೆಗೆ ಸಂಗೀತ ಉಪೇಂದ್ರ ಕುಮಾರ್, ಸಾಹಿತ್ಯ ಚಿವುದೇ ಶಂಕರ್.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ.

0: Shriram Finance Limited. Make life easy.
1: Toll free 1-800-420-2233.
2: ಪ್ರೀತಿಯ ಶ್ರೋತೃಗಳೇ, ಇದೇ ಶನಿವಾರ ಅಂದರೆ August 22 ವ್ಯಕ್ತಿ ವಿಶೇಷ ಕಾರ್ಯಕ್ರಮದಲ್ಲಿ ಅಪರೂಪದ ವ್ಯಕ್ತಿತ್ವವುಳ್ಳಂತಹ ಮಡಿಕೇರಿಯ ರೇಡಿಯೋ ಅಭಿಮಾನಿ KS ವೆಂಕಟೇಶ್ ಶೆಟ್ಟಿ ಅವರೊಂದಿಗಿನ ಮಾತುಕತೆಯ ಮುಂದುವರೆದ ಹಾಗೂ ಕಡೆಯ ಕಂತು ಪ್ರಸಾರ ಆಗ್ತಾ ಇದೆ.
3: ಇವತ್ತು ಸಂತೋಷ ಇದೆ ಮೇಡಮ್.
4: ಈಗ ಓದಿಲ್ಲ ಹುಡುಗ, ನಾನ್ ಮದ್ವೆ ಆಗಲ್ಲ ಅಂತ ಹೇಳಿ
3: ಇಲ್ಲ ಮೇಡಮ್.
4: ಇಲ್ಲ, ಯಾಕಾಗಿ ಅಂತ ಕೇಳ್ಕೊಂಡಿದ್ದೀರಾ ನೀವು? ಹೇಗೆ ಇಷ್ಟಪಟ್ಟೆ ನೀನು ಅಂತ.
2: ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.
3: ಅವ್ರಿಗೆ ನಾವು ನೋವು ಮಾಡಬಾರ್ದು, ಅವರೇ ಅರ್ಥ ಮಾಡ್ಕೋತಾರೆ. ರೋಡ್ ಕ್ಲೀನ್ ಆಗಿದ್ರೆ ನಾವು ಎಷ್ಟು ನೋಡಿ, ಬೆಳಿಗ್ಗೆ ಇವತ್ತು ಅಂಗಡಿ ಎತ್ತು ಗುಡಿಸಿವಿ ಎಲ್ಲ ಮಾಡಿ ಬರ್ತೀವಿ ನಾವು ಅಂಗಡಿ ಹಾಕಿ.
4: ವೈವಿಧ್ಯಮಯ ಭಾಷೆ ಉಳ್ಳವರು ಬರ್ತಾರೆ.
3: ಎಲ್ಲ
4: ಮಾತಾಡ್ತೀರಿ
3: ಗೊತ್ತು, ಎಲ್ಲ ಬರ್ತೇವೆ ಮೇಡಮ್.
4: ಯಾವೆಲ್ಲ ಭಾಷೆ?
3: ತೆಲುಗು, ತಮಿಳ್, ಮಲಯಾಳಂ, ಕುರ್ಗಿ.
2: ಶ್ರೋತೃಗಳ ಕಾರ್ಯಕ್ರಮವನ್ನ ಕೇಳ್ತಿರಲ್ಲ
4: ವ್ಯಕ್ತಿ ವಿಶೇಷ.
5: ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ನೆನಪುನೆನಾದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸುತ್ತಿರುವಿರಿ. ಸಮಯ 4:42:55. ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಒಲವಿನ ಉಡುಗೊರೆ ಚಿತ್ರಕ್ಕಾಗಿ SP ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು ಹಾಡಿರುವ ಗೀತೆ. ಗೀತೆಗೆ ಸಂಗೀತ MR ರಂಗರಾವ್, ಸಾಹಿತ್ಯ RN ಜಯಗೋಪಾಲ್.

0: ನಮಸ್ಕಾರ.
1: ಇನ್ನು ಮುಂದೆ ಕೇಳಿ, ನಂಜುಂಡಿ ಕಲ್ಯಾಣ ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಗೀತೆ. ಗೀತೆಗೆ ಸಂಗೀತ ಉಪೇಂದ್ರ ಕುಮಾರ್, ಸಾಹಿತ್ಯ ಚೇವುದೇ ಶಂಕರ್.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಗುರು ಭಕ್ತಿಯಂತೆಂಬ ಕನಕದೋಲಿಯನ್ನಿಟ್ಟು, ಹರಿಧಾನ್ಯವೆಂಬ ಆಭರಣವನ್ನಿಟ್ಟು, ಪರತತ್ವವೆಂತೆಂಬ ಪಾರಿಜಾತವ ಮುಡಿದು ಪರಮಾತ್ಮ ಹರಿಗೆ ಆರತಿಯುತ್ತಿರಿ. ಜಯಮಂಗಳಂ, ನಿತ್ಯ ಶುಭಮಂಗಳಂ. ಇದು ಕನಕದಾಸರ ಕೀರ್ತನೆಯ ಸಾಲುಗಳು.
3: ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಸಿಂಹದ ಮರಿ ಸೈನ್ಯ ಚಿತ್ರಕ್ಕಾಗಿ ಎಸ್ ಜಾನಕಿ ಹಾಗೂ ಸಂಗಡಿಗರು ಹಾಡಿರುವ ಗೀತೆ. ಗೀತೆಗೆ ಸಂಗೀತ ಸತ್ಯಂ, ಸಾಹಿತ್ಯ ಹುಣಸೂರು ಕೃಷ್ಣಮೂರ್ತಿ.

0: ಇದುವರೆಗೆ ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳಿದಿರಿ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 5:05
1: ಕೂರ್ಗ್ ಹೈಲೈಟ್ ಫರ್ನಿಚರ್ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ

0: ಲೋನ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
0: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮನಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮನಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
2: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
3: The number you've dialed is currently busy. Kindly
4: ಎಷ್ಟು ಹೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
5: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
4: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
5: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
4: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282.
6: ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮಕ್ಸೂದ್ ಅಹಮದ್ AR, ಸೀನಿಯರ್ ಕನ್ಸಲ್ಟೆಂಟ್, ನ್ಯೂರೋ ಸರ್ಜರಿ, ಮಣಿಪಾಲ್ ಹಾಸ್ಪಿಟಲ್, ಮೈಸೂರ್. ಡಾಕ್ಟರ್, ಹೆಡ್ ಇಂಜುರಿನ ಯಾವ ರೀತಿ ಪ್ರಿವೆಂಟ್ ಮಾಡಬಹುದು?
7: ತುಂಬಾನೇ ಮುಖ್ಯವಾದ ಪ್ರಶ್ನೆ ಕೇಳಿದ್ರಿ. ಯಾಕಂದ್ರೆ ಒಂದ್ ಸಲ ಸಿವಿಯರ್ ಹೆಡ್ ಇಂಜುರಿ ಆಯ್ತು ಅಂತ ಹೇಳಿದ್ರೆ ಆ ಮನುಷ್ಯ ಇರೋದಿಲ್ಲ. ಹಿ ವಿಲ್ ಲೂಸ್ ವಾಟ್ ಹಿ ವಾಸ್ ಅಂಡ್ ಬಿಕಮ್ ಸಂಬಡಿ ಎಲ್ಸ್. ಇನ್ನೊಬ್ಬರ ಮೇಲೆ ಮೆಜಾರಿಟಿ ಆಫ್ ದ ಟೈಮ್ ಅವಲಂಬಿತವಾದ ಜೀವನ ಆಗ್ಬಿಡುತ್ತೆ, ಸ್ಪೆಷಲಿ ತೀವ್ರವಾದ ತಲೆ ಅಪಘಾತಗಳ ನಂತರ. ಸೊ ದ ಬೆಸ್ಟ್ ಥಿಂಗ್ ಇಸ್ ಟು ಪ್ರಿವೆಂಟ್ ದೆಮ್. ಅಂಡ್ ಸರ್ಪ್ರೈಸಿಂಗ್ಲಿ ಮೆಜಾರಿಟಿ ಆಫ್ ದ ಟೈಮ್ ದೀಸ್ ಆಕ್ಸಿಡೆಂಟ್ಸ್ ಆರ್ ಡ್ಯೂ ಟು ಸಮ್ ದಿ ಅದರ್ ರೀಸನ್ ವಿಚ್ ಕುಡ್ ಹ್ಯಾವ್ ಬೀನ್ ಪ್ರಿವೆಂಟೆಡ್. ಕಾಮನೆಸ್ಟ್ ಈಸ್ ಡ್ರಂಕ್ ಅಂಡ್ ಡ್ರೈವಿಂಗ್, ಹೆಲ್ಮೆಟ್ ಇಲ್ಲದೆ ಓಡಿಸೋದು. ಆ ಹೆಲ್ಮೆಟ್ ಕೈಯಲ್ಲಿ ಹಾಕೊಂಡು ಓಡಿಸ್ತಿರ್ತಾರೆ, ತಲೆಗಿರೋ ಹೆಲ್ಮೆಟ್ ನ ಕೈ ಯಾಕೆ ಹಾಕೊಂಡ್ತಾರೋ ಗೊತ್ತಿಲ್ಲ ನನಗೆ. ಕುಡಿದು ಬಿಟ್ಟು ಓಡಿಸ್ತಾ ಇರ್ತಾರೆ. ಆ ಟ್ರಾಫಿಕ್ ಪೊಲೀಸ್ನವರು ಪಾಪ ನಮ್ಮ ಹಿಂದೆ ಓಡಿ ಓಡಿ ನಮ್ಮ ಜೀವನ ಉಳಿಸ್ಲಿಕ್ಕೆ ಬರ್ತಿರೋದು. ಅವ್ರನ್ನ ನಾವು ಶತ್ರು ಅನ್ಕೊಂಡು ಅವರಿಂದ ಹೈಡ್ ಮಾಡಿ ಮಾಡಿ ಹೋಗ್ತಾ ಹೋಗ್ತಾನೆ ಬೀಳ್ತೀವಿ.
6: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರ್. ಲೈಫ್ಸ್ ಆನ್. ಫಾರ್ ಅಪಾಯಿಂಟ್ಮೆಂಟ್ಸ್ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ಲೈಫ್ಸ್.
2: ಫರ್ನಿಚರ್ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ EMI, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್ ಇರಿಟಿ, ತಾವಕ್ಕರ, ಕಣ್ಣೂರು.
8: ಆಕಾಶವಾಣಿ, ಮಡಿಕೇರಿ.

ನಾಡರಮಾಜನಕ್ಕೆಲ್ಲ ಇನ್ನಿತ್ರ ಕೊಡವು ಸಿರಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿತ್ರ ಈ ಕಾರ್ಯಕ್ರಮದಲ್ಲಿ ನಿಂಗ ಕೊಡವು ಸಾಹಿತ್ಯ ಕೋವುಕ್ಕೆ ಬಂದ ಕನಕದಾಸ ಕವಿರ ಸಾಹಿತ್ಯ ಈ ವಿಷಯದಲ್ಲಿ ಪುಸ್ತಕದ ಸಂಪಾದಕಗಳು ಎಳುತ್ತುಗಾರಳು ಅನ್ನ ನಾಗೇಶ್ ಕಾಲೂರ್ ಅಂಡ ಕೂಡ ನರ್ತನ ತಕ್ಕ

0: ನಮಸ್ಕಾರ. ಕೊಡವ ಸಿರಿ ಕಾರ್ಯಕ್ರಮಕ್ಕೆ ತಕ್ಕಾರ ಕನಕದಾಸಂಡ ಸಮಗ್ರ ಸಾಹಿತ್ಯ ಕೊಡವತಕ್ಕೆ ತರ್ಜುಮಾಯಿತು. ಈ ಮಹತ್ ಕಾರ್ಯತ್ರ ಸಂಪಾದಕಗಳಾಯ್ತು ಕಾರ್ಬಾರ ನೀಸಿನ ಎಳ್ತುಕಾರ ಪೆರಿಯ ಸಾಹಿತಿ ನಾಗೇಶ್ ಕಾಲುರಂಗ ಇಂದಿತ್ರ ನಂಗಡ ಕಾರ್ಯಕ್ರಮಕ್ಕೆ ಉಂಡು. ನಮಸ್ಕಾರ, ನಿಂಗಕ್ಕೆ ಈ ಕಾರ್ಯಕ್ರಮಕ್ಕೆ ತಕ್ಕಾರ
1: ನಮಸ್ಕಾರ.
0: 500 ಕಾಲಕ್ಕೆ ಮುಪ್ಪಡೆ ರಚನೆ ಆಯ್ತುಳ ಕನಕದಾಸಂಡ ಸಾಹಿತ್ಯತ್ನ ಕೊಡವತಕ್ಕೆ ಕೊಂಡವಪ್ಪಕ್ಕೆ ನೇರಾಯ್ತು. ಅದು ಸುಲಭತ್ರ ಪಣಿಯೊಂದಲ್ಲ. ಆದ್ಯ ಕೀಂಡ ಬಗ್ಗೆ ಎಂತ ಅಣ್ವೀರ ನಿಂಗ?
1: ಕೊಡವತಕ್ಕಕ್ಕೆ ತರ್ಜುಮೆ ಮಾಡೋಕಪ್ಪಕ ಸವಾಲ್ ಎಂತಂದಣ್ಣಕ ಶಬ್ದತ್ರ ಕೊರವು. ದಂಡನೆ ಕನಕಂಡ ಪಾಂಡಿತ್ಯ ಪುರಾಣ ಇತಿಹಾಸತ್ನ ಕೊಯ್ತ ಸಾಹಿತ್ಯತ್ನ ತರ್ಜುಮೆಕಾರ ಅಭ್ಯಾಸ ಮಾಡೋಣ ಜತ್ ಓರ್ ಘಟನೆ ಅಲ್ಲೆಂಗಿ ಓರ್ ಶಬ್ದತ್ನ ಅರ್ಥ ಮಾಡ್ಯವತ್ತು ತಪ್ಪಿ ಪೋನಾಗ ಇಡೀ ಸಾಹಿತ್ಯವೇ ಪಾಳಪಿಂಜತ್. ಕನಕ ಸಾಹಿತ್ಯ ಅಣ್ಣಕ ಜಾನಪದ ಆಧ್ಯಾತ್ಮ ಇತಿಹಾಸ ಪುರಾಣ ತತ್ವೋಪದೇಶ ಸಾಮಾಜಿಕ ಚಿಂತನೆ ಬದುಕನ ಎಂದನೆ ನೀಸೊಂಡು

0: ಅನ್ನುವನಂಥ ನೀತಿ ಎಲ್ಲವೂ ಕೂಡಿನಂಥದ್ದಾಯ್ತು. ಒಂದು ಕೀರ್ತನೆನ ಅಯ್ಯಂಗ ನೆಜ್ಜ ರೀತಿಲಿ ಅಯ್ಯಂಗಡ ದೃಷ್ಟಿಕೋನ ಎಂಥದ್ದೊಂದು ಮಿಂಜಲೇ ಅರಿಂಜವಣಿಜ್ಞತ್ತು ಕಾರ್ಯಾಗಾರ ಕೈಂಜದು ಅಧ್ಯಯನ ಕೇಂದ್ರ ಕಾರ್ಡ ಕೂಡ ನಡ್ತನ ಸಂಪಾದಕಂಗಡ ಸಭೆಲಿ ಒಂದು ತೀರ್ಮಾನ ಅಡ್ತಂಡ ಪೋಲೆ ಕನಕ ಸಾಹಿತ್ಯತ್ನ ಗದ್ಯ ರೂಪತೂ ತರ್ಜುಮೆ ಮಾಡಲು ಅಲ್ಲಂಗಿ ಕಾವ್ಯ ರೂಪತೂ ತರ್ಜುಮೆ ಮಾಡಲು ಕಷ್ಟ ಅಚ್ಚಂಗು ಪರೋಲೆ ಅದದ್ದು ಕೀರ್ತನೆನ ಅದದೇ ಛಂದಸ್ಸಲು ಅಣ್ಣಕ ಅದದೇ ರಾಗ ತಾಳ ಕೊತ್ತ ಲಯತ್ತು ಕೊಡವ ತಕ್ಕ ಕೊಂಡಬಪ್ಪಗ ನಂಗೆ ತೀರ್ಮಾನ ಮಾಡಿನದಾಚಿ
1: ಅದು ಕಷ್ಟ ಇಲ್ಲ
0: ಕಷ್ಟ ಆಚಿ ಆಚಂಗಿ ನಂಗಡ ನಂಕ ಇಷ್ಟ ಆಚಿ ಅದು ಅಣ್ಣಚಂಗಿ ಅದದೇ ರಾಗ ಲಯತ್ತು ಆ ಪಾಟನ ಕೊಂಡವಪ್ಪದು ನಂಕ ಇಷ್ಟ ಹತ್ರ ಕೆಲಸ.

0: ಕಷ್ಟ ಅಚ್ಚಿಂಗು ಪರ್ವಲೆ, ಅದದು ಕೀರ್ತನೆನ ಅದದೇ ಛಂದಸ್ಸಲು ಅಣ್ಣಕ ಅದದೇ ರಾಗ ತಾಳಕೊತ್ತ ಲಯತ್ತು ಕೊಡವತಕ್ಕ ಕೊಂಡಬಪ್ಪಗ ನಂಗೆ ತೀರ್ಮಾನ ಮಾಡಿನದಾಚಿ.
1: ಅದು ಕಷ್ಟ ಇಲ್ಲ,
0: ಕಷ್ಟ ಆಚಿ ಆಚಂಗಿ ನಂಗಡ ನಂಕ ಇಷ್ಟ ಆಚಿ ಅದು ಅಣ್ಚಂಗಿ ಅದದೇ ರಾಗ ಲಯತ್ತು ಆ ಪಾಟನ ಕೊಂಡವಪ್ಪದು ನಂಕ ಇಷ್ಟತ್ರ ಕೆಲಸ ಆಚಿ ಕಷ್ಟ ಆಚಿಂಗ್ ಪರ್ಲ ಎಂದು. ರಾಮಧಾನ್ಯ ಚರಿತ್ರೆ, ನಳ ಚರಿತ್ರೆ, ಹರಿಭಕ್ತಿ ಸಾರ, ಕಾವ್ಯ ಇದೀಚೆಕ್ ಒರು ಸಂಪುಟ ತಿಂಜ ಬಾಮಿನಿ ಷಟ್ಪದಿರ ರಚನೆ. ಇದನ್ನ ಆದಿಪ್ರಾಸ ಬೆಚ್ಚಂಡು ರಚನೆ ಮಾಡುವಕ್ಕೆ ಶಬ್ದತ್ರ ಕೊರವನುಂಡು ಕಷ್ಟ ಆಚಿ. ಆಚಂಗಿ ಸಾಧ್ಯ ಅನ್ನಲ್ಲಿ ಆದಿಪ್ರಾಸ ಬೆಚ್ಚಂಡದು ಷಟ್ಪದಿ ರೂಪದ ರಚನೆ ಆಚಿ.
1: ಈಗ ಕನಕದಾಸಂಗಳ ಸಾಹಿತ್ಯ ಅಂಚಿಂಗಿ ಎಲ್ಲರಿಗೂ ಪ್ರತಿ ಜನಕ್ಕೂ ಗೊತ್ತುಳ್ಳ ವಿಷಯ ಇದೊರು ಬಲ್ಲೆಯವರು ಕನಕದಾಸಂಗಳ ಸಾಹಿತ್ಯ ಅನ್ನೋದೇ ಅವರು ಪೆರ್ಮೆ. ಅಂತ ಅವರು ಸಾಹಿತ್ಯದನ್ನ ನಿಂಗ ಕೊಡವಕ್ಕೆ ತರ್ಜುಮೆ ಮಾಡಿತುಳಿರ, ಈ ನಿಂಗ ಸಂಪಾದಕನಾಯ್ತು ತರ್ಜುಮೆ ಮಾಡಿತುಳ್ಳ ಈ ಯೋಜನೆಯ ಬಗ್ಗೆ ಚೆನ್ನಾಗಿ ಅರಿವಿಕೆ ತಪ್ಪಿರಾ?
0: ಅಕ್ಕು ರಾಷ್ಟ್ರೀಯ ಸಂತ ಕವಿ ಆಯ್ತು ಕೇಳಿನೋಡ್ನ ಕನಕದಾಸನ ಕಾವ್ಯಕ್ಕೆ ಕನ್ನಡ ಸಾಹಿತ್ಯ ಕ್ಷೇತ್ರದ ತಾಂಡದೇ ಅನ್ನ ನೆಲೆಬೆಲೆ ಉಂಟು ಅನ್ನತ ಸಾಹಿತ್ಯ ಸಿರಿದುಂಬನ ಅಂಗಡ ಸಮಗ್ರ ಸಾಹಿತ್ಯ ಇದಕ್ಕ ಕೊಡವ ಸಾಹಿತ್ಯಕ್ಕೆ ಹೋಗಿ ಬಂದದ್ದು ಒರು ಪೆರ್ಮೆ ಖಂಡಿತ ಆಯ್ತುಂಡು. ಕನಕದಾಸಂಡ ಸಾಹಿತ್ಯದನ್ನ ದೇಶದ ಪಬ್ಬಿಚಿಡುವಾಗ ಕರ್ನಾಟಕ ಸರ್ಕಾರ ಮನಸ್ಸು ಮಾಡನಾಂಡ ಫಲತ್ತು ಬೆಂಗಳೂರಲ್ಲುಳ್ಳ ರಾಷ್ಟ್ರೀಯ ಸಂತಕವಿ ಕನಕದಾಸ ಅಧ್ಯಯನ ಪಿಂಜ ಸಂಶೋಧನಾ ಕೇಂದ್ರಕಾರ ಒಂದು ಬಲ್ಲಿ ಯೋಜನೆ ಕೈಕಡ್ತವ. ದೇಶತ್ರ 15 ಭಾಷೆಗೆ ಕನಕದಾಸನ ಸಾಹಿತ್ಯದನ್ನ ತರ್ಜುಮೆ ಮಾಡುವ ಯೋಜನೆ ಅದು. ಇಂಗ್ಲೀಷ್, ಹಿಂದಿ, ತೆಲುಗು, ಮಲಯಾಳಂ, ತಮಿಳು, ಸಂಸ್ಕೃತ, ಉರ್ದು, ಮರಾಠಿ, ಬೆಂಗಾಳಿ, ಅಸ್ಸಾಮಿ, ಗುಜರಾತಿ, ಕೊಂಕಣಿ, ತುಳು ಕೊಡವತಕ್ಕೂ ಕೂಡ ನನಗೆ ಒಟ್ಟು 14 ಭಾಷೆಗೆ ಇದಕ್ಕೆ ತರ್ಜುಮೆ ಮಾಡಿತು. ಈ ತರ್ಜುಮೆ ಮಾಡಿದ ಪುಸ್ತಕದನ್ನ ಬಳಿಕ ಕೊಂಡು ಬಂದಿತ್ತು ಆಯ್ತು. ಕೇಂದ್ರತ್ರ ಸಮನ್ವಯಾಧಿಕಾರಿ ಕಾತಾ ಚಿಕ್ಕಣ್ಣ ಅಂಡ ಜವಾಬ್ದಾರಿಲಿ ಕೈಕಡ್ತಂಡ ಯೋಜನೆಲಿ ಅದದು ಭಾಷೆಗೆ ಭಾಷಾ ಸಂಪಾದಕಂಗ ತರ್ಜುಮೆಕಾರ ಕನ್ನಡ ವಿದ್ವಾಂಸಂಗ ಪರಿಶೀಲನೆಕಾರ ಕೂಡ ನನಗೆ 125 ಜನರ ಪಡಿಪು ಕಾರಡ ಕೂಟ ನೇಮಕಾಚಿ. ಇನ್ನನೆ ಆಂಜಂಡ ಕೂಟಕ್ಕೆ ಸಲಹೆ ಸೂಚನೆ ಕೊಡ್ಪಂಜಿ ಯೋಜನೆರ ರೂಪುರೇಷೆಗೆ ಬಟ್ಟೆ ಕಾಟುವಕ್ಕೆ ಡಿ ಎ ಶಂಕರಂಗಳ ಪ್ರಧಾನ ಸಂಪಾದಕನಾಯ್ತು ನೇಮಕ ಮಾಡಿಸಿ.
1: ಈಗ ನಿಂಗ ಕೊಡವತಕ್ಕ ತರ್ಜುಮೆ ಮಾಡಿತಿಪ್ಪಕ್ಕ ನಿಂಗಡ ಕೂಡ ದಾರೆಲ್ಲ ಕೈಕೂಟಿಸಿ
0: ಕೊಡವತಕ್ಕರು ತರ್ಜುಮೆಕಾಯ್ತು ಬಾಚರಿನಿಂಡ ಪಿ ಅಪ್ಪಣ್ಣ, ಬಾಚರಿನಿಂಡ ರಾಣು ಅಪ್ಪಣ್ಣ, ಕಸ್ತೂರಿ ಗೋವಿಂದಮಯ್ಯ, ಮುಲ್ಲೇಂಗಡ ಬೇಬಿ ಚೋಂದಮ್ಮ, ಮುಲ್ಲೇಂಗಡ ರೇವತಿ ಪೂವಯ್ಯ, ಮೊಣ್ಣಂಡ ಶೋಭಾ ಸುಬ್ಬಯ್ಯ, ಪಿಂಜ ನಾನ ಇಚಕ ಜನತ್ನ ರಾಷ್ಟ್ರೀಯ ಸಂತಕವಿ ಕನಕದಾಸ ಅಧ್ಯಯನ ಪಿಂಜ ಸಂಶೋಧನಾ ಕೇಂದ್ರಕ್ಕೆ ಆಯ್ಕೆ ಮಾಡಿಸಿ. ಕೊಡವ ತಕ್ರ ವಿಭಾಗದಲ್ಲಿ ಸಂಪಾದಕನಾಯ್ತು ನನ್ನ ನೇಮಕ ಮಾಡಿಸಿ. 2014 ಇಸ್ವಿಲಿ ಶುರುವಾದ ಈ ತರ್ಜುಮೆ ಕಾರ್ಯತ್ರ ಬಲ್ಯ ಯೋಜನೆ ಒಟ್ಟಾರೆ ರೂಪ ಎನ್ನೀರುಂಡು ಎಲ್ಲ ಭಾಷೆಯ ಸಂಪಾದಕಂಗ ತರ್ಜುಮೆಕಾರಳ ಕೂಟಿತು ಸಭೆ ನಡೆಸಿ. ಸರಿ ಸುಮಾರು 500 ಕಾಲಕ್ಕೆ ಮುಪ್ಪಡೆ ರಚನೆ ಆನ ಕನಕದಾಸನ ಸಾಹಿತ್ಯತ್ ಬಳಕೆ ಆನ ಶಬ್ದ ಸಂಪತ್ತನ ಕನ್ನಡ ಅಲ್ಲತ್ತ ಬೋರೆ ಭಾಷೆಗೆ ತರ್ಜುಮೆ ಮಾಡುವುದು ಸುಲಭ ಒಂದು ಇಂಜಿಲೆ. ಹಂಗಾಯ್ತು ಡಾಕ್ಟರ್ ಟಿ ಎನ್ ನಾಗರತ್ನ, ಪ್ರೊಫೆಸರ್ ಸಿ ನಾಗಣ್ಣ, ಎಸ್ ಸಿರಾಜ್ ಅಹಮದ್, ಚನ್ನಪ್ಪ ಕಟ್ಟಿ, ಪಿಂಜ ಡಾಕ್ಟರ್ ತಾರಿಣಿ ಶುಭದಾಯಿನಿ ಇನ್ನತ ಕನ್ನಡ ವಿದ್ವಾಂಸಗಳೋ ನೇಮಕ ಮಾಡಿನದಾಚಿ. ಇಂಗಡ ಬಟ್ಟೆ ಬೊಳಿಲು ತರ್ಜುಮೆಕಾರ ತಂಗಡ ಸಂಶಯ ಸಮಸ್ಯೆಯನ್ನು ಪರಂದಿತ್ತು ತೂತವಕ್ಕಾಯ್ತು ತರ್ಜುಮೆ ಕಾರ್ಯಾಗಾರ ನಡೆದತ್ತು. ಕನಕದಾಸ ಕವಿರ ಸಾಹಿತ್ಯ ಅದೆಚ್ಚಗ ಕನಪಟ್ಟದಂದು ಆಂಡ ಆಳಕಳು ಯುವಕಲೇ ನಂಗೆ ಗೊತ್ತಾಯ
1: ನೀರ್ ಅಕ್ಕಲೆ ತಕ್ಕರ್ ನಡಿಪಕ್ಕ ಷಡ್ಬದಿ ರೂಪತ್ರ ರಚನೆ ಆಚಿ ಇಂದು ಅಣ್ಣೀರಲ್ಲ ಅಂಡ ಲಯ ಎನ್ನನೇ ಉಂಡು ಕೋಲ್ವ ನಂಗ
0: ಅಂಡ ಲಯ ಇನ್ನನೇ ಉಂಡು ತರನ ತನ್ನನ ತರನ ತನ್ನನ ತರನ ತನ್ನನ ತರನ ತನ್ನನ ತರನ ತನ್ನನ ತರನ ತನ್ನನ ತರನ ತನ್ನನ ತ ಅನ್ನನೆ ಷಟ್ಪದಿ ರೂಪದಲ್ಲಿ ಒಪ್ಪಗ ಆ ಲಯತ್ನ ನಂಗಿಡ್ತಂತು ಪಾಠರ ಉದಾಹರಣೆ ಇನ್ನೇನುಂಡು ಎಟ್ಟು ಚಾಣುರ ತಡಿಲು ರೋಮದು ಎಟ್ಟು ಕೋಟಿಯ ದಾಂಡ ಕೂಟಲು ಒಟ್ಟು ಕೀಲದು ಉಂಡು 68 ಕೋಟಿಯದು ಕಟ್ಟು ನಾಮನೆ ಎರ್ಚಿ ಮೂಳೆಲು ಬುಟ್ಟು ಪೋಪಕ ಬೆಂದು ನೀನಿದ ಇಟ್ಟು ಕುಂಡುಕು ಕಟ್ಟಿ ಮಣ್ಣಿನ ಇಡುಲ ಫಲವೆನ್ನು ಇದು ಆ ಪಾಠರ ರೂಪ. ಇನ್ನೋರು ಛಂದಸ್ಸು ಎಂತಂದಣ್ಣಕ ಮೋಹನ ತರಂಗಿಣಿ ಕಾವ್ಯದಲ್ಲಿ ಬಪ್ಪಂಥದ್ದು ಅದು ಸಾಂಗತಿಯ ಲಯತ್ಲ ಉಳ್ಳದು. ತರನನ್ನ ತರನನ್ನ ತರನನ್ನ ತರನನ್ನ ತರನನ್ನ ತರನನ್ನ ತರನನ್ನ ತರನನ್ನ ತರನನ್ನ ತರನನ್ನ ತರನನ್ನ ತರನನ್ನ ತರನನ್ನ ತರನನ್ನ ಇದೇ ಲಯತ್ನ ನಂಗೆ ಕೊಡವತಕ್ಕೆ ಇಡ್ತಾವಪ್ಪಕ ಚೆನ್ನ ಚೇಂಜ್ ಮಾಡಿ ಅಂತ ಆ ಲಯತ್ನ ಚೆನ್ನ ಬದಲಾವಣೆ ಮಾಡಿ ಅಂಡು ನಂಗೆ ಇಂದನೆ ಅದನ್ನ ಇಡ್ತಂತ ತರನನ್ನ ತರನನ್ನ ತರನನ್ನ ತರನನ್ನ.

0: ವೈಷ್ಣವಂಗ ವಿಷ್ಣುವೇ ಮೇಲೆಂದು ಅಣ್ಣಕ ಶೈವಂಗ ಶಿವನೇ ಮೇಲೆಂದು ನಂಬುವವು. ಅಂದನೆ ಜಾತಿ ಜಾತಿರ ನಡುವಲು ಇನ್ನತ ವಿಷಯತ್ತು ಪೋರಾಮೆ ನಡೆದೇ ಇಪ್ಪಿಂತು. ಆಚೆಂಗಿ ದೇವ ಎಲ್ಲರೂ ಒಂದೇ ಅನ್ನೋ ತತ್ವ ಕೊತ್ತಿದ್ದು ಕನಕದಾಸ ತಾಂಡ ಕಾವ್ಯ ಕೀರ್ತನೆಯಲ್ಲ ರಚನೆ ಮಾಡಿತು. ಆತ್ಮ ಯಾವ ಕುಲ, ಜೀವ ಯಾವ ಕುಲ, ಆತನೊಲಿದ ಮೇಲೆ ಯಾತರ ಕುಲವಯ್ಯ, ಕುಲವೆಂಬುದಿಲ್ಲ ಮಾನವ ಕುಲವಲ್ಲದೆ. ಇನ್ನನೆ ಮನುಷ್ಯಂಗಳಾನ ನಂಗೆಲ್ಲ ಒರೇ ಕುಲ ಅಂದು ಸಾರ್ಚಿ.
1: ಕೃಷ್ಣದೇವರಾಯ ಹಿಂಗ ಕನಕದಾಸನವರು ಸಂಸ್ಥಾನಕ್ಕೆ ದಂಡನಾಯಕನಾಯ್ತು ಮಾಡಿಚಿ ಅಣ್ಣುವ ಇಂಡ ಬಗ್ಗೆ ಅಂತ ಅಣ್ವೀರ
0: ಹಕ್ಕು. ಕನಕದಾಸಂಡ ಬಾಲ್ಯ ಪಿಂಜ ಯೌವನ ವಿಜಯನಗರ ಸಾಮ್ರಾಜ್ಯತ್ರ ಗಡಿಕೋಟೆ ಬಾಡ ಸಂಸ್ಥಾನದ ಕೈಂಜಕ ಶಿಕ್ಷಣ ಆನೆಗೊಂದಿಲ್ ಕೈವ. ಕನಕಂಡ ಶಾಸ್ತ್ರ ಪಡಿಪು ಸಾಮರ್ಥಿಕನ ಅರಂಜಣ್ಣ ಕೃಷ್ಣದೇವರಾಯ ಅವಂಗ ಡನಾಯಕ ಅಣ್ಣಕ ಪಡೆಯಾಳಿ ಪಟ್ಟ ಕೊಡ್ಪಂಜಿ ಬಾಡ ಸಂಸ್ಥಾನತ್ರ ದಂಡನಾಯಕ ಪಟ್ಟ ಕೊಡ್ಪ. ಶತ್ರುವ ದಾಳಿ ಮಾಡಿನ ಸಂದರ್ಭತ್ತು ಕನಕದಾಸ ಕಾಟ್ನ ಬೀರ್ಯಕ್ಕೆ ಮೆಚ್ಚಿತು ಪೊನ್ನರ ಖಡ್ಗ ಕೊಡ್ಪಂಜಿ ಕೊಂಡಾಡುವ. ತಾಂಡ ಆಳ್ವಿಕೆ ಸಂದರ್ಭತ್ತು ತಾಂಡ ಸಂಸ್ಥಾನತ್ತು ದೇಗುಡಿ ಕಡ್ಚಿಡೋ ಕೆರೆ ಮಾಡಿಸಿಡೋ ಇನ್ನತ್ತ ಜನಕ್ಕೆ ನಲ್ಲದಾಪ ಕಾರ್ಯತ್ನ ಕನಕ ಮಾಡ್ಯಂಡಿಪ್ಪ. ಇನ್ನತ್ತ ಜೀರ್ಣೋದ್ಧಾರ ಸಂದರ್ಭತ್ತು ನೆಲತ್ತು ಪೂತು ಬೆಚ್ಚ ಪೊಂಬಣ ಕಡಾಯಿ ಕಡ್ಚಿಂದು ಇದನ್ನ ಏತುಲು ಇಂಜಕ್ಕೆ ಪುರುಡಲು ಜನಸೇವೆ ಮಾಡಿಸಿಂದು ಕೇಳಿಬಪ್ಪ. ಪೊಂಬಣ ಕಟ್ಟನಾಂಡ ಏತುಲು ತಿಮ್ಮಪ್ಪ ನಾಯಕ ಕನಕ ನಾಯಕ ಆಚಿಂದು ಜನರ ಅಭಿಪ್ರಾಯ ಉಂಟು. ಕನಕ ಬಾಡ ಸಂಸ್ಥಾನತ್ರ ದಂಡನಾಯಕ ಆಯ್ತಿಪ್ಪ ಸಂದರ್ಭತ್ತು ವಿಜಯನಗರ ಸಾಮ್ರಾಜ್ಯತ್ರ ಮೀದ ಶತ್ರುವ ದಾಳಿ ಮಾಡಿತಿಪ್ಪ. ವಾರಂದ ಸಾಮಂತ ರಾಜಂಗಳು ತಂಗ ಸ್ವತಂತ್ರಗಳಾಪಕ್ಕೆ ಒಳಿಂಜೋಳಕ್ಕೆ ಪೇಚಾಡ್ಯಂಡಿಪ್ಪ. ಇನ್ನತ್ತ ಇಂಗಡ ಸದ್ದಡ್ಕೋಕ್ಕೆ ಎಚ್ಚಮ್ಮ ನಾಯಕ ಕನಕ ನಾಯಕ ಇಂಗಡ ಕೊರವು ಕಾರಿಕೆಲು ರಾಜ ಸೈನ್ಯ ಐಪಿಂಜತ್ತಂದು ಇತಿಹಾಸ ಉಂಡು.
1: ಈ ಇತಿಹಾಸದ ಪ್ರಕಾರ ಕನಕ ದಂಡನಾಯಕ ಆಯ್ತಿಪ್ಪಕ್ಕ ಕೊಡಗಕ್ಕೂ ಬಂದಿತ್ತು ಎಂದು ಅಣ್ಣುವ ಅದು ನೇರ
0: ಅಕ್ಕು. ಈ ವಿಷಯ ಸುಮಾರು ಜನಕ್ಕೂ ಗೊತ್ತೇ ಇಲ್ಲ. ಅಣಚಂಗಿ ಸಾಧಾರಣ ನೋಟಿಗಂಬನಕ್ಕೆ ದುಂಬ ಜನಕ್ಕೆ ಗೊತ್ತಿಲ್ಲದ ಓರ್ ಇತಿಹಾಸ ಇದು. 1510 ಅಲ್ಲಂಗೆ 12ನೇ ಇಸ್ವಿರ ಅಂದಾಜಿಲು ಕೊಡಗರ ನಂಜರಾಜ ಪಟ್ಟಣದ ನಂಜರಾಜ ದಂಗೆ ಎದ್ದಿತಿಪ್ಪ. ಈ ಪಡೆನ ಅಡ್ಕೋಕ್ಕೆ ಕನಕ ನಾಯಕಂಡ ಕೊರವು ಕಾರಿಕೆಲು ಕೃಷ್ಣದೇವರಾಯಂಡ ಸೈನ್ಯ ಬಂದಿತಿಪ್ಪ. ಸುಮಾರು 500 ಕಾಲಕ್ಕೆ ಮುಪ್ಪಡೆ ಕನಕ ಕೊಡಗಕ್ಕೆ ಬಂದದು ಓರ್ ಇತಿಹಾಸ. ಕನಕದಾಸ ನಳ ಚರಿತ್ರೆ ಕಾವ್ಯತ್ತು ಆನೆಯಡ ಪುಂಡ್ರ ವರ್ಣನೆ ಕಾಡ್ರ ವರ್ಣನೆ ಮಾಡಿನದು ಕೊಡಗು ಪ್ರಾಂತ್ಯತ್ನೇ ಕೊಂಡಾಡಿನ ಪೋಲೆ ಉಂಡು. ನಂಜರಾಜ ಪಟ್ಟಣ ಪಡಕೈಂಜದು ಕನಕಂಡ ಸೈನ್ಯ ತೆಕ್ಕ ದಿಕ್ಕರ ನೀಲಗಿರಿ ಕೆತ್ತನೆಯು ವಿಜಯನಗರ ಸಾಮ್ರಾಜ್ಯತ್ನ ಪುಡ್ತಕ್ಕೆ ಎಡ್ತಂಡದು ಇತಿಹಾಸತ್ತು ದಾಖಲಾಯ್ತು. ಅದಾನದು ಎಚ್ಚಕೋ ಕಾಲ ಕೈಂಜದು ಬಹಮನಿ ಸುಲ್ತಾನಂಗ ಬೋರೆ ಬೋರೆ ಕಡೆಂಜ ಪಡೆ ಪೊತ್ತಂಡೇ ಬಪ್ಪ. ರಾಜವಂಶಕಾರ ಸಾಮಂತ ರಾಜಂಗ ತಂಗ ತಂಗಡ ಸ್ವಾರ್ಥ ನೋಟನಾಂಡ ಎತ್ತುಲು ವಿಜಯನಗರ ಸಾಮ್ರಾಜ್ಯಕ್ಕೆ ಕಂಟಕ ಸುರುವಾಪ. ಎಚ್ಚಮ್ಮ ನಾಯಕ ಕನಕದಾಸಂಡಂತ ಸಾಮರ್ಥಿಕರ ಪಡೆಯಾಳಿಯ ಅಕ್ಕಕೊಮ್ಮ ಪಡೆನ ಅಡ್ಕನಕಲು ಸಾಮ್ರಾಜ್ಯ ಒಡುಂಗಿಪೋಪ. ಕನಕದಾಸಂಡ ಸೈನ್ಯ ಬಿಜಾಪುರ ಸುಲ್ತಾನರ ಸೈನ್ಯತ್ನ ಬಾಡ ಸಂಸ್ಥಾನತ್ರ ಪಕ್ಕ ಎದುಪುಟ್ಟವ. ಎಚ್ಚಕೆ ಪೋರಾಟನಕಲು ಸುಲ್ತಾನಡ ಬಲ್ಯ ಪಡೆಯರದಿಕ್ಕೆ ಗಲು ಪಡೆದೋ ಕಾಯಿಲೆ. ಕೃಷ್ಣದೇವರಾಯಂಡ ಮೇನತ್ತಲು ಕೇಳಿ ಪಡೆದ ವಿಜಯನಗರ ಸಾಮ್ರಾಜ್ಯ ಅಳಿಯ ರಾಮರಾಯಂಡ ಆಳ್ವಿಕೆ ಸಂದರ್ಭತ್ತು ಅವಸಾನ ಕಾಂಬನಕ್ಕೆ ಅಪ್ಪ. ಕನಕ ಪಡೆಲು ಚೋತ್ ಪೋಪ.
1: ಓ ಅಕ್ಕ, ಪಡೆಲು ಚೋತ ಪಿಂಜ ಕನಕದಾಸಂಗ ಕಾವ್ಯ ಶುರು ಮಾಡಿತಿಕ್ವ ಅಂದಕ್ಕ.
0: ಇದೇ ಸಂದರ್ಭತ್ತು ಕನಕಂಗ ವೈರಾಗ್ಯ ಬಾತಂದ ಅಭಿಪ್ರಾಯ ಉಂಡು. ದೈವ ಶಕ್ತಿ ಅದಕ್ಕೆ ಏದು ಶಕ್ತಿಯೂ ಇಲ್ಲ ಎಂದು ಕನಕದಾಸ ದೀಕ್ಷೆ ಪಡೆದವ. ತಾಂಡ ಭಕ್ತಿ ಕವಿತ್ವ ಶಕ್ತಿರ ಮೂಲಕ ದೇವಳ ಕೊಂಡಾಡಿಯಂಡು ಬೋರೆ ಬೋರೆ ಊರ್ಲು ತಿರಿಯಂಡಿಪ. ಬೇಲೂರ್ಲು ಚೆನ್ನಕೇಶವನ್ನು ಕೊಂಡಾಡಿಯಂಡು, ಕಾಗಿನೆಲ್ಲಲು ಆದಿಕೇಶವನ್ನು ಕೊಂಡಾಡಿಯಂಡು ಭಕ್ತಿ ಪಂಥತ್ತು ನೆಲಕಂಡವ. ಕನಕದಾಸ ಅನ್ನತ ಭಕ್ತ ಆಚೆಂಗು ಮೇಲ್ಜಾತಿಕಾರ ಕನಕನ ಕೀಳಾಯ್ತೇ ಕಾಂಬಿಂಜತ್ತು ಅಣ್ವಂಗು ಉಡುಪಿರ ಕನಕಂಡ ಕಿಂಡಿ ಉದಾಹರಣೆ. ದೇವಳ ಕಾಂಬಕ ಪೋಪಗ ಕೈಂಜಿಲಂಗಿ ಕುಡಿ ಕನಕ ತಾಂಡ ಭಕ್ತಿರ ಕವಿತಾಶಕ್ತಿಲು ಉಡುಪಿರ ಕೃಷ್ಣನ ತಾಂಡಬರಿಕೆ ತಿರುಕಿಯಂಡದು ಅಣ್ವದು ಕನಕದಾಸಂಡ ಭಕ್ತಿ ಜ್ಞಾನಕ್ಕೆ ಸಾಕ್ಷಿಯಾಯ್ತುಂಡು. ಪಡೆಯಾಳಿ ತನತುಂಜ ಭಕ್ತಿ ಪಂಥಕ್ಕೆ ಬಂದ ಪಿಂಜ ಕನಕದಾಸಂಗ ಜ್ಞಾನೋದಯ ಆಚಿ ಅಣ್ವಂಗು ಈ ಪಾಠನ ನೋಟೋಲು. ಬದುಕಿಟ್ಟನ್ನು ಬದುಕಿಟ್ಟನ್ನು ಭವನಾಕ ನೀಂಗುಚಿ ಪದುಮ ನಾಬಂಡ ಪಾದ ಕೊದಿಯ ನಾಕಾಚಿ ಹರಿತೀರ್ಥ ಪ್ರಸಾದ ಏಡ ನಾವು ಕದಾಚಿ ಹರಿರ ನಾಮಾಮೃತ ಕೆಮಿಕ ತಾನಾಚಿ ಹರಿರ ಪೆದತ್ರ ಮುದ್ರೆ ಮಾಲಮಠ ಆಚಿ. ಇಂದನೆ ಅವ ಕೀರ್ತನೆಲು ತಾಂಡ ಅನುಭವತ್ನ ಕಾಟ್ಯವ. ಕನಕದಾಸ ಯೌವನ ತಿಪ್ಪಕ ಮೋಹನ ತರಂಗಿಣಿ ಕಾವ್ಯ ಪರಬುದ್ಧತು. ಪಡೆಯಾಳಿತನ ಬುಟ್ಟಿತು ಭಕ್ತಿ ಪಂಥಕ್ಕೆ ಬಂತು ದಾಸತ್ವ ಪಡೆದಂಡ ಪಿಂಜ ಹರಿಭಕ್ತಿ ಸಾರ ರಾಮಧಾನ್ಯ ಚರಿತ್ರೆ ನಳ ಚರಿತ್ರೆ 600 ಅಧ್ಯಯನ ಕೀರ್ತನೆ ಪಿಂಜ ಮುಂಡಿಗೆ ಇನ್ನತ್ತದ ರಚನೆ ಆಚಲೋ. ಕನಕ

0: ವಿರುದ್ಧ ಇಡೀ ಸೈನ್ಯತ್ನ ಪೊಡ್ತಟ್ಟಿರುವ. ಅದಾನದು ಬಾಣಾಸುರನೇ ಸೈನ್ಯತ್ತೋಡೆ ಬಂತು ಅನಿರುದ್ಧನ ಪುಡ್ಚಂಡು ಬಪ್ಪ. ನಾರದನುಂಡು ಇದನ್ನರಿಂಜ ಕೃಷ್ಣ ತಾಂಡ ಸೈನ್ಯತ್ತೋಡೆ ಶೋಣಿತಪುರಕ್ಕೆ ಮುತ್ತಿರುವ. ಕೃಷ್ಣಂಡ ಸೈನ್ಯಕ್ಕೆ ಶಿವ ಪಿಂಜ ಶಿವಗಣ ಸೈನ್ಯ ಎದುಪಾಯು ಅಂಜಿ ಬಲ್ಯ ಪಡೆ ನಡ್ಪ. ಬಾಣಾಸುರಂಡ ಆಯಿರ ಕೈನ ಕೃಷ್ಣ ತರ್ಚಿದಿಡುವ. ಇಂಡಡೆಲು ಬಾಣಾಸುರಂಡೆದಿಕ್ಕೆ ಬಂದ ಶಿವ ಕೃಷ್ಣನ ಸಮಾಧಾನ ಮಾಡುವಂಜಿ, ನಾನು ಕೃಷ್ಣನು ಬೊರೆ ಬೊರೆ ಅಲ್ಲ, ನಂಗ ದಂಡಾಳು ಒಂದೇ ಅಂದಣ್ಣ. ಇದನ್ನರಿಂಜ ಬಾಣಾಸುರ ತಾಂಡ ಮೋವ ಉಷಾದೇವಿನ ಅನಿರುದ್ಧಂಗು ಕೊಡ್ತು ಮಂಗಲ ಕೈಪ. ಪುತ್ತಂಗಾರ ಪುತ್ತಂಗಾರತಿ ದ್ವಾರಕೈಕ್ ಬಪ್ಪ. ಕನಕದಾಸ ಕವಿ ತಾಂಡ ಯೌವನತ್ತು ಪಡೆಯಾಳಿ ಆಯ್ತಿಪ್ಪಕಲೆ ಈ ಚಿಂಗಾರ ಕಾವ್ಯತ್ನ ಅಳ್ದಿತಿಕ್ಕೊಂದು ವಿದ್ವಾಂಸಂಗಡ ಅಭಿಪ್ರಾಯ. ವಿಜಯನಗರ ವೈಭವತ್ರ ಸ್ಥಿತಿಲಿಪ್ಪಕಲೆ ಅಲ್ಲಿ ಹತ್ರ ಚಾಯಿ ಚಂದ ಆಡಳಿತ ವ್ಯವಸ್ಥೆ ಪಡೆಕಳಿ ಇನ್ನತನ ನೋಟಿ ತರಂಜಂಡು ಈ ಕಾವ್ಯತ್ತು ಕೊಯ್ತಿದಿಕ್ಕೊಂದು ತೋಂದುವ. ಪೊಂಗಡ ತಡಿರಭೋಜತ್ನ ಅಂಗಡ ವೈಯಾರ ಕೋಣಿಕಳಿನ ಚಂಚಲ ಮನಸ್ಸನ ಪೆರ್ತ ರಸತ್ತು ಇದಲ್ ಕೊಂಡಾಡಿತು. ಅಂದನೆ ಪೇಟೆ ಕೋಟೆ ಬುದ್ಧವ ಕೊಂಬರೆ ಒಡಿಯ ಪೊಂಡ್ರ ತಂಗಣೆ ಮಂಗಣೆ ಇನ್ನತನ ತಂಡ ರಸಿಕತೆಯನ್ನು ಕೂಟಿತು ವರ್ಣನೆ ಮಾಡಿನ ಕಾಂಗೋಲು. ಸೌರಾಷ್ಟ್ರ ವರ್ಣನೆ ಅಧ್ಯಾಯ ತಿಂಜ ಶುರುವಾದ ಈ ಕತೆ ಮನ್ಮಥ ಬೆಂಜಿ ಪೋನದು, ಶಂಬರಾಕ್ಷಸನ ಕೊಂದದು, ಅನಿರುದ್ಧಂಡ ಜನನ, ಅನಿರುದ್ಧಂಡ ಬೋಟೆ, ಉಷಾದೇವಿರ ಚಿಂಗಾರ, ಚಿತ್ರಲೇಖೆ ಚಿತ್ರಪಟ ಕೊಂದದು, ಅನಿರುದ್ಧ ಬಾಣಾಸುರಂಡ ಕಾಳಗ, ಹರಿಹರಂಡ ಕಾಳಗ ಇಂದನೆ ನಾಪತ್ ದಂಡ ಅಧ್ಯಾಯತ್ಲುಳ್ಳ ಮಹಾಕಾವ್ಯ. ದಂಡಾಯಿರತ ಏಳ್ನೂಟ ಪತ್ತು ಚರಣ ಇದತ್ತುಂಡು. ಈ ಎಲ್ಲ ಪದ್ಯತ್ರ ಚರಣ ಸಾಂಗತ್ಯ ಲಯತ್ತು ನೆಜ್ಜದಾಯ್ತುಂಡು. ಅದು ಓರ್ ಪದ್ಯದಿಂದನುಂಡು. ಶ್ರೀಗಿರಿಜೇರೊಡೆಯಾನೆ ಮನನಲ್ಲ ದೇವಾನೆ ಬ್ರಹ್ಮಂಡಪ್ಪ ದೇವ ಸ್ವರ್ಗಾವಾಸಿ ಕಾಗಿ ನೆಲೆರಾರಂಗ ಸುರಸಾರ್ವ ಬಹುಮಾನೆ ಬೋಡ ನಂತಾನೆಲ್ಲ ತಪ್ಪವನೆ ಇಂದನೆ ಕಾವ್ಯ ಪೀಠಿಗೆ ಶುರುವಪ್ಪ. ಎಲ್ಲ ಅಧ್ಯಾಯತ್ರ ಕಡೇ ಚರಣತ್ ವರಮೋಹನ ತರಂಗಿಣಿದಣ್ವ ಈ ಕಾವ್ಯ ಹಳದಿ ತೋದಿತು ಕಟ ಮಾಜನಳ ಚೂರಿಯ ಚಣ್ಣೂರ ಉಳ್ಳಲ್ಲಿ ಕೆತ್ತನೆ ಚಾಕಿತು ಪೊಲತೂಲ ಲಕ್ಷ್ಮೀ ರೊಡಿಯ ಇಂದನೆ ಆಕಿರಿಯಪ್ಪ. ಈ ಮಹಾಕಾವ್ಯತ್ ಪುರವರ್ಣನೆ ಪ್ರಕೃತಿ ವರ್ಣನೆ ಪಡೆರ ವರ್ಣನೆ ಪಡೆಯಾಳಿಯಡ ಸಾಮರ್ಥಿಕೆ ಬೋಟೆರ ವರ್ಣನೆ ಕೋಟೆರ ಭೋಜ ಪೊಮ್ಮಕ್ಕಡ ಚಾಯಿ ಭೋಜ ಇಂದನೆ ಒಂದಾಂಗಜ ಒಂದು ಚೋದಾನ ದೃಶ್ಯತ್ನ ಓದುವಂಗಡ ಕಣ್ಣಿಗೆ ಕಟ್ಟು ಅನ್ನಕ್ಕೆ ನೆಜ್ಜಿತು. ಈ ಮಹಾಕಾವ್ಯತ್ನ ಓದಿ ಎಣಿಂಜಕ ಓದುವಂಗ ಬೊರೇ ಲೋಕತಿಂಜ ಇಂಜನಕ್ಕೆ ಆಪದಂತೂ ನೇರೆ. ಈ ಮಹಾಕಾವ್ಯತ್ರ ಶಕ್ತಿ ಎಂತಂದಣ್ಣಕ ಸಾಮಾಜಿಕ ಚಿಂತನೆಗೂ ಈ ಅಳ್ತು ಬಟ್ಟೆ ಕಾಟುವನತ್ತದು. ಸುಮಾರು 500 ಕಾಲಕ್ಕೆ ಮುಪ್ಪಡೆ ವಿಜಯನಗರ ಸಾಮ್ರಾಜ್ಯದ ಇಂಜ ಜನಜೀವನ ಪ್ರಕೃತಿ ಭೋಜ ಬಳಕೆ ಮಾಡುವಂಜ ವಸ್ತು ಇನ್ನತದ್ದು ಕೂಡಿ ಕಣ್ಣೆದಿಕೆ ಉಳ್ಳನಕ್ಕೆ ಅಪ. ಭಕ್ತಿ ಜ್ಞಾನವೂ ಕೂಡಿತು ನೆಜ್ಜ ಈ ಮಹಾಕಾವ್ಯ ಜನಳ ನಲ್ಲರಿಕೆಲ್ ಭಾವನೆಗೆ ಬಟ್ಟೆ ಕಾಟೋದು ನೇರು.
1: ನಿಂಗಡ ತಕ್ಕು ಕೇಟನುಂಡೆಂಗಿ ಇನ್ನೆಚ್ಚಕ್ಕೂ ಕನಕದಾಸಂಗಡ ಸಾಹಿತ್ಯತ್ರ ಬಗ್ಗೆ ಕೂಕೊಂಡು ಪಾಠ ಕೂಕೊಂಡುದಪ್ಪ ಇದೇ ವಿಷಯತ್ರ ಮೇಲೆ ಇನ್ನೆಚ್ಚಕ್ಕೂ ಇನ್ನೋರ್ ಕಾರ್ಯಕ್ರಮದ ತಕ್ಕ ಬರೆಯನ. ಇಚ್ಛನೇರ ನಂಗಡ ಕೊಡುವ ಸಾಹಿತ್ಯ ಕೂಕು ಬಂದ ಕನಕದಾಸ ಕವಿರ ಸಾಹಿತ್ಯತ್ರ ಬಗ್ಗೆ ಭಾರಿ ಚೈತ್ಯ ನಿಂಗ ತಕ್ಕ ಬರ್ತುಳಿರ ನಿಂಗಕ್ಕೆ ನಲ್ಲಾಮೆ.
2: ಧನ್ಯವಾದ. ಇಚ್ಛನೇರ ಕೊಡವ ಸಾಹಿತ್ಯ ಕೂಕು ಬಂದ ಕನಕದಾಸ ಕವಿರ ಸಾಹಿತ್ಯ ಈ ವಿಷಯದಲ್ಲಿ ಪುಸ್ತಕ ಸಂಪಾದಕಗಳು ಎಳುತ್ತುಗಾರರು ಅನ್ನ ನಾಗೇಶ್ ಕಾಲೂರ್ ಅಂಡ ಕೂಡ ನರ್ತನ ತಕ್ಕಬಾಕನ ಕೇಟಿರ. ಈ ತಕ್ಕಬಾಕಲ ಕೂಡಿಯಾಡ್ನವು ಬಾಳೇಡ ದಿವ್ಯಾ ಮಂದಪ್ಪ. ಇಲ್ಲಿಗೆ ಇಂದತ್ರ ಕೊಡವಸಿರಿ ಕಾರ್ಯಕ್ರಮ ತಿಂದತ್ತು ಬಪ್ಪ ಕಾರ್ಯಕ್ರಮದಲ್ಲಿ ಪುನಃ ಕಾಂಗನ ಎಲ್ಲಕ್ಕೂ ನಮಸ್ಕಾರ.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 5:31:45.

0: ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಆಕಾಶವಾಣಿ ಮಡಿಕೇರಿ. ಚಿತ್ರ ಕಾವೇರಿ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್.

ಸಿಂಗಾರ ಮಾಡ. ರಸಪ್ರಶ್ನೆಗಳನ್ನಾಧರಿಸಿದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಚಿತ್ರಕಾವೇರಿಗೆ ಕೇಳುಗರಿಗೆಲ್ಲ ಆತ್ಮೀಯ ಸ್ವಾಗತ. ಕೇಳುಗರು ಈ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಭಾಗವಹಿಸಬಹುದು. ಕರೆ ಮಾಡಲು ಸಂಖ್ಯೆ 0827722285.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಕಾರ್ಯಕ್ರಮದ ಮೊದಲ ಕರೆ, ನಮಸ್ಕಾರ.
3: ನಮಸ್ತೆ
2: ಕೇಳುಗರೆ, ಕರೆ ಕಡಿತಗೊಂಡಿದೆ.

0: ಕಾರ್ಯಕ್ರಮದ ಮುಂದಿನ ಕರೆ. ನಮಸ್ಕಾರ.
1: ಹಲೋ, ನಮಸ್ತೆ ಸರ್.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
1: ನಾನು ಚೀರಮ್ಮನೆ ಕೊಳಗತಾಳು ಗ್ರಾಮದಿಂದ ಚೀರಮ್ಮನ ವಾಣಿಜ್ಯ.
0: ಯಾವ ಹಾಡು ಬೇಕಿತ್ತು?
1: ನನಗೆ ಬೆಳ್ಳಿ ಬೆಟ್ಟದಿಂದ ಅಮ್ಮ ಅಮ್ಮ ಅಂತ ಗೀತೆ ಇದೆ ಸರ್, ಅದಾಗಿ.
0: ಆಯ್ತು, ಪ್ರಸಾರ ಮಾಡ್ತೀವಿ. ಒಂದು ಪ್ರಶ್ನೆಯನ್ನ ಕೇಳ್ಬಿಡ್ತೇನೆ. ಗೋವಾ ರಾಜ್ಯದ ಪ್ರಮುಖ ಭಾಷೆ ಯಾವುದು ಅಂತ ಹೇಳಬೇಕು.
1: ಹಿಂದಿ
0: ಅಲ್ಲ, ಸ್ವಲ್ಪ ಹತ್ರ.
1: ಸಂಸ್ಕೃತ
0: ಅಲ್ಲ,

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಕಾರ್ಯಕ್ರಮದ ಮುಂದಿನ ಕರೆ. ನಮಸ್ಕಾರ. ನಮಸ್ತೆ, ಯಾರು ಮಾತಾಡ್ತಿರೋದು? ಪುಷ್ಪ ಅವರು, ಈಶ್ವರ ಮಂಗಲದಿಂದ. ಯಾವ ಹಾಡು ಬೇಕಿತ್ತು? ಆಯ್ತು, ಪ್ರಸಾರ ಮಾಡ್ತೇವೆ. ಒಂದು ಪ್ರಶ್ನೆಯನ್ನ ಕೇಳ್ಬಿಡ್ತೇನೆ. ರಗಳೆಯ ಕವಿ ಅಂತ ಯಾರನ್ನ ಕರೆಯುತ್ತಾರೆ? ರಗಳೆಯ ಕವಿ ಎಂದು ಯಾರನ್ನ ಕರೆಯುತ್ತಾರೆ? ಅಲ್ಲ,
3: ರವೀಂದ್ರನಾಥ್
2: ಅಲ್ಲ. ಉತ್ತರವನ್ನು ನಾನೇ ಹೇಳ್ತೇನೆ. ಹರಿಹರನ. ಹರಿಹರನನ್ನ ರಗಳೆಯ ಕವಿ ಅಂತ ಕರೆಯುತ್ತಾರೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ನಿಮ್ಮ ನೆಚ್ಚಿನ ಗೀತೆ ಬರ್ತದೆ ಕೇಳಿ. ನಮಸ್ಕಾರ.

0: ಕಾರ್ಯಕ್ರಮದ ಮುಂದಿನ ಕರೆ. ನಮಸ್ಕಾರ.
1: ನಮಸ್ತೆ.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
1: ದಿನೇಶ್ ಹಾಲೇರಿ, ಸೋಮಾಪೇಟೆಯಿಂದ.
0: ದಿನೇಶ್ ಹಾಲೇರಿಯವರು, ಯಾವ ಚಿತ್ರ ತೆಗಿತಬೇಕು ತಮಗೆ?
1: ಸರ್, ನನಗೆ ಹಳೆ ಚಿತ್ರ ನಮ್ಮವರು ಅಂತ ಹೇಳಿ, ಅದರಲ್ಲಿ ರಾಜೇಶ್ ಅವರು ನಾಯಕನಾಗಿ ಅಭಿನಯಿಸುವ ಮೊದಲನೇ ಚಿತ್ರ. ಅವರ ಅಭಿನಯಕ್ಕೆ ಟಿವಿ ಹಾಡಿದ್ದು ಎಂತಹ ಭಾಗ್ಯವೆಂದು ಭಾರತ ಮಕ್ಕಳದ್ದು. ಆಣೆ ಪ್ರಸಾರ ಮಾಡಿ ಸರ್.
0: ಆಯ್ತು, ಪ್ರಸಾರ ಮಾಡ್ತೀವಿ. ಸುಮಾರು 1968 ಬಂದಂತ ಚಿತ್ರ. ಸರಿ, ನಿಮಗೊಂದು ಪ್ರಶ್ನೆಯನ್ನು ಕೇಳ್ಬಿಡ್ತೇನೆ, ತುಂಬಾ ಸುಲಭ ಇದೆ. ವಿಶ್ವದ ಅತ್ಯಂತ ದೊಡ್ಡ ದೇಶ ಯಾವುದು ಅಂತ ಹೇಳಬೇಕು?
1: ದೊಡ್ಡ ದೇಶ ಅಮೆರಿಕಾ ಸರ್.
0: ಅಲ್ಲ,
1: ಸರಿ, ರಷ್ಯಾ.
0: ರಷ್ಯಾ, ನಿಮ್ಮ ಉತ್ತರ ಸರಿಯಾಗಿದೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ನಿಮ್ಮ ನೆಚ್ಚಿನ ಗೀತೆ ಬರ್ತದೆ ಕೇಳಿ. ನಮಸ್ಕಾರ.
1: ಧನ್ಯವಾದಗಳು.

0: ಕಾರ್ಯಕ್ರಮದ ಮುಂದಿನ ಕರೆ. ನಮಸ್ಕಾರ. ನಮಸ್ತೆ. ಯಾರು? ನಮಸ್ತೆ. ಯಾರು?
1: ಹಲೋ. ನಮಸ್ತೆ. ನಾವು ಮೂಡಿಗೆರೆಯ ತಾಲೂಕು ನಿಡುವಳಗಿಂದ ಐತಪ್ಪ ಮಾತಾಡ್ತಿರೋದು.
0: ಐತಪ್ಪ ಅವರೇ, ನಿಮ್ಮ ಊರಿನಲ್ಲಿ ಮಳೆ ಹೇಗಿದೆ?
1: ಮಳೆ ಸ್ವಲ್ಪ ಕಡಿಮೆ.
0: ಯಾವ ಚಿತ್ರದ ಗೀತೆ ಬೇಕು
1: ನಮಗೆ? ಸಿಕ್ಕಿಲ್ಲ. ನಾನೇ ನಾನೇ ರಾಜಾದಿರಾಜ ಎಂದೆಂದಿಗೂ ಈ ಹಾಡನ್ನು ಪ್ರಸಾರ ಮಾಡ್ತಾರೆ.
0: ಆಯ್ತು, ಪ್ರಸಾರ ಮಾಡ್ತೀವಿ. ನಿಮ್ಮೊಂದು ಪ್ರಶ್ನೆಯನ್ನ ಕೇಳ್ಬಿಡ್ತೇನೆ. ಕರ್ನಾಟಕದಲ್ಲಿ ಮೊದಲ ಹಾಲು ಉತ್ಪನ್ನ ಘಟಕ ಸ್ಥಾಪನೆಯಾಗಿದ್ದು ಎಲ್ಲಿ ಅಂತ ಹೇಳಬೇಕು.
1: ಮೊದಲ ಹಾಲು ಉತ್ಪನ್ನ ಘಟಕ
0: ಸರಿ ಉತ್ತರವನ್ನು ನಾನು ಹೇಳ್ತೇನೆ. ಮಂಡ್ಯ ಜಿಲ್ಲೆಯಲ್ಲಿ, ಮಂಡ್ಯ ಜಿಲ್ಲೆಯ ಗೆಜ್ಜಲಗೆರೆ ಎಂಬಂತ ಗ್ರಾಮ. ಆಯ್ತಾ?
1: ಹೌದಾ.
0: ಕರೆ ಮಾಡಿದ್ದಕ್ಕೆ ಧನ್ಯವಾದ. ನಿಮ್ಮ ನೆಚ್ಚಿನ ಗೀತೆ ಬರ್ತಾ ಇದೆ ಕೇಳಿ. ನಮಸ್ಕಾರ.
1: ಓಕೆ, ಥ್ಯಾಂಕ್ ಯು ಸರ್.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಗದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಕೇಳುಗರೆ, ಇದೀಗ ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಇದೀಗ 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ, 6:50 ರೈತ ಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಇದರಲ್ಲಿ ಭತ್ತದ ಬೆಳೆಯಲ್ಲಿ ಸಸ್ಯ ಸಂರಕ್ಷಣೆ ಕುರಿತು ಡಾ ಎಚ್ ಸಿ ಲತಾ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಗಲಿದೆ. 7:20 ಸುದ್ದಿಜಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಕೇರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಬೆಂಗಳೂರು ಕೇಂದ್ರದಿಂದ ವಿಧಾನಮಂಡಲದಲ್ಲಿ ಇಂದು 8:00 ಸಿರಿಗಂಧ ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 9:15 ಭಾವಗೀತೆಗಳನ್ನು ಆಲಿಸುವಿರಿ. 9:30 ಕನ್ನಡ ಭಾರತಿ, ಇದರಲ್ಲಿ ಮಿರ್ಚಿ ಅಣ್ಣಾರಾಯರ ಕಾದಂಬರಿಗಳಲ್ಲಿನ ವೈಶಿಷ್ಟ್ಯ. ನಂತರ ಆಳಿಕಾಳ ಅರಳಿಮರ ಕತೆ, ವಿನಯ್ ವಕ್ಕುಂದ ಅವರಿಂದ. 10:00 ಆರೋಗ್ಯ ಸಂಚಿಕೆಯಲ್ಲಿ ಚರ್ಮದಾನ ಕುರಿತು ಡಾಕ್ಟರ್ ರಮ್ಯಾ ಬೀಡುಬೈಲು ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಗಲಿದೆ. 10:30 ಗೀತಚಂದ್ರಿಕಾ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇನ್ನು ನಾಳಿನ ಪ್ರಸಾರ ಕಾರ್ಯದಲ್ಲಿ ಬೆಳಿಗ್ಗೆ 6:10 ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ, ಪ್ರಸ್ತುತಿ ಗೀತಾ ಶ್ರೀನಿವಾಸ್. 6:35 ರೈತರಿಗೆ ಸಲಹೆ, 7:15 ಭಾವಗೀತೆಗಳನ್ನು ಆಲಿಸುವಿರಿ. 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹೊಂಡಾಯಿ. 8:35 ಕನ್ನಡ ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ ಸಾದರ್. 9:05 ಬೆಂಗಳೂರು ಕೇಂದ್ರದಿಂದ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ ವಿಶೇಷ ಕಾರ್ಯಕ್ರಮ. ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ. ನಿವೃತ್ತ ಮೇಜರ್ ಜನರಲ್ ಎಂಎಂ ಬೆಳ್ಳಿಯಪ್ಪ. 9:30 ನಮ್ಮ ನಿಲಯದಿಂದ ಚಿತ್ರಚಿತ್ತಾರ ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿವಿಧ ಕಲಾವಿದರ ಹಾಡುಗಾರಿಕೆಯನ್ನು ಕೇಳುವಿರಿ. 10:30 ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 11:00 ನನ್ನದೇ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಶ್ರೀರಂಗ ವಿಠಲ ಭಜನಾ ಮಂಡಳಿ ಇವರಿಂದ ವರಮಹಾಲಕ್ಷ್ಮಿಯ ಕುರಿತು ಕಾರ್ಯಕ್ರಮ. 12:35 ಆರೋಗ್ಯ ಸಂಚಿಕೆಯಲ್ಲಿ ತೊನ್ನು, ಈ ಕುರಿತು ಚರ್ಮರೋಗ ತಜ್ಞರಾದ ಡಾ ಶ್ರೇಯಾ ಆರ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳುವಿರಿ. 1:00 ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ ಪ್ರಗತಿ ಪಥ. 1:20 ದೇಶಭಕ್ತಿ ಗೀತೆಗಳು. 1:30 ಪ್ರಚಲಿತ ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. 2:40 ಬೆಂಗಳೂರು ಕೇಂದ್ರದಿಂದ ಗಾಂಧಿ ಸ್ಮೃತಿ. 3:00 ಮುಂಬೈ ವಿವಿಧ ಭಾರತಿ ಕಾರ್ಯಕ್ರಮ.

ಸಂಜೆ 4 ಗಂಟೆಗೆ ನಮ್ಮ ನಿಲಯದಿಂದ ಭಾವಗೀತೆಗಳು, 4:15ಕ್ಕೆ ಯುವವಾಣಿಯಲ್ಲಿ ದಿಕ್ಸೂಚಿ ಉದ್ಯೋಗ ವ್ಯಾಸಂಗ ಕುರಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. 4:30ಕ್ಕೆ ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 5 ಗಂಟೆಗೆ ಮಹಿಳಾ ಲೋಕದಲ್ಲಿ ಶ್ರೀ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಕುಶಾಲನಗರದ ಶೋಭಾ ಭಟ್ ಅವರಿಂದ ವಿಶೇಷ ಸಂಯೋಜಿತ ಕಾರ್ಯಕ್ರಮ ಶ್ರೀ ವರಮಹಾಲಕ್ಷ್ಮಿಯೇ ಹರಸು ನಮ್ಮನು. 5:30ಕ್ಕೆ ರಸಪ್ರಶ್ನೆಗಳನ್ನಾಧರಿಸಿದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಚಿತ್ರಕಾವೇರಿ. 6:30ಕ್ಕೆ ಬೆಂಗಳೂರು ಕೇಂದ್ರದಿಂದ ಅವಲೋಕನ. 6:50ಕ್ಕೆ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕಾಫಿ ಬೆಳೆಯಲ್ಲಿ ಮಧ್ಯ ಮಾನ್ಸೂನ್ ಪೋಷಕಾಂಶ ನಿರ್ವಹಣೆ ಕುರಿತು ಡಾಕ್ಟರ್ ಎಸ್ ಎ ನದಾಫ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಆಲಿಸುವಿರಿ. 7:20ಕ್ಕೆ ಸುದ್ದಿ ಜಂಪೆ, ಪ್ರಾಯೋಜಕರು ಉದ್ಯಮಿ ಮತ್ತು ಸಮಾಜ ಸೇವಕ ಎಡಕೇರಿ ಪ್ರಸನ್ನ. 7:29ಕ್ಕೆ ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45ಕ್ಕೆ ವಿಧಾನಮಂಡಲದಲ್ಲಿ ಇಂದು, 8:00ಕ್ಕೆ ಸಿರಿಗಂಧ ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 9:15ಕ್ಕೆ ಭಾವಗೀತೆಗಳನ್ನು ಆಲಿಸುವಿರಿ. 9:30ಕ್ಕೆ ಕರೆಂಟ್ ಅಫೇರ್ಸ್. 10:00ಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. 10:30ಕ್ಕೆ ಬೆಂಗಳೂರು ಕೇಂದ್ರದಿಂದ ಗೀತ ಚಂದ್ರಿಕೆ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರವನ್ನು ಕೇಳಿದಿರಿ.

FM 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

0: Expanding non-fossil energy capacity reinforces a sustainable and green approach. Mr. Modi also highlighted the government's focus on measures such as sustainable lifestyles, afforestation, circular economy and community-based adaptation. In his article, Union Environment Minister said that India has focused on promoting sustainable lifestyles built on the principles of Mission Life, complemented by a priority of afforestation, forest fire management and disaster resilience, as well as people-centric adaptation built on traditional knowledge. The government unveiled the Delhi Master Plan 2047 today. The Master Plan provides the long-term spatial, economic and institutional framework to transform Delhi into a globally competitive, environmentally resilient and inclusive capital. It will combine economic dynamism, technological innovation and high standards of livability while preserving its rich historical and cultural heritage. The Master Plan for Delhi 2047, aligned with the vision of Viksit Bharat 2047, aims to transform the national capital into a world-class, inclusive and economically vibrant city for nearly 3.2 crore people. Veteran Bangladesh Nationalist Party BNP leader Mirza Fakhrul Islam Alamgir was today elected as the country's 23rd president. The 78-year-old leader secured 255 votes in the presidential election held at the Jatiya Sangsad, the country's parliament. He defeated former army officer Oli Ahmed, the candidate backed by the 11-party opposition alliance led by the far-right Bangladesh Jamaat-e-Islami and the country's first major student-led political party, National Citizen Party, who received 88 votes. In hockey, the Indian women's team will face England today in their final Pool D match of the AFIH Hockey World Cup at Wagner Stadium in Amstelveen. The match will begin at 6:30 p.m. IST. In badminton, India's women's doubles duo of Teresa Jolly and Gayatri Gopichand has stormed into the quarterfinals of the BWF World Championships in New Delhi. The Indian pair produced a commanding performance to defeat 7 seeds Rin Iwanaga and Ki Nakanishi of Japan in straight games. And that is the end of this news bulletin.
1: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:10:15.
2: ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮಕ್ಸೂದ್ ಅಹಮದ್ ಎಆರ್, ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜರಿ, ಮಣಿಪಾಲ್ ಹಾಸ್ಪಿಟಲ್, ಮೈಸೂರ್. ಡಾಕ್ಟರ್, ಮೈಸೂರು ಬೆಂಗಳೂರು ರೋಡಲ್ಲಿ ತುಂಬಾ ಆಕ್ಸಿಡೆಂಟ್ಗಳಾಗ್ತಿವೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ?
3: ಬ್ಯಾಂಗ್ಳೂರ್ ಮೈಸೂರು ರೋಡು ಚೆನ್ನಾಗಾಗ್ಬಿಟ್ಟಿದೆ. 2 ಗಂಟೆ ಒಳಗೆ ಬೆಂಗಳೂರಿಂದ ಮೈಸೂರು ತಲುಪಿಡ್ತಾರೆ. ಕರೆಕ್ಟು, ಜಾಸ್ತಿ ಜನ ತಲುಪ್ತಾನೆ ಇದ್ದಾರೆ, ಜಾಸ್ತಿ ಜನ ಆಸ್ಪತ್ರೆಗೂ ತಲುಪ್ತವ್ರೆ. ಅನ್ಫಾರ್ಚುನೇಟ್ಲಿ ಆಕ್ಸಿಡೆಂಟ್ಸ್ ತುಂಬ ಜಾಸ್ತಿ ಆಗಿಬಿಟ್ಟಿದ್ದಾವೆ. ಬಿಕಾಸ್ ದ ರೋಡ್ ಇಸ್ ವೆರಿ ಗುಡ್, ಕಾರ್ಸ್ ಆರ್ ಗುಡ್, ಪೀಪಲ್ ಜಸ್ಟ್ ಡೋಂಟ್ ಫಾಲೋ ಎನಿ ಟ್ರಾಫಿಕ್ ರೂಲ್ಸ್. ರ್ಯಾಶ್ ಆಗಿ ಡ್ರೈವ್ ಮಾಡ್ತಾರೆ, ಬೀಳ್ತಾರೆ, ಆಸ್ಪತ್ರೆಗೆ ಬರ್ತಾರೆ. ಅನ್ಫಾರ್ಚುನೇಟ್ಲಿ ಡೆಫಿನೆಟ್ಲಿ ನೀವು ಹೇಳ್ದಂಗೆ ಆಕ್ಸಿಡೆಂಟ್ ರೇಟ್ಸ್ ಬ್ಯಾಂಗ್ಳೂರ್ ಮೈಸೂರು ರೋಡ್ ಚೆನ್ನಾಗಾದಾಗ್ಲಿಂದ ಜಾಸ್ತಿ ಆಗಿಬಿಟ್ಟಿದೆ. ಸೊ ವಿ ಶುಡ್ ಡಿಸ್ಕಸ್ ದಿಸ್ ಪಾಯಿಂಟ್ ವಿತ್ ದ ಟ್ರಾಫಿಕ್ ಪೊಲೀಸ್, ವಿತ್ ದಿ ಅಥಾರಿಟೀಸ್, ಅಂಡ್ ಸಿ ವಾಟ್ ಮೆಜರ್ಸ್ ವಿ ಕೆನ್ ಟೇಕ್ ಟು ರೆಡ್ಯೂಸ್ ದಿ ಡೇಂಜರ್ ಟು ದ ಪೀಪಲ್ ಹೂ ಡ್ರೈವ್ ಆನ್ ದಿಸ್ ರೋಡ್.
2: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರು, ಲೈಫ್ಸ್ ಆನ್. For appointments, call 0821-255-000. Save the number, save lives.
4: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
5: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
4: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
5: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
4: ಟೋಲ್ ಫ್ರೀ 1-800-420-2233.
6: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
7: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
8: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
7: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
8: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
9: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್, ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು.

0: ಮತ್ತು ಗೋಣಿ ಕಬ್ಬಲು.
1: ಮುಳಿಯಾ ಸಿಲ್ವರ್ ಮ್ಯಾರಥಾನ್ 2026 ತೊಂಬತ್ತು ದಿನಗಳ ಮೆಗಾ ಸಿಲ್ವರ್ ಉತ್ಸವ ಜೂನ್ 15 ಸೆಪ್ಟೆಂಬರ್ 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯಾ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಕೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
2: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
3: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
4: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
3: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲ್ ನಗರ.
5: ಎಷ್ಟೊತ್ತಿನಿಂದ
4: ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
6: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
4: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
6: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
4: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
7: ಅಂತೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಳತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್, ಇನ್ನತೆ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆರ ಏಕೈಕ ಸಂಸ್ಥೆ ಅಂತೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
8: ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ EMI, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರ್.
9: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
10: 2765 ಭಾಗಮಂಡಲ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಭಾಗಮಂಡಲ. ಇದರ 2025-26 ಸಾಲಿನ ವಾರ್ಷಿಕ ಮಹಾಸಭೆ ಇದೇ 2026 ಆಗಸ್ಟ್ 22 ಶನಿವಾರ ಪೂರ್ವಾಹ್ನ 11 ಸಂಘದ ಹೊಸೂರು ಡಿ ಜೋಯಪ್ಪ ಸಭಾಂಗಣದಲ್ಲಿ ಶ್ರೀ ಹೊಸೂರು ಜಿ ಸತೀಶ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಅಂದೇ ಪೂರ್ವಾಹ್ನ 10:30 ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಂದ ಸಂಘದ ಆವರಣದಲ್ಲಿ ನೂತನ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿದ್ದು, ಅಲ್ಲದೆ ಈ ಮಹಾಸಭೆಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಸಾಧನೆಗೈದ ಸಂಘದ ಸದಸ್ಯರು ಹಾಗೂ ಸದಸ್ಯರ ಮಕ್ಕಳನ್ನು ಸನ್ಮಾನಿಸಲಾಗುವುದು. ಆಹ್ವಾನ ಪತ್ರ ಸಿಗದವರು ಇದನ್ನೇ ವೈಯಕ್ತಿಕ ಆಹ್ವಾನವೆಂದು ಪರಿಗಣಿಸಿ ಈ ಎಲ್ಲ ಕಾರ್ಯಕ್ರಮಗಳಿಗೆ ಬಂದು ಯಶಸ್ವಿಗೊಳಿಸಿಕೊಡಬೇಕೆಂದು ಭಾಗಮಂಡಲ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಇವರ ಪ್ರಕಟಣೆ ತಿಳಿಸಿದೆ.
11: ನಮ್ಮ ಹೊಸ ಮನೆಗೆ ಹೊಸ ಫರ್ನಿಚರ್ಸ್ ಬೇಕಲ್ವಾ? ಎಲ್ಲಿಂದ ತಗೊಳ್ಳೋದು ರೀ?
12: ವಿರಾಜಪೇಟೆಯಲ್ಲಿ ಕೊಡಗಿನಲ್ಲೇ ಫಸ್ಟ್ ಟೈಮ್ ಕೂರ್ಗ್ ಹೈಲೈಟ್ ಫರ್ನಿಚರ್ಸ್ ಅವರ ಎಕ್ಸ್ಕ್ಲೂಸಿವ್ ಹೈ ಸ್ಟ್ಯಾಂಡರ್ಡ್ ಮತ್ತೆ ಪ್ರೀಮಿಯಂ ಫರ್ನಿಚರ್ ಗಳ ಶೋರೂಮ್ ಹೈಲೈಟ್ ಗ್ಯಾಲರಿಯಾ ಇದೆ. ಆಗಸ್ಟ್ 20 ಗುರುವಾರ ಓಪನ್ ಆಗ್ತಾ ಇದೆ. ತರೋತರ್ತೀವಿ, ಒಳ್ಳೆ ಕ್ವಾಲಿಟಿ ಪ್ರೀಮಿಯಂ ಫರ್ನಿಚರ್ಸ್ ತಂದ್ಬಿಡೋಣ
11: ನಿಮ್ಮ ಮನೆಗೆ. ಹೈ ಸ್ಟ್ಯಾಂಡರ್ಡ್ ಅಂಡ್ ಪ್ರೀಮಿಯಂ ಲುಕ್, ಇನ್ನು ವಿರಾಜಪೇಟೆಯ ಹೈಲೈಟ್ ಗ್ಯಾಲರಿಯಾ.
13: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
14: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
13: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
14: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
13: ಟೋಲ್ ಫ್ರೀ 1-800-420-2233.
11: ಈ ಹಳೆ ಕಾಲದ್ದು ಕುಕ್ಕರ್ ಸ್ಟವ್ ಎಲ್ಲ ಇಟ್ಕೊಂಡು ನಾನಂತೂ ಅಡಿಗೆ ಮಾಡಲ್ಲ. ಹೊಸದ್ ತನ್ನಿ.
4: ಅಯ್ಯಯ್ಯೋ, ಸಿಟ್ಟಾಗ್ಬೇಡವೆ, ಇವತ್ತೇ ಅದನ್ನೆಲ್ಲ ಎಕ್ಸ್ಚೇಂಜ್ ಮಾಡೋಣ.
15: ಮಹೇಶ್ ಎಂಟರ್ಪ್ರೈಸಸ್ ನಲ್ಲಿ ಎನಿಥಿಂಗ್ ಫಾರ್ ಎನಿಥಿಂಗ್ ಎಕ್ಸ್ಚೇಂಜ್ ಆಫರ್ ಬಂದಿದೆ. ನಮಗೆ ಅಗತ್ಯ ಇಲ್ಲದ ಹಳೆ ಯಾವುದೇ ಗೃಹೋಪಯೋಗಿ ವಸ್ತುಗಳನ್ನ ಹೊಸ ಶೈಲಿಯ ಯಾವುದಾದ್ರೂ ಗೃಹೋಪಯೋಗಿ ವಸ್ತುಗಳೊಂದಿಗೆ ಬದಲಾಯಿಸಿಕೊಳ್ಳೋದ್ರೊಂದಿಗೆ ಜೊತೆಗೆ ಶೇಕಡ 20% ರಿಂದ ಶೇಕಡ 50% ರಿಯಾಯಿತಿನೂ ಪಡಿಬಹುದು.
11: ಈ ಆಫರ್ ಮಡಿಕೇರಿ ಮಹಾದೇವಪೇಟೆಯ ನಿಮ್ಮ ಮಹೇಶ್ ಎಂಟರ್ಪ್ರೈಸಸ್ ನಲ್ಲಿ ಮಾತ್ರ.
15: ಕಾಲ್ 229-199.
11: ಬಿಟ್ಟಂಗಾಲದ ಭೀಮಾ ಫರ್ನಿಚರ್ ನಲ್ಲಿ ಓಣಂ ಹಬ್ಬದ ಸಂಭ್ರಮದ ಆಫರ್. 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ, 3-ಡೋರ್ ವಾರ್ಡ್ರೋಬ್ 9,900 ರೂಪಾಯಿಗೆ, ಕಾರ್ನರ್ ಸೋಫಾ ಸೆಟ್ 14,500 ರೂಪಾಯಿಗೆ, ವುಡನ್ ಕಾಟ್ ವಿತ್ ಬೆಡ್ 14,900 ರೂಪಾಯಿಗೆ, ಫ್ರೀ ಹೋಮ್ ಡೆಲಿವರಿ. ಭೀಮಾ ಫರ್ನಿಚರ್, ಬಿಟ್ಟಂಗಾಲ, ವಿರಾಜಪೇಟೆ.
16: ಸಿಂಚು ರೆಡಿನಾ? ಅಮ್ಮ ಎಲ್ಲಿ?
17: ಹಾ ಅಪ್ಪ, ಒಂದ್ ನಿಮಿಷ, ಅರ್ಪಿತಾ ಕಾಲ್ ಮಾಡ್ತಾ ಇದ್ದಾಳೆ. ಹಲೋ ಅರ್ಪಿತಾ, ನಾವು ಚಿನ್ನಾಭರಣ ತಗೊಳ್ಳೋಕೆ ಹೊರಟಿದೀವಿ.
11: ಹಾಗಾದ್ರೆ ವಿಲ್ಕೋಗೆ ಹೋಗಿ, ಅಲ್ಲಿ ಹಬ್ಬಗಳ ಪ್ರಯುಕ್ತ ಮೇಕಿಂಗ್ ಚಾರ್ಜ್ ಇಲ್ಲದೆ ಚಿನ್ನಾಭರಣ ಕೊಡ್ತಾ ಇದ್ದಾರಂತೆ. ಒಳ್ಳೆ ಡಿಸೈನ್ಸ್ ಕೂಡ.

0: ಕೊಟ್ಟೆ. ಥ್ಯಾಂಕ್ ಯು ಅರ್ಪಿತಾ, ವಿಲ್ಕೋಗೆ ಹೋಗ್ತೀನಿ.
1: ವಿಲ್ಕೋ ಗೋಲ್ಡ್, ಬೈಜನಹಳ್ಳಿ, ಕುಶಾಲನಗರ.
2: ರೀ, ಇದು 20ನೇ ತಾರೀಕು, ಗುರುವಾರ, ವಿರಾಜಪೇಟೆ ಹೋಗಿ ಬರೋಣವಾ?
1: ಅದೇನು, ಅವತ್ತು ವಿರಾಜಪೇಟೆಯಲ್ಲಿ ಏನಾದ್ರೂ ಫಂಕ್ಷನ್ ಇದೆಯಾ?
2: ಹಾ, ಒಂಥರ ಫಂಕ್ಷನ್. ಆಗಸ್ಟ್ 20ಕ್ಕೆ ವಿರಾಜಪೇಟೆಯಲ್ಲಿ ಇದೇ ಫಸ್ಟ್ ಟೈಮ್ ಎಕ್ಸ್ಕ್ಲೂಸಿವ್ ಹೈ ಸ್ಟ್ಯಾಂಡರ್ಡ್ ಅಂಡ್ ಪ್ರೀಮಿಯಂ ಫರ್ನಿಚರ್ ಗಳ ಶೋರೂಮ್ ಹೈಲೈಟ್ ಗ್ಯಾಲರಿಯಾ ಓಪನ್ ಆಗ್ತಾ ಇದೆ. ಹೋಗಿ ನೋಡಿ, ನಮ್ ಮನೆಗೂ ಫರ್ನಿಚರ್ ತಗೊಂಡ್ ಬರೋಣ.
1: ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.
3: ಆಗಸ್ಟ್ 12ಕ್ಕೆ ಮರಣಪಟ್ಟ ಬಲಮುರಿ ಗ್ರಾಮ ತೊತ್ತಿ ಎಂಡ ಪೌತಿ ಅಪ್ಪಣ್ಣ ಅಂಡ ಪೊಣ್ಣು ಅಕ್ಕವ್ವ ಭೋಜಿಕೆ ಅಂಡ ಮಾದ ಕಾರ್ಯ ಇದೇ ಇರೋದಂಡಾಂಗ್. ಚೆನ್ನಿಯಾಚೆ ಪೊಲಕ 10 ಗಂಟೆಗೆ ಮೂರ್ನಾಡು ಕೊಡವ ಸಮಾಜದ್ದು ನಡಪ. ಒಕ್ಕಾರ ಊರುಕಾರ ಕೇರಿಕಾರ ಬೆಂದು ಚೆಂಗಾದಿಯಲ್ಲ ಇದನ್ನೇ ಆಹ್ವಾನದ ಜ್ಞಾನ ಮಾಡಿದ್ದು ಬರನೊಂದು ಅಂಡ ಮೋವ ತೊತ್ತಿ ಅಂಡ ಚಿನ್ನಪ್ಪ ಬನ್ಸಿ ಮೋಳಿಯ ಮೈಮಕ್ಕ ಕಿರುಮಕ್ಕ ಪಿಂಜ ಸಂಸಾರ ಕಾರ ಕಟ್ಟಿತು.
4: ಕೆಎನ್ಸಿಯಿಂದ ಮಾನ್ಯತೆ ಪಡೆದ ನಿರ್ಮಲಾ ರಮಣಾ ನರ್ಸಿಂಗ್ ಸ್ಕೂಲ್ ಮಗ್ಗುಲ ವಿರಾಜಪೇಟೆ. ಇಲ್ಲಿ ಸೆಕೆಂಡ್ ಪಿಯುಸಿ ಪಾಸ್ ಆದ ಅಭ್ಯರ್ಥಿಗಳಿಂದ ಜಿಎನ್ಎಂ ನರ್ಸಿಂಗ್ ತರಬೇತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಉತ್ತಮ ತರಬೇತಿ ಮತ್ತು ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಡಲಾಗುತ್ತದೆ. ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 08274256883, ಮೊಬೈಲ್ ನಂಬರ್ 9880995502 ಅಥವಾ 9591595370.
5: ಕರ್ನಾಟಕದ ಅತ್ಯುತ್ತಮ ಡೀಲರ್ ಆಗಿರುವ ಮಹೀಂದ್ರ ಮತ್ತು ಮಹೀಂದ್ರಾ ರವರ ಅನಂತ್ ಕಾರ್ಸ್ ಈಗ ಅರಮನೆ ನಗರಿ ಮೈಸೂರಿನಲ್ಲಿ ತೆರೆದಿದೆ. ಪ್ಯಾಸೆಂಜರ್ ಎಲೆಕ್ಟ್ರಿಕ್ ಕಾರ್ಸ್ ಮತ್ತು ಕಮರ್ಷಿಯಲ್ ವೆಹಿಕಲ್ಸ್ ಗಳ ಅತ್ಯಾಧುನಿಕ ಶೋರೂಮ್ ಮತ್ತು ಸರ್ವಿಸ್ ಸೆಂಟರ್ ಇವೆಲ್ಲವೂ ಮೈಸೂರಿನಲ್ಲಿ. ಬನ್ನಿ, ಎಕ್ಸ್ಪೀರಿಯನ್ಸ್ ಮಾಡಿ ಅನಂತ್ ಕಾರ್ಸ್.
6: 80ನೇ ಸ್ವಾತಂತ್ರ್ಯ ದಿನೋತ್ಸವದ ಪ್ರಯುಕ್ತ ಸುಳ್ಯದ ಕೆವಿಜಿ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಆಗಸ್ಟ್ 15ರಿಂದ 31ರವರೆಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿದೆ. ಇಲ್ಲಿ ಒಳರೋಗಿಗಳಿಗೆ ಜನರಲ್ ವಾರ್ಡ್ನಲ್ಲಿ ಉಚಿತ ಬೆಡ್, ಊಟ, ತಿಂಡಿ, ನಿಗದಿತ ಔಷಧಿಗಳು ಲಭ್ಯ. ಜನರಲ್ ವಾರ್ಡ್ನಲ್ಲಿ ನಿಗದಿತ ರಕ್ತ ತಪಾಸಣೆ, ಎಕ್ಸ್ರೇ, ಇಸಿಜಿ, ಅಲ್ಟ್ರಾಸೌಂಡ್ ಹಾಗೂ ಶಸ್ತ್ರಚಿಕಿತ್ಸೆಗಳು ರಿಯಾಯಿತಿ ದರದಲ್ಲಿ ಲಭ್ಯವಿದೆ. ಮಹಿಳಾ ಒಳರೋಗಿಗಳಿಗೆ ಹೆರಿಗೆ, ಸಂತಾನ ಹರಣ ಚಿಕಿತ್ಸೆ, ಗರ್ಭಕೋಶದ ಕಾಯಿಲೆಗಳ ತಪಾಸಣೆ ಹಾಗೂ ನಿಗದಿತ ಶಸ್ತ್ರಚಿಕಿತ್ಸೆಗಳನ್ನು ರಿಯಾಯಿತಿ ದರದಲ್ಲಿ ಮಾಡಿಕೊಳ್ಳಲಾಗುವುದು. ಹೊರರೋಗಿಗಳಿಗೆ ನಿಗದಿತ ಔಷಧಗಳು, ನಿಗದಿತ ರಕ್ತ ತಪಾಸಣೆ, ಎಕ್ಸ್ರೇ, ಇಸಿಜಿ, ಅಲ್ಟ್ರಾಸೌಂಡ್, ಸ್ಕ್ಯಾನಿಂಗ್ ಸೌಲಭ್ಯಗಳು ರಿಯಾಯಿತಿ ದರದಲ್ಲಿ ಲಭ್ಯ. ವೈದ್ಯರುಗಳ ಸಮಾಲೋಚನೆ ಶುಲ್ಕ ಯಾವಾಗಲೂ ಉಚಿತ. ಕೆವಿಜಿ ಮೆಡಿಕಲ್ ಕಾಲೇಜು ಶ್ವಾಸಕೋಶ ವಿಭಾಗದಲ್ಲಿ ಅಲರ್ಜಿ ಕೇಂದ್ರವನ್ನು ಸ್ಥಾಪಿಸಿದ್ದು ಅತ್ಯಾಧುನಿಕ ಸ್ಕಿನ್ ಪ್ರಿಕ್ಸ್ ಟೆಸ್ಟ್ ರಿಯಾಯಿತಿ ದರದಲ್ಲಿ ಮಾಡಿಕೊಳ್ಳಲಾಗುವುದು ಹಾಗೂ ಅಲರ್ಜಿಗೆ ಸರಿಯಾದ ಪರಿಹಾರ ತಿಳಿಸಲಾಗುವುದು. ಹಾಗೂ ಹೃದಯ ತಪಾಸಣೆ ಕೇಂದ್ರವನ್ನು ಸ್ಥಾಪಿಸಿದ್ದು ನುರಿತ ನೋಂದಾಯಿತ ವೈದ್ಯರಿಂದ ಇಸಿಜಿ ಮುಖಾಂತರ ಹೃದಯ ತಪಾಸಣೆ, ಬಿಪಿ, ಬ್ಲಡ್ ಶುಗರ್ ಟೆಸ್ಟ್ ಮಾಡಿಕೊಳ್ಳಲಾಗುವುದು. ಸಾರ್ವಜನಿಕರು ಈ ಆರೋಗ್ಯ ಮೇಳದ ಪ್ರಯೋಜನವನ್ನು ಪಡೆದುಕೊಳ್ಳುವಂತೆ ಕೋರಲಾಗಿದೆ. ಮಾಹಿತಿಗಾಗಿ ಕೆವಿಜಿ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಸುಳ್ಯ ಕಾಲ್ 08257230316 ಅಥವಾ ಮೊಬೈಲ್ ಸಂಖ್ಯೆ 7353752233.
7: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
8: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
9: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ.
10: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
11: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
12: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
13: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
14: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
13: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
15: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
14: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
13: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
16: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
17: ಹಲೋ
18: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
17: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH275ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
18: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
17: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900909012.

0: 8.
1: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
2: ARM ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ತಮಾಡ ಪುನೀತ್, ಕಾಲ್ 9606048734.
3: ಬಿಟ್ಟಂಗಾಲದ ಭೀಮಾ ಫರ್ನಿಚರ್ ನಲ್ಲಿ ಓಣಂ ಹಬ್ಬದ ಸಂಭ್ರಮದ ಆಫರ್. 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ, 3-ಡೋರ್ ವಾರ್ಡ್ರೋಬ್ 9,900 ರೂಪಾಯಿಗೆ, ಕಾರ್ನರ್ ಸೋಫಾ ಸೆಟ್ 14,500 ರೂಪಾಯಿಗೆ, ವುಡನ್ ಕಾಟ್ ವಿತ್ ಬೆಡ್ 14,900 ರೂಪಾಯಿಗೆ, ಫ್ರೀ ಹೋಮ್ ಡೆಲಿವರಿ. ಭೀಮಾ ಫರ್ನಿಚರ್, ಬಿಟ್ಟಂಗಾಲ, ವಿರಾಜಪೇಟೆ.
4: ವಿರಾಜಪೇಟೆ ಪ್ರಜಾಪಿತ ಬ್ರಹ್ಮಕುಮಾರಿ ಸಂಸ್ಥೆ ಹಾಗೂ ರೋಟರಿ ಸಂಸ್ಥೆಯ ಸಹಭಾಗಿತ್ವದಲ್ಲಿ ದಾದಿ ಪ್ರಕಾಶಮಣಿಜಿ ಅವರ ಪುಣ್ಯತಿಥಿಯ ಅಂಗವಾಗಿ ರಕ್ತದಾನ ಶಿಬಿರವನ್ನು ಇದೇ 22ರಂದು ಶನಿವಾರ ಬೆಳಿಗ್ಗೆ 10:30 ಅಪರಾಹ್ನ 1:30 ವಿರಾಜಪೇಟೆ ಅಯ್ಯಪ್ಪ ಸ್ವಾಮಿ ರಸ್ತೆಯಲ್ಲಿರುವ ಬ್ರಹ್ಮಕುಮಾರಿ ಸಂಸ್ಥೆಯ ಸಭಾಂಗಣದಲ್ಲಿ ನಡೆಸಲಾಗುವುದು. ನಾಡಿನ ಸರ್ವರು ಆಗಮಿಸಿ ದಾನಗಳಲ್ಲಿ ಶ್ರೇಷ್ಠವಾದ ರಕ್ತದಾನವನ್ನು ಮಾಡಬೇಕಾಗಿ ವಿನಂತಿಸಿಕೊಂಡಿದ್ದಾರೆ ಸಂಸ್ಥೆಯ ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು.
5: ಇದೇ 20ನೇ ತಾರೀಕು ಗುರುವಾರ ವಿರಾಜಪೇಟೆ ಹೋಗಿ ಬರೋಣವಾ?
6: ಅದೇನು, ಅವತ್ತು ವಿರಾಜಪೇಟೆಯಲ್ಲಿ ಏನಾದ್ರೂ ಫಂಕ್ಷನ್ ಇದೆಯಾ?
5: ಹಾ, ಒಂಥರ ಫಂಕ್ಷನ್. ಆಗಸ್ಟ್ 20ಕ್ಕೆ ವಿರಾಜಪೇಟೆಯಲ್ಲಿ ಇದೇ ಫಸ್ಟ್ ಟೈಮ್ ಎಕ್ಸ್ಕ್ಲೂಸಿವ್ ಹೈ ಸ್ಟ್ಯಾಂಡರ್ಡ್ ಅಂಡ್ ಪ್ರೀಮಿಯಂ ಫರ್ನಿಚರ್ ಗಳ ಶೋರೂಮ್ ಹೈಲೈಟ್ ಗ್ಯಾಲರಿಯಾ ಓಪನ್ ಆಗ್ತಾ ಇದೆ. ಹೋಗಿ ನೋಡಿ, ನಮ್ ಮನೆಗೂ ಫರ್ನಿಚರ್ ತಗೊಂಡ್ ಬರೋಣ.
6: ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.
7: ಈ ಸಲ ವೆಡ್ಡಿಂಗ್ ಆನಿವರ್ಸರಿಗೆ ನೀನು ಹೇಳಿದ ಡಿಸೈನ್ಸ್ ನ ಚಿನ್ನದ ನೆಕ್ಲೆಸ್ ತೆಗೆದುಕೊಡ್ತೀನಿ.
5: ನಾನ್ ತಗೊಳ್ಳೋ ಐಟಮ್ ಗೆ ಮೇಕಿಂಗ್ ಚಾರ್ಜ್ ತುಂಬಾನೇ ಇರುತ್ತೆ. ಬೇಡ ಬಿಡಿ, ನೀವೇ ಯಾವ್ದಾದ್ರು ಸೆಲೆಕ್ಟ್ ಮಾಡಿ ತನ್ನಿ.
7: ವಿಲ್ಕೋ ಗೋಲ್ಡ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಯಾವುದೇ ಡಿಸೈನ್ಸ್ ನ ಚಿನ್ನಾಭರಣ ತಗೊಂಡ್ರು 0% ಮೇಕಿಂಗ್ ಚಾರ್ಜ್. ನಿನಗೆ ಬೇಕಾದ ಡಿಸೈನ್ಸ್ ನ ನೀನೇ ಸೆಲೆಕ್ಟ್ ಮಾಡು.
5: ವಿಲ್ಕೋ ಗೋಲ್ಡ್, ಕುಶಾಲನಗರ. ರೀ, ಒಂದೊಳ್ಳೆ ವೆಜ್ ಊಟ. ಊಟ ಆದ್ಮೇಲೆ ಒಳ್ಳೆ ಸ್ವೀಟ್ಸ್ ಬೇಕು. ಎಲ್ಲಿ ಕೊಡಿಸ್ತೀರಾ ಹೇಳಿ?
6: ಅಷ್ಟೇನಾ, ಅದಕ್ಕೇನು? ಮಡಿಕೇರಿ ಹಿಲ್ ರೋಡ್ ನಲ್ಲಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್ ಗೆ ಹೋದ್ರಾಯ್ತು. ಅಲ್ಲಿ ಹೋಟೆಲ್ ಮತ್ತೆ ಬೇಕರಿ ಒಂದೇ ಜಾಗದಲ್ಲಿದೆ. ಸ್ವೀಟ್ಸ್, ಸೌತ್ ಇಂಡಿಯನ್ ಟಿಫಿನ್ಸ್, ಬೇಕರಿ ಐಟಮ್ಸ್, ಚಾಟ್ಸ್ ಎಲ್ಲ ಸಿಗುತ್ತೆ.
5: ಹಾಗಾದ್ರೆ ನಾವು ಊಟ ಮಾಡಿ ಮಕ್ಕಳಿಗೂ ಸ್ವೀಟ್ಸ್ ತಗೊಂಡ್ ಬರೋಣ. ನೆಕ್ಸ್ಟ್ ಟೈಮ್ ಮಕ್ಕಳನ್ನ ಕರ್ಕೊಂಡು ಬ್ರೇಕ್ಫಾಸ್ಟ್ ಅಲ್ಲಿಂದನೇ ಮಾಡೋಣ.
6: ಒಂದೇ ಸ್ಥಳದಲ್ಲಿ ಅನಂತ ರುಚಿಯನ್ನು ಸವಿಯಲು ಬನ್ನಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್, ಹಿಲ್ ರೋಡ್, ಮಡಿಕೇರಿ.
4: ಆಗಸ್ಟ್ 11ಕ್ಕೆ ಮರಣಪಟ್ಟ ಗರ್ವಾಲೆ ಗ್ರಾಮ ಐಮೂಡಿಯಂಡ ರಾಜಾ ಮಾಚಯ್ಯ ಐಂಡ ಮಾದಕಾರ್ಯ ಇದೇ ಇರೋ ದಂಡಾಂಗ ಚೆನ್ನಿಯಾಚೆ ಮಜ್ಜನ 12 ಗಂಟೆಗೆ ಗರ್ವಾಲೆ ಗ್ರಾಮತ್ಲುಳ್ಳ ಐಂಡ ಸ್ವಂತ ಮನೆಯಲ್ಲಿ ನಡಪ. ಒಕ್ಕಕಾರ ಊರುಕಾರ ಬೆಂದು ಚೆಂಗಾದ್ಯಲ್ಲ ಇದನ್ನೇ ಆಹ್ವಾನದ ಗ್ಯಾನ ಮಾಡಿದ್ದು ಬರನುಂದ್ ಐಂಡ ಪೊಣ್ಣು ಐಮೂಡಿಯಂಡ ಮನು ಕಾಮಾಕ್ಷಿ ಮಕ್ಕ ಪಿಂಜ ಸಂಸಾರಕಾರ ಕಟ್ಟಂಡಿತ್. ಮೂರ್ನಾಡು ಒಮ್ಮತಿ ರಸ್ತೆ ಕಾವೇರಿ ಬಿಲ್ಡಿಂಗ್ ನಲ್ಲಿರುವ ಮೂರ್ನಾಡು ಮಟನ್ ಶಾಪ್ ನಲ್ಲಿ ಉತ್ತಮ ಗುಣಮಟ್ಟದ ಶುಚಿಯಾದ ಮಟನ್ ನಾಟಿಕೋಳಿ ಸ್ಪರ್ಧಾತ್ಮಕ ದರದಲ್ಲಿ ಲಭ್ಯ. ಸಂಪರ್ಕಿಸಿ ಮೂರ್ನಾಡು ಮಟನ್ ಶಾಪ್, ಕಾವೇರಿ ಬಿಲ್ಡಿಂಗ್, ಒಮ್ಮತಿ ರಸ್ತೆ, ಮೂರ್ನಾಡು.
1: ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರ್.
8: ಕೊಡಗುಗೌಡ ಯುವ ವೇದಿಕೆ ಮೈಸೂರು ಇವರ ಕಡೆಯಿಂದ 4ನೇ ವರ್ಷದ ಕೈಲ್ಮೂರ್ತ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಇದೇ 23ರ ಭಾನುವಾರ ಮೈಸೂರಿನ ARC ಸ್ಪೋರ್ಟ್ಸ್ ಝೋನ್ನಲ್ಲಿ ನಡೆದಿದೆ. ಪಂದ್ಯಾವಳಿ ಕೊಡಗು ಮತ್ತು ದಕ್ಷಿಣ ಕನ್ನಡ ಅರೆಭಾಷೆ ಗೌಡ ಜನಾಂಗಕ್ಕೆ ಮಾತ್ರ ಸೀಮಿತ ಆಗಿದ್ದು ಗೆದ್ದವಕ್ಕೆ ನಗದು ಬಹುಮಾನ ಉಂಟು. ಹೆಚ್ಚಿನ ಮಾಹಿತಿ ಬೇಕಾದರೆ ಸಂಪರ್ಕಿಸಿ ಕೊಂಬಂಡ ಹಿರನ್ 9663496991, ಮೊಟ್ಟನ ಕೌಶಿಕ್ 9449578377.
9: ಮಾರುತಿ ವಾಹನ ಪ್ರಿಯರಿಗೆ ಮಾಂಡವಿ ಮೋಟಾರ್ಸ್ ವತಿಯಿಂದ ಶುಭ ಸುದ್ದಿ. ಮಾಂಡವಿ ಮೋಟಾರ್ಸ್ ತನ್ನ ಸುದೀರ್ಘ 40 ವರ್ಷಗಳ ಸೇವೆಯ ಸಂಭ್ರಮವನ್ನು ಆಚರಿಸಿಕೊಳ್ಳುತ್ತಿರುವ ಸಂದರ್ಭದಲ್ಲಿ ತನ್ನ ಹೆಮ್ಮೆಯ ಗ್ರಾಹಕರಿಗೆ ಅದ್ಭುತ ಆಫರ್ ಗಳನ್ನು ನೀಡುತ್ತಿದೆ. ನಿಮ್ಮ ಸಮೀಪದ ಮಾಂಡವಿ ಶೋರೂಮ್ ನಲ್ಲಿ ನಿಮ್ಮ ಆಯ್ಕೆಯ ಮಾರುತಿ ಕಾರ್ ಖರೀದಿಸಿ. ನೀವು ಊಹಿಸಲಾಗದ ಕ್ಯಾಶ್ ಡಿಸ್ಕೌಂಟ್ ನೊಂದಿಗೆ ಲಕ್ಕಿ ಡ್ರಾ ನಲ್ಲಿ 5 ಗ್ರಾಮ್ ಗೋಲ್ಡ್ ಕಾಯಿನ್ ಸೇರಿದಂತೆ ಹಲವು ಬಹುಮಾನಗಳನ್ನು ಗೆಲ್ಲುವ ಅವಕಾಶ ನಿಮ್ಮದಾಗಿಸಿ. ಈ ಅವಕಾಶ ಇದೆ ಸೆಪ್ಟೆಂಬರ್ 5ರವರೆಗೆ ಮಾತ್ರ. ಲಕ್ಕಿ ಡ್ರಾ ಸೆಪ್ಟೆಂಬರ್ 10ರಂದು. ಕೂಡಲೇ ಸಂಪರ್ಕಿಸಿ ಮಾಂಡವಿ ಮೋಟಾರ್ಸ್, ಗೋಣಿಕೊಪ್ಪಲ್, ಕುಶಾಲನಗರ, ಸೋಮವಾರಪೇಟೆ, ಶನಿವಾರ ಸಂತೆ, ನಾಪೋಕ್ಲು.
5: ಮನೆಯಂತೂ ಸೂಪರ್ ಆಗಿ ಕಟ್ಸಿದ್ಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
10: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
5: ವಿರಾಜಪೇಟೆಯ ಪೂತಾಸ್ ಅಂಡ್ ಆಫರ್ಸ್ ನಲ್ಲಿ ಇವಾಗ ಎಲ್ಲ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
1: ಪೂತಾಸ್ ಅಂಡ್ ಆಫರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
11: ಗೋಣಿಕೊಪ್ಪದ ಕರಂಬಯ್ಯಸ್ ಅಕಾಡೆಮಿ ಫಾರ್ ಲರ್ನಿಂಗ್ ಅಂಡ್ ಸ್ಪೋರ್ಟ್ಸ್, ಕಾಲ್ಸ್, ಅಶ್ವಿನಿ ಸ್ಪೋರ್ಟ್ಸ್ ಫೌಂಡೇಶನ್ ಹಾಗೂ NEB ಇವರ ವತಿಯಿಂದ ಕರ್ನಾಟಕ ಪ್ರಾಯೋಜಕತ್ವದಲ್ಲಿ ಹಾಗೂ ಫೆಡರಲ್ ಬ್ಯಾಂಕ್ ಮತ್ತು ಟಾಟಾ ಕಾಫಿ ಲಿಮಿಟೆಡ್ ಸಹ ಪ್ರಾಯೋಜಕತ್ವದಲ್ಲಿ ಇದೇ 2026ರ ಸೆಪ್ಟೆಂಬರ್ 6ರಂದು ಕೊಡಗಿನ ಸುಂದರ ಕಾಫಿ ತೋಟಗಳ ನಡುವೆ ಮುಂಗಾರು ಮಳೆ ಮತ್ತು ಮುಸುಕಿದ ಮಂಜಿನ ವಾತಾವರಣದಲ್ಲಿ ವಿಶಿಷ್ಟವಾದ ಓಟವನ್ನು ಏರ್ಪಡಿಸಲಾಗಿದೆ. ಕಾಲ್ಸ್ ಆವರಣದಿಂದ ಆರಂಭವಾಗುವ ಈ ಓಟದಲ್ಲಿ ಹಿರಿಯರಿಂದ ಮಕ್ಕಳವರೆಗೆ 21 ಕಿಲೋಮೀಟರ್, 10 ಕಿಲೋಮೀಟರ್

0: ಕಿಲೋಮೀಟರ್ ಮತ್ತು 5 ಕಿಲೋಮೀಟರ್. ಈ ಮೂರು ವಿಭಾಗಗಳಲ್ಲಿ ಭಾಗವಹಿಸಬಹುದಾಗಿದೆ. ಆಸಕ್ತರು ಕಾಲ್ಸ್ ಸಂಸ್ಥೆಯನ್ನು ಸಂಪರ್ಕಿಸಿ. ಮಾಹಿತಿಗಾಗಿ ಕಾಲ್ ಮಾಡಿ 9010990786 ಅಥವಾ 9010980708.
1: ತನಿಷ್ಕ್ನಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಕೊಡುಗೆ. ನೀವು ಖರೀದಿಸುವ ಚಿನ್ನಾಭರಣಗಳ ಪ್ರತಿ 1 ಗ್ರಾಮ್ ಮೇಲೆ ಪಡೆಯಿರಿ ಅಪ್ಟು 601 ರುಪೀಸ್ ಆಫ್. ಡೈಮಂಡ್ ಆಭರಣಗಳ ವ್ಯಾಲ್ಯೂ ಮೇಲೆ ಅಪ್ಟು 20% ಆಫ್. ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ 0% ಕಡಿತ. ಈ ಕೊಡುಗೆ ಇದೇ August 22 ಮಾತ್ರ. ನಿಮ್ಮ ಖರೀದಿಗಾಗಿ ಬನ್ನಿ ಸಬರ್ಬನ್ ಬಸ್ ಸ್ಟ್ಯಾಂಡ್, ಬಿಎನ್ ರೋಡ್ ಹಾಗೂ ಕಾಳಿದಾಸ ರಸ್ತೆಯಲ್ಲಿರುವ ತನಿಷ್ಕ್ ಶೋರೂಮ್ಗೆ. ಕಂಡೀಷನ್ಸ್ ಅಪ್ಲೈ.
2: ಪ್ರಕೃತಿ ಕಾಫಿ ವರ್ಕ್ಸ್ ಗುಡ್ಡ ಹುಸೂರು ಕುಶಾಲನಗರ. ಗುಣಮಟ್ಟದ ಕಾಫಿ ಹುಡಿಕೊಳ್ಳಲು ಹಾಗೂ ಅತ್ಯಾಧುನಿಕ ಯಂತ್ರಗಳ ಮೂಲಕ ಕಾಫಿ ಹುಡಿ ಮಾಡಿಸಲು ಗುಡ್ಡ ಹುಸೂರು ಕುಶಾಲನಗರ ಮುಖ್ಯ ರಸ್ತೆಯಲ್ಲಿರುವ ಪ್ರಕೃತಿ ಕಾಫಿ ವರ್ಕ್ಸ್ಗೆ ಭೇಟಿ ನೀಡಿ.
1: ನಮ್ಮ ಹೊಸ ಮನೆಗೆ ಹೊಸ ಫರ್ನಿಚರ್ಸ್ ಬೇಕಲ್ವಾ? ಎಲ್ಲಿಂದ ತಗೊಳ್ಳೋದ್ರಿ?
3: ವಿರಾಜಪೇಟೆಯಲ್ಲಿ ಕೊಡಗಿನಲ್ಲೇ ಫಸ್ಟ್ ಟೈಮ್ ಕೂರ್ಗ್ ಹೈಲೈಟ್ ಫರ್ನಿಚರ್ಸ್ ಅವರ ಎಕ್ಸ್ಕ್ಲೂಸಿವ್ ಹೈ ಸ್ಟ್ಯಾಂಡರ್ಡ್ ಮತ್ತೆ ಪ್ರೀಮಿಯಂ ಫರ್ನಿಚರ್ ಗಳ ಶೋರೂಮ್ ಹೈಲೈಟ್ ಗ್ಯಾಲರಿಯಾ ಇದೆ. August 20 ಗುರುವಾರ ಓಪನ್ ಆಗ್ತಾ ಇದೆ. ತರುತ್ತಿರ್ತೀವಿ ಒಳ್ಳೆ ಕ್ವಾಲಿಟಿ ಪ್ರೀಮಿಯಂ ಫರ್ನಿಚರ್ಸ್ ತಂದ್ಬಿಡೋಣ.
1: ನಿಮ್ಮ ಮನೆಗೆ ಹೈ ಸ್ಟ್ಯಾಂಡರ್ಡ್ ಅಂಡ್ ಪ್ರೀಮಿಯಂ ಲುಕ್ ಇನ್ನು ವಿರಾಜಪೇಟೆಯ ಹೈಲೈಟ್ ಗ್ಯಾಲರಿಯಾ.
4: ಕಳೆದ ತಾರೀಕು 6 ದೈವ ದಿನರಾದ ಕಾಂತೂರು ಗ್ರಾಮದ ಬೈಲೋಳಿ ತಿಮ್ಮಯ್ಯ ಅವರ ಅತಿಥಿ ಕರ್ಮಾಂತರನ್ನ ನಾಳೆ ತಾರೀಕು 21 ಶುಕ್ರವಾರ 11:00 ಮೃತರ ಸ್ವಂತ ಮನೆಯಲ್ಲಿ ನಡೆಸಿಕೆ ತೀರ್ಮಾನಿಸಿದ್ದು ಮನೆವು ನೆರೆಕರೆವು ಊರ್ನವು ನೆಂಟರೆಷ್ಟರ್ ಕಾಗದ ಸಿಕ್ಕದವು. ಇದನ್ನೇ ವೈಯಕ್ತಿಕ ಆಮಂತ್ರಣತ ತಿಳ್ಕೊಂಡು ಬರೋಕುತ ಕೇಳಿಕೊಂಡಳು ಮೃತರ ಪತ್ನಿ, ಸೊಸೆ, ಮಕ್ಕ, ಮೊಮ್ಮಕ್ಕ ಮತ್ತೆ ಕುಟುಂಬಸ್ಥರು.
5: ಈ ಸಲ ವೆಡ್ಡಿಂಗ್ ಆನಿವರ್ಸರಿಗೆ ನೀನು ಹೇಳಿದ ಡಿಸೈನ್ಸ್ ನ ಚಿನ್ನದ ನೆಕ್ಲೆಸ್ ತೆಗೆದುಕೊಡ್ತೀನಿ.
1: ನಾನ್ ತಗೊಳ್ಳೋ ಐಟಮ್ಗೆ ಮೇಕಿಂಗ್ ಚಾರ್ಜ್ ತುಂಬಾನೇ ಇರುತ್ತೆ. ಬೇಡ ಬಿಡಿ, ನೀವೇ ಯಾವ್ದಾದ್ರು ಸೆಲೆಕ್ಟ್ ಮಾಡಿ ತನ್ನಿ.
5: ವಿಲ್ಕೋ ಗೋಲ್ಡ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಯಾವುದೇ ಡಿಸೈನ್ಸ್ ನ ಚಿನ್ನಾಭರಣ ತಗೊಂಡ್ರು 0% ಮೇಕಿಂಗ್ ಚಾರ್ಜ್. ನಿನಗ್ ಬೇಕಾದ ಡಿಸೈನ್ಸ್ ನ ನೀನೇ ಸೆಲೆಕ್ಟ್ ಮಾಡು.
1: ವಿಲ್ಕೋ ಗೋಲ್ಡ್, ಕುಶಾಲನಗರ.
6: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 6:30 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

ಸಂತೋಷ್ ಕುಮಾರ್ ಎಚ್ಎಲ್, ಓದುತ್ತಿರುವವರು ಸುಗುಣ ಸತೀಶ್. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಜನಪರ ಯೋಜನೆಗಳು ಹಾಗೂ ಅವುಗಳನ್ನು ಯಶಸ್ವಿಯಾಗಿ ಅನುಷ್ಠಾನ ಮಾಡುತ್ತಿರುವ ಜಿಲ್ಲಾಡಳಿತದ ಸಹಕಾರದಿಂದ ಹಾಸನ ಜಿಲ್ಲೆ ಅಭಿವೃದ್ಧಿ ಪಥದತ್ತ ಸಾಗುತ್ತಿದೆ. ಹಾಸನ ಜಿಲ್ಲೆಗೆ ಈ ಹಿಂದೆ ಉಸ್ತುವಾರಿ ಸಚಿವರಾಗಿ ಕೃಷ್ಣ ಭೈರೇಗೌಡ ಅವರು ಅಪಾರ ಸೇವೆ ಸಲ್ಲಿಸಿದ್ದಾರೆ. ಇದೀಗ ರಾಜ್ಯದ ಹೊಸ ಸಚಿವ ಸಂಪುಟ ರಚನೆ ವೇಳೆ ಹಾಸನ ಜಿಲ್ಲೆಯವರೇ ಆದ ಕೆಎಂ ಶಿವಲಿಂಗೇಗೌಡರು ಅಬಕಾರಿ ಸಚಿವರಾಗಿ ಹಾಗೂ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ನೇಮಕವಾಗಿದ್ದು ಹಾಸನ ಜಿಲ್ಲೆಯ ಅಭಿವೃದ್ಧಿಯ ವೇಗ ಹೆಚ್ಚಿಸುವ ಗುರಿ ಹೊಂದಿದ್ದಾರೆ. ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ, ಎಸ್ಪಿ ಶುಭನ್ವಿತಾ ಹಾಗೂ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶುಭಂ ಶುಕ್ಲಾ ಸೇರಿದಂತೆ ಪ್ರಮುಖ ಅಧಿಕಾರಿಗಳ ಸಹಯೋಗದಲ್ಲಿ ಆಡಳಿತ ಸುಭದ್ರವಾಗಿ ನಡೆಯುತ್ತಿದೆ. ಸಂಸದ ಶ್ರೇಯಸ್ ಪಟೇಲ್ ಹಾಗೂ ಎಲ್ಲ ಕ್ಷೇತ್ರಗಳ ಶಾಸಕರುಗಳು ಸರ್ಕಾರದ ಹಾಗೂ ತಮ್ಮ ವೈಯಕ್ತಿಕ ಅನುದಾನಗಳನ್ನು ಬಳಸಿ ಜಿಲ್ಲೆಯ ಅಭಿವೃದ್ಧಿಗೆ ತಮ್ಮದೇ ಆದ ಕೊಡುಗೆ ನೀಡುತ್ತಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಈ ಬಾರಿ ವಾಡಿಕೆಗಿಂತ ಕಡಿಮೆ ಮಳೆಯಾಗಿದ್ದು ಬರಗಾಲ ಎದುರಾಗಿದೆ. ಮಳೆ ಇಲ್ಲದ ಕಾರಣ ಶೇಕಡ 50%ರಷ್ಟು ಬಿತ್ತನೆ ಆಗಿಲ್ಲ. ಈ ಹಿನ್ನೆಲೆಯಲ್ಲಿ ಉಸ್ತುವಾರಿ ಸಚಿವರಾದ ಕೆಎಂ ಶಿವಲಿಂಗೇಗೌಡ ಅವರು ಸರಣಿ ಸಭೆಗಳನ್ನು ನಡೆಸಿ ಹಾಸನ ಜಿಲ್ಲೆಯಲ್ಲಿ ಎದುರಾಗಿರುವ ಬರ ಪರಿಸ್ಥಿತಿಯ ನಿರ್ವಹಣೆಗೆ ಅಧಿಕಾರಿಗಳನ್ನು ಸಜ್ಜುಗೊಳಿಸುವಲ್ಲಿ ನಿರತರಾಗಿದ್ದಾರೆ. ಇದಲ್ಲದೆ ಕೇಂದ್ರದಿಂದ ರಾಜ್ಯದ ಬಿಜೆಪಿ ನಾಯಕರನ್ನು ಒಳಗೊಂಡ ಬರ ಪರಿಶೀಲನಾ ತಂಡ ಹಾಸನ ಜಿಲ್ಲೆಗೆ ಆಗಮಿಸಿ ಬರ ಪರಿಸ್ಥಿತಿಯ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿದೆ. ಈ ಬಾರಿ ಜಲಾಶಯಗಳಲ್ಲಿ ನೀರಿನ ಕೊರತೆಯಾಗಿರುವ ಕಾರಣ ಜಲಾಶಯಗಳ ನೀರು ಹಾಗೂ ಕೆರೆ ಕಟ್ಟೆಗಳ ನೀರನ್ನು ಆಧರಿಸಿ ಯಾರೂ ಬೆಳೆಯನ್ನು ಬೆಳೆಯಬಾರದು, ಇವುಗಳನ್ನು ಜಾನುವಾರುಗಳಿಗೆ ಕುಡಿಯಲು ಮಾತ್ರ ನೀರನ್ನು ಮೀಸಲಿಡಬೇಕೆಂದು ಜಿಲ್ಲಾಡಳಿತ ಮನವಿ ಮಾಡಿದೆ. ಇದಲ್ಲದೆ ಜಿಲ್ಲೆಯಾದ್ಯಂತ ಮುಂಬರುವ ದಿನಗಳಲ್ಲಿ ಯಾವುದೇ ರೀತಿಯ ಕುಡಿಯುವ ನೀರಿನ ತೊಂದರೆ ಆಗಬಾರದೆಂದು ಈಗಲೇ ಎಚ್ಚೆತ್ತುಕೊಂಡು ಅದಕ್ಕೆ ಅಗತ್ಯವಿರುವ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲು ಜಿಲ್ಲಾಡಳಿತ ಮುಂದಾಗಿದೆ. ರಾಜ್ಯದಲ್ಲಿ ಮಳೆ ಕೊರತೆಯಾಗಿರುವ ಹಿನ್ನೆಲೆಯಲ್ಲಿ ತಮಿಳುನಾಡಿಗೆ ನೀರು ಬಿಡಬೇಕೆಂಬ ಒತ್ತಾಯ ಕೇಳಿಬಂದಾಗ ಹಾಸನ ಜಿಲ್ಲೆಯು ವಿವಿಧ ರೈತಪರ ಹಾಗೂ ಜನಪರ ಸಂಘಟನೆಗಳಿಂದ ಇದಕ್ಕೆ ವಿರೋಧ ವ್ಯಕ್ತವಾಗಿತ್ತು. ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆಯಿಂದ ಜಿಲ್ಲೆಯಲ್ಲಿ ಮಾದಕ ವಸ್ತುಗಳ ಬಳಕೆಯಿಂದ ಆಗುವ ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸುವ ಜೊತೆಗೆ ವಿವಿಧ ಆರೋಗ್ಯ ಸಮಸ್ಯೆಗಳ ಬಗ್ಗೆಯೂ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿ ನಡೆದಿವೆ. ಅಲ್ಲದೆ ಮಹನೀಯರ ಜಯಂತಿಗಳು ಅದ್ದೂರಿಯಾಗಿ

0: ನಡೆದಿದ್ದು ಉದ್ಯೋಗ ವಿನಿಮಯ ಕಚೇರಿ ವತಿಯಿಂದ ಬೃಹತ್ ಉದ್ಯೋಗ ಮೇಳ ಆಯೋಜಿಸಿ ನಿರುದ್ಯೋಗಿ ಯುವಕ ಯುವತಿಯರಿಗೆ ಉದ್ಯೋಗ ಕಲ್ಪಿಸುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕೆಲಸ ಮಾಡಿದೆ. ಹಾಸನ ನಗರ ಪಾಲಿಕೆ ಇದೀಗ ಮಹಾನಗರ ಪಾಲಿಕೆಗೆ ಮೇಲ್ದರ್ಜೆಗೆ ಏರಿದ್ದು ಹಾಸನ ನಗರ ವಿಶಾಲವಾಗಿ ಬೆಳೆಯುತ್ತಿದೆ. ಅಲ್ಲದೆ ಸರ್ಕಾರವು ಕಳೆದ ಬಜೆಟ್ನಲ್ಲಿ ಕೋಟ್ಯಂತರ ರೂಪಾಯಿ ಅನುದಾನ ನೀಡುವ ಮೂಲಕ ಹಾಸನದ ಅಭಿವೃದ್ದಿಗೆ ಆಮೂಲಾಗ್ರ ಕೊಡುಗೆ ನೀಡಿದೆ. ಹಾಸನ ನಗರಾಭಿವೃದ್ದಿ ಪ್ರಾಧಿಕಾರದಿಂದ ಹೊಸದಾಗಿ ನಿರ್ಮಾಣವಾಗಿರುವ ಬಡಾವಣೆಯಲ್ಲಿ ಫಲಾನುಭವಿಗಳಿಗೆ ಹಂಚಲು 13,909 ನಿವೇಶನಗಳು ಸಿದ್ದವಾಗಿದ್ದು, ಈ ಲಾಟರಿ ಮೂಲಕ ಹಂಚಿಕೆ ಮಾಡಲು ಹಾಸನ ನಗರಾಭಿವೃದ್ದಿ ಪ್ರಾಧಿಕಾರ ಮುಂದಾಗಿದೆ. ಇದಲ್ಲದೆ ಹಾಸನದಲ್ಲಿ ಮೆಗಾ ಡೇರಿ ಸ್ಥಾಪನೆಯಾಗಿದ್ದು, ಉದ್ಘಾಟನೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಆಹ್ವಾನ ಪತ್ರ ನೀಡಲು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಹಾಗೂ ಹಾಸನ ಹಾಲು ಒಕ್ಕೂಟದ ಅಧ್ಯಕ್ಷರಾಗಿ ಎಚ್ ಡಿ ರೇವಣ್ಣ ಮತ್ತು ಕೇಂದ್ರದ ಉಕ್ಕು ಮತ್ತು ಭಾರಿ ಕೈಗಾರಿಕಾ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರು ಶೀಘ್ರ ದಿನಾಂಕ ನಿಗದಿ ಮಾಡಿ ತೆರಳುವುದಾಗಿ ಇತ್ತೀಚೆಗೆ ನಡೆದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಉಪಟಳ ನೀಡುತ್ತಿದ್ದ ಕಾಡಾನೆಗಳನ್ನು ಸೆರೆಹಿಡಿದು ರೇಡಿಯೋ ಕಾಲರ್ ಅಳವಡಿಕೆ ಹಾಗೂ ಪೊಂಡಾನೆಗಳ ಸೆರೆ ಕಾರ್ಯಾಚರಣೆ ಯಶಸ್ವಿಯಾಗಿ ನಡೆದಿದ್ದು, ಕೆಲವು ಆನೆಗಳನ್ನು ದುಬಾರೆ ಸಾಕಾನೆ ಶಿಬಿರಕ್ಕೆ ಸ್ಥಳಾಂತರಿಸಲಾಗಿದೆ. ಇದರ ಜೊತೆಗೆ ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ಚಲನವಲನವನ್ನು ಗಮನಿಸಿ ಜನರಿಗೆ ಮಾಹಿತಿ ನೀಡುವ ಮೂಲಕ ಆಗಬಹುದಾದ ಅನಾಹುತಗಳನ್ನು ತಡೆಯುವ ನಿಟ್ಟಿನಲ್ಲಿ ಅರಣ್ಯ ಇಲಾಖೆಯ ಇಟಿಎಫ್ ಸಿಬ್ಬಂದಿಗಳು ಕೆಲಸ ಮಾಡುತ್ತಿದ್ದು, ಯಾವುದೇ ಪ್ರಾಣ ಹಾನಿ ಆಗದಂತೆ ಅರಣ್ಯ ಇಲಾಖೆ ಕಟ್ಟೆಚ್ಚರ ವಹಿಸಿದೆ. ಇತ್ತೀಚೆಗೆ ಹಾಸನ ಜಿಲ್ಲೆಯ ಜನರ ಬಹುದಿನಗಳ ನಿರೀಕ್ಷೆಯಾಗಿದ್ದ ವಂದೇ ಭಾರತ್ ರೈಲು ಇತ್ತೀಚೆಗೆ ಹಾಸನ ಜಿಲ್ಲೆಯ ಸಕಲೇಶಪುರ ರೈಲು ನಿಲ್ದಾಣಕ್ಕೆ ಆಗಮಿಸಿದ ಹಿನ್ನೆಲೆಯಲ್ಲಿ ಶಾಸಕ ಎಸ್ ಮಂಜುನಾಥ್ ಹಾಗೂ ರೈಲ್ವೆ ಇಲಾಖೆ ಅಧಿಕಾರಿಗಳು ರೈಲಿಗೆ ವಿಶೇಷ ಪೂಜೆ ಸಲ್ಲಿಸಿ ಅಭೂತಪೂರ್ವ ಸ್ವಾಗತ ಕೋರಿದರು. ಬೆಂಗಳೂರು ಮತ್ತು ಮಂಗಳೂರು ನಡುವೆ ಸಂಚರಿಸುವ ಈ ರೈಲು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಶಿರಾಡಿ ಘಾಟ್ ಮಾರ್ಗವಾಗಿ ಹಾಸನ ಜಿಲ್ಲೆಗೆ ಪ್ರಾಯೋಗಿಕ ಸಂಚಾರ ನಡೆಸಿ ಹಾಸನ ಜಿಲ್ಲೆಯ ಸಕಲೇಶ್ಪುರ ರೈಲ್ವೆ ನಿಲ್ದಾಣಕ್ಕೆ ಯಶಸ್ವಿ ಪ್ರಯಾಣ ಬೆಳೆಸಿದ ವಂದೇ ಭಾರತ್ ರೈಲನ್ನು ಕಂಡು ಜಿಲ್ಲೆಯ ಜನ ಸಂತಸ ವ್ಯಕ್ತಪಡಿಸಿದ್ದಾರೆ. ಹಾಸನ ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಸುದ್ದಿ ವಿಭಾಗದ ಮುಖ್ಯಸ್ಥರಾದ ಸುಹಾಸ್ ಆರ್.
1: ಆಕಾಶವಾಣಿ ಬೆಂಗಳೂರು.
2: ಆಕಾಶವಾಣಿ ಮಡಿಕೇರಿ.
3: The number you've dialed is currently busy. Kindly
4: try after the tone. ಕಾಲ್ ಮಾಡ್ತಾ ಇದ್ದೀನಿ ಇಷ್ಟೊಂದು ಬಿಸಿ. ಹಲೋ.
5: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
4: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
5: ಹೌದು ಪಪ್ಪ, ಅದ್ರ ಬಗ್ಗೆನೆ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊನಿ.
4: ಸೈಟ್ ವಿಸಿಟ್ಗಾಗಿ ಕಾಲ್ ಮಾಡಿ 9900901282.
6: ಕೊಡಗುಗೌಡ ಯುವ ವೇದಿಕೆ ಮೈಸೂರು ಇವರ ಕಡೆಯಿಂದ 4ನೇ ವರ್ಷದ ಕೈಲ್ಮೂರ್ತ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಇದೇ ತಾರೀಕು 23ರ ಭಾನುವಾರ ಮೈಸೂರಿನ ARC ಸ್ಪೋರ್ಟ್ಸ್ ಝೋನ್ನಲ್ಲಿ ನಡೆದಿದೆ. ಭಾಷೆ ಗೌಡ ಜನಾಂಗಕ್ಕೆ ಮಾತ್ರ ಸೀಮಿತ ಆಗಿದ್ದು ಗೆದ್ದವಕ್ಕೆ ನಗದು ಬಹುಮಾನ ಉಂಟು. ಹೆಚ್ಚಿನ ಮಾಹಿತಿ ಬೇಕಾದರೆ ಸಂಪರ್ಕಿಸಿ ಕೊಂಬಂಡ ಹಿರನ್ 9663496991, ಮೊಟ್ಟನ ಕೌಶಿಕ್ 9449578377.
7: ವಿರಾಜಪೇಟೆ ಪ್ರಜಾಪಿತ ಬ್ರಹ್ಮಕುಮಾರಿ ಸಂಸ್ಥೆ ಹಾಗೂ ರೋಟರಿ ಸಂಸ್ಥೆಯ ಸಹಭಾಗಿತ್ವದಲ್ಲಿ ದಾದಿ ಪ್ರಕಾಶಮಣಿಜಿ ಅವರ ಪುಣ್ಯತಿಥಿಯ ಅಂಗವಾಗಿ ರಕ್ತದಾನ ಶಿಬಿರವನ್ನು ಇದೇ 22ರಂದು ಶನಿವಾರ ಬೆಳಿಗ್ಗೆ 10:30 ಅಪರಾಹ್ನ 1:30 ವಿರಾಜಪೇಟೆ ಅಯ್ಯಪ್ಪ ಸ್ವಾಮಿ ರಸ್ತೆಯಲ್ಲಿರುವ ಬ್ರಹ್ಮಕುಮಾರಿ ಸಂಸ್ಥೆಯ ಸಭಾಂಗಣದಲ್ಲಿ ನಡೆಸಲಾಗುವುದು. ನಾಡಿನ ಸರ್ವರು ಆಗಮಿಸಿ ದಾನಗಳಲ್ಲಿ ಶ್ರೇಷ್ಠವಾದ ರಕ್ತದಾನವನ್ನು ಮಾಡಬೇಕಾಗಿ ವಿನಂತಿಸಿಕೊಂಡಿದ್ದಾರೆ ಸಂಸ್ಥೆಯ ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು.
8: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
2: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 6:37 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
1: ಆಕಾಶವಾಣಿ ಇದೀಗ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ.

0: पीएम फसल बीमा योजना से करीब 2 लाख करोड़ रुपए क्लेम के रूप में किसानों को मिले हैं।
1: मुंगारु हंगामी ना बेले वीमे गागी इगा नोंदणी माडिकोळ्ळिरि।
2: बैंक सामान्य सेवा केंद्र ग्राम वन केंद्र हेच्चिन माहितिगागि www.samrakshane.karnataka.gov.in वेबसाइट के भेटी नीडि।
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ।
4: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
5: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ।
4: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ, ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು। ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ। ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ। ಸಂಪರ್ಕಿಸಿ cpsblr@gmail.com।

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಎಸ್ ಶಾಂತರಾಜು. ಮುಖ್ಯಾಂಶಗಳು. ನೀರಿನ ಹಂಚಿಕೆಯಿಂದ ನೀರಿನ ಸಹಕಾರದತ್ತ ಕಾರ್ಯಪ್ರವೃತ್ತರಾಗಲು ದಕ್ಷಿಣ ರಾಜ್ಯಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕ 2026 ವಿಧಾನಸಭೆಯಲ್ಲಿ ಅಂಗೀಕಾರ. ನಕಲಿ ಔಷಧ ಜಾಲ ತಡೆಗೆ ಕೈಜೋಡಿಸುವಂತೆ ಸಾರ್ವಜನಿಕರಿಗೆ ಸಚಿವ ಯುಪಿ ಖಾದರ್ ಮನವಿ. ಸುಳಿವು ನೀಡಿದವರಿಗೆ ನಗದು ಬಹುಮಾನ ಘೋಷಣೆ. ಬಿಸಿಯೂಟ ನೌಕರರ ಬೇಡಿಕೆಗಳಿಗೆ ಸ್ಪಂದಿಸಲು ಸರ್ಕಾರ ಬದ್ಧ, ಶಿಕ್ಷಣ ಸಚಿವ ಮಧು ಬಂಗಾರಪ್ಪ. ರಾಜ್ಯಗಳು ನೀರಿನ ಹಂಚಿಕೆಯಿಂದ ನೀರಿನ ಸಹಕಾರದತ್ತ ಸಾಗುವ ಸಮಯ ಸನ್ನಿಹಿತವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ತಮಿಳುನಾಡಿನ ಮಹಾಬಲಿಪುರಂನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಧ್ಯಕ್ಷತೆಯಲ್ಲಿಂದು ನಡೆದ ದಕ್ಷಿಣ ವಲಯ ಮಂಡಳಿಯ 31ನೇ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಕಾವೇರಿ, ಕೃಷ್ಣಾ, ತುಂಗಭದ್ರಾ, ಪೆನ್ನಾರ್ ಮತ್ತು ಪಾಲಾರ್ ನದಿಗಳು ರಾಜಕೀಯ ಗಡಿಗಳನ್ನು ಮೀರಿದ ಜೀವನಾಡಿಗಳಾಗಿದ್ದು, ಸಮಾನತೆ, ಪಾರದರ್ಶಕತೆ ಹಾಗೂ ಸಹಕಾರ ಎಂಬ ಮೂರು ತತ್ವಗಳ ಆಧಾರದ ಮೇಲೆ ಕರ್ನಾಟಕ ತನ್ನ ನೆರೆ ರಾಜ್ಯಗಳ ಹಕ್ಕುಗಳನ್ನು ಗೌರವಿಸುತ್ತಾ ಬಂದಿದೆ ಎಂದರು. ಇದೇ ವೇಳೆ ಮುಖ್ಯಮಂತ್ರಿ ದಕ್ಷಿಣ ರಾಜ್ಯಗಳಿಗೆ ನ್ಯಾಯಯುತ ತೆರಿಗೆ ಪಾಲು ಮತ್ತು ಕೇಂದ್ರ ಅನುದಾನ ಒದಗಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸಿದರು. ಕರ್ನಾಟಕ ಬಲಿಷ್ಠವಾದಾಗ ದಕ್ಷಿಣ ಭಾರತ ಹಾಗೂ ಇಡೀ ದೇಶ ಬಲಿಷ್ಠವಾಗುತ್ತದೆ. ಈ ಹಿನ್ನೆಲೆ ದಕ್ಷಿಣ ಭಾರತಕ್ಕೆ ದೊರೆಯಬೇಕಾದ ನ್ಯಾಯಯುತ ಅನುದಾನವನ್ನು ಕೇಂದ್ರ ಸರ್ಕಾರ ನೀಡಬೇಕಾಗಿದೆ ಎಂದರು. ದೇಶದ ಒಟ್ಟು ಜನಸಂಖ್ಯೆಯ 20%ರಷ್ಟಿರುವ ದಕ್ಷಿಣದ ರಾಜ್ಯಗಳು ದೇಶದ ಜಿಡಿಪಿಗೆ 33%ರಷ್ಟು ಕೊಡುಗೆ ನೀಡುತ್ತಿವೆ. ದೇಶದ ಆರ್ಥಿಕತೆಯಲ್ಲಿ ಪ್ರಮುಖ ಚಾಲಕ ಶಕ್ತಿಯಾಗಿರುವ ಕರ್ನಾಟಕ ತಲಾ ಜಿಡಿಪಿ ಮತ್ತು ಸಾಫ್ಟ್ವೇರ್ ರಫ್ತಿನಲ್ಲಿ ಮುಂಚೂಣಿಯಲ್ಲಿದ್ದು, ಇಂತಹ ಪ್ರಗತಿಪರ ರಾಜ್ಯಗಳಿಗೆ ದಂಡ ವಿಧಿಸದೆ ಪ್ರೋತ್ಸಾಹ ನೀಡಬೇಕಾಗಿದೆ ಎಂದರು. 15ನೇ ಹಣಕಾಸು ಆಯೋಗದ ಅವಧಿಯಲ್ಲಿ ಕರ್ನಾಟಕದ ತೆರಿಗೆ ಪಾಲು ಕಡಿತಗೊಂಡು ರಾಜ್ಯಕ್ಕೆ ಸುಮಾರು 65,000 ಕೋಟಿ ರೂಪಾಯಿಗಳಷ್ಟು ನಷ್ಟ ಉಂಟಾಗಿದೆ ಎಂದು ತಿಳಿಸಿದರು. ವಿಧಾನಸಭೆಯಲ್ಲಿಂದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕ 2026, ನಾಡಪ್ರಭು ಕೆಂಪೇಗೌಡ ಪಾರಂಪರಿಕ ತಾಣದ ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕ 2026 ಹಾಗೂ ಕರ್ನಾಟಕ ಪಟ್ಟಣ ಮತ್ತು ಗ್ರಾಮಾಂತರ ಯೋಜನೆ ತಿದ್ದುಪಡಿ ವಿಧೇಯಕ 2026ಕ್ಕೆ ವಿಧಾನಸಭೆಯಲ್ಲಿ ಅಂಗೀಕಾರ ದೊರೆತಿದೆ. ಈ ವಿಧೇಯಕಗಳನ್ನು ಗ್ರೇಟರ್

0: ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಮಂಡಿಸಿ ಸದನದ ಅಂಗೀಕಾರ ಪಡೆದರು. ವಿಧಾನಸಭೆ ಕಲಾಪ ಇಂದು ವಾಲ್ಮೀಕಿ ನಿಗಮ ಹಗರಣಕ್ಕೆ ಸಂಬಂಧಿಸಿದಂತೆ ಸಚಿವ ನಾಗೇಂದ್ರ ಅವರ ರಾಜೀನಾಮೆ ವಿಚಾರವಾಗಿ ಆಡಳಿತ ಹಾಗೂ ವಿರೋಧ ಪಕ್ಷಗಳ ನಡುವಿನ ಗದ್ದಲಕ್ಕೆ ಸಾಕ್ಷಿಯಾಯಿತು ಹಾಗೂ ಕೆಲಕಾಲ ಕಲಾಪವನ್ನು ಮುಂದೂಡಲಾಗಿತ್ತು. ವಿಧೇಯಕಗಳ ಮಂಡನೆಯ ನಂತರ ನಿಯಮ 69ರ ಅಡಿಯಲ್ಲಿ ನಡೆದ ಚರ್ಚೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಆಡಳಿತ ಪಕ್ಷದ ಸದಸ್ಯ ಎಎಸ್ ಪೊನ್ನಣ್ಣ, ರಾಜ್ಯ ಸರ್ಕಾರ ಈಗಾಗಲೇ ಕಸ್ತೂರಿ ರಂಗನ ವರದಿಯನ್ನು ತಿರಸ್ಕರಿಸಿದೆ, ಆದರೆ ಕೇಂದ್ರ ಸರ್ಕಾರ ಈ ವರದಿ ಅನುಷ್ಠಾನಗೊಳಿಸುವ ತನ್ನ ಅಧಿಸೂಚನೆಯನ್ನು ವಾಪಸ್ ಪಡೆಯಬೇಕು ಎಂದು ಆಗ್ರಹಿಸಿದರು. ಇದೇ ರೀತಿ ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಸೇರಿದಂತೆ ಸದಸ್ಯರಾದ ಎಚ್ಡಿ ತಮ್ಮಯ್ಯ ಹಾಗೂ ಡಿಟಿ ರಾಜೇಗೌಡ ಕಸ್ತೂರಿ ರಂಗನ ವರದಿ ರಾಜ್ಯದ ಪಶ್ಚಿಮಘಟ್ಟ ಪ್ರದೇಶದ ಜನರಿಗೆ ಅಪಾಯಕಾರಿಯಾಗಿದೆ ಎಂದು ತಿಳಿಸಿ ಕೇಂದ್ರ ಸರ್ಕಾರ ತನ್ನ ಅಧಿಸೂಚನೆ ವಾಪಸ್ ಪಡೆಯುವಂತೆ ಒತ್ತಾಯಿಸಿದರು. ಕೃಷಿ ಸಚಿವ ಎನ್ ಚೆಲುವರಾಯಸ್ವಾಮಿ ರಾಜ್ಯದಲ್ಲಿ ನಿಗದಿತ ಪ್ರಮಾಣದಲ್ಲಿ ಮಳೆಯಾಗದೇ ಇರುವುದರಿಂದ ಮೋಡ ಬಿತ್ತನೆ ಮಾಡಲು ಸರ್ಕಾರ ಚಿಂತನೆ ನಡೆಸಿದೆ. ಮೋಡ ಬಿತ್ತನೆ ಮಾಡುವ ಸಂಬಂಧ ಸಚಿವ ಸಂಪುಟ ಸಭೆಯಲ್ಲಿ ಈಗಾಗಲೇ ನಿರ್ಧಾರ ಮಾಡಲಾಗಿದೆ ಎಂದು ತಿಳಿಸಿದರು. ಬರ ಪರಿಸ್ಥಿತಿಯ ಚರ್ಚೆ ನಂತರ ಗಮನ ಸೆಳೆಯುವ ಸೂಚನೆ ಕಲಾಪ ನಡೆದು ನಂತರ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಸದನವನ್ನು ನಾಳೆಗೆ ಮುಂದೂಡಿದರು. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ದುರ್ಬಳಕೆ ಆರೋಪದ ಹಿನ್ನೆಲೆಯಲ್ಲಿ ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಪಕ್ಷಗಳಾದ ಬಿಜೆಪಿ ಮತ್ತು ಜೆಡಿಎಸ್ ಸದಸ್ಯರು ಕಪ್ಪುಪಟ್ಟಿ ಧರಿಸಿ ನಡೆಸಿದ ಪ್ರತಿಭಟನೆಯಿಂದ ವಿಧಾನ ಪರಿಷತ್ ಕಲಾಪದ 6ನೇ ದಿನವೂ ಗದ್ದಲಕ್ಕೆ ಸಾಕ್ಷಿಯಾಯಿತು. ಧರಣಿ ಹಿಂತೆಗೆದುಕೊಳ್ಳುವಂತೆ ಸಾರ್ವಜನಿಕ ಸಮಸ್ಯೆಗಳ ಚರ್ಚೆಗೆ ಅವಕಾಶ ನೀಡುವಂತೆ ಸಭಾಪತಿ ಸಲೀಂ ಅಹಮದ್, ಸಭಾನಾಯಕ ಯತೀಂದ್ರ ಸಿದ್ದರಾಮಯ್ಯ ಹಾಗೂ ಸಚಿವ ಕೃಷ್ಣ ಬೈರೇಗೌಡ ಮನವಿ ಮಾಡಿದರೂ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ನೇತೃತ್ವದ ಪ್ರತಿಪಕ್ಷ ಸದಸ್ಯರು ಪ್ರತಿಭಟನೆ ಮುಂದುವರೆಸಿದರು. ಈ ಗದ್ದಲದ ನಡುವೆ ಸಭಾಪತಿಗಳು ಶೂನ್ಯ ವೇಳೆ ಹಾಗೂ ಪ್ರಶ್ನೋತ್ತರ ಕಲಾಪಗಳನ್ನು ನಡೆಸಿದರು. ರಾಯಚೂರು ನಗರ ಮಧ್ಯಭಾಗದಲ್ಲಿರುವ ಜಿಲ್ಲಾ ಕಾರಾಗೃಹವನ್ನು ಹೊರವಲಯದ ಬಿಜನಗೇರ ಗ್ರಾಮದ 19 ಎಕರೆ ಜಮೀನಿಗೆ ಸ್ಥಳಾಂತರಿಸಲು 90 ಕೋಟಿ ರೂಪಾಯಿಗಳ ಅಂದಾಜು ಪಟ್ಟಿ ಸಿದ್ದಪಡಿಸಲಾಗಿದ್ದು 2026-27ನೇ ಸಾಲಿನಲ್ಲಿ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗುವುದು ಎಂದು ಸಚಿವ ಶರಣಪ್ರಕಾಶ್ ಪಾಟೀಲ್ ತಿಳಿಸಿದರು. ಮತ್ತೊಂದು ಪ್ರಶ್ನೆಗೆ ಉತ್ತರಿಸಿದ ಅವರು, ಬೆಂಗಳೂರಿನ ಚಿಕ್ಕಲಸಂದ್ರ ಕೆರೆ ಹಾಗೂ ರಾಜಕಾಲುವೆ ಒತ್ತುವರಿಯನ್ನು ಕಂದಾಯ ಇಲಾಖೆಯಿಂದ ತೆರವುಗೊಳಿಸಿ ತಂತಿ ಬೇಲಿ ಅಳವಡಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಇದೇ ವೇಳೆ ಕಾಂಗ್ರೆಸ್ ಸದಸ್ಯ ಐವನ್ ಡಿಸೋಜ್ ಅವರು ಕಾವೇರಿ ವನ್ಯಧಾಮದಲ್ಲಿ ಅರಣ್ಯ ಇಲಾಖೆ ಗುಂಡಿನ ದಾಳಿಗೆ ಮೃತಪಟ್ಟವರ ಕುಟುಂಬಸ್ಥರಿಗೆ ತಲಾ 1 ಕೋಟಿ ರೂಪಾಯಿ ಪರಿಹಾರ ನೀಡಬೇಕು ಹಾಗೂ ಪ್ರಕರಣದ ತನಿಖೆಗೆ ಎಸ್ಐಟಿ ರಚಿಸಬೇಕೆಂದು ಆಗ್ರಹಿಸಿದರು. ನರ್ಸಿಂಗ್ ಹಾಗೂ ಅಲೈಡ್ ಹೆಲ್ತ್ ಸೈನ್ಸಸ್ ಕಾಲೇಜುಗಳ ಅಕ್ರಮ ಅನುಮೋದನೆ ಪರಿಶೀಲನಾ ಜಂಟಿ ಸಮಿತಿಯ ಅವಧಿಯನ್ನು ಮುಂದಿನ 12 ತಿಂಗಳವರೆಗೆ ವಿಸ್ತರಿಸುವ ಪ್ರಸ್ತಾವನೆಗೆ ಸಹಮತ ಕೋರಿ ಪ್ರಸ್ತಾಪವನ್ನು ಸದಸ್ಯ ಎಸ್ವಿ ಸುಂಕನೂರ ಮಂಡಿಸಿದರು. ರಾಜ್ಯದಲ್ಲಿ ನಕಲಿ ಮತ್ತು ಕಳಪೆ ಔಷಧಿಗಳ ಮಾರಾಟ ಹಾಗೂ ಪೂರೈಕೆಯನ್ನು ತಡೆಯಲು ಸಾರ್ವಜನಿಕರು ಮಾಹಿತಿ ನೀಡಬೇಕೆಂದು ಆರೋಗ್ಯ ಸಚಿವ ಯುಟಿ ಖಾದರ್ ಮನವಿ ಮಾಡಿದ್ದಾರೆ. ವಿಶ್ವಾಸಾರ್ಹ ಮಾಹಿತಿ ನೀಡುವ ಸಾರ್ವಜನಿಕರಿಗೆ 10,000 ರೂಪಾಯಿಗಳಿಂದ 50,000 ರೂಪಾಯಿಗಳವರೆಗೆ ನಗದು ಬಹುಮಾನ ನೀಡುವುದಾಗಿ ಘೋಷಿಸಲಾಗಿದ್ದು, ರಾಮನಗರದಲ್ಲಿ 5 ಕೋಟಿ ರೂಪಾಯಿ ಮೌಲ್ಯದ ನಕಲಿ ಔಷಧ ಜಾಲ ಪತ್ತೆಯಾದ ಬೆನ್ನಲ್ಲೇ ಈ ಕ್ರಮ ಕೈಗೊಳ್ಳಲಾಗಿದೆ. ಸಿಬ್ಬಂದಿ ಕೊರತೆ ಇರುವುದರಿಂದ ಈ ಅಕ್ರಮ ಜಾಲ ನಿರ್ಮೂಲನೆಗೆ ಸಾರ್ವಜನಿಕರ ಸಹಕಾರ ಅತ್ಯಗತ್ಯ ಎಂದಿರುವ ಅವರು, 1902 ಸಹಾಯವಾಣಿ ಅಥವಾ ಇಲಾಖೆಯ ಕ್ಯೂಆರ್ ಕೋಡ್ ಮೂಲಕ ಮಾಹಿತಿ ನೀಡಬಹುದು ಹಾಗೂ ಮಾಹಿತಿ ನೀಡಿದವರ ಗುರುತನ್ನು ಗೌಪ್ಯವಿಡಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕನಿಷ್ಠ ವೇತನ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಹೋರಾಟ ನಡೆಸುತ್ತಿರುವ ರಾಜ್ಯದ ಅಕ್ಷರ ದಾಸೋಹ ಬಿಸಿಯೂಟ ನೌಕರರ ನ್ಯಾಯಯುತ ಬೇಡಿಕೆಗಳಿಗೆ ಸ್ಪಂದಿಸಲು ಸರ್ಕಾರ ಸದಾ ಬದ್ಧವಾಗಿದೆ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿ ತಮ್ಮನ್ನು ಭೇಟಿಯಾದ ಅಕ್ಷರ ದಾಸೋಹ ಬಿಸಿಯೂಟ ತಯಾರಕರ ಸಂಘಟನೆಯ ನಿಯೋಗದೊಂದಿಗೆ ಚರ್ಚಿಸಿದ ಸಚಿವರು, ಕನಿಷ್ಠ ವೇತನ ಪರಿಷ್ಕರಣೆಗಾಗಿ ರಚಿಸಲಾಗಿರುವ ಸಚಿವ ಸಂಪುಟದ ಉಪಸಮಿತಿಯಲ್ಲಿ ತಾವೂ ಸದಸ್ಯರಾಗಿದ್ದು ನೌಕರರ ಶ್ರಮದ ಕುರಿತು ಸರ್ಕಾರಕ್ಕೆ ಸಂಪೂರ್ಣ ಸಹಾನುಭೂತಿ ಇದೆ ಎಂದರು. ಸರ್ಕಾರದ ನಿಯಮಾವಳಿಗಳ ಚೌಕಟ್ಟಿನಲ್ಲಿ ಅಗತ್ಯವಿರುವ ಎಲ್ಲ ನೆರವು ಹಾಗೂ ಬೆಂಬಲವನ್ನು ಒದಗಿಸುವುದಾಗಿ ಅವರು ಭರವಸೆ ನೀಡಿದರು. ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜ ಅರಸು ಅವರ 111ನೇ ಜನ್ಮ ದಿನಾಚರಣೆ ಅಂಗವಾಗಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿಂದು ವಿಶೇಷ

0: ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಚಿತ್ರದುರ್ಗದಲ್ಲಿ ಜಿಲ್ಲಾಡಳಿತ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಅಪರ ಜಿಲ್ಲಾಧಿಕಾರಿ ಬಿಟಿ ಕುಮಾರಸ್ವಾಮಿ ದೇವರಾಜು ಅರಸು ಅವರ ಸಾಧನೆಗಳನ್ನು ಸ್ಮರಿಸಿ ಗೌರವ ನಮನ ಸಲ್ಲಿಸಿದರು. ರಾಮನಗರದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷ ಕೆ ಶೇಷಾದ್ರಿ ಮಾತನಾಡಿ, ಜೀತ ಪದ್ಧತಿ, ಉಳುವವನೇ ಭೂಮಿಯ ಒಡೆಯ ಸೇರಿದಂತೆ ಹಲವು ಸಮಾಜ ಸುಧಾರಣೆ ಕಾರ್ಯಕ್ರಮಗಳನ್ನು ಜಾರಿಗೆ ತಂದು ಸಮಾನತೆಯನ್ನು ಕಲ್ಪಿಸುವಲ್ಲಿ ದೇವರಾಜು ಅರಸು ಅವರ ಕೊಡುಗೆ ಅಪಾರ ಎಂದು ಬಣ್ಣಿಸಿದರು. ಸಾಮಾಜಿಕ ನ್ಯಾಯದ ಪರಿಕಲ್ಪನೆಗೆ ಹೊಸ ಆಯಾಮ ನೀಡಿದ, ಹಿಂದುಳಿದ ವರ್ಗಗಳ ಸಬಲೀಕರಣಕ್ಕೆ ಬಲ ತುಂಬಿದ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜು ಅರಸು ಅವರ ಕೊಡುಗೆ ಸ್ಮರಣೀಯ ಎಂದು ಬಾಗಲಕೋಟೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರಾಜ್ಯಸಭಾ ಸದಸ್ಯ ನಾರಾಯಣ ಸಾ ಭಾಂಡಗೆ ಹೇಳಿದ್ದಾರೆ. ಬಡವರ ಹಿಂದುಳಿದವರ ಅಭಿವೃದ್ಧಿಗೆ ಶ್ರಮಿಸಿದ ಧೀಮಂತ ನಾಯಕ ಡಿ ದೇವರಾಜು ಅರಸು ಅವರು ರಾಜ್ಯದ ಅಭಿವೃದ್ಧಿಗೆ ನೀಡಿದ ಕೊಡುಗೆ ಅಪಾರವಾಗಿದ್ದು, ಅವರು ಕಂಡ ಕನಸನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವ ಕೆಲಸ ಮಾಡಬೇಕಾಗಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಹೇಳಿದ್ದಾರೆ. ಗದಗ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಸದ್ಭಾವನಾ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು. ಜಾತಿ, ಧರ್ಮ, ಪ್ರದೇಶ, ಮತ ಅಥವಾ ಭಾಷೆಯ ಭೇದ ಭಾವವಿಲ್ಲದೆ ದೇಶದ ಎಲ್ಲರೂ ಭಾವೈಕ್ಯ ಮತ್ತು ಸೌಹಾರ್ದಕ್ಕಾಗಿ ಕಾರ್ಯನಿರ್ವಹಿಸುತ್ತೇವೆ ಎಂಬ ಸದ್ಭಾವನಾ ದಿನಾಚರಣೆಯ ಪ್ರತಿಜ್ಞಾ ವಿಧಿಯನ್ನು ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಬೋಧಿಸಿದರು. ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವ ಭಾರತದಲ್ಲಿ ಎಲ್ಲಾ ಸಮುದಾಯಗಳ ನಡುವೆ ಪರಸ್ಪರ ಗೌರವ ಮತ್ತು ವಿಶ್ವಾಸವನ್ನು ಬೆಳೆಸುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದೆ ಎಂದು ಅವರು ತಿಳಿಸಿದರು. ಪಿಎಂ ಕಿಸಾನ್ ಯೋಜನೆಯಡಿ ಮುಂದಿನ ಕಂತಿನ ನೆರವು ಪಡೆಯಲು ಅರ್ಹ ರೈತರು ಬಯೋಮೆಟ್ರಿಕ್ ಅಥವಾ ಫೇಸ್ ಆಧಾರಿತ ಇಕೆವೈಸಿ ಪೂರ್ಣಗೊಳಿಸುವುದನ್ನು ಕೇಂದ್ರ ಸರ್ಕಾರ ಕಡ್ಡಾಯಗೊಳಿಸಿದೆ. ಪಾರದರ್ಶಕತೆ ಕಾಯ್ದುಕೊಳ್ಳಲು ಹಾಗೂ ನಕಲಿ ಮತ್ತು ಮೃತ ಫಲಾನುಭವಿಗಳನ್ನು ಯೋಜನೆಯಿಂದ ಕೈಬಿಡಲು ಈ ಕ್ರಮ ಕೈಗೊಳ್ಳಲಾಗಿದೆ. ಈ ಹಿಂದೆ ಜಾರಿಯಲ್ಲಿದ್ದ ಆಧಾರ್ ಒಟಿಪಿ ಆಧಾರಿತ ಇಕೆವೈಸಿ ಪ್ರಕ್ರಿಯೆಯನ್ನು ಸ್ಥಗಿತಗೊಳಿಸಲಾಗಿದೆ. ಇನ್ನು ಮುಂದೆ ಬಯೋಮೆಟ್ರಿಕ್ ಅಥವಾ ಮುಖ ದೃಢೀಕರಣ ಆಧಾರಿತ ಇಕೆವೈಸಿ ಮಾತ್ರ ಮಾನ್ಯವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀರಿನ ಹಂಚಿಕೆಯಿಂದ ನೀರಿನ ಸಹಕಾರದತ್ತ ಕಾರ್ಯಪ್ರವೃತ್ತವಾಗಲು ದಕ್ಷಿಣ ರಾಜ್ಯಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕ 2026 ವಿಧಾನಸಭೆಯಲ್ಲಿ ಅಂಗೀಕಾರ. ನಕಲಿ ಔಷಧ ಜಾಲ ತಡೆಗೆ ಕೈಜೋಡಿಸುವಂತೆ ಸಾರ್ವಜನಿಕರಿಗೆ ಸಚಿವ ಯುಟಿ ಖಾದರ್ ಮನವಿ. ಸುಳಿವು ನೀಡಿದವರಿಗೆ ನಗದು ಬಹುಮಾನ ಘೋಷಣೆ. ಬಿಸಿಯೂಟ ನೌಕರರ ಬೇಡಿಕೆಗಳಿಗೆ ಸ್ಪಂದಿಸಲು ಸರ್ಕಾರ ಬದ್ಧ, ಶಿಕ್ಷಣ ಸಚಿವ ಮಧು ಬಂಗಾರಪ್ಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:25. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ರೈತ ಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ.

0: ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ.
1: ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು.
0: ಅದು ಹೇಗೆ?
1: ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ.
2: ಇದು ಯಾರ ನಂಬರ್ ಅಣ್ಣ?
1: ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ.
0: ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು?
1: ಕೂತಿರ್ತಾರಣ್ಣ, ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ.
2: ಆದ್ರಣ್ಣ, ಬಳತ್ತಿನವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ?
1: ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲೂ ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್.
3: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ.

0: ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆ

0: ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ.
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.

0: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಭತ್ತದ ಬೆಳೆಯಲ್ಲಿ ಸಸ್ಯ ಸಂರಕ್ಷಣೆ ಬಗ್ಗೆ ಪರಿಚಯವನ್ನು ಮಾಡಿಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಮಂಡ್ಯ ಕೃಷಿ ವಿಶ್ವವಿದ್ಯಾಲಯದ ಮಡಿಕೇರಿಯಲ್ಲಿರುವಂತಹ ವಿಸ್ತರಣಾ ಶಿಕ್ಷಣ ಘಟಕದ ಸಹಾಯಕ ಪ್ರಾಧ್ಯಾಪಕರು ಹಾಗೂ ಕೃಷಿ ಕೀಟ ತಜ್ಞರಾದಂತಹ ಡಾಕ್ಟರ್ ಎಚ್ ಸಿ ಲತಾ ಅವರು. ನಮಸ್ಕಾರ ಡಾಕ್ಟರ್ ಲತಾ ಅವರು.
1: ನಮಸ್ಕಾರ ರೈತ ಬಂಧವರೇ.
0: ಡಾಕ್ಟರ್ ಲತಾ ಅವರೇ, ಭತ್ತದ ಒಂದು ಸಸ್ಯ ಸಂರಕ್ಷಣೆಗೆ ಬಂದರೆ ಕೊಡಗು ಜಿಲ್ಲೆಯಲ್ಲಿ ಯಾವ್ಯಾವ ಕೀಟಗಳು ಸಾಮಾನ್ಯವಾಗಿ ಬಾಧಿಸ್ತವೆ ಅಂತೀರ?
1: ಭತ್ತ ಅಂತ ಒಂದು ಪ್ರಮುಖ ಆಹಾರ ಬೆಳೆಯಾಗಿದೆ ಸರ್ ಕೊಡಗಲ್ಲಿ. ಮುಂಚೆ ಎಲ್ಲ ತುಂಬಾ ಏರಿಯಾದಲ್ಲಿ ಭತ್ತನ ನೋಡ್ಬೋದಾಗಿತ್ತು. ಈಗ ಬರ್ತಾ ಬರ್ತಾ ಏನಾಗಿದೆ, ಅದು ಕಡಿಮೆ ಆಗ್ತಾ ಹೋಗಿದೆ, ಎಲ್ಲ ಕಾಫಿಗೆ ಹೋಗ್ಬಿಟ್ಟಿದ್ದಾರೆ. ಅದರಲ್ಲಿ ಈಗ ಭತ್ತದಲ್ಲಿ ಯಾವ್ಯಾವ್ದು ನಾವು ಪ್ರಮುಖ ಕೀಟಗಳನ್ನ ನೋಡ್ಬೋದು ಅಂದ್ರೆ, ಅದಲ್ದೆ ಇದು ಕಾವೇರಿ ಪ್ರದೇಶ ಇರೋದ್ರಿಂದ ನಾವು ಹಿಂಗಾರು ಮುಂಗಾರು ಬೇಸಿಗೆ ಮೂರೂ ಕೂಡ ತಗೋಬಹುದು. ಈ ನೀರು ಏನು ಮಂಡ್ಯ ಆ ಕಡೆ ಎಲ್ಲ ಹೋಗುತ್ತೆ, ಅಲ್ಲೆಲ್ಲಾನು ಮೂರು ಕ್ರಾಪನ್ನು ಕೂಡ ತಗೋತಾರೆ. ಅದರಲ್ಲಿ ನಾವು ಕೆಲವು ಕೀಟಗಳನ್ನ ನೋಡ್ತೀವಿ ಸರ್. ಇದು ಬೇರೆ ಬೇರೆ ಹಂತಗಳಿಂದ ಸಸಿ ಮಡಿಯಿಂದ ಹಿಡಿದು ಕೊನೆ ಕೀಳು ಮಾಡೋ ತನಕನು ಕೂಡ ಹಂತಗಳಿದಾವೆ. ಅದಕ್ಕೆ ಅದೇ ರೀತಿಯಾದ ಕೀಟಗಳು ಕೂಡ ಹಾನಿಯನ್ನು ಉಂಟು ಮಾಡುತ್ತೆ. ಅದರಲ್ಲಿ ಮೊದಲನೇದಾಗಿ ಈ ಕಾಂಡ ಕೊರೆಯುವ ಹುಳು ಅಂತ ಹೇಳಿ, ಇದನ್ನ ಹಳದಿ ಕಾಂಡ ಕೊರಕ ಅಂತಾನು ಕೂಡ ಕರೀತಾರೆ ಸರ್. ಇದೊಂದು ಇರುತ್ತೆ. ಅದ್ರ ಜೊತೆಗೆ ಎಲೆ ಸುರುಳಿ ಕೀಟ ಅಂತ ಹೇಳಿ ಇದೊಂದು ಬರುತ್ತೆ. ಅದ್ರ ಜೊತೆಗೆ ನೀಲಿ ಚಿಪ್ಪಿನ ಹುಳು ಅಂತ ಹೇಳಿ ಕೊಡಗು ಜಿಲ್ಲೆಯಲ್ಲಿ ಈಗ ನೋಡ್ತಾ ನೋಡ್ತಾ ಏನಾಗಿದೆ, ಈ ಎಲೆ ಸುರುಳಿ ಕೀಟ ಒಂದು ಅಥವಾ ಗರಿ ಮಡಚುವ ಕೀಟ ಅಂತ ಏನು ಹೇಳ್ತೀವಿ, ಇದೊಂದು ಜಾಸ್ತಿ ಕಾಣಿಸ್ತಿದೆ, ಹಾನಿ ಮಾಡ್ತಿದೆ. ಅದ್ರ ಜೊತೆಗೆ ನೀಲಿ ಚಿಪ್ಪಿನ ಹುಳು ಅದನ್ನು ಕೂಡ ನಾವು ನೋಡ್ತೀವಿ ಸರ್.
0: ಇನ್ನು ರೋಗಗಳು ಯಾವ್ಯಾವ ಬರ್ತವೆ ಅಂತೀರ?
1: ಭತ್ತದಲ್ಲಿ ಕೊಡಗಲ್ಲಿ ಈ ಬೆಂಕಿ ರೋಗ, ಇದನ್ನ ನಾವು ಒಂದು ಹಾಟ್ಸ್ಪಾಟ್ ಅಂತಾನು ಕೂಡ ಕರಿತೀವಿ ಸರ್. ಕೆಲವು ತಳಿಗಳನ್ನ ಹಾಗೆ ಹಾಕಿದ್ರು ಕೂಡ ನಾರ್ಮಲ್ ಆಗಿನೂ ಹಾಕಿದ್ರು ಅದು ತುಂಬಾನೇ ಸಸೆಪ್ಟೇಬಲ್ ಅಂತ ಏನು ಹೇಳ್ತೀವಿ, ಜಾಸ್ತಿ ಹಾನಿಯನ್ನ ನೋಡ್ಬೋದು. ಮತ್ತೆ ಅದ್ರ ಜೊತೆಗೆ ಊದ್ ಭತ್ತ ಅದನ್ನು ಅಲ್ಲಿ ಇಲ್ಲಿ ಒಂದೊಂದು ಕಡೆ ಕಾಣಬಹುದು ಸರ್.
0: ಕೀಟಗಳಿಗೆ ಬಂದ್ರೆ ಈಗ ಕಾಂಡ ಕೊರೆಯುವ ಕೀಟ ಅಂತ ತಾವು ಹೇಳಿದ್ರಿ, ಕಾಂಡ ಕೊರಕ ಅಂತ ನಾವು ಕರಿತೀವಿ. ಈ ಕಾಂಡ ಕೊರಕ ಕೀಟ ಬೆಳೆಯ ಯಾವ ಹಂತದಲ್ಲಿ ಕಂಡುಬರುತ್ತೆ ಅಂತೀರಿ?
1: ಈ ಕಾಂಡ ಕೊರೆಯುವ ಹುಳು ಅಂತ ಅಂದ್ರೆ ಸರ್, ಅದೇ ಹಳದಿ ಕಾಂಡ ಕೊರಕ ಅಂತಾನು ಕೂಡ ಕರಿತೀವಿ. ಇದನ್ನ ವೈಜ್ಞಾನಿಕವಾಗಿ ಸಿಟೋಫೇಗಸ್ ಇನ್ಸರ್ಟುಲಸ್ ಅಂತ ಹೇಳಿ, ಇದು ಒಂದು ಪತಂಗ ಜಾತಿಗೆ ಲೆಪಿಡಾಪ್ಟರ ಗ್ರೂಪಿಗೆ ಕ್ರಾಂಬಿಡೆ ಅನ್ನೋದಕ್ಕೆ ಇದು ಸೇರುತ್ತೆ ಸರ್ ಫ್ಯಾಮಿಲಿಗೆ. ಇದೆಂಗೆ ಅಂದ್ರೆ ಭತ್ತ ಒಂದನ್ನೇ ತಿನ್ನುತ್ತೆ, ಏಕಭಕ್ಷಕ ಅಂತ ಏನು ಕರಿತೀವಿ ಅದನ್ನ ನಾವು ಕಾಂಡ ಕೊರಕ. ಇದು ಸಸಿ ಮಡಿಯಿಂದ ಬೆಳೆ ಹಾಕಿದ್ಮೇಲೂ ಬೇರೆ ಬೇರೆ ಹಂತಗಳಲ್ಲೂ ಕೂಡ ನಾವು ಇದನ್ನ ನೋಡ್ಬೋದು. ಸಸಿ ಮಡಿಗೂ ಬರುತ್ತೆ, ನಾಟಿ ಮಾಡಿದ ಗದ್ದೆಗಳಲ್ಲೂ ಕೂಡ ಇದನ್ನ ನೋಡ್ಬೋದು. ತೆನೆ ಬಿಡೋ ಟೈಮಲ್ಲಿ ನೋಡ್ಬೋದು, ಮತ್ತೆ ಮೊದಲನೇ ಒಂದು 20-25 ದಿನಗಳಲ್ಲೂ ಕೂಡ ನೋಡ್ಬೋದು ನಾಟಿ ಆದ್ಮೇಲೆ, ಮತ್ತೆ ಸಸಿ ಮಡಿಲೂ ಕೂಡ ಇದು ಕಾಣಿಸ್ಕೊಳ್ಳುತ್ತೆ ಸರ್.
0: ನಮ್ಮ ರೈತ ಬಾಂಧವರು ಈ ಕಾಂಡಕೊರಕದ ಹಾವಳಿಯನ್ನು ಗುರುತಿಸಬೇಕು ಅಂದ್ರೆ ಯಾವ ರೀತಿಯ ಲಕ್ಷಣಗಳನ್ನ ನಾವು ಗಮನಿಸಬೇಕಾಗುತ್ತೆ?
1: ಈ ಕಾಂಡ ಕೊರಕ ಅಂತ ಅಂದ್ರೆ ಸರ್, ಎರಡು ರೀತಿಯಾದ ಲಕ್ಷಣಗಳನ್ನ ನೋಡ್ತೀವಿ. ಒಂದು ಡೆಡ್ ಹಾರ್ಟ್ ಅಂತ ಹೇಳಿ, ಇನ್ನೊಂದು ಬಂದ್ಬಿಟ್ಟು ವೈಟ್ ಇಯರ್ ಅಂತ ಹೇಳಿ. ಅದನ್ನ ಕನ್ನಡದಲ್ಲಿ ಡೆಡ್ ಹಾರ್ಟ್ ಅಂತ ಅಂದ್ರೆ ಹುಳ ಕಾಂಡ ಏನಿದೆ ಅಲ್ಲಿ ಕೊರೆದು ಬಿಟ್ಟು ಸುಳಿ ಏನಿದೆ ಸುಳಿನ ದಿನದಕ್ಕೆ ಸ್ಟಾರ್ಟ್ ಮಾಡ ಸರ್.
0: ಅಂದ್ರೆ ಅದು ಒಣಗದಂತ ಆಗುತ್ತೆ.
1: ಸುಳಿ ಒಣಗದಂತ ಆಗುತ್ತೆ, ಅದನ್ನ ನೀವು ಸುಲಭವಾಗಿ ಕೈಯಿಂದ ತೆಗಿಬಹುದು. ಇದನ್ನ ಡೆಡ್ ಹಾರ್ಟ್ ಅಂತ ಹೇಳಿ ಕರಿತೀವಿ. ಇನ್ನೊಂದು ವೈಟ್ ಇಯರ್ ಅಂತ ಹೇಳಿದ್ರೆ ಈ ತೆನೆ ಬಿಡೋ ಟೈಮಲ್ಲಿ ಬರುತ್ತಲ್ಲ ಸರ್, ತೆನೆ ಬಿಡೋ ಟೈಮಲ್ಲಿ ಬಂದಾಗ ಈ ತೆನೆಗಳೆಲ್ಲ ಬಿಳಿ ಬಿಳಿ ನೀವು ಗದ್ದೆಗಳಲ್ಲಿ ನೋಡ್ಬೋದು, ಅಲ್ಲಿ ಅಲ್ಲಿ ಅಲ್ಲಿ ಒಂದು ಬಿಳಿ ತೆನೆ ಕಾಣುತ್ತೆ, ಮತ್ತದು ಜೋಳಾಗಿರುತ್ತೆ. ಇದು ಬಂದಿದೆ ಅಂದ್ರೆ ಈ ಕಾಂಡ ಕೊರಕ ಹುಳು ಬಂದಿದೆ ಅಂತ ಹೇಳಿ.
0: ಅಂದ್ರೆ ಕಾಂಡ ಕೊರಕ ಹುಳು ಬಂದಾಗ ಇಡೀ ತೆನೆನೇ ಜೋಳಾಗುತ್ತೆ, ಅದು ಮುಖ್ಯವಾದ ಒಂದು ಲಕ್ಷಣ.
1: ಹೌದು ಹೌದು.
0: ಅಂದ್ರೆ ಇದು ಕೊರೆಯುವಂತ ಹುಳು, ರಸ ಇರೋದಲ್ಲ,
1: ರಸ ಇರೋದಲ್ಲ ಸರ್, ಚೀವಿಂಗ್ ಟೈಪ್ ಅಂತ ಹೇಳಿ ಕರಿತೀವಿ ನಾವು. ಇದು ಅಗದು ತಿನ್ನುತ್ತೆ.
0: ಅಂದ್ರೆ ಇದು ಸಸಿ ಮಡಿ ಹಂತದಿಂದ ಹಿಡಿದು ತೆನೆಗಳು ಬರುವಂತ ಒಂದು ಹಂತದವರೆಗೂ ಕೂಡ ಹೆಚ್ಚು ಆರ್ಥಿಕ ಪ್ರಾಮುಖ್ಯತೆಯನ್ನು ಪಡೆದಿದೆ ಅಂತ ಹೇಳಬಹುದು. ಇನ್ನು ಇದರ ಜೀವನ ಚಕ್ರದ ಬಗ್ಗೆ ಸ್ವಲ್ಪ ಹೇಳಕ್ಕೆ ಸಾಧ್ಯ?
1: ಜೀವನ ಚಕ್ರ ಅಂತ ಅಂದ್ರೆ ಇದು ಪತಂಗ ಇರೋದ್ರಿಂದ ಇದರಲ್ಲಿ ನಾವು 4 ವಿಧ ನೋಡ್ತೀವಿ ಸರ್.

0: ಮೊಟ್ಟೆ ಬರುತ್ತೆ, ಮತ್ತೆ ಮರಿಹುಳು ಬರುತ್ತೆ, ಕೋಶ ಬರುತ್ತೆ, ಕೊನೆಗೆ ಪ್ರೌಢಕೀಟ ಬರುತ್ತೆ. ಈ ಮೊಟ್ಟೆ ಒಂದು 150 ರಿಂದ 200 ತನಕ ಇದು ಎಲ್ಲಿ ಹಿಡಿತ ಅಂದ್ರೆ ಈ ಎಲೆ ಇರುತ್ತಲ್ಲ ಸರ್, ಎಲೆ ತುದಿ ಭಾಗದಲ್ಲಿ ಗುಂಪು ಗುಂಪಾಗಿ ಇಟ್ಟಿರುತ್ತೆ, ಗುಂಪು ಗುಂಪುಗಾಗಿ ಇಟ್ಟಿರುತ್ತೆ. ಅದೇನಂದ್ರೆ ಹಳದಿ ಬಣ್ಣದಲ್ಲಿ ಇರುತ್ತೆ, ಮತ್ತೆ ಅದ್ರ ಜೊತೆಗೆ ಪತಂಗದ್ದು ತುದಿ ಭಾಗದಲ್ಲಿ ನಾವು ಕೂದಲುಗಳನ್ನ ನೋಡ್ತೀವಿ, ಹಳದಿ ಕಲರ್ದು ರೋಮ ಅಂತ ಹೇಳಿ, ಅದರಿಂದ ಅದನ್ನ ಮುಚ್ಚಿಬಿಡುತ್ತೆ. ಈ ತರ ಮಾಡುತ್ತೆ ಮೊಟ್ಟೆ ಬಂದು. ಆ ಮರಿ ಹುಳು ಏನಾಗುತ್ತೆ, ಅದರಿಂದ ಹ್ಯಾಚ್ ಆದ್ಮೇಲೆ ಹೊರಗಡೆಗೆ ಬಂದ್ಮೇಲೆ ಈ ಕಾಂಡದೊಳಗೆ ಸೇರ್ಕೊಂಡು ತಿನ್ನಕ್ ಸ್ಟಾರ್ಟ್ ಮಾಡುತ್ತೆ. ಅದು ಹಸಿರು ಕಲರ್ ಇರುತ್ತೆ, 6 ರಿಂದ 8 ದಿನ ತಗೊಳುತ್ತೆ ಮೊಟ್ಟೆಯಿಂದ ಮರಿ ಆಗಿ ಬರೋದಕ್ಕೆ. ಅದೇ ಪ್ರೌಢಕೀಟ ಏನಿದೆ, ಹಳದಿ ಕಲರ್ ಇರುತ್ತೆ, ಒಂದು ಅಂಗುಲದಷ್ಟು ಉದ್ದ ಇರುತ್ತೆ ಮೊದಲನೇದು, ಮತ್ತೆ ಕೆಳಗೆ ಇರುತ್ತಲ್ಲ ಆ ಮೊದಲನೇ ಲೆಕ್ಕರೆಕ್ಕೆಯಲ್ಲಿ ಒಂದು ಕಪ್ಪು ಚುಕ್ಕಿನ ನಾವು ನೋಡ್ಬೋದು, ಅದು ಇದು ಎಂತ ಹೆಣ್ಣು ಪತಂಗದಲ್ಲಿ ನಾವು ಗುರುತಿಸ್ಬೋದು. ಮತ್ತೆ ಮೂತಿ ಏನಿದೆ ಅದು ಒಂದ್ ಸ್ವಲ್ಪ ಉದ್ದ ಇರುತ್ತೆ, ಚೂಪಾಗಿರುತ್ತೆ. ಅದ್ರ ಜೊತೆಗೆ ಅದ್ರ ತುದಿ ಹೊಟ್ಟೆಯ ಕೆಳಭಾಗದಲ್ಲಿ ರೋಮಗಳು ಕೂಡ ಹಳದಿ ಕಲರ್ ಕಾಣುತ್ತೆ. ಇದಿಷ್ಟು ಪ್ರೌಢಕೀಟ ಇದು. ಅದೇ ಮರಿ ಹುಳಿ 33 ರಿಂದ 41 ದಿನ ತನಕ ಕಾಂಡದೊಳಗೇನೆ ತಿನ್ಕೊಂಡು ಇರುತ್ತೆ ಸರ್.
1: ಅಂದ್ರೆ ಇದು ಕೋಶಾವಸ್ಥೆಯನ್ನ ಎಲ್ಲೂ ಹೊಂದುತ್ತೆ?
0: ಕೋಶಾವಸ್ಥೆ ಇದು ಮಣ್ಣಲ್ಲಿನೂ ಕೂಡ ಹೋಗುತ್ತೆ. ಅಂದ್ರೆ ಈ ಕಾಂಡದ ಕೆಳಭಾಗ ಏನಿರುತ್ತೆ ನೋಡಿ ಸರ್, ಅಲ್ಲಿ ಇರುತ್ತೆ
1: ಬುಡದಲ್ಲಿ.
0: ಬುಡದಲ್ಲಿ ಇರುತ್ತೆ, ಅದು ಮಣ್ಣಿನೊಳಗೂ ಕೂಡ ಸೇರ್ಕೊಳತ್ತೆ.
1: ಇನ್ನು ಈ ಕಾಂಡಕೊರಕ ಕೀಟವನ್ನ ನಿರ್ವಹಣೆ ಮಾಡಬೇಕು ಅಂದ್ರೆ ಏನೇನು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ?
0: ಕಾಂಡಕೊರಕನ ನಿರ್ವಹಣೆ ಮಾಡ್ಬೇಕಂತ ಅಂದ್ರೆ ಮೊದಲನೇದಾಗಿ ಈ ಮಾಗಿ ಉಳುಮೆ ಅಥವಾ ಬೇಸಿಗೆ ಉಳುಮೆ ಏನ್ ಬರುತ್ತೆ ಸರ್, ಇದನ್ನ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಇದು ಕೋಶಾವಸ್ಥೆ ಏನಿದೆ, ಮಾಗಿ ಉಳುಮೆ ಮಾಡೋದ್ರಿಂದ ಎಲ್ಲ ಮೇಲ್ ಬರುತ್ತೆ, ಅಕ್ಕಿಗಳೆಲ್ಲ ತಿಂದು ನಾಶ ಮಾಡುತ್ತೆ.
1: ಅಂದ್ರೆ ಕೂಳೆನಲ್ಲೂ ಇರುತ್ತೆ ಕೋಶ, ಮತ್ತೆ ಮಣ್ಣಲ್ಲೂ ಇರುತ್ತೆ, ಹಾಗಾಗಿ ಮಾಗಿ ಉಳುಮೆ ಮಾಡೋದು ಬಹಳ ಒಳ್ಳೇದು.
0: ಅದ್ರ ಜೊತೆಗೆ ಕೂಳೆಲ್ಲೂ ಇರೋದ್ರಿಂದ ಕೂಳೆನೂ ಕೂಡ ಕಿತ್ತು ನಾಶ ಮಾಡ್ಬೇಕು, ಅದು ಬುಡ ಸಹಿತಕ್ಕೆ ಇದು ಬೀರ್ ಸಹಿತಕ್ಕೆ. ಅದ್ರ ಜೊತೆಗೆ ಮತ್ತೆ ರಾಸಾಯನಿಕ, ಈಗ ಕೆಮಿಕಲ್ ಏನಾಗ್ತೀವಿ ಅದನ್ನ ಎಷ್ಟು ಹೇಳಿರ್ತಾರೆ ರೆಕಮೆಂಡೆಡ್ ಅಷ್ಟೇ ಕೊಡ್ಬೇಕಾಗುತ್ತೆ. ಅದಕ್ಕಿಂತ ಜಾಸ್ತಿ ಕೊಟ್ರೆ ಇದು ಗ್ರೋತ್ ಎಲ್ಲ ಚೆನ್ನಾಗಿ ಮತ್ತೆ ನಮ್ಗೆ ಹುಳಗಳು ಕೂಡ ಜಾಸ್ತಿ ಕಾಣಿಸ್ಕೊಳತ್ತೆ. ಈ ತರ ಮಾಡ್ಬೋದು ಸರ್, ಬೆಳಕಿನ ಬಲೆ ಇರ್ಬೋದು, ಅದೆಲ್ಲ ಗದ್ದೆಗಳೆಲ್ಲ ಹಾಕಿದ್ರೆ ಇದು ಅದಕ್ಕೆ ಆಕರ್ಷಿತ ಆಗುತ್ತೆ, ಆಕರ್ಷಿತ ಆಗ್ಬಿಟ್ಟು ಅದನ್ನ ನಾವು ಕೊನೆಗೆ ತಗೊಂಡು ನಾಶ ಮಾಡಬೇಕು. ಮೊಟ್ಟೆ ಎಲೆಗಳ ತುದಿಗಳಲ್ಲಿ ಇರೋದ್ರಿಂದ ಕಿತ್ತಿ ಎಲೆ ಸಮೇತ ಅದನ್ನ ಸಾಯಿಸಬಹುದು. ಮೊಟ್ಟೆ
1: ತುದಿನ ಕತ್ತರಿಸಬಹುದು.
0: ತುದಿನ ಕತ್ತರಿಸಿ ಮತ್ತೆ ನಾಟಿ ಮಾಡೋ ಟೈಮಲ್ಲಿ ಏನ್ ಮಾಡ್ಬೇಕಂದ್ರೆ ನೀವು ಈ ಕ್ಲೋರೋ ಪರಿಪಾಸ್ ಅಂತ ಬರುತ್ತೆ ಸರ್,
1: 30 ಲೀಟರ್ ನೀರಿಗೆ 2 ml ಹಾಕೋ,
0: 2 ml ಹಾಕೊಂಡು ಇದನ್ನ ಹದ್ದ್ ಬಿಟ್ಟು ನಾವು ನಾಟಿ ಮಾಡೋದಕ್ಕೆ ಶುರು ಮಾಡ್ಕೋಬೇಕು. ಈ ತರ ಬರುತ್ತೆ ಸರ್. ಅದ್ರ ಜೊತೆಗೆ ಈ ಕೆಮಿಕಲ್ ಇದು ಕಾರ್ಬೋಫ್ಯೂರಾನ್ ಬರುತ್ತಲ್ಲ, ಅದು ಒಂದು 1.4 g 1.25 kg ಅಷ್ಟು ನೀವು ಸಸಿ ಮಡಿ ಮಾಡಕ್ ಮುಂಚೆ ಅದನ್ನ ಹಾಕಿ ಮರಳಿ ಮಣ್ಣ ಜೊತೆಗೆ ನಾವು ಸಸಿ ಮಡಿ ಮಾಡ್ಕೋಬಹುದು. ಇದೆಲ್ಲದ್ರ ಜೊತೆಗೆ ಸಿಂಪರಣೆ ಇರ್ಬೋದು, ಅಥವಾ ನೀವು ಬೀಜೋಪಚಾರ ಮಾಡ್ಕೋತೀವಿ ಅಂದ್ರೂ ಅವಕ್ಕೂ ಹೋಗ್ಬೋದು. ಇದ್ರಲ್ಲಿ ಏನಿದೆ ಅಂದ್ರೆ ಸಿಂಪರಣೆಗೆ ಹೋದ್ರೆ ಮಾನೋಕ್ರೋಟೋಪಸ್ ಒಂದು, ಅದೊಂದು 36 cell ಬರುತ್ತೆ, ಅದ್ ಬಂದ್ಬಿಟ್ಟು 1.5 ml 1 liter ನೀರಿಗೆ. ಅದ್ ಬಿಟ್ಟು ಕ್ಲೋರೋ ಪೈರಿಪಾಸ್ ಬರ ಸರ್, ಅದು 2 ml 1 liter ನೀರಿಗೆ. ಮತ್ತೆ ಫ್ಲೂ ಬೆಂಡಿಮೈಡ್ 48 SC, ಮತ್ತೆ ಫ್ಲೂ ಬೆಂಡಿಮೈಡ್ 20 WG. 48 SC ಏನಿದೆ ಫ್ಲೂ ಬೆಂಡಿಮೈಡ್, ಅದು 0.08 mg. ಇದು ಫ್ಲೂ ಬೆಂಡಿಮೈಡ್ 20 WG ಬಂದ್ಬಿಟ್ಟು 0.2 g. ಎಕರೆಗೆ 250 ರಿಂದ 300 liter ಮಾಡ್ಕೊಂಡು ಸಿಂಪರಣೆ ಮಾಡ್ಬೇಕಾಗುತ್ತೆ.
1: ಸಿಂಪರಣ ದ್ರಾವಣ ಅಷ್ಟು ಬೇಕಾಗುತ್ತೆ, 300 liter ಒಂದು ಎಕರೆಗೆ.
0: ಸರ್,
1: ಅಂದ್ರೆ ಎಲ್ಲ ಗರಿಗಳು ಮತ್ತೆ ಕಾಂಡ ಇದೆಲ್ಲ ನೆನೆಯ ರೀತಿಯಲ್ಲಿ ಸಿಂಪರಣೆ ಮಾಡಬೇಕಾಗುತ್ತೆ.
0: ಹೌದೌದು ಸರ್.
1: ಅಂದ್ರೆ ಅವಾಗ ಏನಾದ್ರು ಗದ್ದೆಯಲ್ಲಿ ನೀರೇನಾದ್ರೂ ಇದು ಬಸ್ದು ಸಿಂಪರಣೆ,
0: ಇದು ಹೆಂಗೆ ಅಂದ್ರೆ ಇನ್ನು ಹರಳು ರೂಪದ್ದು ಬರುತ್ತೆ ಸರ್, ಫಿಪ್ರೋನಿಲ್ಲು 0.3 g, ಅದು ಬಂದ್ಬಿಟ್ಟು ಕಾರ್ಬೋಫ್ಯೂರಾನ್ 3 g, ಅದು 10 kg, ಇದೊಂದು 8 kg, ಮತ್ತೆ ರೀಸೆಂಟ್ ಆಗಿ ಕ್ಲೋರಾಂಟ್ರಿಫೋಲ್ ಅಂತ ಹೇಳಿ 0.4 gr ಅಂತ ಹೇಳಿ ಪರ್ಸೆಂಟ್, ಅದು 4 kg. ಇದು ಹೆಂಗೆ ಅಂದ್ರೆ ಭತ್ತದಲ್ಲಿ ಒಂದು 10 ರಿಂದ 15 ದಿನ ಇರುತ್ತಲ್ಲ, ಆಗ ಅದು ನೀರ್ನ ಸ್ವಲ್ಪ ಹೊರಗೆ ಹಾಕಿ ಈ ಅರಳದೇನಿದೆ ಇದನ್ನ ಅದ್ರ ಜೊತೆಗೆ ಮಿಕ್ಸ್ ಮಾಡಬಹುದು.
1: ಅಂದ್ರೆ ನಾವು ಸಮಗ್ರ ಕ್ರಮಗಳನ್ನ ಈ ಕಾಂಡಕೊರಕದ ನಿಯಂತ್ರಣಕ್ಕೆ ಅನುಸರಿಸಬೇಕಾಗತ್ತೆ. ಇನ್ನೊಂದು ತಾವು ತಿಳಿಸಿದ್ದು ಈ ಎಲೆ ಸುರುಳಿ ಹುಳು ಅಂತ. ಎಲೆ ಸುರುಳಿ ಹುಳು ಭತ್ತದ ಬೆಳೆಯ ಯಾವ ಹಂತದಲ್ಲಿ ಕಂಡು ಬರುತ್ತೆ?
0: ಇದು ಗರಿ ಮಂಡಿಸುವ ಹುಳು ಅಂತಾನು ಕೂಡ ಕರೀತಾರೆ ಸರ್. ಇದನ್ನ ನೆಫಲಕ್ರಾಸಿಸ್ ಮೆಡಿನಾಲಿಸ್ ಅಂತ ಹೇಳಿ ವೈಜ್ಞಾನಿಕವಾಗಿ ಕರೆಯೋದು. ಕ್ರಾಮಿಡೆ ಫ್ಯಾಮಿಲಿಗೆ ಬರುತ್ತೆ, ಅದೇ ಮತ್ತೆ ಪತಂಗ ಜಾತಿದು ಹುಳು. ಇದು ಬಾವುಟದ ಎಲೆ ಬರುತ್ತೆ ಅಲ್ಲ, ಆ ಟೈಮಲ್ಲಿ ನಾವು ಇದನ್ನ ನೋಡ್ತೀವಿ ಸರ್.
1: ಅಂದ್ರೆ ಇದು ಹಾನಿಯ ಲಕ್ಷಣಗಳು ಹೇಗಿರ್ತವೆ, ಹೇಗೆ ನಮ್ಮ ರೈತ ಬಾಂಧವರು ಗದ್ದೆಗೆ ಈ ಎಲೆ ಸುರುಳಿ ಹುಳು ಬಂದಿದೆ ಅಂತ ಅವರು ತಿಳ್ಕೋಬಹುದು?
0: ಎಲೆ ಸುರುಳಿರೋ ಕೀಟ ಒಂದೇನಿದೆ, ಇದು ನಮ್ಮ

0: ಮಲೆನಾಡು ಭಾಗದಲ್ಲೂ ಕೂಡ ನಾವು ಜಾಸ್ತಿ ನೋಡ್ತಿದ್ದೀವಿ, ಇತ್ತೀಚೆಗಂತೂ ಜಾಸ್ತಿ ಆಗಿದೆ ಸರ್. ಇದು ಹೆಂಗೆ ನಾವು ಕಂಡುಹಿಡಿಬೋದು ಅಂತ ಅಂದರೆ, ಇದು ಮರಿ ಹುಳು ಏನು ಮಾಡುತ್ತೆ, ಒಂದು ನಾಲ್ಕೈದು ಗಿರಿಗಳನ್ನ, ಅದ್ರ ಹಂಚುಗಳೇನಿದೆ ಎಲೆ ಭಾಗದ್ದು, ಅದನ್ನ ಸುರುಳಿ ಮಾಡ್ಕೊಳತ್ತೆ. ಅದಕ್ಕೇನೆ ಇದನ್ನ ಸುರುಳಿ ಕೀಟ ಅಂತಾನೂ ಕೂಡ ಕರೀತೇವೆ.
1: ಎಲೆಗಳನ್ನೆಲ್ಲ ಎಲ್ಲ ಸೇರಿಸ್ಬಿಟ್ಟು ಸುರುಳಿ ಮಾಡ್ಕೊಂಡು ಅದ್ರ ಸೇರ್ಕೊಳ್ಳುತ್ತೆ.
0: ಅದ್ರೊಳಗೆ ಸೇರ್ಕೊಂಡು ಆ ಪತ್ರ ರೀತಿ ಏನಿರುತ್ತೆ ಅದನ್ನೆಲ್ಲ ಕೆರೆದು ತಿನ್ನುತ್ತೆ ಸರ್. ತಿನ್ನೋದ್ರಿಂದ ಅದು ಬಿಳಿ ಗೆರೆಗಳೇನಿದೆ ಅದು ಆಮೇಲೆ ನೋಡ್ಬೋದು. ಒಟ್ಟಿಗೆ ಎಲೆಗಳನ್ನ ಮಡಿಸಿ ತಿನ್ನೋದ್ರಿಂದ ಇದನ್ನ ಗರಿ ಮಡಚುವ ಹುಳು ಅಂತಾನು ಕರೀತಾರೆ, ಎಲೆ ಸುರುಳಿ ಹುಳು ಅಂತಾನು ಕರೀತಾರೆ.
1: ಅಂದ್ರೆ ನಾವು ದೂರದಿಂದ ನೋಡಿದ್ರೆ ಒಂಥರ ಏನಪ್ಪ ಗದ್ದೆ ಎಲ್ಲ
0: ಬೆಳ್ಳಗೆ
1: ಬೆಳ್ಳಗಾಗಿಬಿಟ್ಟಿದೆ
0: ಅಂತ ಅನ್ಸುತ್ತೆ.
1: ಈ ಎಲೆ ಸುರುಳಿ ಹುಳುವಿನ ಜೀವನ ಚಕ್ರ ಹೇಗೆ ಅಂತಿದೆ?
0: ಇದರಲ್ಲೂ ನಾಲ್ಕು ಬರುತ್ತೆ, ಮೊಟ್ಟೆ, ಕೋಶ, ಮತ್ತೆ ಪ್ರೌಢ, ಮತ್ತೆ ಮರಿ ಹುಳು. ಇದರಲ್ಲಿ ಒಂದು 60 ಮೊಟ್ಟೆನ ಇದು ಎಲೆ ಕೆಳಗಡೆ ಇಡುತ್ತೆ. ಇದು 5-6 ತಗೊಳುತ್ತೆ ಅದು ಮೊಟ್ಟೆಯಿಂದ ಮರಿಯಾಗಕ್ಕೆ ಬರಕ್ಕೆ. ಮರಿ ಆದ್ಮೇಲೆ ಏನಾಗುತ್ತೆ, ಇದು ಒಂದು 10-12 ಮರಿ ಇದರಲ್ಲೇ ಇದ್ದು ಎಲ್ಲಾನು ತಿನ್ನೋದಿಕ್ಕೆ ಇಷ್ಟ.
1: ಅಂದ್ರೆ
0: ಅದು ಹಸಿರು ಕಲರ್ ಇರುತ್ತೆ
1: ಮರಿ ಹಂತದಲ್ಲೇ ಇದು ಜಾಸ್ತಿ ಹಾನಿ ಮಾಡೋದು.
0: ಹೌದು ಹೌದು ಸರ್, ಇದು ಅಷ್ಟೇ. ಆ ಕಾಂಡಕೊರಕ ಏನಿದೆ ಎಲ್ಲಾನು ಮರಿ ಹಂತದಲ್ಲೇ ನಮಗೆ ಹಾನಿ ಕಾಣ. ಅದ್ರ ಜೊತೆಗೆ ಇದು ಕೋಶಾವಸ್ಥೆ ಬಂದು 6-8 ತಗೊಳುತ್ತೆ, ಆಮೇಲೆ ಪ್ರೌಢಾವಸ್ಥೆ ಆಗುತ್ತೆ. ಇದು ಹೆಂಗಿರುತ್ತೆ ಅಂದ್ರೆ, ಈ ಹುಳು ಒಂದು ಕಂದು ಮಿಶ್ರಿತ ಹಳದಿ ಕಲರ್ ಅಲ್ಲಿ ಸಣ್ಣಕ್ಕಿರುತ್ತೆ, ಅದ್ರ ಮೇಲೆ ಕಂದು ಬಣ್ಣದ್ದು ವೇವಿ ಲೈನ್ಸ್ ಅಂತ ಏನು ಕರಿತೀವಿ ಗೆರೆಗಳನ್ನ ಕೂಡ ಇದು ನೋಡಬಹುದು. ಈ
1: ಪತಂಗದ
0: ಜಾತಿ
1: ರೆಕ್ಕೆಗಳ ಮೇಲೆ,
0: ಹೌದು ಸರ್,
1: ಒಂದು ರೀತಿ ಅಲೆಗಳ ರೀತಿಯಲ್ಲಿ ಇರುತ್ತೆ ಅದು. ಆ ರೀತಿ ಒಂದು ಚಿಹ್ನೆಯನ್ನ ಕಾಣಬಹುದು ನಾವು.
0: ಹೌದು ಹೌದು.
1: ಈ ಎಲೆ ಸುರುಳಿ ಹುಳುವಿನ ನಿರ್ವಹಣೆ ಹೇಗೆ ಅಂತೀರಾ?
0: ಇದು ಸ್ವಲ್ಪ ಆಸರೆ ಗಿಡಗಳು ಅಂದ್ರೆ, ಕಾಂಡ ಕೊರಕ ಆದ್ರೆ ಭತ್ತ ಒಂದೇ ತಿಂತಿತ್ತು, ಇದು ಹಂಗಿಲ್ಲ. ಇದಂಗೆ ಅಂದ್ರೆ ಬೇರೆ ಬೇರೆ ಗೋಧಿ, ಕಬ್ಬು, ಮತ್ತೆ ರಾಗಿ ಅಥವಾ ಯಾವ್ದಾದ್ರು ಹುಲ್ಲುಗಳಿದ್ರು ಕೂಡ ಇದು
1: ತಿನ್ನೋದಕ್ಕೆ.
0: ಅದನ್ನೆಲ್ಲ ನಾವು ಫಸ್ಟ್ ಕ್ಲಿಯರ್ ಮಾಡ್ಕೋಬೇಕು. ಯಾವ್ಯಾವ ಆಸರೆ ಗಿಡಗಳಿದ್ದಾವೆ ಅವನ್ನೆಲ್ಲನೂ ನಾವು ಕಿತ್ತಾಕೊಂಡು ಅದನ್ನ ಕ್ಲೀನ್ ಮಾಡ್ಕೋಬೇಕು. ಅದ್ರ ಜೊತೆಗೆ ಈ ಪರೋಪಕ್ಷಕ ಕೀಟಗಳು ಇರ್ತಾವಲ್ಲ ಸರ್, ಈ ಬ್ರೆಕಾನ್ ಬ್ರೇಕಾ ಇರ್ಬೋದು ಅಥವಾ ಬ್ರಾಕಿಮೇರಿಯಾ ಇರ್ಬೋದು ಅಥವಾ ಟ್ರೈಕೋಗ್ರಾಮ, ಇವನು ಕೂಡ ನಾವು ಇದಕ್ಕೆ ರಿಲೀಸ್ ಮಾಡಬಹುದು.
1: ಅಂದ್ರೆ ಇವೆಲ್ಲ ಏನು ಕಣಜದ ಜಾತಿಗೆ ಸೇರಿದಂತ?
0: ಹೌದು ಸರ್,
1: ಕೀಟಗಳ
0: ಹೈಮನಪ್ಟ್ರಾ ಗ್ರೂಪಿಗೆ ಇದು ಬರುತ್ತೆ. ಇದ್ರ ಜೊತೆಗೆ ಬೇವಿನ ಬೀಜದ ಕಷಾಯ ಏನು 5% ಇದೆ ಅದು ಹೋಗ್ಬೋದು, ಅಥವಾ ಬೇವಿನ ನಾಶಕದ ಯಾವುದೇ ರೀತಿಯಾದ ಕೀಟನಾಶಕಗಳನ್ನ 3-5 ml 1 liter ನೀರಿಗೆ ಸಿಂಪರಣೆ ಮಾಡ್ಬೋದು. ಇದ್ರ ಜೊತೆಗೆ ಕೆಮಿಕಲ್ ಹೋಗ್ತೀವಿ ಅಂದ್ರೆ, ಕ್ವಿನಾಲೋಫಸ್ 25 EC 2 ml 1 liter ನೀರಿಗೆ ಹಾಕ್ಬೇಕು. ಅದ್ ಬಿಟ್ರೆ ಇಂಡಾಕ್ಸಿಕೋರ್ ಬರುತ್ತೆ, ಅದೊಂದು 14.5 SC ಬರುತ್ತೆ. ಅದು ಎಸ್ ಸಿ ಬಂದು 1.5 ml 1 liter ನೀರಿಗೆ, ಮತ್ತೆ ಫ್ಲೂ ಬೆಂಡಿಮೈಡ್ 48 SC 0.08 ml, ಮತ್ತೆ ಇನ್ನೊಂದು ಫ್ಲೂ ಬೆಂಡಿಮೈಡ್ 20 WG ಅದು ಬಂದ್ಬಿಟ್ಟು 0.2 g ಸರ್. 1 liter ನೀರಿಗೆ ಇದನ್ನ ನಾವು ಸಿಂಪರಣೆ ಮಾಡ್ಬೇಕು.
1: ಹಾಕೊಂಡು ದ್ರಾವಣ ಮಾಡ್ಕೊಂಡು ಸಿಂಪರಣೆ ಮಾಡಿ,
0: ಅದು ಯಾವಾಗ ಅಂದ್ರೆ ಈ ಬಾವುಟದ ಗರಿಗಳು ಬರುತ್ತಲ್ಲ ಆ ಟೈಮಲ್ಲಿ ಬರೋದ್ರಿಂದ ಇದು, ಅವಾಗ ನಾವು ಇದನ್ನ ಸಿಂಪರಣೆ ಮಾಡಿ.
1: ಮುಖ್ಯ ಗರಿ ಅಂತ ಹೇಳ್ಬೋದು, ಎತ್ತರದಲ್ಲಿರುವಂತ ಗರಿ.
0: ಹೌದು ಹೌದು,
1: ಬಾವುಟದ ಗರಿ ಅಂತ
0: ಅದು ಹಿಂಗೆ ಸ್ಟ್ರೈಟ್ ಆಗಿ ಇರುತ್ತಲ್ಲ ಸರ್, ಅದನ್ನೇ ಬಾವುಟದ.
1: ಇದಕ್ಕೂ
0: ಕೂಡ 250-300 liter 1 acre ಬೇಕಾಗುತ್ತೆ ಸಿಂಪರಣೆ.
1: ಇನ್ನೊಂದು ತಾವು ತಿಳಿಸಿದ್ದು ನೀಲಿ ಚಿಪ್ಪಿನ ಹುಳು, ಇದು ಯಾವ ರೀತಿ ಹಾನಿ ಮಾಡುತ್ತೆ ಅಂತೀರಾ?
0: ಭತ್ತದ ನೀಲಿ ಚಿಪ್ಪಿನ ಹುಳು ಅಂತ ಅಂದ್ರೆ, ಇದು ಲೆಪ್ಟಿಸ್ಮ ಪೈಗಾಮಿಯಾ ಅಂತ ಬರುತ್ತೆ, ಇದು ಕ್ರೈಸೋಮೆಲಿಡೆದು ಫ್ಯಾಮಿಲಿ ಕೋಲಿಯೋಪ್ಟ್ರಾ ಗ್ರೂಪ್ ಸರ್. ಇದು
1: ದುಂಬಿ ಜಾತಿ,
0: ದುಂಬಿ ಜಾತಿಗೆ ಬರುತ್ತೆ. ಇದು
1: ಆಗಸ್ಟ್ ಪ್ರಾರಂಭದಲ್ಲಿ ನಾವು ಅವುಗಳನ್ನ ಸಸಿ ಮಡಿ ಮಾಡಿಕೊಂಡು ಆಗಸ್ಟ್ ಕೊನೆಗೆ ಅಥವಾ ಸೆಪ್ಟೆಂಬರ್ ಮೊದಲನೇ ವಾರದಲ್ಲಿ ನಾಟಿ ಮಾಡ್ಕೋಬೇಕಾಗತ್ತೆ. ಈ ರೀತಿಯಾದಂತ ಒಂದು ವೇಳಾಪಟ್ಟಿಯನ್ನು ಅನುಸರಿಸಿ,
0: ಅದೇ ನಾವು ಯಾವ ತಳಿ ಉಪಯೋಗಿಸ್ತೀವಿ ಅಂದ್ರೆ, ಒಟ್ಟಿಗೆ ಮುಂಚಿತವಾಗಿ ನಾಟಿ ಒಂದನ್ನು ಮಾಡ್ಕೋಬೇಕು ಸರ್. ಅದ್ರ ಜೊತೆಗೆ ಕೆಮಿಕಲ್ ಹೋಗ್ತೀವಿ ಅಂದ್ರೆ, ಈ ಕ್ವಿನಾಲೋಫಾಸ್ ಅಂತ ಹೇಳಿ, ಈ ಕೊಲಾಕ್ಸ್ ಅಂತ ಏನೇ ಸಿಗುತ್ತೆ ನೋಡಿ ಸರ್, ಅದು ಕ್ವಿನಾಲೋಫಾಸ್ 25 EC 2 ml 1 liter ನೀರಿಗೆ ಹಾಕೋಬೇಕು. ಹಾಕೊಂಡು ಸಿಂಪರಣೆ ಮಾಡಿದ್ರೆ ಎಕರೆಗೆ ಅದು 250-300 liter ತಗೊಳತ್ತೆ. ಮತ್ತೆ ಕ್ಲೋರೋಪೈರಿಫಾಸ್ ಕೂಡ ಹೋಗ್ಬೋದು, 20 EC 2 ml ಪರ್ 1 liter. ಆದ್ರೆ ಕ್ವಿನಾಲೋಫಾಸ್ ಏನಿದೆ ಎಕೋಲಾಕ್ಸ್ ಅಂತ ಹೇಳಿ ಸಿಗುತ್ತೆ ಸರ್, ಅದನ್ನ ಸಿಂಪರಣೆ ಮಾಡೋದ್ರಿಂದ ಕಡಿಮೆ ಮಾಡಬಹುದು. ಮತ್ತೆ ಬೇವಿಂದನು ಕೂಡ ಹೋಗ್ಬೋದು, 5% ನೀಮ್ ಸೀಡ್ ಕರ್ನಲ್ ಎಕ್ಸ್ಟ್ರಾಕ್ಟ್ ಇರ್ಬೋದು, ಅಥವಾ ಬೇವಿಂದ ಯಾವುದೇ ರೀತಿ ಕೀಟನಾಶಕಗಳು.
1: ಹೌದು ಹೌದು.
0: 3-5 ml 1 liter ನೀರಿಗೆ ಹಾಕೊಂಡು ನಾವು ಹೋಗ್ಬೋದು.
1: ಸುಮಾರು 10,000 PPM ಸಾಂದ್ರತೆಯಲ್ಲಿ ಸಿಗ್ತಾವು.
0: ಹೌದು ಹೌದು,
1: ಬೇವಿನ ಮೂಲದ ಕೀಟನಾಶಕಗಳು, ಅವುಗಳನ್ನು ಬಳಸ್ಕೊಳ್ಳೋದು ಒಳ್ಳೆಯದು. ಒಂದು ಲೀಟರ್ ನೀರಿಗೆ 3-5 ml
0: ಹಾಕಿದ್ರೆ
1: ಈಗ ಈ ಒಂದು ಟ್ರೈಕೋಗ್ರಾಮ ಅಂತ ಅವ್ರ ಪರತಂತ್ರ ಜೀವಿ ಸಿಗುತ್ತಲ್ಲ, ಅದನ್ನೇನಾದ್ರು ಬಳಸ್ಕೋಬಹುದಾ ಈ ಭತ್ತದ?
0: ಅಂದ್ರೆ ಅದು ಪತಂಗಾಗೆ ಬರುತ್ತೆ ಸರ್. ನೀವು ಕಾಂಡ ಕೊರಕವಳು ಇರ್ಬೋದು ಅಥವಾ ಎಲೆ ಸುರುಳಿ

0: ಉಳುವಂತೆ ಏನು ಹೇಳಿದ್ವಿ, ಅವಕ್ಕೆ ನಾವು ಟ್ರೈಕೋಗ್ರಾಮ ಹೋಗ್ಬೋದು.
1: ಮತ್ತೆ
0: ಟ್ರೈಕೋಗ್ರಾಮ ಜಪಾನಿಕಾ ಅಂತಾನೇ ಸಿಗುತ್ತೆ,
1: ಅದನ್ನು ಬಳಸ್ಕೋಬಹುದು.
0: ಬಳಸ್ಕೋಬಹುದು
1: ಅಂದ್ರೆ ಈ ಬೇರೆ ಬೇರೆ ಪರತಂತ್ರ ಜೀವಿಗಳನ್ನ ಹೇಳಿರಿ, ಈಗ ನಾವು ಟ್ರೈಕೋಗ್ರಾಮ ಅಂತ ಅಂದ್ವಿ, ಮತ್ತೆ ಇನ್ನೂ ಕೆಲವು ಹೇಳಿದ್ರಿ, ಇವೆಲ್ಲ ಎಲ್ಲಿ ಸಿಗ್ತವೆ ನಮ್ಮ ರೈತರಿಗೆ ಅಂತೀರಿ
0: ಸರ್? ಇದು ನೀವು ಈ ಕೊಡಗು ಜಿಲ್ಲೆ ಆದ್ರೆ ನೀವು ಕೆವಿಕೆ ಗುಣಿಕೋಪ ಏನಿದೆ ಅಲ್ಲಿ ನಿಮಗೆ ಸಿಗುತ್ತೆ ಸರ್. ಅದು ಬಿಟ್ಟರೆ ನೀವು ಚಟ್ಟಳ್ಳಿಲಿ ವಿಚಾರಿಸ್ಬೇಕಾಗುತ್ತೆ, ಟ್ರೈಕೋಗ್ರಾಮ ಅಂತೂ ಸಿಗುತ್ತೆ ಅಲ್ಲಿನೂ ಅನ್ಸುತ್ತೆ ಸರ್. ಅದು ಬಿಟ್ಟರೆ ಬ್ಯಾಂಗ್ಳೂರಿಂದ ತಗೋಬೇಕಂದ್ರೆ ಅಲ್ಲಿ ಒಂದು ರಾಷ್ಟ್ರೀಯ ಕೀಟ ಸಂಶೋಧನಾ ಕೇಂದ್ರನೇ ಇದೆ, NBAR ಹೆಬ್ಬಾಳಲ್ಲಿ. ಅಲ್ಲಿ ಯಾವುದೇ ರೀತಿ ಪರತಂತ್ರ ಜೀವಿ, ಪರಭಕ್ಷಕ ಜೀವಿ ಅದಿರದೇ ಬಯಾಲಜಿಕಲ್ ಕಂಟ್ರೋಲ್.
1: ಅಂದ್ರೆ ಅವರು ಪೋಸ್ಟ್ ಮೂಲಕನೂ ತರಿಸ್ಕೋಬಹುದು.

0: ಹೆಂಗೆ ಚಟ್ಟಳಿಲಿ ವಿಚಾರಿಸ್ಬೇಕಾಗುತ್ತೆ. ಟ್ರೈಕೋಗ್ರಾಮ ಅಂತೂ ಸಿಗುತ್ತೆ ಅಲ್ಲಿ ಅನ್ಸುತ್ತೆ ಸರ್. ಅದು ಬಿಟ್ಟರೆ ಬ್ಯಾಂಗ್ಳೂರಿಂದ ತಗೋಬೇಕಂದ್ರೆ ಅಲ್ಲಿ ಒಂದು ರಾಷ್ಟ್ರೀಯ ಕೀಟ ಸಂಶೋಧನಾ ಕೇಂದ್ರನೇ ಇದೆ NBAR ಹೆಬ್ಬಾಳಲ್ಲಿ. ಅಲ್ಲಿ ಯಾವುದೇ ರೀತಿ ಪರತಂತ್ರ ಜೀವಿ ಪರಭಕ್ಷಕ ಜೀವಿ ಅದಿರೋದೇ ಬಯಾಲಜಿಕಲ್ ಕಂಟ್ರೋಲ್
1: ಅಂದ್ರೆ ಅವರು ಪೋಸ್ಟ್ ಮೂಲಕ ತರಿಸ್ಕೋಬಹುದು. ಅವನು
0: ರಿಸರ್ಚ್ ಸ್ಟೇಷನ್ ಏನಿದೆ ಅದಿರೋದೇ ಜೈವಿಕ
1: ಸಂಶೋಧನೆಗೆ.
0: ಬಯೋ ಕಂಟ್ರೋಲ್ ಏಜೆಂಟ್ಸ್ ನ ಪ್ರೊಡ್ಯೂಸ್ ಮಾಡೋದು ಬಯೋ ಕೆಮಿಕಲ್ ಆಗಿನೇ ಬಯೋ ಇದ್ರಲ್ಲೇನೆ ಅದನ್ನ ಕಂಟ್ರೋಲ್ ಮಾಡಕಿರತ್ತೆ. ನಾವು ಅಲ್ಲಿಂದ ಏನ್ ಬೇಕಾದ್ರೂ
1: ತರಿಸ್ಕೋಬಹುದು. ಇವು ಮುಖ್ಯವಾಗಿ ಕೊಡಗು ಜಿಲ್ಲೆಯಲ್ಲಿ ಭತ್ತದ ಬೆಳೆಯನ್ನು ಬಾಧಿಸುವಂತಹ ಕೀಟಪೀಡೆಗಳು. ಇನ್ನು ರೋಗದಲ್ಲಿ ಬೆಂಕಿ ರೋಗ ಅಂತ ತಾವು ಹೇಳಿದ್ರಿ. ಬೆಂಕಿ ರೋಗ ಬರೋದಕ್ಕೆ ಈ ವಾತಾವರಣದ ಅಂಶಗಳು ಹೇಗಿರಬೇಕಾಗತ್ತೆ ಅಂತೀರಿ?
0: ಬೆಂಕಿ ರೋಗ ಅಂದ್ರೆ ಸರ್ ಅದೇ ಈ ರಾತ್ರಿ ಹೊತ್ತು ಸ್ವಲ್ಪ ಉಷ್ಣ ಕಡಿಮೆ ಇರಬೇಕು. ಬೆಳಿಗ್ಗೆ ಎಲ್ಲ ಈ ತೇವಾಂಶ ಏನಿದೆ ಇದು ಜಾಸ್ತಿ. ತೇವಾಂಶ ಅಂದ್ರೆ ಇದು ಆರ್ದ್ರತೆ ಅಂತ ಏನು
1: ಕರೀತೀವಿ,
0: ರಿಲೇಟಿವ್ ಹ್ಯುಮಿಡಿಟಿ, ಅದು ಸ್ವಲ್ಪ ಜಾಸ್ತಿ ಇದ್ರೆ
1: ಮಳೆ ಬರೋದು.
0: ಈಗ ಸ್ವಲ್ಪ ಈಗ ಒಂದ್ ಸ್ವಲ್ಪ ಹಂಗೆ ಅನಿಸ್ತಿದೆ, ಬೆಳಗ್ಗೆ ಬಿಸಿಲಿತ್ತು ಈಗಾಗ್ಲೇ ಮಳೆ ಬರ್ತಿದೆ. ಈ ತರ ಇದ್ರೂ ನಮಗೆ ವೆದರ್ ಅದಕ್ಕೆ ಪೂರಕವಾಗಿರುತ್ತೆ.
1: ಅಂದ್ರೆ ಸ್ವಲ್ಪ ಮಟ್ಟಿಗೆ ಉಷ್ಣಾಂಶ ಇರಬೇಕು, ರಾತ್ರಿ ಹೊತ್ತು ತೇವಾಂಶ ಮತ್ತೆ ಗಾಳಿಯಲ್ಲಿ ತೇವಾಂಶ ಇದ್ದಾಗ ಬೆಂಕಿ ರೋಗ.
0: ಅದು ಅಲ್ಲದೆ ಈ ಬೆಂಕಿ ರೋಗ ಏನಿದೆ ಈ ಕೊಡಗು ಈ ಭಾಗ ಇದಕ್ಕೆ ಒಂದು ಹಾಟ್ಸ್ಪಾಟ್ ಅಂತ ಹೇಳಿ ಕರಿತೀವಿ ಸರ್. ಇಲ್ಲಿ ತುಂಬಾನೇ ಬರುತ್ತೆ,
1: ಬಂದೇ ಬರುತ್ತೆ.
0: ನಮ್ಮ ಯಾವುದೇ ಟೆಸ್ಟ್ಗಳು ಅಥವಾ ಸ್ಕ್ರೀನಿಂಗ್ ರಿಸರ್ಚ್ ಮಾಡ್ಬೇಕಂದ್ರೂ ಇಲ್ಲಿ ಪರೀಕ್ಷೆ ಮಾಡಿಕೊಂಡೇ ಮುಂದಕ್ಕೆ ಹೋಗ್ತಾರೆ.
1: ಮುಖ್ಯವಾಗಿ ಪೊನ್ನಂಪೇಟೆಯನ್ನ ಒಂದು ಹಾಟ್ಸ್ಪಾಟ್ ಅಂತ ಗುರುತಿಸಲಾಗಿದೆ.
0: ಇಲ್ಲ ಇದು ಕೊಡಗಲ್ಲೂ ಕೂಡ ಇಲ್ಲಿ ಮಡಿಕೇರಿ ಏನಿದೆ ಇಲ್ಲಿ ಕೂಡ ಮಾಡ್ತಿದ್ರು ಸರ್ ರಿಸರ್ಚ್ ಸ್ಟೇಷನ್ ಅಲ್ಲಿ. ಈಗ ಬರ್ತಾ ಬರ್ತಾ ರಿಸ್ಟ್ರಿಕ್ಟ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಈ ಕೊಡಗು ರೀಜನ್ ಒಂದು ಹಾಟ್ಸ್ಪಾಟ್ ನೀವು ಎಲ್ಲೇ ಹಾಕಿದ್ರು ಬೆಂಕಿ ರೋಗ ಬರುತ್ತೆ,
1: ಬಂದೇ ಬರುತ್ತೆ. ಅಂದ್ರೆ ಲಕ್ಷಣಗಳು ಹೇಗಿರ್ತವೆ ಅಂತೀರಿ ಡಾಕ್ಟರ್ ಲತಾ ಅವರೇ? ಬೆಂಕಿ ರೋಗದ್ದು
0: ಸರ್, ಬೆಂಕಿ ರೋಗ ಈ ಗರಿ ಮೇಲೆ ನಾವು ನೋಡ್ತೀವಿ ಅದು ವಜ್ರಾಕಾರದಲ್ಲಿ ಆ ಕಂದು ಚುಕ್ಕಿ ಇರುತ್ತೆ, ಅದ್ರ ಒಳಗಡೆ ಒಂದು ಬೂದಿ ಕಲರ್ದು ಒಂದು ಬಣ್ಣ ತರ ಕಾಣುತ್ತೆ. ಇದನ್ನ ನೋಡಿದಾಗ ಇದು ಬೆಂಕಿ ರೋಗ ಅಂತ ಹೇಳಿ ಹೇಳುದು. ಅದ್ರ ಜೊತೆಗೆ ತೆನೆ ಕೆಳಗಡೆ ಭಾಗದಲ್ಲಿ ಅಲ್ಲೊಂದು ಕಪ್ಪು ಚುಕ್ಕೆ ಇರುತ್ತೆ, ಮತ್ತೆ ಆ ತೆನೆದೇನಾಗುತ್ತೆ ಕಾಳುಗಳು ಜೊಳ್ಳಾಗುತ್ತೆ.
1: ಕೆಲವು ಸಂದರ್ಭದಲ್ಲಿ ತೆನೆನೆ ಮುರಿದು ನೇತಾಡ್ತಾ ಇರುತ್ತೆ.
0: ಇದರಿಂದ ನಾವು ಬೆಂಕಿ ರೋಗ ಬಂದಿದೆ ಅಂತೇಳಿ ನಾವು ಎಲೆ ನೋಡಿದಾಗ್ಲೇನೆ ನಮಗೆ ಅದು ಸಿಂಪ್ಟಮ್ಸ್ ಹಾನಿ ಲಕ್ಷಣ ನೋಡಿದಾಗ ಗೊತ್ತಾಗ್ಬಿಡುತ್ತೆ.
1: ಒಂದ್ ರೀತಿ ಕದರಿನ ಆಕಾರದ ಚುಕ್ಕೆಗಳು ನೋಡಿರೋ ಒಂಥರ ಸುಟ್ಟಂಗ್ ಕಾಣುತ್ತೆ, ಅದು ಮುಖ್ಯವಾದ ಲಕ್ಷಣ. ಮತ್ತೆ ತೆನೆನೆ ಮುರಿದು ನೇತಾಡೋದನ್ನ ಕುತ್ತಿಗೆ ಬೆಂಕಿ ರೋಗ
0: ನೆಕ್ ಬ್ಲಾಸ್ಟ್ ಅಂತಾನೂ ಕೂಡ ಕರೀತಾರೆ.
1: ಇನ್ನ ಏನು ನಿಯಂತ್ರಣ ಕ್ರಮ ಅನುಸರಿಸಬಹುದು ರೈತ ಬಂದವರು ಬೆಂಕಿ ರೋಗಕ್ಕೆ ಅಂತೀರಿ?
0: ಸರ್, ಈ ಬೆಂಕಿ ರೋಗ ನಾವು ಕೊಡಗಲ್ಲಿ ಜಾಸ್ತಿ ನೋಡೋದ್ರಿಂದ ನಿಯಂತ್ರಣ ಕ್ರಮವನ್ನು ತಗೊಳ್ಳೇಬೇಕಾಗತ್ತೆ. ಈ ಹೆಂಗೆ ನಿಯಂತ್ರಣ ಕ್ರಮ ಅಂದ್ರೆ ನೀವು ಮೊದ್ಲಿಂದನೂ ಇದು ಮಾಡ್ಬೋದು. ಈಗ ಬೀಜೋಪಚಾರ ಬಂದ್ಬಿಟ್ರೆ ನೀವು ಈ ಕಾರ್ಬೆಂಡೆನ್ಸಿಯಂ ಏನಿದೆ 50 WP ಅಥವಾ ಟ್ರೈಸೈಕ್ಲೋಸೋಲ್ ಅಂತ ಹೇಳಿ 75 WP ಅಥವಾ ಕಾರ್ಬೆಂಡೆನ್ಸಿಯಂ 12% ಪ್ಲಸ್ ಮ್ಯಾಂಕೋಸೆಬ್ 63% WP ಇದು ಇದನ್ನ ನಾವು ಬೀಜೋಪಚಾರಕ್ಕೆ ಉಪಯೋಗಿಸ್ಬೋದು ಸರ್.
1: ಅಂದ್ರೆ ಎಷ್ಟು ಗ್ರಾಮ್ ಒಂದು ಕೆಜಿ ಬೀಜಕ್ಕೆ?
0: ಅದೇ ಸರ್, ಈ ಕಾರ್ಬೆಂಡೆನ್ಸಿಯಂ 50 WP ಏನ್ ಹೇಳಿದ್ವಿ ನಾವು ಇದನ್ನ 4 ಗ್ರಾಮ್
1: 1 ಕೆಜಿ
0: ಬೀಜಕ್ಕೆ ಹಾಕೊಂಡು ಅದನ್ನ ಮಿಕ್ಸ್ ಮಾಡಿಕೊಂಡು ಈ ಎಂತ ಇದು ಬೀಜ ಸಸಿ ಮಾಡಕ್ಕೆ ಮುಂಚೆ ಬೀಜೋಪಚಾರ ಮಾಡ್ಕೋಬೇಕು ಸರ್. ಇದರಿಂದ ಇದು ಒಂದು ಶಿಲೀಂದ್ರಿಂದ ಬರೋದ್ರಿಂದ ಈ ಶಿಲೀಂದ್ರ ನಾಶಕದಿಂದ ಇದನ್ನು
1: ಕಾರ್ಬನ್ ಬಳಸ್ಕೋಬಹುದು.
0: ಹೌದು ಸರ್. ಅದ್ರ ಜೊತೆಗೆ ನೀವು ಇದ್ ಮಾಡಿ ಸಸಿ ಮಾಡಿ ಬಿತ್ತನೆ ಆದ್ಮೇಲೆ 10-12 ದಿನ ಆದ್ಮೇಲೆ ಒಂದು ಸಿಂಪರಣೆಗೆ ಕೂಡ ನೀವು ಹೋಗ್ಬೋದು. ಅವಾಗ ಯಾವುದು ಅಂದ್ರೆ ಎಡಿಫೆನೆಫಾಸ್ ಅಂತ ಹೇಳಿ, ಎಡಿಫೆನೆಫಾಸ್ 50 EC 1 ml ಸರ್, ಅದು 1 ಲೀಟರ್ ನೀರಿಗೆ. ಮತ್ತೆ ಕಿಟಾಜಿನ್ನು 48 EC 1 ml. ಮತ್ತೆ ಕಾರ್ಬೆಂಡೆನ್ಸಿಯಂ 50 WP ಏನಿದೆ ಅದು 1 ಗ್ರಾಮ್ 1 ಲೀಟರ್ ನೀರಿಗೆ. ಮತ್ತೆ ಇನ್ನೊಂದು ಟ್ರೈಸೈಕ್ಲೋಸೋಲ್ 75 WP ಅಥವಾ ಟ್ರೈಪ್ಲಾಕ್ಸಿಸ್ಟ್ರೋಬಿನ್ 25% ಪ್ಲಸ್ ಟೆಬುಕೊನಾಸಲ್ 50 WG ಅಂತ ಹೇಳಿ ಇದನ್ನ 0.4 ಗ್ರಾಮ್ 1 ಲೀಟರ್ ನೀರಿಗೆ ಸರ್
1: ಹಾಕೊಂಡು ಸಿಂಪರಣೆ ಮಾಡ್ಬೇಕಾಗ.
0: ಇದು 10-12 ದಿನಗಳು ಬಂತಂದ್ರೆ ನೀವು ಎಡಿಫೆನೋಫಾಸ್ 50 EC ಏನಿದೆ ಅದನ್ನ 1 ml 1 ಲೀಟರ್ ನೀರಿಗೆ ಹಾಕೊಂಡು ಸಿಂಪರಣೆ ಮಾಡ ಸರ್. ನೀವು ಮತ್ತೆ ರೋಗ ಲಕ್ಷಣ ಕಾಣಿಸ್ಕೋತಿದೆ ಅಂದ್ರೆ ಒಂದು 25-25 ದಿನ ತನಕ ಇದು ಕಾಣಿಸ್ಕೋತಿದೆ ಅಂದಾಗ, ಒಂದು 5% ಜಾಸ್ತಿ ಪರ್ಸೆಂಟ್ಗಿಂತ ಜಾಸ್ತಿ ಇದೆ ಅಂದಾಗ ನಾವು ಈ ಟ್ರೈಸೈಕ್ಲೋಸೋಲ್ ಏನ್ ಹೇಳಿದೆ ಅದು 75 WP ಅದು 0.6 ಗ್ರಾಮ್ ನಾವು ಸಿಂಪರಣೆ ಮಾಡಬಹುದು.
1: ಇದು ಮುಖ್ಯವಾಗಿ ಬೆಂಕಿ ರೋಗದ ನಿಯಂತ್ರಣದ ಬಗ್ಗೆ ಆಯಿತು.
0: ಹೌದು ಸರ್.
1: ಇನ್ನು ಈ ಊದುಬತ್ತಿ ರೋಗ

0: ನಾವು ಕೇಳ್ತಾ ಇರ್ತೀವಿ.
1: ಹಾಂ ಸರ್,
0: ಇದು ಯಾವ ರೀತಿ ಲಕ್ಷಣಗಳು ಇರ್ತವೆ ಅಂತೀರಿ?
1: ಊದುಬತ್ತಿ ಅಂದರೆ ಅದು ಹೆಸರು ಹೇಳ್ದಂಗೆ ಸ್ಟ್ರೈಟ್ ಆಗಿ ನಿಂತಿರುತ್ತೆ ಸರ್. ಈ ತೆನೆಗಳೆಲ್ಲ ನಮ್ಮದು ಭಾಗದಿರುತ್ತೆ, ಅದು ಲೈಟ್ ಆಗಿರುತ್ತೆ. ಈ ಊದುಬತ್ತದಲ್ಲಿ ಹಿಂಗಾಗಿರುತ್ತೆ, ಉದ್ದವಾಗಿ ಆ ತೆನೆಗಳೆಲ್ಲ ಅಂಟ್ಕೊಂಡು ನಿಂತ್ಕೊಳ್ಳುತ್ತೆ. ಗರಿಗಳೆಲ್ಲ ಸ್ವಲ್ಪ ಬಿಳಿ ಬಿಳಿಯಾಗಿ ಉಳಿತಾ ಇರುತ್ತೆ ಸರ್ ಇದು.
0: ಇನ್ನು ಈ ಊದುಬತ್ತಿ ರೋಗದ ನಿಯಂತ್ರಣ ಹೇಗೆ ಅಂತೀರಿ?
1: ಇದನ್ನು ಕೂಡ ನಾವು ಬೀಜೋಪಚಾರ ಹೇಳಿದ್ವಿ. ಇದು ಶಿಲೀಂಧ್ರದಿಂದ ಬರೋದ್ರಿಂದ
0: ಕಾರ್ಬನ್ ಡೈಸಿಮ್
1: 4 ಗ್ರಾಮ್ 1 ಲೀಟರ್ ಮಿಕ್ಸ್ ಮಾಡಿ ನಾವು ಅದನ್ನ ಸಸಿ ಮಾಡ್ಕೋಬೇಕು. ಅದನ್ನ ಮಾಡ್ಬೋದು. ಮತ್ತೆ ಈ ಕಾರ್ಬನ್ ಡೈಸಿಮ್ ಶೇಕಡ 50 WP ಏನಿದೆ, ಇದು 1 ml ಅದು 1 ಲೀಟರ್ ನೀರಿಗೆ ಹಾಕೊಂಡು ನಾವು ಸಿಂಪರಣೆಯನ್ನು ಕೂಡ ಮಾಡ್ಬೋದು.
0: ಅಂದ್ರೆ ಇದು ಹೊಡೆ ಬರುತ್ತೆ ಅಲ್ವ, ಆಗ ಜಾಸ್ತಿ ಬರುತ್ತೆ ಇದು. ಹೊರಗಡೆ ಬರೋ ಸಂದರ್ಭದಲ್ಲೇ
1: ಇದು ತೆನೆಗೆನೆ ಇದು ಹಾನಿ ಮಾಡೋದ್ರಿಂದ ನಾವು ತೆನೆ ಬಿಡೋ ಟೈಮಲ್ಲಿ ಇದನ್ನು ನೋಡಬಹುದು ಸರ್.
0: ಸಾಧಾರಣವಾಗಿ ನಾವು ನಾಟಿ ಮಾಡಿದ ಒಂದು 40 ದಿನದಿಂದ ಒಂದು ಸಿಂಪರಣೆ ಕೈಗೊಳ್ಳಬಹುದು.
1: ಬೀಜೋಪಚಾರ ಮಾಡ್ಕೋತೀವಿ ಈ ಕಾರ್ಬನ್ ಡೈಸಿಮ್ ಇಂದನೇ ಬೀಜೋಪಚಾರ ಮಾಡ್ಕೊಳ್ಳೋದು. ಮತ್ತಾಮೇಲೆ ಒಂದು 20-25 ದಿನ ಆದ್ಮೇಲೆ ಕಾಣಿಸಿದ್ರೆ ರೋಗದ ಲಕ್ಷಣ ಏನಾದ್ರು ಬಂತಂದ್ರೆ ನಾವು ಮಾಡ್ಬೋದು. ಆದ್ರೆ ಇದು ಬೆಂಕಿ ರೋಗಾಗಾದ್ರೆ ನಾವು ಆತರ ಮಾಡ್ತೀವಿ. ಇದ್ರಲ್ಲಾದ್ರೆ ಇದು ಊದುಬತ್ತಿ ಇರೋದ್ರಿಂದ ತೆನೆ ಬಂದಾಗ ನಾವು ನೋಡ್ಕೋಬೇಕು.
0: ಒಟ್ಟಾರೆ ನಮ್ಮ ರೈತ ಬಂಧುವರು ಸಮಗ್ರ ಕ್ರಮಗಳನ್ನು ಅನುಸರಿಸೋದು ಬಹಳ ಮುಖ್ಯ.
1: ಹೌದು ಸರ್,
0: ತಮ್ಮ ಜಮೀನಿನ ಬದುಗಳನ್ನು ಸ್ವಚ್ಛವಾಗಿ ಇಟ್ಕೋಬೇಕು, ಯಾಕೆಂದರೆ ಅದು ಕೀಟ ಮತ್ತು ರೋಗಾಣುಗಳಿಗೆ ಆಶ್ರಯ ಆಗಿರುತ್ತೆ. ಮತ್ತು ಸಾವಯವ ಗೊಬ್ಬರ ಮತ್ತು ಹಸಿರೆಲೆ ಗೊಬ್ಬರ ಇವನ್ನೆಲ್ಲ ಬಳಸ್ಕೋಬೇಕು. ಸಾರ್ವಜನಿಕ ಗೊಬ್ಬರವನ್ನು ಭಾಗ ಮಾಡಿಕೊಡೋದು ಬಹಳ ಮುಖ್ಯ ರೋಗ ನಿಯಂತ್ರಣಕ್ಕೆ. ಎಲ್ಲ ಒಂದೇ ಸರಿ ಕೊಡೋ ಬದಲು ಭಾಗ ಮಾಡಿಕೊಡೋದು ಒಳ್ಳೆ.
1: ಆದಷ್ಟು ಸಾರಜನಕನ ಎಷ್ಟು ರೆಕಮೆಂಡ್ ಮಾಡಿರ್ತಾರೆ ಅಷ್ಟೇ ಕೊಡಬೇಕಾಗುತ್ತೆ ಸರ್. ಇಲ್ಲಾಂದ್ರೆ ಅದರಿಂದ ಏನಾಗುತ್ತೆ, ಅದರದ್ದು ಗ್ರೋತ್ ಜಾಸ್ತಿ ಆಗುತ್ತೆ.
0: ಹೌದು, ಕೀಟಗಳು ಜಾಸ್ತಿ, ಕೀಟ ರೋಗಗಳು ಹಾವಳಿ ಜಾಸ್ತಿ ಆಗುತ್ತೆ. ಹಾಗಾಗಿ ಸಾಧಾರಣವಾಗಿ ಕೊಡಗು ಜಿಲ್ಲೆಯಲ್ಲಿ 3 ಹಂತಗಳಲ್ಲಿ ಕೊಡೋದಕ್ಕೆ ಶಿಫಾರಸು ಮಾಡ್ತಾರೆ. ಅಂದರೆ ಮುಖ್ಯವಾಗಿ ನಾಟಿ ಮಾಡುವಂಥ ಒಂದು ಹಂತ, ಆಮೇಲೆ 1 ತಿಂಗಳ ಹಂತ, ಮತ್ತೆ ಮೊದಲನೇ ಕಂತನ್ನು ಕೊಟ್ಟ 1 ತಿಂಗಳ ನಂತರ ಉಳಿದ ಕಂತನ್ನು ಸಾರ್ವಜನಿಕ ಕೊಡ್ರಿ ಅಂತ ಹೇಳ್ತಾರೆ. ಮೂರನೇ ಒಂದು ಭಾಗ. ಅಂದರೆ ಪೊಟ್ಯಾಶ್ ಆದರೆ ನಾವು ನಾಟಿ ಮಾಡುವಾಗ, ಮತ್ತೆ ಕೊನೆಗೆ ಈ ತೆನೆ ಬರೋ ಸಂದರ್ಭದಲ್ಲೂ ಕೂಡ ಅವಾಗೊಂದು 1/2 ಭಾಗ ಕೊಡಿ ಅಂತ ಹೇಳ್ತಾರೆ. ಈ ಕ್ರಮ ಅನುಸರಿಸಬಹುದು ಅಂತ ಹೇಳ್ಬೋದು.
1: ಮತ್ತೆ ಪರಭಕ್ಷಕ,
0: ಪರತಂತ್ರ ಜೀವಿ ಅಂದ್ರೆ ಅದನ್ನ ಬಳಸಿದಾಗ ಕೀಟನಾಶಕಗಳಿಂದ ಸ್ವಲ್ಪ ದೂರ ಇರಬೇಕಾಗುತ್ತೆ. ಕೀಟನಾಶಕ ಮತ್ತು ಜೈವಿಕ ನಿಯಂತ್ರಣ ಎರಡು ಒಟ್ಟೊಟ್ಟಿಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ.
1: ಮತ್ತೆ ಬೇವೊಂದು
0: ಬೇವಿನ ಮೂಲದ ಕೀಟನಾಶಕ ಇವೆಲ್ಲ ಬಳಸ್ಕೊಳ್ಳೋದು ಇವತ್ತಿನ ಅಗತ್ಯ. ಖರ್ಚು ಕಡಿಮೆ ಮಾಡ್ಕೋಬಹುದು, ನಮ್ಮ ಪರಿಸರಕ್ಕೂ ಕೂಡ ಕಡಿಮೆ ಹಾನಿಯಾಗುತ್ತೆ. ಮತ್ತೆ ಸಸಿಗಳನ್ನ ನಾಟಿ ಮಾಡುವಾಗ ಸರಿಯಾದ ಅಂತರವನ್ನು ಪಾಲಿಸೋದು ಬಹಳ ಮುಖ್ಯ. ಬೀಜೋಪಚಾರನೂ ಬಹಳ ಮುಖ್ಯ ತಾವು ಹೇಳಿದಾಗೆ. ಮತ್ತೆ ಸರಿಯಾದ ಅಂತರನೂ ಅಷ್ಟೇ ಮುಖ್ಯ. ಅಲ್ಲಿ ಗಾಳಿ ಬೆಳಕು ಬಿಸಿಲು ಚೆನ್ನಾಗಿ
1: ಅದು ನಮ್ದು ಬ್ರೌನ್ ಪ್ಲಾಂಟ್
0: ಅಂತವೆಲ್ಲ
1: ಜಾಸ್ತಿ ಬರುತ್ತೆ.
0: ಎಲ್ಲ ರೋಗ ಕೀಟಗಳಿಗೂ ಕೂಡ ನಾವು ನಾಟಿ ಯಂತ್ರ ಪಾಲಿಸೋದು ಬಹಳ ಮುಖ್ಯವಾಗುತ್ತೆ. ರೈತ ಬಾಂಧವರೇ, ತಮಗೆ ಈ ಭತ್ತದಲ್ಲಿ ಸಸ್ಯ ಸಂರಕ್ಷಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದರೆ ಡಾಕ್ಟರ್ HC ಲತಾ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 7975616599. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 7975616599. ತುಂಬ ಸಂತೋಷ ಡಾಕ್ಟರ್ ಲತಾ ಅವರೇ, ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ಈ ಭತ್ತದಲ್ಲಿ ನಾವು ಸಸ್ಯ ಸಂರಕ್ಷಣೆಯನ್ನು ಯಾವ ರೀತಿ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು, ನಮಸ್ಕಾರ.
1: ಧನ್ಯವಾದಗಳು ಸರ್.
2: ಇವರನ್ನು ಸಂದರ್ಶಿಸಿದವರು PM ಜಗದೀಶ್.
3: ಇಲ್ಲಿಗೆ ಇಂದಿನ ರೈತ ಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮ ಮುಗಿಯಿತು. ಮಾರುಕಟ್ಟೆ ಧಾರಣೆ: ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 kg ಚೀಲವೊಂದಕ್ಕೆ ಅರೇಬಿಕಾ ಫಾರ್ಜ್ಮೆಂಟ್ 24,900 ರೂಪಾಯಿಂದ 25,500 ರೂಪಾಯಿಗಳು, ಅರೇಬಿಕಾ ಚರಿ 13,600 ರೂಪಾಯಿಂದ 15,400 ರೂಪಾಯಿಗಳು, ರೋಬಸ್ಟಾ ಫಾರ್ಜ್ಮೆಂಟ್ 18,000 ರೂಪಾಯಿಂದ 18,500 ರೂಪಾಯಿಗಳು ಹಾಗೂ ರೋಬಸ್ಟಾ ಚರಿ 10,000 ರೂಪಾಯಿಂದ 10,800 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ.

0: ರೈತ ಧ್ವನಿ ಕಿಸಾನ್ ವಾಣಿ ಕೇಳಿದಿರಿ.
1: ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು.
0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರವಾಯಿತು.
2: ಮೂರು ಕಾಲೇಜ್ನಲ್ಲಿ
3: ಚಿಂತಿಸ್ಬೇಡಿ
2: ಫೀಸ್ ನೋಡು.
4: ಏನ್ ಸಮಾಚಾರ?
2: ಏನಾಯ್ತು?
3: ಫೀಸ್ ನ ಟೆನ್ಷನ್.
4: ರಾಹುಲ್ ನ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಸೊ ರಸ್ತೆ ಕ್ಲಿಯರ್. ಬ್ಯಾಂಕ್ ನಿಂದ ಅಗತ್ಯ ಇರುವವರಿಗೆ ಸ್ಟೂಡೆಂಟ್ ಎಜುಕೇಶನ್ ಲೋನ್ ಈಸಿಲಿ ಸಿಗುತ್ತೆ, ಅದರಲ್ಲೂ 4 ಲಕ್ಷ ರೂಪಾಯಿ ವರೆಗೆ ನೋ ಕೊಲೆಟ್ರಲ್. ಅದೆಲ್ಲಿ ಸ್ವೀಟ್ಸ್? ಆರ್ಬಿಐ ಹೇಳುತ್ತೆ,
5: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
6: ಆಕಾಶವಾಣಿ ಮಡಿಕೇರಿ, ಸುದ್ದಿ ಜೊಂಪೆ, ಪ್ರಾಯೋಜಕರು ಎಡಿಕೇರಿ ಪ್ರಸನ್ನ. ಪ್ರಕೃತಿ ಸೌಂದರ್ಯದ ಅದ್ಭುತ ತಾಣ ನಮ್ಮ ಕೊಡಗು. ಸ್ವಚ್ಛ ಪರಿಸರ, ಸುಂದರ ಸಮಾಜದ ನಿರ್ಮಾಣಕ್ಕೆ ನಾವೆಲ್ಲರೂ ಕೈಜೋಡಿಸೋಣ. ಇದು ಉದ್ಯಮಿ, ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ ಅವರ ಆಶಯ.
7: ಸುದ್ದಿ ಜಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜಂಪೆನ ವಿವರ: ಡಿ ದೇವರಾಜು ಅರಸುವವು ರಾಜ್ಯದಲ್ಲಿ ಹೊಸ ಕ್ರಾಂತಿನ ಶುರು ಮಾಡಿ ರಾಜ್ಯದ ಅಭಿವೃದ್ಧಿಗೆ ತಮ್ಮದೇ ಆದ ಕೊಡುಗೆ ಕೊಟ್ಟೊಳತ ಜಿಲ್ಲಾಧಿಕಾರಿ ಎಸ್ ಎ ಸೋಮಶೇಖರವು ಹೇಳಿದು. ಕೊಡಗು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇವರ ಕೂಡು ಕಟ್ಟಲಿ. ಮಡಿಕೇರಿನ ಗಾಂಧಿ ಭವನದಲ್ಲಿ ಇಂದು ನಡೆದ ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜ ಅರಸು ಅವರ 111ನೇ ಜನ್ಮದಿನಾಚರಣೆ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಅವು ಮಾತಾಡಿದವು. ಅರಸುವವು ಉಳುವವನೇ ಭೂಮಿಯ ಒಡೆಯ ಕಾಯ್ದೆ ಜಾರಿಗೊಳಿಸುವ ಮೂಲಕ ಭೂಮಿಯ ಹಕ್ಕನ್ನು ಕೊಡಿಸಿ ಬಡವಕ್ಕೆ ಬೆಳಕಾಗಿ ಕಂಡೋತ ಇವು ಹೇಳಿದವು. ಮೈಸೂರು ಉತ್ತರ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆವಿ ಸುರೇಶ್ ಅವು ಮಾತಾಡಿ, ಅರಸುವವು ಸಾಮಾಜಿಕ ಕ್ರಾಂತಿನ ಹರಿಕಾರ. ಅವು ಮುಖ್ಯಮಂತ್ರಿ ಆಗಿರ್ಕನ ಸಮಾಜ ಶುರು ಮಾಡಿಕೆ ಪ್ರಯತ್ನಪಟ್ಟು ಸಮಾಜದ ಕಟ್ಟಕಡಲಿರವು ಸನ್ನ ಒಳ್ಳ ಬದುಕು ಕಟ್ಟಿಕಣಕು ತೇಳುವ ಉದ್ದೇಶ ಹೊಂದಿದ್ದ ಅಪರೂಪದ ಮಹಾನ್ ಚೇತನಾತ ಹೇಳಿದವು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆರ್ಎನ್ ಬಿಂದುಮಣಿ, ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಕೇಶವ ಕಾಮತ್, ಜಿಲ್ಲಾ ಪಂಚಾಯತ್ ಸಿಇಒ ಆನಂದ್ ಪ್ರಕಾಶ್ ಮೀನಾ ಸೇರಿದಂತೆ ಮುಖ್ಯಪಟ್ಟು ಹಾಜರಿದ್ದವು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಂಗೆ ಜಿಲ್ಲಾ ಏಡ್ಸ್ ನಿಯಂತ್ರಣ ಘಟಕ ಇವರ ಕಡೆಯಿಂದ ವಿಶೇಷ ಆರೋಗ್ಯ ಕಾರ್ಯಕ್ರಮ ಇಂದು ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ನಡೆದು ಕಾರ್ಯಕ್ರಮನ ಜಿಲ್ಲಾ ಏಡ್ಸ್ ನಿಯಂತ್ರಣಾಧಿಕಾರಿ ಡಾ ಸನತ್ ಕುಮಾರ್ ಉದ್ಘಾಟನೆ ಮಾಡಿದ್ದು. ಐಸಿಟಿಸಿ ಮತ್ತು ಡಿಎಸ್ಆರ್ಸಿ ವೈದ್ಯಾಧಿಕಾರಿ ಡಾ ಹರ್ಷವರ್ಧನ್ ಹಂಗೆ ಚರ್ಮರೋಗ ವಿಭಾಗದ ಮುಖ್ಯಸ್ಥರು ಸೇರಿದಂತೆ ಸಂಬಂಧಪಟ್ಟ ಅಧಿಕಾರಿಗ ಸಿಬ್ಬಂದಿಗ ಹಾಜರಿದ್ದು ಮತ್ತೆ ಮಾತಾಡಿದ ಡಾ ಸನತ್ ಕುಮಾರ್ ಅವು ಯುವಜನರಲ್ಲಿ ಹೆಚ್ಐವಿ ಸೋಂಕನ ತಡೆಗಟ್ಟದು ಹಂಗೆ ನಿಯಂತ್ರಣದ ಮಹತ್ವನ ಹೇಳಿದ್ದು. ಡಾ ಹರ್ಷವರ್ಧನ್ ಅವು ಹೆಚ್ಐವಿ ಏಡ್ಸ್ ಸಂಬಂಧಿತ ಲಭ್ಯ ಇರುವ ಪರೀಕ್ಷೆ, ಸಮಾಲೋಚನೆ ಹಂಗೆ ಚಿಕಿತ್ಸಾ ಸೇವೆಗಳನ್ನ ಸರಿಯಾಗಿ ಬಳಸಿಕೊಣಕು ಸಹಾಯ ಹಂಗೆ ಮಾಹಿತಿಗಾಗಿ ಟೋಲ್ ಫ್ರೀ ಸಂಖ್ಯೆ 1097 ಬಳಸಿಕೊಣಕುತ್ತ ಇವು ಹೇಳಿದವು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿನ ಕಡೆಯಿಂದ 18ನೇ ಕೊಡವ ಪುಸ್ತಕ ಪತ್ತಾಯ ಕಾರ್ಯಕ್ರಮ ಬಿಟ್ಟಂಗಲದ ಕೊಡಗು ಹೆಗ್ಗಡೆ ಸಮಾಜದಲ್ಲಿ ಇದೇ ತಿಂಗಳ 26ರ ಬೆಳಗ್ಗೆ 11 ಗಂಟೆಗೆ ನಡೆದಿದೆ. ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಹಂಗೆ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂಗೆ ರಾಜ್ಯದಲ್ಲಿ ಸೆಪ್ಟೆಂಬರ್ 12ಕ್ಕೆ ನಡೆಯಕ್ಕಿದ್ದ ರಾಷ್ಟೀಯ ಲೋಕ ಅದಾಲತ್ನ ಸೆಪ್ಟೆಂಬರ್ 19ಕ್ಕೆ ಮುಂದೂಡಲಾಯಿತು. ಆದ್ದರಿಂದ ಸೆಪ್ಟೆಂಬರ್ 19ಕ್ಕೆ ಕೊಡಗು ಜಿಲ್ಲೆನ ಎಲ್ಲಾ ನ್ಯಾಯಾಲಯಗಳಲ್ಲಿ ರಾಷ್ಟೀಯ ಲೋಕ ಅದಾಲತ್ ನಡೆದಂತೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಹಿರಿಯ ಸಿವಿಲ್ ನ್ಯಾಯಾಧೀಶರ ಹಂಗೆ ಸದಸ್ಯ ಕಾರ್ಯದರ್ಶಿ ಶುಭಾ ಅವು ತಿಳಿಸಿದರು. ವೃದ್ಧಾಪ್ಯ, ವಿಧವಾ ಹಂಗೆ ಅಂಗವಿಕಲ ವೇತನ ಸೇರಿದಂತೆ ಬೇರೆ ಬೇರೆ ಸಾಮಾಜಿಕ ಭದ್ರತಾ ಪಿಂಚಣಿ ಯೋಜನೆನ ಫಲಾನುಭವಿಗಳಿಗೆ ಪಿಂಚಣಿ ತಗಣಿಕೆ ಇದ್ದ ವಾರ್ಷಿಕ ಆದಾಯದ ಮಿತಿನ 32,000 ರೂಪಾಯಿನಿಂದ 1,20,000 ರೂಪಾಯಿಗಳಿಗೆ ಜಾಸ್ತಿ ಮಾಡಿ ಕಂದಾಯ ಇಲಾಖೆ ಅಧಿಕೃತ ಆದೇಶ ಹೊರಡಿಸಿತ್ತು. ಇದರಿಂದಾಗಿ ಆದಾಯ ಮಿತಿನ ಕಾರಣಕ್ಕೆ ಪಿಂಚಣಿ ಸಿಕ್ಕದೆ ಕಷ್ಟಪಡುತ್ತಿದ್ದ ಲಕ್ಷಾಂತರ ಬಡ ಕುಟುಂಬಗಳಿಗೆ ಸಹಕಾರಿಯಾಯಿತು. ಯುವನಿಧಿ ಯೋಜನೆಗೆ ಈಗಾಗಲೇ ನೋಂದಾಯಿಸಿಕೊಂಡು ಹಣ ತಕಂತಿರುವ ಫಲಾನುಭವಿಗ ತಮ್ಮ ಆಗಸ್ಟ್ 2026 ತಿಂಗಳ ಸ್ವಯಂ ಘೋಷಣೆನ ಇದೇ 25ನೇ ತಾರೀಕಿನೊಳಗೆ ಸೇವಾ ಸಿಂಧು ಜಾಲತಾಣದಲ್ಲಿ ಸಲ್ಲಿಸೋದು ಕಡ್ಡಾಯ ಆಟು. ಜಾಸ್ತಿ ಮಾಹಿತಿ ಬೇಕರೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿನ ಸಂಪರ್ಕ ಮಾಡಕ್ಕೆ. ಮಡಿಕೇರಿಪೇಟೆನ ಜಿಲ್ಲಾಧಿಕಾರಿಯವರ ಕಚೇರಿಯಲ್ಲಿ ಇಂದು ಜಿಲ್ಲಾಡಳಿತದ ಕಡೆಯಿಂದ ಸದ್ಭಾವನಾ ದಿನಾಚರಣೆ ನಿಟ್ಟಲ್ಲಿ ಪ್ರತಿಜ್ಞಾವಿಧಿನ ಸ್ವೀಕರಿಸಲಾಯಿತು. ವಾರ್ತಾಧಿಕಾರಿ ಚಿನ್ನಸ್ವಾಮಿಯವು ಜಾತಿ, ಧರ್ಮ, ಪ್ರದೇಶ, ಮತ ಹಂಗೆ ಭಾಷೆನ ಭೇದ ಭಾವ ಇಲ್ಲದೆ ಕೆಲಸ ಮಾಡುವೆ ಅಂತ ಪ್ರತಿಜ್ಞೆ ಬೋಧಿಸಿದವು. ಈ ಸಂದರ್ಭ ಜಿಲ್ಲಾಧಿಕಾರಿ ಎಸ್ ಎ ಸೋಮಶೇಖರ್, ಜಿಲ್ಲಾ ಸರ್ಜನ್ ಡಾ ನಂಜುಂಡಯ್ಯ, ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಸತೀಶ್ ಸೇರಿದಂತೆ ಬೇರೆ ಬೇರೆ ಇಲಾಖೆನ ಅಧಿಕಾರಿಗ ಮುಖ್ಯಪಟ್ಟವು ಹಾಜರಿದ್ದವು. ಮಡಿಕೇರಿನ ಇಸಿಎಚ್ಎಸ್ಲಿ ಇದೇ ತಾರೀಕು 21 ಮತ್ತು 22ಕ್ಕೆ ಫಾರ್ಮಾಸಿಸ್ಟ್ ಇರದುಲೆ, ಅದರಿಂದ ಮದ್ದು ಹಂಚಿಕೆ ಇರದುಲೆ ಅಂತ ಪ್ರಕಟಣೆ ತಿಳಿಸಿತು. 2026-27 ಸಾಲಿನಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ

0: ಬಿಮಾ ಯೋಜನೆಯಡಿ ಭತ್ತ ಬೆಳೆಗೆ ವಿಮೆ ನೋಂದಾಯಿಸಿ ಕಣಕ್ಕೆ ಆಗಸ್ಟ್ 14 ಕಡೆ ದಿನದ ನಿಗದಿಪಡಿಸಲಾಗಿತ್ತು. ಇದನ್ನ ಬೆಳೆ ಸಾಲ ತಕ್ಕಂಡ ರೈತರಿಗೆ ವಿಮೆ ನೋಂದಾಯಿಸಿ ಕಣಕ್ಕೆ ಆಖರಿ ದಿನನ ಇದೇ ತಿಂಗಳ 31ಕ್ಕೆ ಮುಟ್ಟ ವಿಸ್ತರಿಸಲಾಯಿತು. ಜಾಸ್ತಿ ಮಾಹಿತಿ ಬೇಕರೆ ಹತ್ತಿರದ ರೈತ ಸಂಪರ್ಕ ಕೇಂದ್ರಗಳನ್ನ ಸಂಪರ್ಕಿಸಕೃತ ಕೃಷಿ ಇಲಾಖೆನ ಜಂಟಿ ನಿರ್ದೇಶಕರು ತಿಳಿಸಿದರು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ.
1: ಸುದ್ದಿ ಜೊಂಪೆ ಕೇಳಿದಿರಿ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ.
2: ಜಲಪಾತಗಳು ಪ್ರೇಕ್ಷಣೀಯ ಸ್ಥಳಗಳಲ್ಲಿ, ಅಪಾಯಕಾರಿಯಾದ ಜಾಗಗಳಲ್ಲಿ ನಿಂತು ಫೋಟೋ ವಿಡಿಯೋ ತೆಗೆಯುವ ದುಸ್ಸಾಹಸಗಳನ್ನು ಯಾವುದೇ ಕಾರಣಕ್ಕೂ ಮಾಡದಿರಿ. ಪ್ರವಾಹ ಅಥವಾ ವೇಗವಾಗಿ ಚಲಿಸುವ ನದಿಗಳನ್ನು, ಹೊಳೆಗಳನ್ನು ಎಂದಿಗೂ ದಾಟಬೇಡಿ. ನದಿ ಜಲಪಾತಗಳು ಮಳೆಗಾಲದಲ್ಲಿ ರಮ್ಯ ಮನೋಹರ, ಆದರೆ ಅಷ್ಟೇ ಅಪಾಯಕಾರಿ. ಪ್ರವಾಸ ಟ್ರೆಕಿಂಗ್ ಸಂದರ್ಭದಲ್ಲಿ ಸುರಕ್ಷತೆ ನಿಮ್ಮ ಆದ್ಯತೆಯಾಗಿರಲಿ. ಮಳೆಗಾಲದ ಸುಂದರ ಕೊಡಗು ಸುರಕ್ಷತೆಯೊಂದಿಗೆ. ಪ್ರಕಟಣೆ ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆ, ಕೊಡಗು ಜಿಲ್ಲೆ.
3: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
4: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
5: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಕುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
6: 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
7: ಸಿಜೆ ಬಿಲ್ಡ್ವೇರ್ ಬೈಲಕುಪ್ಪೆ, ಕುಶಾಲ್ ನಗರ, ಆಲ್ಸೋವರ್, ಇರಿಟಿ, ಕಣ್ಣು, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
8: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
9: ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
10: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
9: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
11: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮಿಷಿನ್, UPS ಯಾವ್ದು ವರ್ಕ್ ಆಗ್ತಾ ಇಲ್ಲ. ಜನರೇಟರ್ ತಗೊಂಡ್ ಬಿಡೋಣವಾ?
12: ಇವತ್ತೇ ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ ಸಾಲ ಸೌಲಭ್ಯನೂ ಇದೆ.
13: ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
14: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026. 90 ದಿನಗಳ ಮೆಗಾ ಸಿಲ್ವರ್ ಉತ್ಸವ. June 15 September 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು. ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ. ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಗೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
15: ಕೊಡಗು ಕುಶಾಲ್ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ್ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಗೆ ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಮತ್ತೊಂದು 3-10 ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
16: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
17: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ.
16: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಗಾಗಿ ಸಂಪರ್ಕಿಸಿ ಪವನ್ 9606017186.
18: Anand Cars, one of the best dealers of Mahindra and Mahindra in Karnataka, is now open in the Palace City, Mysuru. Come and witness the state-of-the-art showroom and service center for passenger, electric cars and commercial vehicles. Visit Anand Cars for a best-in-class sales and service experience in Mysuru.
19: ಸಂತೋಷದ ಸಂಭ್ರಮದ ಪ್ರಥಮ ವಾರ್ಷಿಕೋತ್ಸವದ ಬಂಪರ್ ಆಫರ್ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ. 50,000 ರೂಪಾಯಿ ಖರೀದಿಗೆ ವುಡನ್ ಟೀಪಾಯ್ ಫ್ರೀ, 75,000 ರೂಪಾಯಿ ಖರೀದಿಸಿದ್ರೆ ಪ್ರೀಮಿಯಂ ಡ್ರೆಸ್ಸಿಂಗ್ ಟೇಬಲ್ ಫ್ರೀ, 1,00,000 ರೂಪಾಯಿ ಖರೀದಿಗೆ 3-ಡೋರ್ ವಾರ್ಡ್ರೋಬ್ ಫ್ರೀ, 125,000 ರೂಪಾಯಿಗೆ ಪರ್ಚೇಸ್ ಮಾಡಿದ್ರೆ ವಾಷಿಂಗ್ ಮಿಷಿನ್ ಜೊತೆಗೆ ಸ್ಪೆಷಲ್ ಗಿಫ್ಟ್ ಕೂಡ ಸಿಗಲಿದೆ. ಗ್ರೀನ್ಸ್ ಫರ್ನಿಚರ್ ಬಿಟ್ಟಂಗಾಲ.
0: ರೀ, ಇದೇ 20th ಗುರುವಾರ ವಿರಾಜಪೇಟೆ ಹೋಗಿ ಬರೋಣವಾ?
9: ಅದೇನು, ಅವತ್ತು ವಿರಾಜಪೇಟೆಯಲ್ಲಿ ಏನಾದ್ರೂ ಫಂಕ್ಷನ್ ಇದೆಯಾ?
0: ಹಾ, ಒಂಥರ ಫಂಕ್ಷನ್. August 20 ವಿರಾಜಪೇಟೆಯಲ್ಲಿ ಇದೇ ಫಸ್ಟ್ ಟೈಮ್ ಎಕ್ಸ್ಕ್ಲೂಸಿವ್ ಹೈ ಸ್ಟ್ಯಾಂಡರ್ಡ್ ಅಂಡ್ ಪ್ರೀಮಿಯಂ ಫರ್ನಿಚರ್ ಗಳ ಶೋರೂಮ್ ಹೈಲೈಟ್ ಗ್ಯಾಲೇರಿಯಾ ಓಪನ್ ಆಗ್ತಾ ಇದೆ. ಹೋಗಿ ನೋಡಿ, ನಮ್ ಮನೆಗೂ ಫರ್ನಿಚರ್ ತಗೊಂಡ್ ಬರೋಣ.
9: ಹೈಲೈಟ್ ಗ್ಯಾಲೇರಿಯಾ, ವಿರಾಜಪೇಟೆ.
0: ರೀ, ಮದುವೆ ಫಂಕ್ಷನ್ ಸುಮಾರಿದೆ. ನಿಮ್ಗೆ 5 ಜೊತೆ ಪ್ಯಾಂಟ್ ಶರ್ಟ್ ಒಟ್ಟಿಗೆ ಸ್ಟಿಚ್ ಮಾಡಿಸ್ಬಿಡೋಣ.
9: ಅಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರಾಗುತ್ತಲ್ವೇ?
0: ಇಲ್ಲ, ವಿರಾಜಪೇಟೆಯ ರೇಮಂಡ್ ಶಾಪ್ ನಲ್ಲಿ ನೀವು ಎಷ್ಟೇ ಜೊತೆ ಫ್ಯಾಬ್ರಿಕ್ ತಗೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡಿಸುವಾಗ ಒಂದು ಪೇರ್ಗೆ ಸ್ಟಿಚಿಂಗ್ ಚಾರ್ಜ್ ಕೊಟ್ರೆ ಸಾಕು, ಉಳಿದಿದ್ದೆಲ್ಲವೂ ಫ್ರೀ. ಲಿಮಿಟೆಡ್ ಪೀರಿಯಡ್ ಆಫರ್ ಇದು.
5: ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ.
8: ಆಕಾಶವಾಣಿ ಮಡಿಕೇರಿ, ಸುದ್ದಿ ಸಮಾಚಾರ. ಪ್ರಾಯೋಜಕರು
6: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, STP, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟರ್.

0: ಮಾಡಿಕೊಳ್ಳಿ. ಕಾಲ್ ಮಾಡಿ 9243-00-2424.
1: ಸುದ್ದಿ ಸಮಾಚಾರ ಓದ್ಯನುಳ್ಳ ನಾಯಕಂಡ ಲಾಂಛನ ಬೋಪಣ್ಣ. ಮಡಿಕೇರಿರ ಜಿಲ್ಲಾಧಿಕಾರಿ ಅಂಗಡ ಕಚೇರಿಲು ಇಂದು ಜಿಲ್ಲಾಡಳಿತತ್ರ ಆದ ನೆಲೆ ಸದ್ಭಾವನಾ ದಿನಾಚರಣೆರ ಮೀದ ಪ್ರತಿಜ್ಞಾವಿಧಿ ಸ್ವೀಕಾರ ಮಾಡಿಚಿ. ಪ್ರತಿಜ್ಞಾವಿಧಿನ ವಾರ್ತಾಧಿಕಾರಿ ಚಿನ್ನಸ್ವಾಮಿ ಅವು ಬೋಧನೆ ಮಾಡಿದ್ದು ಜಾತಿ ಧರ್ಮ ಪ್ರದೇಶ ಪಿಣ್ಯ ಭಾಷೆರ ಭೇದ ಇಲ್ಲತೆ ಭಾರತತ್ರ ಎಲ್ಲಾ ಜನತೆರ ಭಾವೈಕ್ಯ ಪಿಣ್ಯ ಸೌಹಾರ್ದ ಕಾಯಿತು ಕಾರ್ಯನೀಸುವಂದು ಪ್ರತಿಜ್ಞೆನ ಬೋಧನೆ ಮಾಡಿಚಿ. ಈ ಸಂದರ್ಭದ ಜಿಲ್ಲಾಧಿಕಾರಿ ಎಸ್ ಜೆ ಸೋಮಶೇಖರ್ ಅಲ್ಲತೆ ಮುಖ್ಯಪಟ್ಟವು ಹಾಜರಿಂಜತ್. ಡಿ ದೇವರಾಜ ಅರಸು ಅವು ರಾಜ್ಯದಲ್ಲಿ ಪುದಿಯ ಕ್ರಾಂತಿನ ಬಪ್ಪು ಸಿಟ್ಟತ್ತು ರಾಜ್ಯತ್ರ ಅಭಿವೃದ್ಧಿಗೆ ತಂಗಡದೇ ಆನ ಕೊಡುಗೆನ ಕೊಡ್ತಿತ್ತು ಎಂದು ಜಿಲ್ಲಾಧಿಕಾರಿ ಎಸ್ ಜೆ ಸೋಮಶೇಖರ್ ಅವು ಅರಿಚಿಟ್ಟಿತು. ಕೊಡಗು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಪಿಣ್ಯ ಹಿಂದುಳಿದ ವರ್ಗತ್ರ ಕಲ್ಯಾಣ ಇಲಾಖೆ ಇಂಗಡ ಸಂಯುಕ್ತ ಆಶ್ರಯತ್ ಮಡಿಕೇರಿರ ಗಾಂಧಿ ಭವನತ್ಲು ಇಂದು ನಡೆದ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸ ಇಂಗಡ 111ನೇ ಪುಟ್ಟನ ನಾಳ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಿತ್ತು ಅವು ತಕ್ಕ ಪರಂದಿತ್ತು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆರ್ ಎನ್ ಬಿಂದುಮಣಿ ಅವು ತಕ್ಕ ಪರಂದಿತ್ತು ವಿದ್ಯಾರ್ಥಿಯ ಬೋರೆಂಗಳ ಅನುಕರಣೆ ಮಾಡೋ ಬದಲು ತಂಗಡ ಆಸಕ್ತಿ ಪಿಣ್ಯ ಸಾಮರ್ಥ್ಯತೆನ ಅರಿಂಜಂಡು ಬದುಕಲು ಮಿನ್ಯಕ್ಕೆ ಪೂಂಡು ಎಂದು ಸಲಹೆ ಕೊಡ್ತತ್ತು. ಕಾರ್ಯಕ್ರಮದಲ್ಲಿ ಮುಖ್ಯಪಟ್ಟವು ಹಾಜರಿಂಜತ್ತು. ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಪಿಣ್ಯ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರತ್ರ ನಿರ್ದೇಶನಕ್ಕೆ ರಾಜ್ಯತ್ರ ಎಲ್ಲಲ್ಲಿ ಸೆಪ್ಟೆಂಬರ್ 12 ನಡಪಕಿಂಜ ರಾಷ್ಟೀಯ ಲೋಕ್ ಅದಾಲತ್ ಸೆಪ್ಟೆಂಬರ್ 19 ಮಿನ್ಯಕ್ಕೆ ತೆರಕಿತ್ತು. ಈಂಡ ಮೀದ ಸೆಪ್ಟೆಂಬರ್ 19 ಕೊಡಗು ಜಿಲ್ಲೆರ ಎಲ್ಲಾ ನ್ಯಾಯಾಲಯದಲ್ಲಿ ರಾಷ್ಟೀಯ ಲೋಕ್ ಅದಾಲತ್ ನಡಪಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರತ್ರ ಪಿರಿಯ ಸಿವಿಲ್ ನ್ಯಾಯಾಧೀಶಂಗ ಪಿಣ್ಯ ಸದಸ್ಯ ಕಾರ್ಯದರ್ಶಿ ಶುಭಾ ಅವು ಅರಿಚಿಟ್ಟಿತ್ತು. ರಾಜ್ಯತ್ರ ಎಲ್ಲಲ್ಲಿ ಪಿಣ್ಯ ಪೊರ ರಾಜ್ಯತ್ಲು ಕ್ರಿಯಾತ್ಮಕ ಸಾಂಸ್ಕೃತಿಕ ಚಟುವಟಿಕೆರ ಮೀದ ನಾಡರ ಭಾಷಾ ಸಂವರ್ಧನೆ ಕಲೆ ಸಾಹಿತ್ಯ ಸಂಗೀತ ಜಾನಪದ ನೃತ್ಯ ಕಲ ಪ್ರಕಾರರತ್ನ ಉಳಿತಿತ್ತು ಬೊಳ್ತೋ ನಿಟ್ಟಿಲು ಕಾರ್ಯನೀಸಿಯನ್ನುಳ್ಳ ನೋಂದಾಯಿತ ಸಂಘ ಸಂಸ್ಥೆಗೆ ಪಣ ಸಹಾಯ ಕೊಡ್ಪಕ್ಕೆ ಮಿನ್ಯಕ್ಕೆ ಕಲಾವಿದಂಗಕ್ಕೆ ವಾದ್ಯ ಪರಿಕರ ಪಿಣ್ಯ ವೇಷಭೂಷಣಕ್ಕೆ ಖರೀದಿಗೆ ಸಹಾಯಧನ ಚಿತ್ರಕಲೆ ಶಿಲ್ಪಕಲಾಕೃತಿರ ಪ್ರದರ್ಶನಕ್ಕೆ ಸಹಾಯಧನ ಕೊಡ್ಪ 2026-27 ಸಾಲರ ಸಾಮಾನ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಉಪಯೋಜನೆರ ಅಡಿಲು ಸೇವಾ ಸಿಂಧುರ ಮೀದ ಕಾಲಾವಕಾಶ ಕೊಡ್ತಿತ್ತು ಅರ್ಜಿ ಹಾಕಿತ್ತು. ಈ ಯೋಜನೆಗೆ ಅರ್ಜಿ ಸಲ್ಲಿಕೆರ ಕಾಲಾವಧಿನ ಸೆಪ್ಟೆಂಬರ್ 4 ಕೊಡ್ತಿತ್ತು. ಅವರ ಮಾಹಿತಿಗೆ 0804-44-1-0574 ಇಲ್ಲಿ ಸಂಪರ್ಕ ಮಾಡೋಲು. ಪರಿಸರತನ ಕಾತು ಬೆಪ್ಪೋ ನುಟ್ಟಿಲು ಒತ್ತೋರ್ಮೆರ ಕೊಡುವ ಕೂಟತುಂಜ 15 ಬಯತರ ಒಳುಲುಳ್ಳ ಕೊಡವ ಮಕ್ಕ ಕಾಯಿತು ಗಿಡತರ ಮೀದ ವಿವರವಾಯಿತು ತಕ್ಕ ಪರಿಯೋಕ್ಕೆ ಪೈಪೋಟಿನ ವೆಚ್ಚಿತು. ವಿಡಿಯೋ ಐಪಕ್ಕೆ ಸೆಪ್ಟೆಂಬರ್ 6 ಆಕಿರಿ ನಾಳ ಆಯಿತುಂಡು. ಅವರ ಮಾಹಿತಿಗೆ 9386-5-14-9 ಇಲ್ಲಿ ಸಂಪರ್ಕ ಮಾಡೋಲು. ಮಡಿಕೇರಿ ಇಸಿಹೆಚ್ಎಸ್ ಪಾಲಿಕ್ಲಿನಿಕ್ಲು ನಾಳೆ ಪಿಣ್ಯ ನಾಳಂಕೆ 20 ಫಾರ್ಮಸಿಸ್ಟ್ ಇಲ್ಲ ತಾನಗುಂಡು ಮದ್ದು ಕೊಡುವ ಕಾರಬಾರು ಇಪ್ಪುಲಂದು ಪತ್ರಿಕಾ ಪ್ರಕಟಣೆಯಲ್ಲಿ ಅರಿಚಿಟ್ಟಿತು. ಪ್ರತಿ ಕಾಲತರನಿಕೆ 2026-27 ಸಾಲಲು ಮೀನುಗಾರಿಕಾ ಇಲಾಖೆಂಜಿ ಸರ್ಕಾರ ನಿಗದಿ ಮಾಡಿನ ದರತಲು ನಲ್ಲ ಮೀನು ಮರಿಯಳ ಲಭ್ಯ ಉಂಡು. ಇರಾದೆ ಉಳ್ಳ ಬೊಳೆಕಾರ ತಂಗಡ ಬೋಡಿಕೆನ ಸಂಬಂಧಪಟ್ಟ ತಾಲೂಕು ಮೀನುಗಾರಿಕಾ ಸಹಾಯಕ ನಿರ್ದೇಶಕಂಗಡ ಕಚೇರಿಯಲ್ಲಿ ನೋಂದಣಿ ಮಾಡಿಯೋಂಡು ಎಂದು ಕೇಟಂಡಿತು. ಅರ್ಜಿ ಹುಡುಕ ನಾಳಾಂಕ್ಯ 25 ಆಕಿರಿ ದಿನ ಆಯಿತುಂಡು. ಅವರ ಮಾಹಿತಿಗೆ ಮೀನುಗಾರಿಕಾ ಇಲಾಖೆರ ತಾಲೂಕು ಕಚೇರಿನ ಕಚೇರಿ ಸಮಯದ ಸಂಪರ್ಕ ಮಾಡೋಲುಂದು ಮೀನುಗಾರಿಕಾ ಇಲಾಖೆರ ಉಪನಿರ್ದೇಶಕಂಗ ಅರಿಚಿಟ್ಟಿತು. ಮಡಿಕೇರಿರ ಜನರಲ್ ತಿಮ್ಮಯ್ಯ ಪಬ್ಲಿಕ್ ಸ್ಕೂಲ್ರ 4 ವಿದ್ಯಾರ್ಥಿಯ ದಕ್ಷಿಣ ವಲಯ ಫುಟ್ಬಾಲ್ ಕಳಿಕೂಟದಲ್ಲಿ ಕರ್ನಾಟಕ ರಾಜ್ಯ ಅಂಡರ್-17 ತಂಡನ ಪ್ರತಿನಿಧಿಸಿಡುವುದುಂಡು. ಹರ್ಷಿತ್ ಬಿ ನಾಯಕ್, ಸಾಯಿ ತಿಮ್ಮಯ್ಯ, ಜೀವಿತ್ ಚಂಗಪ್ಪ, ಪಿಣ್ಯ ಶೋಭಿತ್ ಕೆಎಲ್ ಇವು ಕರ್ನಾಟಕ ತಂಡಕ್ಕೆ ಆಯ್ಕೆಯಾದ ಮಕ್ಕ. ಇವು ನಾಳೆ ಬೆಂಗಳೂರು ಆದ್ಯ ಕಳಿನ ಕಳಿಪ. ಮಯೂರ ಫೈಟರ್ ಕ್ಲಬ್ರ ಆದನೆಯಲ್ಲಿ ನಡೆದ ಬಾಕ್ಸಿಂಗ್ ಪೈಪೋಟಿಲು ಕೊಡಗರ ಶ್ರೀಮಂಗಲ ನಾಡರ ಬೀರುಗ ಗ್ರಾಮತ್ರ ಕುಮಾರಿ ಅಜ್ಜಮ್ಮಡ ಗನಿಕಾ ಕೇಶು ಇವು ಪೊನ್ನರ ಪದಕತನ ಪರಂದಂಡಿತು. ರೋಟರಿ ಮಿಸ್ಟಿ ಹಿಲ್ಸ್ರ ಆದನೆಲು ನಾಳೆ ವಿಶ್ವ ನಾಗರಿಕ ದಿನತ್ರ ಮಾರಿಪತ್ತು ಜಿಲ್ಲೆಯ 25 ಸ್ಕೂಲು ಪೆರಿಯ ನಾಗರಿಕಂಗಕ್ಕೆ ಗೌರವ ಸನ್ಮಾನತ್ರ ಮೀದ ಪುದಿಯ ತರತ್ರ ಪೆರಿಯ ನಾಗರಿಕಂಗಡ ದಿನತ್ರ ನಡ್ತಿಯನುಂಡು. ಈ ಕುರಿ ಪೆರಿಯ ಎಂಗಡ ಮಹತ್ವತ್ನ ಅರ್ಥ ಮಾಡಿಚುಡೋ ನಿಟ್ಟಿಲು ಪೆರಿಯ ನಾಗರಿಕಂಗಡ ದಿನತನ 25 ಸ್ಕೂಲು ನಡೆತುವಕ್ಕೆ ಏರ್ಪಾಡು ಮಾಡಿತು ಎಂದು ಮಿಸ್ಟಿ ಹಿಲ್ಸ್ರ ಅಧ್ಯಕ್ಷಗಳಾದ ರಾಜೇಶ್ ಪಿಆರ್ ಇವು ಮಾಹಿತಿ ಕೊಡ್ತಿತ್ತು. ವಿಶ್ವ ಸಹೋದರತ್ವ ದಿನ ಪಿಣ್ಯ ರಾಜಯೋಗಿನಿ ದಾದಿ ಪ್ರಕಾಶಮಣಿ ಇಂಗಡ 19ನೇ ಪುಣ್ಯಸ್ಮರಣೆರ ಮಾರಿಪತ್ತು ನಾಳಾಂಕ 20 ದಂಡಾಂಗ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ವಿರಾಜಪೇಟೆ ಸಮಾಜ ಸೇವಾ ವಿಭಾಗ ಪಿಣ್ಯ ಜಿಲ್ಲಾ ರಕ್ತನಿಧಿ ಕೇಂದ್ರ ಮಡಿಕೇರಿ ಇಂಗಡ ಕೂಟಕೂಟತ್ತು ಬ್ರಹ್ಮಕುಮಾರಿ ಜ್ಞಾನಗಂಗಾ ಭವನತ್ಲು ಬಲ್ಯ ಚೌರ್ಯದಾನ ಶಿಬಿರತ್ನ ಏರ್ಪಾಡು ಮಾಡಿತು. ಪೊಲಕ 10:30 ಮಜಾನ 1 ಕತ್ತನೆ ಈ ಚೌರ್ಯದಾನ ಶಿಬಿರ ನಡಪ. ಅವರ ಮಾಹಿತಿಗೆ ಪಿಣ್ಯ ನೋಂದಣಿಗೆ 0824-5684 ಇಲ್ಲಿ ಸಂಪರ್ಕ ಮಾಡಲು ಒಂದು ಪ್ರತ್ಯೇಕ ಪ್ರಕಟಣೆಯಲ್ಲಿ ಅರಿಚಿಟ್ಟಿತು.

0: 2007ನೇ ಸಾಲಲು ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ ಅಡಿಲು ಇಕ್ಕಾಕಲೆ ಕೊಡ್ತ ಪ್ರಕಟಣೆಯಲ್ಲಿ ಭತ್ತ ನೀರಾವರಿ ಪಿನ್ಯ ಭತ್ತ ಮಳೆಯಾಶ್ರಿತ ಬೊಳೆಕ ವಿಮಾ ನೋಂದಣಿ ಮಾಡಿಯೋಕ ಆಗಸ್ಟ್ 14 ಆಖಿರಿ ದಿನಾಂದ ನಿಗದಿ ಮಾಡಿ ತಿಂಜತ್ ಜಿಲ್ಲೆರ ಬೆಳೆ ವಿಮಾ ಅನುಷ್ಠಾನ ಕಂಪನಿಕಾರ ನೋಂದಣಿ ಮಾಡಿಯ ಬೊಳೆಕ ಸಾಲ ಪಡೆದ ಬೊಳೆಕಾರಕ್ಕೆ ನಾಳಾಂಕೆ 31ನೇ ನೋಂದಣಿ ಮಾಡಿಯೋಕ್ಕೂ ಒಪ್ಪಿಗೆ ಕೊಡ್ತಿತ್ತು. ಅವರ ಮಾಹಿತಿಗೆ ಹೋಬಳಿರ ರೈತ ಸಂಪರ್ಕ ಕೇಂದ್ರ ಪಿನ್ಯ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕಂಗಡ ಕಚೇರಿಗೆ ಭೇಟಿ ಕೊಡ್ಕೋಲು. ಇಲ್ಲಿಗೆ ಇಂದೇತ್ರ ಸುದ್ದಿ ಸಮಾಚಾರ ತಂದತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸನ್ ಸಿಟಿ.
2: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 7:34 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಇದೀಗ ಒಂದು ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸುಗುಣ ಸತೀಶ್. ಮುಖ್ಯಾಂಶಗಳು: ದೆಹಲಿ ಪ್ರತಿಭಟನಾಕಾರರ ಮೇಲೆ ಪೊಲೀಸ್ ಬಲ ಪ್ರಯೋಗ ಆರೋಪ, 5 ಸದಸ್ಯರ ಉನ್ನತ ಸಮಿತಿ ರಚಿಸಿದ ಸರ್ವೋಚ್ಚ ನ್ಯಾಯಾಲಯ. ಜಪಾನ್ ರಕ್ಷಣಾ ಸಚಿವರೊಂದಿಗೆ ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಮಾತುಕತೆ. ಭಾರತದ ಅಧ್ಯಕ್ಷತೆಯಲ್ಲಿ ಪುಣೆಯಲ್ಲಿ ನಾಳೆ 12ನೇ ಬ್ರಿಕ್ಸ್ ಸಂವಹನ ಸಚಿವರ ಸಭೆ ಮತ್ತು ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಮಹಿಳಾ ಡಬಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ಗೆ ತ್ರೀಸಾ ಜಾಲಿ ಗಾಯತ್ರಿ ಗೋಪಿಚಂದ್ ಲಗ್ಗೆ. ಇತ್ತೀಚೆಗೆ ದೆಹಲಿಯಲ್ಲಿ ಪ್ರತಿಭಟನಾಕಾರರ ಮೇಲೆ ಪೊಲೀಸರ ಬಲಪ್ರಯೋಗ ಆರೋಪಗಳ ಕುರಿತು ಪರಿಶೀಲಿಸಲು ಸುಪ್ರೀಂಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಆರ್ ಸುಭಾಷ್ ರೆಡ್ಡಿ ನೇತೃತ್ವದಲ್ಲಿ 5 ಸದಸ್ಯರ ಉನ್ನತ ಸಮಿತಿಯನ್ನು ಸರ್ವೋಚ್ಚ ನ್ಯಾಯಾಲಯ ರಚಿಸಿದೆ. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿಗಳಾದ ಜೋಯಲ್ಮಾ ಪಾಕ್ಚಿ ಮತ್ತು ವಿ ಮೋಹನ ಅವರಿದ್ದ ನ್ಯಾಯಪೀಠ ಸಮಿತಿಯು ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ನ ನಿವೃತ್ತ ಮುಖ್ಯ ನ್ಯಾಯಮೂರ್ತಿ ರವಿಶಂಕರ್ ಝಾ, ದೆಹಲಿ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಶಾಲಿಂದರ್ ಕೌರ್, ಸಿಬಿಐ ಮಾಜಿ ನಿರ್ದೇಶಕ ರಿಷಿ ಕುಮಾರ್ ಶುಕ್ಲಾ ಮತ್ತು ಮೇಘಾಲಯ ನಿವೃತ್ತ ಡಿಜಿಪಿ ಎಲ್ಆರ್ ಬಿಷ್ಣೋಯ್ ಅವರನ್ನು ಒಳಗೊಂಡಿದೆ ಎಂದು ತಿಳಿಸಿದೆ. ಕಳೆದ ಜುಲೈ 20ರಂದು ದೆಹಲಿಯಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರೋಧಿಸಿ ಕಾಕ್ರೋಚ್ ಜನತಾ ಪಕ್ಷದ ನೇತೃತ್ವದಲ್ಲಿ ನಡೆದ ಸಂಸತ್ ಚಲೋ ಪ್ರತಿಭಟನೆಯು ಹಿಂಸಾತ್ಮಕ ಘರ್ಷಣೆಗೆ ಕಾರಣವಾಯಿತು. ಈ ವೇಳೆ ಪ್ರತಿಭಟನಾಕಾರರು ಮತ್ತು ಭದ್ರತಾ ಸಿಬ್ಬಂದಿ ಸೇರಿದಂತೆ ಅನೇಕ ಜನರು ಗಾಯಗೊಂಡರು. ಭಾರತ ಜಪಾನ್ ರಕ್ಷಣಾ ಸಚಿವರ ಸಭೆ ಇಂದು ನವದೆಹಲಿಯಲ್ಲಿ ನಡೆಯಿತು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಜಪಾನ್ ರಕ್ಷಣಾ ಸಚಿವ ಶಿಂಜಿರೋ ಕೊಯಿಜುಮಿ ಸಭೆಯ ಜಂಟಿ ಅಧ್ಯಕ್ಷತೆ ವಹಿಸಿದರು. ಸಮುದ್ರ ಭದ್ರತೆಯನ್ನು ಬಲಪಡಿಸುವುದು, ಮೇಕ್ ಇನ್ ಇಂಡಿಯಾ ಉಪಕ್ರಮ ಬಲಿಷ್ಠಗೊಳಿಸುವುದು, ರಕ್ಷಣಾ ತಂತ್ರಜ್ಞಾನ ಮತ್ತು ಕಾರ್ಯತಂತ್ರದ ವಿಶ್ವಾಸವನ್ನು ವಿಸ್ತರಿಸುವ ಕುರಿತು ಚರ್ಚೆಗಳು ಕೇಂದ್ರೀಕೃತವಾಗಿತ್ತು. ಇದೇ ವೇಳೆ ಕಡಲ ಭದ್ರತಾ ಸಹಕಾರದ ಕುರಿತಾದ ಒಪ್ಪಂದಕ್ಕೆ ಉಭಯ ಸಚಿವರು ಸಹಿ ಹಾಕಿದರು. ನಂತರ ಮಾತನಾಡಿದ ಸಚಿವ ರಾಜನಾಥ್ ಸಿಂಗ್, ಜಪಾನ್ನ ಕೊಮಾಟ್ಮೋಟೋ ಪ್ರದೇಶದಲ್ಲಿ ಇತ್ತೀಚೆಗೆ ವಿನಾಶಕಾರಿ ಭೂಕಂಪ ಸಂಭವಿಸಿದ್ದು ಈ ಪ್ರದೇಶದ ಜನರೊಂದಿಗೆ ಭಾರತ ಸರ್ಕಾರವಿದೆ. ಈ ಕಷ್ಟದ ಸಮಯದಲ್ಲಿ ಅಗತ್ಯವಿರುವ ಸಹಾಯ, ಪರಿಹಾರ ಅಥವಾ ಬೆಂಬಲವನ್ನು ಒದಗಿಸಲು ಭಾರತ ಬದ್ಧವಾಗಿದೆ ಎಂದು ಪುನರುಚ್ಚರಿಸಿದರು. ಭಾರತ ಜಪಾನ್ ಸಂಬಂಧವು ಪ್ರಜಾಪ್ರಭುತ್ವ ಮೌಲ್ಯಗಳು, ಪರಸ್ಪರ ಗೌರವ ಮತ್ತು ದೀರ್ಘಕಾಲದ ನಾಗರಿಕ ಸಂಪರ್ಕದಲ್ಲಿ ಬೇರೂರಿದೆ. ಮುಂದಿನ ವರ್ಷ ಎರಡು ರಾಷ್ಟಗಳು ರಾಜತಾಂತ್ರಿಕ ಸಂಬಂಧಗಳ 75 ವರ್ಷಗಳನ್ನು ಆಚರಿಸಲಿವೆ ಎಂದು ಅವರು ಹೇಳಿದರು. ಉಭಯ ದೇಶಗಳ ನಡುವಿನ ಸ್ನೇಹವು ಸ್ಥಿರತೆ, ಸ್ಥಿತಿಸ್ಥಾಪಕತ್ವ ಮತ್ತು ನಿಯಮ ಆಧಾರಿತ ಕ್ರಮದ ಮೂಲಾಧಾರವಾಗಿದೆ. ಇದು ಎರಡು ರಾಷ್ಟಗಳಿಗೆ ಮಾತ್ರವಲ್ಲದೆ ವಿಶಾಲವಾದ ಇಂಡೋ ಪೆಸಿಫಿಕ್ ಪ್ರದೇಶಕ್ಕೂ ಸಹ ಪ್ರಮುಖವಾಗಿದೆ. ಏಷ್ಯಾದ ಎರಡು

0: ಪ್ರಮುಖ ಪ್ರಜಾಪ್ರಭುತ್ವ ರಾಷ್ಟಗಳಾಗಿ ಭಾರತ ಮತ್ತು ಜಪಾನ್ ಶಾಂತಿ, ಸ್ಥಿರತೆ ಮತ್ತು ಸಮೃದ್ಧಿ ಖಚಿತಪಡಿಸಿಕೊಳ್ಳುವ ಜವಾಬ್ದಾರಿ ಹೊಂದಿವೆ ಎಂದು ಸಚಿವ ರಾಜನಾಥ್ ಸಿಂಗ್ ಪ್ರತಿಪಾದಿಸಿದರು. ಭಾರತ ಸಿಂಗಾಪುರ ಸಚಿವರ ದುಂಡು ಮೇಜಿನ ನಾಲ್ಕನೇ ಸುತ್ತಿನ ಸಭೆ ಇಂದು ಸಿಂಗಾಪುರದಲ್ಲಿ ನಡೆಯಿತು. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್, ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಮತ್ತು ಕೇಂದ್ರ ವಾಣಿಜ್ಯ, ಕೈಗಾರಿಕೆ, ಎಲೆಕ್ಟ್ರಾನಿಕ್ಸ್ ಮತ್ತು ಐಟಿ ಖಾತೆ ರಾಜ್ಯ ಸಚಿವ ಜಿತಿನ್ ಪ್ರಸಾದ್ ಸಭೆಯಲ್ಲಿ ಭಾಗವಹಿಸಿದ್ದರು. ಡಿಜಿಟಲ್ ತಂತ್ರಜ್ಞಾನ, ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ, ಸೆಮಿಕಂಡಕ್ಟರ್ ಪೂರೈಕೆ ಸರಪಳಿ, ಕೃತಕ ಬುದ್ದಿಮತ್ತೆ, ಆಡಳಿತ ಮತ್ತು ಸೈಬರ್ ಭದ್ರತೆ ಸೇರಿದಂತೆ ಕಾರ್ಯತಂತ್ರದ ಮತ್ತು ಉದಯೋನ್ಮುಖ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರ ಮತ್ತಷ್ಟು ಬಲಪಡಿಸುವ ಕುರಿತು ಸಚಿವರು ಚರ್ಚೆ ನಡೆಸಿದರು. ಸಾಮಾಜಿಕ ಜಾಲತಾಣದಲ್ಲಿ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಉತ್ಪಾದನೆ, ಫಿನ್ಟೆಕ್, ಡಿಜಿಟಲೀಕರಣ, ಆರೋಗ್ಯ ರಕ್ಷಣೆ ಮತ್ತು ಸುಸ್ಥಿರತೆಯಾದ್ಯಂತ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಬಲಪಡಿಸುವ ಕುರಿತು ಚರ್ಚೆಗಳು ನಡೆಯಿತು ಎಂದು ತಿಳಿಸಿದ್ದಾರೆ. ಭಾರತದ ಅಧ್ಯಕ್ಷತೆಯಲ್ಲಿ ಮಹಾರಾಷ್ಟದ ಪುಣೆಯಲ್ಲಿ ನಾಳೆ 12ನೇ ಬ್ರಿಕ್ಸ್ ಸಂವಹನ ಸಚಿವರ ಸಭೆ ನಡೆಯಲಿದೆ. ಕೇಂದ್ರ ಸಂವಹನ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರ ಅಧ್ಯಕ್ಷತೆಯಲ್ಲಿ ಸಭೆ ಜರುಗಲಿದೆ. ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ, ಡಿಜಿಟಲ್ ರೂಪಾಂತರ, ನಾವೀನ್ಯತೆ ಮತ್ತು ಸ್ಥಿತಿಸ್ಥಾಪಕ ಡಿಜಿಟಲ್ ಮೂಲಸೌಕರ್ಯದಲ್ಲಿ ಸಹಕಾರ ಬಲಪಡಿಸುವ ಕುರಿತು ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಪ್ರತಿನಿಧಿಗಳು ಚರ್ಚೆ ನಡೆಸಲಿದ್ದಾರೆ. ಸ್ಥಿತಿಸ್ಥಾಪಕ ಭವಿಷ್ಯಕ್ಕಾಗಿ ನಾವೀನ್ಯತೆ, ಸಹಕಾರ ಮತ್ತು ರೂಪಾಂತರ ಎಂಬುದು ಸಭೆಯ ವಿಷಯವಾಗಿದೆ. ಈ ಕಾರ್ಯಕ್ರಮವು ಬ್ರಿಕ್ಸ್ ಸದಸ್ಯ ರಾಷ್ಟಗಳು ಉದಯೋನ್ಮುಖ ತಂತ್ರಜ್ಞಾನ, ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ, ಭವಿಷ್ಯದ ನೆಟ್ವರ್ಕ್, ಸೈಬರ್ ಭದ್ರತೆ, ಸಾಮರ್ಥ್ಯ ವೃದ್ಧಿ ಮತ್ತು ಅಂತರ್ಗತ ಡಿಜಿಟಲ್ ಸಂಪರ್ಕದ ಕುರಿತು ಅಭಿಪ್ರಾಯ ವಿನಿಮಯ ಮಾಡಿಕೊಳ್ಳಲು ವೇದಿಕೆ ಒದಗಿಸುತ್ತದೆ. ಬ್ರಿಕ್ಸ್ ದೇಶಗಳು ಮತ್ತು ವಿಶಾಲವಾದ ಜಾಗತಿಕ ದಕ್ಷಿಣದಲ್ಲಿ ಡಿಜಿಟಲ್ ರೂಪಾಂತರ ಬೆಂಬಲಿಸಲು ಪ್ರಾಯೋಗಿಕ ಸಹಕಾರವನ್ನು ಮುಂದುವರಿಸುವುದು ಮತ್ತು ಉತ್ತಮ ಅಭ್ಯಾಸಗಳನ್ನು ಹಂಚಿಕೊಳ್ಳುವುದರ ಮೇಲೆ ಚರ್ಚೆಗಳು ಕೇಂದ್ರೀಕರಿಸಲಿವೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಉತ್ತರಾಖಂಡದ ಮಸೂರಿಯಲ್ಲಿರುವ ಲಾಲ್ ಬಹದ್ದೂರ್ ಶಾಸ್ತ್ರಿ ರಾಷ್ಟೀಯ ಆಡಳಿತ ಅಕಾಡೆಮಿಯಲ್ಲಿ 2024ನೇ ಬ್ಯಾಚ್ನ ಐಎಎಸ್ ತರಬೇತಿ ಅಧಿಕಾರಿಗಳಿಗೆ ನೀಡುತ್ತಿರುವ ಎರಡನೇ ಹಂತದ ತರಬೇತಿಯ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಸಿವಿಲ್ ಸೇವೆಗಳಲ್ಲಿ ವ್ಯಕ್ತಿತ್ವ ಮತ್ತು ಪ್ರಾಮಾಣಿಕತೆ ಅತ್ಯಂತ ಮುಖ್ಯವಾಗಿದ್ದು, ಕಠಿಣ ಸಂದರ್ಭಗಳಲ್ಲಿಯೂ ನೈತಿಕವಾಗಿ ಕಾರ್ಯನಿರ್ವಹಿಸುವ ಸಾಮರ್ಥ್ಯವೇ ನಿಜವಾದ ನಾಯಕತ್ವದ ಮಾನದಂಡ ಎಂದು ಹೇಳಿದರು. ಯುವ ಅಧಿಕಾರಿಗಳು ಟೀಕೆಗಳಿಗೆ ವಿಚಲಿತರಾಗದೆ ಜನಕಲ್ಯಾಣ ಹಾಗೂ ಸಾರ್ವಜನಿಕ ಸೇವೆಗೆ ಸಮರ್ಪಿತರಾಗಿ ಕಾರ್ಯನಿರ್ವಹಿಸುವಂತೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಕರೆ ನೀಡಿದರು. ರಾಷ್ಟೀಯ ಪರೀಕ್ಷಾ ಕೇಂದ್ರವನ್ನು ಪುನರ್ರಚಿಸುವುದು ಮತ್ತು ಜಾಗತಿಕ ಮಾನದಂಡಗಳ ಪೂರೈಕೆ ಖಚಿತಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಪರೀಕ್ಷಾ ಸೌಲಭ್ಯಗಳನ್ನು ಬಲಪಡಿಸುವ ಕುರಿತು ಕೇಂದ್ರ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಗ್ರಾಹಕ ವ್ಯವಹಾರಗಳ ಇಲಾಖೆಯ ಕಾರ್ಯದರ್ಶಿ ನಿಧಿ ಖರೆ ಅವರೊಂದಿಗೆ ನವದೆಹಲಿಯಲ್ಲಿ ಇಂದು ಚರ್ಚಿಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿದ ಸಚಿವ ಪ್ರಹ್ಲಾದ್ ಜೋಶಿ, ಸಭೆಯಲ್ಲಿ ಗುಣಮಟ್ಟದ ಭರವಸೆಯನ್ನು ಬೆಂಬಲಿಸುವ, ಗ್ರಾಹಕರ ರಕ್ಷಣೆಯನ್ನು ಬಲಪಡಿಸುವ ಹಾಗೂ ಉತ್ಪನ್ನಗಳ ಗುಣಮಟ್ಟ ಮತ್ತು ಸುರಕ್ಷತೆ ಹೆಚ್ಚಿಸುವ ನಿಟ್ಟಿನಲ್ಲಿ ದೃಢವಾದ, ಭವಿಷ್ಯಕ್ಕೆ ಸಿದ್ದವಾದ ಪರೀಕ್ಷಾ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸುವತ್ತ ಒತ್ತು ನೀಡಲಾಗಿದೆ. ಪರೀಕ್ಷಾ ಮೂಲಸೌಕರ್ಯವನ್ನು ಆಧುನೀಕರಿಸುವುದು, ತಾಂತ್ರಿಕ ಸಾಮರ್ಥ್ಯ ಹೆಚ್ಚಿಸುವ ಕುರಿತು ಚರ್ಚೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಜಾರ್ಖಂಡ್ ಲೋಕಸೇವಾ ಆಯೋಗ ಮತ್ತು ಜಾರ್ಖಂಡ್ ಸಿಬ್ಬಂದಿ ನೇಮಕಾತಿ ಆಯೋಗ ನಡೆಸಿದ ಹಲವಾರು ಪರೀಕ್ಷೆಗಳನ್ನು ರದ್ದುಪಡಿಸಿದ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಜಾರ್ಖಂಡ್ ಹೈಕೋರ್ಟ್ ತಡೆಯೊಡ್ಡಿದೆ. ಈ ತಡೆಯಿಂದಾಗಿ ಈಗಾಗಲೇ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿರುವ ಅತಂತ್ರ ಸ್ಥಿತಿ ಅನುಭವಿಸುತ್ತಿದ್ದ ಅಭ್ಯರ್ಥಿಗಳು ನಿರಾಳರಾಗಿದ್ದಾರೆ. ರಾಜ್ಯ ಸರ್ಕಾರ ಏಕಪಕ್ಷೀಯವಾಗಿ ಪರೀಕ್ಷೆಗಳನ್ನು ರದ್ದುಪಡಿಸಿರುವುದು ಸ್ವಾಭಾವಿಕ ನ್ಯಾಯದ ವಿರುದ್ಧ ಎಂದು ಹೈಕೋರ್ಟ್ ಅಭಿಪ್ರಾಯಪಟ್ಟಿದೆ. ಈಗಾಗಲೇ ನಡೆದ 22 ನೇಮಕಾತಿ ಪರೀಕ್ಷೆಗಳನ್ನು ರದ್ದುಪಡಿಸಿದ ಜಾರ್ಖಂಡ್ ಸರ್ಕಾರದ ನಿರ್ಧಾರದ ವಿರುದ್ಧ 4 ಅರ್ಜಿಗಳು ಸಲ್ಲಿಕೆಯಾಗಿದ್ದವು. ವಂದೇ ಮಾತರಂ ಗೀತೆಯನ್ನು ಪೂರ್ಣ ಹಾಡುವ ಬದಲು ಕೇವಲ 2 ಚರಣಗಳನ್ನು ಹಾಡುವ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯ

ನಿರ್ಧಾರವನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಟೀಕಿಸಿದ್ದಾರೆ. ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ನಿರ್ಧಾರವು ಸಂಸತ್ತು ಜಾರಿಗೆ ತಂದ ಕಾನೂನಿಗೆ ವಿರುದ್ದವಾಗಿದೆ ಮತ್ತು ಇದು ರಾಷ್ಟ ವಿರೋಧಿಯಾಗಿದೆ. ಓಲೈಕೆಗಾಗಿ 1937ರಲ್ಲಿ ಕಾಂಗ್ರೆಸ್ ವಂದೇ ಮಾತರಂ ಎರಡು ಭಾಗಗಳಾಗಿ ವಿಂಗಡಿಸಿತ್ತು ಎಂದು ಆರೋಪಿಸಿದರು. ವಂದೇ ಮಾತರಂ ಗೀತೆಯ 150ನೇ ವಾರ್ಷಿಕೋತ್ಸವದಂದು ಕೇಂದ್ರ ಸರ್ಕಾರ ಈ ಐತಿಹಾಸಿಕ ತಪ್ಪನ್ನು ಸರಿಪಡಿಸಿ ಪೂರ್ಣ ಗೀತೆಗೆ ಕಾನೂನು ಮಾನ್ಯತೆ ನೀಡಿದೆ. ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಮತ ಬ್ಯಾಂಕ್ ರಾಜಕೀಯಕ್ಕಾಗಿ ಮತ್ತೊಮ್ಮೆ ಓಲೈಕೆ ಹಾದಿಯನ್ನು ಅನುಸರಿಸುತ್ತಿದೆ ಎಂದು ದೂರಿದರು. ಈ ಕುರಿತು ಪ್ರತಿಕ್ರಿಯಿಸಿದ ಕಾಂಗ್ರೆಸ್ ಸಂಸದ ಕೆಸಿ ವೇಣುಗೋಪಾಲ್, ಕಾಂಗ್ರೆಸ್ ಪಕ್ಷ 1937ರಿಂದ 30 ವರ್ಷಗಳಿಗೂ ಹೆಚ್ಚು ಕಾಲ ವಂದೇ ಮಾತರಂ ಹಾಡುತ್ತಿದೆ. ಇದು ಕಾಂಗ್ರೆಸ್ಗೆ ಭಾವನಾತ್ಮಕವಾಗಿದೆ, ಆದರೆ ಬಿಜೆಪಿಗೆ ರಾಜಕೀಯವಾಗಿದೆ ಎಂದು ಆರೋಪಿಸಿದ್ದಾರೆ. ನವದೆಹಲಿಯಲ್ಲಿ ನಡೆಯುತ್ತಿರುವ ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಪಂದ್ಯಾವಳಿಯಲ್ಲಿ ಭಾರತದ ತ್ರಿಜಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ಜೋಡಿ ಮಹಿಳಾ ಡಬಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಭಾರತೀಯ ಜೋಡಿ ಜಪಾನ್ನ ರಿನ್ ಇವಾನಗ ಮತ್ತು ಕಿ ನಕನಿಶಿ ಅವರನ್ನು ನೇರ ಸೆಟ್ಗಳಿಂದ ಪರಾಭವಗೊಳಿಸಿ ಮುಂದಿನ ಹಂತಕ್ಕೆ ಲಗ್ಗೆ ಇಟ್ಟಿದ್ದಾರೆ. ನೆದರ್ಲ್ಯಾಂಡ್ನ ಆಮ್ಸ್ಟೆಲ್ ವೀನ್ ವ್ಯಾಗ್ನಾರ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಎಫ್ಐಎಚ್ ಹಾಕಿ ವಿಶ್ವಕಪ್ನ ಕೊನೆಯ ಪೂಲ್ ಡಿ ಪಂದ್ಯದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ಮಹಿಳಾ ತಂಡಗಳು ಮುಖಾಮುಖಿಯಾಗಿದ್ದು ಪಂದ್ಯ ಪ್ರಗತಿಯಲ್ಲಿದೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ದೆಹಲಿ ಪ್ರತಿಭಟನಾಕಾರರ ಮೇಲೆ ಪೊಲೀಸ್ ಬಲಪ್ರಯೋಗ ಆರೋಪ, 5 ಸದಸ್ಯರ ಉನ್ನತ ಸಮಿತಿ ರಚಿಸಿದ ಸರ್ವೋಚ್ಚ ನ್ಯಾಯಾಲಯ. ಜಪಾನ್ ರಕ್ಷಣಾ ಸಚಿವರೊಂದಿಗೆ ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಮಾತುಕತೆ. ಭಾರತದ ಅಧ್ಯಕ್ಷತೆಯಲ್ಲಿ ಪುಣೆಯಲ್ಲಿ ನಾಳೆ 12ನೇ ಬ್ರಿಕ್ಸ್ ಸಂವಹನ ಸಚಿವರ ಸಭೆ ಮತ್ತು ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಮಹಿಳಾ ಡಬಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ಗೆ ತ್ರಿಜಾ ಜಾಲಿ ಗಾಯತ್ರಿ ಗೋಪಿಚಂದ್ ಲಗ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

ಆಕಾಶವಾಣಿ ವಿಧಾನಮಂಡಲದಲ್ಲಿ ಇಂದು ವಿಧಾನಮಂಡಲದ ಉಭಯ ಸದನಗಳ ಇಂದಿನ ಕಾರ್ಯಕಲಾಪಗಳ ಸಮೀಕ್ಷೆ. ಓದುತ್ತಿರುವವರು ಎಸ್ ಶಾಂತರಾಜು. ಮೊದಲಿಗೆ ವಿಧಾನಸಭೆ ಕಲಾಪದ ಸಮೀಕ್ಷೆ. ಬರೆದವರು ಪತ್ರಕರ್ತ ಮಂಜುನಾಥ್ ನಾಯಕ್. ವಿಧಾನಸಭೆಯ ಇಂದಿನ ಕಲಾಪ ಆರಂಭವಾಗುತ್ತಿದ್ದಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಿಸಿದಂತೆ ಸಚಿವ ನಾಗೇಂದ್ರ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿದರು. ಸದನದಲ್ಲಿ ಮಾತನಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಸಚಿವ ನಾಗೇಂದ್ರ ಒಬ್ಬರಿಂದ ಸದನದ 224 ಸದಸ್ಯರ ಅಮೂಲ್ಯ ಸಮಯ ಅಪವ್ಯಯವಾಗುತ್ತಿದೆ ಎಂದರು. ಹಗರಣಕ್ಕೆ ಸಂಬಂಧಿಸಿದಂತೆ ಸಚಿವ ನಾಗೇಂದ್ರ ವಿರುದ್ದ 37 ಪ್ರಕರಣಗಳಿವೆ. ಆದರೆ ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವರು ಸಚಿವ ನಾಗೇಂದ್ರ ವಿರುದ್ದ ಯಾವುದೇ ಪ್ರಕರಣ ಇಲ್ಲ ಎಂದು ಹೇಳುವ ಮೂಲಕ ಸದನಕ್ಕೆ ತಪ್ಪು ಮಾಹಿತಿ ನೀಡಿದ್ದಾರೆ ಎಂದರು. ನಾಗೇಂದ್ರ ಅವರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುವವರೆಗೂ ಹೋರಾಟ ನಡೆಸುವುದಾಗಿ ಪ್ರತಿಪಕ್ಷ ನಾಯಕ ಅಶೋಕ ಹೇಳಿದರು. ಪ್ರತಿಪಕ್ಷ ಸದಸ್ಯರು ಸಚಿವ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಸಭಾಧ್ಯಕ್ಷರ ಮುಂದಿನ ಬಾವಿಗೆ ಇಳಿದು ಘೋಷಣೆ ಕೂಗಿ ಪ್ರತಿಭಟನೆ ಮುಂದುವರೆಸಿದರು. ಪ್ರತಿಪಕ್ಷ ಸದಸ್ಯರ ಪ್ರತಿಭಟನೆ ಹಾಗೂ ಘೋಷಣೆಗಳ ನಡುವೆಯೇ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಅವರು ಪ್ರಶ್ನೋತ್ತರ ಕಲಾಪ ನಡೆಸಿದರು. ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ಅತಿಥಿ ಉಪನ್ಯಾಸಕರುಗಳ ಗೌರವ ಸಂಭಾವನೆಯನ್ನು 12,000 ರೂಪಾಯಿಗಳಿಂದ 14,000 ರೂಪಾಯಿಗಳಿಗೆ ಹೆಚ್ಚಿಸಿ ಆದೇಶ ಹೊರಡಿಸಲಾಗಿದೆ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ವಿಧಾನಸಭೆಯ ಪ್ರಶ್ನೋತ್ತರ ಕಲಾಪದಲ್ಲಿ ಮೂಡಿಗೆರೆ ಶಾಸಕಿ ನಯನಾ ಮೋಟಮ್ಮ ಪ್ರಶ್ನೆಗೆ ಉತ್ತರಿಸಿದ ಸಚಿವ ಮಧು ಬಂಗಾರಪ್ಪ, ಅತಿಥಿ ಶಿಕ್ಷಕರಿಗೆ ವಾರದಲ್ಲಿ 10 ಗಂಟೆಗಳ ಕಾಲ ಕಾರ್ಯಭಾರ ನಿಗದಿ ಮಾಡಲಾಗಿದೆ ಎಂದರು. ಬಾಗೇಪಳ್ಳಿ ಶಾಸಕ ಸುಬ್ಬಾರೆಡ್ಡಿ ಎಸ್ಎನ್ ಪ್ರಶ್ನೆಗೆ ಉತ್ತರಿಸಿದ ಸಮಾಜ ಕಲ್ಯಾಣ ಸಚಿವ ಕೆಎಚ್ ಮುನಿಯಪ್ಪ, ರಾಜ್ಯದಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನದಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದ 540, ಪರಿಶಿಷ್ಟ ವರ್ಗಕ್ಕೆ 155 ಹಾಗೂ ಹಿಂದುಳಿದ ವರ್ಗಗಳಿಗೆ 179 ಸೇರಿದಂತೆ ಒಟ್ಟು 874 ವಸತಿ ಶಾಲೆ ಮತ್ತು ಕಾಲೇಜುಗಳು ಮಂಜೂರಾಗಿ ಕಾರ್ಯನಿರ್ವಹಿಸುತ್ತಿವೆ ಎಂದರು. ವಿಧಾನಸಭೆ ಸದಸ್ಯ ಪ್ರಸಾದ್ ಅಬ್ಬಯ್ಯ ಅವರ ಪ್ರಶ್ನೆಗೆ ಉತ್ತರಿಸಿದ ಉನ್ನತ ಶಿಕ್ಷಣ ಸಚಿವ ಬಸವರಾಜ ರಾಯರೆಡ್ಡಿ, ರಾಜ್ಯಾದ್ಯಂತ 120 ಪಾಲಿಟೆಕ್ನಿಕ್ ಕಾಲೇಜುಗಳಿದ್ದು ಅವುಗಳಲ್ಲಿ 72,500 ಅಧಿಕ ಸೀಟುಗಳು ಲಭ್ಯವಿದ್ದು ಪ್ರತಿ ವರ್ಷ 46,146 ಸೀಟುಗಳು ಭರ್ತಿಯಾಗುತ್ತಿವೆ. 25,000 ಅಧಿಕ ಸೀಟುಗಳು ಖಾಲಿ ಇರುತ್ತವೆ ಎಂದು ಮಾಹಿತಿ ನೀಡಿದರು. ವಿಧಾನಸಭೆಯ ಶೂನ್ಯ ವೇಳೆಯಲ್ಲಿ ನಕಲಿ ಔಷಧಿಗಳಿಗೆ ಕಡಿವಾಣ ಹಾಕುವ ಕುರಿತ ವಿಷಯ ಮುನ್ನೆಲೆಗೆ ಬಂತು. ಆಡಳಿತ

ಪಕ್ಷದ ಸದಸ್ಯ ಡಾ ಎನ್ಟಿ ಶ್ರೀನಿವಾಸ್ ಶೂನ್ಯ ವೇಳೆಯಲ್ಲಿ ನಕಲಿ ಔಷಧಿಗಳ ಕುರಿತು ಪ್ರಸ್ತಾಪಿಸಿ ಜೀವರಕ್ಷಕ ಔಷಧಿಗಳ ನಕಲಿ ಬ್ರ್ಯಾಂಡ್ಗಳು ಮಾರುಕಟ್ಟೆಯಲ್ಲಿ ಲಭ್ಯವಿದ್ದು ಇದರ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಜನಸಾಮಾನ್ಯರ ಜೀವಕ್ಕೆ ಮಾರಕವಾದ ನಕಲಿ ಔಷಧಗಳನ್ನು ಯಾವುದೇ ಕಾರಣಕ್ಕೂ ಮಾರುಕಟ್ಟೆಗೆ ಬರದಂತೆ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಪ್ರತಿಪಕ್ಷ ಸದಸ್ಯರ ಘೋಷಣೆ ಹಾಗೂ ಪ್ರತಿಭಟನೆಯ ನಡುವೆಯೇ ಪ್ರಶ್ನೋತ್ತರ ಹಾಗೂ ಶೂನ್ಯ ವೇಳೆ ಕಲಾಪ ಮುಗಿಸಿದ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಬಳಿಕ ಮಾತನಾಡಿ, ಕಳೆದ 4 ದಿನಗಳಿಂದ ಪ್ರತಿಭಟನೆ ಮುಂದುವರೆದಿದ್ದು ಸದಸ್ಯರು ತಮ್ಮ ತಮ್ಮ ಆಸನಗಳಿಗೆ ತೆರಳಿ ಬರ ಪರಿಸ್ಥಿತಿಯ ವಿಷಯದ ಬಗ್ಗೆ ಚರ್ಚೆಯಲ್ಲಿ ಭಾಗವಹಿಸಬೇಕು ಎಂದು ಮನವಿ ಮಾಡಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ್, ಸಚಿವ ನಾಗೇಂದ್ರ ಒಬ್ಬರಿಂದ ಸದನದ ಸಮಯ ವ್ಯರ್ಥವಾಗುತ್ತಿದೆ, ಸಚಿವರಿಂದ ರಾಜೀನಾಮೆ ಪಡೆದು ಸದನ ಸುಗಮವಾಗಿ ನಡೆಯುವಂತೆ ಮಾಡಬೇಕು, ರಾಜ್ಯಾದ್ಯಂತ ಭೀಕರ ಬರಗಾಲವಿದ್ದು ಈ ಬಗ್ಗೆ ಸರ್ಕಾರ ಗಂಭೀರವಾಗಿಲ್ಲ ಎಂದು ಆರೋಪಿಸಿದರು. ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಅವರು ಪ್ರತಿಭಟನಾ ನಿರತ ಸದಸ್ಯರು ತಮ್ಮ ಆಸನಕ್ಕೆ ಆಗಮಿಸಿ ಸದನ ಸರಾಗವಾಗಿ ನಡೆಯಲು ಅನುವು ಮಾಡಿಕೊಡಬೇಕು ಎಂದು ಪುನಃ ಮನವಿ ಮಾಡಿದರು. ಸದಸ್ಯರು ಸಭಾಧ್ಯಕ್ಷರ ಮನವಿಗೆ ಸ್ಪಂದಿಸದೆ ಘೋಷಣೆ ಕೂಗುತ್ತಾ ಪ್ರತಿಭಟನೆ ಮುಂದುವರೆಸಿದ್ದರಿಂದ ಸಭಾಧ್ಯಕ್ಷರು ಸದನವನ್ನು ಅರ್ಧ ಗಂಟೆಗಳ ಕಾಲ ಮುಂದೂಡಿದರು. ಭೋಜನ ವಿರಾಮದ ನಂತರ ವಿಧಾನಸಭೆ ಕಲಾಪ ಆರಂಭವಾಗುತ್ತಿದ್ದಂತೆ ಪ್ರತಿಪಕ್ಷದ ಸದಸ್ಯರು ಧರಣಿ ಮುಂದುವರೆಸಿದರು. ತಮ್ಮ ತಮ್ಮ ಆಸನದ ಜಾಗದಲ್ಲಿ ನಿಂತುಕೊಂಡು ಪ್ರತಿಭಟನೆ ಮುಂದುವರೆಸಿದ ಪ್ರತಿಪಕ್ಷದ ಸದಸ್ಯರು ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ಒತ್ತಾಯಿಸಿ ಮತ್ತೊಮ್ಮೆ ಘೋಷಣೆ ಕೂಗಿದರು. ಪ್ರತಿಪಕ್ಷಗಳ ಘೋಷಣೆಗಳ ನಡುವೆಯೇ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕ 2026 ಮಂಡಿಸಿ ಸದನದ ಅಂಗೀಕಾರ ಪಡೆದರು. ಇದೇ ವೇಳೆ ನಾಡಪ್ರಭು ಕೆಂಪೇಗೌಡ ಪಾರಂಪರಿಕ ತಾಣದ ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕ 2026 ಹಾಗೂ ಕರ್ನಾಟಕ ಪಟ್ಟಣ ಮತ್ತು ಗ್ರಾಮಾಂತರ ಯೋಜನೆ ತಿದ್ದುಪಡಿ ವಿಧೇಯಕ 2026ಕ್ಕೆ ವಿಧಾನಸಭೆಯಲ್ಲಿ ಅಂಗೀಕಾರ ನೀಡಲಾಯಿತು. ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅವರು ವಿಧೇಯಕಗಳನ್ನು ಮಂಡಿಸಿ ಸದನದ ಅಂಗೀಕಾರ ಪಡೆದರು. ವಿಧೇಯಕ ಮಂಡನೆಯ ನಂತರ ನಿಯಮ 69ರ ಅಡಿಯಲ್ಲಿ ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡಿದ ಆಡಳಿತ ಪಕ್ಷದ ಸದಸ್ಯ ಎಎಸ್ ಪೊನ್ನಣ್ಣ, ರಾಜ್ಯದ ಜನತೆಗೆ ಮಾರಕವಾದ ಕಸ್ತೂರಿ ರಂಗನ್ ವರದಿಯನ್ನು ತಿರಸ್ಕರಿಸಬೇಕು. ರಾಜ್ಯ ಸರ್ಕಾರ ಈಗಾಗಲೇ ಕಸ್ತೂರಿ ರಂಗನ್ ವರದಿಯನ್ನು ತಿರಸ್ಕರಿಸಿದೆ. ಆದರೆ ಕೇಂದ್ರ ಸರ್ಕಾರದ ಪರಿಸರ ಮತ್ತು ಜೈವಿಕ ಇಲಾಖೆ ಕಸ್ತೂರಿ ರಂಗನ್ ವರದಿ ಅನುಷ್ಠಾನಗೊಳಿಸುವ ಸಂಬಂಧ 2026ರ ಜುಲೈ 27ರಂದು ಅಧಿಸೂಚನೆ ಹೊರಡಿಸಿರುವುದು ರಾಜ್ಯದ ಪಶ್ಚಿಮ ಘಟ್ಟದ ಪ್ರದೇಶದ ಜನತೆಗೆ ಅಪಾಯಕಾರಿ ನಿರ್ಧಾರವಾಗಿದೆ. ಕೇಂದ್ರ ಸರ್ಕಾರ ಈ ಅಧಿಸೂಚನೆ ವಾಪಸ್ ಪಡೆಯಬೇಕು ಎಂದು ಒತ್ತಾಯಿಸಿದರು. ಆಡಳಿತ ಪಕ್ಷದ ಸದಸ್ಯ ಎಚ್ಡಿ ತಮ್ಮಯ್ಯ ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡಿ, ಕಸ್ತೂರಿ ರಂಗನ್ ವರದಿ ಶಿಫಾರಸುಗಳ ಅನುಷ್ಠಾನ ಸಂಬಂಧ ಕೇಂದ್ರ ಪರಿಸರ ಹಾಗೂ ಜೈವಿಕ ಇಲಾಖೆ ಹೊರಡಿಸಿರುವ ಅಧಿಸೂಚನೆ ರಾಜ್ಯದ ಜನತೆಗೆ ಮಾರಕವಾಗಲಿದೆ. ಕೇಂದ್ರ ಸರ್ಕಾರ ಕೂಡಲೇ ಅಧಿಸೂಚನೆಯನ್ನು ವಾಪಸ್ ಪಡೆಯಬೇಕು ಎಂದು ಒತ್ತಾಯಿಸಿದರು. ಆಡಳಿತ ಪಕ್ಷದ ಸದಸ್ಯ ಡಿಟಿ ರಾಜೇಗೌಡ ಅವರು ಮಾತನಾಡಿ, ರಾಜ್ಯದ ಪಶ್ಚಿಮ ಘಟ್ಟ ಪ್ರದೇಶದ ಜನತೆಗೆ ಮಾರಕವಾದ ಕಸ್ತೂರಿ ರಂಗನ್ ವರದಿ ತಿರಸ್ಕರಿಸಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಿದರು. ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಮಾತನಾಡಿ, ದಕ್ಷಿಣ ಕನ್ನಡ ಉತ್ತರ ಕನ್ನಡ ಸ್ಥಿತಿಯ ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡಿದ ಆಡಳಿತ ಪಕ್ಷದ ಸದಸ್ಯ ಯುವಿ ಬಣಕಾರ, ರಾಜ್ಯದಲ್ಲಿ ಈ ಬಾರಿ ಮುಂಗಾರು ಮಳೆ ಕೈಕೊಟ್ಟಿದ್ದರಿಂದ ರೈತರು ತೀವ್ರ ಸಂಕಷ್ಟ ಸ್ಥಿತಿ ಅನುಭವಿಸುತ್ತಿದ್ದಾರೆ. ಜಾನುವಾರುಗಳಿಗೂ ಮೇವು ಇಲ್ಲದೆ ತೊಂದರೆಯಾಗಿದೆ. ಕುಡಿಯುವ ನೀರಿಗೂ ಸಮಸ್ಯೆಯಾಗಿದೆ. ಸರ್ಕಾರ ಬರ ಪರಿಸ್ಥಿತಿ ಎದುರಿಸಲು ಸಮರೋಪಾದಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಎಂದರು. ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡಿದ ಆಡಳಿತ ಪಕ್ಷದ ಸದಸ್ಯ ಅಲ್ಲಮಪ್ರಭು ಪಾಟೀಲ್, ಬರ ಪರಿಸ್ಥಿತಿಯಿಂದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ತೀವ್ರ ಸಮಸ್ಯೆ ಎದುರಾಗಿದೆ. ಭೀಮಾ ನದಿಯಲ್ಲಿ ಕಲುಷಿತ ನೀರು ಹರಿಯುತ್ತಿರುವುದರಿಂದ ಕೃಷಿ ಚಟುವಟಿಕೆಗೆ ಅಥವಾ ಕುಡಿಯುವ ನೀರಿಗೆ ತೀವ್ರ ಸಮಸ್ಯೆಯಾಗಿದೆ ಎಂದರು. ರಾಜ್ಯ ಸರ್ಕಾರ ಬರಸ್ಥಿತಿ ಎದುರಿಸಲು ರೈತರ ನೆರವಿಗೆ ಬರಬೇಕು ಹಾಗೂ ಬರ ಪರಿಸ್ಥಿತಿ ಎದುರಿಸಲು ವಿಧಾನಸಭಾ ಕ್ಷೇತ್ರವಾರು ಹಣ ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿದರು. ಆಡಳಿತ ಪಕ್ಷದ ಸದಸ್ಯ ಎನ್ಎಚ್ ಕೋನರೆಡ್ಡಿ ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡಿ, ರಾಜ್ಯದಲ್ಲಿ ಉದ್ಭವಿಸಿರುವ ಭೀಕರ ಬರ ಪರಿಸ್ಥಿತಿ ಎದುರಿಸಲು ಸರ್ಕಾರ ಮೋಡ ಬಿತ್ತನೆ ಮಾಡಬೇಕು ಎಂದು ಒತ್ತಾಯಿಸಿದರು. ಎಲ್ಲಾ ಕಡೆ ನೀರಿನ ಸಮಸ್ಯೆ ಎದುರಿಸಲು ಮೋಡ ಬಿತ್ತನೆ ಮಾಡುವ ಮೂಲಕ ಸಮಸ್ಯೆಗೆ ಕೂಡಲೇ ಪರಿಹಾರ ಒದಗಿಸಬೇಕು ಎಂದರು. ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ, ರಾಜ್ಯದಲ್ಲಿ ನಿಗದಿತ ಪ್ರಮಾಣದಲ್ಲಿ ಮಳೆಯಾಗದೇ ಇರುವುದರಿಂದ ಈ ಸಮಸ್ಯೆಗೆ ಪರಿಹಾರವಾಗಿ ಮೋಡ ಬಿತ್ತನೆ ಮಾಡಲು ಸರ್ಕಾರ ಚಿಂತಿಸಿದೆ. ಮೋಡ ಬಿತ್ತನೆ ಮಾಡುವ ಸಂಬಂಧ ಸಚಿವ ಸಂಪುಟ ಸಭೆಯಲ್ಲಿ ಈಗಾಗಲೇ ನಿರ್ಧಾರ ಮಾಡಲಾಗಿದೆ ಎಂದು ಸಚಿವರು ಹೇಳಿದರು. ಮಳೆಯ ಅಭಾವದಿಂದ ತತ್ತರಿಸುತ್ತಿರುವ ಪ್ರದೇಶಗಳಲ್ಲಿ ಆದಷ್ಟು ಶೀಘ್ರವಾಗಿ ಮೋಡ ಬಿತ್ತನೆ ಮಾಡಲಾಗುವುದು ಎಂದು ಭರವಸೆ ನೀಡಿದರು. ಬರ ಪರಿಸ್ಥಿತಿಯ ಚರ್ಚೆ ನಂತರ ಗಮನ ಸೆಳೆಯುವ ಸೂಚನೆ ನಡೆಯಿತು. ಗಮನ ಸೆಳೆಯುವ ಸೂಚನೆ ನಂತರ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಸದನವನ್ನು ನಾಳೆಗೆ ಮುಂದೂಡಿದರು. ಈಗ ವಿಧಾನ ಪರಿಷತ್ ಕಲಾಪದ ಸಮೀಕ್ಷೆ. ಬರೆದವರು ಆರ್ಎಚ್ ಜಯಪ್ರಕಾಶ್. ವಿಧಾನ ಪರಿಷತ್ತಿನ 6ನೇ ದಿನದ ಕಲಾಪದಲ್ಲಿಂದು

ಸಚಿವ ನಾಗೇಂದ್ರ ರಾಜೀನಾಮೆ ವಿಚಾರವಾಗಿ ಆಡಳಿತ ಹಾಗೂ ಪ್ರತಿಪಕ್ಷದ ಸದಸ್ಯರು ನಡೆಸಿದ ಗದ್ದಲ ಮುಂದುವರಿಯಿತು. ಕಲಾಪ ಆರಂಭಗೊಂಡ ಕೂಡಲೇ ಎದ್ದು ನಿಂತು ಕಪ್ಪು ಪಟ್ಟಿ ಹಿಡಿದು ಪ್ರತಿಭಟನೆಗೆ ಮುಂದಾಗುತ್ತಿದ್ದ ಬಿಜೆಪಿ ಜೆಡಿಎಸ್ ಸದಸ್ಯರನ್ನು ನೋಡಿದ ಸಭಾಪತಿ ಸಲೀಂ ಅಹಮದ್ ಅವರು, ಪ್ರತಿಪಕ್ಷಗಳು ಪ್ರತಿಭಟನೆ ಹಿಂತೆಗೆದುಕೊಂಡು ಪ್ರಶ್ನೋತ್ತರ ಶೂನ್ಯ ವೇಳೆ ಇನ್ನಿತರ ಕಲಾಪಗಳನ್ನು ನಡೆಸಲು ಅವಕಾಶ ನೀಡಬೇಕು ಎಂದು ಮನವಿ ಮಾಡಿದರು. ಕಳೆದ 4 ದಿನಗಳಿಂದ ಪ್ರತಿಪಕ್ಷಗಳ ಪ್ರತಿಭಟನೆಯಿಂದ ಸುಗಮವಾಗಿ ಕಲಾಪವನ್ನು ನಡೆಸಲಾಗುತ್ತಿಲ್ಲ, ರಾಜ್ಯದಲ್ಲಿ ಬರ ಇನ್ನಿತರ ಹಲವು ಸಮಸ್ಯೆಗಳಿವೆ, ಅದರ ಬಗ್ಗೆ ಚರ್ಚೆಗೆ ಅವಕಾಶ ಮಾಡಿಕೊಡಿ ಎಂದು ವಿನಂತಿಸಿದರು. ನಿನ್ನೆಯಿಂದ ಸಾಹಿತ್ಯ ಕ್ಷೇತ್ರದವರು, ಸ್ನೇಹಿತರು ಸೇರಿದಂತೆ ನೂರಾರು ಮಂದಿ ಕರೆ ಮಾಡಿ ಸುಗಮವಾಗಿ ಸದನವನ್ನು ನಡೆಸಲು ಮನವಿ ಮಾಡಿದ್ದಾರೆ. ಪ್ರಶ್ನೋತ್ತರ ಇನ್ನಿತರ ಕಲಾಪಗಳಿಗೆ ಅವಕಾಶ ಕೊಡಿ, ಎಲ್ಲಾ ಪ್ರಶ್ನೆಗಳಿಗೆ ಸೂಕ್ತ ಉತ್ತರ ನೀಡಲು ಸಂಬಂಧಪಟ್ಟ ಸಚಿವರಿದ್ದಾರೆ ಎಂದು ಸಭಾಪತಿಗಳು ವಿನಂತಿಸಿದರು. ಇದನ್ನು ಒಪ್ಪದ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಭ್ರಷ್ಟಾಚಾರ ನಡೆಸಿ ಜೈಲಿಗೆ ಹೋಗಿ ಜಾಮೀನಿನ ಮೇಲೆ ಹೊರಬಂದಿರುವ ಸಚಿವ ನಾಗೇಂದ್ರ ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿ ಇದಕ್ಕೆ ಸರ್ಕಾರ ಏಕೆ ಅಡ್ಡಿಯಾಗುತ್ತಿದೆ ಎಂದು ಪ್ರಶ್ನಿಸಿದರು. ಸಚಿವ ನಾಗೇಂದ್ರ ರಾಜೀನಾಮೆ ನೀಡಿದರೆ ಪ್ರತಿಪಕ್ಷಗಳ ಸದಸ್ಯರು ಎಲ್ಲ ವಿಷಯಗಳ ಬಗ್ಗೆ ಸರ್ಕಾರದ ಜೊತೆ ಚರ್ಚೆ ನಡೆಸಲು ಸಿದ್ದರಿದ್ದಾರೆ ಎಂದಾಗ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅವರು, ದೇಶದ ಹಲವು ರಾಜ್ಯಗಳಲ್ಲಿರುವ ಬಿಜೆಪಿ ಸರ್ಕಾರಗಳಲ್ಲಿ ಆರೋಪಿಗಳಿದ್ದಾರೆ, ಅವರು ರಾಜೀನಾಮೆ ಕೊಟ್ಟಿದ್ದಾರೆಯೇ ಎಂದು ತರಾಟೆಗೆ ತೆಗೆದುಕೊಂಡರು. ಸಭಾನಾಯಕ ಯತೀಂದ್ರ ಸಿದ್ದರಾಮಯ್ಯ, ಬರ ಸೇರಿ ಹಲವು ಗಂಭೀರ ವಿಚಾರಗಳಿದ್ದು ಆ ಕುರಿತು ಚರ್ಚೆಯಲ್ಲಿ ತೊಡಗಿಸಿಕೊಳ್ಳುವಂತೆ ವಿನಂತಿಸಿದರು. ಇದೇ ವಿಚಾರವಾಗಿ ಆಡಳಿತ ಪ್ರತಿಪಕ್ಷದ ಸದಸ್ಯರ ನಡುವೆ ಮಾತಿನ ಚಕಮಕಿ ಗದ್ದಲ ಉಂಟಾಯಿತು. ಬಿಜೆಪಿ ಜೆಡಿಎಸ್ ಸದಸ್ಯರು ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿ ಕಪ್ಪು ಪಟ್ಟಿ ಹಿಡಿದು ಘೋಷಣೆಗಳನ್ನು ಕೂಗಿದರು. ಪ್ರತಿಭಟನೆ ನಡುವೆ ಸಭಾಪತಿ ಸಲೀಂ ಅಹಮದ್ ಅವರು ಪ್ರಶ್ನೋತ್ತರ ಕಲಾಪವನ್ನು ಕೈಗೆತ್ತಿಕೊಂಡರು. ಕಾಂಗ್ರೆಸ್ ಸದಸ್ಯ ಬೋಸರಾಜ್ ಅವರ ಪ್ರಶ್ನೆಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಪರವಾಗಿ ಉತ್ತರ ನೀಡಿದ ಸಚಿವ ಶರಣ ಪ್ರಕಾಶ್ ಪಾಟೀಲ್, ರಾಯಚೂರಿನ ಹೃದಯ ಭಾಗದ ಜಿಲ್ಲಾ ಕಾರಾಗೃಹವನ್ನು ನಗರದ ಹೊರಭಾಗಕ್ಕೆ ಸ್ಥಳಾಂತರಿಸಲಾಗುವುದು ಎಂದರು. ರಾಯಚೂರಿನ ಹೊರವಲಯದ ಬಿಜನಗೆರ ಗ್ರಾಮದ 19.5 ಎಕರೆ ಜಮೀನನ್ನು ನೂತನ ಜಿಲ್ಲಾ ಕಾರ್ಯಗೃಹ ನಿರ್ಮಾಣಕ್ಕೆ ರಾಜ್ಯ ಸರ್ಕಾರ ಮಂಜೂರು ಮಾಡಿದೆ ಎಂದು ಮಾಹಿತಿ ನೀಡಿದರು. 2026-27 ಸಾಲಿನ ಆಯವ್ಯಯದಲ್ಲಿ ಮಂಗಳೂರು ಜಿಲ್ಲಾ ಕೇಂದ್ರ ಕಾರಾಗೃಹದ ಎರಡನೇ ಹಂತದ ಕಾಮಗಾರಿಯನ್ನು ಮತ್ತು ರಾಯಚೂರು ಜಿಲ್ಲಾ ಕಾರಾಗೃಹಗಳ ನಿರ್ಮಾಣ ಕಾರ್ಯಾಗಾರವನ್ನು ಪ್ರಸಕ್ತ ಸಾಲಿನಲ್ಲಿ ಕೈಗೆತ್ತಿಕೊಳ್ಳಲಾಗುವುದು ಎಂದು ತಿಳಿಸಲಾಯಿತು. ರಾಯಚೂರು ಜಿಲ್ಲೆಯ ಬಿಜನಗೆರ ಗ್ರಾಮದ ಸರ್ವೆ ಸಂಖ್ಯೆ 30ರಲ್ಲಿ ಮಂಜೂರಾಗಿರುವ 19.5 ಎಕರೆ ಜಮೀನಿನಲ್ಲಿ 500 ಬಂದಿಗಳ ಸಾಮರ್ಥ್ಯದ ನೂತನ ಜಿಲ್ಲಾ ಕಾರಾಗೃಹ ನಿರ್ಮಾಣಕ್ಕಾಗಿ ಕರ್ನಾಟಕ ರಾಜ್ಯ ಪೊಲೀಸ್ ವಸತಿ ಮತ್ತು ಮೂಲಭೂತ ಸೌಲಭ್ಯ ಅಭಿವೃದ್ಧಿ ನಿಗಮ 90 ಕೋಟಿ ರೂಪಾಯಿಗಳ ಸಮಗ್ರ ಅಂದಾಜು ಪಟ್ಟಿಯನ್ನು ಪಡೆಯಲಾಗಿದೆ ಎಂದು ಹೇಳಿದರು. ಕಾಂಗ್ರೆಸ್ ಸದಸ್ಯೆ ಆರತಿ ಕೃಷ್ಣ ಅವರ ಪ್ರಶ್ನೆಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಪರವಾಗಿ ಉತ್ತರ ನೀಡಿದ ಸಚಿವ ಶರಣ ಪ್ರಕಾಶ್ ಪಾಟೀಲ್, ಬೆಂಗಳೂರಿನ ಪದ್ಮನಾಭನಗರ ಕ್ಷೇತ್ರ ವ್ಯಾಪ್ತಿಯ ಚಿಕ್ಕಲಸಂದ್ರ ಕೆರೆ ಹಾಗೂ ರಾಜಕಾಲುವೆ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಕಂದಾಯ ಇಲಾಖೆಯಿಂದ ಕೈಗೊಂಡು ತಂತಿ ಬೇಲಿ ಅಳವಡಿಸಿ ಒತ್ತುವರಿಯಾಗದಂತೆ ತಡೆಯಲಾಗಿದೆ ಎಂದು ತಿಳಿಸಿದರು. ಚಿಕ್ಕಲಸಂದ್ರ ಕೆರೆಯು ಕೆರೆಯ ಸ್ವರೂಪ ಕಳೆದುಕೊಂಡು ಬೇರೆಯೇ ಪ್ರದೇಶವಾಗಿದೆ. ಯಾವುದೇ ನಿರ್ವಹಣೆ ಮತ್ತು ಅಭಿವೃದ್ಧಿ ಕಾರ್ಯಗಳನ್ನು ಬೆಂಗಳೂರು ದಕ್ಷಿಣ ನಗರಪಾಲಿಕೆ ವತಿಯಿಂದಾಗಲಿ ಅಥವಾ ಹಿಂದಿನ ಬಿಬಿಎಂಪಿ ವತಿಯಿಂದಾಗಲಿ ಕೈಗೊಂಡಿರುವುದಿಲ್ಲ. ಮನೆ ಮನೆಗಳಿಂದ ಆಟೋ ಟಿಪ್ಪರ್ಗಳಲ್ಲಿ ಸಂಗ್ರಹವಾಗುವ ಹಸಿ ಕಸವನ್ನು ಕಾಂಪ್ಯಾಕ್ಟರ್ ವಾಹನಕ್ಕೆ ವರ್ಗಾಯಿಸಲು ಸ್ಥಳದ ಅಭಾವವಿರುವುದರಿಂದ ಚಿಕ್ಕಲಸಂದ್ರ ಕೆರೆಯ ಬದಿಯ ರಸ್ತೆಯನ್ನು ತಾತ್ಕಾಲಿಕವಾಗಿ ಬಳಕೆ ಮಾಡಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ಬಳಿಕ ಸಭಾಪತಿ ಸಲೀಂ ಅಹಮದ್ ಶೂನ್ಯ ವೇಳೆ ಕಲಾಪ ಕೈಗೆತ್ತಿಕೊಂಡರು. ಈ ವೇಳೆ ಕಾಂಗ್ರೆಸ್ ಸದಸ್ಯ ಐವನ್ ಡಿಸೋಜಾ, ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಕಾವೇರಿ ವನ್ಯಧಾಮದಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ನಡೆಸಿದ ಗುಂಡಿನ ದಾಳಿಯಲ್ಲಿ ಮೃತಪಟ್ಟ 3 ಮಂದಿ ಮೃತರ ಅವಲಂಬಿತರಿಗೆ ತಲಾ 1 ಕೋಟಿ ರೂಪಾಯಿ ನೀಡಬೇಕು ಮತ್ತು ಪ್ರಕರಣಗಳ ಸತ್ಯಾಂಶ ಬಯಲಿಗೆ ನ್ಯಾಯಾಂಗ ತನಿಖೆ ಜೊತೆ ವಿಶೇಷ ತನಿಖಾ ತಂಡ ಎಸ್ಐಟಿ ರಚಿಸುವಂತೆ ಪ್ರಸ್ತಾಪಿಸಿದರು. ಬಳಿಕ ಸದಸ್ಯ ಎಸ್ವಿ ಸುಂಕನೂರ, ರಾಜ್ಯದಲ್ಲಿ 2021-21 ಸಾಲಿನಲ್ಲಿ ಹೊಸದಾಗಿ ನರ್ಸಿಂಗ್ ಮತ್ತು ಅಲೈಡ್ ಹೆಲ್ತ್ ಸೈನ್ಸಸ್ ಕಾಲೇಜುಗಳಿಗೆ ಮೂಲ ಸೌಕರ್ಯಗಳಿಲ್ಲದಿದ್ದರೂ ಅನುಮತಿ ನೀಡಿ ಭಾರತೀಯ ನರ್ಸಿಂಗ್ ಮಂಡಳಿ ಹೊರಡಿಸಿರುವ ಮಾರ್ಗಸೂಚಿಗಳನ್ನು ಉಲ್ಲಂಘಿಸಿರುವ ವಿಷಯವನ್ನು ಪರಿಶೀಲಿಸಿ ವರದಿಯನ್ನು ಸಲ್ಲಿಸಲು ರಚಿಸಲಾಗಿರುವ ವಿಶೇಷ ಜಂಟಿ ಸದನ ಸಮಿತಿ ಅವಧಿಯನ್ನು ಮುಂದಿನ 1 ವರ್ಷಗಳವರೆಗೆ ಮುಂದೂಡಿ ಕಾಲಾವಕಾಶವನ್ನು ವಿಸ್ತರಿಸಲಾಗಿದೆ ಎನ್ನುವ ಪ್ರಸ್ತಾವನೆಗೆ ಸದನದ ಸಹಮತ ಕೋರಿ ಪ್ರಸ್ತಾಪವನ್ನು ಮಂಡಿಸಿದರು. ಬಳಿಕ ಗಮನ ಸೆಳೆಯುವ ಸೂಚನೆಗಳಲ್ಲಿ ಸದಸ್ಯ ಬಿಎಸ್ ಶಿವಣ್ಣ, ರಾಜ್ಯದಲ್ಲಿ ಬಿಪಿಎಲ್ ಕುಟುಂಬಗಳ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಅಥವಾ ಶಾಸಕರ ಪ್ರದೇಶಾಭಿವೃದ್ಧಿ ನಿಧಿಯಿಂದ ಲ್ಯಾಪ್ಟಾಪ್ ಒದಗಿಸಿ ಸರ್ಕಾರಿ ಕಾಲೇಜುಗಳಲ್ಲಿ ಡಿಜಿಟಲ್ ಸೌಲಭ್ಯ ಕಲ್ಪಿಸುವ ಕುರಿತು ಸದನದ ಗಮನ ಸೆಳೆದರು. ಬಳಿಕ ಸದನವನ್ನು ಸಭಾಪತಿ ಸಲೀಂ ಅಹಮದ್ ಅವರು ಭೋಜನ ವಿರಾಮಕ್ಕೆ ಮುಂದೂಡಿದರು.
ಭೋಜನ ವಿರಾಮದ ಬಳಿಕ ಆರಂಭವಾದ ಕಲಾಪದಲ್ಲಿ ಸಚಿವ ನಾಗೇಂದ್ರ ರಾಜೀನಾಮೆ ವಿಷಯ ಮತ್ತೊಮ್ಮೆ ಪ್ರಸ್ತಾಪವಾಯಿತು. ಸಭಾ

ಪತಿಗಳು ತಮ್ಮ ಕೊಠಡಿಯಲ್ಲಿ ಸಭಾನಾಯಕ ಯತೀಂದ್ರ ಸಿದ್ದರಾಮಯ್ಯ ಹಾಗೂ ವಿರೋಧ ಪಕ್ಷದ ನಾಯಕ ಚಲವಾದಿ ನಾರಾಯಣ ಸ್ವಾಮಿ ಅವರನ್ನು ಕರೆಸಿಕೊಂಡು ಸಭೆ ನಡೆಸಿ ದೇವರಾಜು ಅರಸು ಅವರ 111ನೇ ಜನ್ಮದಿನದ ಕುರಿತು ಚರ್ಚೆ ನಡೆಸಬೇಕಾಗಿದೆ, ಹಾಗಾಗಿ ಪ್ರತಿಭಟನೆ ಹಿಂತೆಗೆದುಕೊಳ್ಳುವಂತೆ ಮನವಿ ಮಾಡಿದರು. ಇದಕ್ಕೆ ಒಪ್ಪಿದ ನಾಯಕ ಚಲವಾದಿ ನಾರಾಯಣ ಸ್ವಾಮಿ ಅವರು ದೇವರಾಜು ಅರಸು ಅವರ ಚರ್ಚೆಗೆ ಸೀಮಿತವಾಗಿ ಪ್ರತಿಭಟನೆ ಹಿಂತೆಗೆದುಕೊಳ್ಳುವುದಾಗಿ ಹೇಳಿ ಕಲಾಪಕ್ಕೆ ಆಗಮಿಸಿದರು. ಬಳಿಕ ಆರಂಭಗೊಂಡ ಕಲಾಪದಲ್ಲಿ ಕಾಂಗ್ರೆಸ್ ಸದಸ್ಯ ರಘು ಮಾತನಾಡಿ, ಉಳುವವನೇ ಭೂಮಿಯ ಒಡೆಯ ಎಂಬ ಕ್ರಾಂತಿಕಾರಕ ಸುಧಾರಣೆಯನ್ನು ತಂದ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಅವರ ಹೆಸರು ಶಾಶ್ವತವಾಗಿ ಉಳಿಸಲು ವಸ್ತು ಸಂಗ್ರಹಾಲಯ ಮಾಡಬೇಕು, ಇಲ್ಲವೇ ರಾಜಕೀಯ ತರಬೇತಿ ಕೇಂದ್ರ ಆರಂಭಿಸಬೇಕು ಎಂದು ಹೇಳಿದರು. ಹಿರಿಯ ಸದಸ್ಯ ಬಿಕೆ ಹರಿಪ್ರಸಾದ್ ಅವರು ತಲೆ ಮೇಲೆ ಮಲ ಹೊರುವ ಪದ್ಧತಿಯನ್ನು ದೇಶದಲ್ಲಿ ಮೊದಲ ಬಾರಿಗೆ ದೇವರಾಜು ಅರಸು ಅವರು ನಿಷೇಧಿಸಿದರು. ಅವರು ಬಡತನ ನಿರ್ಮೂಲನೆಗಲ್ಲ, ತ್ರಿಶಂಕು ಸ್ಥಿತಿಯಲ್ಲಿದ್ದ ಹಿಂದುಳಿದ ವರ್ಗದವರಿಗೆ ಬದುಕಲು ಅವಕಾಶ ಮಾಡಿಕೊಡಲು ಮೀಸಲು ಜಾರಿಗೆ ತಂದರು ಎಂದು ಬಣ್ಣಿಸಿದರು. ಬಳಿಕ ಸಭಾಪತಿ ಸಲೀಂ ಅಹಮದ್, ಉಪಸಭಾಪತಿ ಉಮಾಶ್ರೀ, ಪರಿಷತ್ ಸಭಾನಾಯಕ ಯತೀಂದ್ರ ಸಿದ್ದರಾಮಯ್ಯ, ವಿರೋಧ ಪಕ್ಷದ ನಾಯಕ ನಾರಾಯಣಸ್ವಾಮಿ ಸೇರಿದಂತೆ ಹಲವು ಸದಸ್ಯರು ದೇವರಾಜು ಅರಸು ಅವರ ಸಾಧನೆ ಮತ್ತು ಸೇವೆಯನ್ನು ಸ್ಮರಿಸಿ ಗೌರವ ನಮನ ಸಲ್ಲಿಸಿದರು. ರಾಜ್ಯ ವಿಧಾನಮಂಡಲದ ಉಭಯ ಸದನಗಳ ಇಂದಿನ ಕಾರ್ಯಕಲಾಪ ಸಮೀಕ್ಷೆ ಕೇಳಿದಿರಿ. ಪ್ರಧಾನ ಸಂಪಾದಕರು, ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಮೂಡಿಬಂತು.

ಕಾರ್ಯಕ್ರಮ ಸಿರಿಗಂಧ. ಹಬ್ಬ ಎಂದರೆ ಕೇವಲ ಹೊಸ ಬಟ್ಟೆ, ಸಿಹಿ ತಿಂಡಿ, ಅಲಂಕಾರವಲ್ಲ. ಹಬ್ಬ ಎಂದರೆ ಕುಟುಂಬದವರ ಜೊತೆ ಸಂತೋಷ ಹಂಚಿಕೊಳ್ಳುವುದು, ನಮ್ಮ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ನೆನಪಿಸಿಕೊಳ್ಳುವುದು ಹಾಗೂ ಎಲ್ಲರಲ್ಲೂ ಪ್ರೀತಿ ಮತ್ತು ಒಗ್ಗಟ್ಟನ್ನು ಬೆಳೆಸುವುದು. ಹಾಗಾಗಿ ಇವುಗಳಿಗೆಲ್ಲ ತಯಾರಿ ಬಹಳ ಮುಖ್ಯ. ಈ ಹೊತ್ತಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ ಹಬ್ಬಗಳ ತಯಾರಿಗಳ ಬಗ್ಗೆ ಮಾತಾಡ್ತಾ ಸುಮಧುರ ಗೀತೆಗಳ ಪ್ರಸಾರ ಮಾಡುತ್ತಾ ಸಾಗೋಣ. ಸಿರಿಗಂಧ ಕಾರ್ಯಕ್ರಮದ ಮೊದಲ ಗೀತೆಯಾಗಿ ಮೂಡಿಬರಲಿದೆ ಹೇಮಂತ್ ಹಾಗೂ ನಂದಿತ ಅವರ ಸ್ವರದಲ್ಲಿ ಹೊಸ ಪ್ರೇಮ ಪುರಾಣ ಚಿತ್ರದ ಹಾಡು. ವಿ ಮನೋಹರ್ ಅವರ ಗೀತರಚನೆಗೆ ಸಂಗೀತ ಸಂಯೋಜನೆ ಮಾಡಿದವರು ರಾಜೇಶ್ ರಾಮನಾಥ್.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ ಐಜಿಎಲ್ ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

ಹಬ್ಬಗಳ ತಯಾರಿ. ಎಸ್, ಹಬ್ಬ ಬರುವ ಮುನ್ನ ನಮ್ಮ ಮನೆಗಳಲ್ಲಿ ಒಂದು ರೀತಿಯ ಸಂಭ್ರಮ ಶುರುವಾಗುತ್ತದೆ. ಮನೆ ಸ್ವಚ್ಛಗೊಳಿಸುವುದು, ಅಲಂಕಾರ ಮಾಡುವುದು, ಬಟ್ಟೆ ಖರೀದಿಸುವುದು, ಪೂಜಾ ಸಾಮಗ್ರಿಗಳನ್ನು ಸಿದ್ಧಪಡಿಸುವುದು, ಸಿಹಿ ತಿಂಡಿಗಳನ್ನು ತಯಾರಿಸುವುದು, ಹೀಗೆ ಹಲವಾರು ಕೆಲಸಗಳು ನಡೆಯುತ್ತಿರುತ್ತದೆ. ಆದರೆ ಈ ಎಲ್ಲ ತಯಾರಿಯನ್ನು ಸರಿಯಾದ ರೀತಿಯಲ್ಲಿ ಮಾಡಿದರೆ ಹಬ್ಬದ ಸಂಭ್ರಮ ಇನ್ನಷ್ಟು ಸುಂದರವಾಗಿರುತ್ತದೆ ಅಲ್ವಾ?

ಹಬ್ಬದ ತಯಾರಿ ಬಗ್ಗೆ ಇನ್ನೊಂದಷ್ಟು ಮಾತನಾಡುವ ಗೀತೆಯ ನಂತರ. ಇದೀಗ ಕೇಳಿ ಮುಂಜಾನೆ ಚಿತ್ರದ ಹಾಡು, ಆಕಾಶ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಸ್ವರದಲ್ಲಿ.

ಹಬ್ಬದ ತಯಾರಿ ಯಾವಾಗ ಆರಂಭಿಸಬೇಕು? ಹಬ್ಬದ ಹಿಂದಿನ ದಿನವೇ ಎಲ್ಲ ಕೆಲಸಗಳನ್ನು ಮಾಡಲು ಪ್ರಯತ್ನಿಸಿದರೆ ಒತ್ತಡ ಹೆಚ್ಚಾಗ್ತದೆ. ಆದ್ದರಿಂದ ಕೆಲವು ದಿನಗಳ ಮುಂಚೆಯೇ ತಯಾರಿ ಆರಂಭಿಸುವುದು ಉತ್ತಮ. ಮೊದಲಿಗೆ ಮಾಡಬೇಕಾದದ್ದು ಮನೆಯ ಸ್ವಚ್ಛತೆ. ಮನೆ ಸ್ವಚ್ಛವಾಗಿದ್ದರೆ ಹಬ್ಬದ ದಿನ ಮನಸ್ಸಿಗೂ ಒಂದು ರೀತಿಯ ಸಂತೋಷ. ಹಾಗೆ ಹಬ್ಬ ಎಂದರೆ ಖರೀದಿಯು ಒಂದು ಪ್ರಮುಖ ಭಾಗವಾಗಿರುತ್ತದೆ. ಹೊಸ ಬಟ್ಟೆ, ಪೂಜಾ ಸಾಮಗ್ರಿಗಳು, ಅಡುಗೆಗೆ ಬೇಕಾದ ವಸ್ತುಗಳು, ಹಣ್ಣು ಹೂವುಗಳು ಮುಂತಾದವುಗಳನ್ನು ಖರೀದಿಸುತ್ತೇವೆ. ಆದರೆ ಹಬ್ಬದ ಖರೀದಿಯಲ್ಲಿ ಒಂದು ವಿಷಯ ನೆನಪಿಟ್ಕೊಳ್ಬೇಕಾಗುತ್ತದೆ, ಅಗತ್ಯವಿರುವುದನ್ನು ಮಾತ್ರ ಖರೀದಿಸೋಣ. ಹಬ್ಬಕ್ಕಾಗಿ ಹೆಚ್ಚು ಖರ್ಚು ಮಾಡಿ ನಂತರ ಆರ್ಥಿಕ ಒತ್ತಡಕ್ಕೆ ಒಳಗಾಗುವುದು ಬೇಡ. ಮೊದಲೇ ಒಂದು ಬಜೆಟ್ ಮಾಡಿಕೊಂಡು ಅದರೊಳಗೆ ಖರೀದಿ ಮಾಡಿದರೆ ಹಬ್ಬದ ಸಂತೋಷ ಖರ್ಚು ನಿಯಂತ್ರಣದಲ್ಲಿರುತ್ತದೆ. ಹಾಗೆ ಸ್ಥಳೀಯ ವ್ಯಾಪಾರಿಗಳಿಂದ ಖರೀದಿ ಮಾಡುವ ಮೂಲಕ ಸುತ್ತಮುತ್ತಲಿನ ಸಣ್ಣ ವ್ಯಾಪಾರಿಗಳಿಗೂ ಸಹಾಯವಾಗುತ್ತದೆ. ಸಿರಿಗಂಧ ಕಾರ್ಯಕ್ರಮ ಮುಂದುವರಿಯುತ್ತೆ. ಇದೀಗ ಸಿರಿಗಂಧ ಕಾರ್ಯಕ್ರಮದಲ್ಲಿ ಕೇಳಿ ಕೊಕ್ಕೋ ಕೋಳಿ ಕೋತಿ ಚಿತ್ರದ ಹಾಡು, ಕಾರ್ತಿಕ್ ಹಾಗೂ ಸುನೀತಾ ಅವರ ಸ್ವರದಲ್ಲಿ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1800-420-2233.

ಹಬ್ಬಗಳ ತಯಾರಿ ಅಂದರೆ ಅಡುಗೆ ಮತ್ತು ಸಿಹಿ ತಿಂಡಿಗಳ ತಯಾರಿಯು ಒಂದು ಪ್ರಮುಖ ಭಾಗವಾಗಿರುತ್ತದೆ. ಎಲ್ಲರೂ ಸೇರಿ ಅಡುಗೆ ಮಾಡುವಾಗ ಕುಟುಂಬದ ಬಾಂಧವ್ಯ ಇನ್ನಷ್ಟು ಗಟ್ಟಿಯಾಗುತ್ತದೆ. ಅಡುಗೆ ಮಾಡುವಾಗ ಸ್ವಚ್ಛತೆ ಮತ್ತು ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು. ಸಾಧ್ಯವಾದಷ್ಟು ಆರೋಗ್ಯದ ಪದಾರ್ಥಗಳನ್ನಷ್ಟೇ ಬಳಸಬೇಕು. ಆಹಾರವನ್ನು ವ್ಯರ್ಥ ಮಾಡದೆ ಅಗತ್ಯವಿರುವಷ್ಟು ಮಾತ್ರ ತಯಾರಿಸಿ ಅಗತ್ಯವಿರುವವರಿಗೆ ಹಂಚಬೇಕು. ಸಿರಿಗಂಧ ಕಾರ್ಯಕ್ರಮದಲ್ಲಿ ಕೇಳಿ ಕಾರ್ತಿಕ್ ಹಾಗೂ ಕಾರ್ತಿಕ್ ಅವರ ಸ್ವರದಲ್ಲಿ ತೂಫಾನ್ ಚಿತ್ರದಾಗಿದೆ. ಇನ್ನು ಮುಂದೆ

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

ಹಬ್ಬದ ತಯಾರಿ ಜೊತೆಗೆ ಪರಿಸರ ಸ್ನೇಹಿ ಹಬ್ಬ ಸಹ ಬಹಳ ಮುಖ್ಯ. ಹಬ್ಬ ನಮ್ಮ ಸಂತೋಷಕ್ಕಾಗಿ, ಆದರೆ ನಮ್ಮ ಸಂತೋಷದಿಂದ ಪರಿಸರಕ್ಕೆ ಹಾನಿಯಾಗಬಾರದು. ಪ್ಲಾಸ್ಟಿಕ್ ಅಲಂಕಾರಗಳ ಬದಲು ಬಟ್ಟೆ, ಕಾಗದ, ಹೂವು, ಎಲೆಗಳು ಮತ್ತು ಮರುಬಳಕೆ ಮಾಡಬಹುದಾದ ವಸ್ತುಗಳನ್ನು ಬಳಸಬೇಕು. ಹಬ್ಬದ ನಂತರ ಸಾಕಷ್ಟು ಕಸ ಉಳಿಯದಂತೆ ನೋಡಿಕೊಳ್ಳಬೇಕು. ಹಾಗೆ ಕುಟುಂಬದೊಂದಿಗೆ ಹಬ್ಬ. ಇಂದಿನ ಜೀವನದಲ್ಲಿ ಎಲ್ಲರೂ ತಮ್ಮ ತಮ್ಮ ಕೆಲಸಗಳಲ್ಲಿ ಬ್ಯುಸಿಯಾಗಿರ್ತಾರೆ. ಹೀಗಾಗಿ ಹಬ್ಬದ ದಿನ ಕುಟುಂಬದವರ ಜೊತೆ ಸಮಯ ಕಳೆಯುವುದು ಸಹ ಬಹಳ ಮುಖ್ಯ. ಮಕ್ಕಳಿಗೆ ನಮ್ಮ ಹಬ್ಬಗಳ ಹಿನ್ನೆಲೆ ಮತ್ತು ಸಂಪ್ರದಾಯಗಳನ್ನು ತಿಳಿಸಿದರೆ ಮುಂದಿನ ಪೀಳಿಗೆಗೂ ನಮ್ಮ ಸಂಸ್ಕೃತಿ ಪರಿಚಯವಾಗುತ್ತೆ. ಸಿರಿಗಂಧ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಗೌರಿಪುತ್ರ ಚಿತ್ರದ ಮೇಘನಾ ಕುಲಕರ್ಣಿ ಅವರ ಸ್ವರದಲ್ಲಿ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಹಬ್ಬಗಳ ತಯಾರಿ ಜೊತೆ ಜೊತೆಗೆ ಸುರಕ್ಷಿತವಾಗಿ ಹಬ್ಬ ಆಚರಿಸೋಣ. ಹಬ್ಬದ ಸಂದರ್ಭದಲ್ಲಿ ಸುರಕ್ಷತೆ ಬಗ್ಗೆ ಹೆಚ್ಚು ಗಮನ ಕೊಡೋಣ. ಹಬ್ಬ ಎಂದರೆ ಪ್ರೀತಿ, ಸಂತೋಷ, ಹಂಚಿಕೆ, ಒಗ್ಗಟ್ಟು ಮತ್ತು ಸಂಸ್ಕೃತಿ. ಆದ್ದರಿಂದ ಹಬ್ಬವನ್ನು ಆಡಂಬರಕ್ಕಿಂತ, ಆತ್ಮೀಯತೆಯಿಂದ, ಖರ್ಚಿಗಿಂತ, ವ್ಯರ್ಥಕ್ಕಿಂತ ಸಂತೋಷದಿಂದ, ಹಂಚಿಕೊಳ್ಳುವ ಮನಸ್ಸಿನಿಂದ ಆಚರಿಸೋಣ ಅಂತ ಹೇಳ್ತಾ ಸಿರಿಗಂಧ ಕಾರ್ಯಕ್ರಮದ ಕೊನೆಯ ಎರಡು ಗೀತೆ ಇದೀಗ

ಸಮಯ 9:15 ಇನ್ನು ಮುಂದೆ ಕೇಳಿ ರಾಜೇಶ್ವರಿ ಸಾದರ್ ಮತ್ತು ಕವಿತಾ ಸಾದರ್ ಹಾಡಿರುವ ಭಾವಗೀತೆಗಳು. ಮೊದಲಿಗೆ ಮಲ್ಲಿಗೆ ಕಂಪನ್ನು, ರಚನೆ HS ವೆಂಕಟೇಶ್ ಮೂರ್ತಿ.

0: ಸಮಯ 9:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಕನ್ನಡ ಭಾರತಿ ಕೇಳುಗರೆ, ಇಂದಿನ ಕನ್ನಡ ಭಾರತಿಯಲ್ಲಿ ಮೊದಲಿಗೆ ಮಿರ್ಜಿ ಅಣ್ಣಾರಾಯರ ಕಾದಂಬರಿಗಳಲ್ಲಿನ ವೈಶಿಷ್ಟ್ಯ ಈ ಕುರಿತು ಮಾತನಾಡಲಿದ್ದಾರೆ ಡಾಕ್ಟರ್ ಪಿಜಿ ಕೆಂಪಣ್ಣವರ್. ನಂತರ ಶರಣರು ಕಟ್ಟಿದ ದೇಹವೆಂಬ ದೇವಾಲಯ ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಜಿನದತ್ತ ಹಡಗಲಿ. ಮೊದಲಿಗೆ ಕೇಳೋಣ ಮಿರ್ಜಿ ಅಣ್ಣಾರಾಯರ ಕಾದಂಬರಿಗಳಲ್ಲಿನ ವೈಶಿಷ್ಟ್ಯ ಈ ಕುರಿತು ಮಾತನಾಡಲಿದ್ದಾರೆ ಡಾಕ್ಟರ್ ಪಿಜಿ ಕೆಂಪಣ್ಣವರ್.
2: ಸಾಹಿತ್ಯವು ಸಮಾಜದ ಪ್ರತಿಬಿಂಬವೂ ಹೌದು, ಗತಿಬಿಂಬವೂ ಹೌದು. ಅದಕ್ಕೆಂದೇ ಕಾಲಕಾಲಕ್ಕೆ ಜನರ ಅಭಿರುಚಿಗೆ ತಕ್ಕಂತೆ ಸಾಹಿತ್ಯದ ಶೈಲಿ ಪ್ರಕಾರಗಳು ಸಹ ಬದಲಾಗುವುದು ನೈಜ ಸಾಹಿತ್ಯದ ಲಕ್ಷಣಗಳಲ್ಲಿ ಒಂದು ಎಂಬ ಮಾತನ್ನು ಅಲ್ಲಗಳೆಯಲಿಕ್ಕಾಗದು. ಅದಕ್ಕೆಂದೇ ಸಾಹಿತ್ಯಗಳನ್ನು ಸಮಾಜದ ಆಗು ಹೋಗುಗಳ ನಿರ್ಣಾಯಕರೆಂದು ಕರೆಯುತ್ತಾರೆ. ಆಯಾ ಕಾಲದ ಬರಹಗಾರರು ತಮ್ಮ ಪ್ರದೇಶದ ಜನರ ತವಕ ತಲ್ಲಣಗಳನ್ನು, ನೋವು ನಲಿವುಗಳನ್ನು ತಮ್ಮ ಬರಹಗಳಲ್ಲಿ ಹಿಡಿದಿಡುತ್ತಾರೆ. ತಾನು ಕಣ್ಣಾರೆ ಕಂಡ, ಉಂಡ, ಕೇಳಿದ, ಓದಿದ ವಿವಿಧ ಪ್ರಸಂಗಗಳಿಗೆ ಅಕ್ಷರ ರೂಪವನ್ನು ಕೊಡುವ ಬರಹಗಾರನು ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ವಾಸ್ತವ ಸಂಗತಿಗಳನ್ನು ಪ್ರತಿಬಿಂಬಿಸಿ ಅಂದಂದಿನ ಸಾಮಾಜಿಕ ಸ್ಥಿತಿಗತಿಗಳನ್ನು ಮನವರಿಕೆ ಮಾಡಿಕೊಡುವನು. ಸಹೃದಯರಿಗೆ ಹಿತವನ್ನು ನೀಡುತ್ತಲೇ ಅವರ ಮಡಪಟ್ಟಲದಲ್ಲಿ ಐತಿಹಾಸಿಕ, ಸಾಮಾಜಿಕ ಹಾಗೂ ರಾಷ್ಟೀಯ ಪ್ರಜ್ಞೆಯನ್ನು ಮೂಡಿಸುವಲ್ಲಿಯೂ ಸಹ ಯಶಸ್ಸನ್ನು ಪಡೆಯುವುದು ನಿಜವಾದ ಲೇಖಕನ ಜವಾಬ್ದಾರಿಯಾಗಿದೆ. ಈ ನಿಟ್ಟಿನಲ್ಲಿ ಭಾರತೀಯ ಸಾಹಿತ್ಯವನ್ನು ಗಮನಿಸಿದಾಗ ವಿದೇಶಿಗರ ದಬ್ಬಾಳಿಕೆ, ಶೋಷಣೆಗಳನ್ನು ನೂರಾರು ವರ್ಷಗಳವರೆಗೆ ಸಹಿಸಿಕೊಂಡ ಭಾರತೀಯರು ದೇಶಪ್ರೇಮವನ್ನು ಬೆಳೆಸಿಕೊಂಡು ಶೋಷಣೆಯ ವಿರುದ್ದ ಹೋರಾಡಿದ ಪ್ರಸಂಗಗಳೇ ಅಂದಿನ ಲೇಖಕರ ಕಾದಂಬರಿಗಳಿಗೆ ವಸ್ತುವಾದುದು ಸಹಜ. ಈ ದೃಷ್ಟಿಯಲ್ಲಿ ಬಂಕಿಂಚಂದ್ರರ ಬಂಗಾಳಿ ಭಾಷೆಯ ಆನಂದಮಠ, ಹಿಂದಿ ಭಾಷೆಯ ಪ್ರೇಮಚಂದ್ರರ ಕರ್ಮಭೂಮಿ, ಯಶಪಾಲ್ ಅವರ ದಾದಾ ಕಾಮ್ರೇಡ್ ಹಾಗೂ ಝೂಟಾ ಸಚ್, ಮನ್ಮಥನಾಥ್ ಗುಪ್ತಾ ಅವರ ಜಾಗರಣ್ ಮುಂತಾದ ಕೃತಿಗಳಲ್ಲಿ ಹೋರಾಟದ ಸನ್ನಿವೇಶಗಳು ಶೋಷಣೆಯ ವಿರುದ್ದ ಕೆಚ್ಚು ಕಂಡುಬರುತ್ತದೆ. ಬಂಗಾಳಿ, ತಮಿಳು, ತೆಲುಗು, ಹಿಂದಿ, ಮರಾಠಿಯಂತಹ ಭಾರತದ ಹಲವಾರು ಭಾಷೆಗಳಲ್ಲಿ ಸ್ವಾತಂತ್ರ್ಯದ ಹೋರಾಟವನ್ನು ಚಿತ್ರಿಸುವ ನೂರಾರು ಕಾದಂಬರಿಗಳು ಸೃಷ್ಟಿಯಾದಂತೆಯೇ ಕನ್ನಡದಲ್ಲೂ ಕೂಡ ಈ ತರಹದ ಕೃತಿಗಳು ಬರಲು ಕಾರಣವಾಯಿತು. ಈ ನಿಟ್ಟಲ್ಲಿ ಶಿವರಾಮ ಕಾರಂತರ ಔದಾರ್ಯದ ಉರುಳಲ್ಲಿ ತರಾಸು ಅವರ ರಕ್ತ ತರ್ಪಣ, ಅನಕ್ರ ಅವರ ಅಮರ ಅಗಸ್ಟ್, ನಿರಂಜನರ ಚಿರಸ್ಮರಣೆ ನೆನಪಿನಲ್ಲಿ ಉಳಿಯುವಂತಹ ಕಾದಂಬರಿಗಳು. ಮಿರ್ಜಿ ಅಣ್ಣಾರಾಯರು ರಾಷ್ಟ್ರಪುರುಷ, ಪ್ರತಿ ಸರ್ಕಾರ ಹಾಗೂ ಸಿದ್ಧಚಕ್ರ ಎಂಬ ಮೂರು ಸ್ವಾತಂತ್ರ್ಯ ಚಳವಳಿಯ ಕಥಾನಕವುಳ್ಳ ಕಾದಂಬರಿಗಳನ್ನು ನೀಡಿದ್ದಾರೆ. ಮಿರ್ಜಿ ಅಣ್ಣಾರಾಯರು ಮೂಲತಃ ಸೃಜನಶೀಲ ಬರಹಗಾರರು, ನಿಷ್ಠಾವಂತ ಶಿಕ್ಷಕರು. ಚಳವಳಿಯ ಕುರಿತು ಮೂರು ಕಾದಂಬರಿಗಳನ್ನು ಬರೆದಂತೆಯೇ ಸಾಮಾಜಿಕ ಹಾಗೂ ಧಾರ್ಮಿಕ ಅಂಶಗಳನ್ನು ಒಳಗೊಂಡ ನಿಸರ್ಗ, ರಾಮಣ್ಣ ಮಾಸ್ತರರು, ಅಶೋಕ ಚಕ್ರ, ಶ್ರೇಯಾಂಶ, ಸಾಮ್ರಾಟ ಸೈನಿಕ, ಎರಡು ಹೆಜ್ಜೆ, ಹದಗೆಟ್ಟಹಳ್ಳಿ, ಚಾವುಂಡರಾಯ, ಭಸ್ಮಾಸುರ ಹಾಗೂ ಸಿದ್ಧಚಕ್ರ ಎಂಬ ಭಿನ್ನ ಭಿನ್ನ ಕಥಾನಕಗಳನ್ನು ಒಳಗೊಂಡ 12 ಕಾದಂಬರಿಗಳನ್ನು ಸಾರಸ್ವತ ಲೋಕಕ್ಕೆ ನೀಡಿದ್ದಾರೆ. ಇದರೊಂದಿಗೆ 3 ಕಥಾಸಂಕಲನಗಳು, 5 ಚಿಕ್ಕ ಮಕ್ಕಳ ಕೃತಿಗಳು, 8 ವ್ಯಕ್ತಿ ಚಿತ್ರಣಗಳು, 5 ವಿಮರ್ಶಾ ಕೃತಿಗಳು, 9 ಸಂಶೋಧನಾ ಮತ್ತು ಸಂಪಾದನಾ ಕೃತಿಗಳು, 4 ಅನುವಾದಿತ ಕೃತಿಗಳು ಹಾಗೂ 138 ಲೇಖನಗಳನ್ನು ಬರೆದುದು ಅಚ್ಚರಿ ಮೂಡಿಸುವಂತಹದು. ಅಣ್ಣಾರಾಯರು ಬರೆದ ಒಟ್ಟು ಪುಟಗಳ ಸಂಖ್ಯೆಯೇ 10,526 ಎಂದರೆ ಅವರ ಶ್ರಮಶಕ್ತಿ ಲೇಖನೆಯ ಹರಿತ ಮನವರಿಕೆಯಾಗುತ್ತದೆ. ಮಿರ್ಜಿ ಅಣ್ಣಾರಾಯರ ಒಟ್ಟು ಕಾದಂಬರಿಗಳನ್ನು ಅಲ್ಲಿನ ವಸ್ತುವಿಗೆ

ಅನುಗುಣವಾಗಿ ಸಾಮಾಜಿಕ ಸ್ವಾತಂತ್ರ್ಯ ಹೋರಾಟ ಪರ ಹಾಗೂ ಐತಿಹಾಸಿಕ ಕಾದಂಬರಿಗಳು ಎಂಬುದಾಗಿ ವರ್ಗೀಕರಿಸಿಕೊಂಡು ಅವುಗಳ ವೈಶಿಷ್ಟ್ಯತೆಯನ್ನು ಗುರುತಿಸಬಹುದಾಗಿದೆ. ಇತ್ತ ಉತ್ತರ ಕರ್ನಾಟಕದಲ್ಲಿ 1945ರಲ್ಲಿ ರಚನೆಗೊಂಡ ಮಿರ್ಜಿ ಅಣ್ಣಾರಾಯರ ನಿಸರ್ಗ ಕೃತಿಯೂ ಸಹ ಸಾಮಾಜಿಕ ಕಾದಂಬರಿಗಳ ಸಾಲಿನಲ್ಲಿ ಮಹತ್ವದ ಸ್ಥಾನವನ್ನು ಗಿಟ್ಟಿಸಿಕೊಂಡಿತು. ಕಾರಂತರ ಕಾದಂಬರಿಗಳು ಆ ಕಡೆಯ ಕರಾವಳಿಯ ಜೀವನಕ್ಕೆ ಕನ್ನಡಿ ಹಿಡಿದಂತೆ ಕುವೆಂಪುರವರ ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಮಲೆನಾಡಿನ ಸಂಸ್ಕೃತಿ ಭಾಷೆ ಸಂಪ್ರದಾಯಗಳನ್ನು ಪ್ರತಿಬಿಂಬಿಸಿತು. ಅದೇ ಮಾದರಿಯಲ್ಲಿ ಅಣ್ಣಾರಾಯರ ನಿಸರ್ಗವು ಕನ್ನಡ ನಾಡಿನ ಉತ್ತರದ ಗಡಿ ಅದರಲ್ಲೂ ಬೆಳಗಾವಿ ಜಿಲ್ಲೆಯ ಉತ್ತರದ ಹಳ್ಳಿಯ ಸಂಸ್ಕೃತಿಯನ್ನು ಚೆನ್ನಾಗಿ ಹಿಡಿದಿಡುವಲ್ಲಿ ಸಫಲವಾಯಿತು. ಸೇಡ್ಬಾಳ ಸುತ್ತಮುತ್ತಲಿನ ದೈನಂದಿನ ಜನಜೀವನ ಬಳಕೆಯಲ್ಲಿರುವ ಭಾಷೆ ಸಂಪ್ರದಾಯಗಳನ್ನು ಬಳಸಿಕೊಂಡು ರಚನೆಗೊಂಡದ್ದರಿಂದ ಬೆಳಗಾವಿ ಜಿಲ್ಲೆಯ ಉತ್ತರದ ತುದಿಯಲ್ಲಿರುವ ಹಳ್ಳಿಗಳ ಜನಜೀವನ ಅದರಲ್ಲೂ ಜೈನ ಸಮಾಜದ ಚಿತ್ರ ಈ ಕಾದಂಬರಿಯಲ್ಲಿ ಮೊದಲ ಸಲ ಬಂದದ್ದು ಅದರ ಹೆಚ್ಚಿನ ವೈಶಿಷ್ಟ್ಯವಾಗಿದೆ ಎಂಬ ರಂಶ್ರೀ ಮುಗುಳಿಯವರ ಮೆಚ್ಚು ನುಡಿಗೆ ಕಾರಣವಾಯಿತು. ಅದಕ್ಕೆಂದು ವಿಮರ್ಶಕರು ನಿಸರ್ಗ ಕಾದಂಬರಿಯನ್ನು ಥಾಮಸ್ ಹಾರ್ಡಿಯ ವೆಸೆಕ್ಸ್, ಜಾರ್ಜ್ ವಾಷಿಂಗ್ಟನ್ ಅವರ ದಿ ಗ್ರ್ಯಾಂಡಿಸಿಮಸ್ ಮುಂತಾದ ಸಮಕಾಲೀನ ಕಾದಂಬರಿಗಳೊಂದಿಗೆ ತುಲನೆ ಮಾಡಿ ನೋಡುವ ಪ್ರಯತ್ನ ಮಾಡಿದ್ದಾರೆ. ಆಯಾ ಸ್ಥಳದ ಆಚರಣೆ, ಸಂಪ್ರದಾಯ, ಸಂಸ್ಕಾರ, ಭಾಷೆ ಇತ್ಯಾದಿ ಈ ನಿಟ್ಟಿನಲ್ಲಿ ಸಾಹಿತ್ಯಕ್ಕೆ ನೈಜತೆ ಜೀವಂತಿಕೆ ಬರುವುದೇ ಪ್ರಾದೇಶಿಕತೆಯಿಂದ ಎಂಬ ವಿದ್ವಾಂಸರ ಮಾತನ್ನು ಒಪ್ಪಲೇಬೇಕು. ಸ್ವಾತಂತ್ರ್ಯ ಪೂರ್ವದ ಗ್ರಾಮೀಣ ಪರಿಸರದಲ್ಲಿ ಬಳಕೆಯಲ್ಲಿದ್ದ ಬಾಲ್ಯ ವಿವಾಹ, ಉಡುಕಿ ಪದ್ಧತಿ, ಪುರುಷರಿಗೆ 2-3 ಮರುಮದುವೆಯಾಗುವ ಮುಕ್ತತೆ, ಮನಸ್ಸಿಲ್ಲದಿದ್ದರೂ ಹಿರಿಯರ ಮಾತಿಗೆ ಓಗೊಟ್ಟು ವಿವಾಹ ಬಂಧನಕ್ಕೆ ಒಳಗಾಗುವ ಹೆಣ್ಣು, ಅತ್ತೆ ಮಾವ ಹಾಗೂ ಪತಿಯ ಮಾತಿಗೆ ಮರುಮಾತನಾಡದೆ ಸಂಕಟಕ್ಕೆ ಒಳಗಾಗುವ ಹೆಣ್ಣಿನ ತುಡಿತ ಮಿಡಿತಗಳು ಈ ಕೃತಿಯಲ್ಲಿ ಯಥಾವತ್ತಾಗಿ ಬಂದಿವೆ. ಬಾಲ್ಯ ವಿವಾಹಕ್ಕೆ ತಲೆಗೊಟ್ಟ ತಾರ ಹಿರಿಯರ ಇಚ್ಛೆಯಂತೆ ಗಂಡ ಭರಮನ ಮನೆಗೆ ಬಂದದ್ದು, ಬದುಕು ನರಕ ಸದೃಶವಾದುದು, ಅತ್ತೆ ಚೆಮ್ಮವ್ವ ಮಗನಿಗೆ ಮಂಗಸೂಳಿಯ ಹುಡುಗಿಯೊಂದಿಗೆ ಮರುಮದುವೆ ಮಾಡಿದ್ದು, ಇತ್ತ ಅನಂತನ ಗತಿಯೂ ಸಹ ಅದೇ ತೆರನಾದುದು ವಿಧಿಯ ವಿಲಾಸ. ಸೋದರ ಮಾವನ ಮಗನಾದ ಅನಂತನನ್ನೇ ಮದುವೆಯಾಗಿದ್ದರೆ ದುರಂತ ತಪ್ಪಬಹುದಿತ್ತಲ್ಲ ಎಂಬ ವಿಚಾರವೂ ಸಹ ಓದುಗರಲ್ಲಿ ಮೂಡಿಸುವ ಈ ದುರಂತ ಕಾದಂಬರಿಗೆ ತಾರಾ ಹಾಗೂ ಅನಂತ ಎಂಬವರೇ ನಾಯಕ ನಾಯಕಿಯರು. ನಿಸರ್ಗ ಕಾದಂಬರಿಯ ವೈಶಿಷ್ಟ್ಯ ಇರುವುದೇ ಪ್ರಾದೇಶಿಕ ಭಾಷೆ ಹಾಗೂ ಸಂಪ್ರದಾಯಗಳಿಗೆ ಮಣೆ ಹಾಕಿದ್ದುದರಲ್ಲಿ. ಗಡಿ ಭಾಗದ ಈ ಹಳ್ಳಿಗಳಲ್ಲಿ ಸಹಜವಾಗಿ ಮರಾಠಿ ಮಿಶ್ರಿತ ಭಾಷೆ ಬಳಕೆಯಲ್ಲಿದೆ. ಮಹಾರಾಷ್ಟ್ರದೊಂದಿಗಿನ ವೈವಾಹಿಕ ಸಂಪರ್ಕ, ವ್ಯವಹಾರಗಳು ಪದಗಳ ಕೊಡುಕೊಳ್ಳುವಿಕೆಗೆ ಕಾರಣವಾಗಿವೆ. ಮತ್ತೆಲ್ಲಿ ಹೋಗಲಿ, ಮಳಿಗೆಗೆ ಕುಳ್ಳ ಬಡಿಕ ಹೋಗ್ತಾನು, ನಾ ಹೋದ ಮ್ಯಾಲೆ ಅವ ಯಾನಂತೇಳು, ಊರ್ ತಣ್ಣಗಿರ್ಲಿ ಅಂತ ಬ್ಯಾನಿ ಬ್ಯಾಡ, ಬ್ಯಾಸರಿಕಿ ಬ್ಯಾಡ, ಎಲ್ಲ ಲಗಮವ ತಾಯಿ ಉಡ್ಯಾಗ ಬದುಕಾವರಪ್ಪ ನಾವು, ಇತ್ಯಾದಿ ದೇಶೀಯ ಮಾತುಗಳೇ ನಿಸರ್ಗದ ಚೆಲುವನ್ನು ಹೆಚ್ಚಿಸಲು ಸಾಧ್ಯವಾಗಿದೆ. ನಿತ್ಯವೂ ತಾವು ಕಂಡ ಅನುಭವಗಳಿಗೆ ಕನ್ನಡಿ ಹಿರಿದಿದ್ದೇನೆಂಬ ಅಣ್ಣಾರಾಯರ ಮಾತನ್ನು ಅಲ್ಲಗಳೆಯಲಿಕ್ಕಾಗದು. ಈ ನಿಟ್ಟಿನಲ್ಲಿ ನಿಸರ್ಗ ಕಾದಂಬರಿಯ ವೈಶಿಷ್ಟ್ಯತೆಯನ್ನು ಹೀಗೆ ಹಿಡಿದಿಡಬಹುದು. ಪ್ರಾದೇಶಿಕ ಭಾಷೆಗಳಲ್ಲಿ ರಚಿತವಾದ ಶ್ರೇಷ್ಠ ಕಾದಂಬರಿಗಳಲ್ಲಿ ಒಂದು. ಸಮಕಾಲೀನ ಆಚರಣೆ, ಸಂಪ್ರದಾಯ, ಮೋಡಿ ಮಾಟ ಇತ್ಯಾದಿಗಳನ್ನು ಯಥಾವತ್ತಾಗಿ ಕಥೆಗೆ ಭಂಗಬಾರದಂತೆ ಹಿಡಿದಿಟ್ಟ ರೀತಿ. ಪುರುಷ ಪ್ರಾಧಾನ್ಯತೆ, ಮರುಮದುವೆ ಅವಕಾಶ, ಸ್ತ್ರೀ ಶೋಷಣೆ ಇತ್ಯಾದಿ ಅಂಶಗಳ ಮೇಲೆ ಬೆಳಕು ಚೆಲ್ಲಿದ್ದು, ಆಡು ಭಾಷೆಯ ನುಡಿಗಟ್ಟುಗಳನ್ನು ಗಾದೆ ಮಾತುಗಳನ್ನು ಸೊಗಸಾಗಿ ಬಳಸಿದ್ದು ಈ ಕಾದಂಬರಿಯ ಹದಗಾರಿಕೆಗೆ ಮುಖ್ಯ ಕಾರಣವಾಗಿದೆ. ಇನ್ನೊಂದು ಕಾದಂಬರಿ ಅಶೋಕ ಚಕ್ರ. ನಿಸರ್ಗವು ಪ್ರಾದೇಶಿಕ ಭಾಷೆ, ಸಾಮಾಜಿಕ ಸ್ಥಿತಿಗತಿಗಳಿಗೆ ಕನ್ನಡಿ ಹಿಡಿದು ಶ್ರೇಷ್ಠತೆಯನ್ನು ಪಡೆದಂತೆಯೇ ಅಶೋಕ ಚಕ್ರವು ಹಳ್ಳಿಯ ಕೃಷಿ ಬದುಕಿನ ಕಣ್ಣೀರ ಕಥೆಯನ್ನು ಚಿತ್ರಿಸುವ ವಿನೂತನ ಕಾದಂಬರಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಸ್ವತಃ ಅಣ್ಣಾರಾಯರು ಕೃಷಿಕರಾದುದರಿಂದ ಕೃಷಿಗೆ ಸಂಬಂಧಿಸಿದ ತಮ್ಮ ಅನುಭವಗಳನ್ನು, ರೈತರ ಗೋಳನ್ನು ಯಥಾವತ್ತಾಗಿ ಹಿಡಿದಿಡಲು ಸಾಧ್ಯವಾಗಿದೆ. ಬಾವಣ್ಣ ಮತ್ತು ಪದ್ಮಾವತಿ ಇಲ್ಲಿನ ಪ್ರಮುಖ ಪಾತ್ರಗಳಾದರೂ ಬಾವಣ್ಣ ತನ್ನ ಲಂಪಟತನ, ಉದಾಸೀನ ಬುದ್ಧಿಯಿಂದ ಓದರಿಯಿಂದ ದೂರ ಸರಿದರೆ ಪದ್ಮಾವತಿಯೇ ಮುಖ್ಯ ಪಾತ್ರವಾಗಿ ಎದ್ದು ಕಾಣುತ್ತಾಳೆ. ಅಲ್ಲಲ್ಲಿ ಬರುವ ಪಾತ್ರಗಳು ಈ ಕಥೆಗೆ ಪೂರಕವಾಗಿ ಬಂದು ವ್ಯಕ್ತಿಯ ಅಸಮರ್ಥತೆಗಳು ಸುಶಕ್ತಿಗಳನ್ನು ದುರ್ಬಲಗೊಳಿಸಿ ಪ್ರಯೋಜನಕ್ಕೆ ಬಾರದಂತೆ ಮಾಡುವ ರೀತಿಯಲ್ಲಿ ದುಶಕ್ತಿ ಹಾಗೂ ಸುಶಕ್ತಿಗಳ ಹೋರಾಟದ ಚಿತ್ರಣವನ್ನೇ ಇಲ್ಲಿ ಕಾಣುವಂತಾಗಿದೆ. ಅಡ್ಡದಾರಿ ಹಿಡಿದ ಗಂಡ ಬಾವಣ್ಣನನ್ನು ಸನ್ಮಾರ್ಗಕ್ಕೆ ಮರಳಿ ತರುವ ಪದ್ಮಾವತಿ ಹೋರಾಟ ವ್ಯರ್ಥವಾಗಿ ಗಂಡನೇ ಹೋದ ಮೇಲೆ ಆ ಹೊಲ ಮನಿ ತಗೊಂಡು ನನಗೇನಾಗಬೇಕಾಗಿದೆ
ಎಂಬ ನಿರ್ಧಾರ ತಾಳಿದ್ದು ಅವಳ ಆತ್ಮ

0: ಪಕ್ಷಿಗೆ ಉದಾಹರಣೆಯಾಗಿದೆ. ಇಲ್ಲಿಯೂ ಸಹ ಆಡು ಭಾಷೆ ಹದಗಾರಿಕೆ, ಕೃಷಿ ಜೀವನದ ನೋವು ನಲಿವುಗಳು ಬಹಳ ನವಿರಾಗಿ ಬಂದು ಗ್ರಾಮ ಸಂಸ್ಕೃತಿಯ ಗ್ರಹಿಕೆಗೆ ಸೂಕ್ತ ವೇದಿಕೆಯನ್ನು ಕಾಣುವಂತಾಗಿದೆ. ಮತ್ತೊಂದು ಕಾದಂಬರಿ ರಾಮಣ್ಣ ಮಾಸ್ತರರು. ಆಂಗ್ಲರೊಂದಿಗೆ ನಡೆದ ದ್ವಿತೀಯ ಮಹಾಯುದ್ಧದ ಸಂದರ್ಭ ಇಲ್ಲಿನದು. ಚಿಕ್ಕೂರು ಎಂಬಲ್ಲಿ ಶಿಕ್ಷಕರಾಗಿದ್ದ ರಾಮಣ್ಣ ಮಾಸ್ತರರೇ ಇದರ ನಾಯಕ. ಸಂಬಳವಿಲ್ಲದೆ ಹೋರಾಟಕ್ಕಿಳಿದ ಶಿಕ್ಷಕರ ಪರವಾಗಿ ನಿಂತ ರಾಮಣ್ಣ ಪಡುವ ಕಷ್ಟ, ಜಮೀನ್ದಾರರ ದರ್ಬಾರ, ಆತನ ಮಡದಿ ಸಾಹುಕಾರನ ಬಳಿಗೆ ಬೀಳದೆ ಪಾರಾದ ರೀತಿ, ಕೊನೆಗೆ ಸಂಪು ಮುಗಿದು ನೆಮ್ಮದಿಯತ್ತ ಸಾಗಿದ ರೀತಿ, ಹೊಸ ರಾಷ್ಟ್ರ ಕಟ್ಟುವ ಹುಮ್ಮಸ್ಸುಗಳೇ ಇಲ್ಲಿನ ಕಥಾವಸ್ತುವಾದ್ದರಿಂದ ಮುನ್ನುಡಿ ಬರೆದ ಸಸ ಮಾಳ್ವಾಡ್ ಅವರು ಹೇಳುವಂತೆ ಇದೊಂದು ಚಿಕ್ಕ ಮಹಾಕಾವ್ಯವೇ ಎಂಬ ಅಂಶವು ಮನಸ್ಸಿನಲ್ಲಿ ಉಳಿಯುವಂತೆ ರಚನೆಗೊಂಡಿದೆ. ಇನ್ನೊಂದು ಕಾದಂಬರಿ ಶ್ರೇಯಾಂಶ. ಸಮಕಾಲೀನ ಸಮಾಜ ಸಾಹಿತ್ಯದ ಧೋರಣೆಗಳನ್ನು ಒಳಗೊಂಡ 600 ಪುಟಗಳಿಗೂ ಮಿಕ್ಕಿದ ಈ ಕಾದಂಬರಿ ಅಣ್ಣಾರಾಯರು ಕಂಡ ಆದರ್ಶ, ಅವರ ಬಾಳ ಗುರಿಯ ಚಿತ್ರಣವೇ ಆಗಿದೆ. ಕೃತಿಕಾರರು ಒಂದಿಲ್ಲೊಂದು ರೀತಿಯಲ್ಲಿ ಅಲ್ಲಿನ ಪಾತ್ರವಾಗಿ ಬಿಡುತ್ತಾನೆಂಬುದಕ್ಕೆ ಈ ಕೃತಿ ಸಾಕ್ಷಿಯಾಗಿದೆ. ಅಪ್ಪ ಬಾಳನ್ನ ಕೃಷಿ ಕಾಯಕವನ್ನು ಒಪ್ಪದ ಶ್ರೇಯಾಂಶನು ನಾಟಕದ ಗೀಳಿಗೆ ಒಳಗಾಗಿ ಕೈ ಹಿಡಿದ ಲಕ್ಷ್ಮಿಯನ್ನು ಕಡೆಗಾಣಿಸಿ ಹಾಳಾದ ಚಿತ್ರಣವು ಸಹಜವಾಗಿ ಬರುವುದರಿಂದ ಓದುಗರಿಗೆ ಅಂದಿನ ಸಾಮಾಜಿಕ ಆಗುಹೋಗುಗಳನ್ನು ತಿಳಿಸುವಲ್ಲಿ ಕಾದಂಬರಿಯು ಸಫಲವಾಗುತ್ತದೆ. ಇನ್ನೊಂದು ಕಾದಂಬರಿ 2 ಹೆಜ್ಜೆ. ಶಿಕ್ಷಕರನ್ನೇ ಕಥೆಯ ನಾಯಕರಾಗಿ ಚಿತ್ರಿಸಿದ ಅಣ್ಣಾರಾಯರ 2ನೇ ಕಾದಂಬರಿ ಇದು. ದೇಶಕ್ಕೆ ಸ್ವಾತಂತ್ರ್ಯ ದೊರೆತು ಜನರ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನೆಹರು ಅವರು ಕೈಗೊಂಡ ಪಂಚವಾರ್ಷಿಕ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತಂದು ತನ್ನ ಹೂವಳ್ಳಿಯನ್ನು ಮದ್ಯಪಾನ ಮುಕ್ತ ಗ್ರಾಮವಾಗಿಸುವ, ಕುಟುಂಬ ಯೋಜನೆಯನ್ನು ಅನುಷ್ಠಾನಗೊಳಿಸುವ, ಕುಗ್ರಾಮವನ್ನು ಆದರ್ಶ ಗ್ರಾಮವನ್ನಾಗಿಸುವ ಕನಸನ್ನು ಶಿವಪ್ಪ ಮಾಸ್ತರರು ಕಾರ್ಯರೂಪಕ್ಕೆ ತರಲು ಮಾಡಿದ ಚಿತ್ರಣವೇ ಇಲ್ಲಿ ಅಡಗಿದೆ. ಒಂದು ರೀತಿಯಲ್ಲಿ ಅಣ್ಣಾರಾಯರೇ ಶಿವಪ್ಪ ಮಾಸ್ತರ ರೂಪದಲ್ಲಿ ಕಂಡುಬರುತ್ತಾರೆ. ಹದಗೆಟ್ಟ ಹಳ್ಳಿ ಎಂಬ ಇನ್ನೊಂದು ಕಾದಂಬರಿಯು ಸ್ವಾತಂತ್ರ್ಯ ದೊರೆತ ನಂತರದ ದಿನಮಾನಗಳಲ್ಲಿ ನಮ್ಮ ದೇಶದ ಹಳ್ಳಿಗಳಲ್ಲಿ ಹೆಚ್ಚಿದ ದುರಾಚಾರ, ಅನ್ಯಾಯ, ಅನೀತಿಗಳು ಗ್ರಾಮೀಣ ಬದುಕಿಗೆ ಹೇಗೆ ಕೊಳ್ಳೆಯಿಟ್ಟವು ಎಂಬುದನ್ನು ತಿಳಿಸುತ್ತಲೇ ಹದಗೆಟ್ಟ ಹಳ್ಳಿಗಳನ್ನು ಯಾವ ರೀತಿ ಸುಧಾರಿಸಬಹುದೆಂಬ ದಿಕ್ಸೂಚಿಯನ್ನು ನೀಡುವಲ್ಲಿ ಈ ಕೃತಿಯು ಸಫಲವಾಗಿದೆ. ಸಿದ್ಧಚಕ್ರ ಎಂಬ ಇನ್ನೊಂದು ಕಾದಂಬರಿ ಮಹಾತ್ಮ ಗಾಂಧೀಜಿಯವರ ಪ್ರೇರಣೆಯಿಂದ ಪ್ರಾರಂಭವಾದ ಚಲೇ ಜಾವ್ ಚಳವಳಿ, ಕೊನೆಗೊಂಡ 2ನೇ ಮಹಾಯುದ್ಧ, ದೇಶಕ್ಕೆ ಸ್ವಾತಂತ್ರ್ಯ ದೊರೆತದ್ದು, ಭೂ ಸುಧಾರಣಾ ಕಾಯ್ದೆ ಜಾರಿಗೆ ಬಂದುದು ಇತ್ಯಾದಿ ರಾಜಕೀಯ ಆಗುಹೋಗುಗಳನ್ನೇ ವಸ್ತುವಾಗಿಸಿಕೊಂಡು ಪ್ರಜಾಪ್ರಭುತ್ವದ ಮಹತ್ವವನ್ನು ಜಾಗೃತಗೊಳಿಸುವ ಈ ಕೃತಿ ಇದಾಗಿದೆ. ಸರ್ಕಾರದ ಹೊಸ ಯೋಜನೆಗಳನ್ನು ಹೊಸಕಿ ಹಾಕುವ ದುಷ್ಟಶಕ್ತಿಗಳು ದೇಶಕ್ಕೆ ಹೇಗೆ ಮಾರಕ ಆಗಬಲ್ಲು ಎಂಬುದನ್ನು ಸಹ ಎತ್ತಿ ತೋರುತ್ತದೆ. ರಾಷ್ಟ್ರಪುರುಷ ಅನ್ನುವಂತಹ ಮತ್ತೊಂದು ಕಾದಂಬರಿ ನಾಡಿಗೆ ಸ್ವಾತಂತ್ರ್ಯ ತಂದುಕೊಡುವ ಹಂಬಲದಿಂದ ಆಂದೋಲನಗಳಲ್ಲಿ ಭಾಗವಹಿಸಿ ಹಲವು ಸಂಕಟಕ್ಕೆ ಒಳಗಾಗಿಯೂ ಕೂಡ ತನ್ನ ರಾಷ್ಟ್ರಪ್ರೇಮ ಮೆರೆದ ಅಜಿತನಂತಹ ಇಲ್ಲಿಯ ನಾಯಕ ಯುವಕರಿಗೆ ಮಾದರಿಯಾಗಿದ್ದಾನೆ. ದೇಶ ಸೇವೆಯೇ ಈಚೆ ಸೇವೆ ಎಂಬ ಮನೋಭಾವವನ್ನು ಮೂಡಿಸುವ ಈ ಕೃತಿ ಅಣ್ಣಾರಾಯರ ಮಹತ್ವದ ಕೃತ್ಯಗಳಲ್ಲಿ ಒಂದು ಎನಿಸುತ್ತದೆ. ಪ್ರತಿ ಸರ್ಕಾರ ಮತ್ತು ಭಸ್ಮಾಸುರ ಎಂಬ 2 ಕಿರು ಕಾದಂಬರಿಗಳು ಸಹ ರಾಷ್ಟೀಯ ಪ್ರಜ್ಞೆಯನ್ನು ಬಡಿದೆಬ್ಬಿಸುವ ಮಹತ್ವದ ಕೃತಿಗಳಾಗಿವೆ. ಪ್ರತಿ ಸರ್ಕಾರ ಎಂಬ ಕೃತಿಯು ಚಲೇ ಜಾವ್ ಚಳವಳಿಯ ನೈಜ ಚಿತ್ರಣವನ್ನು ಕೊಡುವುದರ ಮೂಲಕ ನಮ್ಮ ಅಂದಿನ ಯುವ ಸಮುದಾಯವು ನಾಡ ಹಿತಕ್ಕೆ ನೀಡಿದ ತ್ಯಾಗ ಬಲಿದಾನಗಳನ್ನು ಯಥಾವತ್ತಾಗಿ ಕಟ್ಟಿಕೊಡುತ್ತದೆ. ಇಂದಿನ ಯುವಕರಲ್ಲಿ ದೇಶಭಕ್ತಿ ಭಾವೈಕ್ಯತೆಯು ಅವಶ್ಯ ಎಂಬ ಅಂಶನೂ ಸಹ ಈ ಕೃತಿಯು ಎತ್ತಿ ಹಿಡಿಯುತ್ತದೆ. ಅಣ್ಣಾರಾಯರ ಒಟ್ಟು ಕಾದಂಬರಿಗಳ ವೈಶಿಷ್ಟ್ಯತೆಗಳನ್ನು ಹೀಗೆ ನಾವು ಪಟ್ಟಿ ಮಾಡಬಹುದು. ಸಾಮಾಜಿಕ ಕಾದಂಬರಿಗಳಲ್ಲಿ ದೇಶೀಯ ಭಾಷೆಯನ್ನು ಹದವಾಗಿ ಬಳಸಿದ್ದು, ಪ್ರಾದೇಶಿಕ ಭಾಷೆಗೆ ಒಳ್ಳೆಯ ನೆಲೆಗಟ್ಟನ್ನು ಒದಗಿಸಿದ್ದು, ಸಾಮಾಜಿಕ ಪಿಡುಗುಗಳ ನಿವಾರಣೆಯತ್ತ ಓದುಗರ ಮನವನ್ನು ಹೊರಳಿಸಲು ಯತ್ನಿಸಿದ್ದು, ಶಿಕ್ಷಕರಿಂದಲೇ ನಾಡ ಕಲ್ಯಾಣ ಸಾಧ್ಯವಾಗಬಲ್ಲದು ಎಂಬುದನ್ನು ತಮ್ಮ ಕಾದಂಬರಿಗಳಲ್ಲಿ ಎತ್ತಿ ತೋರಿದ್ದು, ಮಹಾತ್ಮ ಗಾಂಧೀಜಿಯವರ ಕನಸುಗಳನ್ನು ಸಾಕಾರಗೊಳಿಸುವ ಪಾತ್ರಗಳನ್ನು ಸೃಷ್ಟಿ ಮಾಡಿದ್ದು, ಹಳ್ಳಿಗರ ಬದುಕನ್ನು ಬದಲಿಸಿ ಸರ್ವೋದಯದ ಕನಸು ಬಿತ್ತಲು ಯತ್ನಿಸಿದ್ದು, ಐತಿಹಾಸಿಕ ಘಟನೆಗಳಿಗೆ ಶಬ್ದರೂಪ ನೀಡಿ ಅಂದಿನ ಚಿತ್ರಣೆಗಳನ್ನು ರಥವತ್ತಾಗಿ ಓದುಗರಿಗೆ ನೀಡಿದ್ದು, ದೇಶೀಯ ಹಾಗೂ ಶಿಷ್ಟ ಭಾಷೆಗಳ ಬಳಕೆಯಲ್ಲಿ ಸೈ ಎನಿಸಿದ್ದು ಇವೆಲ್ಲ ಅಣ್ಣಾರಾಯರ ಒಂದು ನಿಜವಾದ ಭಾಷಾ ಶೈಲಿಗೆ ಸ್ಪಷ್ಟ ಉದಾಹರಣೆಯಾಗಿದೆ ಎಂಬುದನ್ನು ಸ್ಪಷ್ಟವಾಗಿ ನಾವು ಹೇಳಬಹುದು.
1: ಮಿರ್ಜಿ ಅಣ್ಣಾರಾಯರ ಕಾದಂಬರಿಗಳಲ್ಲಿನ ವೈಶಿಷ್ಟ್ಯ ಈ ಕುರಿತು ಇದುವರೆಗೆ ಮಾತನಾಡಿದವರು ಡಾಕ್ಟರ್ ಪಿಜಿ ಕೆಂಪಣ್ಣವರ್. ಈಗ ಕೇಳೋಣ ಶರಣರು ಕಟ್ಟಿದ ದೇಹವೆಂಬ ದೇವಾಲಯ ಈ ಕುರಿತು ಮಾತನಾಡುತ್ತಾರೆ.

0: டாக்டர் ஜினதத்த ஹடகலி.
1: ಪ್ರಪಂಚ ಒಂದು ರಂಗಭೂಮಿ. ಇಲ್ಲಿ ಪ್ರತಿಯೊಬ್ಬ ಮನುಷ್ಯನು ತನ್ನ ಪಾತ್ರವನ್ನ ಅಭಿನಯಿಸುತ್ತಾನೆ. ಇದು ಶೇಕ್ಸ್ಪಿಯರ್ನ ಅಭಿಪ್ರಾಯ. ನಿಜ, ಮನುಷ್ಯ ಭೂವಿಗೆ ಅಡಿ ಇಟ್ಟಾಗಿನಿಂದಲೇ ಅವನ ಅಭಿನಯ ಪ್ರಾರಂಭವಾಗುತ್ತದೆ. ಅವನು ಇಹಲೋಕವನ್ನ ತ್ಯಜಿಸುವವರೆಗೂ ಅಭಿನಯ ನಡೆದೇ ಇರುತ್ತದೆ. ಹುಟ್ಟು ಸಾವುಗಳ ಮಧ್ಯದ ಕಾಲಘಟ್ಟದಲ್ಲಿಯ ಅಭಿನಯ ಹೇಗಿರಬೇಕೆಂಬುದು ಮುಖ್ಯವಾಗಿರುತ್ತದೆ. ಮನುಷ್ಯನ ಉದ್ಧಾರಕ್ಕೆ ಹೃದಯವೂ ಇದೆ, ಹೊಟ್ಟೆಯೂ ಇದೆ. ಪ್ರತಿಯೊಬ್ಬರೂ ಕಾಯಕ ಮಾಡುವುದು ಕನಕದಾಸರು ಹೇಳಿದ ಹಾಗೆ ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, ತುತ್ತು ಹಿಟ್ಟಿಗಾಗಿ ಎಂಬುದಾಗಿದೆ. ತಿನ್ನುವುದಕ್ಕಾಗಿ ಬದುಕುವವರಿಗಿಂತ ಬದುಕುವುದಕ್ಕಾಗಿ ತಿನ್ನುವವರು ಶ್ರೇಷ್ಠರು. ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ. ಧರ್ಮ ಕಾರ್ಯ ಮಾಡುವುದಕ್ಕಾಗಿ ದೇಹ ಬೇಕು. ಈ ದೇಹ ದೇಹೋ ದೇವಾಲಯ ಪ್ರೋಕ್ತಃ ಎನ್ನುವ ಹಾಗೆ ಈ ದೇಹ ದೇವರ ಮನೆಯಾಗಿದೆ. ಅಂತೆಯೇ ಬಸವಣ್ಣನವರು, ಉಳ್ಳವರು ಶಿವಾಲಯ ಮಾಡಿಹರು, ನಾನೇನ ಮಾಡುವೆ ಬಡವನಯ್ಯ, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಎಂದು ಸಾರಿದ್ದಾನೆ. ದೇಹಕ್ಕೆ ನಾಶವಿದೆ. ದೇಹದ ಒಳಗಡೆ ಇರುವ ಆತ್ಮನಿಗೆ ಸಾವಿಲ್ಲ. ಅದು ನಿರಂತರವಾಗಿ ಚಲಿಸುವಂತಹದ್ದೇ ಆಗಿದೆ. ಶರೀರಕ್ಕಿಂತ ಹೃದಯಕ್ಕೆ ಪ್ರಾಶಸ್ತ್ಯ ಜಾಸ್ತಿ. ಆ ಹೃದಯದಲ್ಲಿ ಶಾಂತಿ, ಸಮಾಧಾನ, ಆನಂದ, ನೆಮ್ಮದಿಗಳನ್ನು ತುಂಬಿಕೊಂಡಾಗ ಅಲ್ಲಿಂದ ಶುದ್ಧವಾದ ಭಾವನೆಗಳು ಹೊರಹೊಮ್ಮುತ್ತವೆ. ಹೃದಯದ ಒಳಗಡೆ ಪರಮಾತ್ಮನ ಪ್ರತಿಬಿಂಬವನ್ನು ಇಟ್ಟುಕೊಂಡು ಸದಾಕಾಲ ಆ ದೇವರ ವಿಚಾರಗಳನ್ನೇ ತುಂಬಿಕೊಂಡು ಆನಂದ ಪಡುವುದನ್ನು ಬಿಟ್ಟು ಇವತ್ತ ನಾವು ಕಾಮ, ಕ್ರೋಧ, ಮದ, ಮತ್ಸರಗಳೆಂಬ ಹೊಲಸನ್ನ ತುಂಬಿಕೊಂಡಿದ್ದೇವೆ. ಹಾಗಾಗಿ ಮನಸ್ಸಿನ ಶಾಂತಿಯನ್ನ ಕಳೆದುಕೊಂಡಿದ್ದೇವೆ. ಮನದ ಶಾಂತಿಗಾಗಿ ಪಾಪದ ಕಾರ್ಯಗಳನ್ನು ಬಿಡಬೇಕು. ಮಹಾಭಾರತವೂ ಕೂಡ ಇದನ್ನೇ ಸಾರುತ್ತದೆ. ಜ್ಞಾನಂ ಉತ್ಪದ್ಯತೆ ಪುಂಸಾಂ ಕ್ಷಯಾತ್ ಪಾಪಸ್ಯ ಕರ್ಮಣಃ ಯಥಾದರ್ಶ ತಲಪ್ರಖ್ಯೆ ಪಶ್ಯತ್ಯಾತ್ ಆತ್ಮ ಆತ್ಮನಿ. ಅಂದರೆ ಕೆಟ್ಟ ಕೆಲಸಗಳನ್ನು ಬಿಟ್ಟಷ್ಟು ಜ್ಞಾನದ ಪ್ರಾಪ್ತಿಯಾಗುತ್ತದೆ. ಆವಾಗ ಯಾವ ರೀತಿ ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬವನ್ನು ನೋಡುತ್ತೇವೆಯೋ ಅದೇ ರೀತಿಯಲ್ಲಿ ನಮ್ಮ ಅಂತರಂಗದಲ್ಲಿಯೇ ಪರಮಾತ್ಮನನ್ನು ನೋಡುವ ಭಾಗ್ಯ ದೊರೆಯುತ್ತದೆ. ಇದೇ ಮನಸ್ಸಿನ ನೆಮ್ಮದಿಗೆ ಕಾರಣವಾಗಿ ಆನಂದ ಪಡುವುದಕ್ಕೆ ಮೂಲಬೇರಾಗುತ್ತದೆ. ಎಲ್ಲರೊಡನೆ ಕೂಡಿ ಬಾಳುವುದನ್ನು ಅರ್ಥೈಸಿಕೊಂಡಾಗ ಸುಖ ಶಾಂತಿ ನಮ್ಮದಾಗುತ್ತದೆ. ಮನಸ್ಸಿನ ನೆಮ್ಮದಿ ಕದಡುವುದಕ್ಕೆ ಕಾರಣಗಳು ಬೇಕಾದಷ್ಟು ಇರುತ್ತವೆ. ಅವುಗಳಲ್ಲಿ ಮುಖ್ಯವಾಗಿರುವಂಥದ್ದು ಇಂದ್ರಿಯ ಆಶೆಗಳು. ಇದನ್ನೇ ವಚನಕಾರ ಅಲ್ಲಮ ಪ್ರಭು ತಮ್ಮ ಒಂದು ವಚನದಲ್ಲಿ ಹೇಳಿದ್ದು, ಕಾಲುಗಳೆಂಬವು ಗಾಲಿ ಕಂಡಯ್ಯ, ದೇಹವೆಂಬುದು ತುಂಬಿದ ಬಂಡಿ ಕಂಡಯ್ಯ, ಬಂಡಿಯ ಹೊಡೆವರು ಐವರು ಮಾನಿಸರು ಒಬ್ಬರಿಗೊಬ್ಬರು ಸಮನಿಲ್ಲಯ್ಯ, ಅದರ ಇಚ್ಛೆಯ ನರಿದು ಹೊಡೆಯದಿದ್ದಡೆ ಅದರಚ್ಚು ಮುರಿಯಿತ್ತು ಗುಹೇಶ್ವರ. ದೇಹವನ್ನ ತುಂಬಿದ ಬಂಡಿಗೆ ಹೋಲಿಸಿದ ಅಲ್ಲಮಪ್ರಭು, ಇದರೊಳಗೆ ಎಲುಬು ರಕ್ತ ಮಾಂಸಗಳಿಂದ ತುಂಬಿದ ಬಂಡೆ, ಇದನ್ನ ಮುನ್ನಡೆಸಬೇಕು ಎಂದು ಹೋಗುವವರು ಐದು ಜನ ಮನುಷ್ಯರು. ಆ ಐದು ಜನ ಯಾರೆಂದು ಅವಲೋಕಿಸಿದರೆ ಕಣ್ಣು, ಕಿವಿ, ಮೂಗು, ನಾಲಿಕೆ, ಚರ್ಮಗಳೆಂಬ ಐದು ಇಂದ್ರಿಯಗಳು. ಇವು ಒಂದಕ್ಕೊಂದು ಸಮ ಇಲ್ಲ, ಒಂದೊಂದರದು ಒಂದೊಂದು ಬಗೆ. ಅವುಗಳನ್ನು ಸರಿಯಾಗಿ ಅರ್ಥೈಸಿಕೊಂಡು ಅವುಗಳನ್ನು ಸ್ವೇಚ್ಛಾಚಾರಕ್ಕೆ ಬಿಡದೆ ಹತೋಟಿಯಲ್ಲಿ ಇಟ್ಟುಕೊಂಡು ಮುನ್ನಡೆಸಬೇಕು. ಅಕಸ್ಮಾತ್ ಅವುಗಳನ್ನು ಸ್ವತಂತ್ರವಾಗಿ ಬಿಟ್ಟಿದ್ದೇಯಾದರೆ ಅದರ ಅಚ್ಚು ಅಂದರೆ ಎರಡೂ ಗಾಲಿಗಳನ್ನು ಸೇರಿಸುವ ಕಬ್ಬಿಣದ ಪಟ್ಟಿ ಅದು ಮುರಿದು ಬಂಡಿ ಕಪ್ಪರಿಸಿಕೊಂಡು ನೆಲಕ್ಕೆ ಬೀಳುವುದು ಶತಸಿದ್ಧ. ಅಂತೆಯೇ ದೇಹವೆಂಬ ಬಂಡಿ ಸರಿಯಾದ ರೀತಿಯಲ್ಲಿ ಮುನ್ನಡೆಯಲು ಇಂದ್ರಿಯಗಳ ಹತೋಟೆ ಬಹಳ ಮುಖ್ಯ ಎಂದು ಎಚ್ಚರಿಸಿದ್ದಾರೆ ಅಲ್ಲಮಪ್ರಭು. ಹಾಗಾದರೆ ದೇಹವೆಂಬ ಈ ಬಂಡಿ ಸರಿಯಾದ ಮಾರ್ಗದಲ್ಲಿ ಮುನ್ನಡೆಯಬೇಕಾದರೆ ಏನು ಮಾಡಬೇಕು? ಈ ಮನುಷ್ಯ ಭವವನ್ನ ಸಾರ್ಥಕಪಡಿಸಿಕೊಳ್ಳಬೇಕು ಎಂಬುದನ್ನ ಜೇಡರ ದಾಶಿಮಯ್ಯನವರು ಒಂದು ವಚನದಲ್ಲಿ ಹೇಳಿದ್ದು ಹೀಗಿದೆ. ಕಡಗೀಲಿಲ್ಲದ ಬಂಡಿ ಹೊಡೆಗೆಡುವುದು ಮಾಂಬುದೆ, ಕಡಗೀಲು ಬಂಡಿಗಾಧಾರ, ಕಡುದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿಗಡಣಮೇ ಕಡಗೀಲು ಕಾಣ ರಾಮನಾಥ. ಚಕ್ಕಡಿ ಅಥವಾ ಬಂಡಿ ಮುನ್ನಡೆಯಬೇಕಾದರೆ ಗಾಲಿಗಳು ಬೇಕು. ಗಾಲಿಗಳು ಬೀಳದಂತೆ ಮುನ್ನಡೆಯಬೇಕಾದರೆ ಅಚ್ಚು, ಅಚ್ಚಿನ ಕೊನೆಯಲ್ಲಿ ಇರುವ ಕೀಲುಗಳು ಅವಶ್ಯಕ. ಅಕಸ್ಮಾತ್ ಕೀಲುಗಳು ಇಲ್ಲದೆ ಹೋದರೆ ಸ್ವಲ್ಪ ದೂರದವರೆಗೆ ಚಲಿಸಿದ ಬಂಡಿಯ ಗಾಲಿಗಳು ಹೊರಗೆ ಬಂದು ಬಂಡಿ ಕಪ್ಪರಿಸಿಕೊಂಡು ನೆಲಕ್ಕೆ ಉರುಳುತ್ತದೆ. ಅದೇ ರೀತಿ ಈ ದೇಹವನ್ನ ಬಂಡಿಗೆ ಹೋಲಿಸಿರುವ ವಚನಕಾರ, ಇದು ಅಹಂಕಾರದಿಂದ ಮೆರೆದಾಡುವ ಬಂಡಿ. ದೇಹವೆಂಬ ಈ ಬಂಡಿಯ ಅಹಂಕಾರ ಅಳಿಯಬೇಕಾದರೆ ಇದರ ಅಹಂಕಾರಕ್ಕೆ ಕಾರಣವಾಗಿರುವ ಇಂದ್ರಿಯ ಆಸೆಗಳಿಗೆ, ಅರಿಷಡ್ ವರ್ಗಗಳಿಗೆ, ಎಲ್ಲಕ್ಕೂ ಮಿಗಿಲಾಗಿ ಇವುಗಳನ್ನು ಮುನ್ನಡೆಸಿಕೊಂಡು ಹೋಗುತ್ತಿರುವ ಮನಸ್ಸು ಎನ್ನುವ ಸಾರಥಿಗೆ ಕಡಿವಾಣವನ್ನು ಹಾಕಲೇಬೇಕು.

ಕಡಿಮಾಣವೆಂದರೆ ಶಿವಭಕ್ತರ ಹಿರಿಯರ ಒಳ್ಳೊಳ್ಳೆಯ ಮಾತುಗಳ ಮೂಲಕ ದಂಡಿಸಿ ದರ್ಪವನ್ನು ಇಳಿಸಬಹುದು ಎಂಬ ಮಾತನ್ನ ಬಹಳ ಮಾರ್ಮಿಕವಾಗಿ ಬಂಡಿಯ ದೃಷ್ಟಾಂತದ ಮೂಲಕ ಕಟ್ಟಿಕೊಟ್ಟಿದ್ದಾರೆ. ಬಸವಣ್ಣನವರು ವಿಕಳನಾದೆನು ಪಂಚೇಂದ್ರಿಯ ಧಾತುವಿನಿಂದ, ಮತಿಗೆಟ್ಟೆನು ಮನದ ವಿಕಾರದಿಂದ, ಧೃತಿಗೆಟ್ಟೆನು ಕಾಯಕ ವಿಕಾರದಿಂದ, ಶರಣು ಹೊಕ್ಕೆನು ಕೂಡಲ ಸಂಗಮ ದೇವಯ್ಯ ಎಂದು ಹೇಳುವುದರ ಮುಖಾಂತರ ಪಂಚೇಂದ್ರಿಯಗಳು ಬಯಸುವ ರಾಗವಿಲಾಸಗಳಿಂದ ಕಾಂತಿಯನ್ನ ಕಳೆದುಕೊಂಡಿದ್ದೇನೆ, ಕುಹಕ ಹಾಗೂ ಕೆಟ್ಟ ಆಲೋಚನೆಗಳಿಂದ ಬುದ್ಧಿಹೀನನಾಗಿದ್ದೇನೆ, ಕಾಯದ ದುಷ್ಟ ಕಾರ್ಯಗಳಿಂದ ಗಟ್ಟಿತನವನ್ನ ದೃಢತೆಯನ್ನ ಕಳೆದುಕೊಂಡಿದ್ದೇನೆ, ನೀನು ನನ್ನನ್ನು ರಕ್ಷಿಸಬೇಕಾದ ಅಗತ್ಯವಿದೆ ಕೂಡಲ ಸಂಗಮದೇವ, ನಾನು ನಿನಗೆ ಶರಣು ಬಂದಿದ್ದೇನೆ, ದಯವಿಟ್ಟು ನನ್ನ ಮನದಲ್ಲಿ ತುಂಬಿರುವ ಅಹಂಕಾರದ ವಿಚಾರಗಳನ್ನು ಸರಿಪಡಿಸು ಎಂದು ಅರಿಕೆ ಮಾಡಿಕೊಂಡಿದ್ದನ್ನು ಕಾಣುತ್ತೇವೆ. ಸಕಲೇಂದ್ರಿಯಗಳಲ್ಲಿ ವಿಕಾರಿಸುವ ಮನಮ ಸೆಳೆದು ನಿಂದಾತ ಸುಖಿ, ಪಂಚೇಂದ್ರಿಯಗಳ ಇಚ್ಛೆಯಲ್ಲಿ ಕೀಳು ಮನಂಗೊಂಡು ಸುಳಿವಾತ ದುಃಖಿ ಎಂಬುದು ವಚನಕಾರ ಆದಯ್ಯನ ಮಾತೂ ಕೂಡ ಇದನ್ನೇ ಸಮರ್ಥಿಸುತ್ತದೆ. ದೇಹವೇ ದೇಗುಲ ಎಂದಾಗ ದೇಹದ ಬಗ್ಗೆ ಮೂಡುವ ಭಾವನೆ ಭಿನ್ನವಾಗಿರುತ್ತದೆ. ಆದರೆ ಅಕ್ಕ ಮಹಾದೇವಿಯ ಈ ವಚನವನ್ನು ಓದಿದಾಗ ದೇಹದ ಬಗ್ಗೆ ಒಂದು ರೀತಿಯ ಜಿಗುಪ್ಸೆ ಮೂಡದೇ ಇರದು. ಅಮೇಧ್ಯದ ಮಡಿಕೆ, ಮೂತ್ರದ ಕುಡಿಕೆ, ಎಲುವಿನ ತಡಿಕೆ, ಕೀವಿನ ಹಡಿಕೆ, ಸುಡಲೀ ದೇಹವ ಒಡಲು ವಿಡಿದು ಕೆಡದಿರು, ಚನ್ನ ಮಲ್ಲಿಕಾರ್ಜುನನನ್ನು ಅರಿದು ಮರುಳೆ. ಈ ಒಡಲು ಅಥವಾ ದೇಹ ಎನ್ನುವುದು ಮಲ ಅಥವಾ ಹೇಸಿಕೆಯಿಂದ ತುಂಬಿದ ಮಡಿಕೆಯಾಗಿದೆ, ಮೂತ್ರದ ಕುಡಿಕೆಯಾಗಿದೆ, ಎಲುವುಗಳಿಂದ ನಿರ್ಮಾಣಗೊಂಡ ಹಂದಿರವಾಗಿದೆ, ರಕ್ತ ಮಾಂಸ ಕೀವುಗಳಿಂದ ತುಂಬಿ ದುರ್ವಾಸನೆಯನ್ನ ಬೀರುವ ಪಾತ್ರೆಯಾಗಿದೆ. ಹಾಗಾಗಿ ಈ ದೇಹದ ಮೇಲೆ ಅತಿಯಾದ ಮೋಹವನ್ನ ತಾಳಿ ಕೆಡಲಿಕ್ಕೆ ಹೋಗಬೇಡ, ಇದಕ್ಕೆ ಬದಲಾಗಿ ಚನ್ನ ಮಲ್ಲಿಕಾರ್ಜುನನನ್ನ ಅರಿಯಬೇಕು ಮರುಳೇ ಎಂದು ಎಚ್ಚರಿಸಿದ್ದಾರೆ. ಹಾಗಾದರೆ ಈ ರೀತಿ ಇರುವ ದೇಹವನ್ನ ಕಾಪಾಡಿಕೊಳ್ಳುವುದು ಹೇಗೆ, ಇಂದ್ರಿಯ ಆಸೆ ಆಮಿಷಗಳಿಂದ ಮುಕ್ತಗೊಳಿಸಬೇಕಾದದ್ದು ಹೇಗೆ ಎನ್ನುವುದನ್ನ ಅಲ್ಲಮ ಪ್ರಭುಗಳು ಈ ರೀತಿ ಹೇಳುತ್ತಾರೆ. ತನುವ ತೋಂಟವ ಮಾಡಿ, ಮನವ ಗುದ್ದಲಿ ಮಾಡಿ, ಅಗಿದು ಕಳೆದನಯ್ಯ ಭ್ರಾಂತಿಯ ಬೇರ, ಒಡೆದು ಸಂಸಾರದ ಹೆಂಟೆಯ, ಬಿಗಿದು ಬಿತ್ತಿದನಯ್ಯ ಬ್ರಹ್ಮ ಬೀಜವ, ಅಖಂಡ ಮಂಡಲವೆಂಬ ಬಾವಿ ಪವನವೇ ರಾಟಾಳ, ಸುಷುಮ್ನ ನಾಳದಿಂದ ಉದಕವ ತಿದ್ದಿ, ಬಸವಗಳೈವರು ಹಸಗೆಡಿಸಿಯಾರೆಂದು, ಸಮತೆ ಸೈರಣೆ ಎಂಬ ಬೇಲಿಯ ನಿಕ್ಕಿ, ಆವಾಗಲು ಈ ತೋಂಟದಲ್ಲಿ ಜಾಗರವಿದ್ದು ಸಸಿಯ ಸೊಲಹಿದೆನು ಕಾಣ ಗುಹೇಶ್ವರ. ಒಳ್ಳೆಯ ಬೆಳೆಯನ್ನ ಪಡೆಯುವುದಕ್ಕಾಗಿ ರೈತನು ಮೊದಲು ತನ್ನ ತೋಟ ಅಥವಾ ಹೊಲವನ್ನ ಗುದ್ದಲಿಯ ಮೂಲಕ ಹದಗೊಳಿಸುತ್ತಾನೆ. ಈಗ ಹದಗೊಳಿಸಿದ ಭೂಮಿಯಲ್ಲಿ ಬೀಜ ಬಿತ್ತಿ ಹುಲುಸಾದ ಬೆಳೆ ಬಂದಾಗ ಬೆಳೆಯ ಜೊತೆ ಜೊತೆಯಲ್ಲಿಯೇ ಬೆಳೆದ ಕಳೆಯನ್ನು ಕಿತ್ತು ಬೀಸಾಕುತ್ತಾನೆ, ಕಾಲುವೆಯ ಮೂಲಕ ನೀರು ಹಾಯಿಸುತ್ತಾನೆ, ಸಮೃದ್ಧವಾದ ಬೆಳೆಯನ್ನ ಹೊಲಕ್ಕೆ ನುಗ್ಗಿ ದನಗಳು ಹಾಳು ಮಾಡಬಾರದೆಂದು ಸುತ್ತಲೂ ಬೇಲಿಯನ್ನ ಹಾಕುತ್ತಾನೆ. ಆದರೆ ಎಚ್ಚರದಿಂದ ಕಾಯುವ ರೈತ ಇಲ್ಲದೆ ಹೋದರೆ ತುಡುಗು ದನಗಳು ನುಗ್ಗಿ ಹಾಳು ಮಾಡುತ್ತವೆ. ಈ ಕಾರಣದಿಂದ ಸದಾಕಾಲ ಎಚ್ಚರವಿದ್ದು ಬೆಳೆಯನ್ನ ಕಾಯುತ್ತಾನೆ. ಈ ತತ್ವದ ಹಿನ್ನೆಲೆಯಲ್ಲಿ ಅಲ್ಲಮ ಪ್ರಭುಗಳು ತಾವು ಯಾವ ರೀತಿಯಲ್ಲಿ ಬ್ರಹ್ಮಜ್ಞಾನವನ್ನ ಪಡೆದೆ ಎಂಬ ವಿಚಾರವನ್ನ ಈ ಉಪಮೆಯ ಮೂಲಕ ಹೇಳಿದ್ದಾರೆ. ಅದು ಹೇಗೆಂದರೆ, ದೇಹ ಎಂಬುದು ತೋಟ, ಈ ತೋಟವನ್ನ ಮನಸ್ಸು ಎಂಬ ಗುದ್ದಲಿಯಿಂದ ಅಗೆದು ಭ್ರಾಂತಿ ಅಥವಾ ಭ್ರಮೆ ಎಂಬ ಕಳೆಯ ಬೇರುಗಳು ತಮ್ಮ ಬ್ರಹ್ಮಜ್ಞಾನದ ಬೆಳವಣಿಗೆಗೆ ಆತಂಕವನ್ನ ತೊಂದರೆಯನ್ನ ಉಂಟು ಮಾಡಬಾರದೆಂದು ಕಿತ್ತು ಒಗೆದೆ ಎಂಬ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ದೇಹದಲ್ಲಿರುವ ಪಂಚೇಂದ್ರಿಯಗಳಿಂದ ವಿಕಲ್ಪ ವಿಚಾರಗಳು ಉಂಟಾಗಿ ಅರಿಷಡ್ ವರ್ಗಗಳಿಗೆ ಪ್ರೇರಣೆಯಾಗಬಾರದೆಂದು ಸಾರಥಿಯಾಗಿರುವ ಮನಸ್ಸನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳಲು ಬಯಸಿದ್ದಾರೆ. ಅಂತೆಯೇ ಈ ದೇಹವನ್ನ ಬ್ರಹ್ಮಬೀಜವನ್ನ ಬಿತ್ತುವ ತೋಟ ಮಾಡಿ ಮನಸ್ಸೆಂಬ ಗುದ್ದಲಿಯ ಮೂಲಕ ಕೆಟ್ಟ ವಿಚಾರ ಆಲೋಚನೆಗಳೆಂಬ ಭ್ರಾಂತಿಯನ್ನ ಬೇರು ಸಹಿತ ಕಿತ್ತು ಹಾಕಿ ಬದುಕೆಂಬ ಸಂಸಾರದ ಆಸೆ ಆಮಿಷಗಳೆಂಬ ಹೆಂಟೆಗಳನ್ನ ಕುಟ್ಟಿ ಪುಡಿ ಮಾಡಿ ಮನದ ಆಳವೆಂಬ ಭೂಮಿಯಲ್ಲಿ ಬ್ರಹ್ಮಜ್ಞಾನವೆಂಬ ಬೀಜಗಳನ್ನ ಬಿತ್ತಿದನು ಎಂದು ಹೇಳಿ ಅದಕ್ಕೆ ಇಡೀ ಬ್ರಹ್ಮಾಂಡವನ್ನೇ ಬಾವಿಯನ್ನಾಗಿ ಮಾಡಿಕೊಂಡು ಅಲ್ಲಿ ಸಿಗುವ ಜ್ಞಾನ ಎಂಬ ನೀರನ್ನು ಸಂಗ್ರಹಿಸಿ ಉಸಿರನ್ನೇ ರಾಟಾಳ ಮಾಡಿಕೊಂಡು ಒಳ್ಳೊಳ್ಳೆ ವಿಚಾರಗಳನ್ನು ನೀರೆರೆದು ಬೆಳೆಸಿದೆ. ಇಂತಹ ಸಂದರ್ಭದಲ್ಲಿ ಆ ಪಂಚೇಂದ್ರಿಯಗಳು ಆಕ್ರಮಣ ಮಾಡಿ ಹದಗೆಡಿಸಿ ಬೆಳೆಯನ್ನ ನಾಶ ಮಾಡಬಾರದೆಂದು ಸಮತೆ ಸೈರಣೆ ಎಂಬ ಬೇಲಿಯನ್ನ ಹಾಕಿ ಸಾಧನೆಯು ನಾಶವಾಗದಂತೆ ರಕ್ಷಣೆಯನ್ನ ಮಾಡಿದ್ದೇನೆ. ಅಷ್ಟೇ ಅಲ್ಲದೆ ಸದಾಕಾಲ ಎಚ್ಚರವಿದ್ದು ಆ ಬ್ರಹ್ಮಜ್ಞಾನದ ಬೆಳೆಯನ್ನ ನಾನು ಕಾದಿದ್ದೇನೆ ಎಂದು ಹೇಳುತ್ತಾರೆ. ಬ್ರಹ್ಮಜ್ಞಾನವನ್ನ ಪಡೆಯುವುದು ಅಷ್ಟು ಸುಲಭದ ಕೆಲಸವಲ್ಲ, ಅನೇಕ ಸಂಕಷ್ಟಗಳನ್ನು ಅನುಭವಿಸಿ ಪಡೆಯುವಂಥದ್ದು ಎಂಬುದನ್ನು ರೈತ ಬೆಳೆಯ ದೃಷ್ಟಾಂತದ ಮೂಲಕ ವಿವರಿಸಿದ್ದಾರೆ.
ಇದನ್ನೇ ಬಸವಣ್ಣನವರು ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತೊಂದ ಕೇಳದಂತೆ

0: ಏ ಕಿವುಡನ ಮಾಡಯ್ಯ ತಂದೆ, ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯಕ್ಕೆ ಅಳಸದಂತಿರಿಸು ಕೂಡಲ ಸಂಗಮ ದೇವ ಎಂದು ಹೇಳಿದ್ದಾರೆ. ಕುಂಟ ಕುರುಡ ಕಿವುಡನನ್ನಾಗಿ ಮಾಡು ಎನ್ನುವುದರ ತಾತ್ಪರ್ಯವೂ ಕೂಡ ಇಂದ್ರಿಯ ಆಸೆಗಳಿಗೆ ಈಡಾಗಿ ನಮ್ಮ ಅಸ್ತಿತ್ವ ವ್ಯಕ್ತಿತ್ವವನ್ನು ಹಾಳು ಮಾಡಿಕೊಳ್ಳುವುದಕ್ಕಿಂತ ಸದಾಕಾಲ ಶರಣರ ಪಾದಗಳಲ್ಲಿಯೇ ಮನಸ್ಸು ಕೇಂದ್ರೀಕರಣಗೊಳ್ಳಬೇಕು, ಬೇರೆ ವಿಷಯ ಸುಖಗಳ ಕಡೆಗೆ ಅದು ಜಗ್ಗಬಾರದು ಎಂದು ಹೇಳಿದ್ದನ್ನು ಕಾಣುತ್ತೇವೆ. ಸಂಸ್ಕೃತ ಸುಭಾಷಿತವೊಂದು ಹೀಗೆ ಹೇಳುತ್ತದೆ, ಜೀಯತಾಂ ದುರ್ಜಯ ದೇಹೆ ರಿಪವಶ್ಚ ಸ್ಕೂರಾದಯ ಜಿತೇಶು ನನು ಲೋಕಾಯಂ ತೇಷು ಕೃತ್ಸ್ನತಯ ಜಿತಃ. ಅಂದರೆ ನಮ್ಮ ಶರೀರದಲ್ಲಿಯೇ ಅಡಕವಾಗಿರುವ ಪರಮ ಶತ್ರುಗಳೂ ಆಗಿರುವ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮಗಳೆಂಬ ಪಂಚೇಂದ್ರಿಯಗಳನ್ನು ಮೊದಲು ಗೆಲ್ಲಬೇಕು. ಅವುಗಳ ಮೇಲೆ ಹಿಡಿತವನ್ನ ಸಾಧಿಸಿದ್ದೇ ಆದರೆ ಇಡೀ ಪ್ರಪಂಚವನ್ನೇ ಗೆದ್ದ ಹಾಗೆ ಎಂಬುದಾಗಿದೆ. ನಿಜ, ಬಾಹ್ಯ ಶತ್ರುಗಳನ್ನು ನೇರವಾಗಿ ಎದುರಿಸಿ ನಾವು ಗೆಲ್ಲಬಹುದು, ಆದರೆ ನಮ್ಮ ಅಂತರಂಗದಲ್ಲಿ ಹುದುಗಿರುವ ಈ ಶತ್ರುಗಳನ್ನು ಗೆಲ್ಲುವುದು ಸುಲಭದ ಮಾತಲ್ಲ. ಇಂದ್ರಿಯ ಆಶೆಗಳನ್ನು ಸುಡುವುದೇ ತಪಸ್ಸು ಎನಿಸಿಕೊಳ್ಳುತ್ತದೆ. ಇಂದ್ರಿಯ ದೌರ್ಬಲ್ಯಗಳು ಮನುಷ್ಯನನ್ನು ಅಧೋಗತಿಗೆ ತಳ್ಳುತ್ತವೆ. ಹಾಗಾಗಿ ಅವುಗಳ ಆಕ್ರಮಣ ನಮ್ಮ ಮನಸ್ಸಿನ ಮೇಲೆ ಆಗದಂತೆ ತಡೆಗಟ್ಟುವುದು ಮುಖ್ಯವಾಗಿದೆ. ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ರಾಮನ ಬಾಣಕ್ಕೆ ಬಲಿಯಾಗಿ ಭೂಮಿಯ ಮೇಲೆ ಬಿದ್ದಿದ್ದ ಪರಾಕ್ರಮಶಾಲಿ ರಾವಣನನ್ನು ಕಂಡು ಅವನ ಹೆಂಡತಿ ಮಂಡೋದರಿಯ ಪರಿತಾಪ ಹೀಗಿದೆ, ಇಂದ್ರಿಯಾಣಿ ಪುರಾಜಿತ್ವಾಜಿತಂ ತ್ರಿಭುವನಂ ತ್ವಯ ಸ್ಮರದ್ವಿರಿವ ತದ್ವೈರಂ ಇಂದ್ರಿಯ ಐರೇವ ನಿರ್ಜಿತ. ಅಂದರೆ ಈ ಹಿಂದೆ ಇಂದ್ರಿಯ ಆಶೆಗಳನ್ನೆಲ್ಲ ಗೆದ್ದು ಮೂರು ಲೋಕಕ್ಕೂ ಶೂರನಾಗಿದ್ದಿ, ಪತಿಯಾಗಿದ್ದಿ, ಆದರೆ ಈಗ ಅಂದು ಸೋತಿದ್ದ ಆ ಇಂದ್ರಿಯಗಳೆಲ್ಲ ಸೇರಿ ತಮ್ಮ ವೈರವನ್ನು ನೆನಪಿಸಿಕೊಂಡವೇನೋ ಎನ್ನುವ ರೀತಿಯಲ್ಲಿ ನಿನ್ನನ್ನು ಪರಾಭವಗೊಳಿಸಿ ಭೂಮಿಯ ಮೇಲೆ ಮಲಗಿಸಿವೆ ಎಂಬುದಾಗಿದೆ. ಮಹಾನ್ ಧರ್ಮಾತ್ಮನಾಗಿದ್ದ ರಾವಣ ಕಠೋರವಾದ ತಪಸ್ಸನ್ನ ಮಾಡಿ ಶಿವನನ್ನ ಒಲಿಸಿಕೊಂಡಿದ್ದ. ತಪ ಎಂದರೆ ಸುಡುವುದು ಎಂಬ ಅರ್ಥವಿದೆ. ಸಕಲ ಇಂದ್ರಿಯ ಆಶೆಗಳನ್ನು ಸುಟ್ಟು ಯಶಸ್ಸು ಪಡೆದಿದ್ದ ರಾವಣ ತುಂಬಾ ಬಲಶಾಲಿಯೂ ಆಗಿದ್ದ. ತನ್ನಲ್ಲಿರುವ ಒಳ್ಳೆಯ ಗುಣಗಳಿಂದ ಮೂರೂ ಲೋಕಗಳ ಮನಸ್ಸನ್ನು ಗೆದ್ದಿದ್ದ. ಇಂತಹ ಪರಾಕ್ರಮಿಯಾಗಿದ್ದ ರಾವಣ ಇಂದ್ರಿಯಗಳ ಮೋಹಕ್ಕೆ ಈಡಾಗಿ ಸೀತೆಯನ್ನ ಅಪಹರಿಸಿ ಕೆಟ್ಟ ಹೆಸರನ್ನ ಪಡೆದು ರಾಮನಿಂದ ಹತನಾದ. ಮನುಷ್ಯ ಎತ್ತರಕ್ಕೆ ಏರಬೇಕಾದರೆ ಸಾಕಷ್ಟು ಶ್ರಮ ಪಡಬೇಕಾಗುತ್ತದೆ, ಆದರೆ ಎತ್ತರದಿಂದ ಕೆಳಗೆ ಬೀಳಲು ಅಲ್ಪ ಕಾರಣವಾದರೂ ಸಾಕು, ಹೇಳ ಹೆಸರಿಲ್ಲದಂತೆ ನಾಶವಾಗುತ್ತಾನೆ. ರಾವಣನ ಪ್ರಾರಂಭದ ಗೆಲುವಿಗೂ ಕೊನೆಯ ಸೋಲಿಗೂ ಇಂದ್ರಿಯಗಳೇ ಕಾರಣ. ಇಂದ್ರಿಯಗಳಿಗೆ ಮನುಷ್ಯನನ್ನು ಎತ್ತರಕ್ಕೆ ಒಯ್ಯುವ ಹಾಗೆ ಕೆಳಗೆ ತಳ್ಳುವ ಎರಡೂ ಗುಣಗಳು ಇವೆ. ಅವುಗಳ ಬಳಕೆ ದುರ್ಬಳಕೆ ಎರಡೂ ಮನುಷ್ಯನ ಕೈಯಲ್ಲಿ ಇವೆ. ದುರ್ಬಳಕೆ ಮಾಡಿಕೊಂಡಾಗ ಕೆಳಗೆ ಬೀಳುತ್ತೇವೆ, ಸದ್ಬಳಕೆ ಮಾಡಿಕೊಂಡಾಗ ಊರ್ಧ್ವಗಾಮಿಯಾಗುತ್ತೇವೆ. ದೇಹವೆಂಬುದು ದೇಗುಲವಾಗಬೇಕಾದರೆ ಇಂದ್ರಿಯ ಆಶೆಗಳನ್ನು ಅರಿಷಡ್ವರ್ಗಗಳನ್ನು ಗೆಲ್ಲುವ ಮನಸ್ಸು ನಮ್ಮದಾಗಬೇಕು. ಮನಸ್ಸು ಗಟ್ಟಿಗೊಳ್ಳಬೇಕಾದರೆ ಜೀವನದಲ್ಲಿ ಪರಿವರ್ತನೆ ಬಯಸುವುದಾದರೆ ಆಗಾಗ ಉತ್ಕೃಷ್ಟ ಗ್ರಂಥಗಳ ಅಧ್ಯಯನ ಮಾಡಬೇಕು. ಮಹಾತ್ಮರ ಆದರ್ಶ ಪುಣ್ಯಪುರುಷರ ಸಂಪರ್ಕ ಹಾಗೂ ಅವರ ಮಾತುಗಳನ್ನು ಅರಿತು ನಡೆಯಬೇಕು. ನಮ್ಮ ಅಸ್ತಿತ್ವವನ್ನು ನಾವು ಕಂಡುಕೊಳ್ಳಬೇಕು. ಅಂದಾಗ ಬದುಕಿಗೊಂದು ಬೆಲೆ ಗೌರವ ಸಿಗಲು ಸಾಧ್ಯ.
1: ಇದುವರೆಗೆ ಶರಣರು ಕಟ್ಟಿದ ದೇಹವೆಂಬ ದೇವಾಲಯ ಈ ಕುರಿತು ಮಾತನಾಡಿದವರು ಡಾಕ್ಟರ್ ಜಿನದತ್ತ ಹಡಗಲಿ. ಕನ್ನಡ ಭಾರತಿ ಇಲ್ಲಿಗೆ ಸಂಪನ್ನವಾಯಿತು. ಪ್ರಸ್ತುತಿ ಕುಮಾರ್ ಫಕೀರೇಶ್ ಅಗಡಿ. ಪ್ರಸ್ತುತಿ ನೆರವು ಶೈಲಜಾ ರಾಜ್ಕುಮಾರ್. ಧಾರವಾಡ ಆಕಾಶವಾಣಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

0: ನಮ್ಮ ತಾಯಿ ಭಾರತಿ, ನಮ್ಮ ನಾಡು ಭಾರತ. ವೇಷ ಬೇರೆ, ಭಾಷೆ ಬೇರೆ, ಆದರೆ ನಾವೆಲ್ಲ ಭಾರತೀಯರು.
1: ವೈವಿಧ್ಯ ನಮ್ಮ ದೇಶದ ಹಿರಿಮೆ. ನಾವೆಲ್ಲ ಒಂದು ಎಂಬ ಒಗ್ಗಟ್ಟಿನ ಭಾವ ಭಾರತೀಯರಾದ ನಮ್ಮೆಲ್ಲರನ್ನೂ ಬಲಗೊಳಿಸಲಿ, ಬೆಳೆಸಲಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಸಂಚಿಕೆ ಕಾರ್ಯಕ್ರಮದ ನಮ್ಮ ಎಲ್ಲ ಕೇಳುಗರಿಗೆ ನಮಸ್ಕಾರ. ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ರಮ್ಯಾ ಬೀಡುಬೈಲ್ ಅವರಿದ್ದಾರೆ. ಇವರು ಪ್ಲಾಸ್ಟಿಕ್ ಸರ್ಜನ್ ಮತ್ತು ರೀಕನ್ಸ್ಟ್ರಕ್ಟಿವ್ ಸರ್ಜನ್ ಕೂಡ ಹೌದು. ಮೇಡಮ್ ನಮಸ್ಕಾರ.
2: ನಮಸ್ಕಾರ.
1: ಈಗ ನಾವು ಕಣ್ಣು ದಾನ, ರಕ್ತದಾನ, ಇನ್ನು ಬೇರೆ ಬೇರೆ ಅಂಗಗಳ ದಾನದ ಬಗ್ಗೆ ಭಾಳಷ್ಟು ಮಾತಾಡ್ತೀವಿ. ಈ ಸಂದರ್ಭದಲ್ಲಿ ನಮಗೆ ಈ ಒಂದು ಅಂಶದ ಕಡೆ ಹೆಚ್ಚಿಗೆ ಗಮನ ಕೊಡೋಕ್ಕಾಗಿಲ್ಲ ಅಂತ ಅನ್ಬೋದು. ಏನಂತಂದರೆ ಚರ್ಮದಾನ ಈ ಚರ್ಮದಾನದ ಬಗ್ಗೆ ಬಹುಶಃ ಎಲ್ರಿಗೂ ಆಶ್ಚರ್ಯ ಆಗ್ಬೋದು. ಒಂದೇನಂದರೆ ಪ್ಲಾಸ್ಟಿಕ್ ಸರ್ಜರಿ ಆಗುವಾಗ ಚರ್ಮವನ್ನು ಎಲ್ಲೋ ತೆಗೆದು ಇಲ್ಲಿ ಹಾಕ್ತಾರೆ ಅಂತ ಹೇಳಿ, ಬಟ್ ದಾನ ಮಾಡಬೇಕಂತಂದರೆ ಇನ್ನೊಬ್ಬರ ಒಂದು ಅಗತ್ಯತೆ ಇಲ್ಲಿ ಬೇಕಾಗತ್ತೆ. ಈ ಬಗ್ಗೆ ಮಾಹಿತಿ ಕೊಡಿ ಮೇಡಮ್. ಈ ದಾನ ಚರ್ಮದಾನ ಅಂತನೋ ಈ ಒಂದು ಕಲ್ಪನೆ ಯಾವಾಗ ಹುಟ್ಟಿತು, ಇದರ ಒಂದು ಅಗತ್ಯತೆ ಹೇಗೆ?
2: ಚರ್ಮದಾನ ಅಂದರೆ ಮರಣಾಂತರ ದಾನ ಮಾಡುವ ಚರ್ಮವನ್ನು ಚರ್ಮದಾನ ಅಂತ ಕರೀತೇವೆ. ಸೊ ಇದು ಈಗ ಬೇರೆ ಅಂಗಗಳ ದಾನದಂತೆ ಇದು ಕೂಡ ಒಂದು ಶ್ರೇಷ್ಠ ದಾನ. ಯಾರು ಮಾಡ್ಬೋದು ಇದನ್ನ? 18 ವರ್ಷದ ಮೇಲಿನವರು ಯಾರಾದರೂ ಮಾಡ್ಬೋದು. ಬಟ್ ಈಗ ದಾನ ಮಾಡುವವರದ್ದು ಬ್ಲಡ್ ಟೆಸ್ಟ್ ಮಾಡ್ತೇವೆ. ಕೆಲವೊಂದು ವೈರಲ್ ಡಿಸೀಸಸ್, ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ, HIV, ಏಡ್ಸ್, ಸಿಫಿಲಿಸ್, ಮತ್ತೆ ರಕ್ತ ನಂಜಿನಿಂದ ತೀರ್ಕೊಂಡವರು, ಇಂಥವ್ರು ಮಾಡ್ಲಿಕ್ಕಾಗಲ್ಲ. ಇದು ಬಿಟ್ಟರೆ ಬೇರೆ ಯಾರಾದ್ರೂ, ಈಗ ಕೆಲವೊಂದು ಚರ್ಮ ರೋಗ ಇರುವವರು ಕೂಡ ಮಾಡ್ಲಿಕ್ಕಾಗಲ್ಲ. ಇದು ಬಿಟ್ಟರೆ ಬೇರೆ ಯಾರಾದ್ರೂ ಮಾಡ್ಬೋದು. ಈಗ 100 ವರ್ಷದವರು ಮಾಡ್ಬೋದು, 110 ವರ್ಷದವರು ಮಾಡ್ಬೋದು. ಸೊ 18 ವರ್ಷದ ಮೇಲಿನವರು ಯಾರಾದ್ರೂ ಮಾಡ್ಬೋದು.
1: ಈಗ 100 ವರ್ಷದವರು ಮಾಡಬಹುದು ಅಂತಂದಿದ್ದು ಬಹಳ ಆಶ್ಚರ್ಯದ ವಿಷಯ ಆಯ್ತು. ಚರ್ಮ ತುಂಬಾ ಆರೋಗ್ಯಕರವಾಗಿರ್ಬೇಕು, ಫಳ ಫಳ ಹೊಳಿತಾ ಇರಬೇಕು ಅಂತಂತೇಳಿ ನಾವು ಅಂದ್ಕೊಂಡ್ಬಿಟ್ಟಿರ್ತೀವಿ. ಈಗ ತುಂಬಾ ವಯಸ್ಸಾದವರ ಚರ್ಮ ಅದು ಏನ್ ಕೆಲ್ಸಕ್ಕೆ ಬರುತ್ತೆ? ಅಂದ್ರೆ ಆ ವಯಸ್ಸಿನವರಿಗೆ ಅದು ಉಪಯೋಗ ಬರುತ್ತಾ?
2: ಏನಿಲ್ಲ, ಈಗ ವಯಸ್ಸಿನ ಪ್ರಕಾರ ಚರ್ಮವನ್ನು ಹಾಕೋದು ಹಾಗೆ ಮಾಡೋದಿಲ್ಲ. ಈಗ ಯಾರಿಗೆ ಅದನ್ನ ಉಪಯೋಗಿಸ್ತೇವೆ, ಈಗ ಸುಟ್ಟು ಬಂದಿರ್ತಾರೆ ಎಷ್ಟೋ ಜನ, ಒಂದು ಇಡೀ ದೇಹವನ್ನು 100% ಅಂತ ತಗೊಂಡ್ರೆ, 100% ಅಂತ ತಗೊಂಡ್ರೆ, ಒಂದು 30-40%ಕ್ಕಿಂತ ಹೆಚ್ಚು ಸುಟ್ಟು ಬಂದಾಗ, ಈಗ ಆ ಮನುಷ್ಯನ ದೇಹದಲ್ಲೇ, ಆ ರೋಗಿಯ ದೇಹದಲ್ಲೇ ಚರ್ಮ ಇರುವುದಿಲ್ಲ ತಗೊಂಡು ಇಲ್ಲಿಗೆ ಹಾಕ್ಲಿಕ್ಕೆ. ಈಗ ಅದು ಗಾಯದ ತೀವ್ರತೆ ಮೇಲೆ ಹೊಂದಿದೆ. ಅಂದ್ರೆ ಗಾಯ ತುಂಬಾ ಆಳವಾಗಿದ್ರೆ ಅದನ್ನ ತೆಗೆದು, ಆ ಗಾಯದ ಭಾಗವನ್ನು ತೆಗೆದು ಈ ದಾನ ಮಾಡಿರುವ ಚರ್ಮವನ್ನು ಅದರ ಮೇಲೆ ಹಾಕ್ತೇವೆ. ಸೊ ಇದೊಂದು ಟೆಂಪರರಿ ಡ್ರೆಸ್ಸಿಂಗ್ ಆಗಿ ವರ್ಕ್ ಆಗುತ್ತೆ. ಈಗ ಯಾವುದೇ ಗಾಯ ಇದ್ದಾಗ ಅಲ್ಲಿನ ನೀರಿನ ಅಂಶ ಮತ್ತೆ ಪ್ರೋಟೀನ್ ಅಂಶ, ಹೀಗೆ ತುಂಬಾ ಅಗತ್ಯವಾದ ಅಂಶಗಳು ಆರಿ ಹೋಗ್ತವೆ. ಸೊ ಇದನ್ನ ತಡೆಗಟ್ಟಿಸೋದು ಇದು
1: ಚರ್ಮದಾನದಿಂದ,
2: ಚರ್ಮ ಅಂದ್ರೆ ಚರ್ಮದಾನ ಮಾಡಿದ ಚರ್ಮದಿಂದ
1: ಸರಿಯಾಗುತ್ತೆ,
2: ಕಮ್ಮಿ ಆಗುತ್ತೆ. ಇದು ತನ್ನತಾನೇ ಒಂದು 3-4 ವಾರದಲ್ಲಿ ರಿಜೆಕ್ಟ್ ಆಗುತ್ತೆ. ಬಟ್ ಅಲ್ಲಿ ತನಕ ಅದು ಮಾಡೋ ಕೆಲಸಗಳಿದೆ ಅಲ್ಲ, ಅದು ತುಂಬಾ ಅಗತ್ಯವಾಗಿರುತ್ತೆ. ಅದರಿಂದ ಮಾರ್ಟಾಲಿಟಿ ರೇಟ್ ಕೂಡ ತುಂಬಾ ಕಮ್ಮಿ ಆಗುತ್ತೆ
1: ಅಲ್ವಾ? ಓಹೋ, ಈಗ ಸುಟ್ಟ ಗಾಯಗಳಿಂದ ಅದು ಬಹಳಷ್ಟು ಹೆಚ್ಚಿನ ಪ್ರತಿಶತ ಸುಟ್ಟು ಗಾಯ ಇದ್ರೆ ಮನುಷ್ಯ ಬದುಕುಳಿಯೋದು ತುಂಬಾನೇ ಕಠಿಣ ಅಂತ ಹೇಳ್ತಾರೆ. ಎಷ್ಟು ಯಾವ ಪ್ರತಿಶತದಲ್ಲಿ ಅದು ಆಗಿದ್ರೆ ಮನುಷ್ಯ ಬದುಕ್ತಾನೆ ಅದರ ಬಗ್ಗೆ?
2: ಅಂದ್ರೆ ಹಾಗೆ ಒಂದು ಬ್ಲಾಂಕೆಟ್ ಟರ್ಮ್ ಅಥವಾ ಪರ್ಸೆಂಟೇಜ್ ಕೊಡ್ಲಿಕ್ಕೆ ಆಗಲ್ಲ. ಅದು ಆ ಮನುಷ್ಯನ ಕೋಮಾರ್ಬಿಡಿಟೀಸ್, ಅಂದ್ರೆ ಅವನಿಗೆ BP ಶುಗರ್ ಇದೆಯಾ, ಅವನ ಏಜ್ ಎಷ್ಟು, ಮತ್ತೆ ಎಷ್ಟು ಆಳವಾಗಿ ಬರ್ನ್ಸ್ ಆಗಿದೆ, ಅದು ಎಲೆಕ್ಟ್ರಿಕಲ್ ಬರ್ನ್ಸ್ ಆದ್ರೆ ಅದ್ರದ್ದು ಕಥೆನೆ ಬೇರೆ. ಸೊ ಅದೆಲ್ಲವೂ ಅದಕ್ಕೆ ಮ್ಯಾಟರ್ ಆಗುತ್ತೆ. ಸೊ ನಾನು 20%, 30% ಅಂತ ಈಗ ಬ್ಲಾಂಕೆಟ್ ಆಗಿ ಹೇಳಲಿಕ್ಕಾಗಲ್ಲ.
1: ಒಂದು 20% ಸುಟ್ಟಿದೆ ಆ ಮನುಷ್ಯನಿಗೆ, ಅವನು ಅಪಾಯದಿಂದ ಪಾರಾದ ಅಂತ ಹೇಳಲಿಕ್ಕೆ ಸಾಧ್ಯವಾ?
2: ಅದು ಸೂಪರ್ಫಿಷಿಯಲ್ ಆಗಿದ್ರೆ,

0: ಮತ್ತೆ ಅದ್ ಬೇರೆ ಏನು ಆರ್ಗನ್ ಇನ್ವಾಲ್ವ್ಮೆಂಟ್ ಅಥವಾ ಬೇರೆ ಏನು ಇನ್ವಾಲ್ವ್ಮೆಂಟ್ ಇಲ್ಲ ಅಂತಂದ್ರೆ ಹೌದು ನಾವು ಹೇಳ್ಬೋದು.
1: ಕೈ ಕಾಲು ಅಲ್ಲೆಲ್ಲ ಆದ್ರೆ ತೊಂದರೆ ಇಲ್ಲ, ಅದೇ ಒಂದು ಕಿಡ್ನಿಯ ಭಾಗ ಹೃದಯದ ಭಾಗ
0: ಒಳಗೆ ಡೀಪ್ ಆಗಿ ಎಲೆಕ್ಟ್ರಿಕಲ್ ಬರ್ನ್ಸ್ ಆದ್ರೆ ಅದ್ರದ್ದು ಇದೇ ಬೇರೆ
1: ಆಗುತ್ತೆ. ಎಲೆಕ್ಟ್ರಿಕಲ್ ಬರ್ನ್ ಅಂತಂದಾಗ ತುಂಬಾ ಆಳವಾಗಿ ಅದರ ಪರಿಣಾಮ
0: ಆಳವಾಗಿ ಹೋಗುತ್ತೆ, ಅದು ಒಳಗಿನ ಒಳಗೆ ಹೋಗುತ್ತೆ ಮತ್ತೆ ಅದರದ್ದು ಡೆಪ್ತ್ ಆಫ್ ಇಂಜುರಿ ತುಂಬಾ ಹೈ ಇರುತ್ತೆ
1: ಅಲ್ವಾ. ಈಗ ಚರ್ಮದಾನ ವಿಷಯಕ್ಕೆ ಬರೋಣ. ಅನೇಕ ಸಂದರ್ಭದಲ್ಲಿ ತಾವು ಎಲ್ಲಾ ಸವಾಲುಗಳನ್ನ ಮೆಟ್ಟಿ ನಿಂತು ವಯಸ್ಸಾದವರ ಚರ್ಮವನ್ನು ಕೂಡ ಬಳಸಲಿಕ್ಕೆ ಸಾಧ್ಯವಿದೆ ಅಂತನ್ನೋದನ್ನ ಮಾಡಿದಿರಿ ನೀವು. ಈ ಚರ್ಮದಾನಕ್ಕೆ ಮುಂದೆ ಬರಬೇಕು ಅಂತಂದ್ರೆ ಈಗ ಒಂದು ದೇಹದಾನ ಮಾಡಿಬಿಟ್ಟಿರ್ತಾರೆ, ಅಲ್ಲಿ ಏನಾರು ಮಾಡ್ಕೊಳ್ಳಿ ನೀವು ಅಂತ ಹೇಳಿ ಇಡೀ ದೇಹವನ್ನು ಕೊಟ್ಬಿಡ್ತಾರೆ. ಆ ಸಂದರ್ಭದಲ್ಲಿ ದೇಹದಾನ ಮಾಡಿದ್ದ ದೇಹದಿಂದ ಚರ್ಮವನ್ನ ಬಳಸ ಸಾಧ್ಯತೆ ಇದೆಯಾ? ಅಕಸ್ಮಾತ್ ಅದು ವಿದ್ಯಾರ್ಥಿಗಳಿಗೆ ಬರೀ ಪಾಠ ಹೇಳಕ್ಕಷ್ಟೇನೆ ಸೀಮಿತವಾಗಿಟ್ಟಿರ್ತಾರಾ, ಅಲ್ಲಿ ಚರ್ಮ ಕೆಲಸಕ್ಕೆ ಬರ್ತಾ ಅಥವಾ ಬೇರೆ ಏನಾದರೂ ಅವ್ರು ಬಳಸ್ಕೊಳ್ಳೋ ಸಾಧ್ಯತೆ ಇದೆಯಾ? ಉದಾಹರಣೆ ಎಲುಬು, ಅದನ್ನು ಕೂಡ ಬಳಸ್ತಾರ ಹೇಗೆ ಅಂತ?
0: ದೇಹ ಬೇರೆ ಇದು ಅಂಗಗಳ ಅಥವಾ ಬೇರೆ ಆರ್ಗನ್ಸ್ ಡೊನೇಟ್ ಮಾಡಿದ್ರು ಚರ್ಮವನ್ನು ತೆಗೆದು
1: ಅಗತ್ಯತೆ ಇದ್ರೆ ಅದನ್ನು ಬಳಸಬಹುದು.
0: ಹೌದು, ಬಳಸಬಹುದು. ಅಂದ್ರೆ ಇದು ಎಲ್ಲಿಂದ ತೆಗಿತೇವೆ ನಾವು? ಎರಡು ತೊಡೆಗಳು, ಕಾಲ್ಗಳು ಮತ್ತೆ ಬೆನ್ನಿನ ಹಿಂದಿನ ಭಾಗ. ಸೊ ಇಲ್ಲಿಂದ ತೆಗೆಯೋದು. ಸೊ ಆರ್ಗನ್ ಡೊನೇಷನ್ ಮಾಡಿದ್ದಕ್ಕೂ ಇದಕ್ಕೂ ಅಂದ್ರೆ ಮಾಡಬಾರ್ದು ಅಂತ
1: ಹಂಗೇನಿಲ್ಲ. ಅಂದ್ರೆ ಈಗ ದೇಹದಾನ ಅಂತಂದ್ರೆ ಆ ದೇಹದ ಅದು ಸುಮಾರು ದಿನಗಳ ತನಕ ಅದನ್ನ ಇಟ್ಟಿರ್ತಾರೆ ನಿಜ, ಆದ್ರೆ ಅಲ್ಲಿ ಚರ್ಮ ಕೆಲಸಕ್ಕೆ ಬರಲ್ಲ, ಅದಕ್ಕೆ ಏನು ಅಗತ್ಯತೆಗಳಿವೆ? ಇಂತಿಷ್ಟು ಮನುಷ್ಯನ ಇಡಿಯಾದ ದೇಹದಾನ ಮಾಡಿದ ಸಂದರ್ಭದಲ್ಲಿ ಆಗ್ಲಿ ಅಥವಾ ವಯಸ್ಸಾದಂತ ಮರಣ ಆದ ನಂತರ ಎಷ್ಟು ಅವಧಿ ಬೇಕು?
0: ಮರಣಾಂತರ 6 ಗಂಟೆ ಒಳಗೆ,
1: ಅಲ್ಲಿ 6 ಗಂಟೆ ಅವಧಿನಲ್ಲಿ ಚರ್ಮವನ್ನು ಬಳಸ್ಕೋಬಹುದು ನಾವು.
0: ಮತ್ತೆ ಇದಕ್ಕೆ ಆಸ್ಪತ್ರೆಗೆ ಕೊಂಡೊಯ್ಯೋದು ಇದೆಲ್ಲ ಬೇಡ. ಸೊ ಟೀಮ್ಸ್ ಇದೆ ಅದಕ್ಕೆ ಅಂತಾನೆ. ಈಗ ಇಡೀ ಇಂಡಿಯಾದಲ್ಲಿ ಒಂದು 20-22 ಸ್ಕಿನ್ ಬ್ಯಾಂಕ್ ಗಳಿವೆ. ನೀವು ಅವ್ರಿಗೆ ಕರೆ ಮಾಡಿದ್ರೆ ಅವ್ರು ಇಡೀ ಟೀಮ್ ಕರ್ಕೊಂಡು ಬರ್ತಾರೆ. ಸೊ ಹೇಗೆ ಐ ಡೊನೇಷನ್ ಮಾಡ್ತಾರ ಹಾಗೆ ಇದು ಕೂಡ ಅವರೇ ಬಂದು ತಗೊಂಡು ಹೋಗ್ತಾರೆ.
1: ಅಲ್ಲಿಂದ ಬೇಕಾದ್ರೆ ಚರ್ಮ ಬೇಕಾಗಿರೋ ಸ್ಥಳಕ್ಕೆ ಅದನ್ನ ಸಾಗಿಸಬಹುದು. ಈಗ ಹೇಗೆ ರಕ್ತವನ್ನ ಸಂಗ್ರಹ ಮಾಡ್ತಾರೆ ಹಂಗೆ ಚರ್ಮವನ್ನ ಚರ್ಮ ಬ್ಯಾಂಕ್ ನಲ್ಲಿ ಸಂಗ್ರಹ ಮಾಡಬಹುದಾ?
0: ಈಗ ಬೇರೆ ಆರ್ಗನ್ಸ್ ನಂತೆ ತಕ್ಷಣ ಉಪಯೋಗಿಸಬೇಕಾಗಿಲ್ಲ ಇದು. ಸೊ ಇದನ್ನ ಪ್ರಿಸರ್ವ್ ಮಾಡ್ತೇವೆ ನಾವು. ಪ್ರಿಸರ್ವ್ ಮಾಡಿ 5 ವರ್ಷ ತನಕ ಕೂಡ ಉಪಯೋಗಿಸ್ಬಹುದು. ಸೊ ಅಷ್ಟು ಬರ್ನ್ಸ್ ವಿಕ್ಟಿಮ್ ಕೂಡ ಇರ್ತಾರೆ, 5 ವರ್ಷ ತನಕ ಕಾಯ್ಬೇಕಾಗಿಲ್ಲ. ಸೊ ಅಷ್ಟು ನೀಡ್ ಕೂಡ ಇದೆ.
1: ಅದರ ರಕ್ಷಣೆ ಅಂತಂದ್ರೆ ಅದು ವೈಜ್ಞಾನಿಕವಾಗಿ ಹೇಗೆ ಮಾಡಬೇಕು ಹಾಗೆ ಮಾಡಬೇಕು ಅಂದ್ರೆ ಮಾತ್ರ ಅದು ಉಪಯೋಗಕ್ಕೆ ಬರುತ್ತೆ.
0: ಗ್ಲಿಸರಾಲ್ ಸೊಲ್ಯೂಷನ್ ಅಂತ ಇದೆ, ಅದರಲ್ಲಿ ಪ್ರಿಸರ್ವ್ ಮಾಡೋದು.
1: ಅಂತ ಚರ್ಮ ತುಂಬಾ ತಡವಾಗಿ ಇದ್ದಂತಹ ಚರ್ಮವನ್ನು ಬಳಸಲಿಕ್ಕೆ ಹೋದಾಗ ನೀವು ಪ್ಲಾಸ್ಟಿಕ್ ಸರ್ಜರಿ ಮಾಡ್ತೀರಿ ಎಲ್ಲೋ ಒಂದ್ ಕಡೆ ಬೇಕಾಗಿರುತ್ತದೆ, ಅದು ತುರ್ತಾಗಿ ತಂದಿರೋ ಚರ್ಮ ನಿಮಗೆ ಅನುಕೂಲಕರನೋ ಅಥವಾ ತಡವಾಗಿ ಬಂದಂತಹ ಚರ್ಮನು ಕೂಡ ಪ್ಲಾಸ್ಟಿಕ್ ಸರ್ಜರಿ ಮಾಡಕ್ಕೆ ಬಳಕೆಗೆ ಬರುತ್ತೆ ಹೇಗೆ?
0: ಅದೆರಡು ಒಂದೇ ಪ್ರೋಸೆಸ್ ಅಲ್ಲಿ ಹೋಗಿರುತ್ತೆ, ಎರಡು ಒಂದೇ ರೀತಿ
1: ನಿಮ್ಗೇನು ಡಿಫ್ರೆನ್ಸ್ ಮಾಡಲ್ಲ. ಅದಕ್ಕೆ ಅಂದ್ರೆ ಈಗ ವಯಸ್ಸಾದಂತವರು ಹರೆಯದಲ್ಲಿ ಯಾರೋ ಮರಣ ಹೊಂದಿರ್ತಾರೆ ಅವ್ರ ಚರ್ಮ ಬಳಕೆಗೆ ತುಂಬಾ ಇನ್ನು ಸೂಕ್ತವಾಗಿ ಅನ್ಸುತ್ತಾ?
0: ಹಾಗೇನಿಲ್ಲ, ಅದೇ ಅದು
1: ಚರ್ಮಕ್ಕೆ ಏನೋ ಯಾವುದೇ ಇಲ್ಲ,
0: ಯಾವುದೇ ಆಗ್ಲಿ
1: 18 ವರ್ಷ ನಂತರ.
0: ಹೌದು, ಯಾವುದೇ ಆಗ್ಲಿ ಯಾರಿಗೆ ಆಗ್ಲಿ,
1: ಚಿಕ್ಕ ಮಕ್ಕಳು ಸಾವಾದಾಗ ಅವರಿಗೂ ಚರ್ಮ ಇರುತ್ತಲ್ಲ, ಆ ಚರ್ಮವನ್ನು ಯಾಕೆ ಬಳಸಲ್ಲ?
0: ಅದು ಪ್ರೋಟೋಕಾಲ್.
1: ಹಂಗೆ, ಸರಿ ಸರಿ ಸರಿ ಸರಿ, ಗೊತ್ತಾಯ್ತು. ಈಗ ಅಂದ್ರೆ ಚರ್ಮದಾನದ
0: ಚಿಕ್ಕ ಸಣ್ಣದೇ ಬರುತ್ತೆ, ಹೆಚ್ಚು ಬರುವುದಿಲ್ಲ. ಇಡೀ ಬಾಡಿ ಸರ್ಫೇಸ್ ಏರಿಯಾ ನೋಡಿದ್ರೆ ಹೆಚ್ಚು ಬರುವುದಿಲ್ಲ.
1: ಏನು ಇದರಲ್ಲಿ ಕಾನೂನಿನ ಅಥವಾ ಪ್ರೋಟೋಕಾಲ್ ಅಂತ ಹೇಳಿದ್ರಲ್ಲ, ಏನ್ ಇರುತ್ತೆ ಸಮಸ್ಯೆಗಳು ಅಂತ ಹೇಳಿ. ದಾನದ ಸಂದರ್ಭದಲ್ಲಿ ಹೇಗೆ ಆಗಬಹುದು? ಈಗ ನೇತ್ರದಾನ ಅಂತಂದಾಗ ಸತ್ತ ವ್ಯಕ್ತಿಯ ನೇತ್ರವನ್ನ ತೆಗಿತಾರೆ, ಅದು ಸಾವಾದಂತಹ ದೇಹದಿಂದ ಇಂತಿಷ್ಟು ಅವಧಿನಲ್ಲಿ ಆ ಚರ್ಮವನ್ನ ತೆಗೆದು ಕಲೆಕ್ಟ್ ಮಾಡಿ ಇಟ್ಕೋಬಹುದು. ಆದ್ರೆ ಒಂದು ನಂಬಿಕೆ, ವೈದ್ಯಕೀಯ ಚಿಕಿತ್ಸೆಯಲ್ಲಿ ಎಲ್ಲವೂ ಸಾಧ್ಯತೆ ಇದೆ, ಎಲ್ಲವನ್ನು ದಾನವಾಗಿ ಕೊಡಬಹುದು ಅಂತನ್ನೋದು. ಯಾವುದು ಕೂಡ ಮನುಷ್ಯನ ಇಡೀ ದೇಹ ಸತ್ತು ಅಂದ್ರೆ ಮಣ್ಣಲ್ಲಿ ಸೇರೋ ಬದಲು ಅದು ದೇಹ ದಾನ ಮಾಡಿದಾಗ ಅದು ಯಾವುದಕ್ಕಾದ್ರೂ ಬರಲಿ. ಮೇಲಾಗಿ ಇಲ್ಲಿ ತಾವು ಹೇಳಿದ್ದು ಬಹಳ ಆಸಕ್ತಿದಾಯಕ ವಿಷಯ ಏನಂದ್ರೆ 5 ವರ್ಷ ತನಕ ಅದನ್ನ ಕಾಯ್ದಿಟ್ಕೋಬಹುದು.
0: ಅಂದ್ರೆ ಇದರಲ್ಲಿ ಚರ್ಮದಾನ ಮಾಡಬಹುದು ಅಂತ
1: ವಿಷಯನೇ ಸ್ವಲ್ಪ ಗೊತ್ತಿಲ್ಲ.
0: ಮತ್ತೆ ಇವತ್ತಿಗೂ ಕೂಡ ನಿಮಗೆ ಮಾಡೋ ಮನ್ಸಿದ್ರೆ ಇಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರು ವಿಕ್ಟೋರಿಯಾ ಹಾಸ್ಪಿಟಲ್ ಅವ್ರ ಹತ್ರ ಸ್ಕಿನ್ ಬ್ಯಾಂಕ್ ಇದೆ. ಸೊ ಅವ್ರದೇ ವೆಬ್ಸೈಟ್ ಇದೆ, ಅಲ್ಲಿ ಹೋಗಿ ಯು ಕ್ಯಾನ್ ಪ್ಲಡ್ಜ್ ಯೋರ್ ಸ್ಕಿನ್, ನೀವು ನಿಮ್ಮ ಸ್ಕಿನ್ ಅನ್ನು ಪ್ಲಡ್ಜ್ ಮಾಡಬಹುದು. ಸೊ ಮರಣಾಂತರ ಈಗ ನೀವು ಆ ಪ್ಲಡ್ಜ್ ಮೊದಲೇ
1: ಮೊದಲೇ ದಾನ ಮಾಡೋದು, ಈಗ ನೇತ್ರ ದಾನ ಮಾಡ್ತೀವಿ ನಾವು ಅಂತಂದಾಗ ಚರ್ಮದಾನನು ಮಾಡ್ತೀವಿ ಅಂತ
0: ಪ್ಲಡ್ಜ್
1: ಮಾಡಬಹುದು.
0: ಇವತ್ತೇ ಮಾಡಬಹುದು, ಅದು ಮೊದಲೇ
1: ದೇಹದಾನ ಮಾಡ್ತೀವಿ ಅಂದಾಗ ಅದನ್ನು
0: ಮಾಡಬಹುದು. ಈಗ ಅದು ಮಾಡದೇ ಇದ್ರು ಮರಣಾಂತರ ನಿಮ್ಮ ಸುತ್ತಮುತ್ತ ಅಂದ್ರೆ

0: ನಿಮ್ಮ
1: ಸಂಬಂಧಿಕರ ಒಪ್ಪಿಗೆ ಮೇರೆಗೆ
0: ಒಪ್ಪಿಗೆ ಕೊಟ್ಟರೆ ಅದನ್ನ ತಗೋಬಹುದು.
1: ಈಗ ಈ ವೈಶಿಷ್ಟ್ಯತೆ ಏನು ಮೇಡಮ್, ಈಗ ಈ ರೀತಿಯಾಗಿ ಈ ಚರ್ಮದಾನಕ್ಕೂ ಒಂದು ಮಹತ್ವ ಇದೆ, ಪ್ಲಾಸ್ಟಿಕ್ ಸರ್ಜರಿ ಟೈಮ್ನಲ್ಲಿ ಇವರಿಗೆ ತುಂಬಾ ಕೆಲಸಕ್ಕೆ ಬರುತ್ತೆ ಅಂತ ಹೇಳಿ ಹೇಳೋದು ಒಂದಾಯ್ತು. ಇದರ ಒಂದು ಜಾಗತಿಕವಾಗಿ ಈ ಬಗ್ಗೆ ಒಂದು ಅಗತ್ಯತೆಯನ್ನ ಹೇಗೆ ಮನಗಾಣಲಾಯಿತು, ಜಾಗತಿಕವಾಗಿ ಇದರ ಚರ್ಚೆ ಶುರು ಆಯಿತು, ಯಾವ ಕಾರಣಕ್ಕಾಗಿ ಈ ಒಂದು ವಿಷಯ ಮುನ್ನೆಲೆಗೆ ಬಂತು ಅಂತ?
0: ಅದೇ ಈಗ ಒಂದು ಸುಟ್ಟ ರೋಗಿಗೆ ಬೇಕಾದಷ್ಟು ಚರ್ಮ ಇರುವುದಿಲ್ಲ, ಅದೇ ಅದನ್ನ ಹೀಗೆ ಬಿಟ್ಟರೆ ನೀರಿನ ಅಂಶ ಆಗಲಿ ಸೋಂಕು ಬರೋದಾಗ್ಲಿ ಇದೆಲ್ಲ ಹೆಚ್ಚಾಗ್ತಾ ಹೋಗುತ್ತೆ, ಪೇಷಂಟ್ನ ಮರಣ ಹತ್ತಿರ ಬರ್ತಾ ಹೋಗುತ್ತೆ. ಸೊ ಆದಷ್ಟು ಬೇಗ, ಇದನ್ನ ಅಲೋಗ್ರಾಫ್ಟಿಂಗ್ ಅಂತ ಕರಿತೇವೆ, ಆದಷ್ಟು ಬೇಗ ಅದನ್ನ ಸುಟ್ಟ ಗಾಯ, ಈಗ ಆಳವಾಗಿರುವ ಗಾಯವನ್ನ ಕ್ಲೀನ್ ಮಾಡಿ ಈ ದಾನ ಮಾಡಿದ ಚರ್ಮವನ್ನು ಅದನ್ನ ಅದಕ್ಕೆ ಹಾಕಿದ್ರೆ ಅದೊಂದು ಟೆಂಪರರಿ ಡ್ರೆಸ್ಸಿಂಗ್ ಆಗಿ ಉಳ್ಕೊಳ್ಳುತ್ತೆ. ಅಂದ್ರೆ ಅದನ್ನ ಅಲ್ಲಿ ಆಗುವ ವಾಟರ್ ಇವ್ಯಾಪರೇಷನ್ ಅಥವಾ ಅದೆಲ್ಲ

0: ಬೇಗ ಅದನ್ನ ಆ ಸುಟ್ಟ ಗಾಯ ಈಗ ಆಳವಾಗಿರೋ ಗಾಯವನ್ನ ಕ್ಲೀನ್ ಮಾಡಿ ಈ ದಾನ ಮಾಡಿದ ಚರ್ಮವನ್ನು ಅದನ್ನ ಅದಕ್ಕೆ ಹಾಕಿದ್ರೆ ಅದೊಂದು ಟೆಂಪರರಿ ಡ್ರೆಸ್ಸಿಂಗ್ ಆಗಿ ಉಳ್ಕೊಳ್ಳುತ್ತೆ. ಅಂದ್ರೆ ಅದನ್ನ ಅಲ್ಲಿ ಆಗೋ ವಾಟರ್ ಇವ್ಯಾಪರೇಷನ್ ಅಥವಾ ಅದೆಲ್ಲವನ್ನು ಕಮ್ಮಿ ಮಾಡುತ್ತೆ, ಮತ್ತೆ ಕೆಳಗಿಂದ ಗಾಯ ಹೀಲ್ ಆಗ್ತಾ ಹೋಗುತ್ತೆ.
1: ಈ ಬಗ್ಗೆ ಜಾಗತಿಕವಾಗಿ ಒಂದು ಪ್ರಚಾರ, ಈಗ ನೇತ್ರದಾನದ ಪಾಕ್ಷಿಕ ಅಂತ ಮಾಡ್ತಾರೆ, ಅದರ ಒಂದು ಪ್ರಚಾರ ಮಾಡ್ತಾರೆ, ಆ ಬಗ್ಗೆ ಅರಿವನ್ನು ಕೊಡ್ತಾರೆ. ಈ ಚರ್ಮದಾನದ ಅರಿವು ಅಂತ ಅನ್ನೋದು ಕೊಡ್ಬೇಕಂತಂದಾಗ ಏನಾದರೂ ಒಂದು ವಿಶಿಷ್ಟ ದಿನಗಳ ಆಚರಣೆ ಏನಾದ್ರು ಇದೆಯಾ?
0: ಅದೇ ಈಗ ವರ್ಲ್ಡ್ ಪ್ಲಾಸ್ಟಿಕ್ ಸರ್ಜರಿ ಡೇ ಅಂತ 2000, ಈಗ ನ್ಯಾಷನಲ್ ಪ್ಲಾಸ್ಟಿಕ್ ಸರ್ಜರಿ ಡೇ 2011 ಇಲ್ಲಿ ಶುರು ಆಗಿದೆ ಇಂಡಿಯಾದಲ್ಲಿ. ಸೊ ಇಂಡಿಯಾದ ಪ್ಲಾಸ್ಟಿಕ್ ಸರ್ಜನ್ಸೇ ಅದನ್ನ ಮುಂದಿಟ್ಟು ಈಗ ಅದು ವರ್ಲ್ಡ್ ನವರು ಆಕ್ಸೆಪ್ಟ್ ಮಾಡಿದ್ದಾರೆ. 2021 ವರ್ಲ್ಡ್ ಪ್ಲಾಸ್ಟಿಕ್ ಸರ್ಜರಿ ಡೇ July 15
1: ಮಾಡ್ತಾರಲ್ಲ. ಸೊ ಆ ಸಂದರ್ಭದಲ್ಲಿ ಅಂಗವಾಗಿ ಒಂದಿಷ್ಟು ಪ್ರಚಾರ, ಒಂದಿಷ್ಟು ಈ ಬಗ್ಗೆ ತಿಳುವಳಿಕೆಯನ್ನ ಜನರಿಗೆ ಕೊಡೋ ಪ್ರಯತ್ನ ಆಗತ್ತೆ ಅಲ್ವಾ? ಅಂದ್ರೆ ಯಾವುದೇ ಆಗಲಿ ಒಂದು ಇಂತಿಷ್ಟು ಪ್ರಚಾರ ಆದ್ರೆ ಜನರಿಗೆ ಗೊತ್ತಾಗತ್ತೆ. ಈಗ ನಾವು ಆಕಾಶವಾಣಿ ಮಾಧ್ಯಮದ ಮೂಲಕವಾಗಿ ಈ ಬಗ್ಗೆ ಒಂದು ಜಾಗೃತಿಯನ್ನ ಕೊಡ್ತಾ ಇದ್ದೇವೆ, ತಿಳ್ಕೊಂಡಿರ್ಬೇಕು ಅಂತ ಹೇಳಿ. ಹೇಗೆ ಚರ್ಮವನ್ನ ಕೊಡಬಹುದು, ಮತ್ತೆ ಹಿಂದಿನ ಕಾರ್ಯಕ್ರಮಗಳಲ್ಲಿ ನಾವು ಮಾತಾಡ್ತಾ ಹೋದಂಗೆ ಒಂದು ತುಂಡಾದ ಬೆರಳನ್ನ ಹೇಗೆ ತರಬೇಕು, ಎಷ್ಟು ತಾಸಲ್ಲಿ ತರಬೇಕು, 6 ತಾಸಲ್ಲಿ ತರಬೇಕು, ಇವೆಲ್ಲ ಅಂಶಗಳನ್ನ ಈ ಸಂದರ್ಭದಲ್ಲಿ ಹೇಳಿಕ್ ಸಾಧ್ಯ ಅಲ್ವಾ? ಆ ಬಗ್ಗೆ ತಿಳುವಳಿಕೆ ಈಗ ಗ್ರಾಮೀಣ ಭಾಗದಲ್ಲಿ ಒಂದಿಷ್ಟು ತಿಳುವಳಿಕೆ ಇಲ್ಲ, ಈ ಬಗ್ಗೆ ಗೊತ್ತೇ ಇರಲ್ಲ. ಪ್ಲಾಸ್ಟಿಕ್ ಸರ್ಜರಿ ಅಂದ್ರೆ ಏನಂದ್ರೆ ಈ ಸೌಂದರ್ಯಕ್ಕಾಗಿ ಅಷ್ಟೇ ಅದು ಸೀಮಿತ ಅಂತಾರೆ. ಆದ್ರೆ ಬಹಳ ಒಂದು ಅದರ ಅಗತ್ಯತೆ ತುಂಬಾ ವಿಸ್ತಾರವಾಗಿದೆ. ಎಲ್ಲೆಲ್ಲಿ ಏನೇನು ಬಳಕೆ ಆಗತ್ತೆ ಅದ ಸ್ವಲ್ಪ ಹೇಳಿ.
0: ಸೊ ಈಗ ನಾವು ಮೇಲಿಂದ ಕೆಳಗೆ ನೋಡಿದ್ರೆ ಈಗ ಹುಟ್ಟಿನಿಂದ ಬರುವಂತ ಕೆಲವೊಂದು ಪ್ರಾಬ್ಲಮ್ಸ್, ಕ್ರೇನಿಯೋಸಿನೋಸ್ಟೋಸಿಸ್ ಅಂದ್ರೆ ಈ ತಲೆದು ಮೂಳೆಗಳು ಮೊದಲೇ ಅಂಡ್ಕೊಳ್ಳುತ್ತವೆ. ಸೊ ಅದಕ್ಕೆ ಬೇಕಾಗಿರೋ ಸರ್ಜರೀಸ್, ಕಿವಿ ಇಲ್ಲದೆ ಹುಟ್ಟುತ್ತಾರೆ ಕೆಲವರು, ಕಿವಿಯನ್ನ ಮಾಡೋದು ನೋಡ್ಲಿಕ್ಕಷ್ಟೇ, ಇದರಿಂದ ಕಿವಿ ಕೇಳೋದು ಹೆಚ್ಚಾಗ
1: ಸೌಂದರ್ಯದಲ್ಲಿ ಬರುತ್ತದು. ಹೌದು, ಆರ್ಗನ್ ಟೈಪ್ ಫಿಕ್ಸ್ ಮಾಡ್ಬಿಡೋದು.
0: ಹೌದು, ಮತ್ತೆ ಕ್ಲೆಫ್ಟ್ ಪ್ಯಾಲೆಟ್, ಸೀಳು ತುಟಿ, ಈ ಆಪರೇಷನ್ಸ್ ಎಲ್ಲ ಪ್ಲಾಸ್ಟಿಕ್ ಸರ್ಜನ್ಸ್ ಮಾಡೋದು. ಈ ಮುಖದ್ದು ಎಲುಬುಗಳು ಮುರಿದ್ರೆ ಅದರದ್ದು ಆಪರೇಷನ್ ಫಿಕ್ಸ್ ಮಾಡೋದು ಪ್ಲಾಸ್ಟಿಕ್ ಸರ್ಜನ್ಸ್ ಮಾಡ್ತಾರೆ. ಎಲ್ಲೇ ಕ್ಯಾನ್ಸರ್ ಆದ್ರೂ, ಈಗ ಮುಖದಲ್ಲಿ ಕ್ಯಾನ್ಸರ್ ಆಗ್ಲಿ, ಚರ್ಮದಲ್ಲಿ ಎಲ್ಲೇ ಕ್ಯಾನ್ಸರ್ ಆದ್ರೂ ಇದನ್ನ ತೆಗೆಯೋದು, ಮತ್ತೆ ಅದಕ್ಕೆ ಕವರ್ ಕೊಡೋದು, ಇದು ಪ್ಲಾಸ್ಟಿಕ್ ಸರ್ಜನ್ಸ್ ಮಾಡೋದು.
1: ಅಪಘಾತ ಸಂದರ್ಭಗಳಲ್ಲಿ
0: ಅಪಘಾತ, ಹೌದು ಅದು ಕೂಡ. ಮತ್ತೆ ಬೇರೆ ಯಾವ್ದೇ ಅಪಘಾತ ಆದಾಗ ಎಲ್ಲಾದ್ರೂ, ಈಗ ಬೆರಳಾಗ್ಲಿ, ಕೈಯಾಗ್ಲಿ, ಕಾಲಾಗ್ಲಿ, ಇದನ್ನ ಜೋಡಣೆ ಮಾಡೋದು, ಅಥವಾ ಅಲ್ಲಿ ಚರ್ಮ ಮಾಂಸದ ಏನಾದ್ರು ಕೊರತೆ ಬಂದ್ರೆ ಅದನ್ನ ಮುಚ್ಚೋದು, ಇದೆಲ್ಲವೂ ಪ್ಲಾಸ್ಟಿಕ್ ಸರ್ಜರಿ ಅಂಡರ್ ಬರುತ್ತೆ. ಸೊ ಇದು ಪ್ಲಾಸ್ಟಿಕ್ ಅಂಡ್ ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಅಂತ.
1: ರೀಕನ್ಸ್ಟ್ರಕ್ಟಿವ್ ಮತ್ತೆ
0: ರೀಕನ್ಸ್ಟ್ರಕ್ಷನ್
1: ಅಂದ್ರೆ ಮತ್ತೆ ಈಗ ಮುರಿದು ಹೋದಂತದನ್ನ ಸರಿಪಡಿಸೋದು ಮತ್ತೆ ವಾಪಸ್ ಅಂತ. ಬಿಲ್ಡಿಂಗ್ ಬಿತ್ತು ಅಂದ್ರೆ ಅದನ್ನ ಹೇಗೆ ಸರಿ ಕಟ್ಟಿಬಿಡ್ತೀವಿ ವಾಪಸ್ಸು. ಸೊ ಆ ರೀತಿ ಕಟ್ಟುವ ಕೆಲಸ ಆಗತ್ತೆ.
0: ಮನುಷ್ಯ
1: ನರಗಳ ಜೋಡಣೆ, ಮನುಷ್ಯ ಹೇಗಿದಾನೋ ಹಾಗೇನೆ ಕಾಣುವ ಹಂಗೆ ಮಾಡುವಂತ ಸಾಧ್ಯತೆಗಳು ಇವೆ ಅಂತ. ಮತ್ತೆ ಇದಕ್ಕಾಗಿ ಅಪಘಾತಗಳು ಆಗೋ ಸಂದರ್ಭದಲ್ಲಿ ತುರ್ತಾಗಿ ಚರ್ಮ ಬೇಕಾಗಿರುತ್ತದೆ, ಸುಟ್ಟ ಗಾಯದ ಸಂದರ್ಭದಲ್ಲಿ ಕೂಡ ಚರ್ಮ ಬೇಕಾಗಿರುತ್ತದೆ, ಇನ್ನೇನೇನೋ ಸಾಧ್ಯತೆ ಬೇಕಾಗಿರುತ್ತದೆ. ಈಗ ಒಂದಿಷ್ಟು ಚರ್ಮವನ್ನ ಸೌಂದರ್ಯಕ್ಕಾಗಿ ಒಂದೇನೋ ತೆಗಿತಾರೆ ಅನ್ಕೋಣ, ತೆಗೆದು ಬಿಸಾಕ್ಬಿಡ್ತಾರೆ ಅನ್ಕೋಣ, ಆ ಚರ್ಮವನ್ನ ದಾನವಾಗಿ ಕೊಡ್ಬೋದಾ? ಈಗ ಉದಾಹರಣೆ ಬೊಜ್ಜು,
0: ಅದರ್ ಈಗ ಬೊಜ್ಜಲ್ಲಿ, ಹೌದು ಈಗ ಅಬ್ಡೋಮಿನೋ ಪ್ಲಾಸ್ಟಿ ಅಂತ ಕರಿತೇವೆ. ಸೊ ಅದರಲ್ಲೂ ಸ್ವಲ್ಪ ಚರ್ಮ ಬರುತ್ತೆ, ಬಟ್ ಅದೆಲ್ಲ ಚಿಕ್ಕ ಚಿಕ್ಕ, ಅದರಿಂದ ನಾವು
1: ಅಲ್ಲ ಈ ಚಿಕ್ಕ ಚಿಕ್ಕ ಸೇರಿಸಿ ಅದು ದೊಡ್ಡದಾಗತ್ತಲ್ಲ, ಇಂತಿಷ್ಟು ಜನರ ಕಡೆಯಿಂದ ಶೇಖರಣೆ ಮಾಡಿ ಅದು ಇಷ್ಟು ಚರ್ಮ ಆಗ್ಬೋದಲ್ಲ,
0: ಹಾಗೆ ಇನ್ನು ಮಾಡಿ
1: ಬ್ಯಾಂಕ್ ಅಲ್ಲಿ ಮಾಡಕ್ ಬರಲ್ಲ ಆತರ ಅಲ್ಲ. ಅಂದ್ರೆ ಪರಿಪೂರ್ಣವಾಗಿ ಸಂಪೂರ್ಣವಾಗಿ ಕೊಡೋದಂತಲ್ಲ, ಹೆಚ್ಚಿನ ಭಾಗ ಒಬ್ಬನೇ ವ್ಯಕ್ತಿಯಿಂದ ತೆಗೆದಿದ್ದು, ಒಂದೊಂದು ಕಡೆ ಅದನ್ನ ನೀವು ವರ್ಗೀಕರಣ ಮಾಡಿ ಕ್ಲಾಸಿಫಿಕೇಶನ್ ಮಾಡಿ ಇಟ್ಬಿಡ್ತೀರಾ, ಈ ವಯಸ್ಸಿನವ್ರ ಚರ್ಮ ಇದು, ಇದು ಇವ್ರದ್ದು, ಇದನ್ನೆಲ್ಲ ಬರುತ್ತೆ,
0: ಯಾರಿಂದ ಬಂದಿರೋದು ಅಂತ ಅಲ್ಲಿ ಗೊತ್ತಾಗುತ್ತೆ ನಮಗೆ, ಐಡೆಂಟಿಫಿಕೇಶನ್ ಮಾರ್ಕರ್. ಬಟ್
1: ಹೆಸರು ಡಿಸ್ಕ್ಲೋಸ್ ಮಾಡಲ್ಲ ಯಾರ್ದು ಆಗಿದೆ ಅಂತ.
0: ಬಟ್ ಇದು ಯಾರಿಗೆ ಹಾಕ್ತೇವ ಅದು
1: ಗೊತ್ತಾಗಲ್ಲ. ಈಗ ಚರ್ಮದಾನದ ಮಹತ್ವದ ಬಗ್ಗೆ ಜನರಿಗೆ ತಿಳುವಳಿಕೆ ಆಗಿದೆಯಾ ನಿಮ್ ಪ್ರಕಾರ ಏನನ್ಸುತ್ತೆ?
0: ಇನ್ನೂ ಅದು ಹೆಚ್ಚು ಜನರಿಗೆ ತಿಳುವಳಿಕೆ ಇಲ್ಲ. ಈಗ ನಿಮ್ಮ ಮನೆಯಲ್ಲೇ ನೋಡಿ, ಕೇಳಿದ್ರೆ ಗೊತ್ತಿರ್ಲಿಕ್ಕಿಲ್ಲ ಅವರಿಗೆ. ಸೊ ನಾವೆಲ್ಲರೂ ಇದ್ರ ಬಗ್ಗೆ
1: ಮಾತಾಡ್ಬೇಕು. ಈಗ ಮೇಡಮ್ ಸ್ವಲ್ಪ ಚರ್ಮ ಬೇಕಾಗಿರ್ತದೆ, ಉದಾಹರಣೆ ಏನೋ ಒಂದು ಸ್ವಲ್ಪ ಗಾಯ ಆಗಿದೆ ಅನ್ಕೋಣ, ಆ ಗಾಯದ ಭಾಗವನ್ನ ತೆಗೆದಿ

0: ಸರಿಯೇನು ಆಪರೇಷನ್ ಮಾಡಿರ್ತಾರೆ, ಅಲ್ಲಿ ಸ್ವಲ್ಪ ಚರ್ಮ ಬೇಕಾಗಿರ್ತದೆ, ಅದನ್ನು ಅವರ ದೇಹದಿಂದನೇ ಎಲ್ಲೋ ಒಂದು ಕಡೆ ತೆಗೆದು ಮಾಡ್ತಿರೋ ಒಂದು ತೆಗಿಯೋಕ್ಕಾಗ ತೆಗೆದ್ರೆ ಇನ್ನೊಂದು ಕಡೆ ಅದು ಕುರುಪಾಗತ್ತೆ, ಅದರದ್ದು ಬ್ಯೂಟಿನೆಸ್ ಹೋಗುತ್ತೆ ಅಂತಂದಾಗ ಆವಾಗ ಅಷ್ಟೇ ಚರ್ಮವನ್ನು ತಗೊಂಡು ಕಸಿ ಮಾಡಿ ಹೊಂದಾಣಿಕೆ ಮಾಡೋಕ್ಕಾಗತ್ತಾ ದಾನವಾಗಿ ಪಡೆದಂಥದ್ದನ್ನು?
1: ಇಲ್ಲ, ಅದು ಏನಂದ್ರೆ ಈ ದಾನ ಮಾಡಿದ ಚರ್ಮವನ್ನು ಹಾಕಿದ್ರು ಕೂಡ ಅದು ಮೂರ್ನಾಲ್ಕು ವಾರದಲ್ಲಿ ರಿಜೆಕ್ಟ್ ಆಗುತ್ತೆ, ಆಟೋಮೆಟಿಕ್ ರಿಜೆಕ್ಟ್ ಆಗುತ್ತೆ. ಬಟ್ ಅಲ್ಲಿಯ ತನಕ ಕೊಡೋ ಪ್ರೊಟೆಕ್ಷನ್ ಇದೆ ಅಲ್ಲ, ಅದು ಇಂಪಾರ್ಟೆಂಟ್. ಸೊ ಅದು ಈ ಬರ್ನ್ಸ್ ವಿಕ್ಟಿಮ್ಸಿಗೆ, ಇದು ಸುಟ್ಟು ಗಾಯಗೊಂಡ ರೋಗಿಗಳಿಗೆ ಇಂಪಾರ್ಟೆಂಟ್. ಯಾಕೆ, ಒಂದು ದೇಹದ ಅರ್ಧ ಭಾಗ ಸುಟ್ಟಾಗ ನೀವು ಅದನ್ನ ಕವರ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಈಗ ಚರ್ಮ ಇದೆ ಅಲ್ಲ, ನಮಗೆ ಅದು ಹೊರಗಿನ ಪದರದ ಹಾಗೆ ಫುಲ್ ಇಡೀ ದೇಹಕ್ಕೆ ಅದು ಕವರ್ ಮಾಡುತ್ತೆ. ಸೊ ನೀವು ಇನ್ನೊಂದು ಕಡೆಯಿಂದಲೂ ತಗೊಂಡ್ರೆ ಅಲ್ಲಿ ಕೂಡ ಗಾಯ ಆಗುತ್ತೆ, ಅವಾಗ ಇದು ಬಳುವಳಿಕೆ ಮಾಡಬಹುದು.
0: ಚರ್ಮದಾನವಾಗಿ ಪಡೆದಂತದ್ದನ್ನ ಮಾಡ್ಲಿಕ್ಕೆ ಬರುತ್ತೆ ಅಂತ.
1: ಸಣ್ಣ ಸಣ್ಣ ಗಾಯಗಳಿಗೆ
0: ಅಲ್ಲಿ ಅವರ ದೇಹದಲ್ಲೇ ತಗೊಂಡು ಮಾಡ್ತಾರೆ.
1: ಮತ್ತೆ ಅದು ಅಲ್ಲಿ ಎಲ್ಲಿ ತಗೊಂಡಿರ್ತೇವ ಅಲ್ಲಿ ಕೂಡ ಬೆಳೆಯುತ್ತೆ, ಅದು
0: ಬೆಳೆಯುತ್ತೆ ಅಲ್ವಾ.
1: ಈಗ ನಿಮಗೆ ಒಂದು ಚರ್ಮದಾನ ಮಾಡುವವರ ಅಥವಾ ರಿಲೇಟಿವ್ಸಿಗೆ ಡೌಟ್ ಆಗ್ಬಹುದು, ಇದು ಸ್ವಲ್ಪ ಕುರುಪಾದ್ರೆ, ಡಿಫಾರ್ಮಿಟಿ ಆದ್ರೆ ದಾನ ಮಾಡಿದ ದೇಹಕ್ಕೆ. ಸೊ ಇದು ನಾವು ಎಲ್ಲಿಂದ ತಗೋತೇವೆ, ಕಾಣದೇ ಇರೋ ಜಾಗದಿಂದ
0: ತಗೊಳ್ತೀರಿ,
1: ತೊಡೆಗಳಿಂದ, ಬೆನ್ನಿನ ಹಿಂದಿನ ಭಾಗದಿಂದ, ಮುಖ ಆಗ್ಲಿ, ಎದೆ ಆಗ್ಲಿ, ಕೈ ಆಗ್ಲಿ, ಕೈಯಿಂದೆಲ್ಲ ಹೆಚ್ಚು ತಗೊಳ್ಳೋದು.
0: ಅದೇ ಅವರವರ ದೇಹದಿಂದನೇ ಚರ್ಮವನ್ನು ತೆಗೆದಾಗ ಜೈವಿಕವಾಗಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಲ್ಲ ಅನ್ಕೋಬಹುದು. ಇನ್ನೊಂದು, ದೇಹದಿಂದ ಪಡೆದಂತಹ ಚರ್ಮಕ್ಕೆ ಅನೇಕ ಸವಾಲುಗಳಿವೆ, ಸರಿಯಾದ ಪರೀಕ್ಷೆಗಳನ್ನು ಮಾಡಿ ಅದು ಹೊಂದಾಣಿಕೆ ಆಗುತ್ತೋ ಅಲ್ಲ ಅಂತ ನೋಡ್ಬೇಕಾಗತ್ತೆ.
1: ಇಲ್ಲ, ಈಗ ಬೇರೆ ಆರ್ಗನ್ ಡೊನೇಷನ್ ಮಾಡಿದಾಗ ಹೇಗೆ ಬ್ಲಡ್ ಗ್ರೂಪ್ ಮ್ಯಾಚಿಂಗ್ ಇಂಪಾರ್ಟೆಂಟ್, HLA ಟೈಪಿಂಗ್ ಹೇಗೆ ಇಂಪಾರ್ಟೆಂಟ್ ಇದೆಯಾ, ಹಾಗೆ ಚರ್ಮದಾನದಲ್ಲಿ ಇಲ್ಲ. ಬ್ಲಡ್ ಗ್ರೂಪ್ ಮ್ಯಾಚ್ ಆಗದೇ ಇದ್ರೂ ನಡೆಯುತ್ತೆ, HLA ಟೈಪಿಂಗ್ ಆಗದೇ ಇದ್ರು. ಸೊ ಇದೆಲ್ಲ ಚೆಕ್ ಮಾಡೋದಿಲ್ಲ. ಒಂದೇ ಏನು ಇಂಪಾರ್ಟೆಂಟ್, ಇನ್ಫೆಕ್ಷನ್ ಇರಬಾರ್ದು ಮತ್ತೆ ರೋಗಗಳಿರಬಾರ್ದು, ಈಗ ವೈರಲ್ ಇನ್ಫೆಕ್ಷನ್ಸ್ ಇರಬಾರ್ದು.
0: ಅಂದ್ರೆ ದಾನವಾಗಿ ಪಡೆದಂತಹ ಚರ್ಮದ ಒಂದು ಲಕ್ಷಣಗಳನ್ನ ಅಲ್ಲಿ ಫಿಕ್ಸ್ ಮಾಡಿಟ್ಟಿರ್ತಾರ ಈಗ,
1: ಅದೆಲ್ಲ ಈಗ
0: ಗೊತ್ತಾಗಲ್ಲ.
1: ಅಲ್ಲಿ ಹಾರ್ವೆಸ್ಟ್ ಮಾಡುವಾಗ್ಲೇ ಬ್ಲಡ್ ಕೂಡ ತಗೊಂಡು, ರಕ್ತ ಕೂಡ ತಗೊಂಡು ಅದನ್ನ ಚೆಕ್ ಮಾಡ್ತೇವೆ. ಸೊ ಅವರಿಗೆ ಏನಾದ್ರೂ ಸ್ಕಿನ್ ಇನ್ಫೆಕ್ಷನ್ ಇದೆಯಾ ಅಥವಾ ಬ್ಲಡ್ ಇನ್ಫೆಕ್ಷನ್ ಇದೆಯಾ, ಯಾವ್ದಾದ್ರು ವೈರಲ್ ಡಿಸೀಸಸ್ ಇದೆಯಾ, ಎಲ್ಲವನ್ನು ಚೆಕ್ ಮಾಡಿ ಕ್ಲಿಯರ್ ಆದಾಗ ಅದನ್ನ ರೆಡಿ ಫಾರ್ ಗ್ರಾಫ್ಟಿಂಗ್ ಅಂತ
0: ಹೇಳೋದು. ಇದು ಚರ್ಮದಾನದ ಬಗ್ಗೆ ನಾವು ಸ್ವಲ್ಪ ಹೊಸ ವಿಷಯನೇ ತಿಳ್ಕೊಂಡಿದ್ದೀವಿ. ಜನರಿಗೆ ಈ ಬಗ್ಗೆ ಪ್ರಜ್ಞೆ ಬರಬೇಕು, ತಿಳ್ಕೊಂಡಿರ್ಬೇಕು. ಒಟ್ಟು ಪ್ಲಾಸ್ಟಿಕ್ ಸರ್ಜರಿ ಅಂತಂದಾಗ ಅದು ಅನೇಕ ವಿಷಯಗಳಿವೆ ಅದರಲ್ಲಿ, ಆ ಎಲ್ಲ ವಿಷಯಗಳನ್ನು ತಿಳ್ಕೋಬೇಕು. ಮತ್ತು ದಾನವಾಗಿ ಪಡೆದಾಗ ಕಾನೂನಾತ್ಮಕವಾಗಿ ಯಾವುದೇ ಅಡೆತಡೆಗಳು ಇಲ್ಲಾರದ ಹಾಗೆ, ಈವನ್ ಇವಾಗ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೂಡ, ಈಗ ತಾವು ಹೇಳಿದಂಗೆ ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ಕೂಡ ಅದರ ಬ್ಯಾಂಕ್ ಇದೆ ಅಂತ ಹೇಳಿ ಹೇಳಿದ್ರಿ. ಇದು ಇನ್ನೂ ಎಲ್ಲ ಕಡೆಯೂ ಗೊತ್ತಾಗಲಿ, ಹೇಗೆ ರಕ್ತದ ಬ್ಯಾಂಕುಗಳು, ರಕ್ತನಿಧಿ, ಬ್ಲಡ್ ಬ್ಯಾಂಕ್ಗಳು ಎಲ್ಲ ಕಡೆ ಇವೆ, ಹಾಗೆ ಚರ್ಮದಾನದ ಒಂದು ವ್ಯವಸ್ಥೆ, ಒಂದು ಶೇಖರಣೆ ಮಾಡುವಂಥ ವ್ಯವಸ್ಥೆ ಆಗಬೇಕು. ಯಾಕಂದರೆ ತಾವು ಹೇಳಿದಂಗೆ 5 ವರ್ಷದ ತನಕ ಉಪಯೋಗ ಮಾಡಬೇಕಂದಾಗ ಎಲ್ಲಿಂದ ಎಲ್ಲಿಂದಾದರೂ ಸಾಕಿಸ್ಬೋದು.
1: ಹೌದು,
0: ಜನರ ಸಮಸ್ಯೆ, ಅವರ ಒಂದು ಸಮಸ್ಯೆ ನಿವಾರಣೆಗೆ ಇದು ಒಂದು ಸಹಾಯಕಾರಿ ಅಂಶ ಅಂತ ಹೇಳ್ಬೋದು.
1: ಈಗ ದೇಶದಲ್ಲಿರುವ 20 ಬ್ಯಾಂಕ್ಗಳು ಇಡೀ
0: ದೇಶಕ್ಕೆ ಸಪ್ಲೈ ಮಾಡ್ತಾರೆ.
1: ಅದಕ್ಕೆ ಆದಷ್ಟು ಚರ್ಮದಾನ ಮಾಡಿದ್ರೆ ಒಳ್ಳೇದು.
0: ನಮ್ಮಲ್ಲಿ ಅದು ಮತ್ತೆ ಅಗೇನ್ ದೊಡ್ಡ ದೊಡ್ಡ ಪಟ್ಟಣಗಳಲ್ಲೇ ಈ ಒಂದು ಚರ್ಮ ದಾನವಾಗಿ ಪಡೆದಂತಹ ಚರ್ಮದ ಕಸಿ ಆಗತ್ತಾ, ಅದು ಹೆಂಗೆ ಪ್ಲಾಸ್ಟಿಕ್ ಸರ್ಜರಿ ಮಾಡ್ಬೇಕಂದ್ರೆ ಬೇರೆ ಬೇರೆ ಜಿಲ್ಲಾ ಸ್ಥಳದಲ್ಲಿ ಈ ರೀತಿ ಚರ್ಮ ದಾನವಾಗಿ ಪಡೆದ ಚರ್ಮವನ್ನ
1: ಮಾಡಬಹುದು ಅಂದ್ರೆ ಅದನ್ನ ಸರಿಯಾಗಿ ಪ್ರೊಸೆಸ್ ಮಾಡಿ
0: ಪ್ರಿಸರ್ವ್ ಮಾಡಿದ್ರೆ ಅದನ್ನ
1: ಎಲ್ಲಾದ್ರೂ ಯೂಸ್
0: ಮಾಡಬಹುದು. ಮತ್ತೆ ಅಲ್ಲಿ ತಜ್ಞ ವೈದ್ಯರು ಇರಬೇಕು.
1: ಹೌದು, ಉಪಯೋಗಿಸೋರು ಇರಬೇಕು,
0: ಸರ್ಜನ್ಸ್, ಪ್ರಾಕ್ಟಿಸ್ ಸರ್ಜನ್ಸ್ ಮಾಡಬಹುದು ಅಂತ. ಈ ಬಗ್ಗೆ ಒಂದು ಕೋರ್ಸ್ ಈಗ MBBS ಮಾಡಿದ್ಮೇಲೆ ತಾವು ಓದ್ತಿರಲ್ಲ, ಸ್ಪೆಷಲೈಸೇಷನ್, ಸಾಕಷ್ಟು ಅವಕಾಶಗಳಿವೆಯಾ ಓದ್ಲಿಕ್ಕೆ?
1: ಇದೆ, ಕಾಂಪಿಟಿಷನ್ ಇದೆ.
0: ಇದೆ
1: ಅಂದ್ರೆ MBBS ಮಾಡಿ, MS ಸರ್ಜರಿ ಮಾಡಿ, ಜನರಲ್ ಸರ್ಜರಿ ಮಾಡಿ, ಮತ್ತೆ ಸೂಪರ್ ಸ್ಪೆಷಾಲಿಟಿ ಮಾಸ್ಟರ್ಸ್ ಇನ್ ಚಿರರ್ಜಿ ಅಂತ ಕರೀತೇವೆ.
0: MBBS ಮಾಡಿ, MS ಮಾಡಿದ್ಮೇಲೆ
1: ಸೂಪರ್ ಸ್ಪೆಷಾಲಿಟಿ 3 ವರ್ಷದ್ದು
0: ಅಲ್ವಾ?
1: ಅದು ಪ್ಲಾಸ್ಟಿಕ್ ಅಂಡ್ ರಿಕನ್ಸ್ಟ್ರಕ್ಟಿವ್ ಸರ್ಜರಿ.
0: ಓಹೋ, ಸಾಕಷ್ಟು ತಜ್ಞತೆ ಬೇಕಾಗತ್ತೆ, ಸಾಕಷ್ಟು ಜ್ಞಾನ ಬೇಕಾಗತ್ತೆ ಇದರಲ್ಲಿ. ಒಳ್ಳೇದು ಮೇಡಮ್, ಈ ಬಗ್ಗೆ ಚರ್ಮದಾನದ ಬಗ್ಗೆ ತಾವು ಉತ್ತಮವಾದಂತಹ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಒಟ್ಟಾರೆ ಒಂದು ಜಾಗೃತಿ ಮೂಡಬೇಕು, ಎಲ್ರಿಗೂ ಗೊತ್ತಿರಬೇಕು ಯಾವ್ಯಾವ ವಿಷಯಗಳನ್ನು ಹೇಗೆ ವೈದ್ಯರು ಅದನ್ನು ಡೀಲ್ ಮಾಡ್ತಿರ್ತಾರೆ ಅದ್ರ ಬಗ್ಗೆ ತಿಳ್ಕೊಂಡು ಮುಂದುವರಿಬೇಕು. ಈ ಮಾಹಿತಿ ತುಂಬಾ ಅಗತ್ಯ ಅಂತ ಅನಿಸ್ತು, ತಾವು ಮಾಹಿತಿ ಮಾಡಿಕೊಟ್ಟಿದ್ದಾರೆ.

0: ಕಾರ್ಯಕ್ರಮಕ್ಕೆ ಕೇಳುಗರು ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
1: ಧನ್ಯವಾದ.
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1800-420-2233.

ಆಕಾಶವಾಣಿ ಬೆಂಗಳೂರು. ಕಾರ್ಯಕ್ರಮ ಗೀತಚಂದ್ರಿಕೆ.

ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೊದಲಿಗೆ ಕೇಳಿ ಅನುರಾಧ ಪೌಡೋಲ್ ಅವರ ಸ್ವರದಲ್ಲಿ ದಿಲ್ ಹೈಕೆ ಮಾನ್ತಾ ಹೈ ಚಿತ್ರದ ಹಾಡು.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಇದುವರೆಗೂ ಗೀತ ಚಂದ್ರಿಕೆ ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು ಇದೀಗ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಬೆಳಿಗ್ಗೆ 6:10 ಕೇಳಿ ಶುಭೋದಯ ಕರ್ನಾಟಕ. 6:30 ಚಿಂತನ ಗೀತಾ ಶ್ರೀನಿವಾಸ್ ಅವರಿಂದ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಪ್ರಸಾರವಾಗಲಿದೆ ಕನ್ನಡ ರತ್ನ ಭಂಡಾರ. 6:40 ದೇಶಭಕ್ತಿ ಗೀತೆ. 6:50 ಕೇಳಿ ರೈತರಿಗೆ ಸಲಹೆ. 7:15 ಸ್ಮಿತಾ ವಸಂತ್ ಹಾಡಿರುವ ಭಾವಗೀತೆಗಳು ಮೂಡಿಬರಲಿದೆ. 7:45 ಹಾಗೂ 8:30 ಚಿತ್ರಗೀತೆಗಳನ್ನು ಕೇಳುವಿರಿ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್. 9:05 ವಂದೇ ಮಾತರಂ 150 ಸಂಭ್ರಮ ಆಕಾಶವಾಣಿಗೆ 90 ಸಂಭ್ರಮ ವಿಶೇಷ ಕಾರ್ಯಕ್ರಮ. ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ. ನಿವೃತ್ತ ಮೇಜರ್ ಜನರಲ್ ಎಂಎಂ ಬೆಳ್ಳಿಯಪ್ಪ. ಪರಿಕಲ್ಪನೆ ಪ್ರಸ್ತುತಿ ನೂತನ ಎಸ್ಕದಂ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. 9:30 ಗಾನಗಂಗೆ. 10:30 ಕೇಳಿ ಸುನಹರೆ ಪಲ್. 11:00 ಸವಿ ನೆನಪು ಪ್ರಸಾರವಾಗಲಿದೆ. ನಾಳೆ ಮಧ್ಯಾಹ್ನ 12:00 ವನಿತಾ ವಿಹಾರದಲ್ಲಿ ಶ್ರೀರಂಗ ವಿಠಲ ಭಜನಾ ಮಂಡಳಿಯವರು ಪ್ರಸ್ತುತಪಡಿಸುವ ಸಂಗೀತ ವೈವಿಧ್ಯ ವರ ಮಹಾಲಕ್ಷ್ಮಿ. 12:35 ಆರೋಗ್ಯ ಸಂಚಿಕೆಯಲ್ಲಿ ತೊನ್ನು ಅಥವಾ ವಿಟಿಲಿಗೋ. ಈ ಕುರಿತು ಚರ್ಮರೋಗ ತಜ್ಞರಾದ ಡಾ ಶ್ರೇಯಾ ಆರ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಿಸುತ್ತಾರೆ ಸುಜಾತಾ ಎಫ್ ತಳವಾರ್. ಹಾಸನ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ ಪಿಎಂ ಮತ್ಸ್ಯ ಸಂಪದ ಯೋಜನೆ. ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾ ಎಎಸ್ ಶಂಕರನಾರಾಯಣ. 2:40 ಗಾಂಧಿ ಸ್ಮೃತಿ. ನಾಳೆ ಸಂಜೆ 5:30 ಕೇಳಿ ಗಿರ್ಮಿಟ. 6:15 ಕನ್ನಡ ರತ್ನ ಭಂಡಾರ. 6:30 ಅವಲೋಕನ. 6:51 ಕೃಷಿರಂಗದಲ್ಲಿ ಬರಗಾಲದಲ್ಲಿ ರೈತನ ಕೈ ಹಿಡಿಯುವ ಎಣ್ಣೆಕಾಳು ಬೆಳೆಗಳು ಮತ್ತು ಬರಗಾಲದ ಸಂದರ್ಭದಲ್ಲಿ ಯಾವ ರೀತಿಯ ಕೃಷಿ ಕ್ರಮಗಳನ್ನು ಅನುಸರಿಸಬೇಕು. ಈ ಕುರಿತು ಡಾ ಯಮನೂರು ಅವರೊಡನೆ ಸಂದರ್ಶನ. ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಹೆಚ್ ಕೂಡ. ಅನಂತರ ಬೆಂಗಳೂರಿನ ಡಾ ಬಾನಂದೂರು ಕೆಂಪಯ್ಯ ಮತ್ತು ಸಂಗಡಿಗರಿಂದ ಜನಪದ ಹಾಡುಗಳು ಮೂಡಿಬರಲಿದೆ. 7:45 ವಿಧಾನಮಂಡಲದಲ್ಲಿ ಇಂದು. 8:00 ಸಿರಿಗಂಧ. 9:15 ರತ್ನಶಾಸ್ತ್ರಿ ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 9:30 ಕರೆಂಟ್ ಅಫೇರ್ಸ್ ದೆಹಲಿ ಕೇಂದ್ರದಿಂದ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶಿಲ್ಪಾ ಶಶಿಧರ್ ಪಿ ರಮಾ ಚಂದ್ರಿಕಾ ಹಾಗೂ ಸಂಗಡಿಗರ ಧ್ವನಿಯಲ್ಲಿ. 10:30 ಗೀತ ಚಂದ್ರಿಕೆ ಮೆಲೋಡಿ ಟೈಮ್. ಇವಿಷ್ಟು ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ.

ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ ಎಫ್ಎಂ 103.1 ಮೆಗಾಹರ್ಟ್ಸ್. ಇಲ್ಲಿಗೆ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ